ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು 2026ನೇ ಇಸ್ವಿಯ ಮೇ ತಿಂಗಳ 15ನೇ ತಾರೀಕಿನ ಶುಕ್ರವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಬನ್ನಿ, ಇದರ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುನಾಡು ಬಾವಳಿಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ಜ್ಞಾನದೀಪ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತ ಸುನಾದ, 8:45 ಮುಕ್ತ ವಿಸನ ಬದುಕು ಹಸನ ಕಾರ್ಯಕ್ರಮ, 9:20 ನಮ್ಮೂರು, 9:50 ಗಾನಗಂಧರ್ವ, 10:20 ಕಾನೂನು ಸಲಹೆ, 11:00 ಭಾವಸಂಚನ ಕಾರ್ಯಕ್ರಮ, 11:30 ಹಾಡು ಹೊಸ, 11:40 ಈಗಿಂದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ನಾವು ಕೆಲವೊಂದ್ಸಲ ಏನಾದರೂ ಯಾರ ಬಗ್ಗೆನೂ ಬೇಜಾರಾದ್ರೆ ಮನೇಲಿ ಹೇಳ್ತೀವಿ, ಇವತ್ತು ಹೋಗಿ ಹೇಳ್ಬಿಡ್ತೇನೆ ಅವ್ನ ಮುಖದಲ್ಲಿ ಹೇಳ್ಬಿಡ್ತೀನಿ, ಸರಿಯಾಗಿ ಹೇಳ್ಬಿಡ್ತೀನಿ, ಹಿಂದೆ ಹಿಂದೆ ಮುಂದೆ ನೋಡಲ್ಲ ಅಂತ. ನನ್ನ ಗೆಳೆಯ ಒಬ್ಬ ಹೇಗೆ ಮಾಡಿದ್ದ, ಅವ್ರ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಏನೋ ಬೈದಿದ್ದಾರೆ ಇವನಿಗೆ, ಹೇಳ್ದ ಇವತ್ತು ಹೋಗಿ ಎಮ್ ಡಿ ಆಗಲಿ ಏನಾಗಲಿ ನನಗೇನು ಮಾಡ್ತಾರೆ ರೀ ಅವರು, ಮುಖದ ಮೇಲೆ ಪಟ್ ಅಂತ ಹೇಳಿ ಬಂದ್ಬಿಡ್ತೀನಿ ಅಂತ ಹೋದ. ಸಾಹೇಬ್ರು ಕರೆದ್ರು, ಏನು ಪ್ರಾಬ್ಲಮ್ ನಿಂದು ಅಂತ ಕೇಳಿದರು. ಈತ ಕೈ ಬಗ್ದು, ಏನಿಲ್ಲ ಸರ್ ಏನಿಲ್ಲ ಸರ್, ನಿಮ್ಗೇನು ಹೇಳಿ ನಿಮಗೇನು ಹೇಳೋದು ಸರ್, ತಾವು ತುಂಬ ದೊಡ್ಡವರು ಅಂತ ಹೇಳಿ ಹೊಗಳಿ ಬಂದ. ಯಾಕೋ ಹೇಳಿಲ್ಲ ಅಂತ, ಅಯ್ಯೋ ಭಯ ಆಯ್ತು ಕಣಯ್ಯ, ದೊಡ್ಡವ್ರು ಬಂದು ಹೇಳೋಕ್ಕಾಗತ್ತ ಹಾಗೆ, ನಮ್ಮೆಲ್ಲರ ಹಣೆ ಬರ ಹೀಗೆ ಹೇಳಬೇಕು ಅಂತೇವೆ, ದೊಡ್ಡವ್ರು ಬಂದು ಹೇಳೋಕೆ ಹೋದಾಗ ಬಾಯಿ ಬರೋಲ್ಲ, ಯಾಕೆ ಬರೋಲ್ಲ ಅಂತ ವಿಚಾರ ಮಾಡಿದ್ದೀನಿ ಸಾಕಷ್ಟಲ್ಲ. ನಾನು ನಮಗೇನಾದರೂ ಒಂದು ಅಪೇಕ್ಷೆ ಇರ್ತದೆ, ಯಾವುದೋ ಒಂದು ದಾಕ್ಷಿಣ್ಯ ಇರ್ತದೆ, ಅದಕ್ಕೋಸ್ಕರ ಹೇಳೋಕೆ ಮನಸ್ಸು ಬರೋಲ್ಲ. ನಮ್ಮ ಸಾಹೇಬರಿಗೆ ನಾನು ಹೊರಟಾಗಿ ಮಾತಾಡಿಬಿಟ್ಟು ನಾಳೆ ಕೆಲಸನ ತೆಗೆದು ಹಾಕಿದರೆ, ಅದನ್ನು ಪ್ರಮೋಷನ್ ಆಗದೆ ಹೋದರೆ, ಇವೆಲ್ಲ ಅಪೇಕ್ಷೆಗಳಿಂದಾಗಿ ನಾನು ಏನು ಹೇಳಬೇಕೋ ಅದನ್ನು ಹೇಳಲ್ಲ. ಸ್ನೇಹಿತರೆ, ಒಂದು ಮಾತು ತಮ್ಗೆ ಹೇಳಬೇಕು, ನನ್ನ ನಂಬಿಕೆ ಅದು, ನಾಲಿಗೆಗೂ ಕೈಗೂ ಹತ್ತಿರದ ಸಂಬಂಧ ಇದೆ ಅಂತ. ನಾಲಿಗೆ ಮತ್ತು ಕೈಗೆ ಹತ್ತಿರ ಸಂಬಂಧ ಇದೆ. ಯಾವತ್ತು ನೀವು ಕೈ ಚಾಚುತ್ತೀರೋ ನಾಲಿಗೆ ಬಿದ್ದು ಹೋಗುತ್ತೆ, ದಯವಿಟ್ಟು ತಿಳ್ಕೊಳ್ಳಿ. ಯಾವತ್ತು ನಮ್ಮ ಮತ್ತೊಬ್ಬರ ಮುಂದೆ ಕೈ ಚಾಚುತ್ತೇನೋ ಅವ್ರನ್ನ ಟೀಕೆ ಮಾಡುವಂಥ, ಅವ್ರ ಮುಂದೆ ಸ್ಪಷ್ಟವಾಗಿ ಮಾತಾಡುವಂಥ ಹಕ್ಕನ್ನು ಕಳ್ಕೊಂಡ್ಬಿಡ್ತೇನೆ. ನೇರವಾಗಿ ಹೇಳೋಕೆ ಮನಸ್ಸೇ ಬರಲ್ಲ. ಯಾರೂ ಮುಲಾಜಲ್ಲಿ ಇಲ್ದಂಥ ಮನುಷ್ಯ ಯಾರಿಗೂ ಹಿಂದೆ ನೋಡೋಲ್ಲ. ಅಂಥದ್ದೊಂದು ಘಟನೆ ನನ್ನ ಕಣ್ಮುಂದೆ ಚಿತ್ರ ಇದೆ. ಈಗ ಎರಡನೇ ದುಂಡು ಮೇಜಿನ ಪರಿಷತ್ತು ಮುಗಿದಿತ್ತು ಇಂಗ್ಲೆಂಡಲ್ಲಿ. ಬಾಪು ಭಾಗವಹಿಸಿದ್ರು, ವಾಪಸ್ ಬರಬೇಕು. ಬರುವಾಗ ಅವರು ಪ್ರೋಗ್ರಾಮ್ ಪ್ರಕಾರ ಇಟಲಿಗೆ ಹೋಗಿ ಬರಬೇಕು ಅಂತಾಯಿತು. ಇಟಲಿಗೆ ಹೋದರು, ಅಲ್ಲಿ ಮುಖ್ಯವಾದ ಪ್ರಸಂಗಗಳನ್ನೆಲ್ಲ ನೋಡಿದರು, ಜಾಗಗಳನ್ನು ನೋಡಿದರು, ಕರ್ಕೊಂಡು ತೋರಿಸಿದರು. ಇವರು ಹಾಗೆ ಟೂರಿಸ್ಟ್ ಅಟ್ರಾಕ್ಷನ್ ಇರುವಂಥ ಮನುಷ್ಯ ಅಲ್ಲ. ಅದನ್ನು ನೋಡಬೇಕು, ಇದನ್ನು ನೋಡಬೇಕು, ಆ ಜಲಪಾತ ತೋರಿಸಿ, ಯಾರ ಮನೆ ತೋರಿಸಿ ಅಂತ ಹೋಗೋ ಮನುಷ್ಯ ಅಲ್ಲ. ಪ್ರತಿ ಕ್ಷಣ ಒಂದೊಂದು ನಿಮಿಷ ವೇಸ್ಟ್ ಆಗಲಾರದ ಹಾಗೆ ಬಳಸ್ಕೋಬೇಕು. ಯಾರ್ಯಾರು ರಾಜಕಾರಣಿಗಳಿದ್ದಾರೆ ಅವ್ರ ನಮ್ಮದು ಭಾರತಕ್ಕೆ ಏನು ಪ್ರಯೋಜನ ಆಗುತ್ತೆ, ಅವ್ರನ್ನ ಭೇಟಿಯಾಗೋದ್ರಲ್ಲೇ ಸಮಯ ಹೋಯಿತು. ಯಾರೊಬ್ಬರು ಹೇಳಿದಂತೆ, ಇಟಲಿ ಸರ್ವಾಧಿಕಾರಿ ಇದ್ದಾನಲ್ಲ ಮುಸೋಲಿನಿ, ಅವನು ಭೇಟಿ ಆಗ್ಬೋದಾ ಅಂತ. ಆಗ್ಬೋದು, ಅವಕಾಶ ಸಿಗುತ್ತಾ ನೋಡಿ ಅಂದರು. ಯಾರೋ ಒಬ್ಬರು ಹೇಳಿದ್ರು, ಮುಸೋಲಿನಿ ಒಪ್ಕೊಂಡ, ಗಾಂಧೀಜಿ ಬರೋದು ಭೇಟಿ ಆಗ್ತೀನಿ ಅಂದ. ನೋಡಿ ಹೇಗಿದೆ, ಒಂದು ಕಡೆಗೆ ಸರ್ವಾಧಿಕಾರಿ, ಒಂದು ಕಡೆಗೆ ಯಾವ ಅಧಿಕಾರನೂ ಬೇಡಂದಂತ ಗಾಂಧಿ, ಇನ್ನೊಂದು ಕಡೆಗೆ ಗಾಂಧೀಜಿ ಹೋಗಿ ಮುಸೋಲಿನಿ ಭೇಟಿಯಾದರು. ಮೊದಲಿನ ಉಭಯ ಕುಶಲೋಪರಿ ಆದಮೇಲೆ ಮುಸೋಲಿನಿ ಕೇಳ್ತಾನೆ, ನೇರವಾದ ಪ್ರಶ್ನೆ ಕೇಳ್ತಾನೆ, ಸ್ವಾಮಿ ನೀವು ಕಲ್ಪಿಸಿಕೊಳ್ಳಿ, ಮುಸೋಲಿನಿ ಅಂತ ಸರ್ವಾಧಿಕಾರಿ ಮನಸ್ಸು ಮಾಡಿ ಚಕ್ಕನ್ ತಲೆ ಹಾರಿಸ್ಬಿಡುವಂಥ ಮನುಷ್ಯ, ಹಾರಿಸಿದವನು ಹೌದು, ಅಂಥವನ ಮುಂದೆ ಕೂತಂಥ ಗಾಂಧಿ, ಆಗ ಯಾವ ಅಧಿಕಾರನೂ ಇಲ್ಲ ಅವರಿಗೆ, ಯಾವ ಸ್ಥಾನನೂ ಇಲ್ಲ. ಆತ ಕೇಳ್ತಾನೆ, ನಮ್ಮ ಆಡಳಿತ ವ್ಯವಸ್ಥೆಯ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ. ಅವನು ಕುತೂಹಲ, ಗಾಂಧೀಜಿ ಏನು ಹೇಳ್ತಾರೆ ನೋಡಬೇಕು ಅಂತ. ಇವ್ರು ಹೇಳಿದ್ರಂತೆ, ನಾನು ಸ್ವಲ್ಪ ಅಭ್ಯಾಸ ಮಾಡಿದ್ದೇನೆ ನಿಮ್ಮ ಆಡಳಿತ ವ್ಯವಸ್ಥೆ ಬಗ್ಗೆ, ಸ್ವಲ್ಪನ ಕಂಡಿದ್ದೇನೆ, ನನಗನಿಸಿದ್ದು ನೇರವಾಗಿ ಹೇಳಿಬಿಡ್ತೇನೆ ನಿಮಗೆ. ನೀವು ರಟ್ಟಿನ ಮನೆಯನ್ನು ಕಟ್ಟಿದ್ದೀರಿ, ತಕ್ಷಣ ಮುರಿದು ಬೀಳೋದು ಖಚಿತ. ಅದು ರಟ್ಟಿನ ಕಟ್ಟಡ ಕಟ್ಟಿಕೊಂಡಾಗ ಅದ ಮೇಲೆ ಭಾಳ ಆಸೆ ಇಡಬೇಡಿ, ಅದು ಭಾಳ ದಿವಸ ಬದುಕೋದಲ್ಲ, ನೀರಲ್ಲಿ ಬಿದ್ದು ನೆಂದು ಹೋಗ್ತದೆ, ಕುಸಿದು ಬಿದ್ದು ಹಾಳಾಗಿ ಹೋಗ್ತದೆ, ಅದು ಶಾಶ್ವತವಾದ ವ್ಯವಸ್ಥೆ ಅಲ್ಲ ಅಂತ ಹೇಳಿಬಿಟ್ರು. ಹೇಳಿದಾಗ ಮುಸೋಲಿನಿ ಮುಖ ಅಂತ ಬಿಡಿ, ಸುತ್ತಮುತ್ತಲ ಇದ್ರ ಮುಖ ಬೆಂಕಿ ಆಗ್ಬಿಡ್ತು. ಇಂಥ ಸರ್ವಾಧಿಕಾರಿ ಮುಂದೆ ನಿಮ್ದು ರಟ್ಟಿನ ಮನೆ ಅಂತ ಹೇಳ್ತಾರಲ್ರಿ, ಆತ ನಂಬ್ಕೊಂಡಿದ್ದಾನೆ ಪ್ರಪಂಚವನ್ನು ಗೆದ್ದುಬಿಟ್ಟಿದ್ದೇನೆ ಅಂತ ಅನ್ಕೋತಾನೆ ಮುಸೋಲಿನಿ. ಅಂಥದ್ದವನ ಮುಂದೆ ರಟ್ಟಿನ ಮನೆ ಕಟ್ಕೊಂಡಿದ್ದೀರಿ, ಬಿದ್ದು ಹೋಗ್ತದೆ, ಖಚಿತವಾಗಿ ಬಿದ್ದು ಹೋಗ್ತದೆ ಅಂತ ಭವಿಷ್ಯವಾಣಿ ಹೇಳ್ದಂಗೆ ಹೇಳ್ತಾರಲ್ಲ ಅಂದರು ಮುಸೋಲಿನಿ.

ಹೇಳಿದಂತೆ, ತಮ್ಮ ಅಭಿಪ್ರಾಯ ಅದು ಅಂತ ಹೇಳಿದಂತೆ. ಅದು ಗಾಂಧೀಜಿ ಆಯ್ತಾ, ನನ್ನ ಅಭಿಪ್ರಾಯ ಮಾತ್ರ ಅಲ್ಲ, ಗೋಡೆ ಮೇಲೆ ಬರೆದದ್ದನ್ನು ಸರಿಯಾಗಿ ಓದ್ಕೊಳ್ಳಿ ಅಂದರು. ಯಾರು ಅಹಂಕಾರದಿಂದ ಅಧಿಕಾರದ ಉನ್ಮತ್ತತೆಯಿಂದ ರಾಜ್ಯ ಕಟ್ತಾರೋ ಅದು ಯಾವುದೂ ಶಾಶ್ವತ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎಲ್ಲಿ ಪ್ರಜೆಗಳ ಪ್ರೀತಿ ಇಲ್ಲವೋ, ಪ್ರಜೆಗಳ ಒತ್ತಾಸೆ ಇಲ್ಲವೋ, ಅವರು ಸಹಕಾರ ಇಲ್ಲವೋ, ಆ ವ್ಯವಸ್ಥೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಜೆಗಳನ್ನು ಮರ್ತಿದ್ದೀರಿ, ನೀವೇ ಶಾಶ್ವತರನ್ನೋ ಮಾಡ್ತಿದ್ದೀರಿ, ಇದು ರಟ್ಟಿನ ಮನೆ ತಕ್ಷಣ ಬಿದ್ದು ಹೋಗ್ತದೆ ಅಂದರು. ಮುಸೊಲಿನಿಗೆ ಏನು ಹೇಳಬೇಕು ತೋಚಲಿಲ್ಲ, ಶೇಕ್ ಹ್ಯಾಂಡ್ ಮಾಡಿ ಕಳಿಸ್ಕೊಟ್ಬಿಟ್ಟ ಗಾಂಧೀಜಿನ. ತಮ್ಗೆ ಗೊತ್ತಿದೆ ಸ್ನೇಹಿತರೆ, ಎರಡನೇ ಮಹಾಯುದ್ಧ ಆಯಿತು. ಯುದ್ಧದಲ್ಲಿ ಇಟಲಿ, ಜರ್ಮನಿ, ಜಪಾನ್ ದಯನೀಯವಾದಂಥ ಸೋಲನ್ನು ಅನುಭವಿಸಿದವು. ಅಪಮಾನ ತಾಳಲಾಗದೆ ಜರ್ಮನಿಯ ಹಿಟ್ಲರ್ ವಿಷ ತಗೊಂಡು ಗುಂಡು ಹೊಡ್ಕೊಂಡು ಸತ್ತೋದ. ಆ ಮುಸೊಲಿನಿ ಹಣೆಬಾರಿ ಏನಾಯಿತು ನೋಡಿದೆ ಗೊತ್ತಲ್ಲ, ಇತಿಹಾಸ ಓದ್ದವರು ಗೊತ್ತಿರುತ್ತದೆ. ಅವನ ಜನರೇ, ಅವನ ದೇಶದ ಜನರೇ ರಸ್ತೆಯಲ್ಲಿ ಎಳೆದು ಹೊಡೆದು ಕೊಂದು ಹಾಕಿ ಮಿಲಾನ್ ನಗರದಲ್ಲಿ ತಲೆ ಕೆಳಗಾಗಿ ನೇತು ಹಾಕಿದರು ಕಂಬಕ್ಕೆ, ಎಲೆಕ್ಟ್ರಿಕ್ ಕಂಬಕ್ಕೆ. ಇದು ಗಾಂಧೀಜಿ ಹೇಳಿದಂಥ ಭವಿಷ್ಯ ಅದು. ಇದು ನೇರವಾಗಿ ಮುಸೊಲಿನಿ ಮುಖದ ಮೇಲೆ ಹೇಳುವಂಥ ಧೈರ್ಯ ಬಹುಶಃ ಆ ತಿಳಿದ ಮಟ್ಟಿಗೆ ಗಾಂಧೀಜಿಗೆ ಮಾತ್ರ ಇತ್ತು. ಯಾಕಂದರೆ ಅವ್ರ ಕೈ ಚಾಚಿರಲಿಲ್ಲ, ನಾಲಿಗೆ ಭದ್ರ ಆಗಿತ್ತು. ಗಾಂಧೀಜಿ ಕಲಿಸಿಕೊಟ್ಟಂಥ ಮಾತಿದು, ನಿಮ್ಮಲ್ಲಿ ನೈತಿಕತೆ ಇದ್ದರೆ, ನಿಮ್ಮ ಮಾತಿನಲ್ಲಿ ಸತ್ಯ ಇದ್ದರೆ, ನಿಮ್ಮ ಮಾತಿನಲ್ಲಿ ಶ್ರದ್ಧೆ ಇದ್ದರೆ ದಯವಿಟ್ಟು ನೇರವಾಗಿ ಹೇಳಿ, ಅಪೇಕ್ಷೆ ಇಟ್ಟುಕೊಂಡು ಕೇಳೋಕ್ಕಾಗಲ್ಲ ನಿಮಗೆ. ಆದ್ದರಿಂದ ಗಾಂಧೀಜಿ ಕಲಿಸಿದಂಥ ಪಾಠ ನನಗೆ ಆದದ್ದು ಅಂತಂದರೆ, ಅವರು ಭವಿಷ್ಯ ಹೇಳಬೇಕು ಅಂತಲ್ಲ, ಗೊತ್ತಿತ್ತು ಅವರಿಗೆ ಮುಸೊಲಿನಿ ಈ ರೀತಿ ದರ್ಬಾರ್ ಮಾಡಬೇಕಾದ್ರೆ ಇಂದಿಲ್ಲ ನಾಳೆ ಅವನು ಶಿಕ್ಷೆ ಅನುಭವಿಸ್ತಾನೆ ಅಂತ ಗೊತ್ತಿದ್ದುದನ್ನು ಎಲ್ಲರಿಗೂ ಗೊತ್ತಿರಬೇಕು, ಬಹಳ ಮಂದಿಗೆ ಗೊತ್ತಿತ್ತು. ಆದರೆ ಯಾರೂ ಹೇಳೋ ಧೈರ್ಯ ಮಾಡಿರಲಿಲ್ಲ. ಆದರೆ ಗಾಂಧೀಜಿ ಹೇಳ್ತಾರೆ, ರಟ್ಟಿನ ಮನೆ ಕಟ್ಟಿದ್ದೀಯೋ ನೀನು, ಹುಷಾರಾಗಿರು ಅಂತ. ತನ್ನ ರಟ್ಟಿನ ಮನೆಯಲ್ಲಿ ತಾನೇ ಬೆಂದು ಹೋದ ಮುಸೊಲಿನಿ. ಸತ್ಯವನ್ನು ಒಂದು ಚೂರು ಉತ್ಪ್ರೇಕ್ಷೆ ಇಲ್ಲದೆ, ಸಂಕೋಚ ಇಲ್ಲದೆ ಎದುರಿನವರು ಹೇಳುವಂಥ ನಿರ್ಭೀತತೆ, ಇದು ಬಂದಿರೋದು ಒಳಗಿನ ಆತ್ಮಶಕ್ತಿಯಿಂದ ಬಂದಂಥದ್ದು. ಅಂಥ ಆತ್ಮಶಕ್ತಿಯನ್ನು ಗಟ್ಟಿ ಮಾಡಿಕೊಂಡವರು ಮಹಾತ್ಮ

ಕೇಳುಗರ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಕೇರವರು ಪ್ರಸ್ತುತಪಡಿಸಿದ ಕರುಣಾಳುವ ಬೆಳಿಗ್ಗೆ ಕಾರ್ಯಕ್ರಮವನ್ನ ಕೇಳಿದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಈಗ ವಾರ್ತೆಗಳ ವಿವರ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಧ್ಯೇಯದೊಂದಿಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 6 ಪ್ರಕಲ್ಪದಡಿ ಕಳೆದ 9ನೇ ತಾರೀಖಿನಿಂದ ನಿನ್ನೆ 14ನೇ ತಾರೀಖಿನವರೆಗೆ ವಿಶೇಷ ಕಾರ್ಯಕ್ರಮ ಆಯೋಜಿಸಿತ್ತು. ಯುವ ಸಂಗಮದಡಿ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಈ ಕಾರ್ಯಕ್ರಮ ಒದಗಿಸಿತು. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡಲ್ ಸಂಸ್ಥೆಗಳಾಗಿ ಯುವ ಸಂಗಮ 6ರ ಆತಿಥ್ಯ ವಹಿಸಿದ್ದವು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ ಪ್ರಕಲ್ಪದಡಿ ನಿನ್ನೆ ಸಮಾರೋಪಗೊಂಡ ವಿಶಿಷ್ಟ ಸಾಪ್ತಾಹಿಕ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಮಹದೇವ ಪ್ರಸನ್ನ.
1: IIIT ಧಾರವಾಡ ವತಿಯಿಂದ ಯುವ ಸಂಗಮ ಅಂತ 6ರಲ್ಲಿ ಕರ್ನಾಟಕದ ಆತಿಥೇಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವ ಅವಕಾಶ ನಮಗೆ ದೊರೆತಿರುವುದು ಗೌರವದ ಸಂಗತಿಯಾಗಿದೆ. ಕಳುಹಿಸುವ ಆತಿಥೇಯ ಸಂಸ್ಥೆ MNIT ಜೈಪುರ್ ರಾಜಸ್ಥಾನದಿಂದ ಆಗಮಿಸಿದ 42 ವಿದ್ಯಾರ್ಥಿ ಪ್ರತಿನಿಧಿಗಳು ಮತ್ತು 5 ಸಂಯೋಜಕರಿಗಾಗಿ ಸಮಗ್ರ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದ ಯೋಜನೆ ಮತ್ತು ಅನುಷ್ಠಾನ ಜವಾಬ್ದಾರಿಯನ್ನು ಹೊತ್ತಿದೆ. ಪ್ರತಿನಿಧಿಗಳು ಬಾದಾಮಿ ಮತ್ತು ಪಟ್ಟದಕಲ್ಲು ಮುಂತಾದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿ ಕರ್ನಾಟಕದ ಶ್ರೀಮಂತ ವಾಸ್ತುಶಿಲ್ಪ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಅರಿತುಕೊಂಡು ಕರ್ನಾಟಕದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಗಳಿಗೆ ಪರಿಚಯಿಸುವ ಅವಕಾಶವನ್ನು ಒದಗಿಸಿತು. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸರ್ವ ಸಮಾವೇಶಕ ಸಮಾಜದ ಪರಿಕಲ್ಪನೆಯನ್ನು ಪ್ರತಿಪಾದಿಸುವ ಬಸವಣ್ಣನವರ ಚಿಂತನೆ, ವೀರತೆ ಮತ್ತು ದೇಶಭಕ್ತಿಯ ಪ್ರತೀಕಗಳಾದ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಹೋರಾಟದ ಇತಿಹಾಸ ಮತ್ತು ಶಿಕ್ಷಣ, ಸಾಮಾಜಿಕ ಸೌಹಾರ್ದತೆ ಹಾಗೂ ಸಮಾಜದ ಉನ್ನತಿಗಾಗಿ ಕರ್ನಾಟಕದ ಧಾರ್ಮಿಕ ಮಠಗಳು ಸಲ್ಲಿಸಿರುವ ಮಹತ್ವದ ಕೊಡುಗೆಗಳನ್ನು ಪ್ರತಿನಿಧಿಗಳಿಗೆ ಪರಿಶೀಲಿಸಿದ ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರೊಂದಿಗೆ ಬೆಂಗಳೂರಿನ ಲೋಕಭವನದಲ್ಲಿ ಪ್ರತಿನಿಧಿಗಳ ಸಂವಾದವನ್ನು ಏರ್ಪಡಿಸುವ ಅವಕಾಶ ನಮಗೆ ದೊರಕಿತು.
0: ಸಂವಿಧಾನದ 129

0: ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆ 16 ರಿಂದ 21 ತಾರೀಖಿನವರೆಗೆ ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಳ್ಳಲಿದೆ. ಹೊಸದಿಲ್ಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ ಕೆ ಪಾಟೀಲ್ ಗದಗ್ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿಗೆ ಸೇರಿದ ಅಪರೂಪದ ಪುರಾತನ ವಸ್ತುಗಳ ಸಂಗ್ರಹವನ್ನು ವೀಕ್ಷಿಸಿದರು. 1976 ಅಕ್ಟೋಬರ್ 16 ಲಕ್ಕುಂಡಿ ಗ್ರಾಮದ ಡಿಕೆ ಹೆಬಸೂರ್ ಮತ್ತು ಟಿಕೆ ನಾಯಕ್ ಅವರು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರಿಗೆ ಹಸ್ತಾಂತರಿಸಿದ್ದ 150ಕ್ಕೂ ಹೆಚ್ಚು ಅಮೂಲ್ಯ ಕಲಾಕೃತಿಗಳು ಅಲ್ಲಿದ್ದು, ಪ್ರಾಚೀನ ಶಸ್ತ್ರಾಸ್ತ್ರಗಳು, ಅಪರೂಪದ ಚಿನ್ನ ಬೆಳ್ಳಿ ನಾಣ್ಯಗಳು, ಸೂಕ್ಷ್ಮ ಕೆತ್ತನೆಯ ಆಭರಣಗಳು ಮತ್ತು ಐತಿಹಾಸಿಕ ಹಸ್ತಪ್ರತಿಗಳು ನಮ್ಮ ನಾಡಿನ ಭವ್ಯ ಇತಿಹಾಸವನ್ನು ಸಾರುತ್ತಿವೆ ಎಂದು ಸಚಿವರು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಧಾರವಾಡದ ಬಹುಶಾಸ್ತ್ರೀಯ ವಿಕಾಸ ಸಂಶೋಧನಾ ಕೇಂದ್ರ ಸಿಎಂಡಿಆರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಸಂಶೋಧನಾ ಪ್ರಸ್ತಾವ ಪ್ರಸ್ತುತಿ ಸ್ಪರ್ಧೆ ಆಯೋಜಿಸಿತ್ತು. ಶ್ವೇತಾ ನೀಲಣ್ಣವರ್ ಮಂಡಿಸಿದ ಗ್ರಾಮೀಣ ಮಹಿಳೆಯರಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕ ಆಧಾರಿತ ಅಧ್ಯಯನ ಎಂಬ ಸಂಶೋಧನಾ ಪ್ರಸ್ತಾವಕ್ಕೆ ಪ್ರಥಮ ಬಹುಮಾನ ಹಾಗೂ 10,000 ರೂಪಾಯಿ ನಗದು ಪುರಸ್ಕಾರ ಪಡೆದರು. ಸ್ವಾಮಿ ವಿವೇಕಾನಂದ ಯುತ್ ಮೂಮೆಂಟ್ ಉತ್ತರ ಕರ್ನಾಟಕ ಉಪಶಮನ ಆರೈಕೆ ಪ್ರಕಲ್ಪದ ಮುಖ್ಯಸ್ಥ ಡಾ ಮೋಹನ್ ಕುಮಾರ್ ತಂಬದ್ ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಸಾಮಾಜಿಕ ಕಾರ್ಯಕರ್ತ ಡಾ ಅಶೋಕ್ ಕೋರಿ ದ್ವಿತೀಯ ಬಹುಮಾನದೊಂದಿಗೆ 7,000 ರೂಪಾಯಿ ಪುರಸ್ಕಾರಕ್ಕೆ ಭಾಜನರಾದರು ಎಂದು ಸಿಎಂಡಿಆರ್ ನಿರ್ದೇಶಕ ಪ್ರೊಫೆಸರ್ ಬಸವಪ್ರಭು ಜಿರ್ಲಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಇಕೋವಾಚ್ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಕೇಂದ್ರ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ಪಶ್ಚಿಮ ಘಟ್ಟಗಳ ಪ್ರಭಾವ ಕುರಿತು ಪರಿಸರ ತಜ್ಞರ ಚಿಂತನ ಮಂಥನ ಕಾರ್ಯಾಗಾರ ಇಂದು ಆಯೋಜಿಸಿದೆ. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಕಾರ್ಯದರ್ಶಿ ಡಾ ಶ್ರೀನಿವಾಸುಲು ಇಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ದೇಶದ ಖ್ಯಾತನಾಮ ಪರಿಸರ ತಜ್ಞರು ಪಾಲ್ಗೊಂಡು ಹಲವು ವಿಷಯಗಳನ್ನು ಮಂಡಿಸಲಿದ್ದಾರೆ. ಇಕೋವಾಚ್ ಕಾರ್ಯಾಧ್ಯಕ್ಷ ಪರಿಸರವಾದಿ ಹಾಗೂ ಹಿರಿಯ ನಟ ಸುರೇಶ್ ಹೆಬ್ಳೀಕರ್ ಕಾರ್ಯಾಗಾರದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಸುಮಾರು 25-30 ವರ್ಷದಿಂದ ನಾವು ಪಶ್ಚಿಮ ಘಟ್ಟ ಉಳಿಬೇಕು. ಗುಜರಾತ್ನಿಂದ ಶುರುವಾಗ್ತಾವ ತಾಪ್ತಿ ರಿವರ್ ಇಂದ ಕನ್ಯಾಕುಮಾರಿವರೆಗೆ ಹೋಗಿದಾವೆ. ನೀಲಗಿರಿ ಬಯೋಸ್ಫಿಯರ್ ಅಲ್ಲಿ ಪಶ್ಚಿಮ ಘಟ್ಟ ಮತ್ತೆ ಪೂರ್ವ ಘಟ್ಟ ಎರಡು ಸೇರ್ಕೊಂಡು ಎಷ್ಟೊಂದು ಮಳೆ ಕೊಡ್ತವೆ. 50 ಪ್ರಬಲವಾದಂತಹ ನದಿಗಳಿಗೆ ಇವತ್ತು ನೀರು ಉಣಿಸ್ತಾವೆ ನಮ್ಮ ಪಶ್ಚಿಮ ಘಟ್ಟಗಳು. ಅದರಿಂದ ನಮ್ಮ ಲಕ್ಷಾವಧಿ ರೈತರು ಅದರ ಮೇಲೆ ಅವಲಂಬಿಸಿದ್ದಾರೆ. ಅವರ ಮೇಲೆ ನಾವು ಇಡೀ ಸಮಾಜ ಅವಲಂಬಿಸಿದೆ. ಜೀವ ವೈವಿಧ್ಯ ಅಂದ್ರೆ ಅನೇಕ ರೀತಿಯ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಇವೆಲ್ಲ ಒಂದೇ ಕಡೆಗೆ ಒಂದೇ ಸಣ್ಣ ಜಾಗದಲ್ಲಿ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತದೆ ಅದರ ಮೇಲೆ ಜೀವ ವೈವಿಧ್ಯ ಡಿಪೆಂಡ್ ಆಗಿದೆ. ಇದೆಲ್ಲಾನು ಮಾಹಿತಿ ಇವತ್ತು ನಮ್ಮ ಯಂಗ್ಸ್ಟರ್ಸ್ ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ ಗೆ ಆಹಾರ ಭದ್ರತೆ ಇವು ಹೇಗೆ ಪಶ್ಚಿಮ ಘಟ್ಟ ಕೊಡ್ತಾ ಇದಾವೆ ಇದರ ಬಗ್ಗೆ ಒಂದು ಹೆಚ್ಚಿನ ತಿಳುವಳಿಕೆ ಅನೇಕ ಪರಿಣಿತರು ಬರ್ತಾ ಇದಾರೆ, ಇದರ ಬಗ್ಗೆ ಮಾತನಾಡ್ತಾರೆ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡನಲ್ಲೇ ನಾವು ಅದನ್ನ ಅವರ ಸಹಯೋಗದಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಸಮಾವೇಶವನ್ನು. ತಾವೆಲ್ಲರೂ ಬರಬೇಕು ಅಂತ ನಾನು ಈ ಮುಖಾಂತರ ನಿಮಗೆ ವಿನಂತಿಸುತ್ತೇನೆ.
0: ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಸಂಜೆ 6 ಗಂಟೆಗೆ ಆಲೂರು

0: ಕಟ್ರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ 90 ಸಂಧ್ಯಾ ಸುಧೆ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕೇಂದ್ರ ಇಂದು ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ಆಯೋಜಿಸಿದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಚಾಲನೆ ನೀಡಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ, ಆಕಾಶವಾಣಿ ಅಭಿಮಾನಿಗಳು, ಕಲಾವಿದರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮಕ್ಕಳ ಸಹಾಯವಾಣಿ 1098 ದೂರು ಆಧರಿಸಿ ಬಾಲ್ಯ ವಿವಾಹ ತಡೆದಿದ್ದಾರೆ. 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಇಂದಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ 18ನೇ ತಾರೀಖಿನಿಂದ 25ರವರೆಗೆ ಜರುಗಲಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ನಾಡಿದ್ದು 17ರಿಂದ 3 ದಿನಗಳ ಕಾಲ ಧಾರವಾಡ ಜಿಲ್ಲೆಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 15ರ ಕುರಿತು ಎಸ್ವಿವೈಎಂ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
4: ಕಂಡ ದೈವಕ್ಕೆಲ್ಲ
5: ಕೈಯ ಮುಗಿದೇನಹುದು
4: ಚಂಡ ಚತುರೋಪಾಯ ದಿಂದಲೇನಹುದು
5: ತಂಡುಲದ ಹಿಡಿಯೊಂದು
4: ತುಂಡು ಬಟ್ಟೆಯದೊಂದು ಅಂಡಲೆತ ವಿದಕೇನೋ ಮಂಕುತಿಮ್ಮ.
3: ಸೊ ಇಲ್ಲಿ ನಾವು ಮಹಾತ್ಮ ಗಾಂಧಿಯವರ ಒಂದು ಮಾತನ್ನ ನೆನಪಿಸ್ಕೊಳ್ಬೋದು. ಮಹಾತ್ಮ ಗಾಂಧಿಯವರು ಒಂದು ಕಡೆ ಹೇಳ್ತಾರೆ ಅಂತ ಅವರ ಬರವಣಿಗೆಯಲ್ಲಿ ಉಲ್ಲೇಖ ಇದೆ, ದೇರ್ ಈಸ್ ಎನಫ್ ಫಾರ್ ಎವ್ರಿಬಡೀಸ್ ನೀಡ್ಸ್ ಬಟ್ ದೇರ್ ಇಸ್ ನಾಟ್ ಎನಫ್ ಇನ್ ದ ವರ್ಲ್ಡ್ ಫಾರ್ ಇವನ್ 1 person's ಗ್ರೀಡ್ ಅಂತ. ಅಂದರೆ ಎಲ್ಲರ ಅವಶ್ಯಕತೆಗಳಿಗೆ ಎಷ್ಟೆಲ್ಲ ಬೇಕೋ ಏನೆಲ್ಲ ಬೇಕೋ ಅಷ್ಟೂ ಸಂಪನ್ಮೂಲಗಳು ಪ್ರಪಂಚದಲ್ಲಿ ಈಗಾಗಲೇ ಇದೆ, ಆದರೆ ಒಬ್ಬನ ದುರಾಸೆಗೂ ಕೂಡ ಪೂರೈಸುವಷ್ಟು ಸಾಮಗ್ರಿ ಇಲ್ಲಿಲ್ಲ ಅಂತ. ಅಂದರೆ ನಮ್ಮ ಜೀವನದ ಗುರಿ ಉದ್ದೇಶಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ

0: ಯಾವುದಿದೆ ಯಾವುದಿಲ್ಲ ಅಷ್ಟರಲ್ಲಿ ನಾವು ತೃಪ್ತಿ ಪಟ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಾವು ಹೆಚ್ಚಾಗಿ ಅದು ಬೇಕು ಇದು ಬೇಕು ಅಂತ ಅನ್ಕೊಳ್ತಾ ಪರದಾಡುವಂಥದ್ದು ಏನಪ್ಪ ಅಂತಂದರೆ, ನಮ್ಮ ಅವಶ್ಯಕತೆಗಳಿಗಿಂತ ಹೆಚ್ಚಾದಂಥ ವಿಷಯಗಳಿಗೋಸ್ಕರನೇ ನಾವು ಜಾಸ್ತಿ ಅಳ್ದಾಡ್ತೀವಿ. ನನ್ನ ಹತ್ರ ಇವತ್ತು ಊಟಕ್ಕೆ ಬಟ್ಟೆಗೆ ಎಲ್ಲ ಇದೆ ಅಂತಂದರೆ ನೆಕ್ಸ್ಟ್ ಶುರುವಾಗತ್ತೆ ಮನೆ ಬೇಕು ಅಂತ. ಒಂದು ಮನೆ ಇದೆಯಪ್ಪ ಅಂತಂದರೆ ಇನ್ನೊಂದಷ್ಟು ಬೇಕು ಅನಿಸುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟಿದೆ ಅಂತಂದರೆ ಅದರ ಹತ್ತರಷ್ಟಾಗಲಿ ಅಂತ ಅನಿಸುತ್ತೆ. ಬೈಕ್ ಇದ್ದರೆ ಕಾರ್ ಬೇಕು, ಕಾರ್ ಇದ್ದರೆ ಎರಡು ಬೇಕು. ಸೊ ಈ ಥರ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಅದು ತಪ್ಪು ಸರಿ ಅನ್ನೋದನ್ನು ನಾವು ಇಲ್ಲಿ ನಿಷ್ಕರ್ಷೆ ಮಾಡೋದು ಬೇಡ. ಆದರೆ ಆ ಬೇಕು ಬೇಕುಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಹೆಚ್ಚಿಸ್ಕೊಳ್ತಾ ಏನು ಮಾಡ್ತೀವಿ, ಅಲ್ಲಿ ತಿರುಪತಿ ತಿಮ್ಮಪ್ಪಂಗೆ ಹೋಗ್ಬಿಟ್ಟು ಒಂದು ಹರಕೆ ಮಾಡ್ಕೊಬಂದ್ರೆ ನನಗೆ ಅದೇನೋ ಸಿಗುತ್ತಂತೆ, ಅಥವಾ ಇಲ್ಲಿ ಚಿಕ್ಕದೇವಮ್ಮನ ಬೆಟ್ಟದಲ್ಲಿ ನಾನೇನೋ ಒಂದು ಪೂಜೆ ಮಾಡಿಸ್ಬಿಟ್ರೆ ನನಗೆ ಇನ್ನೇನೋ ಆಗ್ಬಿಡುತ್ತಂತೆ ಅಂತ. ಹಾಗೆ ನಮ್ಮ ಸ್ವಾರ್ಥಕ್ಕೋಸ್ಕರ ಕಂಡ ದೈವಕ್ಕೆಲ್ಲ ಕೈ ಮುಗಿಯೋದನ್ನು ನಾವು ಪ್ರಾರಂಭ ಮಾಡ್ತೀವಿ. ನಾವು ಆಗಲೇ ನೋಡ್ದಂಗೆ ಅದು ಸಣ್ಣ ಆಸೆಯಿಂದ ಪ್ರಾರಂಭ ಆದರೂ ಕೂಡ ಅದು ಇನ್ನೊಬ್ಬರ ಸ್ವಾತಂತ್ರ್ಯ ಅಥವಾ ಇನ್ನೊಬ್ಬರ ಒಂದು ಸುಖವನ್ನು ಕೂಡ ತಿಂದು ಹಾಕುವ ರೀತಿಯ ಕೆಲವು ಸಂದರ್ಭಗಳು ಉಂಟಾಗ್ಬೋದು. ನನ್ನ ಒಂದು ಆಸೆಗಳನ್ನು ನಾನು ಪೂರೈಸ್ಕೊಳ್ತಾ ಹೋಗ್ತಾ ಇರೋದ್ರಿಂದ ಆಗ ಪರಸ್ಪರರಲ್ಲಿ ವೈಮನಸ್ಯ ಬರುವಂಥದ್ದು ಸ್ವಾಭಾವಿಕವಾಗಿ ನೋಡ್ತೀವಿ ನಾವು. ಸೊ ಅದನ್ನು ನಾವು ಪರಿಹಾರ ಮಾಡೋದಕ್ಕೆ ಏನು ಮಾಡ್ತೀವಿ, ಸ್ಕೀಮ್ಗಳು ಹಾಕಕ್ಕೆ ಶುರು ಮಾಡ್ತೀವಿ. ಇವನನ್ನು ಹೇಗೆ ನಿಪ್ಟಾಯಿಸ್ಬೇಕು, ಅವನನ್ನು ಹೇಗೆ ನಾನು ಮ್ಯಾನೇಜ್ ಮಾಡಬೇಕು. ಸೊ ಹಾಗೆ ಈ ಚತುರೋಪಾಯಗಳು ಯಾವುದು, ಸಮಾಧಾನ ಭೇದ ದಂಡ ಅಂತೀವಲ್ಲ, ಸೊ ಹಾಗೆ ಒಟ್ಟಲ್ಲಿ ನನ್ನ ಕೆಲಸ ಆಗ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಏನೇನೋ ಉಪಾಯಗಳನ್ನು ಮಾಡೋಕ್ಕೆ ನೋಡ್ತೀವಿ. ಅದು ಎಷ್ಟೋ ಸತಿ ನಮ್ಗೆ ಹೆಂಗೆ ಬೇಕೋ ಹಂಗಾಗಲ್ಲ, ಅವರು ನಾನು ಅನ್ಕೊಂಡಂಗೆ ನಡ್ಕೋತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ನನಗಿಂತ ಬುದ್ಧಿವಂತರಾದ್ರೆ ನನ್ನನ್ನೇ ತಿರುಗಿಸುವಂಥ ಸಂದರ್ಭ ಕೂಡ ಬಂದ್ಬಿಡುತ್ತೆ. ಸೊ ಅದರಿಂದ ನನ್ನ ತಳಮಳ ಇನ್ನೂ ಜಾಸ್ತಿ ಆಯಿತು ಅಲ್ವಾ. ಸೊ ಕಡೆಗೆ ಇಲ್ಲಿ ಒಂದು ಇದನ್ನು ನಾವು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ತುಂಡು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ ಅಲ್ವಾ. ಸೊ ಅದಕ್ಕಿಂತ ಜಾಸ್ತಿ ನಾವೇನು ಮಾಡೋಕ್ಕೆ ಸಾಧ್ಯ ಅಂತಂದರೆ ಇಟ್ಕೊಂಡು ನಾವೆಲ್ಲೂ ಹೋಗೋಕ್ಕಾಗಲ್ಲ. ಅದನ್ನು ಡಿ ವಿ ಜಿ ಅವರು ಇಲ್ಲಿ ಮತ್ತೆ ನಮ್ಮನ್ನು ನೆನಪಿಸ್ತಾರೆ. ಅಲ್ಲಿ ಇಲ್ಲಿ ಅಷ್ಟು ಇಷ್ಟು ತಳಮಳ ನಾವು ಯಾಕಪ್ಪ ಪಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಆಂತರಿಕವಾಗಿ ನಮ್ಮನ್ನು ನಾವು ಪ್ರಶ್ನಿಸ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಸೊ ಕಡೆಗೆ ನಮಗೆ ಬೇಕಾಗೋದು ಒಂದು ಹಿಡಿ ಅಕ್ಕಿ, ಒಂದು ತುಂಡು ಬಟ್ಟೆ ಅಲ್ವಾ. ಇದನ್ನು ನಾವು ಮರೆತು ಬಿಟ್ಟು ಅದು ಬೇಕು ಇದು ಬೇಕು ಅಂಥೇಳಿ ಎಲ್ಲ ಕಡೆ ಚಡಪಡಿಕೆಯ ಒಂದು ಇದರಲ್ಲಿ ಬಹಳ ಹಗೆತನದ ನಕಾರಾತ್ಮಕ ಭಾವನೆಯಿಂದ ಸುತ್ತಾಡ್ತಾ ಇದ್ದೀವಲ್ಲ, ಇದು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಪ್ರಶ್ನಿಸ್ಕೋಬೇಕು ಅನ್ನೋದು. ಹೀಗೆ ನಾವು ಮಾಡ್ತಾ ಇದ್ದಾಗ ನಮ್ಗೆ ಯಾವುದೋ ಕೆಲವು ಆಸೆಗಳು ಬರುತ್ತೆ, ಅದು ತೊಗೊಂಬಿಟ್ರೆ ಚೆನ್ನಾಗಿರುತ್ತೆ, ಇದು ತೊಗೊಂಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಮಗೆ ಅನಿಸೋದು ನಿಜಕ್ಕೂ ಸತ್ಯನಾ ಅನ್ನೋದನ್ನು ನಾವು ಪ್ರಶ್ನಿಸ್ಕೊಳ್ಳಲ್ಲ. ಈಗ ನಮ್ಮಲ್ಲಿ ಸುಮಾರು ಪೇಷಂಟ್ಸ್ ಬರ್ತಾರೆ, ಅಕಸ್ಮಾತ್ ಯಾರಿಗೋ ದುರ್ದೈವ ಡಯಾಬಿಟಿಸ್ ಇದೆಯಪ್ಪ ಅಂತ ಅನ್ಕೊಳ್ಳೋಣ. ಆ ಡಯಾಬಿಟಿಸ್ ಇರೋ ಪೇಷಂಟ್ಗೆ ನಾವು ಹೇಳಬೇಕಾಗತ್ತೆ, ನೋಡಪ್ಪ ನೀವು ಸ್ವೀಟ್ ತಿನ್ನಬಾರ್ದು ಅಂತ. ಆದರೆ ದುರದೃಷ್ಟವಶಾತ್ ಅವ್ರಿಗೆ ಸಪೋಸ್ ಸ್ವೀಟೇ ಇಷ್ಟ ಅಂತಂದರೆ ಏನು ಮಾಡೋದು ಅಲ್ವಾ. ಸೊ ಅವ್ರು ಸ್ವೀಟ್ ತಿನ್ನಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಸೊ ಹಾಗೆ ನನ್ನ ಒಂದು ಇತಿಮಿತಿಯಲ್ಲಿ ನಾನು ಕೆಲವು ವಿಚಾರಗಳನ್ನು ಅರ್ಥ ಮಾಡಿಕೊಂಡು ನನಗೆ ಇದು ಬೇಕು ಅದು ಬೇಡ ಅಂತ ಅಂದ್ಕೊಳ್ತಾ ಇರ್ತೀನಿ. ಹಾಗೆ ನನಗೆ ಯಾವುದು ಚೆನ್ನಾಗಿದೆ ಅಂತ ಅನಿಸುತ್ತೋ, ಅದರಿಂದ ಒಳ್ಳೇದಾಗುತ್ತೆ ಅಂತ ನನಗೆ ಅನಿಸುತ್ತೋ, ಆ ಒಳ್ಳೇದಾಗಬಹುದು ಅನ್ನೋಂಥ ಸಂದರ್ಭ ಬರ್ದೇ ಇರ್ಬೋದು ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಅದನ್ನು ಆ ಒಂದು ವಿಪರೀತ ಪರಿಸ್ಥಿತಿ ನಾವು ಅನ್ಕೊಂಡಿದ್ದಕ್ಕೂ ಅದಾಗೋದಕ್ಕೂ ಬದಲಾವಣೆ ಅಥವಾ ವ್ಯತ್ಯಾಸದ ಪರಿಸ್ಥಿತಿಯನ್ನು ಡಿ ವಿ ಜಿ ಅವರು ಮುಂದಿನ ಪದ್ಯದಲ್ಲಿ ಬಹಳ ಸ್ವಾರಸ್ಯಕರವಾಗಿ ವರ್ಣಿಸ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕು.

ತಪ್ಪದೇಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 15 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನ ಆಲಿಸಿದ್ದೀರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ, ಅಮ್ಮನಿಂದ ಮಗು ಏನೆಲ್ಲ ಕಲಿಯುತ್ತದೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಮ್ಮನಿಂದ ಮಗು ಏನೆಲ್ಲ ಕಲಿಯುತ್ತದೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಬಹಳ ಸಾರಿ ನಾವು ದೊಡ್ಡವರು ಮಕ್ಕಳ ಮೇಲೆ ರೇಗುತ್ತೇವೆ, ಮಕ್ಕಳಿಗೆ ಹಾಗೆ ವರ್ತಿಸುತ್ತಾರೆ ಎಂದು ಅವರ ಮೇಲೆ ಬೇಸರ ಮಾಡಿಕೊಳ್ಳುತ್ತೇವೆ. ಎಲ್ಲರ ಮುಂದೆ ಮಕ್ಕಳ ವರ್ತನೆ ಕೆಲವೊಮ್ಮೆ ಎತ್ತವರ ಮರ್ಯಾದೆಯನ್ನು ಹರಾಜು ಮಾಡುತ್ತವೆ. ಮಕ್ಕಳ ನಡವಳಿಕೆ, ವರ್ತನೆ, ಸಾಮಾಜಿಕವಾಗಿ ಅವರು ಬೆರೆಯುವ ರೀತಿ ಇತ್ಯಾದಿಗಳೆಲ್ಲವೂ ನಮ್ಮದೇ ವರ್ತನೆಯ ಕನ್ನಡಿ ಎಂಬುದು ಮಾತ್ರ ಬಹಳ ಸಲ ನಮಗೆ ಅರಿವಾಗುವುದೇ ಇಲ್ಲ. ಮಕ್ಕಳು ಹಾಗೆ ವರ್ತಿಸುವುದಕ್ಕೆ ಕಾರಣವೇನು ಎಂಬುದು ಎತ್ತವರಿಗೆ ಕೆಲವೊಮ್ಮೆ ಮಿಲಿಯನ್ ಡಾಲರ್ ಪ್ರಶ್ನೆಯಾಗುತ್ತವೆ. ಮಕ್ಕಳನ್ನು ಬೆಳೆಸುವಲ್ಲಿ ಎಲ್ಲಿ ಎಡವಿದ್ದೇವೆ ಎಂಬ ಯೋಚನೆ ಒಂದೆಡೆಯಾದರೆ ತಮ್ಮದೇ ನಡವಳಿಕೆಯು ಹಲವು ಬಾರಿ ಈ ವರ್ತನೆಗೆ ಕಾರಣವು ಆಗಿರಬಹುದು ಎಂದು ಯೋಚಿಸುವಲ್ಲಿ ಎಡವುತ್ತೇವೆ. ಸಾಕಷ್ಟು ಅಧ್ಯಯನಗಳು ಇದನ್ನು ಎತ್ತಿ ಹಿಡಿದಿವೆ ಕೂಡ. ಮಕ್ಕಳ ಮಾನಸಿಕತೆ, ಅವರ ನಡವಳಿಕೆ ಎಲ್ಲವೂ ಅವರ ಪೋಷಕರನ್ನೇ ಹೋಲುತ್ತವೆ. ತನ್ನ ಅಪ್ಪ ಹಾಗೂ ಅಮ್ಮನನ್ನು ನೋಡಿಯೇ ಮಗು ಕಲಿಯುತ್ತದೆ ಎಂದು ಹೇಳುತ್ತವೆ ಅನೇಕ ಅಧ್ಯಯನಗಳು. ಮುಖ್ಯವಾಗಿ ಹುಟ್ಟಿದಾರಭ್ಯ ಅಮ್ಮನ ಜೊತೆಗೆ ಹೆಚ್ಚು ಸಮಯವನ್ನು ಕಳೆಯುವ ಮಕ್ಕಳು ಅಮ್ಮನ ನಡತೆಯನ್ನೇ ನೋಡಿ ಕಲಿಯುತ್ತಾರೆ. ಮಕ್ಕಳು ಗಮನಿಸುವುದರಲ್ಲಿ ಸಿದ್ಧಹಸ್ತರು. ಮಕ್ಕಳು ನಮ್ಮನ್ನು ನೋಡುತ್ತಿಲ್ಲ ಎಂದು ನಾವು ಅವರಿರುವಾಗ ಆಡುವ ಜಗಳ, ಮಾತು, ಮುನಿಸು, ಬಳಸುವ ಶಬ್ದಗಳು ಎಲ್ಲವೂ ಮಕ್ಕಳ ಮನಸ್ಸಿನೊಳಗೆ ಹೆಚ್ಚಾಗಿ ಬಿಡುತ್ತವೆ, ಶಾಶ್ವತವಾಗಿ ನೆಲೆಯೇರುತ್ತವೆ. ಅಷ್ಟೇ ಅಲ್ಲ, ಅವನ್ನು ತನ್ನ ಜೀವನದಲ್ಲಿ ಮಗು ಬಳಸುತ್ತದೆ ಕೂಡ. ಇದನ್ನು ಪ್ರತಿಯೊಬ್ಬ ಎತ್ತವರು ಗಮನಿಸಿ ಎತ್ತವರಾಗಿ ಜವಾಬ್ದಾರಿಯುತವಾಗಿ ವರ್ತಿಸುವುದು ಹಾಗೂ ಮಕ್ಕಳಿಗೆ ಮಾದರಿಯಾಗಿ ನಡೆದುಕೊಳ್ಳುವುದು ಪ್ರತಿ ಪೋಷಕರಿಗೆ ಇರುವ ಬಹುದೊಡ್ಡ ಜವಾಬ್ದಾರಿ. ಬನ್ನಿ, ಪ್ರತಿ ಮಗುವು ಅಮ್ಮನನ್ನು ನೋಡಿ ತನ್ನ ಬಾಲ್ಯದಲ್ಲಿ ಏನೆಲ್ಲ ಕಲಿಯುತ್ತದೆ ಹಾಗೂ ಕಾಪಿ ಮಾಡುತ್ತದೆ ಎಂಬ ಆಸಕ್ತಿಕರವಾದ ಅಧ್ಯಯನದ ಝಲಕ್ ಇಲ್ಲಿದೆ. ಅಮ್ಮ ಹೇಗೆ ಮಾತಾಡುತ್ತಾಳೆ ಎಂಬುದನ್ನು ಮಗು ಗಮನಿಸುತ್ತದೆಯಂತೆ. ಅಮ್ಮ ಮಾತಾಡುವ ಹಾಗೆಯೇ ಮಾತನಾಡಲು ಮಗು ಪ್ರಯತ್ನಿಸುತ್ತದೆ. ಅಮ್ಮ ಒಳ್ಳೆಯ ಮಾತಾಡಿದರೆ ಮಗುವಿನ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ, ಕೆಟ್ಟದ್ದಾದರೆ ಅದರ ಪರಿಣಾಮವನ್ನು ಮಗು ಹಾಡುವ ಮಾತಿನಿಂದಲೇ ಕಂಡುಹಿಡಿಯಬಹುದು. ಅಮ್ಮನ ಒತ್ತಡವನ್ನು ಮಗು ಗಮನಿಸುತ್ತದೆಯಂತೆ. ಅಮ್ಮ ಗಡಿಬಿಡಿಯಲ್ಲಿ ಹೆಚ್ಚು ಒತ್ತಡದಲ್ಲಿದ್ದಾಗ ಹೇಗೆ ವ್ಯವಹರಿಸುತ್ತಾಳೆ ಎಂಬುದು ಮಗುವಿಗೆ ಮುಖ್ಯವಾಗುತ್ತದೆ. ಆಕೆಯ ಕೋಪ, ತಾಪ, ಚೀರಾಟ ಇವೆಲ್ಲವನ್ನು ಮಗು ತನ್ನ ಒತ್ತಡದ ಸಮಯವನ್ನು ಕಾಪಿ ಮಾಡುತ್ತದೆ. ಅಮ್ಮ ಶಾಂತವಾಗಿ ಪರಿಸ್ಥಿತಿ ನಿಭಾಯಿಸುವವಳಾಗಿದ್ದರೆ ಮಗುವು ಶಾಂತವಾಗಿರುವುದನ್ನು ಕಲಿಯುತ್ತದೆ. ಅಮ್ಮನ ಕೆಲಸವನ್ನು ಮಗು ನೋಡುತ್ತದೆ. ಅಮ್ಮ ಕಷ್ಟಪಟ್ಟು ದುಡಿಯುವವಳಾಗಿದ್ದರೆ ಮಗುವು ಅದನ್ನು ಮುಂದೆ ಅಳವಡಿಸಿಕೊಳ್ಳುತ್ತದೆ. ಅಮ್ಮನ ವಹಿಸುವ ಆರೋಗ್ಯದ ಕಾಳಜಿ, ತನ್ನನ್ನು ತಾನು ನೋಡುವ ರೀತಿ ಎಲ್ಲವನ್ನು ಮಗು ಕಾಪಿ ಮಾಡುತ್ತದೆಯಂತೆ. ತಾನು ಕೂಡ ಆಗಿರಲು ಪ್ರಯತ್ನ ಮಾಡುತ್ತದೆಯಂತೆ. ಅಮ್ಮನ ಆತ್ಮವಿಶ್ವಾಸ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದಂತೆ. ಅಮ್ಮ ಆತ್ಮವಿಶ್ವಾಸಿ

ಧೈರ್ಯಶಾಲಿಯಾಗಿದ್ದರೆ ಮಗುವು ಅಷ್ಟೇ ಧೈರ್ಯಶಾಲಿಯಾಗಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುತ್ತದೆಯಂತೆ. ಅಮ್ಮ ಸಾಮಾಜಿಕವಾಗಿ ಹೇಗೆ ನಡೆದುಕೊಳ್ಳುತ್ತಾಳೆ, ಬೇರೆಯವರ ಜೊತೆಗೆ ಹೇಗೆ ವ್ಯವಹರಿಸುತ್ತಾಳೆ ಎಂಬುದನ್ನು ಮಗು ನೋಡುತ್ತದೆ. ಅಷ್ಟೇ ಅಲ್ಲ, ತಾನು ಅದನ್ನೇ ಕಲಿಯುತ್ತದೆ. ಅಮ್ಮ ಹಣವನ್ನು ಹೇಗೆ ಖರ್ಚು ಮಾಡುತ್ತಾಳೆ ಎಂಬುದು ಕೂಡ ಮಕ್ಕಳಿಗೆ ಸೋಜಿಗದ ವಿಚಾರವೇ. ಅದನ್ನೇ ಮಗು ಕೂಡ ಅಮ್ಮನನ್ನು ನೋಡಿ ಕಲಿಯುತ್ತದೆಯಂತೆ. ಒಟ್ಟಾರೆಯಾಗಿ ಅಮ್ಮನೆಂಬ ಜೀವ ಪ್ರತಿಯೊಂದು ಹಂತದಲ್ಲೂ ಮಕ್ಕಳ ಮಾನಸಿಕತೆಯ ಮೇಲೆ ಪರಿಣಾಮ ಬೀರುತ್ತದೆ. ಅಮ್ಮನ ಒಟ್ಟಾರೆ ವ್ಯಕ್ತಿತ್ವ ಮಕ್ಕಳ ಮೇಲೆ ಒಳ್ಳೆಯ ಹಾಗೂ ಕೆಟ್ಟ ಎರಡು ಪರಿಣಾಮಗಳನ್ನು ಬೀರಬಲ್ಲುದು. ಹಾಗಾಗಿ ಅಮ್ಮನೆಂಬ ತನ್ನ ಜವಾಬ್ದಾರಿಯುತ ಹುದ್ದೆಯ ಮೇಲೆ ಪ್ರತಿಯೊಬ್ಬ ಅಮ್ಮನಿಗೂ ತನ್ನ ಜವಾಬ್ದಾರಿಗಳ ಅರಿವಿರುವುದು ಅತ್ಯಂತ ಅಗತ್ಯ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಅಮ್ಮನಿಂದ ಮಗು ಏನೆಲ್ಲ ಕಲಿಯುತ್ತದೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90 ಚುಕ್ಕಿಯ

ಕೇಳುಗರೆ, ಇದುವರೆಗೂ ಅಮ್ಮನಿಂದ ಮಗು ಏನೆಲ್ಲ ಕಲಿಯುತ್ತದೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು ಸರಗೂರು ಪಟ್ಟಣದ SVYM ಸಿಬ್ಬಂದಿ ವರ್ಗದವರಾದ ಶ್ರೀ ಮೋಹನ್, ಶೈಲಿ ಜೆ ಜಮ್ಮನೂರು, ಮಣಿಕಂಠ, ಅರ್ಷಿತಾ, ವಿನಯ್ ಜಗದೀಶ್, ಸಂದೀಪ್ ವಸಿಷ್ಠ, ಕವಿತಾ, ಅಂಜಲಿ, ಪಲ್ಲವಿ, ರವಿಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನ ಕೋರುವವರು ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಕುಟುಂಬಸ್ಥ

ಇವರಿಗೆ ಆ ದೇವರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತ ಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟ್ರಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದ ವಿಶ್ವಕಪ್. ಉಶು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹ್ಯಾಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟ್ರಗಳ 6 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪಂಚರಾಷ್ಟ್ರ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಲುಪಲಿದ್ದು ಯುಎಇ ಅಧ್ಯಕ್ಷ ಶೇಕ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳ ವಿಷಯವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಲಾಗುವುದು. ಪ್ರಧಾನಿ ಅವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಆಧಾರಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ ಯುಎಇ ಭಾರತದ 4ನೆಯ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇಂಧನ ಭದ್ರತೆಯ ಜೊತೆಗೆ ಭಾರತಕ್ಕೆ ರಫ್ತಾಗುವ ಒಟ್ಟು ಎಲ್ಪಿಜಿ ಪೂರೈಕೆಯಲ್ಲಿ ಯುಎಇ ಸುಮಾರು 40%ರಷ್ಟನ್ನು ಪಾಲನ್ನು ಹೊಂದಿದೆ. ಹೂಡಿಕೆ ಕ್ಷೇತ್ರದಲ್ಲೂ ಭಾರತೀಯ ಕಂಪನಿಗಳು ಯುಎಇಯ ತೈಲ ಸ್ವತ್ತುಗಳಲ್ಲಿ ಗಮನಾರ್ಹ ಹೂಡಿಕೆಯನ್ನು ಮಾಡಿವೆ. ಭಾರತದ ಅಧ್ಯಕ್ಷತೆಯಲ್ಲಿ ಈ ವರ್ಷ ಬ್ರಿಕ್ಸ್ ಒಕ್ಕೂಟ ಬಹುಪಕ್ಷೀಯತೆಯನ್ನು ಬಲಪಡಿಸಲು, ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಹಾಗೂ ಆರ್ಥಿಕ ಚೇತರಿಕೆಯ ಸಾಮರ್ಥ್ಯವನ್ನು ವೃದ್ಧಿಸಲು ಒಗ್ಗೂಡಿ ಕೆಲಸ ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವಂತಹ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ತಮ್ಮನ್ನು ಭೇಟಿಯಾದ ವಿವಿಧ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿದ ಪ್ರಧಾನಿ, ಉದಯೋನ್ಮುಖ ಆರ್ಥಿಕತೆಗಳ ನಡುವಿನ ಸಹಕಾರವನ್ನು ಹೆಚ್ಚಿಸಲು ಹಾಗೂ ಜಾಗತಿಕ ದಕ್ಷಿಣದ ಆಶೋತ್ತರಗಳಿಗೆ ಧ್ವನಿಯಾಗಲು ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಸಭೆಯ ಉದ್ಘಾಟನಾ ಭಾಷಣ ಮಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ವ್ಯವಸ್ಥೆಯಲ್ಲಿ ಶಾಂತಿ ಮತ್ತು ಭದ್ರತೆ ಅತ್ಯಂತ ಪ್ರಮುಖ ಅಂಶಗಳಾಗಿವೆ. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ

0: ಪಕ್ಷಗಳು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮಹತ್ವವನ್ನು ಎತ್ತಿ ತೋರಿಸುತ್ತಿವೆ ಎಂದು ಹೇಳಿದ್ದಾರೆ. ತಾಂತ್ರಿಕ ಪ್ರಗತಿಯನ್ನು ಉತ್ತಮ ಆಡಳಿತ ಮತ್ತು ಅಂತರ್ಗತ ಬೆಳವಣಿಗೆಗೆ ಬಳಸಿಕೊಳ್ಳುವಂತೆ ಕರೆ ನೀಡಿದ ಸಚಿವರು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಮಾತನಾಡಿ ವಿವಿಧ ಸವಾಲುಗಳ ನಡುವೆ ಬ್ರಿಕ್ಸ್ ಒಕ್ಕೂಟ ಜಗತ್ತಿನಲ್ಲಿ ಸ್ಥಿರತೆ ತರುವ ಪಾತ್ರವನ್ನು ವಹಿಸುತ್ತದೆ ಎಂಬ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ADAಯ ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ನೂತನ ಕೇಂದ್ರ ವಿಮಾನ ಜೋಡಣೆ ಪರೀಕ್ಷೆ ಮೌಲ್ಯೀಕರಣ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಿದ್ದು ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವಂತಹ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ದೇಶದ ಆಭರಣ ರಫ್ತು ವಲಯದಲ್ಲಿ ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದ್ದು ಮುಂಗಡ ಪರವಾನಗಿ ಯೋಜನೆಯಡಿ ಚಿನ್ನದ ಆಮದು ಮಾಡಿಕೊಳ್ಳುವಂತಹ ಪ್ರಮಾಣಕ್ಕೆ ಸರ್ಕಾರ ಗರಿಷ್ಠ 100 ಕೆಜಿ ಮಿತಿಯನ್ನು ವಿಧಿಸಿದೆ. ಈ ಯೋಜನೆ ಆಭರಣ ರಫ್ತುದಾರರಿಗೆ ಯಾವುದೇ ಸುಂಕವಿಲ್ಲದೆ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ. ಈವರೆಗೆ ಈ ಯೋಜನೆಯಡಿ ಚಿನ್ನದ ಆಮದಿಗೆ ಯಾವುದೇ ನಿರ್ದಿಷ್ಟ ಮಿತಿ ಇರಲಿಲ್ಲ. ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ DGFT ಹೊರಡಿಸಿರುವ ಪ್ರಕಟಣೆಯ ಪ್ರಕಾರ ರಫ್ತು ಪ್ರಕ್ರಿಯೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಮತ್ತು ದೇಶೀಯ ಮಾರುಕಟ್ಟೆಯ ಹಿತದೃಷ್ಟಿಯಿಂದ 100 ಕೆಜಿ ಮಿತಿಯ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿಶ್ಲೇಷಿಸಲಾಗಿದೆ. ರಫ್ತುದಾರರು ತಮ್ಮ ಹಿಂದಿನ ಪರವಾನಗಿಯಲ್ಲಿ ನಿಗದಿಪಡಿಸಲಾದ ರಫ್ತು ಹೊಣೆಗಾರಿಕೆಯ ಪೈಕಿ ಕನಿಷ್ಠ 50%ರಷ್ಟನ್ನು ಪೂರೈಸಿದ ನಂತರವಷ್ಟೇ ಮುಂದಿನ ಆಮದು ಪರವಾನಗಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಎಂದು ಷರತ್ತು ವಿಧಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಐರೋಪ್ಯ ಒಕ್ಕೂಟ ಮಾರುಕಟ್ಟೆಗೆ ಆಕ್ವಾ ಕಲ್ಚರ್ ಅಂದರೆ ಜಲಕೃಷಿ ಉತ್ಪನ್ನಗಳ ರಫ್ತನ್ನು ಮುಂದುವರಿಸಲು ಅನುವು ಮಾಡಿಕೊಡುವ ಪರಿಷ್ಕೃತ ಕರಡು ಪಟ್ಟಿಯಲ್ಲಿ ಭಾರತವನ್ನು ಸೇರಿಸಲಾಗಿದೆ. September 2026 ಜಾರಿಗೆ ಬರುವಂತೆ ಮಾನವ ಬಳಕೆಯ ಪ್ರಾಣಿ ಮೂಲದ ಉತ್ಪನ್ನಗಳನ್ನು ರಫ್ತು ಮಾಡಲು ಅನುಮತಿ ಇರುವ ದೇಶಗಳ ಪಟ್ಟಿಯಲ್ಲಿ ಈ ಮೊದಲು ಭಾರತವನ್ನು ಕೈಬಿಡಲಾಗಿತ್ತು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಐರೋಪ್ಯ ಆಯೋಗದ ನಿಯಮಗಳ ಅನುಸಾರವಾಗಿ ಭಾರತ ಕೈಗೊಂಡಿರುವಂತಹ ಅನುಸರಣಾ ಕ್ರಮಗಳ ಹಿನ್ನೆಲೆಯಲ್ಲಿ ಈ ಪರಿಷ್ಕೃತ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಭಾರತದ ಸೇರ್ಪಡೆ ದೇಶದ ಸಮುದ್ರ ಉತ್ಪನ್ನಗಳ ರಫ್ತು ವಲಯಕ್ಕೆ ಅತ್ಯಂತ ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದೆ. ಉತ್ತರ ಪ್ರದೇಶದಲ್ಲಿ ಕಳೆದ 36 ಗಂಟೆಗಳಲ್ಲಿ ಸುರಿದ ಭಾರೀ ಮಳೆ, ಬಿರುಗಾಳಿ ಮತ್ತು ಸಿಡಿಲಿನ ಅಬ್ಬರಕ್ಕೆ 111 ಮಂದಿ ಮೃತಪಟ್ಟಿದ್ದು 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ರಾಜ್ಯಾದ್ಯಂತ ಮಳೆ ಸಂಬಂಧಿತ ಅವಘಡಗಳು ಸಂಭವಿಸಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಂತ್ರಸ್ತರಿಗೆ ನೀಡಲಾಗುವ ಪರಿಹಾರದ ಕುರಿತು ಪ್ರತಿ 3 ಗಂಟೆಗೊಮ್ಮೆ ಸ್ಥಿತಿಗತಿಗಳನ್ನು ತಿಳಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಪ್ರಯಾಗ್ರಾಜ್, ಭದೋಹಿ, ಮಿರ್ಜಾಪುರ್, ಫತೇಪುರ್ ಮತ್ತು ವಾರಣಾಸಿ ಜಿಲ್ಲೆಗಳು ಮಳೆಯಿಂದ ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳಾಗಿವೆ ಎಂದು ವರದಿಯಾಗಿದೆ. ಮುಂಬರುವ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ನೀಟ್ ನಡೆಸಲು ಕೈಗೊಳ್ಳಲಾಗಿರುವಂತಹ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ನಿವಾಸದಲ್ಲಿ ನಿನ್ನೆ ಸಂಜೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ನೀಟ್ ಪರೀಕ್ಷೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ಮತ್ತು ದಕ್ಷತೆಯಿಂದ ನಡೆಸುವ ನಿಟ್ಟಿನಲ್ಲಿ ವಿವಿಧ ಆಯಾಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ

0: ಸಿಎಎ ಮಹಾನಿರ್ದೇಶಕರು, ಸಿಬಿಎಸ್ಇ ಅಧ್ಯಕ್ಷರು, ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿಯ ಆಯುಕ್ತರು ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಕೇರಳಂನಲ್ಲಿ ಶಬರಿಮಲೆ ಬೆಟ್ಟದ ದೇವಾಲಯವನ್ನು ನಿನ್ನೆ ಸಂಜೆ ಎಡವಂ ಮಾಸಿಕ ಪೂಜೆಗಾಗಿ ತೆರೆಯಲಾಗಿದೆ. ಭಕ್ತಾದಿಗಳಿಗೆ ಬೆಳಗ್ಗೆ 5 ಗಂಟೆಯಿಂದಲೇ ದರ್ಶನ ಲಭ್ಯವಿರುತ್ತದೆ ಮತ್ತು ಇದೇ 19ರಂದು ರಾತ್ರಿ 10 ಗಂಟೆಗೆ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಯಾತ್ರಿಕರಿಗೆ ಆನ್ಲೈನ್ ಮೂಲಕ ವರ್ಚುವಲ್ ಕ್ಯೂ ಬುಕ್ಕಿಂಗ್ ಕೂಡ ಲಭ್ಯವಿರುತ್ತದೆ. ಮಕಾವದಲ್ಲಿ ನಡೆದಂತಹ 11ನೇ ಸಂದ ವಿಶ್ವಕಪ್ನ ಮಹಿಳೆಯರ 52 ಕೆಜಿ ವಿಭಾಗದಲ್ಲಿ ಭಾರತೀಯ ಉಷು ಆಟಗಾರ್ತಿ ಅಪರ್ಣಾ ದಹಿಯಾ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಅಪರ್ಣಾ ಅವರು ಫೈನಲ್ನಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ವಿಯೆಟ್ನಾಂನ ಥೀ ಫುವಾಂಗ್ ಎನ್ಗಾ ಎನ್ಗೋ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿದ್ದಾರೆ. ಮೇ 12ರಂದು ಪ್ರಾರಂಭವಾದ ಈ ಸ್ಪರ್ಧೆಯಲ್ಲಿ ಇದು ಭಾರತದ ಮೊದಲ ಚಿನ್ನದ ಪದಕವಾಗಿದೆ. ಹೆಜ್ಬುಲ್ಲಾ ಸಂಘಟನೆಯ ನಿಶಸ್ತ್ರೀಕರಣ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧ ಸುಧಾರಣೆಯ ಕುರಿತು ಚರ್ಚಿಸಲು ಇಸ್ರೇಲ್ ಮತ್ತು ಲೆಬನಾನ್ ಅಧಿಕಾರಿಗಳು ವಾಷಿಂಗ್ಟನ್ನಲ್ಲಿ 3ನೇ ಸುತ್ತಿನ ಮಾತುಕತೆಯನ್ನು ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟ್ರಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದ ವಿಶ್ವಕಪ್ ಉಷು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹಿಯಾಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಕೇಳುಕರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನದೀಪ ಕಾರ್ಯಕ್ರಮ. ಹೆಣ್ಣು ಮಕ್ಕಳ ಶಿಕ್ಷಣ, ರಕ್ಷಣೆ ಮತ್ತು ಹಕ್ಕುಗಳ ಕುರಿತು ಯುನಿಸೆಫ್ ಮಕ್ಕಳ ರಕ್ಷಣಾ ಯೋಜನೆ ಕೊಪ್ಪಳದ ಪ್ರಾದೇಶಿಕ ಸಂಯೋಜಕರಾಗಿರುವ ಡಾಕ್ಟರ್ ಕೆ ರಾಘವೇಂದ್ರ ಭಟ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ಆಚರಿಸುವ ಹಿನ್ನೆಲೆಯಲ್ಲಿ, ಅದರ ಹಿನ್ನೆಲೆ ಏನೊಂದು 5-10 ನಿಮಿಷ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತಲೂ ಮುಂಚಿತವಾಗಿ ನಾವೆಲ್ಲರೂ ಈ ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ನಮ್ಮಲ್ಲಿ ದೊಡ್ಡ ನಾವು ಮಾಡಿದ ತಪ್ಪು ಏನು ಅಂತ ಹೇಳಿದ್ರೆ, ಹಿಂದಿನ ಹಿರಿಯರು ಅನ್ನಿಸಿಕೊಂಡವರು ಅಥವಾ ಹಿರಿಯರೆಲ್ಲರೂ ಮಾಡಿದ ತಪ್ಪು ಏನು ಅಂತ ಹೇಳಿದ್ರೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಿ ಇವತ್ತಿನಿಂದ ನಿಮ್ಮ ಚಿಂತನೆಯನ್ನ ಬದಲಾವಣೆ ಮಾಡಿ. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಲ್ಲ, ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತ ಹೇಳಿ. ನಾವು ಪ್ರಜೆಗಳು ಅಂತೇಳಿ ನಮ್ಮನ್ನು ಗೌರವಿಸದಿದ್ರೆ, ಮಗುವನ್ನು ಗೌರವಿಸದಿದ್ರೆ, ನಾವು ಈ ದೇಶದಲ್ಲಿ ಎಲ್ಲ ಹಕ್ಕುಗಳಿಂದ ವಂಚಿತರಾಗ್ತೀವಿ. ಹಾಗಾಗಿ ಸಂವಿಧಾನ ಇರೋದೇ ಈ ದೇಶದ ಪ್ರಜೆಗಳಿಗೋಸ್ಕರ, ಈ ದೇಶದ ನಾಗರಿಕನಿಗೋಸ್ಕರ. ನೀವು ನಾಳಿನ ಪ್ರಜೆ ಅಂತೇಳಿ ಅದು ಪ್ರೋತ್ಸಾಹಕ ಪದವಾಗಿ ಹೇಳಿತ್ತು ಅಂತೇಳಿ ಅನ್ನಿಸಿದರೂ ಕೂಡ, ನೀವು ಸಂವಿಧಾನದಲ್ಲಿ ಪ್ರಜೆಗಳಿಗೋಸ್ಕರ ಏನೆಲ್ಲ ಹೇಳಿದ್ದೀವಿ ಅದು ಮಕ್ಕಳಿಗೆ ಅನ್ವಯಿಸೋದಿಲ್ಲ ಅಂತ ಅರ್ಥ. ಯಾಕಂದ್ರೆ ನಾಳಿನ ಪ್ರಜೆ ಅಲ್ವಾ. ಹಾಗಾಗಿ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಈಗಾಗಲೇ ಸುಮಾರು ಹೈಕೋರ್ಟ್ಗಳು ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಹಿಂದೆ ಒಪ್ಪಿರಲಿಲ್ಲ. ಈಗ ಕಳೆದ 10 ವರ್ಷಗಳಿಂದ ಎಲ್ಲವೂ ಒಪ್ಪಿದ್ದಾರೆ. ಇದನ್ನು ನಾವು ಸುಮಾರು ವರ್ಷಗಳಿಂದ ಮಾತಾಡ್ತಾ ಇದ್ದೀವಿ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅನ್ನೋದನ್ನು ಫಸ್ಟ್ ನಂಬಿ, ಅದನ್ನು ಗಟ್ಟಿ ಮಾಡಿ, ಆ ಗೌರವವನ್ನು ನೀವು ಫಸ್ಟ್ ಗಟ್ಟಿ ಮಾಡಿಕೊಳ್ಳಿ. ನಾಳಿನ ಪ್ರಜೆ ಅಂತ ಯಾರಾದರೂ ಹೇಳಿದರೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ. ಸರ್, ನಾವು ನಾಳಿನ ಪ್ರಜೆಗಳಾವುದಾದ್ರೆ ಇವತ್ತು ಮಕ್ಕಳಾವುದು, ನಾವು ಪ್ರಜೆಗಳಲ್ವ? ನಮಗೆ ಸಂವಿಧಾನದಲ್ಲಿ ಇರತಕ್ಕಂತ ಮೂಲಭೂತ ಹಕ್ಕುಗಳು ಅಥವಾ ನಮ್ಮ ಕರ್ತವ್ಯಗಳು ನಾವು ಪಾಲಿಸೋದು ಬೇಡುವ, ನಮ್ಮ ಹಕ್ಕುಗಳನ್ನು ಅನುಭವಿಸೋದು ಬೇಡುವ. ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿಗಳು, ಮಕ್ಕಳು ಏನು ತಾವು ಅರ್ಥೈಸ್ಕೊಳ್ಬೇಕು, ಯಾವ ಮಗು ತನ್ನ ತಾಯಿಯ ಹೊಟ್ಟೆಯಿಂದ ಈ ಭೂಮಿಗೆ ಅಥವಾ ಕನ್ಸೀವ್ ಆಗುತ್ತೋ ಅಥವಾ ಹೊಟ್ಟೆಯಲ್ಲಿ ಭ್ರೂಣ ತಯಾರಾಗುತ್ತೋ ಆ ತಕ್ಷಣ ಈ ದೇಶದ ಪ್ರಜೆ. ಹಾಗಾಗಿ ನಾಳಿನ ಪ್ರಜೆ ಅನ್ನೋದನ್ನ ಕಿತ್ತಾಕ್ಬಿಡಿ. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತೇಳಿ ಗೌರವದಿಂದ ಈ ದಿನಾಚರಣೆಗಳನ್ನು ಆಚರಿಸಬೇಕು. ನಾವು ನಮ್ಮ ಪ್ರಜೆಗಳಾಗಿ ಹೆಮ್ಮೆಯಿಂದ ಬದುಕುವುದನ್ನು ಕಲಿಬೇಕು. ಒಂದನೇದು. ಎರಡನೇದು, ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಇದೆ ಹಿಂದೆಲ್ಲ, ಅದು May 5, 2017. ಗೌರ್ಮೆಂಟ್ ಈಸ್ ಎ ಲೀಗಲ್ ಗಾರ್ಡಿಯನ್ ಆಫ್ ಈಚ್ ಅಂಡ್ ಎವ್ರಿ ಚೈಲ್ಡ್ ಇನ್ ದಿಸ್ ಕಂಟ್ರಿ ಅಂತ ಇಂಗ್ಲಿಷ್ನಲ್ಲಿ ಹೇಳಿದ್ದಾರೆ.

ಸರಕಾರ ಈ ದೇಶದ ಪ್ರತಿಯೊಂದು ಮಗುವಿನ ಹಾಗೂ ಮಕ್ಕಳ ಕಾನೂನಾತ್ಮಕ ಪೋಷಕ. ಇದು ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಅಥವಾ ತೃತೀಯ ಲಿಂಗಿ ಅಥವಾ ಆ ಯಾವುದೇ ಪ್ರಶ್ನೆನೇ ಇಲ್ಲ. ಗವರ್ಮೆಂಟ್ ಈಸ್ ಎ ಲೀಗಲ್ ಗಾರ್ಡಿಯನ್, ಅಂದ್ರೆ ಸರಕಾರ ಕಾನೂನಾತ್ಮಕ ಪೋಷಕ. ಪ್ರತಿಯೊಂದು ಮಗುವಿ ಕೂಡ ಕಾನೂನಾತ್ಮಕ ಪೋಷಕ. ಈ ದೇಶದಲ್ಲಿ ಇರತಕ್ಕಂಥ ಪ್ರತಿಯೊಂದು ಮಗುಗೆ ಲೀಗಲ್ ಗಾರ್ಡಿಯನ್ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಹಕ್ಕು ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಒಂದು, ಇಂದಿನ ಮಗು ಇಂದಿನ ಪ್ರಜೆ ಅಂತೇಳಿ. ಎರಡನೇದು, ಉದಾಹರಣೆಗೆ ಕೇಳಿದ್ದೀರಿ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಜೈವಿಕ ತಂದೆ ತಾಯಿ ಅಷ್ಟೇ, ಆದರೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಶಾಲೆ ಇರ್ಬೋದು ಅಥವಾ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ತಹಶೀಲ್ದಾರ್ ಆಫೀಸು, DCR ಅಧಿಕಾರಿಗಳು ಅಂತ ಅನ್ನಿಸಿಕೊಂಡವರೆಲ್ಲರೂ ಇದ್ದಾರೆ. ಅವರೆಲ್ಲರೂ ಕೂಡ ಕಾನೂನಾತ್ಮಕ ಪೋಷಕರು. ನಿಮಗೆ ಯಾವುದೇ ತೊಂದರೆ ಆಗದಾಗ ರಕ್ಷಣೆ ಮಾಡುವಂತ ಜವಾಬ್ದಾರಿ ಸರ್ಕಾರದಿದೆ ಅನ್ನೋದನ್ನು ಅರ್ಥೈಸಿಕೊಳ್ಬೇಕು. ಇದು ಎರಡನೇದು ನೀವು ಅರ್ಥೈಸಿಕೊಳ್ಬೇಕಂತ ವಿಚಾರ. ಸೊ ಹಾಗಾಗಿ ಈ ಎರಡು ಅಂಶಗಳನ್ನು ನಾವು ಅರ್ಥೈಸಿಕೊಂಡ ಮೇಲೆ ನಾವು 11 ಅಕ್ಟೋಬರ್ನ ಅಂಗವಾಗಿ ಈ ದಿನದಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಿದ್ವಿ. ಎಲ್ಲ ಪಾರ್ಟಿಸಿಪೆಂಟ್ಸ್ಗಳು, ಯಾರು ಮಕ್ಕಳಿದ್ದೀರಿ, ನೀವು ಅರ್ಥೈಸಿಕೊಳ್ಬೇಕು. ಅಕ್ಟೋಬರ್ 11 2012 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತಾರೆ. ಇದಕ್ಕೆ ಕಾರಣ ಏನು ಅಂತೇಳಿ, ಇದಕ್ಕೆ ಕಾರಣ 2011 ವಿಶ್ವಸಂಸ್ಥೆ 55ನೇ ಅಧಿವೇಶನದಲ್ಲಿ ಹೆಣ್ಣು ಮಕ್ಕಳಿಗೆ ಆಗಿರ್ತಕ್ಕಂಥ ತಾರತಮ್ಯ, ಅವಮಾನ, ನಿರ್ಲಕ್ಷ್ಯ, ಎಂಪವರ್ಮೆಂಟು, ಶಕ್ತಿ ಸಾಮರ್ಥ್ಯತೆ, ಸಬಲೀಕರಣ, ಇದರಲ್ಲಿ ಕೊರತೆಯನ್ನು ಕಂಡದಿರುವ ಹಿನ್ನೆಲೆಯಲ್ಲಿ ನಾವು ಮುಂದಿನ ವರ್ಷದಿಂದ ಏನಾದರೂ ಒಂದು ವಿಶೇಷವಾಗಿ ಇಡೀ ಜಗತ್ತಿಗೆ ಒಂದು ಮೆಸೇಜ್ ಕೊಡತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ದಿನವನ್ನು ಇಟ್ಕೋಬೇಕು ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ತೀರ್ಮಾನ ಮಾಡಿ, 55ನೇ ಸಮ್ಮೇಳನದಲ್ಲಿ ತೀರ್ಮಾನ ಮಾಡಿ. ಹಾಗಾದ್ರೆ ಇನ್ನು ಮುಂದೆ ಅಕ್ಟೋಬರ್ 11 2011 ಇದು ತೀರ್ಮಾನ ಆಗಿರೋದು. ನೆಕ್ಸ್ಟ್ ಇಯರ್ ಇಂದ, ಅದು ಅಕ್ಟೋಬರ್ 3 ಆ ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ ನೆಕ್ಸ್ಟ್ ಇಯರ್ ಇಂದ ನಾವು ಹಾಗಾದ್ರೆ 2012 ಪ್ರತಿ ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತೇಳಿ ವಿಶ್ವಸಂಸ್ಥೆಯಲ್ಲಿ ಸೈನ್ ಮಾಡಿದ ಎಷ್ಟು ರಾಷ್ಟ್ರಗಳಿದಾವೋ ನೀವೆಲ್ಲ ಆಚರಿಸಿ ಅಂತೇಳಿ ಒಂದು ದೊಡ್ಡ ಮೆಸೇಜ್ ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನ ಆಯಿತು. ಆ ತೀರ್ಮಾನದ ಹಿನ್ನೆಲೆಯಲ್ಲೇ 2012 ನಾವು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಕರಿತೀವಿ. ಈಗ 2012 ಈಗ 2025 ಒಂದಷ್ಟು ವರ್ಷಗಳು, ಪ್ರತಿ ವರ್ಷಕ್ಕೆ ಒಂದು ಥೀಮ್ ಇಟ್ಕೊಳ್ತಾರೆ. ಪ್ರತಿ ವರ್ಷಕ್ಕೆ ಒಂದು ಥೀಮ್, ಅಂದ್ರೆ ಥೀಮ್ ಅಂದ್ರೆ ಧ್ಯೇಯ. ಹಾಗಾದ್ರೆ 2025 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಧ್ಯೇಯ ಏನು? ಬಹಳ ಚೆನ್ನಾಗಿದೆ ಈ ವರ್ಷದ್ದು, ಇಷ್ಟು ವರ್ಷಕ್ಕಿಂತಲೂ ಬಹಳ ಚೆನ್ನಾಗಿದೆ. ಹೆಣ್ಣಾಗಿ ನಾನೇ ಮುನ್ನಡೆಸುವ ಬದಲಾವಣೆ ಅಂತೇಳಿ. ಅಂದ್ರೆ ಒಬ್ಬರು ಬಾಲಕಿಯಾಗಿ ಹೆಣ್ಣಾಗಿ ಈ ರಾಷ್ಟ್ರದಲ್ಲಿ, ಜಗತ್ತಿನಲ್ಲಿ, ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ನಾನೇ ಬದಲಾವಣೆಯನ್ನ ಲೀಡ್ ಮಾಡ್ತೀನಿ ಅಂತೇಳಿ. ಎಷ್ಟು ಚಂದ ಇದೆ ನೋಡಿ ಇಂಗ್ಲಿಷ್ನಲ್ಲಿ, ದ ಗರ್ಲ್ ಐ ಆಮ್ ದಿ ಚೇಂಜ್ ಐ ಲೀಡ್. ಅಂದ್ರೆ ನಾನು ಹುಡುಗಿ, ಬದಲಾವಣೆಯನ್ನು ನಾನೇ ಮುನ್ನಡೆಸ್ತೇನೆ ಅಂತೇಳಿ. ಯಾಕೆ ನಾ ಮಾಡಬೇಕು? ಯಾಕೆಂದ್ರೆ ಬಿಕ್ಕಟ್ಟಿನ ಮುಂಚೂಣಿಯಲ್ಲಿ ಇರುವವರೇ ಹೆಣ್ಣು ಮಕ್ಕಳು. ಅತ್ಯಂತ ಹೆಚ್ಚು ಬೇರೆ ಬೇರೆ ರೀತಿಯ ತೊಂದರೆಗಳಿಗೆ, ಸಂಕಷ್ಟಗಳಿಗೆ, ವಲ್ನರಬಿಲಿಟಿ, ದುರ್ಬಲಕ್ಕೆ ಬಲಿಯಾಗುತ್ತಿರುವ ಒಂದು ಹೆಣ್ಣು ಮಕ್ಕಳು. ಹಾಗಾಗಿ ಹೆಣ್ಣು ಮಕ್ಕಳು ಮುಂದೆ ಬಂದ್ರೇನೆ ಮಾತ್ರ ಬದಲಾವಣೆ ಸಾಧ್ಯ ಅಥವಾ ಅಭಿವೃದ್ಧಿ ಸಾಧ್ಯ ಅನ್ನೋ ಹಿನ್ನೆಲೆಯಲ್ಲಿ ಇದನ್ನ ಮಾಡಿದ್ದಾರೆ. ಸೊ ಇದು ಇಡೀ ಇವತ್ತಿನ ದಿನದ ಅಥವಾ ಇವತ್ತು ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಒಂದು ಸಂಕ್ಷಿಪ್ತ ಸಾರಾಂಶ. ಈಗ ಮುಂದೆ ಹೋಗೋಣ, ಏನು ಇದರ, ಹಾಗಾದ್ರೆ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ರಕ್ಷಣೆ ಆಗಬೇಕು ಅಂತೇಳಿ ಆದ್ರೆ ಏನು? ಬಹಳ ಮುಖ್ಯವಾಗಿ ನಮಗೆಲ್ಲರಿಗೂ ಕೊಡುವಂತ, ಹೆಣ್ಣು ಅಂದ್ರೆ ಹೀಗೆ, ಹೆಣ್ಣು ಅಂದ್ರೆ ಹಾಗೆ, ಹೆಣ್ಣು ಮಕ್ಕಳು ಇಂಥದಕ್ಕಿರೋರು, ಮನೆ ಕೆಲಸ ಮಾಡಕ್ಕಿರೋರು, ಈ ತರದ ಒಂದು ಮಾನಸಿಕವಾದಂತ ಒಂದು ಒತ್ತಡ ಇದೆಲ್ಲ, ಅದರಿಂದ ಫಸ್ಟ್ ಬಿಡುಗಡೆ ಆಗ್ಬೇಕು. ಆ ಬಿಡುಗಡೆ ಆಗ್ಲಿಕ್ಕೆ ನಿಮಗೆ ಟೂಲ್ ಯಾವ್ದು ಗೊತ್ತಾ? ಬಿಡುಗಡೆ ಆಗ್ಲಿ ಟೂಲ್ ಶಿಕ್ಷಣ. ಹಾಗಾಗಿ ಮಾನಸಿಕ ಬಿಡುಗಡೆಯೇ ನಿಜವಾದ ಸ್ವಾತಂತ್ರ್ಯ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರವರ ಬಯೋಗ್ರಫಿಯಲ್ಲಿ ಹೇಳ್ತಾರೆ. ಇನ್ನೊಂದು, ಎರಡನೇದು, ಮಕ್ಕಳು ಭಯದಿಂದ ಮುಕ್ತರಾದ್ರೆ ಮಾತ್ರ ಅವರು ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಭಯ ಇದ್ರೆ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ವಿದ್ಯಾರ್ಥಿಗಳು ಅನ್ನಿಸಿಕೊಂಡವರೆಲ್ಲರೂ ಕೂಡ ಒಂದು ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಅಂತೇಳಿ ಆದ್ರೆ ಮಾನಸಿಕವಾಗಿ ಬಿಡುಗಡೆ ಹೊಂದುವಂತ ಒಂದು ಮನೋಸ್ಥಿತಿ ಹೋಗ್ಬೇಕು. ಎಲ್ಲ ಭಯಗಳಿಂದ ಮುಕ್ತರಾಗಬೇಕು. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಪಡಿಬೇಕು ಅಂತೇಳಿ ಆದ್ರೆ ಆ ರಕ್ಷಣೆಯ ದಾರಿಯಲ್ಲಿ ಫಸ್ಟ್ ಮಾನಸಿಕ ಬಿಡುಗಡೆ ಆಗ್ಬೇಕು. ಅಂದ್ರೆ ಹೆಣ್ಣು ಅನ್ನುವಂತಕ್ಕಂತ ಏನು ತಾರತಮ್ಯ ಇದೆ ಅಥವಾ ನಿರ್ಲಕ್ಷ್ಯ ಇದೆ ಅಥವಾ ಅವಮಾನ ಇದೆ, ಅದರಿಂದ ಫಸ್ಟ್ ಮಾನಸಿಕ ಬಿಡುಗಡೆ ಆಗ್ಬೇಕು. ಆಮೇಲೆ ನಾನು ಹೋದ್ರೆ ಏನು ಬೇಕು, ನನಗೆ ಏನು ತೊಂದರೆ ಆಗ್ಬೋದು ಅನ್ನುವಂತ ಭಯದಿಂದ ಬಿಡುಗಡೆ ಆಗ್ಬೇಕು. ಇದನ್ನ ಲಿಂಗ್ಸ್ಕೂಸ್ಕಿ ಅಂತೇಳಿ ಮಾಯಂನಾರ್ನ ವಿರೋಧ ಪಕ್ಷದ ನಾಯಕಿಯವಳು ಅವಳು ಹೇಳ್ತಾಳ ಆತರ, ನಮಗಿರುವಂತ ಅತ್ಯಂತ ದೊಡ್ಡ

ಬಂದಿಖಾನೆ ಯಾವುದು ಅಂತ ಹೇಳಿದ್ರೆ ಭಯ, ಭಯದಿಂದ ಮುಕ್ತರಾಗ್ಬೇಕು. ಹೆಣ್ಣು ಮಕ್ಕಳು ಶಿಕ್ಷಣ ಮತ್ತು ರಕ್ಷಣೆಯನ್ನ ಪಡೆದು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಇದು ಎರಡನ್ನ ಸಾಧಿಸಬೇಕು. ಅದನ್ನ ಪ್ರಾರಂಭದ ಒಂದು ಥೀಮ್ ಆಗಿ ನೀವು ಬಳಸ್ಬೇಕು. 2012 ಪ್ರತಿ ವರ್ಷದ ಥೀಮ್ ಏನು ಅಂತ ನೋಡಿದ್ರೆ ಅದೇನು, 2012 ಚೈಲ್ಡ್ ಮ್ಯಾರೇಜ್ ಅನ್ನ ಕ್ಲೋಸ್ ಮಾಡಿ ಅಂತೇಳಿ. ಒಂದಷ್ಟು ಬದಲಾವಣೆ ಆಯ್ತು, 100% ಆಗಿಲ್ಲ. ಎರಡನೇದೇನು ಹೆಣ್ಣು ಮಕ್ಕಳ ಶಿಕ್ಷಣ, 2013-14 ಹದಿಹರೆಯದ ಬಾಲಕಿಯರ ಸಬಲೀಕರಣ, 15 ಎಡೋಲೆಸೆಂಟ್ಗೆ ಒಂದು ಗರ್ಲ್ಸ್ ಆರ್ ವಿಷನ್, 30-30 ಈ ಜಗತ್ತಿನ ಪ್ರತಿಯೊಂದು ಹೆಣ್ಣು ಮಗು ಸಬಲೀಕರಣ ಆಗಿರಬೇಕು ಅಂತೇಳಿ, 16 ಪ್ರೋಗ್ರೆಸ್ ವಾಟ್ ಫಾರ್ ಗರ್ಲ್ಸ್ಗೆ ಕೌಂಟ್ ಆಗಬೇಕು ಪ್ರೋಗ್ರೆಸ್ ಅಂತೇಳಿ, 17 ಎಂಪವರ್ ಗರ್ಲ್ಸ್ ಅಂತೇಳಿ, 18 ಎಸ್ಕಿಲ್ಡ್ ಗರ್ಲ್ ಫೋರ್ಸ್ ಅಂದ್ರೆ ಕೌಶಲ್ಯಾಧಾರಿತ ಒಬ್ಬ ಬಾಲಕಿಯ ನಿಜವಾದ ಈ ದೇಶದ ಫೋರ್ಸ್ ಅಂತ ಒಂದು ಥೀಮ್ ಅದು, 19 ಗರ್ಲ್ ಫೋರ್ಸ್ ಅನ್ಸ್ಕ್ರಿಪ್ಟೆಡ್ ಅಂಡ್ ಅನ್ಸ್ಟೋನೇಬಲ್ ಅಂತ ಹೇಳಿದ್ರೆ ಅದನ್ನ ಯಾರು ಅದನ್ನ ಬರೀಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಅಂತೇಳಿ, ಹಾಗೆ ಬಾಲಕಿ ಸಬಲೀಕರಣ ಆಗಬೇಕು. ಮೈ ವಾಯ್ಸ್ ಮೈ ಈಕ್ವಲ್ ಫ್ಯೂಚರ್ ಅವರ್ ವೀಕ್ವಲ್ ಫ್ಯೂಚರ್ ಅಂತೇಳಿ, 21 ಡಿಜಿಟಲ್ ಇಂದ ನೀವು ಸುರಕ್ಷಿತರಾಗಬೇಕು, 22 ಅವರ್ ಟೈಮ್ ಈಸ್ ನಾವು, ಅವರ್ ರೈಟ್ ಈಸ್ ಅವರ್ ಫ್ಯೂಚರ್ ಅಂತೇಳಿ, 23 ಇನ್ವೆಸ್ಟ್ ಇನ್ ಗರ್ಲ್ಸ್ ರೈಟ್ಸ್, ಹೆಣ್ಣು ಮಕ್ಕಳಿಗೆ ಲೀಡರ್ಶಿಪ್ಗೋಸ್ಕರ ಇನ್ವೆಸ್ಟ್ ಮಾಡಿ, ಗರ್ಲ್ಸ್ ವಿಷನ್ ಫಾರ್ ದ ಫ್ಯೂಚರ್ ಅಂತೇಳಿ. ಆಮೇಲೆ 25 ನಾನು ಈಗಾಗಲೇ ಹೇಳಿದ್ದೀನಿ, ಐ ಆಮ್ ದ ಗರ್ಲ್ ಐ ಲೀಡ್ ದ ಚೇಂಜ್ ಅನ್ನುವಂತ ಒಂದು ಥೀಮ್ ಅನ್ನು. ಸೊ ಇದನ್ನ ನೀವು 25 ಥೀಮ್ಗಳು 12 ನಿಮಗೊಂದು ಮಾಹಿತಿಗೋಸ್ಕರ. ಆಗ ಮುಂದೆ ಹೋಗೋಣ, ಯಾಕೆ ಈ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾರೆ, ಏನು ಹೆಣ್ಣು ಮಕ್ಕಳ ಹೇಳೋದು, ಸ್ವಲ್ಪ ಯೋಚನೆ ಮಾಡಿದ್ರೆ ಯಾಕೆ ಇದನ್ನು ಆಚರಿಸುವ ದಿನ ಒಂದು ಸ್ಥಿತಿ ಬಂತು ನಮಗೆ ಅಂತ ಹೇಳಿದ್ರೆ, ಒಂದನೇದು ಹಕ್ಕುಗಳನ್ನು ಗುರುತಿಸಬೇಕು. ಈ ದಿನಾಚರಣೆಯ ನೆಪದಲ್ಲಾದರೂ ಕೂಡ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಆರ್ಟಿಕಲ್ 34-35 ತನಕ ಪ್ರತಿಯೊಂದು ಏನು ಕೊಟ್ಟಿದ್ದಾರೆ ಅದು ಪ್ರತಿಯೊಂದು ಹೆಣ್ಣು ಮಗುವಿಗೂ ಇದೆ, ಅದರಲ್ಲಿ ವಿಶೇಷ ಸ್ಥಾನಮಾನ ಇದೆ. 15 ಸಬ್ ಕ್ಲಾಸ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಮತ್ತು ಕಾನೂನುಗಳನ್ನು ಮಾಡಿ ಅಂತೇಳಿ ಕಾನ್ಸ್ಟಿಟ್ಯೂಷನ್ ಹೇಳಿದರೆ, ಅದನ್ನು ಗುರುತಿಸಿ ಅಂತ ಹೇಳೋದಕ್ಕೋಸ್ಕರ ಭಾರತ ಕೂಡ ಈ ದಿನವನ್ನು ಆಚರಿಸಿದೆ. ಒಂದು, ನಿಮ್ಮ ಹಕ್ಕುಗಳನ್ನು ನೀವು ಗುರುತಿಸಿಕೊಂಡು ಅದನ್ನು ಎಂಜಾಯ್ ಮಾಡಲಿಕ್ಕೊಂಡು ಅದನ್ನು ಅನುಭವಿಸಬೇಕು. ಎರಡನೇದು ಜಾಗೃತಿ ಮೂಡಿಸಿ. ಏನು ಹೆಣ್ಣು ಅವಳ ಅಬಲೆ, ಅವಳಿಗೆ ಶಕ್ತಿ ಸಾಮರ್ಥ್ಯ ಇಲ್ಲ, ಅವಳು ಮನೆಯಲ್ಲಿರೋರು, ಈ ಥರದನ್ನೆಲ್ಲ ಹೋಗಲಾಡಿಸಿ ಅದರ ಬಗ್ಗೆ ಅವರಿಗೂ ಸಮಾನತೆ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ಜಾಗೃತಿ ಮೂಡಿಸಲಿಕ್ಕೋಸ್ಕರ, 3ನೇದು ಸಬಲೀಕರಣವನ್ನು ಉತ್ತೇಜಿಸಲಿಕ್ಕೋಸ್ಕರ, 4ನೇದು ಲಿಂಗ ಸಮಾನತೆಯನ್ನು ಪ್ರತಿಪಾದಿಸಲು ಅಂದ್ರೆ ಲಿಂಗ ಸಮಾನತೆಯನ್ನು ಕಾಪಾಡಲಿ, ಈ 4 ವಿಚಾರಕ್ಕೋಸ್ಕರ ಈ ದಿನವನ್ನು ಆಚರಿಸ್ತಾರೆ. ಅದೇ ನಿಜವಾದಂತಹ ಹೆಣ್ಣು ಮಕ್ಕಳಿಗೋಸ್ಕರ ಶಿಕ್ಷಣ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಈ 4 ಗುರುತಿಸಿಕೊಂಡು ನಾವು ಬದಲಾವಣೆಯ ದಾರಿಯನ್ನು ತುಳಿದಾಗ, ಅದಕ್ಕೋಸ್ಕರ ಚೇಂಜ್ ಐ ಲೀಡ್ ಅಂತೇಳಿ ಈ ವರ್ಷ ಥೀಮ್ ಇಟ್ಟಿರೋದು. ನೆಕ್ಸ್ಟ್, ಇದರ ಗುರಿ ಏನು, ಈ ಹೆಣ್ಣು ಮಕ್ಕಳ ದಿನಾಚರಣೆಯ ಗುರಿ ಏನು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಇದನ್ನು ಅರ್ಥೈಸಿಕೊಳ್ಬೇಕು. ಒಂದು, ಶಿಕ್ಷಣ ನಿಮ್ಮ ಸಬ್ಜೆಕ್ಟೇ ಆಗಿರುತ್ತೆ. ಹೆಣ್ಣು ಮಕ್ಕಳು ಶಿಕ್ಷಣವಂತರಾದ್ರೆ ಮಾತ್ರ ಜಗತ್ತು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ, ಜಗತ್ತು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಇವತ್ತಿಗೂ ಕೂಡ ಭಾರತದಲ್ಲಿ ನೀವು ಶಾಲೆಗೆ ಹೋಗುವತ್ತಿರುವಂತಹ ಶಾಲೆಗಳ ಸಮಾಜ ಪುಸ್ತಕದಲ್ಲಿ ಅಥವಾ ಬೇರೆ ಪುಸ್ತಕದಲ್ಲಿ ಏನಿದೆ, ಭಾರತ ಇನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಇದೆ. ನೀವು ಓದುವಾಗ ಒಂದು 40 ಹಿಂದೆ ನೀವು ಓದುವಾಗ ಆವಾಗಲೂ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ, ಈಗಲೂ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ, 75 ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ತುಂಬಾ ಕಾರಣಗಳಿದೆ. ಅದರಲ್ಲಿ ಮೇಜರ್ ಹೆಣ್ಣು ಮಕ್ಕಳ ಶಿಕ್ಷಣ. ಎಲ್ಲಿ ತನಕ ಹೆಣ್ಣು ಮಕ್ಕಳು ಕುಟುಂಬವನ್ನ ಲೀಡ್ ಮಾಡೋಳು, ಅದಕ್ಕೆ ನೋಡಿ ಚೇಂಜ್ ಐ ಲೀಡ್ ಅಂತ ಇಟ್ಟಿರೋದು, ಲೀಡ್ ಮಾಡೋಳು ಶಿಕ್ಷಣ ಸಿಗೋದಿಲ್ವೋ ಅಲ್ಲಿ ಸಮಾಜ ಅಭಿವೃದ್ಧಿಯನ್ನು ಕಾಣೋದಿಲ್ಲ ಅನ್ನೋದು ನಮಗೆ ಅರ್ಥ ಆಗ್ಬೇಕು. ಒಂದನೇದು. ಎರಡನೇದು ಬಹಳ ಮುಖ್ಯವಾಗಿ ಶಿಕ್ಷಣ. ಹತ್ತನೇದು ಆರೋಗ್ಯ ಮತ್ತು ಸುರಕ್ಷತೆ ಅಂತೇಳಿ. 3ನೇದು ನಾಯಕತ್ವ. 4ನೇದು ಬಹಳ ಮುಖ್ಯ ವಕಾಲತ್ತು. ವಕಾಲತ್ ಅಂದ್ರೆ ಅಡ್ವೊಕೇಸಿ. ಇದು 4 ನೋಡಿ, ಯಾಕೆ ಅನ್ನೋದು ಕೂಡ 4 ಅಂಶಗಳು, ಗುರಿಗಳನ್ನು. ಒಂದು, ಶಿಕ್ಷಣ. ಎರಡನೇದು ಹೆಲ್ತ್, ಪ್ರತಿಯೊಬ್ಬರಿಗೂ ಹೆಲ್ತ್ ಮತ್ತು ಸುರಕ್ಷತೆ, ಆರೋಗ್ಯ. ಅದು ಚುಚ್ಚುಮದ್ದಿನಿಂದ ಹಿಡಿದು ಬಾಣಂತನ, ಗರ್ಭಿಣಿತನ, ಇಲ್ಲಿಂದ ತನಕ 18 ತನಕ ಗಟ್ಟಿಯಾಗಿ ಸಿಕ್ಕಿದ್ರೆ ನಂತರ ಜೀವನ ಮುಂದೆ ಹೋಗುತ್ತೆ. ನಾಯಕತ್ವ, ಲೀಡರ್ಶಿಪ್. ಲೀಡರ್ಶಿಪ್ ಯಾವಾಗ ಬರುತ್ತೆ? ಶಿಕ್ಷಣ ಪಡೆದ್ರೆ ಮಾತ್ರ ಲೀಡರ್ಶಿಪ್ ಬರುತ್ತೆ. ಆರೋಗ್ಯ ಇದ್ರೆ ಮಾತ್ರ ಲೀಡರ್ಶಿಪ್ ಬರುತ್ತೆ. ಸುರಕ್ಷತೆ ಇದ್ರೆ ಮಾತ್ರ ಲೀಡರ್ಶಿಪ್. ಅದಕ್ಕೋಸ್ಕರ ನೋಡಿ ಅದು 3ನೇದು ಹಾಕಿದ್ದಾರೆ. ನೆಕ್ಸ್ಟ್, ವಕಾಲತ್. ವಕಾಲತ್ ಅಂದ್ರೆ ಅಡ್ವೊಕೇಸಿ, ಅಂದ್ರೆ ನನ್ನ ಹಕ್ಕುಗಳನ್ನು ನಾನು ಪಡೆದುಕೊಳ್ಳಿಕ್ಕೆ ಪ್ರಶ್ನೆ ಮಾಡೋದು, ವಕೀಲಿತಿಕೆ ಮಾಡೋದು. ಅಂದ್ರೆ ಲಾಯರ್ನ ಒಟ್ಟಿಗಿದ್ದೆ ಅರ್ಥವೂ ಇದೆ, ಕೋರ್ಟ್ನ ಒಟ್ಟಿಗೆ ಅರ್ಥವೂ ಇದೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರಶ್ನೆ ಮಾಡುವ ಶಕ್ತಿಯನ್ನ ಹಕ್ಕನ್ನ ಹೆಚ್ಚಿಸಿಕೊಳ್ಳುವುದು ಅಂತ ಅರ್ಥ. ಇದು 4 ಈ ದಿನಾಚರಣೆ ಬಹಳ ಮುಖ್ಯವಾದಂತ ಗುರಿ ಯಾಕೆ ಅನ್ನೋದು ನಿಮಗೆ ಅರ್ಥ ಆಗಿದೆ. ಇನ್ನು ಈ ಶಿಕ್ಷಣ ಯಾಕೆ ಬೇಕು ಅಂತ ಹೇಳಿ, ಇದು ಬಹಳ ಇಂಟ್ರೆಸ್ಟಿಂಗ್, ತುಂಬಾ ಅರ್ಥ ಮಾಡ್ಕೋಬೇಕು.

ಹೆಣ್ಣು ಮಕ್ಕಳನ್ನ ಮನಸ್ಸಲ್ಲಿ ಇಟ್ಕೊಂಡೇ ಈ ಡ್ರಾಫ್ಟಿಂಗ್ ಇದನ್ನ ಮಾಡಿದ್ದಾರೆ. ಯಾಕೆ ಶಿಕ್ಷಣ ಬೇಕು ಅಂತ ಹೇಳಿದ್ರೆ, ಹೆಚ್ಚಿನವ್ರು ಏನಕ್ಕೆ ಹೇಳುದು ಅಂತ ಹೇಳಿದ್ರೆ, ಮುಂದೆ ಓದಿ ಒಂದು ಡಾಕ್ಟರ್ ಆಗ್ಲಿಕ್ಕೆ, ಇಂಜಿನಿಯರ್ ಆಗ್ಲಿಕ್ಕೆ, ದುಡ್ಡು ಮಾಡ್ಲಿಕ್ಕೆ, ಗೌರ್ಮೆಂಟ್ ಕೆಲಸ ಸಿಗ್ಲಿಕ್ಕೆ, ಒಂದು ಏನಾದ್ರೂ ಒಂದು ಜೀವನದಲ್ಲಿ ಮುಂದೆ ಸಾಧಿಸಲಿಕ್ಕೆ ಅಂತೇಳಿ. ಐ ಆಮ್ ಸಾರಿ, ಶಿಕ್ಷಣ ಇರೋದು ಅದಕ್ಕೋಸ್ಕರ ಅಲ್ಲ, ಅದು ಒಂದು ಭಾಗ. ನಿಜವಾಗಿ ಶಿಕ್ಷಣ ಇರೋದು ಏನಕ್ಕೋಸ್ಕರ? ಅನ್ಯಾಯ, ಮೋಸ, ವಂಚನೆ, ಶೋಷಣೆ, ಹಿಂಸೆ, ದೌರ್ಜನ್ಯ, ಅವಮಾನ, ನಿರ್ಲಕ್ಷ್ಯ, ತಾರತಮ್ಯಗಳಿಂದ ಹೊರಬಂದು, ನೋಡಿ ಅಲ್ಲಿಗೆ ಸಣ್ಣ ಸಣ್ಣ ಪಾಸ್ ಕೊಡ್ತೀನಿ, ಹೊರಬಂದು ಹಕ್ಕು ಆಧಾರಿತ ನೆಲೆಯಲ್ಲಿ, ಹಕ್ಕು ಆದ ಅಂದ್ರೆ ರೈಟ್ಸ್ ಬೇಸ್ಡ್ ಅಪ್ರೋಚ್ ಅಲ್ಲಿ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಅನುಭವಿಸುತ್ತ, ಅಂದ್ರೆ ಪ್ರತಿಯೊಂದು ಹೆಣ್ಣು ಮಗು ಅಥವಾ ಮಗು ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಅನುಭವಿಸುತ್ತ ಸಾಮರ್ಥ್ಯ ಪಡೆದು, ಕೆಪಾಸಿಟಿ ಬಿಲ್ಡಿಂಗ್. ಎಸ್ವಿಎಂನ ಫೌಂಡರ್ ಮೆಂಬರ್ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರು ಇದರ ಬಗ್ಗೆ ಈ ಮಾತನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ಹೇಳಿದವರು. ಅದಕ್ಕೆ ನಾನು ಅವ್ರನ್ನ ನೆನೆಸ್ಕೊಳ್ತೀನಿ. ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ಕೆಪಾಸಿಟಿ ಬಿಲ್ಡಿಂಗ್ ಅಂತ, ಅಂದ್ರೆ ಸಾಮರ್ಥ್ಯ ಪಡೆದು ಸ್ವಾಭಿಮಾನದಿಂದ ಕುಟುಂಬದೊಂದಿಗೆ ಘನತೆಯ ಬದುಕನ್ನ ಕಟ್ಟಿಕೊಳ್ಳಲು, ಅಭಿವೃದ್ಧಿಯನ್ನ ಸಾಧಿಸಿ ಸುಂದರ ಜೀವನ ಸಾಗಿಸಲು ಶಿಕ್ಷಣ ಬೇಕು. ಸರ್ಕಾರಿ ಕೆಲಸಕ್ಕೋಸ್ಕರ ಅಲ್ಲ, ದಯವಿಟ್ಟು ಅರ್ಥೈಸ್ಕೊಳ್ಳಿ. ಯಾರಾದ್ರೂ ಸರ್ಕಾರಿ ಕೆಲಸ ಅಂತ ಹೇಳಿ ಅಥವಾ ದುಡ್ಡು ಮಾಡ್ಲಿಕ್ಕೋಸ್ಕರ ಅಂತ ಹೇಳಿದ್ರೆ ಬಿಟ್ಬಿಡಿ, ಬಹಳ ಇಂಪಾರ್ಟೆಂಟ್. ಎಜುಕೇಷನ್ ಈಸ್ ಫಾರ್ ಡೆವಲಪ್ಮೆಂಟ್ ಅಂಡ್ ಬಿಲ್ಡ್ ಕೆಪಾಸಿಟಿ ವಿತ್ ಇನ್ ಅವರ್ ಸೆಲ್ಫ್. ಎಜುಕೇಷನ್ ಇಸ್ ನಾಟ್ ಟು ಗೆಟ್ ಗವರ್ಮೆಂಟ್ ಜಾಬ್ ಆರ್ ಅರ್ನ್ ಮನಿ. ಅಂದ್ರೆ ಶಿಕ್ಷಣ ಇರೋದು ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರ ಅಥವಾ ಸರ್ಕಾರಿ ಕೆಲಸಕ್ಕೋಸ್ಕರ ಅಂತಲ್ಲ, ಎಜುಕೇಷನ್ ಇಸ್ ಫಾರ್ ಡೆವಲಪ್ಮೆಂಟ್. ಹಾಗಾಗಿ ಶಿಕ್ಷಣ, ಹೆಣ್ಣು ಮಕ್ಕಳ ಶಿಕ್ಷಣ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ, ಹೇಗೆ ಅಂತ ಹೇಳ್ತೀನಿ. ಅಂಡ್ ಬಿಲ್ಡ್ ಕೆಪಾಸಿಟಿ ವಿತ್ ಇನ್ ಅವರ್ ಸೆಲ್ಸ್, ಅಂದ್ರೆ ನಮ್ಮನ್ನು ನಾವು ಕೆಪಾಸಿಟಿಯನ್ನ ಬಿಲ್ಡಪ್ ಮಾಡ್ಕೊಳ್ಬೇಕು, ಬಿಲ್ಡಪ್ ಮಾಡ್ಲಿಕ್ಕೆ ಹೊರತು ನಾಟ್ ಟು ಗೆಟ್ ಗವರ್ಮೆಂಟ್ ಜಾಬ್ ಆರ್ ಟು ಅರ್ನ್ ಮನಿ. ಸೊ ಇದನ್ನು ದಯವಿಟ್ಟು ಎರಡು ಸಲ ವರ್ಡನ್ನು ಓದ್ಕೊಳ್ಳಿ. ನಿಮಗೆ ಬಹಳ ಮುಖ್ಯವಾಗಿ ಸಮಾನತೆ, ಹಕ್ಕು ಆಧಾರಿತದ್ದು, ಹಕ್ಕು ಆಧಾರಿತವಾಗಿ ಬದುಕಲಿಕ್ಕೋಸ್ಕರ, ಸಮಾನತೆ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೋಸ್ಕರ, ಸಾಮರ್ಥ್ಯ ಪಡೀಲಿಕ್ಕೋಸ್ಕರ, ಸ್ವಾಭಿಮಾನದೊಂದಿಗೆ ಕುಟುಂಬದೊಂದಿಗೆ ಘನತೆಯ ಬದುಕನ್ನು ಕಟ್ಟಿಕೊಳ್ಳಲು, ಅಭಿವೃದ್ಧಿಯನ್ನು ಸಾಧಿಸಿ ಸುಂದರ ಜೀವನ ಸಾಗಿಸಲು ಶಿಕ್ಷಣ ಬೇಕು ಅಂತ ಇದನ್ನು ಅರ್ಥ ಮಾಡಿ. ಶಿಕ್ಷಣದ ಹಕ್ಕಿನ ರೂಪ ಏನು, ಏನದು? ಹೆಚ್ಚಿನವರು ತಪ್ಪರ್ಥ ಮಾಡಿಕೊಂಡಿದ್ದಾರೆ. ಎಜುಕೇಷನ್ ಈಸ್ ಎ ಫಂಡಮೆಂಟ್ ರೈಟ್, ಒಪ್ತೀನಿ. 2002 ಶಿಕ್ಷಣ ಮೂಲಭೂತ ಹಕ್ಕಾಯಿತು ಅನ್ನೋದು ಗೊತ್ತಿನ, ಅದೊಂದು ಹಕ್ಕಾಗಿದೆ. ಆದರೆ ಅದರ ರೂಪ ಏನು ಅಂತ ಹೇಳಿದ್ರೆ, ನೀವು ಕಲಿಯುವ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬೇಕು. ನಿಜವಾಗಿ ಶಿಕ್ಷಣದ ಹಕ್ಕುಗಿಂತಲೂ ಹೆಚ್ಚು ನಾವು ಮಾತಾಡಬೇಕಾಗಿದ್ದು ಕಲಿಯುವ ಹಕ್ಕು, ಅಂದ್ರೆ ಸಾಮರ್ಥ್ಯವನ್ನು ಬಿಲ್ಡಪ್ ಮಾಡುವಂಥದ್ದು. ಅಂದ್ರೆ ಏನು, ಶಿಕ್ಷಣದ ಹಕ್ಕಿಗಿಂತ ಹೆಚ್ಚು ಅನುಭವಿಸಬೇಕಾದದ್ದು ಸಾಮರ್ಥ್ಯ ಬೆಳೆಸ್ಕೊಳ್ಬೇಕು, ಕಲಿಯುವ ಹಕ್ಕು. ಅಂದ್ರೆ ನಿಮ್ಮ ಒಳಗಡೆ ಕಲಿಬೇಕು, ಓದಬೇಕು, ಕಲಬೇಕು ಅನ್ನೋ ಅರ್ಜಿ ಉಂಟಲ್ಲ, ಆ ಕೆಪಾಸಿಟಿ ಜಾಸ್ತಿ ಆಗ್ಬೇಕು. ಅಂದ್ರೆ ಅದು ಕಲಿಯುವ ಸಾಮರ್ಥ್ಯ ಹೇಳ್ಬೇಕು. ಅದನ್ನೇ ನಾವು ಹೇಳೋದು ಸಾಮರ್ಥ್ಯ ಆಧಾರಿತ ಕಲಿಕೆ, ಅದೇ ಶಿಕ್ಷಣದ ಹಕ್ಕಿನ ರೂಪ. ಆ ಕಲಿಕೆಯ ಅರ್ಜಿದ್ರೆ ನೀವು ಹೆಂಗೆ ಬೇಕಾದ್ರೆ ಡೆವಲಪ್ ಆಗ್ತದೆ. ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿ, ನಾನು ಒಂದು ಇಂಜಿನಿಯರು, ಡಾಕ್ಟ್ರು ಅದೆಲ್ಲ ಆಗಿ ಆ ಗುರಿ ಇಟ್ಕೋಬೇಕು. ಹಾಗೋಸ್ಕರ, ಅದಕ್ಕೋಸ್ಕರ ಅಂತ, ಡೆವಲಪ್ಮೆಂಟಿಗೋಸ್ಕರ ಅಂತ ತಿಳ್ಕೊಳ್ಳಿ. ಇದು ಬಹಳ ಇಂಟ್ರೆಸ್ಟಿಂಗ್. ಇದನ್ನು ಕೂಡ ಎಲ್ಲರೂ, ಇವತ್ತಿನ ಸಬ್ಜೆಕ್ಟ್ನ ಮೇಜರ್ ಆಶಯ ಇಲ್ಲೇ ಇದೆ. ಏನು, ಹೆಣ್ಣು ಮಕ್ಕಳ ಶಿಕ್ಷಣ ಯಾಕೆ ಬಹಳ ಪ್ರಾಮುಖ್ಯ ಅನ್ನಿಸ್ತದೆ ಈ ಸಮಾಜದಲ್ಲಿ? ಇಲ್ಲಿ ನಾನು ಮಾನವ ಅಭಿವೃದ್ಧಿಯ ವರದಿ 2, ಮಾನವ ಅಭಿವೃದ್ಧಿ ಸೂಚಕಗಳಿಗೆ 60% ಕೊಡುಗೆ ನೀಡುವವರು ಹೆಣ್ಣು ಮಕ್ಕಳು. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಬಹಳ ಪ್ರಮುಖ. ಗಂಡು ಮಕ್ಕಳಿಗೆ ಕೊಡಬಾರದು ಅಂತಲ್ಲ, ಇಲ್ಲಿ ಒಂದು ಕಡೆ ಸಮಾನತೆ ಮಾತಾಡೋಕ್ಕಾಗಲ್ಲ. ಯಾಕೆ ಅಂತ ಗೊತ್ತಾ? ಬಂಧುಗಳೇ, ಫ್ರೆಂಡ್ಸು, ಗೆಳೆಯರೇ, ವಿದ್ಯಾರ್ಥಿಗಳು, ಅರ್ಥ ಮಾಡಿಕೊಂಡು, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ್ದು ಒಂದು ತಾಯಿಯಿಂದ, ಒಂದು ಹೆಣ್ಣಿನಿಂದ. ಅದೆಲ್ಲೋ ಇಡೀ ಮಾನವನ ಇತಿಹಾಸದಲ್ಲಿ ಒಂದೆರಡು ಕೇಸ್ ಎಲ್ಲೋ ಇರಬಹುದು ಗಂಡು ಮಕ್ಕಳ ಹೊಟ್ಟೆಯಲ್ಲಿ. ಪ್ರತಿಯೊಬ್ಬ ಮಾನವ ಕೂಡ ಹೊಟ್ಟೆದಕ್ಕೆ ಗಂಡು ಏನೇ ಕಾರಣ ಇದ್ದರೂ ಕೂಡ ಅದನ್ನು ಈ ಪ್ರಪಂಚಕ್ಕೆ ಕೊಡುವವಳು ತಾಯಿ ಅಥವಾ ಹೆಣ್ಣು. ಹಾಗಾಗಿ ಹೆಣ್ಣು ಹೇಗಿರಬೇಕು ಅಂತ ಒಮ್ಮೆ ಆಲೋಚನೆ ಮಾಡ್ಬೇಕಲ್ವಾ? ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಳಿ, ಹೆಚ್ಚು ಕಾರಣರು, ಸಾಧಿಸುವವರು, ಮತ್ತೆ ಇದರ ಒಂದು ವೇಳೆ ಸಮಸ್ಯೆ ಇದ್ರೆ ಅದಕ್ಕೆ ಒಳಗಾಗುವವರು ಯಾರು? ಇದು ಮೂರಕ್ಕೂ ಕೂಡ ಹೆಣ್ಣು ಮಕ್ಕಳೇ. ಹಾಗಾಗಿ ಹೆಚ್ಚು ಹೆಣ್ಣು ಮಗಳು ಎಲ್ಲಿ ಸಮಸ್ಯೆಗೊಳಗಾಗುತ್ತಾಳೋ ಅಲ್ಲಿ ಅಭಿವೃದ್ಧಿ ಆಗೋದಿಲ್ಲ. ಹೆಚ್ಚು ಹೆಣ್ಣು ಮಕ್ಕಳು ಯಾವುದಕ್ಕೆ ಸಾಧಿಸ್ತಾರೋ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಒಂದು ಆರೋಗ್ಯವಂತ ಮಗು ಅಥವಾ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಬೇಕು ಅಂತ ಹೇಳಿದ್ರೆ ಗಂಡನಿಗೆ ಎಷ್ಟು ಟ್ರೈನಿಂಗ್ ಕೊಟ್ಟರು ಪ್ರಯೋಜನ ಇಲ್ಲ. ಆ ಹೆಣ್ಣಿಗೆ ಗೊತ್ತಿರಬೇಕು, ಒಂದು ಆರೋಗ್ಯವಂತ ಮಗು ಹುಟ್ಟಬೇಕು, ನಾನು ಮಾತ್ರೆ ನುಂಗ್ಬೇಕು, ಗಾಣಬಿಂಡತನ ಚೆನ್ನಾಗಿರಬೇಕು ಅಂತ. ಎರಡನೇದು ಸುರಕ್ಷತೆ, ಅವರಿಗೆ ಇನ್ಸ್ಟಿಟ್ಯೂಷನ್ ಡೆಲಿವರಿ, ಅದು ತಾಯಿಗೆ ಹೆಚ್ಚು ಗೊತ್ತಿರಬೇಕು. ಇದನ್ನು ಹೆಚ್ಚು ಮಾಡುವವರು ಕೂಡ ತಾಯಿಯೇ. ಜನನ ಪ್ರಮಾಣ ಪತ್ರ ಹೆಚ್ಚು ಇಲ್ಲದೆ ಇರುವಂತದ್ದು ಹೆಣ್ಣು ಮಕ್ಕಳಲ್ಲೇ. ಚುಚ್ಚುಮದ್ದು, ಉದಾಹರಣೆಗೆ ನೀವೇ ಅರ್ಥೈಸ್ಕೊಳ್ಳಿ, ಚುಚ್ಚುಮದ್ದನ್ನ ಕೊಡಿಸ್ಲಿಕ್ಕೆ ಹೋಗುವಂತದವರು ಚುಚ್ಚುಮದ್ದು ಸಣ್ಣ ಸಣ್ಣ ಮಕ್ಕಳಿಗೆ, ಗಂಡ ಹೋಗ್ತಾನ, ಹೆಂಡತಿ ಹೋಗ್ತಾರೆ, ಅಮ್ಮ ಹೋಗ್ತಾರೆ, ಅಪ್ಪ ಹೋಗ್ತಾರೆ.

ಅಮ್ಮನೆ ಕರ್ಕೊಂಡು ಹೋಗೋದು. ಹೇ ಮಕ್ಕಳ, ನಿಮ್ಮ ಮನೆಯಲ್ಲಿ ಮಕ್ಕಳ ಆರೈಕೆ ಮತ್ತು ಪೋಷಣೆ ಗಂಡಸರು ಮಾಡ್ತಾರೆ, ಅದು ಈಕ್ವಾಲಿಟಿ ನಿಜ. ಆದ್ರೆ ಅತ್ಯಂತ ಹೆಚ್ಚು ಮಾಡುವುದು ಹೆಣ್ಮಕ್ಕಳು. ಮಕ್ಕಳ ಆರೈಕೆ ಪೋಷಣೆ, ಕಬ್ಬಿಣದ ಅಂಶ ಮಾತ್ರೆಗಳನ್ನ 9 ತಿಂಗಳಲ್ಲಿ ಅತ್ಯಂತ ನುಂಗಬೇಕಾಗಿದ್ದು ತಾಯಿ, ಅಂಗನವಾಡಿ ಮಕ್ಕಳನ್ನು ಕರ್ಕೊಂಡು ಹೋಗುದು ತಾಯಿ, ಮಕ್ಕಳನ್ನ ಶಾಲೆಗೆ ರೆಡಿ ಮಾಡುದು ತಾಯಿ, ಶೌಚಾಲಯ ಸೌಲಭ್ಯ ಹೆಚ್ಚು ಬೇಕಾದ ತಾಯಿಗೆ, ಸಾಕ್ಷರತೆ ಹೆಚ್ಚು ಬೇಕಾಗದ ತಾಯಿಗೆ, ಶಾಲೆ ಬಿಟ್ಟ ಮಕ್ಕಳು ಹೆಚ್ಚು ಸಿಗುದು. ನೋಡಿ ಇಲ್ಲಿ ತನಕ

ಸರ ಇನ್ನು ಮುಂದೆ ಹೋಗ್ತೀನಿ ನೋಡಿ. ಮನೆ ಸ್ವಚ್ಛತೆ ಸುರಕ್ಷತೆಯನ್ನು ಹೆಚ್ಚು ನಿಮ್ಮ ಮನೇಲಿ ಯಾರು ಮಾಡ್ತಾರೆ? ಅಪ್ಪ ಮಾಡ್ತಾರ ಅಮ್ಮ ಮಾಡ್ತಾರ? ಹೈಯೆಸ್ಟ್ ಎಬೋವ್ 70% ಅಮ್ಮನೇ ಮಾಡೋದು. ಔಷಧ ಮಕ್ಕಳಿಗೆ ಔಷಧ ಕೊಡೋದು ಅಮ್ಮ, ಅದೇ ರೀತಿ ನಿಮಗೆ ಶುದ್ಧ ಕುಡಿಯುವ ನೀರನ್ನು ವ್ಯವಸ್ಥೆ ಮಾಡೋದು ಅಮ್ಮ, ಕುಟುಂಬದ ಘನತೆಯನ್ನು ಸ್ವಲ್ಪ ಸ್ವಲ್ಪ ಕಾಪಾಡಬೇಕು ಮರ್ಯಾದೆ ಅಂತೇಳಿ ಅಪ್ಪನೂ ಮಾಡ್ತಾರೆ ಇಲ್ಲ ಅಂತಲ್ಲ, ಹೆಚ್ಚು ಅದಕ್ಕೆ ಒಳಗಾಗುವವರು ಅಮ್ಮ. ಪೌಷ್ಟಿಕ ಆಹಾರ ಬೇಕಾಗಿದೆ, ಯಾಕಂದ್ರೆ ಗರ್ಭಿಣಿ ಇದ್ದಾಗ ಹೆಣ್ಣು ಮಕ್ಕಳಿಗೆ 1,000 ದಿನ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ತಾಯಿ. ಬಾಲ್ಯ ವಿವಾಹ ಆದರೆ ತಾಯಿಗೆ ತೊಂದರೆ ಆಗುತ್ತೆ, ಸಾಮಾಜಿಕ ಭದ್ರತೆಯಲ್ಲಿ ತೊಂದರೆ ಆದರೆ ತಾಯಿಗೆ ತೊಂದರೆ ಆಗುತ್ತೆ, ಶಿಶು ಮರಣ ಆದರೆ ತಾಯಿಗೆ ತೊಂದರೆ ಆಗುತ್ತೆ, ತಾಯಿ ಮರಣ ಆದರೆ ಹುಟ್ಟಿದ ಮಗು ತೊಂದರೆ ಆಗುತ್ತೆ, ಲಿಂಗಾನುಪಾತ ಹೆಚ್ಚಾಗದಾದ್ರೆ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗುತ್ತೆ, ಬಾಣಂತಿಯಲ್ಲಿ ತೊಂದರೆ ಆದರೆ ಕುಟುಂಬಕ್ಕೆ ತೊಂದರೆ ಆಗುತ್ತೆ, ವಿಟಮಿನ್ ಮಾತ್ರೆ ತಿಂದರೆ ಇದೆ ತಾಯಿ ತೊಂದರೆ ಆಗುತ್ತೆ, ಗರ್ಭಪಾತ ಆದರೆ ತಾಯಿ ತೊಂದರೆ ಆಗುತ್ತೆ, ಮನೆವಾರ್ತೆಯನ್ನು ಅತ್ಯಂತ ಹೆಚ್ಚು ಮಾಡುವವರು ಹೆಣ್ಣು ಮಕ್ಕಳು. ನೋಡಿ ಈ ತರ ನಾನು ನಿಮ್ಮ ಮಾನವ ಅಭಿವೃದ್ಧಿ ಧಾರವಾಡ ಕೋಲಾರ ಜಿಲ್ಲೆಯ ಮಾನವ ಅಭಿವೃದ್ಧಿಯ ವರದಿಯಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ನೀವು ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತೀರೋ ಅದಕ್ಕೆ ಹೆಚ್ಚು ಕೊಡುಗೆ ನೀವು ಹೆಣ್ಣು ಮಕ್ಕಳು. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ದೊಡ್ಡ ಪ್ರಾಧಾನ್ಯ ಸಿಗುತ್ತೆ ಅನ್ನೋದು ನಮಗೆ ಅರ್ಥ ಆಗ್ಬೇಕು. ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕು, ನಿಧಾನಕ್ಕೆ ಅರ್ಥ ಮಾಡಿಕೊಳ್ಳಿ. ಈಗ ಮುಂದೊಂದು ಸ್ಲೈಡ್ಗೆ, ಸಮಾನತೆ ಅಂದ್ರೆ ಎಲ್ಲವೂ ಸಮಾನತೆ ಅಲ್ಲ. ಸಮಾನತೆ ಅಂತ ಹೇಳಿದ್ರೆ ಸಮಾನತೆಗೂ ಈಕ್ವಿಟಿಗೂ ಸ್ವಲ್ಪ ವ್ಯತ್ಯಾಸ ಇದೆ, ಅದು ಏನು ಅಂತ ನೋಡೋಣ. ಬಹಳ ಮುಖ್ಯವಾಗಿ ನೋಡಿ, ಅಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆ, 3 ಸೈಜಿನ ಮಕ್ಕಳಿದ್ದಾರೆ. ಈಗ ನೀವು ಸಮಾನತೆ ಸಮಾನತೆ ಅಂತ ಹೇಳಿದ್ರೆ 3 ಜನಕ್ಕೆ ಒಂದೇ ತರದ ಬಾಕ್ಸ್ ಕೊಟ್ರೆ ಈ ಪಾಪ ಇವನನ್ನ ಏನ್ ಮಾಡ್ಬೇಕು, ಇವನ್ ಹೆಂಗ್ ನೋಡುದು? ಈಕ್ವಾಲಿಟಿ, ಈ ತರದ ಈಕ್ವಾಲಿಟಿ ಬೇಕಾಗಿಲ್ಲ ನಮಗೆ. ಈಕ್ವಾಲಿಟಿ ಅಂದ್ರೆ ಒಂದೇ ತರದ ಎಲ್ಲರಿಗೆ ಕೊಡುದು. ಆ ಈಕ್ವಾಲಿಟಿ ನಮ್ಮ ಸಂವಿಧಾನ ಮಾತಾಡ್ತಾ ಇಲ್ಲ, ನಮ್ಮ ಸಂವಿಧಾನ ಮಾತಾಡ್ತಾ ಇರೋದು ಈಕ್ವಿಟಿ ಅಂದ್ರೆ ಜಸ್ಟಿಸ್ ಬೇಸ್ಡ್ ಈಕ್ವಿಟಿ. ಅಂದ್ರೆ ಯಾರಿಗೆ ಏನು ಕಳ್ಕೊಂಡಿದ್ದಾರೋ, ಏನು ಅಗತ್ಯ ಇದೆಯೋ ಅದರ ಆಧಾರದ ಮೇಲೆ ಈಕ್ವಾಲಿಟಿಯನ್ನು ಅನುಷ್ಠಾನ ಮಾಡುವಂತಂದ್ರೆ ಅದನ್ನ ಈಕ್ವಿಟಿ ವಿತ್ ಜಸ್ಟಿಸ್ ಅಂತ ಕೊಡುತ್ತೆ. ಇವನಿಗೆ ಬಾಕ್ಸ್ ಬೇಕಾಗಿಲ್ಲ, ಅವನ ಹೈಟ್ ಅಷ್ಟೇ ಇದ್ದಾನೆ, ಅವನು ಕ್ರಿಕೆಟ್ ನೋಡಬಹುದು. ಹಾಗಾದ್ರೆ ಇವನಿಗೆ 1 ಸಾಕು, ಈ ಚಿಕ್ಕವನಿಗೆ 2 ಬೇಕು. ಉದಾಹರಣೆಗೆ ನೀವೀಗ ಇಲ್ಲಿ ಒಂದಷ್ಟು ಮಕ್ಕಳು, ಎಲ್ರಿಗೂ ಎಸ್, ಎಲ್ಲರಿಗೂ ಎಂ, ನಾನು ಎಲ್ಲರಿಗೂ ಎಸ್ ತಂದ್ರೆ ಆಗುತ್ತಾ? ಅಥವಾ 16 ಸೈಜಿನ ಶರ್ಟು ಪ್ಯಾಂಟು ಆಗೋದಿಲ್ಲ. ಬೇರೆ ಬೇರೆಯವರಿಗೆ ಬೇರೆ ಬೇರೆ, ಬಟ್ ಕೊಡುವಾಗ ಮಾತ್ರ ಎಲ್ಲರಿಗೂ ಕೊಡಬೇಕು. ಬಟ್ ಅಲ್ಲಿ ಕೊಡುವ ರೀತಿಯ ವಿಧಾನದಲ್ಲಿ ಮತ್ತು ವಸ್ತುಗಳಲ್ಲಿ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಮಗೆ ಎಂತ ಬೇಕು ಅಂತ ಹೇಳಿದ್ರೆ ಜಸ್ಟಿಸ್ ಬೇಸ್ಡ್ ಈಕ್ವಿಟಿ. ನೋಡಿ, ರೈಟ್ ಸೈಡ್ ಇದ್ದು ನಿಜವಾದ ಈಕ್ವಿಟಿ, ಇದು ಜಸ್ಟಿಸ್ ಬೇಸ್ಡ್. ಇಲ್ಲೇ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತದೆ. ನೀವು ಸಮಾನತೆ ಸಮಾನತೆ ಅಂದ್ರೆ ಒಟ್ಟಿಗೆ ಸಮಾನತೆ ಅಲ್ಲ, ಎಲ್ಲರೂ ಒಂದೇ ತರ ಮಾಡಕ್ ಬರಲ್ಲ. ಆ ವ್ಯಕ್ತಿಗೆ ಏನು ಕೊರತೆ ಇದೆ, ಏನು ತೊಂದರೆ ಇದೆ, ಏನು ವೆಲ್ನರಬಿಲಿಟಿ, ಅದರ ಆಧಾರದ ಮೇಲೆ ನಾವು ಈಕ್ವಾಲಿಟಿಯನ್ನು ಅನುಷ್ಠಾನ ಮಾಡಬೇಕು. ದಟ್ ಇಸ್ ಕಾಲ್ಡ್ ಜಸ್ಟಿಸ್ ಬೇಸ್ಡ್ ಈಕ್ವಿಟಿ ಅಂತ ಕರೀತಾರೆ, ಇದನ್ನ ಅರ್ಥ ಮಾಡಿ. ಹಾಗಾಗಿ ದಯವಿಟ್ಟು ನಾವು ಸಮಾಜದಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣ ಯಾಕೆ ಅನ್ನೋದು ನಿಮಗೆ ಒಂದು ಸ್ವಲ್ಪ ಅರ್ಥ ಆಗಿದೆ. ಅದು ಯಾಕೆ ಅಂತ ಹೇಳಿದ್ರೆ ಮಾನವ ಅಭಿವೃದ್ಧಿಯನ್ನು ಸಾಧಿಸೋಸ್ಕರ, ಕುಟುಂಬಕ್ಕೋಸ್ಕರ. ಮದುವೆ ಆದ ಮೇಲೆ ಗಂಡ ತನ್ನ ಹೆಂಡತಿಯನ್ನ ಯಾವುದಕ್ಕೂ ಮಾತಾಡ್ಲಿಕ್ಕೆ ಬಿಡೋದಿಲ್ಲ. ಆಮೇಲೆ ಗಂಡು ಮಗ ಹುಟ್ಟಿದ್ರೆ ಆ ಗಂಡು ಮಗನ ಮೀಸೆ ತಾಯಿಯ ಬಾಯಿ, ಅಮ್ಮ ನೀನ್ ಬಾಯಿ ಮುಚ್ಚಮ್ಮ, ನಿನಗೆ ಗೊತ್ತಾಗಲ್ಲ, ನೀನು ಬಾಯಿ ಮುಚ್ಚಮ್ಮ ಬಾಯಿ. ಅಲ್ಲಿ ತನಕ ಗಂಡ ಹೇಳಿದ್ದೆ, ನಂತರ ಮಗ ಹೇಳಿದ್ದೆ, ಈ ತಾಯಿ ಮಾತಾಡೋದು ಯಾವಾಗ? ಅಂದ್ರೆ ಆ ತಾಯಿ ಚಿಕ್ಕ ವಯಸ್ಸಿನಲ್ಲಿ ವಲ್ನವರಿಟಿ ಆಗಿದ್ರು, ಶಿಕ್ಷಣ ಇಲ್ಲ, ಇದರಿಂದಾಗಿ ಇಡೀ ಜೀವನ ಪೂರ್ತಿ ಕಷ್ಟಪಡುವ ಸ್ಥಿತಿ ಬರುತ್ತೆ. ಹಾಗಾಗಿ ಯಾವಾಗ ಇಡೀ ಕುಟುಂಬವನ್ನು ನಿಭಾಯಿಸುವ ತಾಯಿ ಅನಕ್ಷರಸ್ಥಳಾಗುತ್ತಾಳೋ ಕುಟುಂಬ ಬಿದ್ದೋಗುತ್ತೆ, ಸಮಾಜ ಬಿದ್ದೋಗುತ್ತೆ. ಹಾಗಾಗಿ ದಯವಿಟ್ಟು ಇದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ನೀಡಬೇಕು ಅಂತೇಳಿ ಮಾನವ ಅಭಿವೃದ್ಧಿಯಲ್ಲಿ ಹೇಳಿ ಆಗಿದೆ. ಹಾಗಾದ್ರೆ ಏನ್ ಮಾಡ್ಬೇಕು, ಏನ್ ಇದರಲ್ಲಿ ಇಂಪಾರ್ಟೆಂಟ್? ಇದರಲ್ಲಿ ನೀವೆಲ್ಲ ಹೆಚ್ಚಿನವರು ಶಾಲೆ ಪ್ರೈಮರಿ ಹೈಯರ್ ಪ್ರೈಮರಿ ಹೈಸ್ಕೂಲ್ ನವರು ಇದ್ದೀರಿ ಅಂತ ಭಾವಿಸ್ತೀನಿ. ನಿಮಗೊಂದು ಟಿಪ್ಸ್ ಕೊಡ್ತೀನಿ, ಅದೇನು ನೋಡಿ, ಪ್ರತಿಯೊಂದು ಶಾಲೆ ತನ್ನ ಮಕ್ಕಳಿಗೆ ನನ್ನ ಶಾಲೆ ಸೇಫ್ ಅಂತೇಳಿ ಗಟ್ಟಿಯಾಗಿ ಹೇಳುವಂತ ಸ್ಥಿತಿಗೆ ಹೋಗ್ಬೇಕು. ಆ ಹೆಡ್ ಮಾಸ್ಟರ್, ಟೀಚರ್ಗಳು, ಪ್ರಾಂಶುಪಾಲರು. ನೀವು ನಾಳೆ ಕೇಳಬೇಕಾಗಿದ್ದು, ಸರ್ ನಮ್ಮ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ನೀತಿ ಇದೆಯಾ? ಸುಮ್ಮನೆ ಚಂದ ಮಾಡಿ ತಮಾಷೆಗಾದ್ರೂ ಕೇಳಿ, ಇಲ್ಲ ಸರ್ ಸುಮ್ಮನೆ ಕೇಳಿದೆ, ನಿನ್ನೆ ಒಂದು ವೆಬಿನಾರ್ ಇತ್ತು ರಾಘವೇಂದ್ರ ಅಂತೇಳಿ ಯೂನಿಸೆಫ್ನ ಕೊಪ್ಪಳದವರಿಗೆ ಕೇಳಿದ್ರು, ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ ಅಂತ ಡೈರೆಕ್ಟ್ ಕೇಳಿ, ಏನು ತೊಂದರೆ ಇಲ್ಲ. 1ನೇದು. 2ನೇದು ನೀವು ಕೇಳಬೇಕಾಗಿದ್ದು, ಸರ್ ನಮ್ಮ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ಸಮಿತಿ ಅಂದರೆ ಶಿಕ್ಷಣದೊಂದಿಗೆ ರಕ್ಷಣೆ ಅಂತೇಳಿ, ಅದಕ್ಕೋಸ್ಕರ ಹೆಣ್ಣು ಮಕ್ಕಳ ಶಿಕ್ಷಣ ರಕ್ಷಣೆ ಅಂತೇಳಿ ಹಾಕಿದ್ದು. ಇದು ಕಾರ್ಯ. ಈಗ ನೆಕ್ಸ್ಟ್ ಕಾರ್ಯ, ರಕ್ಷಣಾ ಸಮಿತಿ ಇದೆಯಾ ಅಂತ ಕೇಳಿ. 3ನೇದ್ದು ನಿಮ್ಮ ಸ್ಕೂಲಲ್ಲಿ ಮಕ್ಕಳ ಹಾಕೊಳ್ಳೋ ಕ್ಲಬ್ ಇರಬೇಕು. 4ನೇದ್ದು ಮಕ್ಕಳೇ ದಯವಿಟ್ಟು ಫ್ರೆಂಡ್ಸ್ ಅಂತಲೇ ಕರಿತೀನಿ ನಾನು. ನಾಳೆ ಶಾಲೆಗೆ ಹೋಗಿ 10, 9, 8 ಪರ್ಮನೆಂಟ್ ಬೋರ್ಡ್ ಈಗ ಹೆಚ್ಚಿನ ಕಡೆ ಇದೆ, ಇಲ್ಲದಿದ್ರೆ ಹಾಕಕ್ಕೆ ಹೇಳಿ. 5ನೇದ್ದು ನೀವು ಒಂದು ಭದ್ರತಾ ಪತ್ರ ಕೊಡಬೇಕು. ನಾನು ಬಾಲ್ಯವೂ ಆಗೋದಿಲ್ಲ, ನಾನು ಬಾಲಕಾರ್ಮಿಕನಾಗೋದಿಲ್ಲ, ನಾನು ಯಾರಿಂದಲೂ ಶೋಷಣೆ ಒಳಗಾಗೋದಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಇದೆ, ಅದಕ್ಕೊಂದು ಪೇಪರ್ ಇದೆ 2 ಪೇಜು, ಅದು ಹೆಡ್ ಮಾಸ್ಟರ್ಗಳಿಗಾಗಲೇ ನಾವು ಕೊಟ್ಟಿದ್ದೇವೆ ಹೆಚ್ಚಿನ ಕಡೆ, ಇಲ್ಲದಿದ್ದರೆ ಕೇಳಿ ಮುಂದಿನ ದಿನಗಳಲ್ಲಿ ಮಾಡಿ.
ಆಮೇಲೆ ಸಿಬ್ಬಂದಿ ಸ್ಟಾಫ್ ಕೂಡ ಹೆಡ್ ಮಾಸ್ಟರ್ಗೆ ಬರ್ಕೊಡ್ಬೇಕು, ನಾನು ಮಕ್ಕಳಿಗೆ ಹೊಡಿಯಲ್ಲ ಬಡಿಯಲ್ಲ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮಾಡಲ್ಲ ಅಂತೇಳಿ. ಏಳನೇ

ಬಹಳ ಇಂಟ್ರೆಸ್ಟಿಂಗ್. ನೀವು ನಾಳೆ ಹೋಗಿ ಕೇಳಬೇಕಾದ ಸಲಹಾಪೆಟ್ಟಿಗೆ ಇದೆ ಅಂತ ನೋಡಿ, ಸಜೆಷನ್ಸ್ ಬಾಕ್ ನಿಮ್ಮ ಶಾಲೆ. ಈ ಏಳು ಕೆಲಸ, ಇನ್ನು ಎಂಟನೇ ಎದ್ದು ಅಲ್ಲೊಂದು ಶಾಲೆಯಲ್ಲಿ ಒಂದು ಬೋರ್ಡ್ ಇರಬೇಕು ದೊಡ್ಡದು. ಹಾಗಾಗಿ ನಿಮ್ಮ ಶಾಲೆಯ ಹೊರಗಡೆ ಬೇರೆ ಎಲ್ಲ ಬೋರ್ಡ್ಗಳು ತುಂಬ ಇದಾವೆ, ಅದರೊಟ್ಟಿಗೆ ಇದು ಮೂರು ಇದೆಯಾ ಅಂತ ನೋಡಬೇಕು. ಒಂದು, 10, 9, 8 ಮಕ್ಕಳ ಸಹಾಯವಾಣಿಯ ಶಾಶ್ವತ ಫಲಕ ಇದೆಯಾ ಅಂತ ನೋಡಬೇಕು. ಸಲಹಾ ಪೆಟ್ಟಿಗೆ ಮತ್ತು 20 ಬದ್ಧತೆ, ಮಕ್ಕಳ ರಕ್ಷಣೆಗೋಸ್ಕರ ಈ ಶಾಲೆ ಬದ್ಧತೆ ಅಂತೇಳಿ ಬರೆದುಕೊಟ್ಟಿರತಕ್ಕಂಥ ಒಂದು ಬೋರ್ಡ್ ಇರಬೇಕಲ್ಲಿ. ಈ 7 ನೋಡಿ ಇದೆಯಾ ಅಂತ ಚೆಕ್ ಮಾಡಿಕೊಳ್ಳಿ. ಅದನ್ನು ನೀವು ಕೇಳುವ, ಮಾತನಾಡುವ, ಪ್ರಶ್ನೆ ಮಾಡುವ ಅಧಿಕಾರ ನಿಮಗೆ ಇದೆ. ಆ ಥರ ಹಾಸ್ಟೆಲ್ ಮಕ್ಕಳು ಯಾರಿದ್ದರೂ ಕೂಡ ಅದೇ 9 ಕೆಲಸ ಅಥವಾ 7 ಕೆಲಸ. ಲಾಸ್ಟ್ನ 2 ನಾನು ಬಿಡ್ತೀನಿ, ಅದು ರಿಪೋರ್ಟ್ ಮಾಡೋದು. 9, 8 ಕೆಲಸ. ಈ 8 ಕೆಲಸ ಇದೆಯಾ ಅಂತ ನೋಡಿ. 1, ಮಕ್ಕಳ ರಕ್ಷಣಾ ನೀತಿ. 2, ಸಮಿತಿ. 3, ಮಕ್ಕಳ ಹಕ್ಕುಗಳ ಕ್ಲಬ್ಬು. 4, 10, 9, 8 ನಿಮ್ಮ ಶಾಲೆಯ ಹೊರಗಡೆ ಪರ್ಮನೆಂಟ್ ಶಾಶ್ವತ ಫಲಕ ಇದೆಯಾ ಅಂತ ನೋಡಿ. ನಿಮ್ಮಿಂದ ಭದ್ರತಾ ಪತ್ರ ಸಹಿ ಮಾಡ್ಕೊಂಡಿದ್ದಾರೆ ಅಂತ ಕೇಳಿ. ಸ್ಟಾಫ್ ಇದು ನಾನು ಕೇಳಕ್ ಹೋಗಲ್ಲ, ನೀವು ಕೇಳಕ್ ಹೋಗಬೇಡ, ಅದಕ್ಕೆ 7 ಅಂತೇಳಿ. ಸಿಬ್ಬಂದಿ ಅಂತ ಕೇಳಿ. ಸಲಹಾ ಪೆಟ್ಟಿಗೆ ಇದೆಯಾ ನೋಡಿ, ಶಾಲೆ ಹೊರಗಡೆ ಒಂದು ಬೋರ್ಡ್ ಇದೆ ಅಂತ ನೋಡಿ. ಹಾಗಾಗಿ ನಿಮಗೆ ರಕ್ಷಣೆಗೆ ನಿಮಗೆ ತೊಂದರೆ ಸಂಕಷ್ಟ ಆದಾಗ ನೀವು ಇನ್ನು ಮುಂದೆ ಮಾಡಬೇಕಾಗಿದ್ದು 10, 9, 8 ದಿನ 1098 10 98 ಹೇಳಬಾರ್ದು. ಇಲ್ಲಿ ಯಾರು ಸಿಬ್ಬಂದಿ ಎಸ್ ಡಿ ಎಂಸ್ನವರು ಶಿಕ್ಷಕರು ಭಾಗವಹಿಸಿದ್ರೆ 10 98 ಅಂತ ನಾವು ಹೇಳೋದು ಬೇಡ, ತಪ್ಪಲ್ಲ. 10, 9, 8 ಅಂದ್ರೆ ರಿವರ್ಸ್ ಮೆಕಾನಿಸಮ್, ಒನ್ ಆಫ್ ದ ಕೌನ್ಸಿಲಿಂಗ್ ಟೆಕ್ನಿಕ್ ಇನ್ ಕೌನ್ಸಿಲಿಂಗ್. ಸೊ ಹಾಗಾಗಿ 10, 9, 8 ನೀವು ಯಾವುದೇ ತೊಂದರೆ, ನಿರ್ಲಕ್ಷ್ಯ, ಅವಮಾನ, ಶೋಷಣೆ ಇದ್ರೆ, ತೊಂದರೆಗೊಳಗಾದ್ರೆ ನಿಮ್ಮ ಹೆಸರು ಬಹಿರಂಗ ಆಗುವುದಿಲ್ಲ, ನಾನು ಗ್ಯಾರಂಟಿ. ಕೊನೆಗೆ ನನ್ನ ನಂಬರ್ ಕೊಡ್ತೀನಿ, ಬೇಕಂದ್ರೆ ಅಂಜಿ ಸರ್ ಹತ್ರ ಇದೆ, ನೀವು ಅವ್ರ ಹತ್ರ ಇಸ್ಕೊಳ್ಳಿ, ನಾನು ಗ್ಯಾರಂಟಿ ಇದಕ್ಕೆ. ಸೊ ಒಂದು ವೇಳೆ ಅವ್ರು ತಪ್ಪು ಮಾಡಿದ್ರೂ ಕೂಡ ಅವ್ರ ಮೇಲೆ ಕೇಸ್ ಆಗುತ್ತೆ. ಒಂದು ವೇಳೆ ಚೈಲ್ಡ್ ಲೇಬರ್, ಚೈಲ್ಡ್ ಮ್ಯಾರೇಜ್ ಏನೇ ಇದ್ರೂ 10, 9 ನೀವು ಕಾಲ್ ಮಾಡಿ ಈ ತರ ಬೋರ್ಡ್ ಇರಬೇಕು. ಸೊ ಇದಿಷ್ಟು ರಕ್ಷಣೆಗೆ ಸಂಬಂಧಪಟ್ಟದ್ದು. ಈಗ ಮಕ್ಕಳ ಹಕ್ಕುಗಳು ಅನ್ನೋ ಒಂದು ಶಬ್ದ ಬಳಸಿದ್ದಾರೆ ನಿಮ್ಮ ಇದರಲ್ಲಿ. ಆ ಹಕ್ಕುಗಳ ಬಗ್ಗೆ ಒಂದು ಸಂವಿಧಾನ ಯಾರಿಗೆ ಅಂತ ಹೇಳಿದ್ರೆ ಹೆಚ್ಚಿನವರು ಮಾತಾಡೋದು ಹೀಗೆ ನೋಡ್ರಿ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ ನೋಡಿ. ದೇಶಕ್ಕೆ, ಸಮಾಜ, ನೀವು ಹಿಂಗೆ ಹೇಳಿರ್ಬೋದು, ದೇಶ, ಸಮಾಜ, ಹಳ್ಳಿ, ಗ್ರಾಮ, ಪಂಚಾಯತಿ, ಜನರಿಗೆ ಅಂತಲ್ಲ, ಅದನ್ನು ಬದಲಾವಣೆ ಮಾಡಿಕೊಳ್ಳಿ. ಸಂವಿಧಾನ ಇರೋದು ವ್ಯಕ್ತಿಗೆ ಮತ್ತು ಪ್ರಜೆಗಳಿಗೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದನ್ನು ಗಟ್ಟಿಯಾಗಿ ಹೇಳಿದ್ದಾರೆ. ಇಟ್ ಈಸ್ ನಾಟ್ ಫಾರ್ ಇಂಡಿಯಾ, ಇಟ್ ಈಸ್ ಫಾರ್ ಇಂಡಿವಿಜುವಲ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ದಯವಿಟ್ಟು ಅರ್ಥ ಇಸ್ಕೊಳ್ಳಿ. ಇನ್ನು ಮುಂದೆ ನೀವು ಕೂಡ ತಪ್ಪಿ ಕೂಡ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಬೇಡಿ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂತೇಳಿ. ನಿಮಗೆ ಯಾರಾದರೂ ಟೀಚರ್ಸ್ ಗಲಾಟೆ ಮಾಡ್ಬೋದು, ಹೇ ಇಷ್ಟು ವರ್ಷದಿಂದ ಹೇಳ್ಕೊಂಡ್ಬಂದಿದ್ದಾರೆ, ಮುಂದಿನ ಪ್ರಜೆಗಳು ನೀನೇನು ಹೊಸದು ಅಂತ ಹೇಳಿದರೆ, ಅವರಿಗೆ ಸಂವಿಧಾನ ಭಾಗ 2 ನಾಗರಿಕತ್ವ ಅಂದರೆ ನಾಗರಿಕತ್ವದ ಡೆಫಿನೇಷನ್ ಇದರಲ್ಲಿ ಹಾಕಿದ್ದಾರೆ ನೋಡಿ. ಅವರಿಗೆ ಹೇಳಿ ಸಂವಿಧಾನದ ಅಧ್ಯಾಯ 2 ಕಲಂ 5 ಪ್ರಕಾರ ಈ ದೇಶದಲ್ಲಿ ಹುಟ್ಟಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಾಗರಿಕ ಮತ್ತು ಪ್ರಜೆ, ನಾಗರಿಕನಾಗತಕ್ಕದ್ದು ಅಂತೇಳಿ. ಹಾಗಾದರೆ ಹಕ್ಕು ಅಂದ್ರೆ ಏನು? ಹಕ್ಕು ಅನ್ನೋ ಶಬ್ದ ಅದು ಅಗತ್ಯವಾದ್ದು, ಬೇಕೇ ಬೇಕಾದ್ದು, ತಡೆಯಬಾರದ್ದು, ಕಸಿಯಬಾರದ್ದು, ದಿನನಿತ್ಯ ಬೇಕಾದ್ದು, ಅನುಭವಿಸಬೇಕಾದ್ದು, ಕಾನೂನಾತ್ಮಕವಾದ್ದು, ಸಾಮಾಜಿಕವಾದದ್ದು, ನೈತಿಕ ಸ್ವಾತಂತ್ರ್ಯದ್ದು, ಕೊನೆಯದಾಗಿ ಮೂಲಭೂತ ಬಾಧ್ಯತೆ. ಇದನ್ನ ಹಕ್ಕು ಅಂತ ಕರಿತೇವೆ. ಅದೇ ನಿಜವಾದಂಥ ಶಿಕ್ಷಣ, ಅದು ಹೆಣ್ಣು ಮಗುವಿಗೂ ಸಿಗಬೇಕನ್ನೋ ಅನ್ನೋದು ಹಿನ್ನೆಲೆಯಲ್ಲೇ ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತೇಳಿ ಆಚರಿಸಿ. ಇವುಗಳನ್ನೆಲ್ಲ ಮಗುವಾಗಿದ್ದಾಗಲೇ ಇವುಗಳನ್ನು ಅನುಭವಿಸಿದ್ರೆ ಮುಂದೆ ಮಹಿಳಾ ಅಭಿವೃದ್ಧಿ, ಮಹಿಳಾ ಸಬಲೀಕರಣ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಸೆಂಟೆನ್ಸ್ ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ, ಒಂದು ವಾಕ್ಯಲ್ಲಿ. ಇದು ಎಲ್ಲಿ ಹೇಳಿದ್ದಾರೆ ಅಂದ್ರೆ ಸಂವಿಧಾನದ Article 19, Subclause 1, ಅತ್ಯಂತ ಅಗತ್ಯವಾದ್ದು, ಬೇಕೇ ಬೇಕಾದ್ದು, ತಡೆಯಬಾರದ್ದು, ಕಸಿಯಬಾರದ್ದು, ಸಾಮಾಜಿಕ ನೈತಿಕ ಸ್ವಾತಂತ್ರ್ಯ ತತ್ವದ ಅಡಿಯಲ್ಲಿ ರಚಿಸುವಾದ ಮೂಲಭೂತ ಬಾಧ್ಯತೆಗಳೇ ಪ್ರತಿ ಕ್ಷಣ ಅನುಭವಿಸಬೇಕಾದ ಅಂದ್ರೆ ಪ್ರೀತಿ ವಹರಿ. ಏನ್ ಸರ್ ಹಕ್ಕು ಅಂದ್ರೆ? ಅದು ಹಕ್ಕಿನ ಪರಿಭಾಷೆ ಹೇಳಿದ್ ನಾನು. ಹಕ್ಕಂದ್ರೆ ಏನು? ಹಕ್ಕಂದ್ರೆ ವೆರಿ ಸಿಂಪಲ್, ಪ್ರೀತಿ ವಾತ್ಸಲ್ಯ, ಆಟ ಪಾಠ, ಸುಖ, ಸಂತೋಷ, ನೆಮ್ಮದಿ, ಮನರಂಜನೆ, ಇದನ್ನೇ ಹಕ್ಕು ಅಂತ ಕರೀತಾರೆ. ನೋಡಿ ಇಲ್ಲಿ ಹಾಕಿದ್ದಾರೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸಂವಿಧಾನದ ಹಕ್ಕಿದೆ ನೋಡಿ. ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷ ಅವಕಾಶಗಳು ಸಂವಿಧಾನದ 15 Subclause 3. 20, ಯಾವುದೇ ವ್ಯಕ್ತಿಯನ್ನು ದುರುಪಯೋಗ ಮಾಡುವಂಗಿಲ್ಲ. 21, ಜೀವಿಸುವ ಹಕ್ಕು. 21A, ಶಿಕ್ಷಣ ಮೂಲಭೂತ ಹಕ್ಕಾಗಿ ನೋಡಿ, ಇದು ಬಹಳ ಇಂಪಾರ್ಟೆಂಟ್. 21A, ಇನ್ನು ಮುಂದೆ ಯಾರು ಮಣಿಬೇಡಿ. 2002 ಇಸವಿಯಲ್ಲಿ ಶಿಕ್ಷಣ ಮೂಲಭೂತ ಹಕ್ಕಾಗಿದ್ದು ಅಲ್ಲಿ ತನಕ ಮೂಲಭೂತ ಹಕ್ಕಾಗಿರಲಿಲ್ಲ. ಈಗ ಪ್ರತಿಯೊಬ್ಬರೂ ಕೂಡ 14 ತನಕ ಇವನ್ನು ಶಾಲೆಯಲ್ಲಿ ಇರಬೇಕು. ಮಾರಾಟ ವಸ್ತು ಅಲ್ಲ, ಚೈಲ್ಡ್ ಲೇಬರ್ ಟೋಟಲ್ ಬ್ಯಾನ್ ಆಗಿದೆ ನೋಡಿ. ಇಲ್ಲಿ 51A ಬಹಳ ಇಂಪಾರ್ಟೆಂಟ್, ಮಕ್ಕಳನ್ನು ಶಾಲೆಗೆ ಕಳಿಸೋದು ಪೋಷಕರ ಜವಾಬ್ದಾರಿ ಅಂತ ಸಂವಿಧಾನದಲ್ಲಿ 2002 ಇಸವಿಯಲ್ಲಿ ಬಂದಿದೆ. ಇನ್ನು ನೋಡಿ ಹಕ್ಕು ಅಂತ ಹೇಳಿದ್ರೆ ಡೆಫಿನೇಷನ್ ಎಲ್ಲಿ ಹೇಳಿದ್ದಾರೆ ಅಂದ್ರೆ 19 ಹೇಳಿದ್ದಾರೆ. ಇದು ಹಕ್ಕಿನ ಪರಿಭಾಷೆ, ಇದು ಹೆಣ್ಣು ಮಗು ಗಂಡು ಮಗು ಎಲ್ಲರೂ ಸೇರ್ಕೊಂಡು. 20, ದುರುಪಯೋಗದಿಂದ ರಕ್ಷಣೆ. 21, ಜೀವನ ಮತ್ತು ಸ್ವಾತಂತ್ರ್ಯದ ರಕ್ಷಣೆ. ಇದಿಷ್ಟು ನೀವು ಅರ್ಥೈಸ್ಕೊಳ್ಬೇಕು. ಇನ್ನು ಬಹಳ ಇಂಪಾರ್ಟೆಂಟ್ ಹಕ್ಕುಗಳ ಬಗ್ಗೆ ಮಾತಾಡೋದು, ಅದು ಏನು ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ

0: ಒಡಂಬಡಿಕೆ ಅಂತ ಒಂದಾಗಿದೆ ಇಡೀ ಜಗತ್ತಿನಲ್ಲಿ.
1: ಈ ಇದರ ಮೀಟಿಂಗ್ ಅಲ್ಲೇ ಅಕ್ಟೋಬರ್ 11, 2011 ಈ ತೀರ್ಮಾನ ಮಾಡಿರೋದು ವಿಶ್ವಸಂಸ್ಥೆಯ ಮೀಟಿಂಗ್ ಅಲ್ಲಿ. ಏನದು, ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಮಾಡೋಣ ಅಂತೇಳಿ. ಇದರಲ್ಲ ಹಿನ್ನೆಲೆ ಏನು ಗೊತ್ತಾ, ಇಡೀ ಜಗತ್ತಿನಲ್ಲಿ ಚೆಲ್ಲ ಒಂದು ಪಾಕ್ಸೋ ಆಕ್ಟ್ ಆ ಆಕ್ಟ್ ಈ ಆಕ್ಟ್ ಬರೋದಕ್ಕೆ ಕಾರಣನ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತ ಆಗಿದೆ 89 ನವೆಂಬರ್ 20. ಇದು ಬಹಳ ಇಂಪಾರ್ಟೆಂಟ್, ನವೆಂಬರ್ 20ಕ್ಕಾಗಿದೆ. ಭಾರತ ಸೈನ್ ಮಾಡಿದ್ದು 92 ಡಿಸೆಂಬರ್ 11, 197 ರಾಷ್ಟ್ರಗಳು ಸೈನ್ ಮಾಡಿದ್ದು. ಏನಿದೆ ಸರ್ ಅಂತ ಇಂಪಾರ್ಟೆಂಟ್, ಏನಿಲ್ಲ, 54 ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದು ಯಾವುದು ಅಂತ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ ನೀವು ಅರ್ಥೈಸ್ಕೊಳ್ಬೇಕಾಗಿದ್ದು 4 ಗುಂಪುಗಳನ್ನಾಗಿ ಮಾಡಿದ್ದಾರೆ 54 ಹಕ್ಕುಗಳನ್ನು. ಅದು ಒಂದು ರೈಟ್ ಟು ಸರ್ವೈವಲ್ ಬದುಕುವ ಹಕ್ಕು, ಎರಡನೇದು ರೈಟ್ ಟು ಪ್ರೊಟೆಕ್ಷನ್ ರಕ್ಷಣೆಯ ಹಕ್ಕು, ಮೂರನೇದು ರೈಟ್ ಟು ಡೆವಲಪ್ಮೆಂಟ್ ಅಭಿವೃದ್ಧಿ ಒಂದು ಹಕ್ಕು, ಅವಕಾಶ ವಿಕಾಸ ಮತ್ತು ಅಭಿವೃದ್ಧಿ, ನಾಲ್ಕನೇದು ರೈಟ್ ಟು ಪಾರ್ಟಿಸಿಪೇಷನ್ ಗ್ರಾಮ ಪಂಚಾಯತಿಯಲ್ಲಿ ಮಕ್ಕಳ ಗ್ರಾಮಸಭೆ, ಅದೆಲ್ಲ ಈ ನಾಲ್ಕನೇದರಲ್ಲಿ ಬರುತ್ತೆ. ಸೊ ಇದನ್ನು ಅರ್ಥೈಸ್ಕೊಳ್ಬೇಕು. ಇದು 4 ಹಕ್ಕುಗಳನ್ನು ಕೊಟ್ಟಿದ್ದಾರೆ, 4 ಹಕ್ಕುಗಳನ್ನು ಗುಂಪುಗಳನ್ನಾಗಿ ಮಾಡಿದ್ದಾರೆ. ಹಾಗಾದರೆ ಮಗು ಅಂದರೆ ಯಾರು? ಇನ್ನು ಮುಂದೆ ಪರಿಚಯದ 1 ಮಕ್ಕಳ ಹಕ್ಕುಗಳ ಒಡಂಬಡಿಕೆ 18 ವರ್ಷದೊಳಗಿನ ಎಲ್ಲ ಮನುಷ್ಯ ಜೀವಿಗಳು ಮಕ್ಕಳು ಅಂತೇಳಿ ಪರಿಚಯದ 1ರಲ್ಲಿ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಬೇಕು. ಆಮೇಲೆ ತಾರತಮ್ಯ 2, ಅಭಿಪ್ರಾಯ 12, ಶಿಕ್ಷಣದ ಹಕ್ಕು 28. ನೋಡಿ, ಶಿಕ್ಷಣ ಮೂಲಭೂತ ಹಕ್ಕಾಗಿ 2002 ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ 28ರ ಅಡಿಯಲ್ಲಿ. ಸೊ ಈ ತರ 54 ಹಕ್ಕುಗಳಿದಾವೆ, ನಿಧಾನಕ್ಕೆ ಅರ್ಥೈಸ್ಕೊಳ್ಳಿ. ಇದು ಹೆಣ್ಣು ಮಕ್ಕಳು ಎಲ್ರಿಗೂ ಅನ್ವಯಿಸ್ತದೆ. ಹೆಣ್ಣು ಮಗು ಸಬಲೀಕರಣ ಆದರೆ ಮಾತ್ರ ಮಾನವ ಅಭಿವೃದ್ಧಿ ಸಾಧ್ಯ ಅಂತೆ. ಹಾಗಾಗಿ ಬದುಕುವ ಹಕ್ಕುಗಳಲ್ಲಿ ಜೀವಿಸುವ ಆರೋಗ್ಯ, ಪೌಷ್ಟಿಕ, ಘನತೆಯುತ ಹೆಸರು, ರಾಷ್ಟ್ರೀಯತೆ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ರಕ್ಷಣೆ ಇದರಲ್ಲಿ ಎಲ್ಲ ರೀತಿಯ ಶೋಷಣೆಯಿಂದ ಹೆಣ್ಣು ಮಗು ಗಂಡು ಮಗು ಎಲ್ಲರನ್ನ ರಕ್ಷಣೆ ಮಾಡಬೇಕು, ಆವಾಗ ಮಾತ್ರ ಮಾನವ ಅಭಿವೃದ್ಧಿ ಅಂತ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಮಾತಾಡುತ್ತೆ. ಎರಡನೇದು, ಮೂರನೇದು ಅಭಿವೃದ್ಧಿ. ನೋಡಿ, ಇಲ್ಲಿ ಶಿಕ್ಷಣ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಅದೆಂಥ ಶಿಕ್ಷಣ? ಗುಣಮಟ್ಟದ ಶಿಕ್ಷಣ. ಬರೀ ಶಿಕ್ಷಣ ಕೊಟ್ಟರೆ ಸಾಲದು. ಸಾಮಾಜಿಕ ಭದ್ರತೆ, ಸೋಷಲ್ ಸೆಕ್ಯೂರಿಟಿ ಸ್ಕೀಮ್ಗಳು ಕೊಡಬೇಕು ನಿಮಗೆ, ಅಂದರೆ ಮನೆ ವಸತಿ ಬೇಕು, ಬೇಕಂತ ವ್ಯಾಪಾರ ಬಿಸ್ನೆಸ್ ಎಲ್ಲ ಮಾಡಲಿಕ್ಕೆ. ಮನರಂಜನೆ ಈಸ್ ಎ ಡೆವಲಪ್ಮೆಂಟ್, ಮನರಂಜನೆ ಪಾರ್ಟಿಸಿಪೇಷನ್ ಅಲ್ಲ. ಆಟೋಟ ಈಸ್ ಎ ಡೆವಲಪ್ಮೆಂಟ್, ಪಾರ್ಟಿಸಿಪೇಷನ್ ಅಲ್ಲ. ದಯವಿಟ್ಟು ನೋಡ್ಕೊಳ್ಳಿ, ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಎಂಜಾಯ್ಮೆಂಟ್ ಇದ್ದರೂ ಕೂಡ ಅದು ಪಾರ್ಟಿಸಿಪೇಷನ್ ಅಲ್ಲ, ಅದು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟದ್ದು ಅಲ್ವಾ. ಸೊ ಈ 4 ಗುಂಪುಗಳನ್ನು ಅರ್ಥೈಸ್ಕೊಳ್ಳಿ. ಭಾಗವಹಿಸುವ ಹಕ್ಕುಗಳು ಕೊನೆಯದಾಗಿ, 4 ಹಕ್ಕುಗಳು ನಿಮಗೆ, ಹಕ್ಕುಗಳ ಗುಂಪುಗಳು ನಿಮಗೆ ಅರ್ಥ ಆಗಿದೆ ಅಂತ. ಸರ್ವೈವಲ್, ಪ್ರೊಟೆಕ್ಷನ್, ಡೆವಲಪ್ಮೆಂಟ್ ಆ್ಯಂಡ್ ಪಾರ್ಟಿಸಿಪೇಷನ್. ಅದರೊಳಗಡೆ ತುಂಬ ಹಕ್ಕುಗಳಿದ್ದಾವೆ, ಒಟ್ಟು 54 ಹಕ್ಕುಗಳು ಅಂತ ನಿಮಗೆ ಗೊತ್ತಿರಬೇಕು. ಇದನ್ನೆಲ್ಲ ಮಾತಾಡಿದ ಸ್ಕೀಮ್ ಯಾವುದು ಸರ್ ಅಂತ ಹೇಳಿದರೆ ನೀವು ಅರ್ಥೈಸ್ಕೊಳ್ಬೋದು. ಇನ್ನು ಮುಂದೆ ನೀವು ಈ ಮಿಷನ್ ವಾತ್ಸಲ್ಯ ಸ್ಕೀಮ್ ಅಂತೇಳಿ ಮಾತಾಡಬೇಕು. ಮಿಷನ್ ವಾತ್ಸಲ್ಯ ಸ್ಕೀಮ್ನ ಬಗ್ಗೆ ಶಾಲೆಗಳಲ್ಲಿ ಮಾತಾಡಿ, ಇದೇ ಹೆಚ್ಚು ಮಾತಾಡುವಂಥದ್ದು ಭಾಳ ಮುಖ್ಯವಾಗಿ. ಅದರಲ್ಲಿ ನೋಡಿ, ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಖಾತ್ರಿಪಡಿಸಬೇಕು ಅಂತ ಹೇಳಿದಂಥ ಸ್ಕೀಮ್ ಇದ್ರೆ ಅದು ಮಿಷನ್ ವಾತ್ಸಲ್ಯ. ಆಮೇಲೆ ನೋಡಿ, ಇಲ್ಲಿ ಮಕ್ಕಳ ಅರ್ಥ ಮಾಡ್ಕೊಳ್ಳಿ, ಮಕ್ಕಳ ಅಭಿವೃದ್ಧಿ ಆಗಬೇಕು ಅಂತೇಳಿ, ಆದರೆ ಸುಸ್ಥಿರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಮಕ್ಕಳ ಸಂರಕ್ಷಣೆ ಆಗಬೇಕು ಅಂತ ಹೇಳಿದ್ದಾರೆ. ಇವತ್ತಿನ 2ನೇ ಸಬ್ಜೆಕ್ಟ್ ಸಂರಕ್ಷಣೆ. ಮಕ್ಕಳ ಸಂರಕ್ಷಣೆ ಆಗದ ಹೊರತು ಮಾನವ ಅಭಿವೃದ್ಧಿ, ಮಕ್ಕಳ ಅಭಿವೃದ್ಧಿ, ಸುಸ್ಥಿರ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅದಕ್ಕೋಸ್ಕರ ಈ ಒಂದು ಸುಮಾರು 12 ಕಾನೂನು ಕೊಟ್ಟಿದ್ದಾರೆ. ಇದರ ಇಡೀ ಒಟ್ಟು ಉದ್ದೇಶ ಏನು ಗೊತ್ತಾ, ಲೀವ್ ನೋ ಚೈಲ್ಡ್ ಬಿಹೈಂಡ್. ಅಂದ್ರೆ ಇನ್ನು ಮುಂದೆ ನೀವು ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ಕೊಡುವುದರ ಮುಖಾಂತರ ಯಾವುದೇ ಮಗುವನ್ನು ಬಿಡಬೇಡಿ, ನಿರ್ಲಕ್ಷಿಸಬೇಡಿ ಅಂತ ಹೇಳಿ. ಇದು ಮಿಷನ್ ವಾತ್ಸಲ್ಯದ ದೊಡ್ಡ ಗುರಿ. ಇದನ್ನು ಹೆಚ್ಚು ಪ್ರಚಾರ ಮಾಡಿ. ನೋಡಿ, ಇಲ್ಲೇ ಹೇಳ್ತಾ ಇದೆ, ಮಕ್ಕಳಿಗೆ ಪ್ರತಿಯೊಂದು ಮಗುವಿಗೂ ಬಾಲ್ಯ ಮತ್ತು ಸಾಮರ್ಥ್ಯ. ನೋಡಿ, ನಾನಾಗ ಹೇಳಿದ್ದು ಶಿಕ್ಷಣ ಅಂದರೆ ಸಾಮರ್ಥ್ಯವನ್ನು ಪಡೆದು ಅಭಿವೃದ್ಧಿ ಒಂದು. ನೋಡಿ, ಇಲ್ಲಿ ಅಭಿವೃದ್ಧಿ ಮತ್ತು ಕುಟುಂಬದೊಂದಿಗೆ ಅಭಿವೃದ್ಧಿ ಇರಬೇಕು. ಇಡೀ ಗೆಳೆಯರೇ, ಆತ್ಮೀಯರೇ, ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, ಇಡೀ ಜಗತ್ತಿನಲ್ಲಿ ಕುಟುಂಬ ಆಧಾರಿತ ಒಂದು ರಾಷ್ಟ್ರ ಇದ್ದರೆ ಅದು ಭಾರತ ಮಾತ್ರ. ಮಕ್ಕಳು ಅಂತ ಹೇಳಿದ್ರೆ ದೇವರಿಗೆ ಸಮಾನ ಅಂತ ಹೇಳಿದ್ದು ಭಾರತ ಮಾತ್ರ ಅನ್ನುವಂಥ ಒಂದು ಸತ್ಯದ ಅರಿವು ನಿಮಗೆ ಗೊತ್ತಿರಲಿ. ಇದು ಮಿಷನ್ ವಾತ್ಸಲ್ಯದಲ್ಲಿ 4 ಉದ್ದೇಶ ಇದೆ, ಅದನ್ನು ನಾನಿಲ್ಲಿ ಗುರಿಗಳಿದ್ದಾವೆ. ಕಷ್ಟದ ಯಾವುದೇ ಮಕ್ಕಳಿದ್ದರೆ ಅವರಿಗೆ ಬೆಂಬಲ ಕೊಡಿ ಅಂತೇಳಿ. ಎರಡನೇದ್ದು ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಸಹಾಯ ಮಾಡಿ ಅಂತೇಳಿ. ಮಕ್ಕಳಿಗೋಸ್ಕರ ಒಂದು JJ ಆ್ಯಕ್ಟ್ ಅಂತ ಇದೆ. ಇನ್ನು ಮುಂದೆ ನೀವು ಆ JJ ಆ್ಯಕ್ಟ್ನಲ್ಲಿ ನಿಮ್ಗೆ ಯಾವುದೇ ಸಂಕಷ್ಟದಲ್ಲಿ ತೊಂದರೆಯಲ್ಲಿರೋ ಮಕ್ಕಳಿದ್ದರೂ ಕೂಡ ನೀವು ಇಲ್ಲಿ 16 ಪ್ರಿನ್ಸಿಪಲ್ನ ಅಡಿಯಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ, ಅದೆಲ್ಲ ಸರ್ ನಮಗೆ ಕನ್ಫ್ಯೂಸ್ ಆಗಿದೆ, ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಸಿಂಪಲ್ 10, 9, 8 ಫೋನ್ ಮಾಡಿ, ಇಲ್ಲ ಇದ್ರೆ ಮಕ್ಕಳ ಕಲ್ಯಾಣ ಸಮಿತಿಗೆ ಪ್ರೊಡ್ಯೂಸ್ ಮಾಡಿ. ಅದೇ ಪ್ರಕಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದನ್ನು ನಾನು ಹೇಳಲೇಬೇಕು. ರಕ್ಷಣೆ ವಿಚಾರದಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯಿದೆ ಅಂತ ಒಂದು ಬಂದಿದೆ 2012, 2012, 2019 ಅದು ತಿದ್ದುಪಡಿ ಆಗಿದೆ. ಇದನ್ನು ಹೆಚ್ಚಿನವರು ಪೋಸ್ಕೋ ಪೋಸ್ಕೋ ಅಂತ ಹೇಳ್ತಾರೆ, ಪೋಸ್ಕೋ ಅಲ್ಲ ಅದು, ಪಾಕ್ಸೋ ಅಂತ ಕರೀತಾರೆ. ಅಂದರೆ ಯಾವುದೇ 18 ವರ್ಷದೊಳಗಿನ ಮಕ್ಕಳನ್ನು ನೀವು ಮುಂದೆ ರೇಪು ಅತ್ಯಾಚಾರ ಶಬ್ದ

ಬಳಸಬಾರದು ಈ ಆಕ್ಟ್ ನಡೆಯಲ್ಲಿ. ಅದು ದೊಡ್ಡವರಿಗೆ ಬಳಸಿ, ಮಕ್ಕಳಿಗೆ ಬಳಸಲಿಕ್ಕಿಲ್ಲ ಅಂತ ಈ ಆಕ್ಟ್ ಹೇಳುತ್ತೆ. ಸುಮ್ಮನೆ ನಿಮಗೆ ಗೊತ್ತಿರಲಿ, ಮಕ್ಕಳಾಗಿಗೋಸ್ಕರ ನೀವೆಲ್ಲ ಪೇಪರ್ಗೆ ನೋಡ್ತೀರಿ, ಇದರಲ್ಲಿ ಏನೂ ಇಲ್ಲ. ಯಾವುದೇ 18 ವರ್ಷ ಉಳಿದ ಮಕ್ಕಳನ್ನ ಲೈಂಗಿಕ ದೃಷ್ಟಿಯಿಂದ ನೋಡಬಾರದು, ಶೋಷಣೆ ಮಾಡಬಾರದು, ಮಾಡಿದರೆ ಅವರಿಗೆ ಪನಿಷ್ಮೆಂಟ್ ಇದೆ. ಅದನ್ನು ಯಾರು ಬೇಕಾದರೂ ದೂರು ಕೊಡಬಹುದು, ಕೊಡಲೇಬೇಕು ಅಂತ ಹೇಳಿದ್ ನೋಡಿ, ಅದರಲ್ಲಿ ಕಲಂ 19 ಅಂತ ಹೇಳಿದೆ. ಗುಮಾನಿ ಬಂದರೂ ಕೂಡ ನೀವು ಪೊಲೀಸ್ ಸ್ಟೇಷನ್ ದೂರು ಕೊಡಬೇಕು, ನಿಮಗೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳುತ್ತೆ. 18 ವರ್ಷಗಳನ್ನ ಯಾವುದೇ ವ್ಯಕ್ತಿಯನ್ನ ತೊಂದರೆ ಮಾಡಿದರೆ, ಅಂದರೆ ಮಕ್ಕಳನ್ನ ಯಾವುದೇ ರೀತಿಯ ಲೈಂಗಿಕ ಶೋಷಣೆ ಅಥವಾ ಲೈಂಗಿಕ ದೃಷ್ಟಿಯಿಂದ ದೇಹವನ್ನು ಮುಟ್ಟಿ ಮಾಡುವ ಅಪರಾಧಗಳಿಗೆ ಕನಿಷ್ಠ ಸಣ್ಣ, ಹಿಂಗೆ ನೋಡೋದು ಗಿಡಿಯೋದು ಮಾಡಿದ್ರು ಕೂಡ 3 ವರ್ಷ 3 ಜೀವಾದಿ ಇದೆ. ಇನ್ನು ದೇಹವನ್ನು ಮುಟ್ಟದೇ ಮಾಡುವ ಕೆಲವು ಲೈಂಗಿಕ ಅಪರಾಧಗಳಿದೆ, ಅದು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಅದು ಕೂಡ ಅಲ್ಲಿ, ಅದಕ್ಕೆ ಕೂಡ ಗಲ್ಲು ಶಿಕ್ಷೆ ತನಕ ಇದೆ. ಮೇಲಿದ್ದರಲ್ಲಿ ಗಲ್ಲು ಶಿಕ್ಷೆ ಇದೆ, ಮುಟ್ಟದೇ ಮಾಡುವುದಕ್ಕೆ ಜೀವಾದಿ ಶಿಕ್ಷೆ ಇದೆ. ಇದು ಈ ಒಂದು ಆಕ್ಟ್ನ ಬಗ್ಗೆ ನಿಮಗೆ ಪರಿಚಯ ರೀ. ಹಾಗಾಗಿ ನೀವು ವಿದ್ಯಾರ್ಥಿಗಳು ದಯವಿಟ್ಟು ಅರ್ಥೈಸ್ಕೊಳ್ಳಿ. ನಿಮ್ಮಲ್ಲಿ ಹೆಚ್ಚಿನವರು ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಮಾತಾಡ್ಕೊಂಡಿರ್ಬೋದು ಶಾಲೆಯಲ್ಲಿ, ದಯವಿಟ್ಟು ನಿಮ್ಮ ಶಿಕ್ಷಕರಿಗೆ ಹೇಳಿ ಗುಡ್ ಟಚ್ ಬ್ಯಾಡ್ ಟಚ್ ಶಬ್ದನೇ ಬಳಸಬಾರದು, ಅದರ ಬದಲು ಸುರಕ್ಷಿತ ಸ್ಪರ್ಶ ಮತ್ತು ಅಸುರಕ್ಷಿತ ಸ್ಪರ್ಶ ಅಂತ ಹೇಳಬೇಕು. ಸೇಫ್ ಟಚ್ ಮತ್ತು ಅನ್ಸೇಫ್ ಟಚ್, ನೀವು ಶಾಲೆಗಳಲ್ಲಿ ನೀವು ಮಕ್ಕಳಿದ್ದೀರಿ, ನಿಮಗೆ ನಾನು ಇದನ್ನು ಪ್ರಸೆಂಟ್ ಮಾಡ್ತಾ ಇದ್ದೀನಿ. ನಿಮಗೆ ನಿಮ್ಮ ಜೋರು ಚಳಿ ಆದಾಗ ಏನು ಮಾಡ್ತೀರಿ, ಹಿಂಗೆ ಸ್ವೆಟರ್ ಹಾಕ್ತೀರಿ, ಸಾಕ್ಸ್ ಹಾಕ್ತೀರಿ, ಬೆಡ್ಶೀಟ್ ಹೊತ್ಕೊಳ್ತೀರಿ, ಹಿಂಗೆ ಟೊಪ್ಪಿ ಹಾಕ್ತೀರಿ. ಯಾಕೆ? ನಮ್ಮ ದೇಹವನ್ನು ರಕ್ಷಣೆ ಮಾಡಲಿಕ್ಕೆ. ಅರ್ಥ ಮಾಡ್ಕೊಳ್ಳಿ. ಮಳೆಗಾಲದಲ್ಲಿ ಜೋರು ಮಳೆ ಬಂದ್ರೆ ಏನ್ ಮಾಡ್ತೀರಿ ನೀವು ಕೇಳಿ ನೋಡಿ, ಹಿಂಗೆ ಕೊಡೆ ಹಿಡಿತೀವಿ, ಹಿಂಗೆ ಕೊಡೆ ಹಿಡಿದು. ಯಾಕೆ? ಮಳೆ ಬಂದ್ರೆ ಒದ್ದೆ ಆದ್ರೆ ಶೀತ ಆಗುತ್ತೆ, ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಶಾಲೆ ಮಿಸ್ ಆಗುತ್ತೆ, ಕಲಿಕೆ ನಿಂತು ಹೋಗುತ್ತೆ, ನಮ್ಮ ದೇಹದ ರಕ್ಷಣೆಗೆ. ಅದೇ ತರ ಬಿಸಿಲುಗಾಲದಲ್ಲಿ ಹಿಂಗೆ ಕೊಡೆ ಗಿಡೆ ಹಿಂಗೆಲ್ಲ ಮಾಡ್ತೀವಿ, ಕನ್ನಡಕ ಹಾಗೆ ನಡ್ಕ ಎಲ್ಲ ಹಾಕ್ತೀವಿ. ಇದು ಯಾಕೆ? ಇದು ನಮ್ಮ ದೇಹದ ರಕ್ಷಣೆಗೆ. ಹಾಗೆ ಕ್ರಿಕೆಟ್ ಆಡುವಾಗ ಈ ತರ ಎಲ್ಲ ಅದು ಪ್ಯಾಡ್ ಕಟ್ತೀವಿ, ತಲೆಗೆ ಟೊಪ್ಪಿ ಹಾಕ್ತೀವಿ, ಎಲ್ಲ ಕಾಡ್ತೀವಿ. ಇದು ಏನಕ್ಕೋಸ್ಕರ? ನಮ್ಮ ದೇಹದ ರಕ್ಷಣೆಗೆ. ಹಾಗೇನೆ ಸ್ಕೇಟಿಂಗ್ ಆಡುವಾಗಲೂ ಕೂಡ ನಮ್ಮ ದೇಹದ ರಕ್ಷಣೆಗೆ ಹಿಂಗೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ. ಹಾಗೇನೆ ನಮ್ಮ ಸಮಾಜದಲ್ಲಿ ಮಕ್ಕಳೇ ದಯವಿಟ್ಟು ಅರ್ಥೈಸ್ಕೊಳ್ಳಿ, ನಿಮ್ಮ ದೇಹ ನಿಮಗೆ ಮಾತ್ರ ಸಂಬಂಧಿಸಿತ್ತು, ಅದನ್ನು ಬೇರೆ ಯಾರಿಗೂ, ಎಲ್ಲರೂ ಅಲ್ಲ, ಬೇರೆ ಯಾರಿಗೂ ಅದಕ್ಕೆ ಅಧಿಕಾರ ಇಲ್ಲ, ನಿಮಗೆ ಮಾತ್ರ ಅನ್ನೋದನ್ನ. ಹಾಗೇನೆ ನಿಮಗೆ ನಿಮ್ಮ ದೇಹದ ಮೇಲೆ ಯಾರಿಗೆಲ್ಲ ಹಕ್ಕಿದೆ ಅಂತ ಹೇಳಿದ್ರೆ ಕೂಡ ಅದು ಕೂಡ ನಿಮಗೆ ಮಾತ್ರ ಹಕ್ಕು. ಶಿಕ್ಷಣ ಅಥವಾ ನಿಮ್ಮ ಹೆಲ್ತ್ ಮಾಡುವಾಗ ಅದೆಲ್ಲ ಡಾಕ್ಟರ್ ಗಿಕ್ಟ್ರಲ್ಲ, ಅದು ಬೇರೆ ವಿಚಾರ. ಇನ್ನು ಮುಂದೆ ನಿಮ್ಮದೇ, ಎಲ್ಲರೂ ಮಾಡಲ್ಲ, ಕೆಲವರು ಅಂತ ನಾನು ಇನ್ವರ್ಟೆಡ್ ಕಮ್ಮದಲ್ಲಿ ಹೇಳ್ತೀನಿ. ಇಲ್ಲಿ ಯಾರಿಗೂ ಮುಟ್ಲಿಕ್ಕೆ ಅವಕಾಶ ಕೊಡಬೇಡಿ. ಒಂದು ಕೆನ್ನೆ, ತುಟಿ, ಎದೆ, ಎರಡು ಕಾಲುಗಳ ಮಧ್ಯೆ ಮತ್ತು ಹಿಂಭಾಗ ನೋಡಿ, ಹಿಂಗೆ ಇಷ್ಟೇ ಬಳಸ್ಬೇಕು. ಚೆಕ್ಸ್, ಲಿಪ್ಸ್, ಚೆಸ್ಟ್, ಬಾಟಮ್ ಅಂಡ್ ಪಾರ್ಟ್ ಬಿಟ್ವೀನ್ ಟೂ ಲೆಗ್ಸ್. ಇಲ್ಲಿ ಯಾರು ಮುಟ್ಲಿಕ್ಕೆ, ಹಾಗೆಂದ್ರೆ ಎಲ್ಲರೂ ಮುಟ್ಟವರೆಲ್ಲ ಕೆಟ್ಟ ದೃಷ್ಟಿಯಿಂದ ಮುಟ್ತಾರೆ ಅಂದ್ರೆ ನೀವು ಎಚ್ಚೆತ್ತುಕೊಳ್ಬೇಕು, ಅಲ್ಲಿ ಮುಟ್ಲಿಕ್ಕೆ ಬಿಡಬೇಡಿ. ಇದು ಯಾಕೋ ನನಗೆ ಅನ್ಸೇಫೋ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ಹಾಗಾಗಿ ಎಲ್ಲೆಲ್ಲ ಆಗುತ್ತೆ ಈ ಅಸುರಕ್ಷಿತ ಸ್ಪರ್ಶ ಅಂತ ಹೇಳಿದ್ರೆ, ಇಲ್ಲೆಲ್ಲ ಆಗುತ್ತೆ, ದಾರಿ, ಬಸ್ಸು, ಆಟೋ, ಜಾತ್ರೆ, ಮಾಲು, ಹೋಟೆಲು, ಹೀಗೆ ಇಲ್ಲೆಲ್ಲ ಆಗಬಹುದು, ಆಗಬಹುದು ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾರೆ ಅಂತ ಒಂದ್ ವೇಳೆ ಆದ್ರೆ ಏನ್ ಮಾಡ್ಬೇಕು? ನೀವು ಜೋರಕ್ಕೆ ನೋ, ಡೋಂಟ್ ಟಚ್ ಅಂಕಲ್, ಮುಡಬೇಡಿ ಅಂಕಲ್, ಮುಡಬೇಡಿ ಮಾಮ, ಮುಡಬೇಡಿ ಚಿಕ್ಕಪ್ಪ, ಮುಡಬೇಡಿ ಅಪ್ಪ. ಅಪ್ಪಂದ್ರು ಕೆಲವರು, ಬಹಳ ರೇರು, ಚಿಕ್ಕಪ್ಪ ಮಾಮ ಬೇಡ, ಡೋಂಟ್ ಟಚ್ ಅಂತ ಜೋರಾಗಿ ಕಿಡಿಸ್ಬೇಕು, ದೂರ ತಳ್ಳಬೇಕು, 10 ಸೆಕೆಂಡ್ ನೋಡಬೇಕು, ತಕ್ಷಣ ದೂರ ಹೋಗ್ಬೇಕು, ತಕ್ಷಣ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಪೋಷಕರೇ ಮಾಡಿದ್ರೆ ಬೇರೆ ಪೊಲೀಸ್ನವರಿಗೆ 19 ಹೇಳಬೇಕು, ಬೇರೆಯವರು ಮಾಡಿದ್ರೆ ಪೋಷಕರಲ್ಲಿ ಹೇಳಿ ದೂರು ಕೊಡ್ಲು ಹೋಗ್ಬೇಕು. ನಿಮ್ದು ತಪ್ಪಿಲ್ಲ ಅಂತ ನೀವು ನಂಬಬೇಕು. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಮಾತಾಡುವಾಗ, ಶಿವಾಸ್ ರೇಪ್ಡ್ ಅಲ್ಲ, ಹೀ ರೇಪ್ಡ್. ಪ್ರೊಟೆಕ್ಟ್ ಯುವರ್ ಡಾಟರ್ ಅಲ್ಲ, ಎಜುಕೇಟ್ ಯುವರ್ ಸನ್ ಆಲ್ಸೋ. ನಾವು ಗಂಡು ಮಕ್ಕಳು ಅರ್ಥೈಸ್ಕೊಳ್ಬೇಕು ಅನ್ನೋದನ್ನು ಅರ್ಥೈಸ್ಕೊಳ್ಬೇಕು. ಬಾಲ್ಯ ನಿಷೇಧ ಕಾಯ್ದೆ ಪ್ರಕಾರ ಮಗು ಮದುವೆ ಆಗಬೇಕಾದ್ರೆ ಬಾಲ್ಯ ವಿವಾಹಕ್ಕೆ ಗಂಡಿಗೆ 21, ಹೆಣ್ಣಿಗೆ 18 ಪೂರ್ಣ. ಅದರ ಒಳಗಡೆ ಒಂದು ದಿನ ಒಂದು ಗಂಟೆ ಇದ್ರೂ ಕೂಡ ಅದು ಬಾಲ್ಯ ವಿವಾಹ ಆಗುತ್ತೆ. ಇದನ್ನು ತಡೆ ಹಿಡಿಯಲಿಕ್ಕೆ ತಾವು ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಬಾಲ್ಯ ನಿಷೇಧ ಕಾಯ್ದೆಯಲ್ಲಿ ತುಂಬಾ ಜನಕ್ಕೆ ಪನಿಷ್ಮೆಂಟ್ ಎಲ್ಲ ಇದೆ. ನಾನು ಇಲ್ಲಿ ಇದನ್ನು ಸ್ಟಾಪ್ ಮಾಡ್ತೀನಿ. ಹಾಗಾಗಿ ಬಾಲ್ಯ ನಿಷೇಧವನ್ನು ಚೈಲ್ಡ್ ಮ್ಯಾರೇಜು ಮತ್ತು ಚೈಲ್ಡ್ ಲೇಬರು, ಆಮೇಲೆ ಯಾವುದೇ ದೌರ್ಜನ್ಯಕ್ಕೆ ಒಳಗಾಗದೆ ನಾವೆಲ್ಲರೂ ಶಿಕ್ಷಣ ಪಡೆದು ಅಭಿವೃದ್ಧಿಯತ್ತ ಕುಟುಂಬದೊಂದಿಗೆ ಘನತೆಯಿಂದ ಹೆಮ್ಮೆಯಿಂದ ಬದುಕಲಿಕ್ಕೆ ಸಿದ್ಧರಾಗಿ ರೆಡಿಯಾಗಿ, ಇದಕ್ಕೋಸ್ಕರ ಶಿಕ್ಷಣ ಅಂತೇಳಿ ರಿಯಲೈಸ್ ಆಗಿ, ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ದಿವಸ ಒಂದು ಒಳ್ಳೆ ತೀರ್ಮಾನ ತಗೊಂಡು ನಾನು ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು, ಒಂದು ಸಾಧನೆ ಹೇಳಬೇಕು ಅಂತೇಳಿ ಒಬ್ಬರು ಹಿರಿಯರು ಒಂದು ಮಾತು ಹೇಳಿದ್ದಾರೆ, ದಯವಿಟ್ಟು ಅರ್ಥೈಸ್ಕೊಳ್ಳಿ. ಸಾಧನೆ ಮಾಡದೆ ಸತ್ರೆ ಅದು ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ. ದಯವಿಟ್ಟು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಏನನ್ನೂ ಸಾಧನೆ ಮಾಡದೆ ಸತ್ರೆ ಸಾವಿಗೆ ಅವಮಾನ, ಏನೂ ಜೀವನದಲ್ಲಿ ಆದರ್ಶ ಇಲ್ಲದೆ ನಾವು ಬದುಕಿದ್ರೆ ಬದುಕಿಗೆ ಅವಮಾನ. ಹಾಗಾಗಿ ಜೀವನದಲ್ಲಿ ಒಂದು ಅತ್ಯಂತ ಸಾಧನೆ

0: ಬೇಕು ಅಂತ ಒಂದು ಗುರಿ ಇಟ್ಕೊಳ್ಳಿ. ಅದರ ಜೊತೆಗೆ ಯಾರ ಶೋಷಣೆ ಹಿಂಸೆಗೆ ಬಲಿಯಾಗಬೇಡಿ, ಹೆಣ್ಣು ಮಕ್ಕಳಿಗೂ ಗೌರವ ಕೊಡೋಣ, ಸಮಾನತೆ ಅಂತ ಹೇಳುವ ನೆಪದಲ್ಲಿ ಅದನ್ನು ಅವರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡ. ಸಮಾಜದಲ್ಲಿ ಎಲ್ಲರೂ ಅಭಿವೃದ್ಧಿ ಆಗಬೇಕು, ತನ್ಮೂಲಕ ಮಾನವ ಅಭಿವೃದ್ಧಿ, ದೇಶದ ಅಭಿವೃದ್ಧಿ, ಗ್ರಾಮದ ಅಭಿವೃದ್ಧಿ, ಕುಟುಂಬದ ಅಭಿವೃದ್ಧಿ ಆಗಲಿಕ್ಕೆ ಶಿಕ್ಷಣ ಒಂದೇ ದಾರಿ. ಅದಕ್ಕೆ ನೀವು ಕಲಿಯುವ ಹಕ್ಕನ್ನು, ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ, ಕುಟುಂಬದೊಂದಿಗೆ ಸಂತೋಷದಿಂದ ಬದುಕಲಿಕ್ಕೆ ಶಿಕ್ಷಣ ಬೇಕು ಅನ್ನೋದನ್ನು ಅರ್ಥೈಸಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಒನ್ ಆಂಡ್ ಆಲ್.
1: ಕೇಳುಗರೆ, ಇದುವರೆಗೂ ಹೆಣ್ಣು ಮಕ್ಕಳ ಶಿಕ್ಷಣ, ರಕ್ಷಣೆ ಮತ್ತು ಹಕ್ಕುಗಳ ಕುರಿತು ಯುನಿಸೆಫ್ ಮಕ್ಕಳ ರಕ್ಷಣಾ ಯೋಜನೆ ಕೊಪ್ಪಳದ ಪ್ರಾದೇಶಿಕ ಸಂಯೋಜಕರಾಗಿರುವ ಡಾಕ್ಟರ್ ಕೆ ರಾಘವೇಂದ್ರ ಭಟ್ ಅವರು ನಡೆಸಿಕೊಟ್ಟ ಜ್ಞಾನದೀಪ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಪ್ರಕೃತಿಯ ಅದ್ಭುತ ರಹಸ್ಯ, ಬೆಳಗುವ ಅಣಬೆಗಳು ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯ ಅದ್ಭುತ ರಹಸ್ಯ, ಬೆಳಗುವ ಅಣಬೆಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಪ್ರಕೃತಿಯ ವೈಚಿತ್ರ್ಯಗಳಿಗೆ, ವಿಸ್ಮಯಗಳಿಗೆ ಕೆಲವೊಮ್ಮೆ ನಾವು ಮೂಕ ವಿಸ್ಮಿತರಾಗುತ್ತೇವೆ. ಇಂತಹ ಒಂದು ವಿಸ್ಮಯವೇ ವಿದ್ಯುತ್ ಜೀವಿಗಳು. ಮಾನವನಿಗೆ ವಿದ್ಯುತ್ ಶಕ್ತಿಯ ಅರಿವು ಮೂಡಿಸುವ ಮೊದಲು ಈ ಭೂಮಿಯಲ್ಲಿ ಅನೇಕ ಜೀವಿಗಳು ವಿದ್ಯುತ್ ಉತ್ಪಾದಿಸಿ ಅದನ್ನು ತಮ್ಮ ಅನುಕೂಲಕ್ಕೆ, ಅಂದರೆ ಬೆಳಕು ಮತ್ತು ಆತ್ಮರಕ್ಷಣೆಯ ಸಾಧನೆಗಾಗಿ ಬಳಸಿಕೊಳ್ಳುತ್ತಿವೆ. ಅಂತಹ ಜೀವಿಗಳ ಪೈಕಿ ರಾತ್ರಿಯಲ್ಲಿ ಮಿನುಗುವ ಮಿಂಚು ಹುಳುಗಳು ನಮಗೆಲ್ಲರಿಗೂ ಚಿರಪರಿಚಿತ. ಕತ್ತಲ ರಾತ್ರಿಯಲ್ಲಿ ನಿಧಾನವಾಗಿ ಹರಡುತ್ತಾ ಕತ್ತಲ ತೆರೆಯನ್ನು ಸರಿಸುವ ಹುಳುಗಳಿವು. ಇದ್ದಕ್ಕಿದ್ದಂತೆಯೇ ಬೆಳಕನ್ನು ಬೆಳಗಿಸಿ ಒಮ್ಮೆಲೆ ಮಾಯವಾಗುವ ಇವುಗಳ ಶರೀರದಿಂದ ರಾತ್ರಿ ಹೊರಹೊಮ್ಮುವ ರಂಜಕ ಪ್ರಕಾಶದಿಂದಾಗಿ ಇವುಗಳ ಸಮೂಹವನ್ನು ನೋಡುವುದು ಕಣ್ಣಿಗೆ ಹಬ್ಬವೇ ಸರಿ. ಮಿಂಚು ಹುಳುಗಳ ದೇಹದಲ್ಲಿ ಲೂಸಿಫೆರಸ್ ಮತ್ತು ಲೂಸಿಫೆರನ್ ಎಂಬ ಎರಡು ಕಿಣ್ವಗಳು ಮೆಗ್ನೀಷಿಯಂ ಅಯಾನುಗಳ ಜೊತೆ ವರ್ತಿಸಿ ಬೆಳಕನ್ನು ಬಿಡುಗಡೆ ಮಾಡುತ್ತವೆ. ಈ ಬೆಳಕು ಸಂಪೂರ್ಣವಾಗಿ ಶಾಖರಹಿತವಾದುದು. ಇವುಗಳ ಬೆಳಕಿಗೆ ಕಾರಣಗಳೇನೆಂದು ಹುಡುಕಲು ಹೊರಟ ವಿಜ್ಞಾನಿಗಳಿಗೆ ಅನೇಕ ವಿಸ್ಮಯಕಾರಿ ವಿಷಯಗಳು ಬೆಳಕಿಗೆ ಬಂದವು. ಈ ಹುಳುಗಳ ಲಾರ್ವಗಳು ಕೂಡ ಶತ್ರುಗಳನ್ನು ಬೆದರಿಸುವುದಕ್ಕಾಗಿ ಬೆಳಕನ್ನು ಬೀರುತ್ತವೆ. ಆದರೆ ಪ್ರೌಢ ಕೀಟಗಳು ಬೆಳಕು ಬೀರುವುದು ತಮ್ಮ ಸ್ವಪ್ರಭೇದವನ್ನು ಗುರುತಿಸಿ ಹೆಣ್ಣು ಗಂಡು ಕೂಡಿಕೊಳ್ಳುವುದಕ್ಕಾಗಿ. ಈ ಮಿಂಚು ಹುಳುವಿನಂತೆ ಬೆಳಕನ್ನು ಉತ್ಪಾದಿಸುವ ಸಾಮರ್ಥ್ಯವುಳ್ಳ ಹಲವಾರು ಜೀವಿಗಳಿವೆ. ಅಂತೆಯೇ ಬೆಳಗುವ ಅಣಬೆಗಳಿವೆ ಎಂಬುದು ನಿಮಗೆ ಗೊತ್ತೇ. ಹೌದು, ಇದೊಂದು ವಿಸ್ಮಯಕಾರಿ ಸಂಗತಿ. ಅಣಬೆಗಳು ಎಲ್ಲರಿಗೂ ಚಿರಪರಿಚಿತವಾದವು. ಅತ್ತ ಪ್ರಾಣಿಗಳು ಅಲ್ಲದೆ ಇತ್ತ ಸಸ್ಯಗಳು ಅಲ್ಲದೆ ಫಂಗೈ ಎಂಬ ಬೇರೆ ಸಾಮ್ರಾಜ್ಯಕ್ಕೆ ಸೇರಿದ ಶಿಲೀಂಧ್ರಗಳು ಇವು. ಇವುಗಳಲ್ಲಿ ಅನೇಕ ಪ್ರಭೇದಗಳು ಬೆಳಕನ್ನು ಬೀರುತ್ತವೆ. ಇವುಗಳಲ್ಲಿ ಬೆಳಕು ಉತ್ಪತ್ತಿಯಾಗುವುದು ಸೆಲೋಫ್ಯೂರಿನ್ ಮತ್ತು ಸೆಲೋಫೆರಸ್ ಕಿಣ್ವಗಳ ನಡುವಿನ ರಾಸಾಯನಿಕ ಪ್ರಕ್ರಿಯೆಯಿಂದ. ಲೂಸಿಫೆರನ್ ಎನ್ನುವುದು ಒಂದು ಕಿಣ್ವ. ಅದು ಲೂಸಿಫೆರನ್ ಎನ್ನುವ ವಸ್ತುವನ್ನು ಅರಗಿಸಿದಾಗಷ್ಟೇ ಬೆಳಕು ಹೊರಹೊಮ್ಮುತ್ತದೆ. ಈ ಹುಳುಗಳಿಗೆ ಇದರಿಂದ ಏನು ಉಪಯೋಗ ಎಂಬ ಪ್ರಶ್ನೆಗೆ ಇನ್ನೂ ನಿಖರವಾದ ಉತ್ತರ ಸಿಕ್ಕಿಲ್ಲ. ಆದರೆ ಇವು ಸಾಮಾನ್ಯವಾಗಿ ದಟ್ಟ ಅಡವಿಗಳಲ್ಲಿ ಕತ್ತಲು ಮಸುಕಿದ ಪ್ರದೇಶಗಳಲ್ಲಿ ಇರುವುದರಿಂದ ಬೀಜ ಪ್ರಸಾರಕ್ಕೆ ಕಾರಣವಾಗುವ ಪ್ರಾಣಿಗಳನ್ನು ಆಕರ್ಷಿಸಲು ಬೆಳಕು ಬೀರುತ್ತವೆ ಎಂದು ನಂಬಲಾಗಿದೆ. ಇವು ಹಗಲಿನ ವೇಳೆ ಬೆಳಕನ್ನು ಬೀರುವುದಿಲ್ಲ, ಆದರೆ ಕತ್ತಲಾಗುತ್ತಿದ್ದಂತೆ ಬೆಳಕನ್ನು ಹೊಮ್ಮಿಸಲು ಆರಂಭಿಸುತ್ತದೆ. ಅದರಲ್ಲೂ ಇವು ಸಾಮಾನ್ಯವಾಗಿ ಹಸಿರು

0: ಬಣ್ಣದ ಬೆಳಕನ್ನು ಹೊರಹೊಮ್ಮಿಸುತ್ತವೆ. ಒಂದೆಡೆ ಇವು ಹೊಮ್ಮಿಸುವ ಬೆಳಕಿಗೆ ಆಕರ್ಷಣೆಗೊಂಡು ಇವುಗಳನ್ನು ತಿನ್ನುವ ಪ್ರಾಣಿಗಳು ಬಂದು ಮುಟ್ಟಿದೊಡನೆ ಇವುಗಳ ಛತ್ರಿ ಒಡೆದು ಬೀಜ ಕಣಗಳು ಅಂದರೆ ಸ್ಟೋರ್ಸ್ ಗಾಳಿಯಲ್ಲಿ ಪ್ರಸಾರವಾಗುತ್ತದೆ ಎಂಬ ವಾದವಿದ್ದರೆ, ಇನ್ನೊಂದೆಡೆ ಈ ಬೆಳಕು ಅಣಬೆಗಳನ್ನು ತಿನ್ನುವ ಪ್ರಾಣಿಗಳನ್ನು ಓಡಿಸಿ ಅವುಗಳನ್ನು ರಕ್ಷಿಸುತ್ತವೆ ಎಂಬ ವಾದವೂ ಇದೆ. ಆದರೆ ಇವೆರಡರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಮಾತ್ರ ಇನ್ನೂ ತಿಳಿದು ಬಂದಿಲ್ಲ. ಏನೇ ಆಗಿರಲಿ, ಒಟ್ಟಿನಲ್ಲಿ ಇವು ಪ್ರಕೃತಿಯಲ್ಲಿ ಅದ್ಭುತ ರಹಸ್ಯಗಳಲ್ಲಿ ಒಂದಾಗಿದೆ. ಏಕೆಂದರೆ ನಾವೆಲ್ಲ ಸಾಮಾನ್ಯವಾಗಿ ತಿನ್ನುವ ಅಣಬೆಗಳನ್ನು ನೋಡಿದ್ದೇವೆ, ಆದರೆ ಕೆಲವೊಂದಷ್ಟು ಕಾಡಿನಲ್ಲಿ ಕೆಲವೊಂದು ಅಣಬೆಗಳು ಪ್ರಕೃತಿಯಲ್ಲಿ ಬೆಳಕನ್ನು ನೀಡುವ ಅಣಬೆಗಳು ನಮಗಿಂದು ಚಿರಪರಿಚಿತವಾಗಿರುವುದು ಪ್ರಕೃತಿಯ ವಿಸ್ಮಯವೇ ಸರಿ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ತರಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯಲ್ಲಿ ಅದ್ಭುತ ರಹಸ್ಯ ಬೆಳಗುವ ಅಣಬೆಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಕೃತಿಯ ಅದ್ಭುತ ರಹಸ್ಯ ಬೆಳಗುವ ಅಣಬೆಗಳು ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/5/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ದಿಲೀಪ್ ಶೆಟ್ರ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಇವರು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಪ್ರಾರ್ಥನಾರವರು ಕಾಸ್ಮೊಟಾಲಜಿಸ್ಟ್ ಹಾಗೂ ಚರ್ಮರೋಗ ತಜ್ಞರು. ಇವರು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಜನಧ್ವನಿ. ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 120 ರೂಪಾಯಿ, ಪೆನ್ಸಿಲ್ ಬೀನಿಸ್ 120 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 8 ರೂಪಾಯಿ, ಹಿಂಸೆ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 10 ರೂಪಾಯಿ, ಪಡವಲಕಾಯಿ 32 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 30 ರೂಪಾಯಿ. ಕೇಳುಗರೆ, ಕೇಳಿದರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ.

0: ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಮ್ಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 27ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಇಚ್ಛಾ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳ ಮೋಹದಿಂದ ಸರ್ವ ಪ್ರಾಣಿಗಳು ಹುಟ್ಟುವ ಕಾಲದಲ್ಲಿ ಭ್ರಾಂತಿಯನ್ನು ಹೊಂದುತ್ತವೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸುವ ಮೂಲಕ ಹುಟ್ಟುವಾಗಲಿನ ಸಮಯದ ಒಂದು ಅದ್ಭುತ ರಹಸ್ಯವನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಹುಟ್ಟುವಾಗಲೇ ನಮ್ಮನ್ನ ಒಂದು ಭ್ರಾಂತಿ ಆವರಿಸುತ್ತದೆ. ಆದ ಕಾರಣವೇ ಹಿಂದಿನದನ್ನು ಮುಂದಿನದನ್ನು ನಾವು ಅರಿಯಲಾರೆವು. ಕನಸು ಕಾಣುವುದಕ್ಕೆ ಮುಂಚೆ ಜಾಗ್ರತಾವಸ್ಥೆಯಲ್ಲಿರುವಾಗ ನಾವು ಯಾರು, ಎಲ್ಲಿರುವೆವು ಎಂಬುದೆಲ್ಲ ನೆನಪಿನಲ್ಲಿರುತ್ತದೆ. ಕನಸಿಗೆ ಬೀಳುತ್ತಲೇ ಅದು ನೈಜ ಸ್ಥಿತಿಯನ್ನ ಮರೆಯುತ್ತದೆ. ತಾತ್ಕಾಲಿಕವಾಗಿ ಆ ಕನಸೇ ಸರ್ವಸತ್ಯವಾಗಿಯೂ ಕಾಣುತ್ತಾ ಹೋಗುತ್ತದೆ. ಹಾಗೆಯೇ ಜೀವರಾಶಿಯು ಪ್ರಪಂಚಕ್ಕೆ ಬಂದೊಡನೆಯೇ ಹುಟ್ಟುವುದಕ್ಕೆ ಮುಂಚೆ ಈ ದೇಹವನ್ನು ತ್ಯಜಿಸಿ ಆದ ಮೇಲೆ ನಮ್ಮ ನೈಜ ಸ್ಥಿತಿ ಯಾವುದು ಎಂಬುದನ್ನು ಮರೆತು ತಾತ್ಕಾಲಿಕ ಸ್ಥೂಲ ದೇಹ ಧಾರಣೆ ಮಾಡಿದ ಈಗಿನ ಸ್ಥಿತಿಯೇ ತಮ್ಮ ಸರ್ವಸ್ವ ಎಂದು ಭಾವಿಸುತ್ತವೆ. ಅಂದರೆ ನಾವು ಯಾವಾಗಲೂ ನಮ್ಮ ಒಂದು ನೈಜ ಸ್ಥಿತಿಯಲ್ಲಿರ್ತೇವೆ, ಅಂದರೆ ಲೌಕಿಕ ಪ್ರಪಂಚದಲ್ಲಿರ್ತೇವೆ. ಜಾಗೃತಾವಸ್ಥೆ ಅಂತೇಳಿ ನಾವು ಅದನ್ನು ಕರಿತೇವೆ. ಆ ಜಾಗೃತಾವಸ್ಥೆಯಲ್ಲಿರುವಾಗ ನಾವು ಕಾಣ್ತಾ ಇರೋವಂಥದ್ದು, ನಾವಿರೋ ಅಂಥದ್ದು, ನಮ್ಮ ನೆಂಟರು, ನಮ್ಮ ಸಂಸಾರ, ನಮ್ಮ ಮನೆ, ನಮ್ಮ ವಸ್ತುಗಳು, ನಮ್ಮ ನೌಕರಿ, ನಮ್ಮ ಕೆಲಸ ಎಲ್ಲ ಗೊತ್ತಿರುತ್ತೆ. ಆದರೆ ನಾವು ಮಲಗಿ ನಿದ್ದೆ ಮಾಡುವಾಗ ಒಂದು ಕನಸು ಬೀಳುತ್ತಲ್ವಾ, ಆ ಕನಸು ಬಿದ್ದಾಗ ಮಾತ್ರ ತಾತ್ಕಾಲಿಕವಾಗಿ ಒಂದಷ್ಟು ಕಾಲಗಳು ಮಾತ್ರ ನಾವು ಅದನ್ನೇ ಸತ್ಯ ಅಂತ ಹೇಳಿ ನಂಬಿಕೊಂಡು ಸಾಕ್ತೇವೆ. ನಂತರ ಆ ಕನಸಿನಿಂದ ನಾವು ಮತ್ತೆ ನೈಜ ಸ್ಥಿತಿಯ ಜಾಗೃತ ಸ್ಥಿತಿಗೆ ಬಂದಾಗ ಮತ್ತೆ ಅದೆಲ್ಲ ಕನಸು ಅಂಥೇಳಿ ಮತ್ತೆ ಒಂದು ಲೌಕಿಕ ಪ್ರಪಂಚಕ್ಕೆ ಬಂದುಬಿಡ್ತೇವೆ. ಹಾಗೆ ಈ ದೇಹ ಮತ್ತು ಈ ದೇಹವನ್ನು ಧಾರಣೆ ಮಾಡಿರುವಂತಹ ಆತ್ಮದ ಒಂದು ಸ್ಥಿತಿ. ಹಾಗಾಗಿಯೇ ನಾವು ಭ್ರಾಂತಿಯಲ್ಲಿ ಬೀಳುವುದಕ್ಕೆ ಕಾರಣಗಳೇನು ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ನಾವು ಅದಾಗಲೇ ಈ ಭೂಮಿಗೆ ಏನು ಬರ್ತೀವಲ್ವಾ, ಈ ಭೂಮಿಗೆ ಬರೋವಾಗಲೇ ಹಲವು ಸಂಸ್ಕಾರಗಳನ್ನು ತಂದಿರ್ತೇವೆ. ಆ ಸಂಸ್ಕಾರಗಳಿಗೆ ತಕ್ಕಂತೆ ನಾವು ಇದೀಗ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆ ಮಾಡ್ತಿರುವಂತಹ ಕೆಲಸಕ್ಕೆ ತಕ್ಕಂತೆ ಫಲವನ್ನು ಕೂಡ ಅನುಭವಿಸ್ತಾ ಇದ್ದೇವೆ. ಕೆಲವು ಕೆಲಸಗಳನ್ನು ಕಂಡ್ರೆ ನಮಗೆ ಇಷ್ಟ ಆಗ್ಬೋದು, ಮತ್ತೆ ಕೆಲವುಗಳು ಕಂಡ್ರೆ ನಮಗೆ ಅನಿಷ್ಟ ಅಂತೇಳಿ ಅನ್ನಿಸ್ಬಹುದು. ನಮಗೆ

ಸುಖ ಬೇಕು, ಕಷ್ಟ ಬೇಡ ಬೇಡ. ಇಂದ್ರಿಯ ಸುಖಗಳು ಬೇಕು, ಆದ್ರೆ ಆಧ್ಯಾತ್ಮಿಕ ಸುಖ ಅನ್ನೋದು ಬೇಡ ಬೇಡ. ಹಾಗಾಗಿ ಈ ಭಾವನೆಗಳಿಂದಲೇ ನಾವು ಹುಟ್ಟುವಾಗ ಮೊದಲು ಮನಸ್ಸು ಖಾಲಿಯಾಗಿದ್ದು, ಅನಂತರ ನಮ್ಮ ತಂದೆ ತಾಯಿಗಳಿಂದ ಅಥವಾ ವಾತಾವರಣದ ಮೂಲಕ ನಾವು ಹೀಗೆ ಆದೆವು ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಇದು ನಾವೇ ತಂದದ್ದು, ಇನ್ನೊಬ್ಬರು ನಮ್ಮ ಮೇಲೆ ಹೇರಿದ್ದಲ್ಲ. ತಂದೆ ತಾಯಿಗಳಿಂದ ನಾವು ಈ ಸ್ವಭಾವವನ್ನು ಪಡೆಯುವ ಹಾಗಿದ್ದರೆ, ಸ್ವಭಾವದಲ್ಲಿ ಗುಣದಲ್ಲಿ ನಾವು ಅವರಂತೆಯೇ ಆಗಬೇಕಾಗಿತ್ತು ಅಲ್ವೇ? ಆದರೆ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮಂದಿರ ಸ್ವಭಾವವೇ ಒಂದು, ನಾವು ಈಗ ಇರುವಂತಹ ಒಂದು ಸ್ವಭಾವವೇ ಮತ್ತೊಂದು. ಅದಕ್ಕೊಂದು ಒಂದು ಪುಟ್ಟ ಮಾತು ಅಂತಂದ್ರೆ, ಒಳ್ಳೆಯ ತಂದೆ ತಾಯಿಗಳಿಗೆ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ, ಅಂತೆಯೇ ಕೆಟ್ಟ ತಂದೆ ತಾಯಿಯರಿಗೆ ಒಳ್ಳೆಯ ಮಕ್ಕಳು ಕೂಡ ಕೆಲವು ವೇಳೆ ಹುಟ್ಟುವಂತಹ ಸಾಧ್ಯತೆ ಬಹಳಷ್ಟು ಇದೆ. ಅದು ಸಾಧ್ಯ ಆಗಿದೆ ಕೂಡ. ಇದಕ್ಕೆ ಕಾರಣವೇನು? ಏನೋ ಅಕಸ್ಮಾತ್ ಅಂತೇಳಿ ಹೇಳ್ಬಿಡಬಹುದು. ಆದರೆ ಜೀವನದಲ್ಲಿ ಆಕಸ್ಮಿಕ ಅಥವಾ ಅಕಸ್ಮಾತ್ ಎಂಬುದು ಒಂದು ಕಾರಣವಲ್ಲವೇ ಅಲ್ಲ. ಅದು ಆ ಕಾರಣ ಏನು ಅನ್ನೋದು ನಮಗೆ ಗೊತ್ತಿಲ್ಲ ಎಂಬ ಅಜ್ಞಾನವನ್ನು ಮುಚ್ಚುವುದಕ್ಕೆ ನಾವು ಉಪಯೋಗಿಸುವಂತಹ ಒಂದು ಉಪಾಯದ ಪದ ಅದು. ಗೊತ್ತಿಲ್ಲ, ಅದಕ್ಕೇನು ಗೊತ್ತಿಲ್ಲ ಅಂತೇಳಿ ಹೇಳ್ಬಿಡ್ತೀವಿ. ಅದು ನಮ್ಮ ಅಜ್ಞಾನವನ್ನು ಮುಚ್ಚುವಂತಹ ಒಂದು ಉಪಾಯದ ಪದ. ಅದೇ ಇನ್ನೊಂದು ಪಂಗಡದವರು ಇರ್ತಾರೆ. ಅವ್ರು ಹೇಗೆ ಅಂದರೆ, ಹೊರಗಿನ ವಾತಾವರಣದ ಮೇಲೆಯೇ ಎಲ್ಲ ಭಾರವನ್ನ ಹೇರ್ತಾರೆ. ಎನ್ವೈರನ್ಮೆಂಟ್ ಅಂತಂದ್ರೆ ಸನ್ನಿವೇಶ ಹೊಸದಾಗಿ ಏನನ್ನು ಮಾಡಲಾರದು. ಅದಾಗಲೇ ಜೀವಿಯಲ್ಲಿ ಏನಿದೆಯೋ ಅದನ್ನ ಹೊರಸೆಳೆಯೋದನ್ನ ಮಾತ್ರ ಅದು ಮಾಡುತ್ತೆ. ಒಂದು ಬೀಜ ತಾನು ಯಾವ ಗಿಡವಾಗಬೇಕು ಎಂಬುದನ್ನ ಅದಾಗಲೇ ನಿರ್ಧಾರ ಮಾಡಿರುತ್ತೆ. ಹೊರಗಿನ ನೆಲ, ಗಾಳಿ, ಬೆಳಕು, ನೀರು, ಗೊಬ್ಬರ ಇವೆಲ್ಲ ಬೀಜದಲ್ಲಿರುವುದನ್ನು ನಾವು ಬೇಗ ಹುಲಸಾಗಿ ಹೊರಗೆ ಬರುವಂತೆ ಮಾಡಬಹುದೇ ಹೊರತು ಬೀಜವನ್ನೇ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಈ ಜೀವರಾಶಿಗಳು ಕೂಡ ಹುಟ್ಟುವಾಗಲೇ ಪ್ರಪಂಚವನ್ನು ಅನುಭವಿಸಬೇಕು ಎಂಬ ಸಂಸ್ಕಾರದೊಡನೆ ಹುಟ್ಟುತ್ತವೆ. ಅದರಂತೆ ಜೀವನದ ಘಟನೆಗಳಿಗೆ ಅವರಲ್ಲಿ ಪ್ರತಿಕ್ರಿಯೆಯನ್ನ ಕೂಡ ನೋಡ್ತೇವೆ. ಆಕರ್ಷಣೆಗಳಿಂದ ಬೀಸಿ ಕರಿತಾ ಇದೆ ಈ ವಿಷಯ ಪ್ರಪಂಚ. ಅದರೊಳಗಡೆ ಧುಮುಕುತ್ತಾನೆ. ಈ ಪ್ರಪಂಚದ ಹಿಂದೆ ಇರುವ ಸೂತ್ರಧಾರನನ್ನ ತಿಳಿದುಕೊಳ್ಳಬೇಕೆಂಬ ಆಸೆ ಈ ಜೀವಿಗಳ ಹೃದಯದಲ್ಲಿರುವಂಥದ್ದು ಬಹಳ ಅಪರೂಪ. ಅವರನ್ನ ಒಂದು ವಿನಾಯಿತಿ ಅಂತಲೇ ನಾವು ಹೇಳಬಹುದು. ಹಾಗಾಗಿ ಈ ಜೀವರಾಶಿಗಳು ಏನು ಈ ಪ್ರಪಂಚದಲ್ಲಿ ಹುಟ್ಟುತ್ತಾವೋ ಆ ಹುಟ್ಟುವಾಗಲೇ ಒಂದು ಸಂಸ್ಕಾರವನ್ನು ಪಡೆದುಕೊಂಡ್ಬಿಟ್ಟಿರುತ್ತೆ. ಆ ಸಂಸ್ಕಾರದ ಮುಖೇನ ಈ ಲೌಕಿಕ ಪ್ರಪಂಚದಲ್ಲಿ ಯಾವೆಲ್ಲ ವಸ್ತುಗಳು ಆಕರ್ಷಣೆಯನ್ನು ಪಡೆಯುತ್ತೋ ಆಕರ್ಷಣೆಗೆ ತಕ್ಕಂತೆ ಆ ಜೀವಿ ಮುಂದೆ ಸಾಗ್ತಾ ಹೋಗುತ್ತೆ. ಕೆಲವೊಂದ್ಸಲ ನಾವು ಹಲವಾರು ವೇಷಭೂಷಣಗಳಿಂದ, ಹಲವಾರು ರೀತಿಯ ಕಾರ್ಯಗಳಿಂದ, ಹಲವಾರು ರೀತಿಯ ಕೆಲಸಗಳಿಂದ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ. ಒಂದೇ ಮನೆಯಲ್ಲಿ ಹುಟ್ಟಿದಂತಹ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೆ ಬೇರೆ ಬೇರೆ ವಿವಿಧ ರೀತಿಯಾದಂತಹ ಒಂದು ಸಂಸ್ಕಾರಗಳಿರುತ್ತೆ, ವಿವಿಧ ರೀತಿಯಾದಂತಹ ಆಸಕ್ತಿಗಳಿರುತ್ತೆ. ಎಲ್ಲವುದೂ ಕೂಡ ತಂದೆ ತಾಯಿಯ ಮುಖೇನವೇ, ತಂದೆ ತಾಯಿಯಂತೆಯೇ ಆ ಮಕ್ಕಳು ಇರ್ತಾರೆ ಅನ್ನೋದಾದರೆ, ಆ ತಂದೆ ತಾಯಿಯ ಗುಣ ಏನಿದೆ ಆ ಅಷ್ಟು ಗುಣಗಳು ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಹರಿದು ಆ ಎಲ್ಲ ಮಕ್ಕಳುಗಳು ಕೂಡ ಒಂದೇ ರೀತಿಯಾಗಿ ಸ್ವಭಾವವನ್ನು ಪಡಿಬೇಕು. ಆದರೆ ಹಾಗಾಗಲ್ಲ. ಒಬ್ಬ ಮಗ ಟೀಚರ್ ಆಗಬೇಕು ಅಂತಂದರೆ ಮತ್ತೊಂದು ಮಗ ಇಂಜಿನಿಯರ್ ಆಗಬೇಕು ಅಂತಾನೆ, ಮತ್ತೊಂದು ಮಗ ರೈತನಾಗಬೇಕು ಅಂದರೆ ಮತ್ತೊಂದು ಮಗ ದುಷ್ಕೃತ್ಯವನ್ನೇ ಎಸಗುವಂತಹ ಕಾರ್ಯಗಳನ್ನು ಮಾಡಬಹುದು. ಹಾಗಾಗಿ ಪ್ರತಿಯೊಂದು ವ್ಯಕ್ತಿ ಆತ ತನ್ನದೇ ಪೂರ್ವ ನಿರ್ಧರಿತ ಅಥವಾ ಪೂರ್ವ ಸಂಚಿತ ಕರ್ಮಗಳನ್ನು ಹೊತ್ತು ಈ ಭೂಮಿಗೆ ಬರ್ತಾನೆ ಹೊರತು ಕೇವಲ ತಂದೆ ತಾಯಿಯ ಗುಣಗಳನ್ನು ಮಾತ್ರ ಅಲ್ಲ. ಹಾಗಾಗಿ ಇಂಥ ಒಂದು ಅದ್ಭುತವಾದ ಒಂದು ರಹಸ್ಯವನ್ನೇ ಕೃಷ್ಣ ನಮಗೆ ಜೀವನದ ಒಂದು ಸಾರವನ್ನು ತಿಳಿಸ್ಕೊಟ್ಟಿದ್ದಾನೆ ಈ ಒಂದು ಶ್ಲೋಕಕ್ಕೆ. ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಇದೇ ತಮದ ತೆರ ತೆರದ ನೂರು

ಚಿಂತೆ ಮೂಟಿಯನ್ನು ಹೊತ್ತು ಉಬ್ಬಸದ ಗಾಡಿಯನ್ನು ಏರಿ ನಾವು ಸಾಗಿ ಈ ಒಂದು ತಮದಲ್ಲಿ ಬದುಕುವುದಕ್ಕಿಂತ ಅದೇ ಒಂದಷ್ಟು ಕೆಲ ನಿಮಿಷಗಳನ್ನು ಆತ್ಮದ ಅವಲೋಕನೆಗೆ ನಾವು ಮೀಸಲಿಟ್ಟಿದ್ದೇ ಆದಲ್ಲಿ ಒಳಗಿನ ಅಂತರಾತ್ಮದ ಬೆಳಕು ಗೋಚರವಾಗುವುದು ಸತ್ಯ ನಿತ್ಯ. ಅಂಥ ಗೋಚರದ ಬೆಳಕಿಗೆ, ಸಂಸ್ಕಾರದ ಹಾದಿಗೆ ನಾವು ಸದಾ ತೆರೆದಿರಬೇಕು ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಮಾತು.

0: ಕೇಳಿದರೆ ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮಧುರಮ್ಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜುರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತ ವ್ಯಸನ ಬದುಕು ಹಸನ ಕಾರ್ಯಕ್ರಮದಲ್ಲಿ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟವು ಕುಡಿತವನ್ನು ಬಿಡಿಸಲು ಹೇಗೆ ಕಾರ್ಯನಿರ್ವಹಿಸುತ್ತದೆ ಹಾಗೂ ಇದರ ಸದಸ್ಯತ್ವ ಪಡೆಯಲು ಬೇಕಾದ ಅರ್ಹತೆಗಳ ಕುರಿತು ಹಾಸನ ಜಿಲ್ಲೆಯ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ದೇವರಾಜುರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ನಮಸ್ಕಾರ ಸ್ನೇಹಿತರೆ, ನಾನೊಬ್ಬ ಚೇತರಿಸಿಕೊಳ್ಳುತ್ತಿರುವ ಹಮಲು ರೋಗಿ. ನನ್ನ ಹೆಸರು ದೇವರಾಜ್. ದೇವರ ದಯೆ, ಪವಿತ್ರವಾದ ಆಲ್ಕೋಹಾಲಿಕ್ ಅನಾನಿಮಸ್ ಬಾಂಧವ್ಯದ ಈ ಒಂದು ನಿರಂತರ ಒಡನಾಟದಿಂದ ಈ ದಿನ ಕುಡಿದಿಲ್ಲ, ಕುಡಿಬೇಕನ್ನೋ ಯಾವುದೇ ಇಚ್ಛೆ ಇರೋದು ಕೂಡ ಇಲ್ಲ. ಕಾರಣ ಇಷ್ಟೇ, ನಾವೆಲ್ಲ ಏನೀಗ ಮಿಗಿಲಾದ ಶಕ್ತಿ ಭಗವಂತನಿಗೆ ಸ್ವಾಗತ ಅಂತ ಹೇಳಿದ್ರು. ಸೊ ಇದೇ ಮಿಗಿಲಾದ ಶಕ್ತಿ ಭಗವಂತ ನನಗೂ ಕೂಡ ಈ ಒಂದು ಫೆಲೋಶಿಪ್ ಭದ್ರಕೋಟೆ ಆಲ್ಕೋಹಾಲಿಕ್ ಅನಾನಿಮಸ್ ಅನ್ನೋ ಭದ್ರಕೋಟೆ ಒಳಗಡೆ ಜಾಗ ಕೊಟ್ಟಿದ್ದಾರೆ. ಹಾಗಾಗಿ ಕೂಡ್ತಕ್ಕೆ ಹೋಗುವಂತಹ ಯಾವುದೇ ಆಸೆಗಳಿಲ್ಲ. ಮೊದಲನೇದಾಗಿ, ಸೊ ಇವತ್ತು ಭಗವಂತ ನಾವಿಲ್ಲಿ ಆಲ್ಕೋಹಾಲಿಕ್ ಅನಾನಿಮಸ್ ಒಳಗಡೆ ಒಬ್ಬೊಬ್ಬ ಏನು ದೇವದೂತರು ಅಂತ ಹೇಳ್ತೀವಿ ಪ್ರತಿಯೊಬ್ಬ ಮೆಂಬರ್ಗಳಿಗೆ ಕೂಡ. ಅದೇ ರೀತಿ ಆ ಹೊಸ ಬಂಧುಗಳಿಗೆ ನಾವು ದೈವತ್ವ ಒಂದು ದೇವರ ಒಂದು ಸ್ಥಾನಮಾನವನ್ನೇ ಕೊಡ್ತೀವಿ. ಭಗವಂತ ಹೊಸ ಬಂಧುಗಳ ರೂಪದಲ್ಲಿ ಇವತ್ತು ಬಂದಿದ್ದಾನೆ ಅಂತ ಹೇಳ್ಬೋದು. ನಿರಂತರವಾಗಿ ಬರ್ತಾ ಇರಿ ಈಕೊಂದು ಕಾರ್ಯಕ್ರಮಕ್ಕೆ. ಅಂದರೆ ದೈಹಿಕ ಸಭೆಗಳಾದರೆ ಇನ್ನೂ ತುಂಬ ಸ್ಟ್ರಾಂಗ್ ಇರ್ತದೆ. ಈ ಏನು ಈ ಆನ್ಲೈನ್ ಸಭೆಗಳಿದೆ, ಇದು ಮನೆಯಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ದಂಗೆ. ಯಾವುದು ನಾವು ಯಾವುದೋ ಒಂದು ಆರಾಧ್ಯ ದೈವ ಇರ್ಬೋದು, ಮಂಜುನಾಥ ಸ್ವಾಮಿ ಇರ್ಬೋದು ಧರ್ಮಸ್ಥಳದ್ದು, ಅಥವಾ ಯಾವುದು ಸಾಕ್ಷಾತ್ ತಿರುಪತಿ ವೆಂಕಟೇಶ್ವರನೇ ಇರ್ಬೋದು, ನಾವು ಈ ಆನ್ಲೈನ್ ಮೀಟಿಂಗ್ ಅಟೆಂಡ್ ಮಾಡುವಂಥದ್ದು ಪೂಜೆ ಮನೆಯಲ್ಲಿ ಏನು ಕೈ ಮುಗಿತೀವಿ ಅದೇ ರೀತಿ. ಬಟ್ ನೀವು ದೈಹಿಕ ಸಭೆಗಳಿಗೆ ಹೋದರೆ ನಾವು ನಿಜವಾಗ್ಲೂ ತಿರುಪತಿಗೆ ಹೋಗಿ ದರ್ಶನ ಮಾಡಿದಾಗ, ನಿಜವಾಗ್ಲೂ ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಮಾಡಿಸ್ದಾಗ ಎಷ್ಟು ಪವರ್ ಅಂದರೆ ಎಷ್ಟು ಸ್ಟ್ರಾಂಗ್ ಇರುತ್ತೆ, ನಮ್ಮಲ್ಲಿ ಎಷ್ಟು ಖುಷಿ ಇರುತ್ತೆ, ಅದೇ ರೀತಿ ಇರುತ್ತೆ. ಹೆಚ್ಚಿನದಾಗಿ ದೈಹಿಕ ಸಭೆಯನ್ನು ಕೂಡ ಭೇಟಿ ಮಾಡಿ ನೀವು ಕಂಡಕ್ಟ್ ಮಾಡಿ ಅಂತ ಹೇಳ್ತೀನಿ. ಬರ್ತಾ ಇರಿ, ಕೆಲಸ ಮಾಡ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಸಾಧಾರಣ ಇವತ್ತಿಗೆ 6 ವರ್ಷ 3 ತಿಂಗಳು ಇದೇ December 27, 2018 ನಾನೊಂದು ಮೊದಲು ಈ ಒಂದು ಬಾಂಧವ್ಯಕ್ಕೆ ಬರ್ತೀನಿ. ಅವತ್ತು ನನಗೆ ನನ್ನ ಸ್ಥಿತಿಗತಿಗಳು ಹೇಗಿತ್ತಂತ ನಾನು ಹೇಳ್ತೀನಿ ನನ್ನ ಅನುಭವದಲ್ಲಿ. ಬಟ್ ಅವತ್ತು ನನಗೆ ಇಲ್ಲಿ ಹೇಳ್ತಾರೆ ಆಲ್ಕೋಹಾಲಿಕ್ ಅನಾನಿಮಸಲ್ಲಿ ಬರ್ತಾ ಇರಿ ಕೆಲಸ ಮಾಡ್ತದೆ ಅಂತ. ಅದು ಎಲ್ಲ ಒಂದು ಕಡೆ ನನಗೆ ಆ ಒಂದು ಕುತೂಹಲ ಮುಟ್ಟಿಸ್ತು. ಇಲ್ಲಿ ಕೆಲವರು ನನ್ನ ಹಗ್ ಮಾಡಿದ್ರು, ತಪ್ಪಿಕೊಂಡ್ರು, 100% ಕಾರ್ಯಕ್ರಮ ಅಂತ ಹೇಳಿದ್ರು. ಇನ್ನು ಕೆಲವರು ಗಾಡ್ ಚೂಸನ್ ಪೀಪಲ್, ದೇವರು ಆಯ್ಕೆ ಮಾಡಿದ ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ಅವಕಾಶ, ನೀವು ದೇವರು ಆಯ್ಕೆ ಮಾಡಿದೆ ನಿಮ್ಮನ್ನ ಅಂತ ಹೇಳಿದ್ರು. ನನಗೆ ಇದೆಲ್ಲ ಹೊಸ ಶಬ್ದಗಳು, ನಾನು ಕೇಳ್ತಾ ಇರೋದು ನನ್ನ ಜೀವನದಲ್ಲೇನೆ. ಆದರೂ ಎಲ್ಲೋ ಒಂದು ಕಡೆ ನನಗೆ ಏನು ಒಂದು ಇನ್ಸ್ಪಿರೇಷನ್ ಅಂದರೆ ದೊಡ್ಡ ಒಂದು ಆತ್ಮವಿಶ್ವಾಸನೇ.

ಬರ್ತಾ ಇದೆ ನನಗೆ, ಬಂದ್ಬಿಡ್ತು ಅವತ್ತು. ಯಾಕಪ್ಪ ಅಂತ ಅಂದರೆ, ನಾನು ಇಡೀ ಜಗತ್ತಿನಲ್ಲಿ ಮಾನವನಾಗಿ ಹುಟ್ಟಿದೆ, ಒಳ್ಳೆ ಜೀವನನೂ ಮಾಡಿದೆ, ಕೆಟ್ಟದು ಮಾಡಿದೆ. ಆದರೆ ಈ ಕುಡಿತಕ್ಕೆ ಸಿಲುಕಿ ಕುಡಿತದಿಂದ ಆದಂತಹ ನನಗೆ ನಷ್ಟಗಳನ್ನು ಸರಿಪಡಿಸ್ಕೊಳ್ಳೋಕೆ ಹಾಗೇ ಇಲ್ಲ ಕೊನೆವರೆಗೂ. ಅಂಥ ಸಂದರ್ಭದಲ್ಲಿ ಹೀನಾಯ ಸ್ಥಿತಿಯನ್ನು ನಾನು ತಲುಪಿದಂತಹ ವ್ಯಕ್ತಿ. ಅವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಾಗ ನನ್ನ ಸ್ಥಿತಿ ಆಗಿತ್ತು ಸ್ನೇಹಿತರೆ. ಹಾಗಾಗಿ ಎಲ್ಲ ಒಂದು ಹೊಸ ಹೊಸದು ನನಗೆ ಒಂದು ಆತ್ಮವಿಶ್ವಾಸವನ್ನು ಮೂಡಿಸ್ತಾ ಇತ್ತು. ಸೊ ನಾನು ಏನು ಇವೊಂದು ನನಗೊಂದು 45 ನಿಮಿಷ ಸಮಯ ಇದೆ, ಇದರಲ್ಲಿ ನನ್ನ ಒಂದು 15 ನಿಮಿಷ ನನ್ನ ಅನುಭವ ಹಂಚ್ಕೋತೀನಿ. ಒಂದು 15-20 ನಿಮಿಷವನ್ನು ಏನು ಈ ಒಂದು ಕುಡಿತ ಏನೆಲ್ಲ ಮಾಡ್ತದೆ. ಇವತ್ತು ಹೇಳ್ತಾರೆ ಆಲ್ಕೋಹಾಲಿಕ್ ಅನಾನಿಮಸ್ಸಲ್ಲಿ ಬಂದಾಗ ಗೊತ್ತಾಗತ್ತೆ, ಕುಡಿತ ಕೆಟ್ಟದ್ದಲ್ಲ, ಕುಡುಕ ಕೆಟ್ಟವನಲ್ಲ, ಅವನು ಒಬ್ಬ ರೋಗಿ ಅಂತ. ಸೊ ನನಗೆ ಇವೆಲ್ಲ ಗೊತ್ತಿರಲಿಲ್ಲ. ನನ್ನ ಜೀವನದಲ್ಲಿ ಈ ಅಮಲುತನ, ಆಲ್ಕೋಹಾಲಿಸಂ ಏನೂ ಗೊತ್ತಿರಲಿಲ್ಲ. ಏನೋ ಒಂದು ಮೋಜು ವಸ್ತಿಗೋಸ್ಕರನೇ ಶುರು ಮಾಡಿದಂತಹ ವ್ಯಕ್ತಿ. ಸೊ ಇನ್ನೊಂದು ನನ್ನ ಕಿರು ಪರಿಚಯ ಮಾಡ್ಕೋಬೇಕಂದ್ರೆ, ಆ ಸಂದರ್ಭದಲ್ಲಿ ನಾನೇನು ಒಂದು ಕುಡಿತವನ್ನು ಶುರು ಮಾಡಿದೆ, ನಾನು ನನ್ನ ತಾಯಿ ಇಬ್ಬರೇ, ನಾವು ಇಬ್ಬರೇ ಇದ್ದಿದ್ದು ಒಂದು ಬ್ಯಾಚುಲರ್ ಲೈಫು. ಸೊ ಆ ಪ್ರೌಢಾವಸ್ಥೆವರೆಗೂ ನಾನು ತುಂಬ ಒಂದು ಸುಸಂಸ್ಕೃತವಾದ ಒಂದು ವಾತಾವರಣದಲ್ಲಿ ಬೆಳೆದಂತಹ ವ್ಯಕ್ತಿ, ಆಸ್ತಿಕನಾಗಿದ್ದೆ. ದೇವರು ನಿಂಡ್ರು ಈ ಭಯ ಭಕ್ತಿ ಅನ್ನೋದೆಲ್ಲ ತುಂಬ ಇತ್ತು, ಚೆನ್ನಾಗಿ ಓದ್ತಾ ಇದ್ದೆ. ಈ ಹವ್ಯಾಚ ಶಬ್ದಗಳನ್ನ ನಾನು ಮಾತು ಕೂಡ ಹಾಡ್ತಿರಲಿಲ್ಲ. ಅಂದರೆ ಎಲ್ಲ ಒಂದು ಕಡೆ ಒಂದು ರೀತಿ ರೋಲ್ ಮಾಡಲ್ ಅನ್ಬೇಕು. ಸೊ ಬೇರೆಯವರು ನನ್ನನ್ನು ತೋರಿಸಿ ನೋಡು ಆ ದೇವರಾಜನ ಥರ ಇರಬೇಕಪ್ಪ ಇದ್ರೆ ಅಂತ ಎಲ್ಲ ಹೇಳಿದ್ದುಂಟು. ಆ ಪ್ರೌಢಾವಸ್ಥೆಗೆ ಬರೋವರೆಗೂ ನಾನು ಅದೇ ರೀತಿ ಬೆಳ್ಕೊಂಬಂದೆ. ಸೊ ಎಲ್ಲ ಒಂದು ಕಡೆ ಆ ಪ್ರೌಢಾವಸ್ಥೆ ಮೀರಿ ನಾನು ಕಾಲೇಜ್ ಮೆಟ್ಟಲೆ ಹತ್ತಿದಾಗ ನನಗೆ ಸರಿಯಾದ ಒಂದು ಮಾರ್ಗದರ್ಶನ ಸಿಗಲಿಲ್ಲ ಮುಂದಿನ ಒಂದು ಜೀವನಕ್ಕೆ ಹೇಗೆ ಹೋಗಬೇಕು ಏನಂತ ಅಂದ್ಬಿಟ್ಟು. ಅಂಥ ಸಂದರ್ಭದಲ್ಲಿ ನಾನು ಸ್ವಲ್ಪ ಎಡುವುದೇ ಅಂತ ಅನ್ಕೊತೀನಿ. ಆಗ ನಾನು ಹೊರಪ್ರಪಂಚಕ್ಕೆ ಹೋಗಿ ದುಡಿಮೆ ಮಾಡಬೇಕು, ಒಳ್ಳೆ ಜೀವನ ಮಾಡಬೇಕು ಅನ್ನೋದು ನನಗೆ ಅವಾಗಲಿಂದನೇ ಬಂದ್ಬಿಡ್ತು. ಸೊ ಎಜುಕೇಷನ್ನ 2nd PUC ನಾನು ಬ್ರೇಕ್ ಮಾಡಿದೆ. ಆ ಬ್ರೇಕ್ ಮಾಡಿ ಯಾವಾಗಷ್ಟು ಹೊರಗಡೆ ಹೋಗ್ತೀನಿ, ಆ ಹೊರಗಡೆ ಹೋದಾಗ ಕೆಲವು ವರ್ಷಗಳ ಕಾಲ ತುಂಬ ಕಷ್ಟಪಡ್ತೀನಿ. ಜೀತದಾಳ್ತಾರೆ, ನನ್ನ ಕೆಲಸ ಮಾಡಿಸ್ಕೋತಾರೆ, ಆದರೆ ನನಗೆ ಸಕ್ಸಸ್ ಅನ್ನೋದು ಸಿಗಲ್ಲ. ಒಂದೊತ್ತು ಊಟಕ್ಕೂ ನನಗೆ ಸಮಸ್ಯೆ ಉಂಟಾಗ್ಬಿಡುತ್ತೆ ಆ ಸಂದರ್ಭದಲ್ಲಿ. ಸೊ ನನಗೆ ಎಲ್ಲ ಒಂದು ಕಡೆ ಡಿಸಪಾಯಿಂಟು, ಆ ಒಂದು ಬ್ಯಾಚುಲರ್ ಲೈಫಲ್ಲೇ ನನ್ನ ಜೀವನದ ಬಗ್ಗೆ ಡಿಸಪಾಯಿಂಟ್ ಆಗೋಯ್ತು ನನಗೆ. ಏನಪ್ಪ ಏನೆಲ್ಲ ಹತ್ಕೊಂಡು ನಾನು ಮನೆಯಿಂದ ಈಚೆ ಬಂದೆ, ದುಡಿಮೆ ಮಾಡಬೇಕು, ಚೆನ್ನಾಗಿರಬೇಕು, ಒಳ್ಳೆ ಜೀವನವನ್ನು ನಾನು ನಡೆಸಬೇಕು ಅಂತ ಅಂದ್ಬಿಟ್ಟು, ಆದರೆ ಈ ಥರ ನನಗೆ ಆಯ್ತಲ್ಲ ಅನ್ನೋದು ನನಗೊಂದು ರೀತಿ ಉಳ್ಕೊಂಬಿಡ್ತು ಮೈಂಡಲ್ಲಿ ಹಂಗೇನೆ ಬ್ಲಾಂಕ್ ಆಗಿ. ಆದರೆ ಒಂದು ಆಟಾಚಲ ಅನ್ನೋದಿತ್ತು, ಮತ್ತೆ ನಾನು ಸುಮ್ಮನೆ ಫೇಲ್ಯೂರ್ ಆಗಿ ಮನೆಗೆ ಹೋಗಬಾರ್ದು, ಏನಾರೋ ಒಂದು ಮಾಡಬೇಕು ಅನ್ನೋದಿತ್ತು. ಹಿಂಗೆ ಜೀವನ ನಡ್ಕೊಂಡು ಹೋಗ್ತಾ ಇತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಈ ಕುಡಿತ ನನಗೆ ಸಾಥ್ ಕೊಡ್ತು. ಹಿಂಗೆ ಸ್ನೇಹಿತರುಗಳ ಜೊತೆ ಸೇರಿ ಆ ಮೊದಲ ಕುಡಿತವನ್ನು 1 ಗ್ಲಾಸ್ ಬಿಯರಿಂದ ನಾನು ಶುರು ಮಾಡಿದಂತಹ ವ್ಯಕ್ತಿ. ಆ ಸ್ಟಾರ್ಟಿಂಗ್ನಲ್ಲಿ ನಿಜವಾಗ್ಲೂ ಆ ಮೂಮೆಂಟ್ ನೋಡಿ ಅದೆಲ್ಲ ನಾನು ನೆನೆಸ್ಕೊತ ಇದ್ದರೆ ಗುಡ್, ಇಟ್ ವಾಸ್ ವೆರಿ ಗುಡ್. ಭಾಳ ಯಾಕೆಂದರೆ ನಾನು ಸ್ವಲ್ಪ ನಾಚಿಕೆ ಸ್ವಭಾವದನಾಗಿದ್ದೆ, ಸೆನ್ಸಿಟಿವ್ ಪರ್ಸನ್ ಆಗಿದ್ದೆ, ಸ್ವಲ್ಪ ಧೈರ್ಯ ಕಡಿಮೆ ಇತ್ತು. ಅಂಥ ಸಂದರ್ಭದಲ್ಲೆಲ್ಲ ಈ ಒಂದೊಂದು ಬಿಯರ್ ನನಗೆ ಏನು ಮಾಡ್ತಾ ಇತ್ತು, ಆಲ್ಕೋಹಾಲ್ ಅನ್ನೋದು ನನಗೆ ತುಂಬ ಖುಷಿ ಕೊಡ್ತಾ ಇತ್ತು. ಆ ಓಪನ್ನೆಸ್ಸು ಅಂದರೆ ಒಂದು ಧೈರ್ಯವಾಗಿ ಜಸ್ಟ್ ಮಾತಾಡಲಿಕ್ಕೆ ಒಂದು ಪವರ್ ಬರ್ತಿತ್ತು. ಹೀಗೆ ಎಲ್ಲ ಒಂದು ರೀತಿ ಮೋಜು ಮಸ್ತಿ, ಎಕ್ಸೈಟ್ಮೆಂಟು, ಎಂಟರ್ಟೈನ್ಮೆಂಟ್ ಇದೆಲ್ಲ ಇತ್ತು ನನ್ನಲ್ಲಿ. ಇದು ದಿನೇ ದಿನೇ ನೋಡಿ ಇಲ್ಲಿ ಹೇಳ್ತಾರೆ ಪ್ರೋಗ್ರೆಸಿವ್ ಡಿಸೀಸ್, ಇದು ಒಂದು ಹುಲ್ಬಣಗೊಳ್ಳುವ ರೋಗ ಅಂತ ಇಲ್ಲಿ ಹೇಳ್ತಾರೆ, ನಮಗದು ಯಾವುದು ಗೊತ್ತಿಲ್ಲ. ಸೊ ನಾನು ತಿಂಗಳಿಗೊಮ್ಮೆ ಕುಡಿತಿದ್ದನು, ವಾರಕ್ಕೊಮ್ಮೆ ಶುರು ಮಾಡಿದೆ, ಆ ವೀಕೆಂಡ್ಸ್ ಸಟರ್ಡೆ ಸಂಡೇ. ಸೊ ನಂತರದ ದಿನಗಳಲ್ಲಿ ಡೈಲಿ ಶುರು ಮಾಡಿದೆ. ಎಲ್ಲೋ ಒಂದು ಕಡೆ ಅಂದರೆ ನನಗೊಂದು ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಆಮೇಲೆ ನನ್ನ ತಾಯಿ ಕೂಡ ಒಬ್ರು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದರಿಂದ ನನಗೇನು ದುಡ್ಡನ್ನು ಕೇಳ್ತಿರ್ಲಿಲ್ಲ ಅವರು. ಜೀವನ ಹೆಂಗೆ ನಡೀತಿತ್ತು. ಸೊ ನನಗಿಲ್ಲಿ ನಾನು ದುಡ್ದಿದ್ದನ್ನು ಒಂದು ಸೇವಿಂಗ್ಸ್ ಮಾಡಬೇಕನ್ನೋದು ನನಗೆ ಬರಲಿಲ್ಲ. ನನಗೇನು ಅನ್ನಿಸ್ತು, ಸ್ನೇಹಿತರುಗಳ ಸರ್ಕಲ್ ನನಗೆ ಜಾಸ್ತಿ ಆಗ್ತಾ ಹೋಯಿತು. ಸೊ ದುಡಿಯೋಕ್ಕೋಸ್ಕರ ಕುಡಿಯೋಕ್ಕೋಸ್ಕರ ದುಡಿ,
ಈ ತರ

ಹೋಯ್ತು ಅಂದ್ರೆ ನನ್ಗೆ ಯಾವಾಗ ಜಸ್ಟ್ ಅಲ್ಲಿ ನಾನು ಕಷ್ಟಪಟ್ಟಿದ್ದೆಲ್ಲ ಜಸ್ಟ್ ಸುಮ್ಮನೆ ನೀರಲ್ಲಿ ಹೋಮ ಮಾಡ್ದಂಗಾಯ್ತು, ನನ್ನ ಜೀವನ ಇಷ್ಟೇ ಅನ್ನೋದು ಗೊತ್ತಾಯ್ತು. ನಾನು ಅಲ್ಲಿಗೆ ಎಲ್ಲ ಒಂದು ಕಡೆ ಮುಂದಿನ ಜೀವನದ ಒಂದು ಗುರಿ ಇತ್ತು, ಬಟ್ ಈ ಒಂದು ಕುಡಿತ ನನಗೆ ಗೊತ್ತಿಲ್ಲದೆ ನನ್ನನ್ನು ಆವರಿಸ್ಕೊಂತ ನಾನು ಒಬ್ಬ ಹಮಲು ರೋಗಿ ಆಗೋ ಒಂದು ದಾರಿಗೆ ಹೋಗ್ತಾ ಇದ್ದೆ. ಬೆಳವಣಿಗೆ ಆಗ್ತಾ ಇತ್ತು ನನ್ನಲ್ಲಿ ಕೂಡ ಈ ರೋಗ. ಸೊ ಕೊನೆಗೆ ಸುಮಾರು ವರ್ಷಗಳ ಕಾಲ ಡೈಲಿ ಡ್ರಿಂಕರ್ ಆಗಿ ಕೂಡ, ಅಂದರೆ ಹೇಳ್ತಾರಲ್ಲ ಇಲ್ಲಿ ಸಾಂದರ್ಭಿಕ ಕುಡುಕ, ಸಾಮಾನ್ಯ ಕುಡುಕ, ಕೊನೆಗೆ ಹಮಲು ರೋಗಿ. ಸೊ ಸಾಂದರ್ಭಿಕ ಕುಡುಕನಿಂದ ಸಾಮಾನ್ಯ ಕುಡುಕನಾಗಿ ತುಂಬ ವರ್ಷಗಳು ಜೀವನ ಮಾಡಿದ್ದೀನಿ. ಅಂದರೆ ನನ್ನನ್ನು ನಾನು ಸರ್ವ್ ಮಾಡ್ಕೊಂಡು ಹೋಗ್ತಿದ್ದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಆದರೆ ಯಾವಾಗ ಜಸ್ಟ್ ನಾನು ಇದು ನನಗೆ ಏನು ಆ ಒಂದು ಹಮಲು ರೋಗಿ ಆಗೋ ಕಂಡೀಷನ್ಸ್ ಬಂದೆ ಅಂದರೆ, ಸಾಧಾರಣ ಒಂದು 2-3 ವರ್ಷಗಳ ಕಾಲ ಲಾಸ್ಟಲ್ಲಿ 18 ವರ್ಷದ ಕುಡಿತ. ಈ 18 ವರ್ಷದ ಕುಡಿತದಲ್ಲಿ ಕೊನೆಯಲ್ಲಿ ನನಗೆ ತುಂಬ ಸಮಸ್ಯೆ ಆಯಿತು. 2007 ನನಗೆ ಮದುವೆ ಆಯಿತು. 2007 ಮದುವೆ ಆದಾಗ ಕೂಡ ನಾನು ಎಲ್ಲಿ ಕುಡಿತವನ್ನು ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ದೆ, ಬಿಡಬೇಕು ಅಂತ ಎಲ್ಲೂ ಅಂದ್ಕೊಂಡಿರಲಿಲ್ಲ, ಕಡಿಮೆ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ನನ್ನ ಮಿಸಸ್ ಬಂದು ಸಕಲೇಶ್ಪುರ, ಸಾಮಾನ್ಯವಾಗಿ ಅಲ್ಲೆಲ್ಲ ಡ್ರಿಂಕ್ಸು ಕ್ಯಾಶ್ ಎಲ್ಲ ಕುಡಿದೇ ಕುಡಿತಾರೆ. ಹಾಗಾಗಿ ನನ್ನ ಕೋ ಬ್ರದರ್ಸ್ಗಳು ಆಗ್ಬೋದು ಅವರು ಎಲ್ಲ ಕುಡಿತಾ ಇದ್ದಿದ್ದರಿಂದ ನನಗೆಲ್ಲ ಇದು ಬಿಡಲಿಕ್ಕೆ ಅವಕಾಶಗಳೆಲ್ಲೂ ಸಿಗಲಿಲ್ಲ. ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಯ್ತು. ಕಂಟಿನ್ಯೂ ಆಗಿದ್ದು ಅದು ಜಾಸ್ತಿ ಆಗಿದ್ದರೂ ಕೂಡ ನಾನು ಇದು ಹೇಳ್ತಾರಲ್ಲ ಇಲ್ಲಿ ಸಮರ್ಥನೆಗಳ ಸರಮಾಲೆನೇ ಹೇಳ್ತಾ ಹೋಗ್ತಾ ಇದ್ದೆ. ಯಾವುದೇ ಕಾರಣಕ್ಕೂ ಕುಡ್ತಾ ಬಿಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಬರಲೇ ಇಲ್ಲ. ಎಷ್ಟು ಕುಡಿದ್ರು ನನಗೇನಾಗಲ್ಲ, ನಾನು ತಡಿತೀನಿ, ಹಾಗೆ ಹೀಗೆ ಅಂತ ಅನ್ನಿಸ್ತಾ ಇತ್ತು. ಇದರಿಂದ ಇಲ್ಲಿ ನೋಡಿ ಅಮಲು ಅಂತ ಬಂದಾಗ ಒಂದಕ್ಕೋಸ್ಕರ ಎಲ್ಲವನ್ನು ಕಳ್ಕೊಳ್ಳುವಂಥದ್ದು ಇದು ನನ್ನಲ್ಲಿ ಆಗ್ತಾ ಹೋಯಿತು. ಮೊದಲಿಗೆ ಆರ್ಥಿಕವಾಗಿ, ಈ ಆರ್ಥಿಕವಾಗಿ ಏನೆಲ್ಲ ಸಮಸ್ಯೆಗಳಂದರೆ, ಇವತ್ತು ಒಬ್ಬ ಮನುಷ್ಯನಿಗೆ ದುಡ್ಡೇ ಎಲ್ಲ ಅಲ್ಲ, ಆದರೆ ದುಡ್ಡಿಲ್ಲ ಅಂದ್ರೆ ಏನು ಮಾಡಲಿಕ್ಕಾಗಲ್ಲ. ಸೊ ಫೈನಾನ್ಷಿಯಲಿ ಅದು ಅಗತ್ಯ ಇದ್ದೇ ಇರುತ್ತೆ, ಬೇಕಾಗೇ ಆಗುತ್ತೆ. ಹಂಗೆ ನನಗೆ ಕೈ ತುಂಬ ಸಂಬಳ ಸಿಗೋಂಥ ಒಳ್ಳೊಳ್ಳೆ ಕೆಲಸಗಳಿತ್ತು ನನಗೆ. ಆದರೆ ಈ ಒಂದು ಕುಡಿತ, ಈ ಕುಡಿತದಿಂದಾಗಿ ನಾನು ಪ್ರಾಮಾಣಿಕನಾಗಿ ಆ ಕೆಲಸಗಳನ್ನು ಮಾಡಲಿಕ್ಕೆ ನನ್ನ ಕೈಲಿ ಆಗಲಿಲ್ಲ, ಆಗ್ತಾ ಇರಲಿಲ್ಲ. ಸೊ ತುಂಬ ಕಂಪ್ನಿಗಳನ್ನು ಚೇಂಜ್ ಮಾಡ್ತಾ ಬಂದೆ. ಏನೋ ಒಂದು ರೀತಿ ಒಂದು ಅಹಂಕಾರ, ಅಹಮ್ಮು, ನನಗೇನು ಇದಲ್ಲ ಅಂದರೆ ಇನ್ನೊಂದು ಕಂಪ್ನಿ ನನಗೇನು ಎಲ್ಲಿ ಬೇಕಾದ್ರೆ ಕರೆದು ಕೆಲಸ ಕೊಡ್ತಾರೆ ಅನ್ನೋ ಒಂದು ದಿಮಾಕು. ಈ ಥರ ಇದ್ದಾಗ ತುಂಬ ಕಂಪ್ನಿಗಳನ್ನು ಚೇಂಜ್ ಮಾಡ್ತಾ ಬಂದೆ. ಕೆಲವು ಕಂಪ್ನಿಗಳನ್ನು ನಾನು ಚೇಂಜ್ ಮಾಡಿದೆ, ಇನ್ನು ಕೆಲವು ಕಂಪ್ನಿಗಳಲ್ಲಿ ಟರ್ಮಿನೇಟ್ ಅಂತಾರೆ, ಅಂದರೆ ಡಿಸ್ಮಿಸ್. ಸೊ ನನಗೆ ಗೊತ್ತಿಲ್ಲದೇ ಕೆಲವು ಮೇಲೆಲ್ಲ ಮಾಡಿಬಿಟ್ಟಿದ್ರು. ಸೊ ನಿಮ್ಮನ್ನು ಟರ್ಮಿನೇಟ್ ಮಾಡಿದ್ದೇವೆ ಕಂಪ್ನಿಯಿಂದ ಅಂತ ಅಂದ್ಬಿಟ್ಟೆಲ್ಲ. ಸೊ ನಿರಾಸೆಯಿಂದ ಆದರೂ ಕೂಡ ನೋಡಿ ನನಗೆ ಕೆಲಸ ಕಳ್ಕೊಂಡೆ ಅಂತ ಏನಿಲ್ಲ, ಮತ್ತು ಇನ್ನೊಂದು ಕಂಪ್ನಿಗೆ ಟ್ರೈ ಮಾಡ್ತಿದ್ದೆ. ಅಲ್ಲಿ 3 ತಿಂಗಳು 6 ತಿಂಗಳು ಅಷ್ಟೇ ಇನ್ನೊಂದಕ್ಕೆ ಟ್ರೈ ಮಾಡ್ತಿದ್ದೆ. ಹಿಂಗೆ 6 ಕಂಪ್ನಿಗಳಲ್ಲಿ ಜಸ್ಟು ಮಾಡಿದೆ. ಎಲ್ಲೋದ್ರೂ ಅಷ್ಟೇ ಪ್ರಾಮಾಣಿಕತೆ ಅನ್ನೋದೇ ಇಲ್ಲ ಕಂಪ್ನಿಯಿಂದ. ಜಸ್ಟ್ ಏನು ಸುಳ್ಳು ಬಿಲ್ಗಳು ಅದು ಇದು ಮಾಡಿ ಜಸ್ಟ್ ಏನು ಕುಡಿಬೇಕು ಮಾಡಬೇಕು ಅನ್ನೋದಷ್ಟೇ ಅಂತ ಒಂದು ಪರಿಸ್ಥಿತಿಗೆ ಬಂತು. ಸೊ ಕೊನೆಗೆ ಕೆಲಸಗಳು ಒಂದೊಂದೇ ಯಾವಾಗ ಕಳ್ಕೊತ ಹೋದೆ, ಫೈನಲಿ ನನಗೆ ಕೆಲಸಗಳು ಇಲ್ಲವೇ ಇಲ್ಲ, ದುಡಿಮೆ ಇಲ್ದಂಗೆ ಆಯಿತು ನನಗೆ. ಯಾವಾಗ ನನಗೆ ದುಡಿಮೆ ಇಲ್ದಂಗೆ ಆಯಿತು, ನೆಕ್ಸ್ಟು ಕೌಟುಂಬಿಕವಾಗಿ ಸಮಸ್ಯೆಗಳು ಮತ್ತೆ ಶುರುವಾಯಿತು. ಆರ್ಥಿಕ ಸಮಸ್ಯೆ, ನನಗೆ ದುಡ್ಡು ಸಿಗ್ತಾ ಇರಲಿಲ್ಲ. ಸರಿ, ನನಗೆ ದುಡ್ಡು ಸಿಗ್ತಿರಲಿಲ್ಲ, ನನ್ನ ಮನೆಯಲ್ಲಿ ಈ ಒಂದು ಆರ್ಥಿಕವಾಗಿ ಸಮಸ್ಯೆಗಳು ನನಗೆ ಶುರುವಾಯಿತು. ನಾನು ಎಲ್ಲವನ್ನು ಕೆಲಸ ಕಾರ್ಯಗಳನ್ನೆಲ್ಲ ಕಳ್ಕೊಂಡು ಮನೆಯಲ್ಲಿ ಇರೋ ಪರಿಸ್ಥಿತಿ ಬಂದ್ಬಿಡ್ತು. ಆ ಮನೇಲಿ ಇದ್ದರೂ ಕೂಡ ಕುಡಿತವನ್ನು ಬಿಡಬೇಕು ಅನ್ನೋದು ನನಗೆ ಎಲ್ಲೂ ಬರಲಿಲ್ಲ. ಸೊ ಕುಡಿತಕ್ಕೆ ದುಡ್ಡು ಹಂಚಬೇಕು, ಏನು ಮಾಡೋದು? ಮನೆಯಲ್ಲಿ ತಾಯಿ ಹತ್ರ ಹೆಂಡತಿ ಹತ್ರ ಫಸ್ಟು ಕೇಳಲಿಕ್ಕೆ ಶುರು ಮಾಡಿದೆ. ಸ್ಟಾರ್ಟಿಂಗಲ್ಲಿ ಕೊಡ್ತಾ ಇದ್ರು, ನಂತರ ಎಷ್ಟು ಏನೆಲ್ಲ ನನಗೆ ದುಡ್ಡು ಬೇಕಷ್ಟೇ. ಹಾಗಾಗಿ ಸುಮ್ಮನೆ ನಮ್ಮ ತಾಯಿ ಹತ್ರ ನಾನು ಆ ಬಿಸ್ನೆಸ್ಗಳು ಮಾಡ್ತೀನಿ, ಈ ಬಿಸ್ನೆಸ್ ಮಾಡ್ತೀನಿ, ನಾನು ಆ ಕೆಲಸಕ್ಕೆ ಸೇರಲ್ಲ, ನಂದೇ ಆದ ಹೋಮ್ ಬಿಸ್ನೆಸ್ ಮಾಡ್ಬೇಕಂತ ಅಂದಾಗ ಏನು ಈ ಅಫೀಷಿಯಲ್ ಚೆಕ್ಗಳನ್ನು ಕೊಟ್ಟರೆ ಆಟೋಮೆಟಿಕಲಿ ಸಾಲ ಕೊಡ್ತಾ ಇದ್ರು. 20,000, 25,000, 50,000, 1,00,000 ಹಿಂಗೆಲ್ಲ ಇಸ್ಕೊಂಡು ತುಂಬ ಸಾಲಗಳಾಗ್ಬಿಡ್ತು. ನನಗೇನು ಒಂದು 20,000-25,000 ಸಿಕ್ಬಿಟ್ರೆ ಸೀದಾ ಮಂಡ್ಯ ಮೈಸೂರು ಈ ಕಡೆಗೆಲ್ಲ ಹೋಗ್ಬಿಡ್ತಿದ್ದೆ. ಎಲ್ಲ ಫ್ರೆಂಡ್ ಹಾಸನ್ ದೇವು ಬಂದ ಅಂತ ಎಲ್ಲ ಸುತ್ಕೊಂಡ್ಬಿಡ್ತಾ ಇದ್ರು. ತು ಅಲ್ಲಿ ಕೂಡ ತಿರ್ಕೇಶ್ ಹೋಗಿನೇ ನಂದು ಎಲ್ಲ ನಾನೇ ಟೇಬಲ್ ಬಿಲ್ ಕೊಡಬೇಕು. ಹೀಗೆ ಎಲ್ಲ ಖರ್ಚು ಮಾಡೋದು, ಕೊನೆಗೆ 200-300 ಇಟ್ಕೊಳ್ಳೋದು,
ನಂತರ

ಸೀದಾ ಮನೆಗೆ ಬಂದು ಒಂದು ವಾರಗಟ್ಟಲೆ ಮತ್ತೆ ಕುಡಿತಾ ಇರಲಿಲ್ಲ, ಸುಮ್ಮನೆ ಇರ್ತಿದ್ದೆ. ಮತ್ತೆ ಯಾವ್ದಾರಷ್ಟು ಒಂದು ಪೇಮೆಂಟ್ ಬರೋದು ಕಾಯ್ತಿದ್ದೆ, ಮತ್ತೆ ಬಂತು ಮತ್ತೆ ಹೋಗು ಇದೇ ಬಾ. ಇದೆಲ್ಲ ಒಂದು ಕಡೆ ಜೀವನದ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಅನ್ನೋದು, ಒಬ್ಬ ಒಂದು ಕುಟುಂಬದಲ್ಲಿ ಎಷ್ಟು, ನನಗೆ ತಾಯಿ ಇದ್ದಾರೆ, ಹೆಂಡತಿ ಇದ್ದಾಳೆ, ಇಬ್ಬರು ಮಕ್ಕಳಿದ್ದಾರೆ, ನನ್ನ ಜವಾಬ್ದಾರಿಗಳು ಏನನ್ನೋದೇ ಗೊತ್ತಿಲ್ಲ ನನಗೆ. ಕುಡ್ತಾ ಕುಡ್ತಾ ಕುಡ್ತಾ ಅಷ್ಟೇ, ಏನು ಸಮಸ್ಯೆ ಇದ್ದರೂ ಕುಡಿತೀನಿ, ಖುಷಿ ಇದ್ದರೂ ಕುಡಿತೀನಿ. ಅಂದರೆ ಇನ್ನೊಂದು, ನಾನು ಮನೆಯಲ್ಲೇ ಕುಡಿತಾ ಇದ್ದೆ, ಹೊರಗಡೆ ಹೋಗೋದೆಲ್ಲ ಕಡಿಮೆ ಮಾಡಿ, ಯಾಕಂದರೆ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರಲಿಲ್ಲ. ನಾನು ಆ ಮನೆ ಕುಡಿಯ ಏನು ಯಾವುದು ಕಷ್ಟ ಅಂತ ಇಲ್ಲ, ಸುಖ ಅಂತ ಇಲ್ಲ, ಸುಮ್ಮನೆ ಕುಡಿ ಕುಡಿ ಕುಡಿ ಅಷ್ಟೇ. ಇದು ನನ್ನ ಕುಟುಂಬದ ಮೇಲಂತೂ ಎಷ್ಟು ಡ್ಯಾಮೇಜಸ್ ಆಯ್ತು ಅಂತ ಅಂದರೆ, ಸಾಲ ವಸೂಲುಗಳು ಮಾಡಿ ಕೊನೆಗೆ ಎಷ್ಟು ಫೈನಾನ್ಷಿಯಲಿ ಏನು ಮನೆಗಳಲ್ಲಿ ಇದ್ದಿದ್ದು ಒಡವೆಗಳಂಥದ್ದು, ನನ್ನ ಹೆಂಡತಿಗಳದು, ನನ್ನ ಮಕ್ಕಳುಗಳದು, ನನ್ನ ತಾಯಿದು ಎಲ್ಲ ಒಡವೆಗಳನ್ನೆಲ್ಲ ಹಾಳು ಮಾಡಿದೆ. ಫಸ್ಟು ಇಸ್ಕೊಂಡು ಪ್ಲಡ್ಜ್ ಮಾಡ್ತಾ ಇದ್ದೆ, ನಂತರ ಎಷ್ಟು ಪ್ಲಡ್ಜ್ ಮಾಡಿದ್ದೀನ ಬಿಡಿಸ್ಕೊಂಡು ಸೇಲ್ ಮಾಡಿಬಿಟ್ಟಿದ್ದೀನಿ ಎಲ್ಲ. ಈ ಕೊನೆಗೆ ಮನೆಯಲ್ಲಿ ಕೊಡಲಿಕ್ಕೆ ಇದು ಮಾಡ್ತಾರೆ, ಸಮಸ್ಯೆ ಮಾಡ್ತಾರೆ ಅಂತ ಟೈಮಲ್ಲಿ ಒಡವೆಗಳನ್ನೆಲ್ಲ ಕದ್ದುಬಿಟ್ಟಿದ್ದೀನಿ ನಾನೇ, ಗೊತ್ತಿಲ್ಲದಂಗೆ ಗೊತ್ತಿಲ್ಲದಂಗೆ. ನನ್ನ ಮನೆ ಯಜಮಾನನೂ ನಾನೇ, ಕಳ್ಳನೂ ನಾನೇ ನೋಡಿ. ಅಂದರೆ ಈ ಒಂದು ಕುಡಿತ ಯಾವ ಮಟ್ಟಕ್ಕೆ ತಗೊಂಡೋಗಿತ್ತಂದರೆ ಸ್ನೇಹಿತರೆ, ಒಳ್ಳೇದ್ಯಾವುದು ಅಂತಲೂ ಗೊತ್ತು, ಕೆಟ್ಟದ್ಯಾವುದು ಅಂತ ಗೊತ್ತು, ಏನು ಮಾಡಬೇಕು ಮಾಡಬಾರ್ದು ಅಂತಲೂ ಗೊತ್ತು. ಆದರೂ ಕೂಡ ಇಲ್ಲಿ ಹೇಳ್ತಾರಲ್ಲ, ಕಪಟಿ ಶಕ್ತಿಶಾಲಿ ಗೊಂದಲಮಯ್ಯಾದ ಒಂದು ಇದು ಏನೆಲ್ಲ ಮಾಡ್ತದೆ ಅಂತಂದ್ಬಿಟ್ಟು, ಹಾಗೆ ಏನೆಲ್ಲ ಮಾಡಿಸುತ್ತೆ, ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ, ಯಾರು ಏನು ಹೇಳಿದ್ರು ಕೇಳ್ತಿರಲಿಲ್ಲ, ಕುಡ್ತಾ ಮಾಡಬೇಕಷ್ಟೇ. ಒಂದಿನ ಮನೇಲಿ ಯಾರು ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಎಲ್ಲ ಇನ್ನೂ ಯಾವ್ದಾರು ಇಡಬೇಕಂತಂದರೆ ಎಲ್ಲ ಒಡವೆನೂ ಎಲ್ಲ ಇಲ್ಲ, ಎಲ್ಲ ಖಾಲಿ ಮಾಡಿ ಧ್ವಂಸ ಮಾಡಿಬಿಟ್ಟಿದ್ದೀನಿ. ಮನೆ ವಾತಾವರಣ ಚಿಂತಾಜನಕ ಸ್ಥಿತಿ ಆಗಿದೆ, ಫುಲ್ಲು ಟೈಟಾಗಿ ರಾತ್ರಿ ಮಲಗಿಬಿಟ್ಟಿದ್ದೀನಿ. ಯಾವುದೋ ನಮ್ಮ ರಿಲೇಟಿವ್ ಊರಿಗೆಲ್ಲ ಹೋಗಿದ್ರು ಮನೆಯವರು, ಬೆಳಗ್ಗೆ ಅಷ್ಟೊತ್ತಿಗೆ ಎಚ್ಚರ ಆಯಿತು. ಆ ಎಚ್ಚರಾಗಿ ಆ ಯಂಗ್ ಓವರಲ್ಲಿ ವಾಶ್ರೂಮ್ಗೆ ಅಂತ ಹೋಗ್ತೀನಿ, ದುಡ್ಡಿಲ್ಲ, ಆ ವಾಶ್ರೂಮ್ಗೆ ಹೋಗುವಾಗ್ಲೂ ಫಸ್ಟು ಸ್ವಲ್ಪ ಕುಡಿಬೇಕಾಗಿತ್ತು ನಾನು ಅನ್ನೋ ಒಂದು ಥಾಟು ನನಗೆ. ಆ ವಾಶ್ರೂಮ್ಗೆ ಹೋಗುವಾಗ ದೇವ್ರ ಮನೆಯಿಂದ ಪಾಸಾಗಿ ಹೋಗಬೇಕು, ದೇವ್ರ ಮನೆ ಓಪನ್ ಇತ್ತು, ನೋಡ್ತೀನಿ ನಾವು ಭಾನುವಾರ ಒಂದು ಕಾಮಾಕ್ಷಿ ದೀಪ ಅಂತ ಬರುತ್ತೆ, ಅದನ್ನೇ ಹಚ್ಚುತ್ತಾ ಇದ್ದಿದ್ದು. ನನ್ನ ಕಣ್ಣಿಗೆ ಅದು ಬಿದ್ದುಬಿಡುತ್ತೆ, ಬಿದ್ದ ತಕ್ಷಣ ಮುಗೀತು ಅಂದರೆ ಸ್ಟಿಕ್ ಆನ್, ಅದು ಏನಾಗುತ್ತೋ ಬಿಡುತ್ತೋ. ಓ ದುಡ್ಡು ಸಿಕ್ತು, ಇವತ್ತು ಪೂರ್ತಿ ಎಂಜಾಯ್ ಅನ್ನೋದು ನನಗೆ ಅವತ್ತಿನ ದಿನನ ನಾನು ಅರ್ಧ ಅನುಭವಿಸೇ ಆಯಿತು. ಬರೋದು ಬಂದ ತಕ್ಷಣ ಪಟ್ಟಂತ ಮುಖಕ್ಕೆ ನೀರು ಹಾಕ್ಕೊಂಡೆ, ಹೋಗಿದ್ದೇನೆ, ಅದು ತೊಗೊಂಡಿದ್ದೇನೆ, ಸೇಟ್ ಹೋಗಿಗೆ ಹೋದೆ, ಏನೇನೋ ಕತೆ ಹೇಳಿ ಅರ್ಜೆಂಟ್ ಆದರೆ ನಮ್ಮ ಕಡೆ ಯಾರು ಹಾಸ್ಪಿಟ್ಲಿಗೆ ಸೇರಿಕೊಂಡಿದ್ದಾರೆ, ಏನಾದ್ರು ಒಂದು ಸುಳ್ಳುಗಳು ಈ ಥರ ಎಲ್ಲ ಮಾಡಿಬಿಟ್ಟು ಅದನ್ನು ಇಟ್ಟು ಅದನ್ನೆಲ್ಲ ಕುಡಿದು ಹಿಂಗೆ ಎಲ್ಲ ಜೀವನ ಅಸ್ತವ್ಯಸ್ತ ಅಂತಂದರೆ. ಇನ್ನು ನಮ್ಮ ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ಕೆಲವೆಲ್ಲ ಒಂದು ಆಸೆಗಳನ್ನು ಫುಲ್ಫಿಲ್ ಮಾಡಬೇಕು. ಒಬ್ಬ ಗಂಡನಾಗಿ ನನ್ನ ಹೆಂಡತಿಗೆ ಸರಿಗೆ ನೋಡ್ಕೊಳ್ಳೋಕ್ಕಾಗ್ತಿರಲಿಲ್ಲ, ನನ್ನ ತಾಯಿಗೆ ತುಂಬ ಹಿಂಸೆ ಕೊಟ್ಬಿಟ್ಟೆ, ನನ್ನ ಮಕ್ಕಳಿಗೆ ಹುಡ್ದಾಗ ಅಷ್ಟೇ ಏನೋ ಒಂದು ಪ್ರೀತಿ, ಅದು ಬಿಟ್ಟರೆ ಅವರಿಗೆ ಸರಿಯಾಗಿ ಪ್ರೀತಿ ಮಾಡ್ತಿರಲಿಲ್ಲ, ಸುಮ್ಮನೆ ಗದರಿಸೋದು ಈ ಥರ ಎಲ್ಲ ಮಾಡ್ತಾ ಇದ್ದೆ. ಅವರು ಫೀಸ್ ಕಟ್ಟಲಾಗ್ತಿರಲಿಲ್ಲ ನನ್ನ ಕೈಲಿ, ಎಷ್ಟೋ ಸಲ ಫೀಸ್ ಕಟ್ತಲೇ ನೋಟಿಸ್ ಬೋರ್ಡಲ್ಲಿ ಹೆಸರಾಕ್ಬಿಟ್ಟು ಹೇಳ್ತಾ ಇದ್ರು. ಅಂಥ ಟೈಮಲ್ಲೆಲ್ಲ ಸುಮ್ಮನೆ ಕೂಗಾಡ್ತಿದ್ದೆ ಅಷ್ಟೇ, ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಏ ನಿಮ್ಮ ಸ್ಕೂಲಿಗೆ ಬರ್ತೀನಿ ನಡಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಮತ್ತು ಬೆಳಗ್ಗೆ ಎಣ್ಣೆ ಹೇಳಿದಾಗ ನನ್ನ ತಾಯಿಗೂ ನಮ್ಮ ಮಿಸ್ಸಸ್ಗೂ ಹೇಳ್ತಾ ಇದ್ದೆ, ಒಂಚೂರು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಬರ್ರಪ್ಪ, ನೀವೇ ಹೋಗ್ಬಿಟ್ಟು ಬರ್ರಿ ಅಂತ. ಯಾಕಂದ್ರೆ ನನಗೆ ಹೋಗೋಕ್ಕೆ ಧೈರ್ಯ ಬೇಕಲ್ಲ. ಈ ಥರ ಎಲ್ಲ ಒಂದು ಅನುಭವಿಸ್ದಂತಹ ವ್ಯಕ್ತಿ. ಇನ್ನು ಸಾಮಾಜಿಕವಾಗಿ ಬಂದರೆ ಎಷ್ಟೋ ಜನ ನಮ್ಮನ್ನು ಎಷ್ಟೋ ಜನ ಅನ್ನೋದಕ್ಕಿಂತ ನನ್ನ ಸ್ವಂತ ರಿಲೇಟಿವ್ಗಳು ಕೂಡ ಡಸ್ಟ್ಬಿನ್ ಥರ ಕಾಣ್ತಾ ಇದ್ರು. ಯಾವ ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಿರಲಿ ಹೇಳದೆ ಬಿಟ್ಬಿಟ್ರು ನಮಗೆ. ಎಷ್ಟೋ ಕಾರ್ಯಕ್ರಮಗಳಿಗೆ ಹೋಗೇ ಇಲ್ಲ ನಾವು, ಹೋಗಿ ಅಂದರೆ ಕಾರ್ಯಕ್ರಮ ಮುಗಿದ ಮೇಲೆ ಗೊತ್ತಾಗ್ತಾ ಇತ್ತು ನಮಗೆ. ನಮ್ಮ ಮಿಸಸ್ ಕಡೆ ಫಂಕ್ಷನ್ಗಳು ಆಗಲಿ, ನಮ್ಮ ತಂದೆ ಕಡೆ ಫಂಕ್ಷನ್ ಆಗಲಿ, ನಮ್ಮ ತಾಯಿ ಕಡೆ ಫಂಕ್ಷನ್ಗಳಾಗಲಿ, ಕೆಲವಕ್ಕೆಲ್ಲ ನಮ್ಮನ್ನು ಏನು ಇನ್ವೈಟ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಏನು ಇಲ್ಲಿ ಬಂದು ಇರೋ ವಾತಾವರಣ ಹಾಳು ಮಾಡ್ತಾರೆ ಅನ್ನೋದು. ಅಂದರೆ ಪಾಪ ನನ್ನ ಫ್ಯಾಮಿಲಿ ಏನು ತಪ್ಪು ಮಾಡಿರ್ತಿರಲಿಲ್ಲ, ನನ್ನ ಒಬ್ಬನ ಕುಡ್ತಾ ಇಡೀ ಫ್ಯಾಮಿಲಿಗೆ ಎಷ್ಟು ಡ್ಯಾಮೇಜ್. ಇಲ್ಲಿ ಹೇಳ್ತಾರಲ್ಲ, ಒಬ್ಬ ಕುಡಿದ್ರೆ 18 ಜನಕ್ಕೆ ಕಾಯಿಲೆ ಅಂತ, ಅದು ಅರ್ಥ ಆಗುತ್ತೆ ನಿಜವಾಗ್ಲೂ ನನ್ನಿಂದ ಏನೆಲ್ಲ ಅಧ್ವಾನ ಆಗೋಗಿದೆ ಅಂತಂದ್ಬಿಟ್ಟು. ಸೊ ಇನ್ನು ದೈಹಿಕವಾಗಿಯೂ ಅಷ್ಟೇ, ಕುಡಿದು ನನಗೆ ಒಂದು ಬೈಕ್ ಓಡಿಸ್ಲಿಕ್ಕೆ ಆಗ್ತಿರಲಿಲ್ಲ, ಬೈಕ್ ನೂಕಕ್ಕಾಗ್ತಿರ್ಲಿಲ್ಲ, ಮಲ್ಲಿಗೆಯೇ ಇರ್ತಿದ್ದೆ, ಏನು ಊಟ ತಿಂಡಿ ಸೇರ್ತಿರಲಿಲ್ಲ. ತುಂಬ ಕುಡ್ದಾದ್ಮೇಲೆ ಎಲ್ಲ ಒಂದು ಕಡೆ ಎಷ್ಟು ಗಂಟೆಗೆ ಹೇಳ್ತಿದ್ದೆ, ಎಷ್ಟು ಗಂಟೆ ಮಲಗ್ತಿದ್ದೆ ಒಂದು ಗೊತ್ತಾಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲೆಲ್ಲ ನಿಜವಾಗ್ಲೂ ನಾನು ಕುಡ್ತಾ ಬಿಡಬೇಕಪ್ಪ ಸಾಕು, ಏನು ಕಚಡ ಡ್ರಿಂಕ್ಸು ನನ್ನ

ಹಾಳು ಮಾಡಾಕ್ಬಿಡ್ತು ಅಂತೆಲ್ಲ ಅನ್ಸೋದು. ಆದರೆ ಬಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನಿಜವಾಗ್ಲೂ. ಅದೆಲ್ಲ ನೆನೆಸ್ಕೊಂಡಾಗ ನನಗೆ ಅಪ್ಪ ಮೈ ಜುಮ್ಮ ಅನ್ನತ್ತೆ, ಸತ್ತೋಗ್ಬಿಡ್ತೀನಿ ಅಂತ ತಿಳ್ಕೊಂಬಿಟ್ಟಿದ್ದೆ. ನನಗೆ ದೈಹಿಕವಾಗಿ ಏನು ನನ್ನ ದೇಹ ಎಲ್ಲ ಕ್ಷೀಣಿಸ್ತಾ ಹೋಯ್ತು. ಯಾರೋ ಬಂದಾರ ಅಷ್ಟೇ, ಶುಗರ್ ಆಗಿದೆಯಾ ನಿನಗೆ ಅಂತ ಅನ್ನೋರು. ಹಿಂಗೆ ತಿಳ್ಕೊಂಡ ಥರ ಆಗ್ತಾ ನಿಂತ್ಕೊಂಬಿಟ್ಟೆ. ಕೊನೆಗೆ ಈ ಮಾನಸಿಕವಾಗಿ ಕೂಡ ನನಗೆ ತುಂಬ ಬ್ಲಾಂಕ್ ಆಗ್ಬಿಟ್ಟು.

0: ಏನಾಗ್ಬೋದು ಫೈನಲಿ ಅನ್ನೋ ಒಂದು ಮಟ್ಟಿಗೆ ಬಂದ್ಬಿಟ್ಟಿದೆ. ಅಷ್ಟು ಯಾರು ಒಂದು ಕರೆಂಟ್ ಬಿಲ್ ಕೊಟ್ಟರೆ ಕರೆಂಟ್ ಬಿಲ್ ಕಟ್ತಿರ್ಲಿಲ್ಲ, 8-8 ತಿಂಗಳು 10-10 ತಿಂಗಳು ಮನೆ ಬಾಡಿಗೆ ಕಟ್ತಿರ್ಲಿಲ್ಲ, ದಿನಸಿ ಅಂಗಡಿ 2-3 ತಿಂಗಳು ದಿನಸಿ ಅಂಗಡಿ ಬಿಲ್ ಕೊಡ್ತಿರ್ಲಿಲ್ಲ, ಇನ್ನು ಎಲ್ಲ ಬಡ್ಡಿ ಸಾಲಗಳು ಮಾಡಿಕೊಂಡು ಒಂದು 8-10 ಲಕ್ಷ ಸಾಲಗಳನ್ನು ಮಾಡಿ ನಮ್ಮ ತಾಯಿ ಬರೋ ಸಂಬಳ ಎಲ್ಲ ಬರೀ ಬಡ್ಡಿಗೆ ಹೋಗ್ತಾ ಇತ್ತು. ಎಲ್ಲ ಬೆಳಗ್ಗೆ 6-7 ಗಂಟೆಗೆ ಬಂದು ಕದ ತಟ್ಟೋರು ಬಡ್ಡಿಯವರೆಲ್ಲ. ಆ ಒಂದು ಪರಿಸ್ಥಿತಿ ಆಯಿತು. ಎಷ್ಟೋ ಕೆಲವು 3 ಚೆಕ್ ಕೇಸ್ಗಳಾಯಿತು. ಚೆಕ್ ಕೇಸಲ್ಲಿ ಪಾಪ ನಮ್ಮ ತಾಯಿಯವ್ರಿಗೆ ಅದೆಲ್ಲ ಅಂದರೆ ಡಿಪಾರ್ಟ್ಮೆಂಟಿಂದ ಅಷ್ಟೇ ತುಂಬ ಚೀಮಾರಿ ಹಾಕಂಗಾಯಿತು. ಮಾನಸಿಕವಾಗಿ ಅವರು ಕೂಡ ತುಂಬ ನೊಂದುಬಿಟ್ರು. ಯಾಕೆಂದರೆ ಒಬ್ಬನೇ ಮಗ, ಏನೆಲ್ಲ ಕನಸು ಕಟ್ಕೊಂಡಿದ್ರು, ಹಿಂಗಿರಬೇಕು ಅವನು, ಹಂಗಿರಬೇಕು ಅದು, ಹಿಂಗಿರಬೇಕಾಯ್ತು ಅಂತೆಲ್ಲ. ಬಟ್ ಯಾವಾಗ ಅಷ್ಟು ನೋಡಿ, ಮಾನಸಿಕ ಒಂದು ಕಾಯಿಲೆಗೆ ಕೂಡ ಇವತ್ತು ಮದ್ದಿಲ್ಲ ಅಂತಂತಾರೆ. ಹಂಗೆ ನನ್ನ ತಾಯಿ ಪರಿಸ್ಥಿತಿ ಕೂಡ ಆ ರೀತಿ ಆಗಿ ಅವರು ಜೀವಂತ ಶವಾಗಿ ಬದುಕೊಂಡಿದ್ದಾರೆ. ನನ್ನ ಕುಡಿತದ ಕೊನೆ ದಿನಗಳಲ್ಲಿ ಅವ್ರು ಆಲ್ಮೋಸ್ಟ್ ಸತ್ತೋಗ್ಬೇಕಾಗಿತ್ತು, ಆ ಒಂದು ಪರಿಸ್ಥಿತಿಗೆ ಹೋಗಿದ್ರು. ಇನ್ನು ಆಧ್ಯಾತ್ಮಿಕವಾಗಿ ಕೂಡ ನಾನು ತುಂಬ ದಿವಾಳಿತನ ಹೊಂದ್ಬಿಟ್ಟೆ.
1: ಕೇಳುಗರೇ, ಇದುವರೆಗೂ ಮುಕ್ತ ವ್ಯಸನ ಬದುಕು ಹಸನ ಕಾರ್ಯಕ್ರಮದಲ್ಲಿ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟವು ಕುಡಿತವನ್ನ ಬಿಡಿಸಲು ಹೇಗೆ ಕಾರ್ಯವನ್ನ ನಿರ್ವಹಿಸುತ್ತದೆ ಹಾಗೂ ಇದರ ಸದಸ್ಯತ್ವ ಪಡೆಯಲು ಬೇಕಾದ ಅರ್ಹತೆಗಳ ಕುರಿತು ಹಾಸನ ಜಿಲ್ಲೆಯ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ದೇವರಾಜು ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಸರಿ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ.

0: ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
1: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸ್ ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕೊಡ್ಕೊಣಗ, ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾ ಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಕ್ಕದು ದೊಡ್ಡದು ಸಾಮಾನ್ಯ

0: ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 120 ರೂಪಾಯಿ, ಪೆನ್ಸಿಲ್ ಬೀನಿಸ್ 120 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 8 ರೂಪಾಯಿ, ಹಿಂಸೆ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 10 ರೂಪಾಯಿ, ಪಡವಲಕಾಯಿ 32 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 30 ರೂಪಾಯಿ.

ಗ್ರಾಹಕರಿ ಕೇಳಿದರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯು ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರು ಸರಕೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯಿತಿಯ ನೆಮ್ಮನಹಳ್ಳಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಆಡಿಯ ಹಿರಿಯರಾದ ಶ್ರೀಮತಿ ನೀಲಮ್ಮ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
4: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
3: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
4: ಹಾಗೂ ಭಾನುವಾರ ಸಂಜೆ 6:50
3: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
5: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನೆಮ್ಮನಹಳ್ಳಿ ಹಾಡಿಯ ಶ್ರೀಮತಿ ನೀಲಮ್ಮರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ನಮ್ಮ ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
6: ಸ್ವಾಗತ.
7: ನಾವು ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
6: ನನ್ನ ಹೆಸರು ನೀಲಮ್ಮ ಅಂತ, ನಾನು ನಿಮ್ಮನಿಳಿಯಾಡಿ. ನಾವು ಇಲ್ಲಿ ನಡೆದಂಥದ್ದು, ನಾವು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗಲೆಲ್ಲ ನಾವು ಕಾಡಲ್ಲಿ ಇದ್ದಿದ್ದು. ಆಗ ನಮ್ಮ ತಂದೆ ತಾಯಿಗಳಿಗೆ ಅವಾಗ ಕೂಲಿ ಕೆಲಸ ಸಿಗ್ತಾ ಇರಲಿಲ್ಲ. ಆಗ ಬಿದಿರು ಕಡಿದು ಅದನ್ನು ಕುಕ್ಕೆ ಮರ ಎಣ್ಣದು, ಊರು ಯಾವ್ಯಾವ ಊರೈತೆ ರೈತರ ಮನೆಗಳಲ್ಲಿ ಮಾರ್ಕೊಂಡು ಜೀವನ ಮಾಡ್ತಿದ್ದು. ಮನೆ ಇಲ್ಲದೇ ಕಾಡೊಳಗಡೆ ಸಾಗುಣಿ ಮರನ ತೊರೆದು ಅದು ಸೊಪ್ಪು ಬರುತ್ತಲ್ಲ, ಸೊಪ್ಪನ್ನು ಮೇಲೆ ಒಸಿ ಆ ಕಡ್ಡಿನ ಸುತ್ತ ರೌಂಡಾಗಿ ಗೋಡೆ ಥರ ಮಾಡಿ ಅಲ್ಲಿ ಜೀವನ ಮಾಡ್ತಿದ್ದು. ಆವಾಗ ಏನಾಗೋಯ್ತು, ಕಾಡಲ್ಲಿ ಇರೋಕ್ಕಾಗಲ್ಲ, ಇವಾಗ ನೀವು ಊರೆಲ್ಲ ಇರಬೇಕು, ಕಾಡಲ್ಲಿದ್ದರೆ ಕಾಡನ್ನು ನಾಶ ಆಯ್ತು ಅಂತಂದ್ಬಿಟ್ಟು ಎಲ್ಲ ಹೇಳಿ ನಮ್ಮನ್ನ ಊರೊಳಗೆ ಕರ್ಕೊಬಂದರು. ಆಗ ಊರೊಳಗೆ ಕರ್ಕೊಬಂದು ಆವಾಗ ನಮಗೆ ಇಸ್ಕೂಲು ಸಿಸ್ವರನೇ ಇರಲಿಲ್ಲ. ಊರಲ್ಲಿ ಬಂದಮೇಲೆ ನಮಗೆ ಸಿಸ್ವರ ಆಯಿತು, ಆಮೇಲೆ ಅಂಗನೋಡಿ ಆಯಿತು. ಅಂಗನೋಡಿ ಮಕ್ಕಳಿಗೆಲ್ಲ ಅಂಗನೋಡಿಲಿ ಕಳಿಸೋ ವ್ಯವಸ್ಥೆ ಆಯಿತು. ಆಮೇಲೆ ಮಕ್ಕಳು ಆಶ್ರಮ ಶಾಲೆ ಅಂತ ಒಂದು ಸ್ಕೂಲ್ ಓಪನ್ ಆಯಿತು. ಆಶ್ರಮ ಶಾಲೆಗೆ ನಾವು ಅಂಗನೋಡಿ ಮಕ್ಕಳು ಇದು ವರ್ಷ ಆದ ತಕ್ಷಣ 1ನೇ ತರಗತಿಗೆ ಮಕ್ಕಳನ್ನ ಆಶ್ರಮ ಶಾಲೆಗೆ ಸ್ಕೂಲ್ ಸೇರಿಸ್ಬೇಕು ಅಮ್ಮ ಅಂತಂದ್ಬಿಟ್ಟು ಎಲ್ಲ ಆಡಿಗಳಲ್ಲಿ ನಮ್ಮ ಮಾಸ್ಟರ್ಗಳಾಗಲಿ ಅಂಗನೋಡಿ ಟೀಚರ್ಗಳಾಗಲಿ ಬಂದು ನಮ್ಮನ್ನೆಲ್ಲ ಭೇಟಿ ಕೊಟ್ಟರು. ಆವಾಗ ನಾವು ಮಕ್ಕಳನ್ನ ಅಂಗನೋಡಿ 5 ವರ್ಷ

ನಾನು 1ನೇ ಕ್ಲಾಸ್ಗೆ ಆಶ್ರಮ ಶಾಲೆಗೆ ಹಾಕೋದು. ಆಶ್ರಮ ಶಾಲೆಯಲ್ಲಿ ಓದ್ತಾ ಓದ್ತಾ 5ನೇ ತರಗತಿ ಅಂತ ಓದಿ, ಆಮೇಲೆ 5ನೇ ತರಗತಿ ಆದಮೇಲೆ ಮಕ್ಕಳೆಲ್ಲ ಸ್ವಾಮಿ ವಿವೇಕಾನಂದ ಸ್ಕೂಲ್ ಓಪನ್ ಆಯಿತು ಹೊಸಳ್ಳಿಲಿ. ಹೊಸಳ್ಳಿಲಿ ಓಪನ್ ಆದ ತಕ್ಷಣ ಮಕ್ಕಳನ್ನೆಲ್ಲ 5ನೇ ಕ್ಲಾಸ್ಗೆಲ್ಲ ಅಲ್ಲ ಹೊಸಳ್ಳಿ ಸೇರಿಸ್ಕೊಂಡ್ರು. ಆವಾಗ ನಾವು ಹೋಗಿ ಬರೋದು ಮಾಡೋದು, ನಮ್ಮ ಮಕ್ಕಳಿಗಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಕೊಟ್ಟರು. ಇವಾಗ ನನ್ನ ಮಗನೇ ಹೇಳಬೇಕಂದ್ರೆ ನಾನು ಹೆಮ್ಮೆ ಪಡ್ತಾ ಇಲ್ಲ, ಎಲ್ಲ ಮಕ್ಕಳು ಓದವ್ರೆ, ಆದರೂ ನಮ್ಮ ಮಗ ಹೊಸಳ್ಳಿಲಿ ಓದಿದ್ದು, ಹೊಸಳ್ಳಿಲಿ ಓದಿ ಇವಾಗ ನನ್ನ ಮಗ ಫಾರೆಸ್ಟ್ರ್ ಕೆಲಸಕ್ಕೆ ಟ್ರೈನಿಂಗ್ ಹೋಗವನೆ, ಧಾರವಾಡಕ್ಕೆ ಟ್ರೈನಿಂಗ್ ಮಾಡ್ತಾನೆ. ಅದು ನಮ್ಮ ಹೊಸಳ್ಳಿ ಮಾಸ್ಟರ್ ಆಗಿರಲಿ, ಅಲ್ಲಿ ಟೀಚರ್ಗಳಾಗಲಿ ನಮ್ಗೆ ಚೆನ್ನಾಗಿ ಓದ್ಕೊಟ್ರು. ಅಮ್ಮ ಚೆನ್ನಾಗಿ ಓದ್ತಾರೆ ಮಕ್ಕಳು, ಇಲ್ಲಿ ಓದ ಮಕ್ಕಳೇ ಚೆನ್ನಾಗಿ ಓದ್ತಾರೆ, ನೀವು ಸ್ಕೂಲ್ ಬಿಡಿಸ್ಬೇಡಿ. ರಾಜ್ಯಕ್ಕೆ ಮನೆಗೆ ಬಂದ ತಕ್ಷಣ ನಮಗೆ ಫೋನ್ ಬಂದವರೇ ಆಡಿಗೆ ಭೇಟಿ ಕೊಟ್ಟು, ಅಮ್ಮ ಮಕ್ಕಳನ್ನ ಜಾಸ್ತಿ ದಿವಸ ಬಿಡಬೇಡಿ ಅಮ್ಮ ಚೆನ್ನಾಗಿ ಓದ್ತಾರೆ ಅಂತಂದ್ಬಿಟ್ಟು ಅವರು ಅಷ್ಟು ನಮ್ಮ ಮಕ್ಕಳ ಬಗ್ಗೆ ಅವರು ಅಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮ ಜೊತೇಲಿ ಮಾತಾಡಬೇಕಾದ್ರೆ ನಾವು ಅದನ್ನು ಎಷ್ಟು ಹೆಮ್ಮೆ ಪಡಬೇಕು. ನಮ್ಮ ಮಕ್ಕಳಾಗಿ ನಾವೇ ಇಷ್ಟೊಂದು ನಮ್ಮ ಮಕ್ಕಳ ಬಗ್ಗೆ ಪ್ರೀತಿ ವಿಶ್ವಾಸದಿಂದ ಹೇಳ್ತಾ ಇಲ್ವಲ್ಲ. ಅವರು ಟೀಚರಾಗಿ ಬಂದು ನಮ್ಮ ಆಡಿಗೆ ಬಂದು ಭೇಟಿ ಕೊಟ್ಬಿಟ್ಟು ನಮ್ಮ ಮಕ್ಕಳನ್ನ ನಮ್ಮ ಮಕ್ಕಳ ಬಗ್ಗೆ ಇಷ್ಟೊಂದು ಖುಷಿ ಪಡಿಸಿ ನಮ್ಮನ್ನ ಆಸೆ ಹುಡ್ಸಿದ್ರೆ ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದಬೇಕಂದ್ಬಿಟ್ಟು ಅಲ್ಲಿ ಓದಿಸಿ ಮಕ್ಕಳನ್ನ ತಂದು ಆಮೇಲೆ ಅಲ್ಲಿ ಮುಗಿದ ತಕ್ಷಣ ಕೋಟೆಗೆ ಹಾಕೋದು. ಕೆಲವು ಮಕ್ಕಳು ಅದೇ ಹೊರಗಡೆ ದೂರ ಅವ್ರು ಎಲ್ಲೆಲ್ಲ ಅನುಕೂಲ ಬರುತ್ತೆ ಅಲ್ಲಿಗೆಲ್ಲ ಅವ್ರವ್ರ ಮಕ್ಕಳನ್ನ ಸೇರಿಸಿದ್ರು. ನಮಗೆ ಅದೊಂದು ಸ್ಕೂಲ್ ವಿದ್ಯಾಭ್ಯಾಸ ಮಕ್ಕಳು ತುಂಬ ಸಿಕ್ತು. ಆಮೇಲೆ ನಮಗೆ ಅನ್ನ ಅನ್ನೋದೇ ನಾವು ಕಂಡಿರಲಿಲ್ಲ. ಆ ರಾಗಿ ಅಂಬಲಿ ಕಾಡಲ್ಲಿ ಗೆಣಸು ಕರ್ಲೆ ಅದನ್ನು ತಿಂದು ನಾವು ಜೀವನ ಮಾಡ್ತೀವಿ. ಅವಾಗ ಈ ನಲ್ಲಿ ನೀರು ವಾಟರ್ ನೀರು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆವಾಗ ನಾವು ಒಂದು ಹಳ್ಳ ಸೈಡಲ್ಲಿ ಒಂದು ಬಾವಿ ಥರ ತೆಗೆದು ಆ ಬಾವಿಲಿ ನೀರು ತೆಗೆದು ನಾವು ಅದನ್ನು ಕುಡಿತಿದ್ದು. ಇವಾಗ ನಾವು ಊರಿಗೆ ಬಂದಮೇಲೆ ನಮಗೆ ಗ್ರಾಮ ಪಂಚಾಯತಿಯಿಂದ ನಮಗೆ ಮನೆಗೆ ನಲ್ಲಿ ಹಾಕ್ಕೊಟ್ರು, ಆಮೇಲೆ ಟ್ಯಾಂಕ್ಗಳು ಮಾಡಿಸ್ಕೊಟ್ರು, ಬೀದಿನಲ್ಲಿ ಟ್ಯಾಂಕ್ಗಳು ಹಾಕ್ಕೊಟ್ರು. ಅದು ಇವಾಗ ನಲ್ಲಿ ನೀರಲ್ಲಿ ನಾವು ಕುಡಿತಿದ್ದೀವಿ. ಆಮೇಲೆ ಅದಾದಮೇಲೆ ಪಂಚಾಯತಿ ಕಡೆಯಿಂದ ನಮಗೆ ಈ ಬಾತ್ರೂಮ್ಗಳು, ಆಮೇಲೆ ಈ ನೀರ ವ್ಯವಸ್ಥೆ, ಈ ಮನೆಗಳದು ಸ್ವಲ್ಪ ಸ್ವಲ್ಪ. ಅಲ್ಲಿ ಬರೋ ಮನೇನ ಎಲ್ಲರಿಗೂ ಹಂಚೋಕ್ಕಾಗಲ್ಲ. ನಾವು ಪಂಚಾಯತಿಯಿಂದ ಒಂದು ಮೆಂಬರ್ಗೆ 2 ಮನೆ ಕೊಡ್ಬೋದು, 3 ಮನೆ ಕೊಡ್ಬೋದು. ಎಲ್ಲರೂ ಇಡೀ 50 ಜನಕ್ಕೆ 60 ಜನಕ್ಕೂ ಕೊಡಿ ಅಂತಂದ್ರೆ ಆಗಲ್ಲ. ಅವ್ರು ಬರೋಂಥ ಮನೇನ ಅವರು ಕೊಡಲೇಬೇಕು. ಅಷ್ಟು ಮನೆ ಕೊಟ್ಟರು ಎಷ್ಟು ಜನಕ್ಕೆ ಸಾಕಾಗುತ್ತೆ ಆಗಲ್ಲ. ನಮ್ಮ ಗೌರ್ಮೆಂಟ್ ಕಡೆಯಿಂದನೂ ನಮ್ಮ ಯಾವುದೊಂದು ಸಂಸ್ಥೆಯಿಂದ ನಮಗೆ ಮನೆಗಳು ಕೊಟ್ಟರೆ ನಮ್ಗೆ ಇನ್ನೂ ತುಂಬ ಅನುಕೂಲ ಐತೆ. ಪಂಚಾಯತಿ ಮನೆಯೇ ನಂಬ್ಕೊಳ್ಳೋಕ್ಕಾಗಲ್ಲ. ಬೇರೆ ಕಡೆಯಿಂದ ನಮಗೆ ಮನೆಗಳಾದರೆ ಇನ್ನೂ ತುಂಬ ಒಳ್ಳೆಯದು. ಅದು ಒಂದು. ಇವಾಗ ನಮಗೆ ಹೊರಗಡೆ ಪ್ರಪಂಚನೇ ಗೊತ್ತಿರಲಿಲ್ಲ. ನಮಗೆ ಪ್ರಪಂಚ ಹೊರಗಡೆ ಪ್ರಪಂಚ ಯಾವುದು, ಯಾವ ಆಫೀಸ್ ನೋಡಬೇಕು, ಯಾವ ಗೌರ್ಮೆಂಟ್ ನಾವು ಹೋಗಬೇಕು, ಯಾವ ಅಧಿಕಾರಿಗಳು ಭೇಟಿ ಮಾಡಬೇಕು, ಯಾವ ಅಧಿಕಾರಿಗಳ ಜೊತೆ ನಾವು ಮಾತಾಡಬೇಕು ಅನ್ನೋ ರೀತಿನೂ ನಮ್ಗೆ ಗೊತ್ತಿರಲಿಲ್ಲ. ನಾವು ಬೆಳಿಗ್ಗೆ ಎದ್ದಂದ್ರೆ ಹೋಯ್ತೀವಿ, ರೈತರ ಬಾಕಲ್ಲಿ ಹೋಯ್ತಿದ್ದೋ ಕೆಲಸ ಮಾಡ್ತಿದ್ದೋ, ಅವ್ರು ಕೊಡೋದ ತದ್ದು ತಗೊಬಂದು ತಿಂತಿದ್ದೋ, ಅಷ್ಟು ಬಿಟ್ಟು ನಮಗಿನ್ನೇನೋ ಗೊತ್ತಿರಲಿಲ್ಲ. ಇದೆಲ್ಲ ನಾವು ಪಡ್ಕೊಂಡು ತಿಳುವಳಿಕೆ ಪಡ್ಕೊಂಡು ಗೊತ್ತಿರಬೇಕಾದ್ರೆ ನಮಗೆ ಇದು ಇದೆಲ್ಲ ಗೊತ್ತಾಗಬೇಕಾದ್ರೆ ಯಾರಿಂದಂದರೆ ಸ್ವಾಮಿ ವಿವೇಕಾನಂದ ಕಡೆಯಿಂದನೇ ನಮಗೆ ಒಂದು ಸಂಸ್ಥೆ. ಆ ಸಂಸ್ಥೆಯವರು ಬಂದು ನಮ್ಮನ್ನ ಗುರುತಿಡಿಸಿ ನಮ್ಮ ಆಡಿ ಒಂದೇ ಅಂತಲ್ಲ, ನಮ್ಮ ಇಡೀ ತಾಲೂಕಲ್ಲಿ 135 ಆಡಿ ಬರ್ಬೋದು ಅಷ್ಟು ಆಡಿಗಳೆಲ್ಲ ಭೇಟಿ ಕೊಟ್ಟರು. ಯಾಕಂದ್ರೆ ಅವರು ಒಂದು ಗರ್ಭಿಣಿ ಆದ್ರೂ ಇವರು ಜವಾಬ್ದಾರಿ ತಕೊಳ್ಳಲ್ಲ, ಒಂದು ಡ್ರಾಪ್ ಹಾಕ್ಸ್ಕೊಳ್ಳಲ್ಲ, ಇಂಜೆಕ್ಷನ್ ಮಾಡಿಸ್ಕೊಳ್ಳಲ್ಲ ಗರ್ಭಿಣಿ ಆದರೆ ಅನ್ನೋದು ಬಗ್ಗೆ ಅವರು ಫಸ್ಟು ಕಾಳಜಿ ತಗೊಂಡ್ರು. ಯಾವ್ಯಾವ ಆಡಿಲಿ ಗರ್ಭಿಣಿ ಆಗವ್ರೆ, ಯಾವ ಆಡಿಲಿ ಟಿ ವಿ ಕಾಯಿಲೆ ಐತೆ, ಕಾಯಿಲೆಗಳು ಶುರುವಾಗೈತಲ್ಲ. ಇವಾಗ ಅವರು ಕಾಡ ಒಳಗಡೆ ಇದ್ದಾಗ ಏನು ಕಾಯಿಲೆ ಕಾಣಿಸ್ಕಡ್ಲಿರಲಿಲ್ಲ, ಅವರು ಗೆಣಸು ಗೆಡ್ಡೆ ತಿಂದು ಚೆನ್ನಾಗಿ ಆರೋಗ್ಯವಾಗಿದ್ದರು. ಇವಾಗ ಅವರು ಊರಿಗೆ ಬಂದುಬಿಟ್ರಲ್ಲ, ಇವಾಗ ಅವ್ರಿಗೆ ಭಾರಿ ತೊಂದರೆ ಆಯ್ತದೆ ಅಂತ ಬಂದ್ಬಿಟ್ಟು ಅವ್ರಿಗೆ ನಮ್ಮ ಆರೋಗ್ಯ ಬಗ್ಗೆ ಜಾಸ್ತಿ ಕಾಳಜಿ ತಗೊಂಡ್ರು. ಗರ್ಭಿಣಿ ಆದವ್ರಿಗೂ ನೋಡೋದು, ಟಿ ಬಿ ಕಾಯಿಲೆ ಬಂದವ್ರಿಗೂ ನೋಡೋದು, ಈ ಮಕ್ಕಳು ವಿದ್ಯಾಭ್ಯಾಸ ಕೊಡೋರಿಗೂ ನೋಡೋದು. ಅದ್ರ ಜೊತೆಯಲ್ಲಿ ನಮ್ಗೆ ಮಹಿಳೆಯರಿಗೆ ಒಂದು ತರಬೇತಿ ಕೊಟ್ಟು ನೀವು ಒಂದು ಆಡಿಲಿ ಅಮ್ಮ, ನೀವು 10 ಜನ ಆಗಲಿ 15 ಜನ ಆಗಲಿ ಒಂದು ಸಂಘಟನೆ ಮಾಡಿ ಮಾಡಿ ನೀವು ಒಂದು ಉಳಿತಾಯ ಅನ್ನೋದು ನೀವು ಉಳಿಸಬೇಕು. ಅದು ಮುಂದೆ ನಿಮಗೆ ಒಂದು ಅನುಕೂಲ ಆಗುತ್ತೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಮುಂದೆ ತೊಂದರೆ ಆಗುತ್ತೆ. ನಿಮ್ಗೆ ಏನೇ ಕಷ್ಟ ಬಂದರೂ ನೀವು ಸಂಘದಲ್ಲಿ ತಗೋಬೋದು. ಇವಾಗ ಎಷ್ಟೇ ದುಡ್ಡು ನಾವು ಕೈಲಿ ಮಡಿಕೊಂಡ್ರು ಅದನ್ನ ನಾವು ಸಾಯಂಕಾಲವರೆಗೂ ಬೆಳಿಗ್ಗೆ ಇದ್ರೂ ಸಾಯಂಕಾಲ ಸಿಗಲ್ಲ, ಕಾಣಲ್ಲ ದುಡ್ಡು.
ಇದನ್ನ ಉಳ್ತಾಯ ಅಂತ ಮಾಡಿದಾಗ ನಿಮ್ಮ ದುಡ್ಡು

0: ಅಂಕಲಿ ನಿಮ್ಮ ಖಾತೆಯಲ್ಲಿ ಅದು ಇರುತ್ತೆ, ನೀವು ಯಾವಾಗ ಬೇಕಾದ್ರೂ ತಗೋಬೋದು ಅಂದ್ಬಿಟ್ಟು ನಮಗೆ ಕೂರಿಸಿ ನಮ್ಗೆ ತಿಳುವಳಿಕೆ ಕೊಟ್ಟು ನಾವು ಅದ್ರ ಮುಖಾಂತರ ಒಂದು ಸಂಘ ಸಂಸ್ಥೆ ಮಾಡಿ ಅದನ್ನು ನಾವು ಎಷ್ಟು 20 ರೂಪಾಯಿಂದನೇ ನಾವು 50 ರೂಪಾಯಿ ತನಕ ಕಟ್ಟಿ ಆ ದುಡ್ಡನ್ನ ತಗೋಗಿ ಬ್ಯಾಂಕಲ್ಲಿ ನಾವು ಹಾಕ್ದು. ಅಲ್ಲಿನ ಬ್ಯಾಂಕಲ್ಲಿ ಹಾಕ್ಬೇಕಾದ್ರೆ ಇಬ್ಬರು ಒಂದನೇ ಪ್ರತಿನಿಧಿ ಎರಡನೇ ಪ್ರತಿನಿಧಿ ಅಂತ ನಾವು ನೇಮಕ ಮಾಡಿ ಅವು ಇಬ್ಬರು ಹೆಸರಲ್ಲಿ ಖಾತೆ ಮಾಡಿಸಿ ಅಕೌಂಟ್ ಮಾಡಿಸಿ ನಾವು ದುಡ್ಡನ್ನು ವಾರ ವಾರ ಉಳಿತಾಯ ಮಾಡ್ತೀವಿ, ತಕ್ಕೋಗಿ ಹಾಕ್ತೀವಿ. ಬೇಕು ಅಂತಂದವ್ರಿಗೆ ನಾವು ನಮ್ಗೆ ಸಾಲ ಬೇಕು, ನಾವು ಇನ್ನೊಬ್ಬರ ಹತ್ರ ನಾವು ಕೈ ಸಾಸಬಾರ್ದು, ನಾವು ದುಡ್ಡಿರೋ ಸಂಪಾದನೆಯಲ್ಲಿ ನಾವು ಇನ್ನೊಬ್ಬರ ಜೊತೆಲಿ ಹೋಗಿ ನಾವು ಕೈ ಸಾಸಬಾರ್ದು, ನಮ್ಮದೇ ಅದಲ್ಲ ದುಡ್ಡು ಅಂತಂದ್ಬಿಟ್ಟು ಹೋಗಿ ನಾವು ಒಂದು ಯಾವುದೇ ಕಾರ್ಯಕ್ರಮ ಆಗಲಿ ನಮ್ಮ ಹಬ್ಬ ಬರಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಆರೋಗ್ಯಕ್ಕಾಗಲಿ ಹೋಗ್ತೀವಿ. ಇಷ್ಟು ಅಮೌಂಟ್ ಬೇಕಂತ ಎಷ್ಟು 10 ಜನ ಇದ್ರೂ ಸೈನ್ ಮಾಡಿಕೊಡ್ತೀವಿ, ಒಬ್ಬರಿಗೆ ಸಹಾಯ ಮಾಡ್ತೀವಿ. ಅದು ದುಡ್ಡಿಂದ ಬೇರೆಯವರಿಂದ ನಾವು ಗೋಗರ್ದು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅನ್ನೋದಕ್ಕಿಂತ ನಮ್ಮ ದುಡ್ಡೇ ಇದ್ರೇ ನಾವು ಇವಾಗ ಹೋಗಿ ನಾವೇ ತರ್ಬೋದಲ್ಲ ಅನ್ನೋದೊಂದು ಅದೊಂದು ನಮಗೆ ಉಪಯೋಗ ಆಯಿತು. ಗರ್ಭಿಣಿಯವರಿಗೆ ಮಕ್ಕಳಿಗೆ ಮಟ್ಕೇರಿ ಗೌರ್ಮೆಂಟ್ ಆಸ್ಪತ್ರೆ ಐತೆ, ಆಸ್ಪತ್ರೆಯಲ್ಲಿ ದೂರ ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಲ್ಲಿ ಆಸ್ಪತ್ರೆಯಲ್ಲಿ ಒಂದೆರಡು ತಿಂಗಳಿಂದನೂ ಅವ್ರಿಗೆ ನೀವು ತೋರಿಸ್ಬೇಕು, ನಮ್ಮ ಆಸ್ಪೆಟ್ಲಿಗೆ ಬರೋದು ನಿಮ್ಗೆ ಲೇಟ್ ಆದ್ರೂ ಸಡನ್ನಾಗಿ ಮಟ್ಕೇರಿ ಆಸ್ಪತ್ರೆ ಐತೆ ಅಲ್ಲಿ ತೋರಿಸಿ ಅಲ್ಲಿ ಮುಟ್ಟು ನಿಂತಿದೆಯೋ ಇಲ್ಲೋ ಅನ್ನೋದು ಒಂದು ರಕ್ತ ಇಲ್ದೇ ಅವರು ರಜೆ ಆಗಿರಲ್ಲ, ಒಂದು ಇದನ್ನೂ ರಜೆ ಆಗಿರಿ, ಯಾವುದಕ್ಕೂ ಒಂದು ನಿಮ್ಗೆ ಅನುಕೂಲ ಅಲ್ವ ಅಂತಂದ್ಬಿಟ್ಟು ನಮ್ಮ ಮಟ್ಕೇರಿ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸಿ ಅಂತಂದ್ಬಿಟ್ಟು ಅಲ್ಲಿ ತೋರಿಸ್ತಾರೆ. ಗರ್ಭಿಣಿಯಾಗಿರಮ್ಮ ನೀವು ಮುಟ್ಟು ನಿಂತೈತಮ್ಮ ಅಂತಂದ್ಬಿಟ್ಟು 2 ತಿಂಗಳಿಂದನೇ ಅಲ್ಲಿ ನಮಗೆ ಸ್ಟಾರ್ಟ್ ಮಾಡ್ತಾರೆ, ಚೆಕಪ್ ಮಾಡೋದು, ಮಾತ್ರೆ ಕೊಡೋದು, ತಿಂಗಳಿಗೆ ನಮಗೆ ಕಾರ್ಡ್ ಕೊಡ್ತಾರೆ. ಕಾರ್ಡು ನಾವು ಹೋಗ್ಬೇಕಾದ್ರೆ ಮಕ್ಕಳು ಡ್ರಾಪ್ಸ್ ಹಾಕ್ಸ್ಬೇಕಾದ್ರೆ 9 ತಿಂಗಳು 9 ಗಂಟೆ ಡ್ರಾಪ್ಸ್ ಕೊಡಬೇಕು. ಅಲ್ಲಿ ಮಕ್ಕಳು ಹೆರಿಗೆ ಆದ್ಮೇಲೂ ಮಕ್ಕಳಿಗೆ ಜಡರ ಅದು ಇದು ಕಾಯಿಲೆಗಳು ಬರುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು ಅದನ್ನು ಮಕ್ಕಳಿಗೆ ಕರ್ಕೋಗಿ ಇಂಜೆಕ್ಷನ್ ಮಾಡಿಸೋದು ಎಲ್ಲಿಂದ ನಮ್ಗೆ ಅಲ್ಲಿ ಮಟ್ಕೇರಿ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಐತೆ ಅಲ್ಲಿ ತುಂಬ ನಮಗೆ ನಾವು ಕುರುಬ್ರು ಬಂದರಂದ್ರೇ ಅವ್ರಿಗೊಂದು ಖುಷಿ. ಇಷ್ಟೊಂದು ತಿಳುವಳಿಕೆಯಿಂದನೇ ನಮ್ಮ ಜನ ಆಸ್ಪತ್ರೆಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾವ್ರಲ್ಲ, ಫಸ್ಟು ಬೆಳಿ ಬಟ್ಟೆ ಹಾಕಿದ್ರೆ ಕಂಡುಬಿಟ್ಟು ನಾವು ಓಡೋಗಿ ಕಾಡೆಲ್ಲ ಹೊಂದ್ಕೊತಿದ್ದೋ, ಇವಾಗ ಅವರೇ ನಮಗೆ ಸರ್ ನಮ್ಗೆ ಇಂಜೆಕ್ಷನ್ ಮಾಡಿಸ್ಬೇಕು ಸರ್ ನಮ್ಗೆ ಚೆಕಪ್ ಮಾಡಿಸ್ಬೇಕು ರಕ್ತ ಸಹ ಮಾಡಿಸ್ಬೇಕಂತ ಅವರೇ ತುಂಬ ಖುಷಿಯಾಗಿ ನಮ್ಮ ಜೊತೆ ಮಾತಾಡಿದಾಗ ನಮ್ಗೆ ಇನ್ನೂ ಖುಷಿ ಬರುತ್ತೆ. ಇಷ್ಟು ಜನ ನಮ್ಮ ಜನ ಮುಂದೆ ಬಂದವರಲ್ಲ ಅಂತಂದ್ಬಿಟ್ಟು ನಮ್ಮನ್ನು ನೋಡಿ ಅವರೇ ಖುಷಿ ಪಡ್ತಾರೆ ಡಾಕ್ಟ್ರೆ. ಅದು ಒಂದು ನಮ್ಗೆ ಅನುಕೂಲ ಆಯಿತು. ಮಕ್ಕಳು ವಿದ್ಯಾಭ್ಯಾಸ ಒಂದಾಯಿತು. ಆಮೇಲೆ ರೇಷನ್ಗಳು ಅಕ್ಕಿ ಕಾರಡ್ಗೆ ಕೊಡೋದು ಅದು ಆಯಿತು, ಒಳ್ಳೆಯದಾಯಿತು.
1: ಅಮ್ಮ, ಈ ಒಂದು ಅಡಿಯಲ್ಲಿ ತಾವು ಎಷ್ಟು ವರ್ಷಗಳಿಂದ ವಾಸ ಮಾಡ್ತಾ ಇದ್ದೀರಾ? ನಿಮ್ಮ ಒಂದು ಅಡಿಗೆ ನಿಮ್ಮನಹಳ್ಳಿ ಅಡಿ ಅಂತ ಹೆಸರು ಬರೋದಕ್ಕೆ ಏನಾದರೂ ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
0: ಇಲ್ಲಿ ಫಸ್ಟು ನಮ್ಮ ಕನ್ನಡದಲ್ಲಿ ದಬ್ಬೆಗೋಟೆ ಅಂತ ಊರು ಹೆಸರಿತ್ತಿದ್ದು, ದಬ್ಬೆಗೋಟೆ ಅಂತ ಕರಿತಾ ಇದ್ರು ಬೇರೆ ಜನ. ನಮ್ಮ ಆಡಿ ಜನ ಎರಕಟ್ಟೆ ಅಂತ ಕರಿತಾ ಇದ್ರು ಈ ಆಡಿನ. ಅದಕ್ಕೆ ಏನು ಮಾಡಿಬಿಟ್ರು ಈಗ ಎರಕಟ್ಟೆ ಅಂದ್ರೆ ಗೊತ್ತಾಗಲ್ಲ, ದಬ್ಬೆಗೋಟೆ ಅಂದ್ರೆ ಗೊತ್ತಾಗಲ್ಲ. ಇದಕ್ಕೆ ಒಂದು ನಮ್ಮ ಇಲ್ಲಿ ಯಜಮಾನ್ ಮಾದ್ ಅಂತ ನಮ್ಮ ತಂದೆಯವರವರು ಈ ಆಡಿ ಯಜಮಾನ್ ಆಗಿದ್ರು. ಆವಾಗ ಒಂದು ಅಧಿಕಾರಿಗಳ ಜೊತೆಲ್ಲೇ ಆಗಿಲ್ಲ ಬಂದು ಮಾತಾಡ್ಬೇಕಾದ್ರೆ ಈ ಊರಿಗೆ ಒಂದು ನಾಮಕರಣ ಮಾಡಿ ಹೆಸರು ಇಟ್ಟಂತೆ. ಈ ಊರ ಹೆಸರು ದಬ್ಬೆಗೋಟೆ ಬೇಕಾಗಿಲ್ಲ, ಎರಕಟ್ಟೆನೂ ಬೇಡಿ, ನಿಮ್ಮನಹಳ್ಳಿ ಅಂತ ಒಂದು ಹೆಸರು ಇಟ್ಬಿಡೋಣ ಈ ಊರಿಗೆ ಅಂತಂದ್ಬಿಟ್ಟು ಹೆಸರು ಇಟ್ಟಿದ್ದಂತಿದ್ದು. ಇವಾಗ ನಿಮ್ಮನಹಳ್ಳಿ ಆಡಿ ಅಂತ ಊರ ಹೆಸರಾಯಿತು.
1: ಅಮ್ಮ, ನಿಮ್ಮ ಒಂದು ಈ ಅಡಿಯಲ್ಲಿ ಪ್ರಸ್ತುತ ವಾಸ ಮಾಡ್ತಾರಂತ ಜನಸಂಖ್ಯೆ ಎಷ್ಟು, ಜೊತೆಗೆ ಯಾವೆಲ್ಲ ಬುಡಕಟ್ಟು ಜನಾಂಗದವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
0: ಇಲ್ಲಿ ನಮ್ಮ ಅಡಿಲಿ ನಿಮ್ಮನಹಳ್ಳಿ ಅಡಿಲಿ ನಾವು ಕಾಡು ಕುರುಬರು, ಸೋಲಿಗುರು, ಯರೂರು, 3 ಪಂಗಡನಾಗಿದ್ದೀವಿ. ಇಲ್ಲಿ ಜನಸಂಖ್ಯೆ 150 ಜನ ಕುಟುಂಬ ಇದೆ. 150 ಕುಟುಂಬದಲ್ಲಿ ಒಂದು 50 ಕುಟುಂಬದವ್ರಿಗೆ ಮನೆ ಇದೆ, ಇನ್ನೂ 100 ಕುಟುಂಬದವ್ರಿಗೆ ಮನೆ ಇಲ್ಲ.
1: ನಿಮ್ಮ ಒಂದು ಸಮುದಾಯದ ಬಗ್ಗೆ ನಮಗೆಲ್ಲ ತಿಳಿಸೋದಾದ್ರೆ ನಿಮ್ಮ ಜನರು ಎಲ್ಲೆಲ್ಲೆಲ್ಲ ವಾಸ ಮಾಡ್ತಾ ಇದ್ದಾರೆ, ಜೊತೆಗೆ ನಿಮ್ಮ ಜನಗಳ ಒಂದು ಪ್ರಮುಖ ಕಸುಬುಗಳು ಏನಾಗಿತ್ತು ಇಂದಿನ ಕಾಲದಲ್ಲಿ ಮತ್ತು ಪ್ರಸ್ತುತವಾಗಿ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
0: ನಮ್ಮ ಜನ ಇವಾಗ ಆಗ ಕಾಡಲ್ಲಿ ಇರಬೇಕಾದ್ರೆ ಹಬ್ಬ ಅಂತ ತೋರಿಸ್ಕೊಟ್ಟಿದೆ ನಮ್ಮ ಕಾಡು ಜನ. ಯಾವುದೊಂದು ಹಬ್ಬ ಮಾಡಬೇಕು, ಒಂದು ಯಾವ ಹಬ್ಬ ಬಂದ್ರೂ ಅದರಲ್ಲಿ ಬೆಂಕಿ ಹಾಕ್ಬಿಟ್ಟು ಬೆಳಗಾನ ಮಕ್ಕಳು ಮರಿಗಳೆಲ್ಲ ಕುಸುತ್ತಮುತ್ತ ಕೂತ್ಕೊಂಡು ಕುಣಿಯಾಟ ಮಾಡೋರು, ದೇವ್ರು ಕರೆಯೋದು, ಹಬ್ಬ ಉಣಮ್ ಅಂದರೆ ಜಾಸ್ತಿ ನಮ್ಮ ಜನನೇ ಹಬ್ಬ ಮಾಡ್ತಿದ್ದು. ಇವಾಗ ನಮ್ಮ ಜನ ಸ್ವಲ್ಪ ಕಮ್ಮಿ ಆಗವ್ರೆ ಅದನ್ನು ಮುಂದುವರಿಸ್ಬೇಕು. ಈಗಿನ ಇರೋ ಮಟ್ಟಿಗೆ ನಮ್ಮ ಸಂಪ್ರದಾಯನ ನಾವು ಯಾವ ಕಾರಣಕ್ಕೂ ನಾವು ಕಳ್ಕೋಬಾರ್ದು, ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು. ಅದು ನಮ್ಮ ಇವಾಗೆಲ್ಲ ರೈತರು ನನಗೆ ನಾವು ಇದ್ದೀವಿ ಈಗ ಓದ್ಬಿಟ್ಟಿದ್ದೀವಿ ನಾವು ಇವಾಗ ನಮ್ಗೆ ತಿನ್ನೋಕ್ಕೆ ಒಳ್ಳೆ ಫುಡ್ಗಳು ಸಿಗ್ತಾವಂತಂದ್ಬಿಟ್ಟು ನಾವು ಚೆನ್ನಾಗಿ ಬಟ್ಟೆ ಹಾಕೋತೀವಿ ಚೆನ್ನಾಗಿ

0: ಇದ್ದೀವಿ ಅಂತನ್ಬಿಟ್ಟು ನಾವು ನಮ್ಮ ಸಂಪ್ರದಾಯನ ಮರಿಬಾರ್ದು. ನಾವು ಏನೇ ತಿಂದರು ಏನೇ ಉಂಡ್ರು ನಮ್ಮ ಸಂಪ್ರದಾಯನೇ ನಾವು ನೆನೆಸ್ಕೋಬೇಕು. ಇವಾಗ ಹಂಗಿದ್ದವಲ್ಲ, ನಾವು ಅದನ್ನು ಬೆಳೆಸ್ಬೇಕಲ್ಲ ಅಂತನ್ಬಿಟ್ಟು ಎಲ್ಲೇ ಹೋಗಲಿ, ಈಗ ನಮ್ಮ ಜನ ಯಾವ ಹೊರಗಡೆ ಹೋಗ್ಲಿಕ್ಕೆ ತಾಡ್ತಾರೆ, ಬೇಕಾಗಿಲ್ಲ, ಮಾತು ಯಾಕೆ ಆಡಬೇಕು? ನಮ್ಮ ಸಂಪ್ರದಾಯ ಅದು, ನಮ್ಮ ಭಾಷೆನೇ ಆಡಬೇಕು. ನಮ್ಮ ಜನ ಇದ್ದಾಗ ನಮ್ಮ ಭಾಷೆನೇ ಆಡಬೇಕು. ನಮ್ಮ ಭಾಷೆ ಆಡಿದ್ರೆ ನಮಗೇನು ಬೇಜಾರಾಗಲ್ವಲ್ಲ, ನಾವು ಬೆಳೆದು ಬಂದಿರೋದು ನಮ್ಮ ಭಾಷೆಲಿ ತಾನೇ. ಇದು ನಮ್ಮ ಭಾಷೆನ ನಾವು ಮರೆತು ಕನ್ನಡ ಮಾತಾಡಬಾರ್ದು. ಕೆಲವರು ಈ ಮಲಯಾಳಸ್ ಆಗಿಲಿ, ಮನೇಲಿ ಮಕ್ಕಳ ಜೊತೆ ಮಲಯಾಳ ಮಾತಾಡೋದು, ಮನೇಲಿ ಎಲ್ಲ ಫ್ಯಾಮಿಲಿನ ಮಲಯಾಳ ಮಾತಾಡ್ಕೋದು, ಹಂಗೆ ಮಲಯಾಳ ಮಾತಾಡಿದ್ರೆ ನಮ್ಮ ಟ್ರೈಬ್ಸು, ನಮ್ಮ ಕಾಡು ಕುರುಬರು ಅಂತ ನಮ್ಮ ಅಧಿಕಾರಿಗಳು ನಮ್ಮನ್ನ ಹೆಂಗೆ ಗುರುತಿಸ್ಬೋದು? ಇವರು ಮಲಯಾಳ ಮಾತಾಡ್ತಾರಲ್ಲ, ಇವ್ರು ಟ್ರೈಬ್ಸ್ ಅಲ್ಲ, ಇವರು ಬೇರೆ ಜನ ಅನ್ನೋ ರೀತಿ ತಿಳ್ಕೊತಾ. ಅದರಿಂದ ನಮ್ಮ ಜನನೇ, ಕಾಡು ಕುರುಬರ ಜನನೇ ಇಲ್ಲವೇನೋ ನಮ್ಮ ದೇಶದಲ್ಲಿ ಇಲ್ಲ ಅನ್ನಂಗೆ ನಾವೇ ಮಾಡ್ಕೋತಿರೋದು ಅದನ್ನ. ಅದನ್ನ ನಾವು ಏನೇ ಮಾಡಿದ್ರು ನಮ್ಮ ಸಂಪ್ರದಾಯನ ನಾವು ಬಿಟ್ಕೊಡ್ಬಾರ್ದು. ನಾವು ಅದನ್ನು ಉಳಿಸ್ಬೇಕು, ಮುಂದೆ ನಾವು ತರಬೇಕು. ಯಾವ ಥರ ಮುಂದೆ ಹಬ್ಬ ಬರಲಿ, ಯಾವುದೇ ಬರಲಿ, ನಾವು ಎಷ್ಟು ಚೆನ್ನಾಗಿ ಸಡಗರವಾಗಿ ಒಳ್ಳೆ ಖುಷಿಯಾಗಿ ಹಬ್ಬ ಮಾಡ್ತಿದ್ದೋ, ಆವಾಗ ಬಿದಿರು ತಂದು ಕುಕ್ಕೆ ಎಣೆಯೋದು, ಮೊರೆ ಎಣೆಯೋದು ಅವಾಗ ಎಷ್ಟು ಚೆನ್ನಾಗಿ ಇರ್ತಿತ್ತು. ಅದನ್ನು ನಾವು ನಮ್ಮ ಮಕ್ಕಳಿಗೆ, ನಾವು ವಯಸ್ಸಾಗಿದ್ದೀವಿ, ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಈ ಥರ ನಮ್ಮ ಸಂಪ್ರದಾಯ ಇದೆ, ಈ ಥರ ನಾವು ಬೆಳೆಸ್ಬೇಕು ಅಂತ ನಾವು ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು.
1: ನಿಮ್ಮ ಒಂದು ಊರಿನ ಅಕ್ಕಪಕ್ಕದಲ್ಲಿ ಇರುವಂತಹ ಕಾಡಾಗಿರ್ಬೋದು, ಜೊತೆಗೆ ನದಿಗಳ ಬಗ್ಗೆ ತಿಳಿಸೋದಾದ್ರೆ ಅವು ನಿಮ್ಮ ಬದುಕಿನ ಭಾಗವಾಗಿ ಹೇಗೆ ಬೆಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ,
0: ಅವಾಗ ನಮಗೆ ಕಾಡು ಒಳಗಡೆ ಇರಬೇಕಾದ್ರೆ ಒಂಥರ ಗುಂಡಿ ಥರ ಬರೋದು ನೀರು, ಕಾಡಲ್ಲಿ ಮಳೆ ಹೋದ್ರೆ ಅಲ್ಲಿ ನೀರು ನಿಂತ್ಕೊಳ್ಳೋದು, ಆ ನೀರು ನಾವು ಕುಡಿಯೋದು, ಅದನ್ನೇ ಬಟ್ಟೆ ವಾಸ್ ಮಾಡೋದು, ಸ್ನಾನ ಮಾಡೋದೆಲ್ಲ ಹಿಂಗೆ ಮಾಡ್ತಾಯಿದ್ದು. ಆವಾಗ ಹಿಂದೆ ಕಷ್ಟ ಇತ್ತು, ಆದರೂ ಏನೂ ಮಾಡೋಕ್ಕಾಯ್ತಿರ್ಲಿಲ್ಲ. ಇವಾಗೆಲ್ಲ ನಮ್ಮನ್ನೆಲ್ಲ ಗುರ್ತಿಸ್ಕೊಂಡು ನಮ್ಮನ್ನ ಈಗ ಊರೊಳಗೆ ತಂದವರೆ, ನಾವಾಗ ಪ್ರಾಣಿಯಾಗಿ ಬೆಳ್ಕೊಂಡು ಹೋಯ್ತಿದ್ದೋ ಜೀವಿಸ್ತಿದ್ದೋ. ಇವಾಗ ನಾವು ನಾಡಿಗೆ ಬಂದು ನಾವು ಈಗ ಪ್ರಪಂಚವೆಲ್ಲ ನೋಡಿ ಕಂಡು ನಾವು ಈಗ ಜನ ನಾವು ಯಾವ ಥರ ಬದುಕಬೇಕು, ಯಾವ ಥರ ನಾವು ಬಾಳಬೇಕು, ಹೆಂಗಿರಬೇಕು, ನಾವು ಮನುಷ್ಯರಲ್ವ, ನಾವು ಯಾಕೆ ಪ್ರಾಣಿ ಥರ ಇರಬೇಕು? ನಮಗೂ ಜೀವ ತಾನೇ ಇರೋದು, ನಾವು ಮನುಷ್ಯರಲ್ವ, ಅವ್ರ ಥರ ನಾವು ಬೆಳಿಬೋದಲ್ವಾ ಅಂತನ್ಬಿಟ್ಟು ನಮ್ಗೆ ಇವಾಗ ಮಕ್ಕಳಿಗಾಗಲಿ ಯಾರಿಗಾಗಲಿ ವಿದ್ಯಾಭ್ಯಾಸ, ಫಸ್ಟು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ವಿದ್ಯಾಭ್ಯಾಸ ಕೊಟ್ಟಾಗ ನಮ್ಮ ಮಕ್ಕಳು ಮುಂದೆ ಬರ ಸಾಧ್ಯತೆ ಇದೆ. ಒಂದು ಯಾವುದಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಆಗ್ಬೋದು, ಅವ್ರು ದುಡಿಯಾಗಿ ಈಗ ಹಿಂದೆ ನಾವು ಕೂಲಿ ಮಾಡ್ತಿದ್ದೋ ಆ ಕೆಲಸನ ಈಗಿನ ಮಕ್ಕಳ ಕೈಲಿ ಒಂದು ಗಳಿಗೆ ಬಿಸಿಲು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಷ್ಟು ಕಷ್ಟನ ಅವ್ರ ಕೈಲಿ ಪಡೋಕ್ಕೂ ಆಗಲ್ಲ. ಅವರೊಂದು ಓದಿ ಮುಂದೆ ಬಂದಾಗ ಅವರು ಒಂದು ನೆರಳಲ್ಲಿ ಕೂತ್ಕೊಂಡು ಏನೋ ಅವರು ಸಣ್ಣ ಪುಟ್ಟ ಕೆಲಸನೋ ಒಂದು ಪ್ರೈವೇಟಲ್ಲೋ ಏನೋ ಅವರು ಒಂದು ಜೀವನ ಮಾಡಿಕೊಂಡು ಹೋಗ್ಬೋದು ಅನ್ನೋದು ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೋದು. ಆವಾಗ ಹಿಂದೆ ಇದ್ದದು ನಾವು ಚಾವಡಿ ಮಾಡ್ತಿದ್ದೋ, ಚಾವಡಿಲಿ ದೇವರು ಕರೆಯೋದು, ಪದ ಆಡೋದು ಎಲ್ಲನೂ ಮಾಡ್ತಿದ್ದೋ, ಇವಾಗಲೂ ಮಾಡಬೇಕು ಅದನ್ನ.
1: ಅಮ್ಮ, ಇಂದಿನ ಕಾಲದಲ್ಲಿ ನಿಮ್ಮ ಊರಿನಲ್ಲಿ ಜನರು ವೃತ್ತಿಯಾಗಿ ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ರು, ಜೊತೆಗೆ ಈಗಿನ ಕಾಲದಲ್ಲಿ ಜನರು ಏನು ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಧಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ,
0: ಇವಾಗ ರೈತರ ಮನೇಲಿ ಕೆಲ್ಸಕ್ಕೆ ಹೋಯ್ತು, ಜೀತಕ್ಕೆ ಹೋಯ್ತಿದ್ದೋ, ಅವರು ಮನೇಲಿ ವರ್ಸದಾಳಂತ ಜೀತ ಇರಿಸ್ತಾ ಇದ್ರು. ಕೆಲವರು ವರ್ಸದಾಳು ಇರಲ್ಲ, ನಾವು ತಿಂಗಳು ಗಂಟ ದುಡಿತೀವಿ ಅಂತನ್ಬಿಟ್ಟು ತಿಂಗಳು ಸೇರಿ ಕಟ್ತಿದ್ರು, ವರ್ಸದಾಳು ಸೇರಿದ್ರು, ಹಂಗೆ ಜೀವನ ಮಾಡ್ತಿದ್ರು. ಅವಾಗ ನಮ್ಮ ಸರ್ಕಾರ ಇಂದ್ರ ಕಾಲದಿಂದ ಕೇಳಿರೋದ್ರು ಇದು ನೋಡಿಲ್ಲ, ಯಾರೋ ಮಾತಾಡ್ತೀರಿ ಈ ರೀತಿ ಪರಿಸ್ಥಿತಿನ ಇತ್ತು ಹಿಂದೆ ಅಂತನ್ಬಿಟ್ಟು, ಅವರು ಜೀತಗಿರೋರ್ನೆಲ್ಲ ಜೀತ ಬಿಡಿಸ್ಬೇಕು ಅಂತನ್ಬಿಟ್ಟು ಇವಾಗ ಜೀತ ಬಿಡಿಸಿ, ಇವಾಗ ಅವರು ಕೆಲವರು ಆಡಿಲಿ ಕೆಲಸ ಮಾಡ್ತಾರೆ, ಜಮೀನಿಗಿರೋರು ಜಮೀನು ಕೆಲಸ ಮಾಡ್ತಾರೆ, ಜಮೀನು ಇಲ್ದಿರೋರು ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಕೆಲವರು ಕೊಡಗು ಕೇರಳ ಎಲ್ಲ ಏನು ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತನ್ಬಿಟ್ಟು ಕೊಡಗು ಕೇರಳಕ್ಕೆಲ್ಲ ಕೆಲಸಕ್ಕೆ ಹೋಗ್ತಾರೆ. ಇವಾಗ ಜಾಸ್ತಿ ಕೊಡಗು ಕೇರಳ ಕೆಲಸಕ್ಕೆ ಹೋಗಲ್ಲ, ಇಲ್ಲೆಲ್ಲ ಶುಂಠಿ ಕೆಲಸಗಳು ಜಾಸ್ತಿ, ಕೆಲಸಗಳು ಸಿಗ್ತದಲ್ವಾ, ಅದಕ್ಕೆ ಇವಾಗ ಯಾರೂ ಹೋಗಲ್ಲ. ಅವು ಇವಾಗ ಊಟಕ್ಕೆಲ್ಲ ಏನು ತೊಂದರೆ ಏನಿಲ್ಲ, ನಮಗೀಗ ಪಿ ಟಿ ಜಿ ರೇಷನ್ಗಳು ಬರುತ್ತೆ, ಅದನ್ನು ತಿಂತೀನಿ, ಅಕ್ಕಿಗಳು ಕೊಡ್ತಾರೆ. ಈಗ ನಮಗೆ ಈ ಕೊರೋನಾ ಬಂದಾಗಲೆಲ್ಲ ನಮ್ಮ ಸಂಸ್ಥೆ ಕಡೆಯಿಂದ ಕಿಟ್ಗಳೆಲ್ಲ ಕೊಟ್ಟರು ಮಕ್ಕಳಿಗೆ, ಇಂಜೆಕ್ಷನ್ನು ಹಾಕೋದಿಂದ ಹಿಡಿದು ನಮಗೆ. ಇವಾಗ ಇವರು ದೂರ ನಮ್ಮ ಜನ ಬಸ್ಗೆ ಓಡಾಡಲ್ವಲ್ಲ ಜಾಸ್ತಿ ಅಂತನ್ಬಿಟ್ಟು ಇವಾಗ ಏನು ಮಾಡೋರು, ನಮ್ಮ ಆಡಿಗಳಿಗೆಲ್ಲ ಆಂಬುಲೆನ್ಸ್ ಬಿಟ್ಟವ್ರೆ, ಡಾಕ್ಟ್ರುಗಳು ಬರ್ತಾರೆ, ಮೂರಲ್ಲಿ ನಾಲ್ಕು ಡಾಕ್ಟ್ರುಗಳು ಬಂದು ಸ್ವಾಮಿ ವಿವೇಕಾನಂದ ಕಡೆಯಿಂದ ಗರ್ಭಿಣಿ ಎಲ್ಲ ಅವ್ರೆ ಅಂತನ್ನೆಲ್ಲ ಹುಡುಕ್ತಾರೆ, ಅವ್ರು ಮಾತ್ರೆ ಕೊಡ್ತಾರೆ. ನಮಗೇನಾದ್ರು ಹುಷಾರಿಲ್ಲ ಅಂದರೆ ನಮಗೆ ನಮ್ಮ ಆಡಿಲೇ ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಕರೀತಾರೆ, ಬನ್ನಿ ಅಮ್ಮ ಹಬ್ಬ ಬಂದೈತೆ ತೋರಿಸಿ ಬನ್ನಿ ಅಂತನ್ಬಿಟ್ಟು ಕರೀತಾರೆ. ನಾವು

0: ಇಟ್ಕೊಂಡಿರ್ತೀವಿ ಕೆಲವ್ರು ಜನ. ನಮ್ಮ ಅಡಿಗೆ ಬರೋದು ಗುರುವಾರ ದಿವಸ ಬರೋದು ಟೆಂಪೋ. ನಾವು ಕೆಲವರು ಸ್ವಲ್ಪ ತಿಳುವಳಿಕೆ ಇರೋರು, ಇವತ್ತು ಗುರುವಾರ, ಇವತ್ತು 10 ಗಂಟೆ 11 ಗಂಟೆ ಇಲ್ಲ ನಮ್ಮ ಅಡಿಗೆ ಡಾಕ್ಟರ್ ಬರ್ತಾರೆ ತೋರಿಸಿ ಅಂತ ಕೆಲವ್ರಿಗೆ ನಾವು ಹೇಳ್ಬೋದು. ಕೆಲವರು ಗೊತ್ತಿಲ್ಲದೆ ಇರ್ತಾರೆ, ಆವಾಗ ಗಾಡೀಲಿ ನಾವು ಒಂದೊಂದು ದಿವಸ ಇರ್ತೀವಿ, ಒಂದೊಂದು ದಿವಸ ಇರಲ್ಲ. ಇಲ್ಲದಾಗ ಏನಾಗ್ತಪ್ಪ, ಅವ್ರು ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲ ಮನೆಗೆಲ್ಲ ಹೋಗಿ, ಅಮ್ಮ ಬನ್ನಿ ಗಾಡಿ ನಿಂತೈತೆ ಬನ್ನಿ ತೋರಿಸಿ ಬನ್ನಿ ಅಂತಂದ್ಬಿಟ್ಟು ಅವರೇ ಕೈ ಹಿಡಿದು ಕರ್ಕೋಗಿ ತೋರಿಸ್ತಾರೆ. ಆಮೇಲೆ ಟಿ ಬಿ ಪೇಷಂಟ್ಗಳು ತುಂಬ ಜಾಸ್ತಿ ಇತ್ತು ನಮ್ಮೂರಲ್ಲಿ, ಅಂದರೆ ನಮ್ಮ ಸೋಲಿಗರನ್ನ ಬೀದಿಲಿ ಜಾಸ್ತಿ ಇತ್ತು. ಅದನ್ನೆಲ್ಲ ಗುರುತಿಡಿಸಿ ಅವ್ರಿಗೆ ಮನೆ ಬಾಕಲಿಗೆ ಅವ್ರಿಗೆ ತಿನ್ನಕ್ಕೆ ಫುಡ್ಡು, ಒಳ್ಳೊಳ್ಳೆ ಫುಡ್ ತಂದು ಕೊಡ್ತಿದ್ರು. ಮೊಟ್ಟೆ ಒಂದೊಂದು ತಿಂಗಳಿಗೆ 30 ಮೊಟ್ಟೆ ಕೊಡ್ತಿದ್ರು ಟಿ ಬಿ ಪೇಷಂಟ್ಗಳಿಗೆ, ತಿನ್ನಲಿ ಆರೋಗ್ಯವಾಗಿರಲಿ ಅಂತನ್ಬಿಟ್ಟು. ಆಮೇಲೆ ಮುಖ್ಯವಾಗಿ ಮನೇಲಿ ತುಂಬ ತುಂಬ ಭಾರಿ ಎಷ್ಟೇ ದುಡ್ದು ಬಂದ್ರೂ ಮನೇಲಿ ಹೆಂಡತಿ ಮಕ್ಕಳಿಗೆ ನೆಮ್ಮದಿ ಇರಲಿಲ್ಲ. ಅದು ಕೆಲವರು ಏನು ಮಾಡ್ಬಿಡು ಅದನ್ನು ಗುರುತಿಸ್ಕೊಂಡ್ರು. ಕೆಲವರು ಇದು ಕುಡಿಯೋದನ್ನ ಬಿಡಿಸ್ಬೇಕಲ್ಲ ಅಂತಂದ್ಬಿಟ್ಟು ನಮ್ಮ ಕೆಂಚನಳ್ಳಿಗೆ ಟ್ರೈನಿಂಗ್ ಕೊಟ್ಟರು. ಕರ್ಕೊಂಡೋಗಿ ಅವರೇ ಗಾಡಿ ತಂದು ಗಾಡೀಲಿ ಕರ್ಕೊಂಡೋಗಿ ಅವ್ರಿಗೆ ಕ್ಯಾಂಪ್ ಇಟ್ಟು ಅವ್ರನ್ನ ಕುಡಿತದ ನಿಲ್ಲಿಸ್ಬೇಕು ಅಂತಂದ್ಬಿಟ್ಟು ಕೆಲವರು ಬಿಟ್ರು. ಇವಾಗ ಕೆಲವರು ಬಿಟ್ಬಿಟ್ಟು ಕೆಲವರು ಜಮೀನು ಮಾಡಿಕೊಂಡು ಅವ್ರ ಮನೆ ಸಂಸಾರ ನೋಡಿಕೊಂಡು ಚೆನ್ನಾಗಿ ಅವರೇ. ಒಬ್ಬೊಬ್ಬರು ಇನ್ನೂ ಸ್ವಲ್ಪ ಬುಡ ಹತ್ರದಲ್ಲ ಅವರೇ ಬಿಡ್ತಾರೆ. ಆದರೂ ಅವ್ರು ಬಿಡಲಿಲ್ಲ ಅಂದರೂ ನಮ್ಮ ಸಂಸ್ಥೆಯವ್ರು ಬಿಡಲ್ಲ, ಹುಡುಕಿ ತಗೊಂಡೋಗಿ ಅವ್ರು ಬಿಡಿಸ್ತಾರೆ. ಅದು ನಂಬಿಕೆ ನಮಗೈತೆ. ಮತ್ತು ಇನ್ನು ಅದು ತುಂಬ ಅಡಿಗಳಲ್ಲಿ ಜಾಸ್ತಿ ಇತ್ತು, ಇವಾಗೆಲ್ಲ ಕಮ್ಮಿ ಆಗೈತೆ ಕುಡಿಯೋದು. ಯಾಕಂದರೆ ಅವರು ವಾರ ವಾರ ಬಂದು ಚೆಕ್ ಮಾಡ್ತಿರ್ತಾರೆ, ಎಲ್ಲ ಸಂಘ ಸಂಸ್ಥೆಗೆ ಬರ್ತಾರಲ್ಲ ನಮಗೆ ಕೇಳ್ತಾರೆ ನಮ್ಮನ್ನ, ಏನಮ್ಮ ಇವಾಗೆಲ್ಲರೂ ನಿಮ್ಮ ಯಜಮಾನರು ಕುಡಿತಿದ್ದಾರಾ ಏನು ಅಂತೆಲ್ಲ ಕೇಳ್ತಿರ್ತಾರೆ. ಆವಾಗ ನಾವು ಇರೋ ಕಷ್ಟ ನಾವು ಹೇಳ್ಕೊತೀವಿ. ಆಗ ಅವರು ಪುನಃ ಗುರುತಿಸಿ ಪುನಃ ಒಂದ್ಸತಿ ಕ್ಯಾಂಪ್ ಇಡ್ತಾರೆ ಅವ್ರನ್ನ. ಅದೊಂದು ತುಂಬ ತುಂಬ ಮಕ್ಕಳಿಗೆ ಒಂದು ತಂದೆ ತಾಯಿ ಚೆನ್ನಾಗಿ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು ಅನ್ನೋದೊಂದು ಕುಟುಂಬದೊಂದು ಬಿಡಿಸೋರಲ್ಲ, ಅದೊಂದು ತುಂಬ ಟ್ಯಾಂಕ್ಸ್ ಅದು.
1: ಅಮ್ಮ, ನಿಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ತಿಳಿಸೋದಾದರೆ, ನಿಮ್ಮ ಹಬ್ಬಗಳು ಆಚರಣೆಗಳು ಹೇಗೆ ವಿಭಿನ್ನವಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ,
0: ನಾವು ಆಗಾಗ ಕಾಡಲ್ಲಿದ್ದಾಗ ಯಾವುದಾದ್ರೂ ಒಂದು ಹಬ್ಬ ಬಂದರೂ ನಾವೇ ಅದನ್ನು ಎಲ್ಲೋ ಇವಾಗೇನಾದ್ರೂ ಮೈಗೀಗು ಅದಿದ್ರು ಡಕ್ಕಿಕ್ಕೆಲ್ಲ ಹಾಕಿ ಕೇಳ್ತಾರೆ ಮನೆಗಳಲ್ಲಿ ಹಾಡಿಗಳಲ್ಲಿ. ಆವಾಗ ಏನೂ ಇಲ್ಲ, ನಾವೇ ಆಗ ಡೋಲು ಆಮೇಲೆ ಕೊರಳು ಊತ್ತಿದ್ರು, ಡೋಲು ಊತ್ತಿದ್ರು. ಆವಾಗ ಎಲ್ಲರೂ ಕಾಡಲ್ಲಿ ಒಳ್ಳೆ ಹಬ್ಬ ಅದು ಅಂದರೆ ನಮಗೆ. ಆವಾಗ ಇವಾಗ ಸೀರಿಯಲ್ ಲೈಟ್ಗಳೆಲ್ಲ ಊರೊಳಗೆ ಹಾಕ್ಕೊಂಡು ಹಬ್ಬ ಮಾಡ್ತಾರೆ, ನಾವಾವಾಗ ಕಾಡಲ್ಲಿ ಬೆಂಕಿಯಲ್ಲಿ ಹಬ್ಬ ಮಾಡ್ತಾ ಇದ್ದು. ಅದೇ ಒಳ್ಳೆ ಬೆಂಕಿ ಹಾಕ್ಬಿಟ್ರೆ ಒಳ್ಳೆ ಇದು ಲೈಟ್ಗಳೇನು ಉರಿತದು ಅನ್ನೋದು ಅದೊಂದು ಆ ಟೈಮಲ್ಲಿ ಆವಾಗ ಹಬ್ಬ ಮಾಡ್ತಿದ್ದಂಗೆ ಒಂದು ಖುಷಿ ಇರ್ತಿತ್ತದು. ಎಲ್ಲ ಅಡಿಗಳಿಂದ ಬರೋದು ಹಬ್ಬ ಮಾಡೋದು ಎಲ್ಲರೂ ಚೆನ್ನಾಗಿರ್ತಿತ್ತು ಆ ಕಾಡೊಳಗಡೆ. ಇವಾಗೆಲ್ಲ ಊರಲ್ಲಿ ಬಂದಿದ್ದೀನಿ, ಇವಾಗೆಲ್ಲ ಸೌದೆಗೆ ಸ್ವಲ್ಪ ಹಿಂಸೆ ಅಲ್ವಾ, ಇವಾಗ ಮನೆಗೆ ಅಡುಗೆ ಮಾಡೋಕ್ಕೆ ಸೌದೆಗಳಿರಲ್ಲ, ಇವಾಗೆಲ್ಲ ಗ್ಯಾಸ್ ಇರೋದ್ರಿಂದ ಈಗ ಬೆಂಕಿ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗೇನಂತಂತಂದರೆ ನಾವು ಈಗ ಸಂಘ ಮಾಡ್ಕೊಂಡಿದ್ದೀವಲ್ಲ, ಏನಾರು ಹಬ್ಬ ಮಾಡಬೇಕಂದ್ರೆ ನಾವು ಸಂಘದವರೆಲ್ಲ ಸೇರಿ ಮಾತಾಡ್ಕೋತೀವಿ. ನೋಡಿ ನಮ್ಮ ಸಂಘದಲ್ಲಿ ನಾವು ಒಬ್ಬೊಬ್ಬರು ಇಷ್ಟಿಷ್ಟು ಹಣ ಅಂತ ಇಟ್ಕೊಂಡು ನಾವು ಹಬ್ಬ ಮಾಡಬೇಕಲ್ವ, ಆವಾಗ ಈ ಲೈಟ್ಗಳು ಅದಿದು ಬಲ್ಬ್ಗಳ ತಂದು ಆಡಿಲಿ ನಾವು ಎಲ್ಲ ಹಾಕ್ಕೊಂಡು ನಾವು ಹಬ್ಬ ಮಾಡ್ತೀವಿ ನಮ್ಮ ಚಾವಡಿಲಿ. ಇವಾಗ ಜಸ್ಟು ಮಾರ್ಚಲ್ಲಿ ನಮ್ಮ ಆಡಿಲೆ ಒಂದು ಮದುವೆ ಮಾಡಿದೋ ಸಂಪ್ರದಾಯಲ್ಲಿ ಆಡಿ ಮದುವೆ ಮಾಡಲೇಬೇಕು, ನಾವು ಮರಿಬಾರ್ದು, ಅಲ್ಲಿ ಹೋಗಿ ಯಾಕೆ ಮದುವೆ ಮಾಡಬೇಕು, ನಮ್ಮ ಆಡಿಲೆ ಇದೆ, ನಮಗೆ ಚಾವಡಿನೇ ಇರಲಿಲ್ಲ. ಆವಾಗ ಹಿಂಗೆ ಬಂದವ್ರ ಜೊತೆ ಹಿಂದೂ ಪರಿಸ್ಥಿತ ಸಂಸ್ಥೆ ಕಡೆಯಿಂದ ನಮಗೆ ಒಂದು ಚಾವಡಿ ಮಾಡಿಕೊಟ್ರು. ಆ ಚಾವಡಿಲಿ ನಾವು ಇವಾಗ ಏನೇ ಮಳೆ ಬರಲಿ, ಸಂಘ ಬರೆಯೋದಾಗಲಿ, ಯಾರೇ ಬರಲಿ, ನಮಗೆ ಒಂದು ಕೂತ್ಕೊಳ್ಳೋಕೊಂದು ಅನುಕೂಲ ಆಯಿತು. ಅದರಲ್ಲಿ ಇವಾಗ ಮುಂದೆ ತಿಂಗಳು March 12 ಒಂದು ಮದುವೆ ಆಯಿತು ಚಾವಡಿಲಿ. ಚಾವಡಿಲೇ ಮಾಡಬೇಕು, ಯಾಕೆ ಬೇರೆ ಕಡೆ ಮಾಡಬೇಕು ಅಂತನ್ಬಿಟ್ಟು ಚಾವಡಿಲೇ ಮದುವೆ ಆಯಿತು, ನಮ್ಮ ಆಡಿ ಮದುವೆ ಆಯಿತು. ಹಂಗೆ ಮುಂದೆ ಇನ್ನೂ ಬೆಳೆದು ಬೆಳೆಯ ಮಕ್ಕಳಿಗಾಗಲಿ ನಮ್ಮ ಚಾವಡಿಲೇ ನಾವು ನಮ್ಮ ಸಂಪ್ರದಾಯ ಪ್ರಕಾರನೇ ನಾವು ಮದುವೆ ಮಾಡಬೇಕು ಅನ್ನೋದು ಒಂದು ನಮ್ಗೆ ಖುಷಿ ಆಯ್ತದೆ. ಈಗವಾಗ ನಮ್ಗೆ ಸಮುದಾಯ ಭಾವ ಎಲ್ಲ ಅಡಿಗಳಲ್ಲೂ ಸಮುದಾಯ ಭಾವನ ಕಟ್ಕೊಡ್ತಾವ್ರೆ, ಅದಕ್ಕೊಂದು ಟ್ಯಾಲೆಟ್ ಮನೆ ಕಟ್ಕೊಡ್ತಾವ್ರೆ, ಎಲ್ಲ ಅನುಕೂಲ ನಮಗೆ. ಇವಾಗ ಇವಾಗ ಇವಾಗ ಎಲ್ಲ ಮಾಡ್ತಾವ್ರೆ, ಎಲ್ಲ ಗುರುತಿಸಿ ನಮ್ಮನ್ನ. ನಾವು ಕಾಡಲ್ಲಿದ್ದ ಸ್ಥಿತಿಲ್ ಅಂತ ಇವಾಗಿಲ್ಲ, ಮಕ್ಕಳಲ್ಲಿ ವಿದ್ಯಾಭ್ಯಾಸದಾಗಲಿ ಪ್ರತಿಯೊಂದಕ್ಕೂ ಇವಾಗ ಮುಂದೆ ಬಂದವ್ರೆ. ನಾವು ಇಷ್ಟೆಲ್ಲ ಮಾಡಿ ನಮ್ಗೆ ಏನೂ ಇಲ್ಲ ಏನೂ ಇಲ್ಲ ಅಂತ ನಾವು ಹೇಳೋದು ಸುಳ್ಳು. ಇರೋದನ್ನ ಇದಂತೇ ಹೇಳಬೇಕು, ನಮ್ಮ ಮಾಡಿರೋದನ್ನ ಮಾಡ್ತಾವ್ರೆ ಅಂತಲೇ ಹೇಳಬೇಕು. ಪ್ರತಿಯೊಂದು ಟ್ರೀಟ್ಮೆಂಟ್ ಆಗಲಿ ಒಂದು ಆಸ್ಪತ್ರೆಗೆ ಹೋಗ್ತೀವಿ

0: ಒಂದು ಆಸ್ಪತ್ರೆಗೆ ಹೋಯ್ತೀನಿ, ಕೆಲವರು ದುಡ್ಡಿರಲ್ಲ, ಕೆಲವರು ಹತ್ರ ದುಡ್ಡಿರುತ್ತೆ, ಅವಾಗ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸಲ್ಲ. ಅವ್ರನ್ನ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಅಡ್ಮಿಂಟ್ ಮಾಡಿ ಅವ್ರಿಗೆ ಊಟ ತಿಂಡಿ ಕೊಟ್ಟು ಅವ್ರ ಜೋಪಾನಾಗಿ ನೋಡಿ ಅವರು ನೀವು ಬೇಕಾದ ಲಾಸ್ಟಲ್ಲಿ ಅಮ್ಮ ಇಷ್ಟು ಅಮೌಂಟ್ ಕಟ್ಟರು ಕಟ್ಟಿ ಕಟ್ತೋರಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಸೇಫ್ಟಿ ಮಾಡಿ ಅವ್ರನ್ನ ಆರೋಗ್ಯವಾಗಿ ಅವನ್ನ ವಾಪಸ್ ಗಾಡೀಲಿ ಮನೆಗೆ ತಂದುಬಿಡ್ತಾವ್ರೆ. ಕಾಸಿಲ್ಲ ಅಂತ ಅವ್ರು ವಾಪಸ್ ಕಳಿಸ್ತಾ ಇಲ್ಲ. ಎಷ್ಟೋ ಜನನೂ ಅವರು ನೋಡಿ ಟ್ರೀಟ್ಮೆಂಟ್ ಕೊಡ್ತಾವ್ರೆ, ಯಾಕಂದ್ರೆ ಆಡಿ ಜನ ಒಂದಂತವು ಅವ್ರ ಹತ್ರ ಅಮ್ಮ ಹಣ ಕಾಸು ಇರಲ್ಲ ಅವ್ರನ್ನ ಅಂತಂದ್ಬಿಟ್ಟು. ನಮ್ಮ ಜನಕ್ಕಂತನೇ ಸ್ವಾಮಿ ವಿವೇಕಾನಂದ ಕಡೆಯಿಂದ ಕೆಲವರು ಮಕ್ಕಳು ಆಗಲಿ ದೊಡ್ಡವರಾಗಲಿ ಅದೊಂದು ಹಿಂದೆ ಹೋಗಿದ್ರು, ನಾವು ಎಷ್ಟು ನಮ್ಮ ಆಡಿ ಜನೇ ಇರ್ತಾ ಇರಲಿಲ್ಲ. ಯಾಕಂದ್ರೆ ಅಂತೆ ಕಾಯಿಲೆಗಳನ್ನೆಲ್ಲ ಒಳ್ಳೇದು ಮಾಡಿ ಇಲ್ಲಿ ಆಗಲ್ಲ ಕಾಯಿಲೆಗಳು, ಈ ಕಾಯಿ ಇಲ್ಲಿ ಆಸ್ಪತ್ರೆಯಲ್ಲಿ ವಾಸ ಮಾಡೋಕ್ಕಾಗಲ್ಲ ನೀವು ಮನೆಗೆ ಹೋಗಿ ಅಂತ ಅವ್ರ ಬಾಯಿಲಿ ಬರಲಿಲ್ಲ. ಇಲ್ಲಿ ಆಗಲ್ಲ ಇಲ್ಲಿ ಯಾವ ಕಾಯಿಲೆಗಳು ಟ್ರೀಟ್ಮೆಂಟ್ ಕೊಡ್ಬೋದು, ಯಾವ ಕಾಯಿಲೆ ವಾಸ ಮಾಡ್ಬೋದು ಅದನ್ನು ಇಲ್ಲಿ ಮಾಡ್ತಾರೆ. ಇಲ್ಲಿ ಆಗಲ್ಲ ಅನ್ನೋ ಕಾಯಿಲೆಗಳನ್ನ ಮುಂದೆ ಅವರೇ ಗಾಡೀಲಿ ಕರ್ಕೊಂಡೋಗಿ ಮೈಸೂರಿಗೆ ಕರ್ಕೊಂಡೋಗಿ ಅಲ್ಲಿ ಏನಾಗಬೇಕು, ಯಾವ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಇದಕ್ಕೆ ಯಾವ ಸಂಬಂಧಪಟ್ಟ ಡಾಕ್ಟರ್ಗೆ ನಾವು ಕಂಡುಹಿಡಿದು ಇದಕ್ಕೆ ಭೇಟಿ ಮಾಡಿ ಕೊಡಬೇಕು ಅಂತಂದ್ಬಿಟ್ಟು ನಾವು ನಮ್ಮನ್ನು ಮೈಸೂರು ತನಕ, ಮೈಸೂರು ಬೆಂಗಳೂರು ತನಕ ಕರ್ಕೊಡ್ತಾರೆ ಅವ್ರ ಗಾಡೀಲಿ. ಕರ್ಕೋಗಿ ಒಳ್ಳೇದು ಮಾಡಿಕೊಡ್ತಾರೆ. ಇದು ಹೃದಯ ಕಾಯಿಲೆ ಆಗಲಿ, ಇದು ಗರ್ಭಕೋಶ ಕಾಯಿಲೆಗಳಾಗಲಿ, ನಮ್ಮ ಯಂಗ್ಸ್ಗಳಿಗೆ ಜಾಸ್ತಿ ಗರ್ಭಕೋಶ ಹೃದಯ ಕಾಯಿಲೆಗಳೇ ಜಾಸ್ತಿ, ಅದರಿಂದ ಎಲ್ಲ ಕಂಡುಹಿಡಿದು ನಮ್ಗೆ ಅದೊಂದು ತುಂಬ ತುಂಬ ಒಳ್ಳೇದು ಮಾಡ್ತಾವ್ರಿ. ಇವಾಗ ಅಷ್ಟೆಲ್ಲ ಮಾಡಿ ನಮ್ಗೆ ಇನ್ನೂ ಮಾಡಿಲ್ಲ ಮಾಡಿಲ್ಲ ಅನ್ನಕ್ಕೆ ಹೋಗಬಾರ್ದು. ನಾವು ಎಲ್ಲನೂ ಮಾಡ್ತಾವ್ರೆ. ನಮಗೆ ಈಗ ಒಂದು ದುಡ್ಡು ಉಳಿಸೋದ್ರಿಂದಾಗಲಿ, ಮಕ್ಕಳ ವಿದ್ಯಾಭ್ಯಾಸದಿಂದಾಗಲಿ, ಸ್ಕೂಲ್ ಕಳಿಸೋದಿಂದಾಗಲಿ, ಶಿಸ್ತು ಯಾವ ಥರ ಶಿಸ್ತು ನಡಿಬೇಕು, ಸಂಘ ಸಂಸ್ಥೆಯಲ್ಲಿ ಕೂತ್ಕೊಂಡು ಯಾವ ಥರ ಶಿಸ್ತಾಗಿ ಸಂಘ ಮಾಡಬೇಕು, ಮಕ್ಕಳಿಗೆ ಯಾವ ರೀತಿ ಕಲಿಸಬೇಕು, ಅಧಿಕಾರಿಗಳಿಗೆ ಬಂದರೆ ಯಾವ ರೀತಿ ಮಾತಾಡಬೇಕು, ಅವ್ರನ್ನ ಯಾವ ರೀತಿ ನಮ್ಮ ಮಾಡಿ ಒಳಗಡೆ ಕರಿಬೇಕು, ಅವ್ರನ್ನ ಯಾವ ರೀತಿ ಕುಂಡಿಸ್ಬೇಕು, ಅವ್ರಿಗೆ ನಾವು ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ನಮ್ಗೆ ಶಿಸ್ತು ನಮ್ಮನ್ನ ಕಲಿಸ್ತಾವ್ರಿ. ಇವಾಗ ಒಂದು ಈಗ ಒಂದು ಈ ಆಡಿಲಿ ಗೊತ್ತಿರೋರು ಇರ್ತಾರೆ, ಈ ಆಡಿಲಿ ಗೊತ್ತಿರೋರಿಲ್ಲ, ಎಲ್ಲ 115 ಆಡಿಲು ಗೊತ್ತಿರೋ ಜನನ ಭೇಟಿ ಮಾಡಿಸೋಕ್ಕೋಸ್ಕರನೇ ಆಡಿಲು ಒಂದೊಂದು ತಿಂಗಳಿಗೆ ಆಡಿ ಸಭೆ ಮಾಡ್ತಾರೆ ನಮಗೆ. ಯಾಕಂದರೆ ಈ ಆಡಿ ಜನ ಆಡಿಗೆ ಹೋಗಿ ನಮ್ಮ ಆಡಿಲಿ ಈ ರೀತಿ ಸಂಘ ನಡೆಸ್ತಾ ಇದ್ದೀವಿ, ನಮ್ಮ ಆಡಿ ಇಷ್ಟು ಒಗ್ಗಟ್ಟಿದ್ದೀವಿ, ನಿಮ್ಮ ಆಡಿಲಿ ಇದೇ ಥರ ಒಗ್ಗಟ್ಟಿರಬೇಕು, ನೀವು ಮಕ್ಕಳನ್ನ ಇದೇ ಥರ ಬೆಳೆಸಬೇಕು ಅಂತ ನಾವು ಹೋಗಿ ಇನ್ನೊಂದು ಆಡಿಗೆ ಭೇಟಿ ಕೊಡ್ತೀವಿ. ಅಲ್ಲಿಂದ ಇನ್ನೊಂದು ಆಡಿಗೆ ಭೇಟಿ ಕೊಟ್ಟು ನಾವು ಎಷ್ಟು ಸಂಘ ಸಂಸ್ಥೆ ನಮ್ಮ ಜನ ಎಲ್ಲೆಲ್ಲ ಅವರ ಎಲ್ಲರೂ ನಮ್ಗೆ ಪರಿಚಯ ಮಾಡಿಸ್ಕೊಟ್ಟಿರ ಅಂತ ನಮ್ಗೆ ಸಹಾಯ ಮಾಡಿರೋದೆ ಸ್ವಾಮಿ ವಿವೇಕಾನಂದ ಕಡೆಯಿಂದ. ಇವಾಗ ಇಲ್ಲಿ ತಿಂಗಳಿಗೊಂದ್ಸತಿ ನಮ್ಮ ಲೆಕ್ಕ ಪುಸ್ತಕ ನಾವು ಎಷ್ಟು ಕಟ್ಟಿದ್ದೀವಿ, ಯಾವ ಥರ ಬುಕ್ ಬರೀತಾವ್ರೆ, ಯಾವ ಥರ ಇವರು ದುಡ್ಡು ಯಾವ ಥರ ಉಳಿಸ್ತಿದ್ದಾರೆ ಅನ್ನೋದರಲ್ಲಿ ನಮಗೆ ಕೆಂಚಿನಹಳ್ಳಿಲಿ ನಮ್ಗೆ ತಿಂಗಳಿಗೊಂದ್ಸತಿ ಒಕ್ಕೂಟದ ಮೀಟಿಂಗ್ ಅಂತ ಇರ್ತಾರೆ. ನಮ್ಗೆ ಎಲ್ಲ ಸಂಘದವರು ಒಂದು ತಿಂಗಳು ಎಲ್ಲರೂ ಹೋಗಿ ಒಂದೊಂದು ತಿಂಗಳಿಗೋಗಿ ಮೀಟಿಂಗ್ ಸೇರಬೇಕು. ನಾವು ನಮ್ಮ ಸಂಘದಲ್ಲಿ ಈ ರೀತಿ ನಮ್ಗೆ ಇಷ್ಟು ಸೌಲಭ್ಯ ಮಾಡ್ತಾವ್ರೆ, ನಮ್ಗೆ ಇಷ್ಟು ಕೆಲಸ ಆಗಬೇಕು, ಇಷ್ಟು ಕೆಲಸ ಆಗಿಲ್ಲ, ನಮ್ಗೆ ಡ್ರೈನೇಜ್ ಆಗಿಲ್ಲ, ನಮ್ಗೆ ಯಾವ್ಯಾವ ವಸ್ತು ಯಾವುದು ಸಿಗ್ತಿಲ್ಲ ಅಂತ ನಮ್ಮ ಆಡಿ ನಮ್ಗೆ ಕಷ್ಟ ಸುಖ ಏನಿರುತ್ತೆ ಎಲ್ಲ ನಾವು ತಿಂಗಳ ಮೀಟಿಂಗಲ್ಲಿ ಕೆಂಚಿನಹಳ್ಳಿಲಿ ಹೋಗಿ ನಾವು ಅವ್ರಿಗೆ ಅವ್ರ ಮುಂದೆ ನಾವು ಹೇಳಬೇಕು. ಅವರು ಅವಾಗ ನಾವು ಹೇಳಿದಾಗ ಅವರು ಮುಂದೆ ಏನು ಕ್ರಮ ತೆಗಿಬೇಕು, ಇದಕ್ಕೆ ಏನು ಪರಿಹಾರ ಹುಡುಕ್ಬೇಕು ಅನ್ನೋದು ಅವರು ನಮ್ಮನ್ನ ಹುಡುಕ್ತಾರೆ. ನೆಕ್ಸ್ಟ್ ತಿಂಗಳು ಅವರು ಈ ಕೆಲಸ ಆಗಿದ್ದಿರೋದು ನಾವು ಹೇಳಿರ್ತೀವಲ್ಲ, ಆ ಕೆಲಸನ ಅವ್ರು ಮಾಡಿ ನಮ್ಗೆ ಈ ಕೆಲಸ ಆಗಿದೆಯಮ್ಮ ಈ ರೀತಿ ಆಗಿದೆ, ಒಂದು ಮಕ್ಕಳಿಗಾಗಲಿ ಒಂದು ದೊಡ್ಡವ್ರಿಗಾಗಲಿ ಒಂದು ರೇಷನ್ ಕಾರ್ಡ್ ಇರಲ್ಲ, ಒಂದು ಆಧಾರ್ ಕಾರ್ಡ್ ಇರಲ್ಲ, ಆಮೇಲೆ ಒಂದು ಕ್ಯಾಸ್ಟ್ ಇನ್ಕಮ್ ಕರೆಕ್ಟಾಗಿರಲ್ಲ, ಒಂದು ಮಕ್ಕಳಿಗೆ ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಇವತ್ತು ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ ಅನ್ನೋದು ನಮ್ಮ ಆಡಿಗಳೇ ಅದೇ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಆ ಸಂಸ್ಥೆ ಅವರೆಲ್ಲ ಗುರುತಿಸಿ ನಮ್ಮ ಆಡಿಲಿ ಒಬ್ಬರಿಗೂ ರೇಷನ್ ಕಾರ್ಡ್ ಇಲ್ಲ ಅನ್ನಂಗಿಲ್ಲ, ಕ್ಯಾಸ್ಟ್ ಇನ್ಕಮ್ ಇಲ್ಲ ಅನ್ನಂಗಿಲ್ಲ, ಪ್ರತಿ ಒಂದು ಆಡಿಗೂ ನಮ್ಗೆ ನಿಮ್ಮದಿ ಕೇಂದ್ರಕ್ಕೆ ನಮ್ಮನ್ನ ಕರ್ಕೊಂಡೋಗಿ ನಮ್ಮನ್ನ ಕರ್ಕೊಂಡೇ ಹೋಗೋದ್ಕಿಂತ ಅವರೇ ಬಂದು ನಮ್ಮ ರೆಕಾರ್ಡ್ಸ್ ಎಲ್ಲ ಈಸ್ಕೊಂಡು ಅವರೇ ನಿಮ್ಮದಿ ಕೇಂದ್ರಕ್ಕೆ ಹೋಗಿ ಅಲ್ಲೆಲ್ಲ ಮಾಡಿಸ್ಕೊಬಂದು ಅವ್ರವ್ರ ಕೈಲಿ ಅವ್ರವರು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಕೊಡ್ತಾವ್ರೆ. ಅದು ಇವಾಗ ಎಲ್ರಿಗೂ ಮುಂದೆ ತೊಂದರೆ ಆಗಬಾರ್ದು ಇವರು ಅಂತಂದ್ಬಿಟ್ಟು ಅದೊಂದು ನಮ್ಮ ಹೆಲ್ಪ್ ಮಾಡ್ತಾವ್ರೆ. ಇನ್ನೊಂದು ಯಾನ್ ಪೋಸ್ಟಲ್ಲಿ ಒಂದು ಒಕ್ಕೂಟದ ಘಟಕ ಅಂತ ನಮ್ಮದು ಒಂದು ಸಂಸ್ಥೆ ಇದೆ, ಅಲ್ಲಿ ನಾವು ಎಲ್ಲ ಸಂಘದವರೆಲ್ಲ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ನಮ್ಮದು ಏನು ನಮ್ಗೆ ತೊಂದರೆ ಇದೆಯಾ ಅಲ್ಲಿ ನಮ್ಗೆ ಸಾಲ ಕೊಡ್ತಾರೆ, ನಮ್ಗೆ ಸಾಲ ಬೇಕು ಅಂದ್ರೂ ಕೊಡ್ತಾರೆ, ಇಲ್ಲ ನಮ್ಗೆ ಬೇಡ ಅಂತಂದ್ರೂ ಇರ್ತಾರೆ. ಬೇಕು ಅಂತಂದ್ರೆ ನಮ್ಮ ಸಾಲ ಅಲ್ಲಿಂದನೂ ನಾವು ಪಡ್ಕೊಂಡು ನಾವು ಬಿತ್ತನೆ ಬೀಜ ಗೊಬ್ಬರಗಳು ಏನು ತರಬೇಕು ಎಲ್ಲ ಮಾಡ್ತೀವಿ. ಆಮೇಲೆ ನಮಗೆ ಬಿತ್ತನೆ ಬೀಜ ಕೊಡ್ತಾರೆ, ಗೊಬ್ಬರ ಕೊಡ್ತಾರೆ, ಆಮೇಲೆ ತಾರ್ಪಾಲ್ಗಳು ಕೊಡ್ತಾವ್ರೆ, ಎಲ್ಲನೂ ನಮ್ಗೆ ಮಾಡ್ತಾವ್ರಲ್ಲ. ಇನ್ನೂ ಮಾಡಿಲ್ಲ ಅನ್ಬಾರ್ದು, ನಾವು ಮಾಡಿರೋದನ್ನ ಮಾಡೋರು ಅಂತಲೇ ನಾವು ಹೇಳಬೇಕು.
1: ಈಗಿನ ಕಾಲದಲ್ಲಿ ನಿಮ್ಮ ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ ಸವಾಲುಗಳೇನು?

0: ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅಥವಾ ಮೂಲಭೂತ ಸೌಕರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಾದ್ರೆ.
1: ಸಮಸ್ಯೆ ಅಂತಂದ್ರೆ ನಮಗೆ ಇವಾಗ ಮಕ್ಕಳೂರಿಗೆ ಅದೇ ಮನೆಗಳದೊಂದು ಸಮಸ್ಯೆ ಇದೆ. ಮನೆಗಳಿಲ್ಲ, ಒಂದೊಂದು ಮನೇಲಿ ಮೂರು ಕುಟುಂಬ ಇದ್ದಾರೆ. ನಮ್ಗೆ ಅದೊಂದು ಮನೆಗಳು ಒಂದು ಇರಬೇಕು. ಕೆಲವ್ರ ಮನೆಗಳಲ್ಲಿ ಬಾಗಿ ಜ್ಯೋತಿನೂ ಇಲ್ಲ, ಕೆಲವ್ರಿಗೆ ನಮಗೆ ನೀರ ವ್ಯವಸ್ಥೆ ಸ್ವಲ್ಪ ಕಡಿಮೆ. ಆದ್ರೂ ನಾವು ಬರೋ ತನಕ ಕಾಯಬೇಕು. ಅದನ್ನು ಸ್ವಲ್ಪ ಮನೆಗಳದ್ದು ಸ್ವಲ್ಪ ಹಿಂಸೆ ಆಗಿರೋದು. ಈಗ
0: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ಕೆ ಬಯಸ್ತೀರ?
1: ಇವಾಗ ನಮಗೆ PTG ರೇಷನ್ ಕೊಡ್ತಾವ್ರೆ, ಅದನ್ನು ನಾವು ದುರುಪಯೋಗ ಪಡಿಸಬಾರ್ದು. ಅವ್ರು ಕೊಡೋಂಥದ್ದನ್ನ ನಾವು ಉಳಿಸಿ ನಮ್ಮ ಮಕ್ಕಳಿಗಾಗಿ ನಾವು ಅದನ್ನು ನಾವು ಬೇಯಿಸಿ ನಮ್ಮ ಮಕ್ಕಳು ಕೊಡಬೇಕು. ನಾವು ತಿನ್ನಬೇಕು, ತುಪ್ಪ ಕೊಡ್ತಾರೆ ನಾವು ತಿನ್ನಬೇಕು, ನಾವು ತಿನ್ನಲಿ ಅಂತ ಕೊಡ್ತಾರೆ. ಮೊಟ್ಟೆ ಕೊಡ್ತಾರೆ ನಾವು ತಿನ್ನಲಿ ಅಂತ ಕೊಡ್ತಾರೆ. ಆರೋಗ್ಯವಾಗಿರಲಿ ನಮ್ಮ ಜನ. ಕಾಡಲ್ಲೆಲ್ಲ ಸಿಗ್ತಾ ಇತ್ತು ಸೊಪ್ಪು, ಗೆಣಸು, ಬೇರು ಎಲ್ಲ ತಿಂದು ನಾವು ಒಳ್ಳೆ ಗಟ್ಟಿಮುಟ್ಟಿಯಾಗಿದ್ದೋ. ಇವಾಗ ನಾಡಿಗೆ ಬಂದಿದ್ದೀವಿ, ಇವಾಗ ಗ್ಯಾಸನ್ನು ಊಟ ನಮಗೆ ಆಗಲ್ಲ. ಇವಾಗ ನೀರು, ಕರೆಂಟಿನ ನೀರು, ಕರೆಂಟಿನ ಊಟ, ಈಗ ರಾಗಿ ಮಿಲ್ಲು ಕೊಡ್ತಿದ್ದೀವಿ ಕರೆಂಟು, ಅದೆಲ್ಲ ನಾವು ಎಲ್ಲ ಗ್ಯಾಸ್ಟಿಕ್ಕು ಆಗಿ ನಾವು ನಮ್ಮ ಆರೋಗ್ಯನ ಹಾಳು ಮಾಡ್ಕೋತೀವಿ ಅಂತಂದ್ಬಿಟ್ಟಿಗೆ ನಮ್ಮ ಸರ್ಕಾರ ಕಂಡುಹಿಡಿದು ನಮಗೆ ಮೊಟ್ಟೆ, ರೇಷನು, ಕಾಳು, ಕಡ್ಡಿ ಎಲ್ಲ ನಮಗೆ ಹೇಳ್ಬೇಕಂತಂದರೆ ನಮ್ಮ ಆಡಿ ಜನನೇ ರಾಜರು ಅನ್ನಬೇಕು. ಯಾಕಂದರೆ ಎಲ್ಲ ನಮಗೆ ಮನೆ ಹತ್ರಕ್ಕೇ ನಮ್ಗೆ ಲಾರಿಲೇ ಲೋಡ್ ಇಳಿಸ್ಬೇಕಾದ್ರೆ ಯಾರಿಗೂ ಆ ಥರ ಇಳಿಸ್ಕೊಡಲ್ಲ. ನಮ್ಮ ಆಡಿ ಜನ ನಾವೇ ರಾಜರು. ನಾವು ರಾಜರಂಗಿರೋದನ್ನೇ ರಾಜರಂಗಿ ನಾವು ಬೆಳಿಬೇಕು. ರಾಜರಿದ್ದು ನಾವು ಕೀಳ್ಮಟ್ಟಕ್ಕೆ ಹೋಗ್ಬಾರ್ದು. ಅದನ್ನು ಕೊಡೋದನ್ನ ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ನಾವು ತಿನ್ನಬೇಕು. ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕು, ಮಕ್ಕಳು ಶಿಸ್ತನ್ನದು ಕಳಿಸ್ಬೇಕು. ಒಂದು ಸಂಘ ಸಂಸ್ಥೆ ಆಗಲಿ, ನನಗೆ ಯಾಕೆ ಸಂಘ ಅಂತ ಮಾಡಬಾರ್ದು, ನನಗೂ ನಾನು ಸಂಘದಲ್ಲಿ ಇರಬೇಕು, ನಾನು ಒಂದು ಸಂಘ ಸದಸ್ಯರಾಗಿ ನಾವು ಬೆಳಿಬೇಕು ಅನ್ನೋದು ನಾವು ಇರಬೇಕು. ಆಡಿಲಿ ಯಾರಿಗೆ ಏನೇ ಕಷ್ಟ ಬಂದರೂ ಅವ್ರ ಮನೆ ಕಷ್ಟ ನನಗೆಲ್ಲ ಅನ್ನಕ್ಕೆ ಹೋಗ್ಬಾರ್ದು. ಕೈಯಾರೇ ಕಷ್ಟ ಬಂದರೂ ಅವ್ರಿಗೂ ಅವ್ರ ಕಷ್ಟನೂ ನಾವು ಭಾಗಿಯಾಗಿ ಅವ್ರನ್ನ ಬಂಧಿಸ್ಬೇಕು. ಒಂದು ಗರ್ಭಿಣಿಯರಾಗಲಿ, ಕೆಲವರು ಓದಿರಲ್ಲ, ಕೆಲವರು ಓದಿರ್ತಾರೆ, ಕೆಲವ್ರಿಗೆ ತಿಳುವಳಿಕೆ ಇರಲ್ಲ, ಕೆಲವ್ರಿಗೆ ಬುದ್ಧಿವಂತೆ ಸ್ವಲ್ಪ ಇದು ಇರುತ್ತೆ. ಅದನ್ನೆಲ್ಲ ನಾವು ಬಂದವ್ರಿಗೆ ಹೋಗ್ಯಪ್ಪ ಹಿಂಗೆ ಆಸ್ಪತ್ರೆಗೆ ಹೋಗಿ ನೀವು ಗರ್ಭಿಣಿ ಆದವರು ಟ್ರೀಟ್ಮೆಂಟ್ ತಗೊಳ್ಳಿ, ಮಾತ್ರೆ ತಗೊಳ್ಳಿ, ತಿಂಗ್ ಚೆಕಪ್ ಮಾಡಿಸಿ ಅಂತ ಅದನ್ನು ಹೇಳ್ಕೊಡ್ಬೇಕು. ನಾವು ಮಕ್ಕಳಿಗೆ ಮೇನ್ ಆಗಿ ವಿದ್ಯಾಭ್ಯಾಸ ಕೊಡಬೇಕು. ಇವಾಗ ನಮಗೇನು ತಿನ್ನಕ್ಕೇನು ಕೊರತೆ ಇಲ್ಲ. ಅದನ್ನು ಆ ತಿನ್ನ ಕೊರತೆ ಇಲ್ದಿರೋದನ್ನ ಆ ರೈಸನ್ನು ನಾವು ತಿಂದು ನಾವು ಬೆಳಿಬೇಕು, ನಾವು ಚೆನ್ನಾಗಿರಬೇಕು ಅಂತಂದರೆ ನಾವು ಮುಂದೆ ನಾವು ಬರಬೇಕು. ನೀವು ನಮ್ಮ ಆಡಿಗೆ ಜನ ಎಲ್ಲಿದ್ರೂ ಚೆನ್ನಾಗಿರಬೇಕು, ಎಲ್ಲಿದ್ರೂ ಓದಿ ವಿದ್ಯಾವಂತರಾಗಿರಬೇಕು, ಎಲ್ಲಿದ್ರೂ ನಮ್ಮ ಆಡಿ ಜನ ಮುಂದೆ ಬಂದವರೇ ಚೆನ್ನಾಗವ್ರೆ. ಇವಾಗ ಏನೋ ನಮ್ಮ ಮಕ್ಕಳು ಇವಾಗ ಓದಿರೋ ಸ್ವಾಮಿ ವಿವೇಕಾನಂದ ಸ್ಕೂಲಲ್ಲಿ ಓದಿರೋ ಮಕ್ಕಳು ಯಾರೂ ಕೇವಲ ಆಗಿಲ್ಲ. ಎಲ್ಲ ಗಾರ್ಡ್ ಆಗವ್ರೆ, ಫಾರೆಸ್ಟರ್ ಆಗವ್ರೆ, ವಾಚರ್ಗಳಾಗವ್ರೆ. ನೀ ಎಲ್ಲಿ ಓದ್ಯಪ್ಪ ಅಂದರೆ ನಾ ಸ್ವಾಮಿ ವಿವೇಕಾನಂದ ಹೊಸಳ್ಳಿಲಿ ಓದ್ತಿದ್ದು ನಾನಲ್ವಾ. ಇವಾಗ ವಾಚರ್ ಕಾಲ್ ಆಯಿತು, ಅಪ್ಲಿಕೇಶನ್ ಹಾಕ್ದೆ, ಇವಾಗ ನನ್ನ ಕೆಲಸ ಸಿಕ್ತು ಅಂತಂದ್ಬಿಟ್ಟು ಎಲ್ಲ ಬಂಡೀಪುರ ಆಗಲಿ, ಗುಂಡ್ಲಪೇಟೆ ಆಗಲಿ, ಎಡೆಯಾಲ ಯಾವ್ಯಾವ ಕಡೆ ನೋಡಿದ್ರು ನಮ್ಮ ಟ್ರೈಬ್ಸ್ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಬರ್ತಿದ್ರೆ ನೋಡೋಕ್ಕೆ ಒಂದು ಖುಷಿ. ಅದೇ ಥರ ಇನ್ನೊಂದು ಹಾಡಿಲೂ ಬೆಳಿಬೇಕು, ಇನ್ನೊಂದು ಹಾಡಿಲೂ ಬೆಳಿಬೇಕು. ಅದೇ ಥರ ಎಲ್ಲ ಹಾಡಿಗಳ ಮಕ್ಕಳು ಎಲ್ಲ ನಮ್ಮ ಟ್ರೈಬ್ಸ್ ಮಕ್ಕಳೆಲ್ಲ ನಮ್ಮ ಗಾರ್ಡ್ ಆಗಬೇಕು, ಫಾರೆಸ್ಟರ್ ಆಗಬೇಕು, ವಾಚರ್ಗಳಾಗಬೇಕು. ನಮ್ಮ ಕಾಡನ್ನು ಉಳಿಸ್ಬೇಕು. ನಮ್ಮ ಕಾಡಲ್ಲಿ ಅವರು ಅಜ್ಜ ಇಟ್ಟು ನಮ್ಮ ಕಾಡು ಒಳಗಡೆ ಓಡಾಡ್ತಿದ್ರೆ ಒಂದು ಅದು ಒಂದು ಖುಷಿ ಇರಬೇಕು. ಯಾಕಂದರೆ ಮುಂದೆ ನಮ್ಮ ಅಜ್ಜ ಅಜ್ಜಿ ತಾತ ಮುತ್ತಾತನ ಕಾಲದಿಂದ ನಮ್ಮ ಕಾಡಲ್ಲೇ ಬೆಳೆದಿರೋದಲ್ವ. ಅದು ಈಗಿನಿರೋ ಮಕ್ಕಳು ಅದ್ರ ಕಾಡೊಳಗೆ ಬೆಳವಣಿಗೆ ಆಗಬೇಕು. ಕಾಡನ್ನ ಸುತ್ತಮುತ್ತ ಅವರು ಓಡಾಡ್ಕೊಂಡಿದ್ದಾಗ ಅದು ನಮಗೆ ಒಂದು ಕಾಡು ಇದ್ದದಕ್ಕೂ ನಮ್ಮ ಒಂದು ಹೆಸರು ಹಸದು. ನಮ್ಮ ಕಾಡಲ್ಲೇ ನಮ್ಗೆ ಕಾಡೇ ನಾಡು, ನಮ್ಗೆ ಕಾಡೇ ಪ್ರಪಂಚ. ಅದು ನಮ್ಮದು, ನಮ್ಮ ಕಾಡು ಅದು. ಇದೇ ಥರ ಎಲ್ಲ ಆಡಿ ಮಕ್ಕಳು, ಎಲ್ಲ ಆಡಿ ನಮ್ಮ ಮಹಿಳೆಯರು ಮುಂದೆ ಬರಬೇಕು. ಎಲ್ಲ ಆಡಿ ಮಹಿಳೆಯರು ಒಂದು ತಮ್ಮ ನಮ್ಮ ಮಕ್ಕಳ ಬಗ್ಗೆ ಗಮನಿಸಿ ತಮ್ಮ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಒಳ್ಳೆ ಒಳ್ಳೆ ಒಳ್ಳೆ ಕೆಲಸ ಕೊಟ್ಟು. ಯಾಕಂದರೆ ನಾನು ಮಕ್ಕಳ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮಕ್ಕಳು ನಮ್ಮ ಹೊಟ್ಟೆಲಿ ಹುಟ್ಟಕ್ಕೆ ಯಾವಾಗಲೂ ನಾನು ನಿಮ್ಮ ಹೊಟ್ಟೆಲಿ ಹುಟ್ತೀನಿ ಹುಟ್ತೀನಿ ಅಂತ ಯಾವಾಗಲೂ ನಮ್ಮನ್ನ ಹೇಳಿರಲ್ಲ, ಅವ್ರು ಕೇಳಿರಲ್ಲ, ಹೇಳಿರಲ್ಲ. ಅದು ನಾವಾಗಿ ಅವ್ರನ್ನ ಹುಟ್ಟಿಸಿ ಜನ್ಮ ಕೊಟ್ಟಿರ್ತೀವಿ. ಆ ಜನ್ಮ ಕೊಟ್ಟಿರೋ ತಪ್ಪಿಗೆ ಮಕ್ಕಳಿಗೆ ಮುಂದೆ ಅವ್ರಿಗೆ ಭವಿಷ್ಯ ನೀಡಬೇಕು, ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕು. ನಾವು ಹಾಳಾಗಿದ್ದೀವಿ ಅಂತ ನಮ್ಮ ಮಕ್ಕಳನ್ನ ಹಾಳು ಮಾಡಬಾರ್ದು. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರು ಕಾಲ್ಮೇಲೆ ನಿಂತ್ಕೊಳ್ಳೋಕೆ ಮಾಡಿದಾಗ ಮಾತ್ರ ತಂದೆ ತಾಯಿಗೆ ಒಳ್ಳೆಯ ಹೆಸರು ಬರೋದು. ನಾವು ಎತ್ತದಕ್ಕೆ ಈ ಮಕ್ಕಳನ್ನ ಸಾಕೋದಕ್ಕೂ ಈ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಕೊಟ್ಟಿದ್ದೀವಿ, ಒಳ್ಳೆಯ ವಿದ್ಯೆ ಕೊಟ್ಟಿದ್ದೀವಿ ಅಂತ ಮಕ್ಕಳು ಅವಾಗ ನಮ್ಮ ತಾಯಿ ನಮ್ಮ ತಂದೆ ನನ್ನನ್ನು ಸಾಕಿರೋದಕ್ಕೂ

0: ನನ್ನ ಜನ್ಮ ಕೊಟ್ಟಿರೋದಕ್ಕೂ ನನ್ನನ್ನು ಹಾಳು ಮಾಡಿಲ್ಲ, ನನ್ಗೆ ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ದಾರಿಯಲ್ಲಿ ನನಗೆ ನಡೆಸ್ಬಿಟ್ರು, ನಾನು ಅದನ್ನು ಉಳಿಸಿ ನಾವು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಮಕ್ಕಳ ಮನಸ್ಸಲ್ಲಿ ಬರಬೇಕದು. ಯಾವತ್ತು ನಮ್ಮ ಮಕ್ಕಳನ್ನ ಬೇರೆ ಸಟಕ್ಕೆ ನಾವು ಬಲಿ ಪಡಿಸ್ಬಾರ್ದು. ಅದು ನಮ್ಮ ಕಾಲದಲ್ಲಿ ಮುಗಿದೋಯ್ತು, ಈ ಕಾಲದಲ್ಲಿ ಯಾವಾಗಲೂ ಅದು ಚೆನ್ನಾಗಿ ಬೆಳಿಬೇಕು ಅಂತ ನಾನು ಎಲ್ಲ ಆಡಿಗಳು ಮಹಿಳೆಯರಿಗಾಗಲಿ, ಯಾಕಂದ್ರೆ ಮಹಿಳೆಯರಂತಂದರೆ ಜಾಸ್ತಿ ಮಕ್ಕಳ ಬಗ್ಗೆ ಕಾಲೇಜಿಗೆ ತಕೊಳ್ಳೋದು ಮಹಿಳೆಯರೇ, ವಿದ್ಯಾಭ್ಯಾಸಕ್ಕಾಗಲಿ ಮನೆಯಲ್ಲಿ ಕುಟುಂಬದಲ್ಲಿ ಪ್ರತಿಯೊಂದು ಭಾಗದಲ್ಲಿಯೂ ಜಾಸ್ತಿ ಪಾತ್ರ ಮಹಿಳೆಗೆ ಮಾತ್ರ ಇರೋದು ಹೊರತು ಪುರುಷರಿಗೆ ಅಷ್ಟೇ ಇರಲ್ಲ. ಮಹಿಳೆಯಿಂದ ಮಕ್ಕಳಿಂದ ಪೂರ್ತಿ ಸಂಪೂರ್ಣವಾಗಿ ಅವ್ರಿಗೆ ಇರೋದು ಮಕ್ಕಳ ಬಗ್ಗೆ ಆಗಲಿ ಕುಟುಂಬದ ಬಗ್ಗೆ ಆಗಲಿ ಮಹಿಳೆಗೆ ಇರೋದು. ಎಲ್ಲ ಮಹಿಳೆಯರಿಗೆ ನಾನು ಹೇಳ್ತಾ ಇರೋದು, ನಿಮ್ಮ ಎಲ್ಲ ಮಹಿಳೆಯರಿಗೂ ತುಂಬ ತುಂಬ ಸ್ವಾಗತ, ಧನ್ಯವಾದಗಳು.
1: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
0: ಧನ್ಯವಾದಗಳು.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ನಿಮ್ಮನಹಳ್ಳಿ ಹಾಡಿಯ ಶ್ರೀಮತಿ ನೀಲಮ್ಮರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಕೇಳುಗರ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟ್ಗಿರಿ ಗ್ರಾಮ ಪಂಚಾಯಿತಿಯ ನೆಮ್ಮನಹಳ್ಳಿ ಅಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ಹಿರಿಯರಾದ ಶ್ರೀಮತಿ ನೀಲಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಕೇಳುಗರೆ, ಇದುವರೆಗೂ ಸಮುದ್ರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/5/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ದಿಲೀಪ್ ಶೆಟ್ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಇವರು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಪ್ರಾರ್ಥನಾರವರು ಕಾಸ್ಮೊಟಾಲಜಿಸ್ಟ್ ಹಾಗೂ ಚರ್ಮರೋಗ ತಜ್ಞರು. ಇವರು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕ

0: ಚಿಕ್ಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕಾನೂನು ಸಲಹೆ. ವರದಕ್ಷಿಣೆ ಕಾಯ್ದೆ ಕುರಿತು ಹೆಚ್ಡಿ ಕೋಟೆಯ ವಕೀಲ ಸಂಘದ ಸಹಕಾರ್ಯದರ್ಶಿಗಳು ಹಾಗೂ ವಕೀಲರಾದ ಶ್ರೀಯುತ ಮಣಿರಾಜ್ ಜೋಬಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
4: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
3: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
4: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
3: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
3: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿರಾಜು ಬಿ, ವಕೀಲರು, HD ಕೋಟೆ ವಕೀಲರ ಸಂಘದ ಸಹಕಾರ್ಯದರ್ಶಿ. ಈ ದಿನ ವರದಕ್ಷಿಣೆ ನಿಷೇಧ ಕಾಯ್ದೆ ಹಾಗೂ ವರದಕ್ಷಿಣೆ ಎಂದರೇನು, ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಬಂದಿರುತ್ತೇನೆ. ವರದಕ್ಷಿಣೆ ಎಂದರೆ ಅದು ಹೇಗೆ ಪ್ರಾರಂಭವಾಯಿತು ಮತ್ತು ಯಾವಾಗ ಪ್ರಾರಂಭವಾಯಿತು? ವರದಕ್ಷಿಣೆ ಭಾರತದಲ್ಲಿ ಬಹಳ ಸಮಯದಿಂದ ಅಸ್ತಿತ್ವದಲ್ಲಿರುವ, ಆಳವಾಗಿ ಬೇರೂರಿರುವ ಸಾಮಾಜಿಕ ದುಷ್ಟತನಗಳಲ್ಲಿ ಒಂದಾಗಿದೆ. ಭಾರತದಲ್ಲಿನ ವರದಕ್ಷಿಣೆ ವ್ಯವಸ್ಥೆಯು ಮದುವೆಯ ಷರತ್ತಿನಂತೆ ವರನಿಗೆ ಅಥವಾ ಅವನ ಕುಟುಂಬಕ್ಕೆ ನಗದು ಮತ್ತು ಸರಕುಗಳು ಮತ್ತು ಆಸ್ತಿ ಇತ್ಯಾದಿಗಳನ್ನು ನೀಡುವುದನ್ನು ಈ ವರದಕ್ಷಿಣೆ ಎಂದು ಕರೆಯಲಾಗುತ್ತದೆ. ಇದು ಇತ್ತೀಚಿನ ಪರಿಕಲ್ಪನೆಯಲ್ಲ, ಅಂದರೆ ಬ್ರಿಟಿಷರ ಆಳ್ವಿಕೆಗೂ ಮೊದಲೇ ಪ್ರಾರಂಭವಾಗಿತ್ತು. ಆದರೆ ಆ ಸಮಯದಲ್ಲಿ ವರದಕ್ಷಿಣೆ ವ್ಯವಸ್ಥೆ, ಇಂದಿನ ಆಲೋಚನೆ ಎಂದರೆ ಮದುವೆಯ ನಂತರ ವಧು ಮತ್ತು ಆರ್ಥಿಕವಾಗಿ ಸ್ಥಿರವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು, ಸಂತೋಷದ ಜೀವನವನ್ನು ನಡೆಸಲು ಅಗತ್ಯವಿರುವ ಎಲ್ಲ ಸೌಕರ್ಯಗಳನ್ನು ಅವಳು ಹೊಂದಿದ್ದಾಳೆ ಎಂದು ಖಚಿತಪಡಿಸಿಕೊಳ್ಳುವುದು. ಅಂದರೆ ಬ್ರಿಟಿಷರು ಮಹಿಳೆಯರು ಆಸ್ತಿ ಹೊಂದಿರುವುದನ್ನು ನಿಷೇಧಿಸುವ ನಿಯಮ ಜಾರಿಗೆ ತಂದಾಗ ಮಹಿಳೆಯರು ಆಸ್ತಿ ಹೊಂದುವ ಹಕ್ಕನ್ನು ಕಳೆದುಕೊಂಡರು. ಇದು ಗೊಂದಲ ಸೃಷ್ಟಿಸಿದೆ, ಯಾಕೆಂದರೆ ಮಹಿಳೆ ಹೊಂದಿರುವ ಎಲ್ಲ ಆಸ್ತಿ ನೇರವಾಗಿ ಅವಳ ಗಂಡನಿಗೆ ಹೋಗುತ್ತದೆ, ಅವಳಿಗೆ ಏನೂ ಸಿಗುವುದಿಲ್ಲ. ಮತ್ತು ಈ ಪುರುಷರು ಮಹಿಳೆಯರಿಗೆ ಕಿರುಕುಳ ನೀಡಲು ಪ್ರಾರಂಭಿಸುವುದರಿಂದ ಇದು ಮಹಿಳೆಯರಲ್ಲಿ ಪ್ರಾಬಲ್ಯ ಭಾವನೆಯನ್ನು ಸೃಷ್ಟಿಸಿದೆ. ವರದಕ್ಷಿಣೆ ವ್ಯವಸ್ಥೆಯು ಭಾರತದಲ್ಲಿ 1961 ಪ್ರಾರಂಭವಾಯಿತು ಮತ್ತು ಅಸಂಖ್ಯಾತ ಸಮಸ್ಯೆಗಳಿಂದ ಕಾರಣವಾಯಿತು. ವರದಕ್ಷಿಣೆ ವ್ಯವಸ್ಥೆಗೆ ಸಂಬಂಧಿಸಿದ ಸಮಸ್ಯೆಗಳು ಧರ್ಮ, ಜಾತಿ, ಮತ ಮತ್ತು ಸ್ಥಳೀಯ ಅವಲಂಬಿಸಿ ಬದಲಾಗುತ್ತವೆ ಮತ್ತು ನಿಖರವಾದ ಕಾರಣಗಳನ್ನು ನಿರ್ಣಯಿಸುವುದು ತುಂಬ ಕಷ್ಟಕರ. ವರದಕ್ಷಿಣೆ ವ್ಯವಸ್ಥೆಯು ಕೆಲವು ಕಾರಣಗಳು ನೋಡಬಹುದಾದರೆ, ಏಕೆ ಈ ವರದಕ್ಷಿಣೆ, ಈ ಪಿಡುಗು ಇನ್ನೂ ನಮ್ಮ ದೇಶದಲ್ಲಿ ತೊಲಗುತ್ತಿಲ್ಲ, ಅದಕ್ಕೆ ಏನು ಕಾರಣ ಎಂದು ಅಧ್ಯಯನ ಮಾಡಿದಾಗ ಗೊತ್ತಾಗುವುದು, ಮೊದಲಿಗೆ ಶಿಕ್ಷಣದ ಕೊರತೆ. ವಧು ಮತ್ತು ಅವರ ಕುಟುಂಬಗಳಲ್ಲಿ ವರದಕ್ಷಿಣೆಯನ್ನು ನಿಷೇಧಿಸುವ ಅಸ್ತಿತ್ವದಲ್ಲಿರುವ ಕಾನೂನುಗಳ ಬಗ್ಗೆ ಅರಿವನ್ನು ಅಥವಾ ಶಿಕ್ಷಣದ ಕೊರತೆಯು ಪ್ರಚಲಿತ ವರದಕ್ಷಿಣೆ ವ್ಯವಸ್ಥೆಯ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಉನ್ನತ ಶಿಕ್ಷಣದ ಕೊರತೆಯಿಂದಾಗಿ ಅವರಲ್ಲಿ ಹೆಚ್ಚಿರುವ ತಮ್ಮ ಹಕ್ಕುಗಳು ಮತ್ತು ಕಾನೂನನ್ನು ನಿರ್ಲಕ್ಷಿಸುತ್ತದೆ. ಅದರಿಂದ ಅವರ ಅಜ್ಜ ಅಜ್ಜಿ ಅವರಿಗೆ ರವಾನಿಸುವ ಎಲ್ಲವನ್ನು ಸ್ವೀಕರಿಸುತ್ತದೆ.

ಎರಡನೇದು ಪಿತೃಪ್ರಧಾನ ಸಮಾಜ. ಪುರುಷನು ಶ್ರೇಷ್ಠ ಸ್ಥಾನಮಾನವನ್ನು ಹೊಂದಿರುವ ಮತ್ತು ತನ್ನ ಮನೆಗಳಲ್ಲಿ ಹಾಗೂ ಸಮಾಜದಲ್ಲಿ ಪ್ರಾಬಲ್ಯದ ವಾತಾವರಣವನ್ನು ಸೃಷ್ಟಿಸಲು ಅನುಮತಿಸಲಾದ ಮತ್ತೊಂದು ಸಾಮಾಜಿಕ ವ್ಯವಸ್ಥೆ ಪಿತೃಪ್ರಭುತ್ವ. ಅನಾದಿ ಕಾಲದಿಂದಲೂ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಪುರುಷರಿಗೆ ಶ್ರೇಷ್ಠ ಸ್ಥಾನಮಾನವನ್ನು ನೀಡಲಾಗಿದೆ. ಅಲ್ಲಿ ಮಹಿಳೆಯರಿಗೆ ತಮ್ಮ ಮತ ಚಲಾಯಿಸಲು ಅಥವಾ ಕುಟುಂಬದೊಳಗೆ ತಮ್ಮ ಅಭಿಪ್ರಾಯವನ್ನು ನೀಡಲು ಸಹ ಅವಕಾಶ ಇರುವುದಿಲ್ಲ. ಇದು ಪುರುಷರು ಮದುವೆಯ ಪ್ರತಿಯಾಗಿ ವರದಕ್ಷಿಣೆ ಮುಂತಾದ ಅನಗತ್ಯ ಬೇಡಿಕೆಗಳನ್ನು ಕೇಳುವ ಹಕ್ಕನ್ನು ನೀಡುತ್ತದೆ, ಏಕೆಂದರೆ ಮಹಿಳೆಯರು ಅದನ್ನು ನಿರಾಕರಿಸಲು ಯಾವುದೇ ಮಾರ್ಗವಿಲ್ಲ. ಈ ರೀತಿಯಾಗಿ ಪುರುಷರು ಸಮಾಜದಲ್ಲಿ ತಮ್ಮ ಉನ್ನತ ಪಾತ್ರದ ಸ್ಥಾನಮಾನವನ್ನು ಪೂರೈಸುತ್ತಾರೆ. ಅಂದರೆ ಈ ಪಿತೃಪ್ರಧಾನದಲ್ಲಿ ಅಂದರೆ ಪುರುಷರಿಗೆ ಆದ್ಯತೆ ಇರುವುದರಿಂದ ಅವರು ಶ್ರೇಷ್ಠರು, ಅವರಿಗೆ ವರದಕ್ಷಿಣೆ ನೀಡಬೇಕು ಎಂಬ ಒಂದು ಪಿಡುಗನ್ನು ಸಮಾಜದಲ್ಲಿ ಕೆಲವಷ್ಟು ಮಂದಿಗಳು ಹೊಂದಿರುತ್ತಾರೆ, ಅದನ್ನು ತೊಡೆದು ಹಾಕಬೇಕು. ನಂತರದಲ್ಲಿ ದುರಾಸೆ, ವರನ ಶಿಕ್ಷಣ ವೃತ್ತಿ ಮತ್ತು ಸಂಪತ್ತನ್ನು ಸರಿದೂಗಿಸಲು ವರದಕ್ಷಿಣೆಯನ್ನು ನೀಡುವಂಥದ್ದು. ಅಂದರೆ ಯಾರಿಗೆ ವರನಿಗೆ ಮದುವೆ ಮಾಡುವ ಸಂದರ್ಭದಲ್ಲಿ ವರನು ಶ್ರೀಮಂತನಾಗಿರುತ್ತಾನೆ, ಅವನಿಗೆ ಸರಿಸಮವಾಗಿ ನಾವು ಅವನಿಗೆ ಉಡುಗೊರೆಯಾಗಿ ಅಥವಾ ವರದಕ್ಷಿಣೆಯನ್ನು ನೀಡಿದರೆ ನಮ್ಮ ಘನತೆ ಗೌರವ ಹೆಚ್ಚಾಗುತ್ತದೆ ಎಂಬುದು ಕೆಟ್ಟ ಪರಿಕಲ್ಪನೆಯನ್ನು ಹೊಂದುವುದು ಸಹ ಒಂದು ಅಪರಾಧವಾಗಿದೆ. ಹಾಗೆ ಸಾಮಾಜಿಕ ಸ್ಥಾನಮಾನ, ಭಾರತದಲ್ಲಿ ಮದುವೆಯ ಪ್ರಸ್ತಾಪಗಳನ್ನು ಕಳೆದುಕೊಳ್ಳುವುದನ್ನು ಅಗತ್ಯ ಅಗೌರವ ವಿಷಯವೆಂದು ಪರಿಗಣಿಸಲಾಗುತ್ತದೆ. ವಧುವಿನ ಕುಟುಂಬದ ಸಾಮಾಜಿಕ ಸ್ಥಾನಮಾನಕ್ಕೆ ಹಾನಿ ಮಾಡುತ್ತದೆ. ಹೀಗಾಗಿ ತಮ್ಮ ಸಾಮಾಜಿಕ ಸ್ಥಾನಮಾನವನ್ನು ರಕ್ಷಿಸಿಕೊಳ್ಳಲು ಕುಟುಂಬಗಳು ತಮ್ಮ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ ವರದಕ್ಷಿಣೆ ಬೇಡಿಕೆಯನ್ನು ಸ್ವೀಕರಿಸುತ್ತಾರೆ. ಹಾಗೆ ವರದಕ್ಷಿಣೆ ಕಾನೂನುಗಳನ್ನು ದುರ್ಬಲ ಅನುಷ್ಠಾನ, ಅಂದರೆ ಇಂಥ ದುಷ್ಟ ವ್ಯವಸ್ಥೆಯಿಂದ ಮಹಿಳೆಯರನ್ನು ರಕ್ಷಿಸಲು ಸಂವಿಧಾನವು ಹಲವಾರು ಕಾನೂನುಗಳನ್ನು ನೀಡಿದೆ. 1961 ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಮತ್ತು 2005 ಗೃಹ ಹಿಂಸಾಚಾರದಿಂದ ಮಹಿಳೆಯ ರಕ್ಷಣೆ ಕಾಯ್ದೆ ಮುಂತಾದ ಕಾನೂನುಗಳನ್ನು ಬಹಳ ದಿನದಿಂದಲೂ ಚಾಲ್ತಿಯಲ್ಲಿ ಇದ್ದರೂ ಸಹ ಅಜ್ಞಾನದ ಮುಸುಕಿನಡಿಯಲ್ಲಿ ಜನರು ಸಾಮೂಹಿಕವಾಗಿ ಭಾಗವಹಿಸುವಿಕೆಗಾಗಿ ಈ ಕಾನೂನುಗಳನ್ನು ಅನುಷ್ಠಾನವು ನಿಷ್ಠಪರಿಣಾಮಕಾರಿಯಾಗಿಲ್ಲ. ಹಾಗಾಗಿ ಎಷ್ಟೇ ಕಾನೂನು ಇದ್ದರೂ ಸಹ ಅದನ್ನು ಲೆಕ್ಕಿಸದೆ ಕೆಲವು ಪಿಡುಗುಗಳಿಗೆ ಬಲಿಪಶುವಾಗಿ ವರದಕ್ಷಿಣೆಯನ್ನು ಈಗಲೂ ಸಹ ನೀಡುತ್ತಾರೆ. ಅದನ್ನು ಕೆಲವರು ಪ್ರಶ್ನಿಸಿದರೆ ಅದು ವರದಕ್ಷಿಣೆಯಲ್ಲ, ನನ್ನ ವರನಿಗೆ ಕೊಡುವಂಥ ಉಡುಗೊರೆ ಎಂದು ತಮ್ಮ ತಬ್ಬಿಬ್ಬಾಗಿ ಬಾಯಿ ಮುಚ್ಚಿಸುತ್ತಾರೆ. ವರದಕ್ಷಿಣೆ ವ್ಯವಸ್ಥೆಯು ಕೆಲವೊಂದು ಪರಿಣಾಮಗಳು ನೋಡುವುದಾದರೆ ವರದಕ್ಷಿಣೆಗೆ ಸಂಬಂಧಿಸಿದ ದೌರ್ಜನ್ಯ. ಪ್ರಸ್ತುತ ಭಾರತದಲ್ಲಿ ಅಂದರೆ ವಿಶ್ವದಲ್ಲೇ ಅತಿ ಹೆಚ್ಚು ವರದಕ್ಷಿಣೆ ಸಂಬಂಧಿತ ಸಾವುಗಳು ಹೊಂದಿದ್ದು ಪ್ರತಿ 90 ನಿಮಿಷಕ್ಕೆ ಸರಾಸರಿ ಒಂದು ಸಾವು ಸಂಭವಿಸುತ್ತಿದೆ. ವರದಕ್ಷಿಣೆ ಸಂಬಂಧಿತ ದೌರ್ಜನ್ಯವು ವರದಕ್ಷಿಣೆಗಾಗಿ ಮಹಿಳೆಯರಿಗೆ ಮಾನಸಿಕ ಮತ್ತು ದೈಹಿಕ ಕಿರುಕುಳ ನೀಡುವುದನ್ನು ಒಳಗೊಂಡಿದೆ. ಅವುಗಳನ್ನು ಚಿತ್ರಹಿಂಸೆ ನೀಡಿ ಕೊಲ್ಲುವುದು ಸಮಾಜದಲ್ಲಿ ಸಾಮಾನ್ಯ ಅಭ್ಯಾಸವಾಗಿದೆ. ಈ ದೌರ್ಜನ್ಯವು ಬಹಳ ಮಟ್ಟಿಗೆ ಕಡಿಮೆಯಾಗಿದೆ, ಆದರೆ ಗ್ರಾಮೀಣ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಅಲ್ಲಿ ಜನರು ಹೆಚ್ಚು ತಿಳಿದಿರುವುದಿಲ್ಲ. ಹೆಚ್ಚು ಶಿಶು ಹತ್ಯೆ, ಅಂದರೆ ಹೆಣ್ಣು ಶಿಶು ಹತ್ಯೆ ಎಂದರೆ ಮದುವೆ ಸಮಯದಲ್ಲಿ ವರದಕ್ಷಿಣೆ ನೀಡುವುದಾಗಿ ಬೆದರಿಕೆ ಹಾಕಿ ಅಥವಾ ವರದಕ್ಷಿಣೆ ನೀಡದಿದ್ದರೆ ಗಂಡಂದಿರು ಹೆಣ್ಣು ಶಿಶುವನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿ ಹೆಣ್ಣು ಶಿಶುವನ್ನು ಅವರ ಪೋಷಕರು ಅಥವಾ ಕುಟುಂಬ ಸದಸ್ಯರುಗಳು ಉದ್ದೇಶಪೂರ್ವಕವಾಗಿ ಕೊಲ್ಲುವುದು, ಇದು ಸಹ ಒಂದು ಅಪರಾಧ. ವರದಕ್ಷಿಣೆ ವ್ಯವಸ್ಥೆಯನ್ನು ನಿಲ್ಲಿಸುವುದು ಹೇಗೆ? ವರದಕ್ಷಿಣೆ ಪದ್ಧತಿ ಎಷ್ಟರ ಮಟ್ಟಿಗೆ ಬೇರು ಬಿಟ್ಟಿರದೆ ಎಂದರೆ ಈ ವ್ಯವಸ್ಥೆಯನ್ನು ನಿಲ್ಲಿಸುವುದು ಕೆಲವು ಮಾರ್ಗಗಳೇನು ಅಥವಾ ವರದಕ್ಷಿಣೆ ವ್ಯವಸ್ಥೆಯನ್ನು ಹೇಗೆ ನಿಲ್ಲಿಸುವುದು ಎಂದು ಜನರು ಪ್ರಶ್ನಿಸುತ್ತಾರೆ. ಈ ದುಷ್ಟ ವ್ಯವಸ್ಥೆಯು ಎಲ್ಲ ಮಾನವೀಯತೆಗೆ ಹಾನಿ ಮಾಡುವ ಮೊದಲು ಅದನ್ನು ನಿಲ್ಲಿಸಲು ಇದು ಸಕಲ ಈ ದುಷ್ಟ ವ್ಯವಸ್ಥೆಯನ್ನು ನಿಲ್ಲಿಸಲು ಸರ್ಕಾರ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿದೆ. ಆದರೆ ಅಂಥ

ಆಳವಾಗಿ ಬೇರೂರಿರುವ ವ್ಯವಸ್ಥೆಯನ್ನು ರದ್ದುಗೊಳಿಸಲು ಕಾನೂನುಗಳನ್ನು ರಚಿಸುವುದು ಸಾಕಾಗುವುದಿಲ್ಲ. ಸಮಾಜವು ಕೆಳಗೆ ಉಲ್ಲೇಖಿಸಿದಂಥ ಕೆಲವು ವಿಷಯಗಳನ್ನು ಗಮನಿಸಬೇಕಾಗುತ್ತದೆ. ಜಾಗೃತಿ ಮೂಡಿಸಬೇಕು. ಅಂದರೆ ಈ ದುಷ್ಟ ಈ ವ್ಯವಸ್ಥೆ ಏನಿದೆ ಅದನ್ನು ತೊಡೆದು ಹಾಕಲು ವಧು ಮತ್ತು ಅವರ ಕುಟುಂಬಗಳಲ್ಲಿ ಜಾಗೃತಿ ಮೂಡಿಸುವುದು ಸಾಕು. ಏಕೆಂದರೆ ಯಾರಾದರೂ ವರದಕ್ಷಿಣೆ ಕೇಳಿದಾಗ ಅವರು ಅದನ್ನು ಪಾಲಿಸುವಂತೆ ಜನರಿಗೆ ಅವರ ಹಕ್ಕುಗಳ ಮತ್ತು ಶಿಕ್ಷಣ ನೀಡುವುದು ಮುಖ್ಯ. ಇದಕ್ಕಾಗಿ ನಿಮ್ಮ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸುವುದು ಮತ್ತು ಅವರಿಗೆ ಉನ್ನತ ಶಿಕ್ಷಣವನ್ನು ಪಡೆಯಲು ಅವಕಾಶ ಮಾಡಿಕೊಡುವುದು ಮುಖ್ಯವಾಗಿರುತ್ತದೆ. ಇದರಿಂದ ಆಕೆಗೆ ತನ್ನ ಹಕ್ಕುಗಳ ಬಗ್ಗೆ ನಿಖರವಾಗಿ ತಿಳಿಯುತ್ತದೆ. ಪಿತೃಪ್ರಭುತ್ವದ ನಿರ್ಮೂಲನೆ, ಅಂದರೆ ಪಿತೃಪ್ರಭುತ್ವದ ವ್ಯವಸ್ಥೆಯಿಂದ ಉಂಟಾಗುವ ಮಹಿಳೆಯರಲ್ಲಿ ಪ್ರಾಬಲ್ಯದ ಭಾವನೆಯನ್ನು ತೊಡೆದು ಹಾಕುವುದು. ನಿಮ್ಮ ಹೆಣ್ಣು ಮಕ್ಕಳಿಗೆ ಪ್ರತಿಯೊಂದು ವಿಷಯದಲ್ಲೂ ಧ್ವನಿ ಎತ್ತಲು ಕಲಿಸಿ ಅವಳು ಬಳಸಿದರೆ ನಿಮ್ಮ ನಿರ್ಧಾರಗಳನ್ನು ಗೌರವಿಸುವಂತೆ ಒತ್ತಾಯಿಸಬೇಡಿ. ಹಲವು ವರ್ಷಗಳ ಆಧುನೀಕರಣ ಹಾಗೂ ಅಭಿವೃದ್ಧಿಯ ನಂತರವೂ ವರದಕ್ಷಿಣೆ ವ್ಯವಸ್ಥೆಯು ಭಾರತದ ಇಂದಿಗೂ ಎದುರಿಸುತ್ತಿರುವ ಪಾಪವಾಗಿದೆ. ವರದಕ್ಷಿಣೆ ವ್ಯವಸ್ಥೆಯ ಪರಿಣಾಮಗಳು ಇಂದಿಗೂ ಮಹಿಳೆಯರ ಮೇಲೆ ಅನೇಕ ಪರಿಣಾಮಗಳು ಬೀರುತ್ತವೆ. ಇದು ಈಗಾಗಲೇ ಅನೇಕ ಮುಗ್ಧ ಜೀವಿಗಳನ್ನು ಬಲಿ ತೆಗೆದುಕೊಂಡಿದೆ ಮತ್ತು ಇತರ ವಿನ್ಯಾಸಗಳಿಗೂ ಕಾರಣಗಳಾಗಿವೆ. ಆದ್ದರಿಂದ ಮಹಿಳೆಯರ ಮೇಲಿನ ಇಂಥ ಕಿರುಕುಳವನ್ನು ತಡೆಯಲು ವೈಯಕ್ತಿಕ ಮಟ್ಟದಲ್ಲಿಯೂ ಸಹ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ವರದಕ್ಷಿಣೆಯ ವಿರುದ್ಧ ಕೆಲವೊಂದು ಕಾನೂನುಗಳನ್ನು ತಿಳಿಸುವುದಾದರೆ, ವರದಕ್ಷಿಣೆಗೆ ಸಂಬಂಧಿಸಿದ ಮೊದಲು ಅಖಿಲ ಭಾರತ ಶಾಸಕಾಂಗ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಆಗಿದ್ದು, ಈ ಶಾಸನವು 1 ಜುಲೈ 1961 ಜಾರಿಗೆ ಬಂದಿತು. ವರದಕ್ಷಿಣೆ ವಿರುದ್ಧ ಭಾರತೀಯ ಕಾನೂನುಗಳನ್ನು ದಶಕಗಳಿಂದ ಜಾರಿಯಲ್ಲಿದ್ದರೂ ಅವು ನಿಷ್ಪರಿಣಾಮಕಾರಿಯಾಗಿವೆ ಎಂದು ಹೆಚ್ಚಾಗಿ ಇದನ್ನು ಟೀಕಿಸಲಾಗುತ್ತದೆ. ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 498A ಪ್ರಕಾರ ಪತ್ನಿ ವರದಕ್ಷಿಣೆ ಕಿರುಕುಳದ ಬಗ್ಗೆ ದೂರು ನೀಡಿದರೆ ವರ ಮತ್ತು ಅವನ ಕುಟುಂಬವನ್ನು ಸ್ವಯಂಚಾಲಿತವಾಗಿ ಬಂಧಿಸಬೇಕು ಎಂದು ಕಾನೂನು ಹೇಳುತ್ತದೆ. ದುರುಪಯೋಗ ಪಡಿಸಿಕೊಳ್ಳಲಾಗುತ್ತದೆ. ಹಾಗೆ 2014 ಸುಪ್ರೀಂ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಅನುಮೋದನೆಯಿಂದಾಗಿ ಕೆಲವು ಬಂಧನಗಳನ್ನು ಮಾಡಲಾಗುವುದಿಲ್ಲ ಎಂದು ತೀರ್ಪು ನೀಡಿತು. ಹೆಚ್ಚುತ್ತಿರುವ ವರದಕ್ಷಿಣೆ ಸಂಬಂಧಿತ ಅಪರಾಧಗಳಿಗೆ ಪ್ರತಿಕ್ರಿಯೆಯಾಗಿ ಭಾರತ ಸರ್ಕಾರವು ಮಹಿಳೆಯರಿಗೆ ಕಾನೂನು ರಕ್ಷಣೆಯನ್ನು ಹೆಚ್ಚಿಸಲು 1983 ಐಪಿಸಿಯ ಸೆಕ್ಷನ್ 498A ಮತ್ತು CRPC ಸೆಕ್ಷನ್ 198A ಸೇರಿದಂತೆ ಹಲವಾರು ಕಾನೂನುಗಳನ್ನು ನಿಬಂಧನೆಗಳನ್ನು ಪರಿಚಯಿಸಿತು. ನಂತರ 2005 ದೇಶೀಯ ಹಿಂಸಾಚಾರದಿಂದ ಮಹಿಳೆಯ ರಕ್ಷಣೆಗೆ ಕಾಯ್ದೆಯನ್ನು ಜಾರಿಗೆ ತಂದಿತು. ವರದಕ್ಷಿಣೆ ಸಾವುಗಳನ್ನು ನಿರ್ದಿಷ್ಟವಾಗಿ ಪರಿಹರಿಸಲು ಸೆಕ್ಷನ್ 304B ಪರಿಚಯವನ್ನು ಒಳಗೊಂಡು ಈ ಸುಧಾರಣೆ ಹೊರತಾಗಿಯೂ ಈ ಕ್ರಮಗಳನ್ನು ಪರಿಣಾಮಕಾರಿತ್ವವನ್ನು ವ್ಯಾಪಕವಾಗಿ ಟೀಕಿಸಲಾಗಿದೆ. ಸರ್ಕಾರವು ಅಂದರೆ ಸಾಕ್ಷಿ ಕಾಯ್ದೆ ಸೆಕ್ಷನ್ 113B ಮತ್ತು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 304Bಯನ್ನು ಸೇರಿಸಿತು. ಇದು ಮಹಿಳೆಯ ಅಕಾಲಿಕ ಮರಣದ ಮೊದಲು ವರದಕ್ಷಿಣೆಯ ಬೇಡಿಕೆಗೆ ಒಳಪಟ್ಟರೆ ಗಂಡ ಮತ್ತು ಅವನ ಕುಟುಂಬವು ಆ ಸಾವಿಗೆ ಕಾರಣ ಎಂದು ಭಾವಿಸಲಾಗುತ್ತದೆ ಎಂದು ನೋಡಬಹುದು. ಐಪಿಸಿ ಸೆಕ್ಷನ್ 498A ಇದನ್ನು 2023 BNS ಸೆಕ್ಷನ್ 84 ಎಂದು ನಿಬಂಧನೆ ಮಾಡಲಾಯಿತು. ಅಂದರೆ TRPC ಮತ್ತು IPCನ BNS ಎಂದು ಹೊಸದಾಗಿ ಕೆಲವೊಂದು ಸೆಕ್ಷನ್ಗಳನ್ನು ಜೋಡಣೆ ಸಹ ಮಾಡಲಾಗಿದೆ. BNS ವಿಭಾಗ 84 ನಿಬಂಧನೆಗೆ ಸಂಬಂಧಪಟ್ಟಂತೆ ಅಪರಾಧಿಗೆ 3 ಜೈಲು ಶಿಕ್ಷೆ ವಿಧಿಸಬಹುದು ಮತ್ತು ದಂಡವನ್ನು ಪಾವತಿಸಬಹುದು. ಅಂದರೆ ಮಹಿಳೆಯ ಜೀವ ಮತ್ತು ಅಂಗಾಂಗ ಆರೋಗ್ಯಕ್ಕೆ ಗಂಭೀರವಾದ ಗಾಯ ಅಥವಾ ಅಪಾಯವನ್ನು ಉಂಟು ಮಾಡುವ, ಆತ್ಮಹತ್ಯೆಗೆ ಪ್ರೇರೇಪಿಸುವ ಯಾವುದೇ ಉದ್ದೇಶಪೂರ್ವಕ ನಡವಳಿಕೆಯನ್ನು ಕ್ರೌರ್ಯ ಎಂದು ವ್ಯಾಖ್ಯಾನಿಸಲಾಗುತ್ತದೆ. ದೂರನ್ನು

0: ಸಲ್ಲಿಸುವುದು ನೊಂದ ಮಹಿಳೆ ಅಥವಾ ರಕ್ತ ಸಂಬಂಧ ಅಂದರೆ ಅವರ ತಂದೆ ತಾಯಿಗಳು ಮದುವೆ ಅಥವಾ ದತ್ತು ಸ್ವೀಕಾರದ ಮೂಲಕ ಅವರಿಗೆ ಸಂಬಂಧಿಸಿದ ಯಾವುದೇ ವ್ಯಕ್ತಿ ದೂರನ್ನು ಸಲ್ಲಿಸಬಹುದು ಅಥವಾ ಸಂಬಂಧಿಕರು ಇಲ್ಲದಿದ್ದರೆ ರಾಜ್ಯ ಸರ್ಕಾರದಿಂದ ಸೂಚಿಸಲಾದ ಸಾರ್ವಜನಿಕರ ಸೇವಕರು ದೂರು ಸಲ್ಲಿಸಬಹುದು. ಇದರ ಕಾಲಪರಿಮಿತಿ ಅಂದರೆ ಯಾವಾಗ ದೂರನ್ನು ಸಲ್ಲಿಸಲು ಯಾವಾಗ ಸಲ್ಲಿಸಬಹುದು ಎಂದರೆ ಆಪಾದಿತ ಘಟನೆ ನಡೆದು 3 ವರ್ಷಗಳ ಒಳಗೆ ದೂರನ್ನು ಸಲ್ಲಿಸಬಹುದು. ಇದು ಜಾಮೀನು ರಹಿತ ಅಪರಾಧವಾಗಿದೆ. ಸಂಜ್ಞೆ ಮತ್ತು ಜಾಮೀನು ರಹಿತವಾಗಿರುತ್ತದೆ. ಆರೋಪಿಯನ್ನು ತಕ್ಷಣವೇ ವಶಕ್ಕೆ ಪಡೆಯಲು ಸಾಧ್ಯವಿದೆ. 2005 ಕೌಟುಂಬಿಕ ಹಿಂಸಾಚಾರ ಕಾಯ್ದೆಯನ್ನು ಇದು ತಿಳಿಸಿಕೊಡುತ್ತದೆ. ಅಂದರೆ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆಗೆ ಸಮಗ್ರ ಕಾನೂನು ಚೌಕಟ್ಟನ್ನು ಒದಗಿಸಲು ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಕೆಲವು ಸಂದರ್ಭಗಳಲ್ಲಿ ವರದಕ್ಷಿಣೆ ಕೇಳುವುದು ಮಹಿಳೆಯರ ವಿರುದ್ಧದ ಅಪರಾಧಗಳಿಗೆ ಕಾರಣವಾಗಿದೆ. ಭಾವನಾತ್ಮಕ ನಿಂದನೆ ಮತ್ತು ಗಾಯದಿಂದ ಹಿಡಿದು ಸಾವಿನವರೆಗೆ ವರದಕ್ಷಿಣೆ ನಿಷೇಧ ಕಾಯ್ದೆ 1961 ಮತ್ತು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 304B ಮತ್ತು 498A 498A ಸೇರಿದಂತೆ ನಿರ್ದಿಷ್ಟ ಭಾರತೀಯ ಕಾನೂನುಗಳ ಅಡಿಯಲ್ಲಿ ವರದಕ್ಷಿಣೆಯ ಪಾವತಿಯನ್ನು ದೀರ್ಘಕಾಲ ನಿಷೇಧಿಸಲಾಗಿದೆ. ವರದಕ್ಷಿಣೆಯು ನಮ್ಮ ಸಮಾಜದಲ್ಲಿ ಸಾಮಾಜಿಕ ಪಿಡುಗಾಗಿದ್ದು ಮಹಿಳೆಯರಿಗೆ ಸಾಧ್ಯವಾದಂಥ ಚಿತ್ರಹಿಂಸೆ ದುಷ್ಟರ್ಯ ವಿರುದ್ಧ ನಡೆಸಲು ಪರಿಣಾಮವಾಗಿ ಈ ಪಿಡುಗು ಸಮಾಜದಲ್ಲಿ ಬಡವ ಮಧ್ಯಮ ಮತ್ತು ಶ್ರೀಮಂತ ವರ್ಗದವರು ಯಾರೇ ಇರಲಿ ಎಲ್ಲರ ಜೀವನವನ್ನು ಬಲಿ ತೆಗೆದುಕೊಂಡಿದೆ. ಆದರೆ ಬಡವರು ಮಾಹಿತಿಯ ಕೊರತೆ ಮತ್ತು ಶಿಕ್ಷಣದ ಕೊರತೆಯಿಂದಾಗಿ ಈ ಪಿಡುಗು ಸುಲಭವಾಗಿ ಬಲಿಯಾಗುತ್ತದೆ. ವರದಕ್ಷಿಣೆ ಪದ್ಧತಿಯಿಂದಾಗಿ ಗಂಡು ಮಕ್ಕಳು ನೋಡುವಷ್ಟು ಮೌಲ್ಯಯುತವಾಗಿ ಹೆಣ್ಣು ಮಕ್ಕಳನ್ನು ನೋಡುವಂತಿಲ್ಲ. ಬಹಳಷ್ಟು ಸಮಾಜದಲ್ಲಿ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ಹೊರೆ ಎಂದು ಭಾವಿಸುತ್ತಿದ್ದಾರೆ ಹಾಗೂ ಶಿಕ್ಷಣ ಇನ್ನು ಮುಂತಾದ ಸೌಲಭ್ಯಗಳಲ್ಲಿ 2ನೇ ದರ್ಜೆಗೆ ಸೌಲಭ್ಯ ವರದಕ್ಷಿಣೆ ಪಿಡುಗನ್ನು ತೊಲಗಿಸಲು ಸರ್ಕಾರವು ಹಲವು ಕಾನೂನು ಮತ್ತು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ. ವಿವಿಧ ಯೋಜನೆಗಳ ಮೂಲಕ ಹೆಣ್ಣು ಮಕ್ಕಳನ್ನು ಅವರ ಸ್ಥಾನಮಾನವನ್ನು ಹೆಚ್ಚು ಬರುತ್ತಿದೆ. ಈಗ ಸಮಾಜವು ಪರಿಸ್ಥಿತಿಯನ್ನು ಬಯಸುತ್ತದೆ ಮೂಲಕ ನಾವೆಲ್ಲರೂ ಮುಂದೆ ಹೆಜ್ಜೆನಿಡೋಣ. ಅಗತ್ಯವಾದ ಬದಲಾವಣೆಯನ್ನು ತರಬಹುದು. ನಾವೆಲ್ಲರೂ ನಮ್ಮ ಹೆಣ್ಣು ಮಕ್ಕಳ ಮೌಲ್ಯವನ್ನು ಅವರಿಗೆ ಮನದಟ್ಟು ಮಾಡಬೇಕು. ಅಂದಾಗ ಮಾತ್ರ ಅವರು ಬೆಳೆದ ನಂತರ ಅವರಿಗೂ ಮತ್ತು ಉಳಿದವರಿಗೂ ಅವರ ಮೌಲ್ಯದ ಅರಿವು ಗೊತ್ತಾಗುತ್ತದೆ. ಹಲವು ಅಭ್ಯಾಸಗಳನ್ನು ರೂಢಿಸಿಕೊಳ್ಳೋದು ಉತ್ತಮ. ಇವುಗಳು ಯಾವುದೆಂದರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು, ಅವರ ಕೆಲವು ಉದ್ಯೋಗಗಳನ್ನು ಸೃಷ್ಟಿಸಿಕೊಡುವುದು ಹಾಗೂ ಸ್ವತಂತ್ರವಾಗಿರಲು ಮತ್ತು ಜವಾಬ್ದಾರಿಯುತ ಶಿಕ್ಷಣವನ್ನು ನೀಡುವುದು, ತಮ್ಮ ಹೆಣ್ಣು ಮಕ್ಕಳನ್ನು ಯಾವುದೇ ತಾರತಮ್ಯವಿಲ್ಲದೆ ನೋಡಿಕೊಳ್ಳುವುದು, ವರದಕ್ಷಿಣೆ ಕೊಡುವ ಅಥವಾ ತೆಗೆದುಕೊಳ್ಳುವ ಅಭ್ಯಾಸವನ್ನು ಪ್ರೋತ್ಸಾಹಿಸುವುದಿರುವುದು. ಅಂದರೆ ಕೆಲವೊಂದು ಬದಲಾವಣೆಗಳನ್ನು ನಮ್ಮ ಸಮಾಜದಲ್ಲಿ ಮಾಡುವುದು ಉತ್ತಮ. ತಂದೆ ತಾಯಿ ಹೆಣ್ಣು ಮಕ್ಕಳನ್ನು ಅವರ ಗಂಡಂದಿರು ನೋಡಿಕೊಳ್ಳುತ್ತಾರೆ ಎಂಬ ಭಾವನೆಯಿಂದ ಅವರ ಶಿಕ್ಷಣದ ಬಗ್ಗೆ ಅಗತ್ಯವಾದ ಗಮನವನ್ನು ಹರಿಸುವುದಿಲ್ಲ. ಸಮಾಜದ ಬಡವ ವರ್ಗದವರು ತಮ್ಮ ಹೆಣ್ಣು ಮಕ್ಕಳ ಹೊರಗೆ ಹಣ ಸಂಪಾದನೆ ಮಾಡಲು ಕಾರಣಕ್ಕಾಗಿ ಅವರು ವರದಕ್ಷಿಣೆ ನೀಡುತ್ತಾರೆ. ಬೇಕಾದ ಉಳಿತಾಯವಾಗುವುದು ಮಧ್ಯಮ ಮತ್ತು ಮೇಲ್ವರ್ಗದ ಹಿನ್ನೆಲೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಶಾಲೆಗೆ ಹೋದರೂ ಅವರ ಜೀವನ ವೃತ್ತಿ ಅವಕಾಶಗಳ ಬಗ್ಗೆ ಯೋಚಿಸುವುದಿಲ್ಲ. ಕಾನೂನಿನ ಪ್ರಕಾರವಾಗಿ ವರದಕ್ಷಿಣೆ ನೀಡುವುದು ಅಪರಾಧ, ಅದನ್ನು ತೆಗೆದುಕೊಳ್ಳುವುದು ಸಹ ಅಪರಾಧವಾಗಿದೆ. ಆದ ಕಾರಣದಿಂದಾಗಿ ಸಮಾಜದಲ್ಲಿ ತಮ್ಮ ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡುವುದು ಅಗತ್ಯವಾಗಿರುತ್ತದೆ. ಶಿಕ್ಷಣ ನೀಡಿದರೆ ಆ ಶಿಕ್ಷಣದಿಂದ ಉದ್ಯೋಗ ಸೃಷ್ಟಿಸಿಕೊಳ್ಳುತ್ತಾರೆ, ಅವರ ತಮ್ಮ ಕಾಲಿನ ಮೇಲೆ ನಿಲ್ಲುವ ಪ್ರಭಾವವನ್ನು ಬೀರಿರುತ್ತಾರೆ. ಆದ ಕಾರಣದಿಂದಾಗಿ ತಮ್ಮ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವುದು ಅಗತ್ಯ ಎಂಬುದು ಎಲ್ಲರ ಅಭಿಪ್ರಾಯವಾಗಿರುತ್ತದೆ. ಆದ ಕಾರಣದಿಂದಾಗಿ ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡಿ ಹಾಗೂ ಈ ವರದಕ್ಷಿಣೆ ಪಿಡುಗನ್ನು ತೊಲಗಿಸಿ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.

0: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
0: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
0: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
2: ಕೇಳುಗರೆ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ವರದಕ್ಷಿಣೆ ಕಾಯ್ದೆ ಕುರಿತು HD ಕೋಟೆಯ ವಕೀಲ ಸಂಘದ ಸಹ ಕಾರ್ಯದರ್ಶಿಗಳು ಹಾಗೂ ವಕೀಲರಾದ ಶ್ರೀಯುತ ಮಣಿರಾಜ್ ಜೂಬಿರವ್ ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 120 ರೂಪಾಯಿ, ಪೆನ್ಸಿಲ್ ಬೀನಿಸ್ 120 ರೂಪಾಯಿ, ಮೆಣಸಿನಕಾಯಿ 26 ರೂಪಾಯಿ, ಸೌತೆಕಾಯಿ 8 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಯಲವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 10 ರೂಪಾಯಿ, ಪಡವಲಕಾಯಿ 34 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 20 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಕೂಸು 20 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬೆಂಡೆಕಾಯಿ 11 ರೂಪಾಯಿ, ಟೊಮೊಟೊ 30 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಮಹಿಮೆಯ ಆನಂದಮಯ, ಏಕೆಂದರೆ ನಮ್ಮ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು ಸರಗೂರು ಪಟ್ಟಣದ SVYM ಸಿಬ್ಬಂದಿ ವರ್ಗದವರಾದ ಶ್ರೀ ಮೋಹನ್, ಶೈಲಿ ಜೆ ಜಮ್ಮನೂರು, ಮಣಿಕಂಠ, ಅರ್ಷಿತಾ, ವಿನಯ್ ಜಗದೀಶ್, ಸಂದೀಪ್ ವಸಿಷ್ಠ, ಕವಿತಾ, ಅಂಜಲಿ, ಪಲ್ಲವಿ, ರವಿಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನ ಕೋರುವವರು ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಕುಟುಂಬಸ್ಥರು.

ಇವರಿಗೆ ಆ ದೇವರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತ ಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/5/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ದಿಲೀಪ್ ಶೆಟ್ರ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಇವರು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಪ್ರಾರ್ಥನಾರವರು ಕಾಸ್ಮೊಟಾಲಜಿಸ್ಟ್ ಹಾಗೂ ಚರ್ಮರೋಗ ತಜ್ಞರು. ಇವರು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಕುಟುಂಬ ದಿನ ಹಾಗೂ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ರವರ ಪುಣ್ಯಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ತಮ್ಮೆಲ್ಲರಿಗೂ ವಿಶ್ವ ಕುಟುಂಬ ದಿನಾಚರಣೆಯ ಶುಭಾಶಯಗಳು. ತುಂಬಿದ ಮನೆ ಸ್ವರ್ಗಕ್ಕಿಂತಲೂ ಮಿಗಿಲು. ಪ್ರತಿ ವರ್ಷ ಮೇ 15ರಂದು ವಿಶ್ವ ಕುಟುಂಬ ದಿನವನ್ನಾಗಿ ಆಚರಿಸಲಾಗುತ್ತದೆ. ತಮ್ಮ ಅಸ್ತಿತ್ವವನ್ನು ತಿಳಿಸಿಕೊಡುವ ಕುಟುಂಬವನ್ನು ಪ್ರೀತಿಸಬೇಕು. ಕುಟುಂಬಗಳ ಮೌಲ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅಭಿವೃದ್ಧಿಯಲ್ಲಿ ಅಂತಾರಾಷ್ಟ್ರೀಯ ಸಮುದಾಯದ ಪಾತ್ರವನ್ನು ಎತ್ತಿ ತೋರಿಸುವ ಉದ್ದೇಶ ಈ ದಿನವು ಹೊಂದಿದೆ. ವಸುದೈವ ಕುಟುಂಬಕಂ ಎಂಬ ಮಾತಿನಂತೆ ಇಡೀ ವಿಶ್ವವೇ ನಮ್ಮ ಕುಟುಂಬ. ಇದು ಈ ಕುಟುಂಬದ ಮಹತ್ವವನ್ನು ಸಾರುತ್ತದೆ. ಅಲ್ಲದೆ ಮನೆ ಮೊದಲ ಪಾಠಶಾಲೆ ಎನ್ನುವ ಮಾತಿದೆ. ಕುಟುಂಬದಿಂದಲೇ ಒಬ್ಬ ವ್ಯಕ್ತಿಯ ಸಂಸ್ಕಾರ, ಪ್ರೀತಿ, ಹೊಂದಾಣಿಕೆಯನ್ನು ಕಲಿಯುತ್ತಾನೆ. ಶಿಕ್ಷಣಕ್ಕಿಂತ ಕೆಲವು ಪಾಠಗಳು ವ್ಯಕ್ತಿಯ ಸುತ್ತಮುತ್ತಲಿನ ಸಂಬಂಧಗಳಿಂದ ಆರಂಭವಾಗುತ್ತದೆ. ಈ ಸಂಬಂಧಗಳ ಜೊತೆಯಲ್ಲಿ ಒಂದೇ ಸೂರಿನಲ್ಲಿ ಬಾಳುವ ಖುಷಿ ಬೇರೆ. ಅಲ್ಲಿ ನೋವಿರಲಿ ನಲಿವಿರಲಿ, ಕುಟುಂಬದ ಸದಸ್ಯರು ಸದಾ

ತೆಗೆದಿರುತ್ತಾರೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಅವಿಭಕ್ತ ಕುಟುಂಬವನ್ನ ಕಾಣುವುದೇ ಅಪರೂಪ ಎನ್ನುವಂತಾಗಿದೆ. ವಿಭಕ್ತ ಕುಟುಂಬಗಳ ಸಂಖ್ಯೆಯು ಹೆಚ್ಚಾಗುತ್ತಿದೆ. ಆದರೆ ಇಡೀ ವಿಶ್ವವೇ ಒಂದು ಕುಟುಂಬ, ಎಲ್ಲರೂ ಒಂದೇ ಎಂದು ಭಾವಿಸುತ್ತಾ ಕೂಡಿಕೊಂಡು ಬಾಳಬೇಕು ಎನ್ನುವ ಸುಸಂದೇಶವನ್ನ ಈ ದಿನವೂ ಹೊಂದಿದೆ. ಪ್ರಪಂಚದಾದ್ಯಂತ ಮೇ 15ರಂದು ವಿಶ್ವ ಕುಟುಂಬ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆ 1993ರ ಮೇ 15ರಂದು ಜನರಲ್ ಅಸೆಂಬ್ಲಿಯಲ್ಲಿ ಅಂತಾರಾಷ್ಟ್ರೀಯ ಕುಟುಂಬ ದಿನಾಚರಣೆಯನ್ನ ಆಚರಿಸಲು ಮಹತ್ವದ ನಿರ್ಧಾರ ಕೈಗೊಂಡಿತ್ತು. ಅಂದಿನಿಂದ ವಿಶ್ವವಿಡೀ ಪ್ರತಿ ವರ್ಷ ಮೇ 15ರಂದು ವಿಶ್ವ ಕುಟುಂಬ ದಿನಾಚರಣೆಗೆ ಆಚರಿಸುತ್ತಾ ಬಂದಿದೆ. ಕುಟುಂಬದ ಪ್ರೀತಿಯನ್ನ ಅರಿತು ಇಡೀ ವಿಶ್ವವೇ ನಮ್ಮ ಕುಟುಂಬ ಎಂದು ಭಾವಿಸಬೇಕು. ಕುಟುಂಬಗಳ ಮೌಲ್ಯ ಮತ್ತು ಮಹತ್ವವನ್ನ ಸಾರುವ ಉದ್ದೇಶವನ್ನು ಈ ದಿನ ಹೊಂದಿದೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದ್ರೆ, ಜನವರಿ 28 ಭಾರತೀಯ ಸೇನೆಯ ಪ್ರಥಮ ಮಹಾದಂಡ ನಾಯಕರಾದ ಫೀಲ್ಡ್ ಮಾರ್ಷಲ್ ಕೊಡಂದೀರೆ ಎಂ ಕಾರ್ಯಪ್ಪರವರ ಜಯಂತಿಯಾಗಿದೆ. ಭಾರತ ರಾಷ್ಟ್ರೀಯ ಹೀರೋ ಎಂದು ಪ್ರಖ್ಯಾತರಾಗಿರುವ ಕಾರ್ಯಪ್ಪನವರು ಹೊಸಹಾತು ಶಾಹಿ ಭಾರತದ ಅಡಿಯಲ್ಲಿ ಭಾರತೀಯ ಸೇನೆಯನ್ನ ಸ್ವತಂತ್ರ ಭಾರತ ಸೇನೆಯನ್ನಾಗಿ ಮಾರ್ಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಫೀಲ್ಡ್ ಮಾರ್ಷಲ್ ಕೊಡಂದೀರೆ ಮಾದಪ್ಪ ಕಾರ್ಯಪ್ಪನವರು ಭಾರತೀಯ ಸೇನೆಯ ಅತ್ಯುನ್ನತ ಅಧಿಕಾರಿಯಾಗಿದ್ದಾರೆ. ಇವರು ಕಮಾಂಡರ್ ಇನ್ ಚೀಫ್ ಹುದ್ದೆಯನ್ನು ಅಲಂಕರಿಸಿ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿದ್ದರು. 1947ರ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಕಾರ್ಯಪ್ಪನವರು ಪಶ್ಚಿಮ ಭಾರತೀಯ ಸೇನೆಯ ನೇತೃತ್ವವನ್ನು ವಹಿಸಿದರು. 1949ರಲ್ಲಿ ಕಾರ್ಯಪ್ಪನವರು ಭಾರತೀಯ ಸೇನೆಯ ಕಮಾಂಡರ್ ಇನ್ ಚೀಫ್ ಆಗಿ ನೇಮಕಗೊಂಡರು. ಭಾರತೀಯ ಸೇನೆಯಲ್ಲಿ ಫೀಲ್ಡ್ ಮಾರ್ಷಲ್ ಹುದ್ದೆಗೇರಿದ ಕೇವಲ 2 ಸೇನಾಧಿಕಾರಿಗಳಲ್ಲಿ ಕಾರ್ಯಪ್ಪನವರು ಒಬ್ಬರಾಗಿದ್ದರು. ಕಾರ್ಯಪ್ಪನವರು ಅಂದಿನ ಕೂರ್ಗ್ ಪ್ರೊವಿಷನ್ಗೆ ಸೇರಿದ ಶನಿವಾರ ಸಂತೆಯಲ್ಲಿ ಕೊಡವ ಕೃಷಿಕ ಕುಟುಂಬದಲ್ಲಿ ಜನಿಸತೊಡಗಿದರು. ಅವರ ತಂದೆ ಮಾದಪ್ಪನವರು ಕಂದಾಯ ಇಲಾಖೆಯಲ್ಲಿ ಉದ್ಯೋಗಿಯಾಗಿದ್ದರು. ಕಾರ್ಯಪ್ಪನವರ ಮನೆಯಲ್ಲಿ ಪ್ರೀತಿಯಿಂದ ಚಿಮ್ಮು ಎಂದು ಕರೆಯುತ್ತಿದ್ದರು. ಅವರು 6 ಮಕ್ಕಳಲ್ಲಿ 2ನೆಯವರಾಗಿದ್ದರು. 1ನೇ ಮಹಾಯುದ್ಧದ ಅವಧಿಯಲ್ಲಿ ಕಾರ್ಯಪ್ಪನವರು ಮಿಲಿಟರಿ ತರಬೇತಿಯನ್ನು ಪಡೆದರು. ಅವರಿಗೆ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸಲು ಅವಕಾಶವೂ ಲಭಿಸಲಿಲ್ಲ. ಮಹಾಯುದ್ಧದ ಬಳಿಕ ಭಾರತೀಯ ನಾಯಕರು ಬ್ರಿಟಿಷರ ಬಳಿ ಭಾರತೀಯ ಸೇನಾ ಅಧಿಕಾರಿಗಳನ್ನು ಭಾರತೀಯ ಸೇನೆಗೆ ನೇಮಿಸಲು ಆಗ್ರಹಿಸಿದರು. 1919ರಲ್ಲಿ ಈ ಉದ್ದೇಶಕ್ಕಾಗಿ ಆಯ್ಕೆಯಾದ ಭಾರತೀಯ ಮೊದಲ ತಂಡದಲ್ಲಿ ಕಾರ್ಯಪ್ಪನವರು ಒಬ್ಬರಾಗಿದ್ದರು. ಬಳಿಕ ಅವರನ್ನು ತರಬೇತಿಗಾಗಿ ಇಂದೂರ್ಗೆ ಕಳಿಸಲಾಯಿತು. ತರಬೇತಿ ಪೂರ್ಣಗೊಂಡಿದ್ದ ಬಳಿಕ ಕಾರ್ಯಪ್ಪನವರು ಬಾಂಬೆಯ ಕರ್ನಾಟಕಿನ್ ಫ್ರಾಂಟಿಗಿನ್ಗೆ ನೇಮಿಸಲಾಯಿತು. ಕಾರ್ಯಪ್ಪರವರು ಮಿಲಿಟರಿ ವೃತ್ತಿ ಜೀವನದ ಹುದ್ದೆಗಳಲ್ಲಿ ಮೇಲೇರುತ್ತಾ ಲೆಫ್ಟಿನೆಂಟ್ ಆದರು. ನಂತರ 1927ರಲ್ಲಿ ಕ್ಯಾಪ್ಟನ್ ಆದರು. 1942ರಲ್ಲಿ ಲೆಫ್ಟಿನೆಂಟ್ ಕೊಲೆನಲ್ ಆಗಿ 1946ರಲ್ಲಿ ಬ್ರಿಗೇಡಿಯರ್ ಹುದ್ದೆಗೆ ಏರಿದರು. ಬ್ರಿಟಿಷ್ ಆಡಳಿತದ ಅಡಿ ಕಾರ್ಯನಿರ್ವಹಿಸುವಾಗ ಕಾರ್ಯಪ್ಪನವರು ಮಧ್ಯಪೂರ್ವ ಅಂದರೆ ಬರ್ಮಾ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದರು. 1942ರಲ್ಲಿ ಕಾರ್ಯಪ್ಪನವರು ಒಂದು ಸೇನಾಪಡೆಯ ನೇತೃತ್ವ ವಹಿಸಿದ ಮೊದಲ ಭಾರತೀಯ ಅಧಿಕಾರಿ ಎನಿಸಿದರು. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅವರು ನೀಡಿದ ಕೊಡುಗೆಗಳನ್ನು ಗುರುತಿಸಿ ಅವರು ಆರ್ಡರ್ ಆಫ್ ಬ್ರಿಟಿಷ್ ಅಂಪೈರ್ ಸದಸ್ಯನಾಗಿ ನೇಮಿಸಿ ಗೌರವಿಸಲಾಯಿತು. 1947ರಲ್ಲಿ ಭಾರತ ಸ್ವತಂತ್ರಗೊಳ್ಳುವ ಮೊದಲು ನಡೆದ ಭಾರತ ಪಾಕಿಸ್ತಾನ ವಿಭಜನೆಯ ಸಂದರ್ಭದಲ್ಲಿ 2 ಹೊಸ ದೇಶಗಳಿಗೆ ಸೇನಾಪಡೆಗಳನ್ನು ವಿಭಜಿಸುವ ಸವಾಲಿನ ಜವಾಬ್ದಾರಿಯು ಕಾರ್ಯಪ್ಪನವರದಾಗಿತ್ತು. ಭಾರತ ಸ್ವತಂತ್ರಗೊಂಡ ಬಳಿಕ ಕಾರ್ಯಪ್ಪನವರು ಮೇಜರ್ ಜನರಲ್ ರ್ಯಾಂಕ್ನೊಂದಿಗೆ ಡೆಪ್ಯೂಟಿ ಚೀಫ್ ಆಫ್ ಜನರಲ್ ಸ್ಟಾಫ್ ಆಗಿ ನೇಮಿಸಲಾಯಿತು. ಅದಾದ ಬಳಿಕ ಅವರು ಲೆಫ್ಟಿನೆಂಟ್ ಜನರಲ್ ಆಗಿ ಬಡ್ತಿ ಪಡೆದು ನವೆಂಬರ್ 1947ರಲ್ಲಿ ಈಸ್ಟರ್ನ್ ಆರ್ಮಿಯ ನೇತೃತ್ವವನ್ನು ವಹಿಸಿದರು. ಬಳಿಕ ಮುಂದಿನ ವರ್ಷ ಜನವರಿ ತಿಂಗಳಲ್ಲಿ ಅವರು ದೆಹಲಿ ಮತ್ತು ಈಸ್ಟ್ ಪಂಜಾಬಿನ ಕಮಾಂಡಿನ ಸೇನಾ ಕಮಾಂಡರ್ ಆದರು.

0: ನಮ್ಮನ್ನು ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಸ್ಟ್ ರೋಡ್ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
0: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
2: ನಮ್ಗೆ
0: ಜಾಗ ಖಂಡಿತ ಸಿಗುತ್ತೆ.
1: ಸಿಗೋದಿಲ್ಲ,
3: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುವಿನಿಂದ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ.
3: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸಮುದ್ರ ಭಾವಸಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ, ಹೆಚ್ ಡಿ ಕೋಟೆ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಶ್ರೀಮತಿ ಸಾವಿತ್ರಮ್ಮರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.
2: ಕಿನ್ನೂರಿ ನುಡಿಸೋಣ ಧ್ವನಿ ಚಂದವೋ, ಕಿನ್ನೂರಿ ನುಡಿಸೋಣ ರಾಗ ಚಂದವೋ, ಕಿನ್ನೂರಿ ನುಡಿಸೋಣ ಬೆರಳಿ ನಂದವ ಕಂಡು ಚುಕ್ಕಿ ನುಂಗುರಕ್ಕೆ.

ಉಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು, ಚುಕ್ಕಿ ಉಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ಸ್ಥಳ ಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳುಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ. ಅಂತರಘಟ್ಟ ಬಂತರಘಟ್ಟ ಬಂತರಘಟ್ಟ ಅಂತರಘಟ್ಟ ಇಲ್ಲಿ ಗರ್ವತ್ತುಗಾವುದರ ಮಾನೆ. ಅಂತರಘಟ್ಟ ಬಂತರಘಟ್ಟ ಬಂತರಘಟ್ಟ ಅಂತರಘಟ್ಟ

ರಮಾನೆ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳುಮಾನೆ, ಎಲ್ಲೋ ಜೋಗಪ್ಪ ನಿನ್ನ ರುಮಾನೆ. ಉದ್ದೀನ ಒಲವ ಬಿಟ್ಟೆ ಮುದ್ದಾದ ಗಂಡನ ಬಿಟ್ಟೆ ಕದ್ದೋಡಿ ಜೋಗಿ ಕೂಡಿ ಬರಬಹುದೇ? ಉದ್ದೀನ ಒಲವ ಬಿಟ್ಟೆ ಮುದ್ದಾದ

ಕೂಡಿ ಬರಬಹುದೇ? ಎಲ್ಲೋ ಜೋಗಪ್ಪ ನಿನ್ನರ ಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳುಮಾನೆ, ಎಲ್ಲೋ ಜೋಗಪ್ಪ ನಿನ್ನರ ಮಾನೆ. ಎಳ್ಳಿನ ಒಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ ಕದ್ದೋಡಿ ಜೋಗಿ ಕೂಡಿ ಬರಬಹುದೇ? ಎಳ್ಳಿನ ಒಲವ ಬಿಟ್ಟೆ ಒಳ್ಳೆಯ ಗಂಡನ ಬಿಟ್ಟೆ ಸುಳ್ಳಂತ ಜೋಗಿ ಕೂಡಿ ಬರಬಹುದೇ? ಕಳ್ಳಂತ ಜೋಗಿ ಕೂಡಿ ಬರಬಹುದೇ? ಸುಳ್ಳಂತ ಜೋಗಿ ಕೂಡಿ ಬರಬಹುದೇ? ಎಲ್ಲೋ ಜೋಗಪ್ಪ ನಿನ್ನರ ಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳುಮಾನೆ, ಎಲ್ಲೋ ಜೋಗಪ್ಪ ನಿನ್ನರ ಮಾನೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇರಲಿ ನೆನಪಿರಲಿ,

ಇರಲಿ ನೆನಪಿರಲಿ, ನಮ್ಮ ಗೆಳೆತನ ದಾಸವಿ ನೆನಪಿರಲಿ, ಆ ನೆನಪೇ ಶಾಶ್ವತವೋ, ಆ ನೆನಪೇ ಚಿರ ಯೌವನವೋ. ನೆಲ ಕುಲ ಯಾವುದೋ ಏನೋ ಭೇದ ಭಾವವ ತೊರೆದು, ನೆಲ ಕುಲ ಯಾವುದೋ ಏನೋ ಭೇದ ಭಾವವ ತೊರೆದು, ಬಡತನ ಸಿರಿತನ ಅರಿತು ಒಂದಾಗಿ ಬಾಳುವೆವು. ಇರಲಿ ನೆನಪಿರಲಿ, ನಮ್ಮ ಗೆಳೆತನದ

0: ಚಿರ ಯೌವನವು.
1: ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ HT ಕೋಟೆ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಶ್ರೀಮತಿ ಸಾವಿತ್ರಮ್ಮರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಕುಟುಂಬ ದಿನ ಹಾಗೂ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ರವರ ಪುಣ್ಯಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ತಮ್ಮೆಲ್ಲರಿಗೂ ವಿಶ್ವ ಕುಟುಂಬ ದಿನಾಚರಣೆಯ ಶುಭಾಶಯಗಳು. ತುಂಬಿದ ಮನೆ ಸ್ವರ್ಗಕ್ಕಿಂತಲೂ ಮಿಗಿಲು. ಪ್ರತಿ ವರ್ಷ ಮೇ 15ರಂದು ವಿಶ್ವ ಕುಟುಂಬ ದಿನವನ್ನಾಗಿ ಆಚರಿಸಲಾಗುತ್ತದೆ. ತಮ್ಮ ಅಸ್ತಿತ್ವವನ್ನು ತಿಳಿಸಿಕೊಡುವ ಕುಟುಂಬವನ್ನು ಪ್ರೀತಿಸಬೇಕು. ಕುಟುಂಬಗಳ ಮೌಲ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅಭಿವೃದ್ಧಿಯಲ್ಲಿ ಅಂತಾರಾಷ್ಟ್ರೀಯ ಸಮುದಾಯದ ಪಾತ್ರವನ್ನು ಎತ್ತಿ ತೋರಿಸುವ ಉದ್ದೇಶ ಈ ದಿನವೂ ಹೊಂದಿದೆ. ವಸುದೈವ ಕುಟುಂಬಕಂ ಎಂಬ ಮಾತಿನಂತೆ ಇಡೀ ವಿಶ್ವವೇ ನಮ್ಮ ಕುಟುಂಬ. ಇದು ಈ ಕುಟುಂಬದ ಮಹತ್ವವನ್ನು ಸಾರುತ್ತದೆ. ಅಲ್ಲದೆ ಮನೆ ಮೊದಲ ಪಾಠಶಾಲೆ ಎನ್ನುವ ಮಾತಿದೆ. ಕುಟುಂಬದಿಂದಲೇ ಒಬ್ಬ ವ್ಯಕ್ತಿಯ ಸಂಸ್ಕಾರ, ಪ್ರೀತಿ, ಹೊಂದಾಣಿಕೆಯನ್ನು ಕಲಿಯುತ್ತಾನೆ. ಶಿಕ್ಷಣಕ್ಕಿಂತ ಕೆಲವು ಪಾಠಗಳು ವ್ಯಕ್ತಿಯ ಸುತ್ತಮುತ್ತಲಿನ ಸಂಬಂಧಗಳಿಂದ ಆರಂಭವಾಗುತ್ತದೆ. ಈ ಸಂಬಂಧಗಳ ಜೊತೆಯಲ್ಲಿ ಒಂದೇ ಸೂರಿನಲ್ಲಿ ಬಾಳುವ ಖುಷಿ ಬೇರೆ. ಅಲ್ಲಿ ನೋವಿರಲಿ ನಲಿವಿರಲಿ ಕುಟುಂಬದ ಸದಸ್ಯರು ಸದಾ ಜೊತೆಗೆ ಇರುತ್ತಾರೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಅವಿಭಕ್ತ ಕುಟುಂಬವನ್ನು ಕಾಣುವುದೇ ಅಪರೂಪ ಎನ್ನುವಂತಾಗಿದೆ. ವಿಭಕ್ತ ಕುಟುಂಬಗಳ ಸಂಖ್ಯೆಯು ಹೆಚ್ಚಾಗುತ್ತಿದೆ. ಆದರೆ ಇಡೀ ವಿಶ್ವವೇ ಒಂದು ಕುಟುಂಬ, ಎಲ್ಲರೂ ಒಂದೇ ಎಂದು ಭಾವಿಸುತ್ತಾ ಕೂಡಿಕೊಂಡು ಬಾಳಬೇಕು ಎನ್ನುವ ಸುಸಂದೇಶವನ್ನು ಈ ದಿನವೂ ಹೊಂದಿದೆ. ಪ್ರಪಂಚದಾದ್ಯಂತ ಮೇ 15ರಂದು ವಿಶ್ವ ಕುಟುಂಬ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ವಿಶ್ವಸಂಸ್ಥೆ 1993ರ ಮೇ 15ರಂದು ಜನರಲ್ ಅಸೆಂಬ್ಲಿಯಲ್ಲಿ ಅಂತಾರಾಷ್ಟ್ರೀಯ ಕುಟುಂಬ ದಿನಾಚರಣೆಯನ್ನು ಆಚರಿಸಲು ಮಹತ್ವದ ನಿರ್ಧಾರ ಕೈಗೊಂಡಿತು. ಅಂದಿನಿಂದ ವಿಶ್ವವಿಡೀ ಪ್ರತಿ ವರ್ಷ ಮೇ 15ರಂದು ವಿಶ್ವ ಕುಟುಂಬ ದಿನಾಚರಣೆಗೆ ಆಚರಿಸುತ್ತಾ ಬಂದಿದೆ. ಕುಟುಂಬದ ಪ್ರೀತಿಯನ್ನು ಅರಿತು ಇಡೀ ವಿಶ್ವವೇ ನಮ್ಮ ಕುಟುಂಬ ಎಂದು ಭಾವಿಸಬೇಕು. ಕುಟುಂಬಗಳ ಮೌಲ್ಯ ಮತ್ತು ಮಹತ್ವವನ್ನು ಸಾರುವ ಉದ್ದೇಶವನ್ನು ಈ ದಿನ ಹೊಂದಿದೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ, ಜನವರಿ 28 ಭಾರತೀಯ ಸೇನೆಯ ಪ್ರಥಮ ಮಹಾದಂಡ ನಾಯಕರಾದ ಫೀಲ್ಡ್ ಮಾರ್ಷಲ್ ಕೊಡಂದೀರೆ ಎಂ ಕಾರ್ಯಪ್ಪ ರವರ ಜಯಂತಿಯಾಗಿದೆ. ಭಾರತ ರಾಷ್ಟ್ರೀಯ ಹೀರೋ ಎಂದು ಪ್ರಖ್ಯಾತರಾಗಿರುವ ಕಾರ್ಯಪ್ಪನವರು ಹೊಸಹಾತು ಶಾಹಿ ಭಾರತದ ಅಡಿಯಲ್ಲಿ ಭಾರತೀಯ ಸೇನೆಯನ್ನ ಸ್ವತಂತ್ರ ಭಾರತ ಸೇನೆಯನ್ನಾಗಿ ಮಾರ್ಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಫೀಲ್ಡ್ ಮಾರ್ಷಲ್ ಕೊಡಂದೀರೆ ಮಾದಪ್ಪ ಕಾರ್ಯಪ್ಪನವರು ಭಾರತೀಯ ಸೇನೆಯ ಅತ್ಯುನ್ನತ ಅಧಿಕಾರಿಯಾಗಿದ್ದಾರೆ. ಇವರು ಕಮಾಂಡರ್ ಇನ್ ಚೀಫ್ ಹುದ್ದೆಯನ್ನು ಅಲಂಕರಿಸಿ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿದ್ದರು. 1947ರ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಕಾರ್ಯಪ್ಪನವರು ಪಶ್ಚಿಮ ಭಾರತೀಯ ಸೇನೆಯ ನೇತೃತ್ವವನ್ನು ವಹಿಸಿದರು. 1949ರಲ್ಲಿ ಕಾರ್ಯಪ್ಪನವರು ಭಾರತೀಯ ಸೇನೆಯ ಕಮಾಂಡರ್ ಇನ್ ಚೀಫ್ ಆಗಿ ನೇಮಕಗೊಂಡರು. ಭಾರತೀಯ ಸೇನೆಯಲ್ಲಿ ಫೀಲ್ಡ್ ಮಾರ್ಷಲ್ ಹುದ್ದೆಗೇರಿದ ಕೇವಲ ಇಬ್ಬರು ಸೇನಾಧಿಕಾರಿಗಳಲ್ಲಿ ಕಾರ್ಯಪ್ಪನವರು ಒಬ್ಬರಾಗಿದ್ದರು. ಕಾರ್ಯಪ್ಪನವರು ಅಂದಿನ ಕೂರ್ಗ್ ಪ್ರೊವಿಷನ್ಗೆ ಸೇರಿದ ಶನಿವಾರ ಸಂತೆಯಲ್ಲಿ ಕೊಡವ ಕೃಷಿಕ ಕುಟುಂಬದಲ್ಲಿ ಜನಿಸತೊಡಗಿದರು. ಅವರ ತಂದೆ ಮಾದಪ್ಪನವರು ಕಂದಾಯ ಇಲಾಖೆಯಲ್ಲಿ ಉದ್ಯೋಗಿಯಾಗಿದ್ದರು. ಕಾರ್ಯಪ್ಪನವರ ಮನೆಯಲ್ಲಿ ಪ್ರೀತಿಯಿಂದ ಚಿಮ್ಮು ಎಂದು ಕರೆಯುತ್ತಿದ್ದರು. ಅವರು 6 ಮಕ್ಕಳಲ್ಲಿ 2ನೆಯವರಾಗಿದ್ದರು. 1ನೇ ಮಹಾಯುದ್ಧದ ಅವಧಿಯಲ್ಲಿ ಕಾರ್ಯಪ್ಪನವರು ಮಿಲಿಟರಿ ತರಬೇತಿಯನ್ನು ಪಡೆದರು. ಅವರಿಗೆ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸಲು ಅವಕಾಶವೂ ಲಭಿಸಲಿಲ್ಲ. ಮಹಾಯುದ್ಧದ ಬಳಿಕ ಭಾರತೀಯ ನಾಯಕರು ಬ್ರಿಟಿಷರ ಬಳಿ ಭಾರತೀಯ ಸೇನಾ ಅಧಿಕಾರಿಗಳನ್ನು ಭಾರತೀಯ ಸೇನೆಗೆ ನೇಮಿಸಲು ಆಗ್ರಹಿಸಿದರು. 1919ರಲ್ಲಿ ಈ ಉದ್ದೇಶಕ್ಕಾಗಿ ಆಯ್ಕೆಯಾದ ಭಾರತೀಯ ಮೊದಲ ತಂಡದಲ್ಲಿ ಕಾರ್ಯಪ್ಪನವರು ಒಬ್ಬರಾಗಿದ್ದರು. ಬಳಿಕ ಅವರನ್ನು ತರಬೇತಿಗಾಗಿ ಇಂದೂರ್ಗೆ ಕಳಿಸಲಾಯಿತು. ತರಬೇತಿ ಪೂರ್ಣಗೊಂಡಿದ್ದ ಬಳಿಕ ಕಾರ್ಯಪ್ಪನವರು ಬಾಂಬೆಯ ಕರ್ನಾಟಕಿನ್ ಫ್ರಾಂಟಿಗಿನ್ಗೆ ನೇಮಿಸಲಾಯಿತು. ಕಾರ್ಯಪ್ಪರವರು ಮಿಲಿಟರಿ ವೃತ್ತಿ ಜೀವನದ ಹುದ್ದೆಗಳಲ್ಲಿ ಮೇಲೇರುತ್ತಾ ಲೆಫ್ಟಿನೆಂಟ್ ಆದರು. ನಂತರ 1927ರಲ್ಲಿ ಕ್ಯಾಪ್ಟನ್ ಆದರು. 1942ರಲ್ಲಿ ಲೆಫ್ಟಿನೆಂಟ್ ಕೊಲೊನೆಲ್ ಆಗಿ 1946ರಲ್ಲಿ ಬ್ರಿಗೇಡಿಯರ್ ಹುದ್ದೆಗೆ ಏರಿದರು. ಬ್ರಿಟಿಷ್ ಆಡಳಿತದ ಅಡಿ ಕಾರ್ಯನಿರ್ವಹಿಸುವಾಗ ಕಾರ್ಯಪ್ಪನವರು ಮಧ್ಯಪೂರ್ವ ಅಂದರೆ ಬರ್ಮಾ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದರು. 1942ರಲ್ಲಿ ಕಾರ್ಯಪ್ಪನವರು ಒಂದು ಸೇನಾಪಡೆಯ ನೇತೃತ್ವ ವಹಿಸಿದ ಮೊದಲ ಭಾರತೀಯ ಅಧಿಕಾರಿ ಎನಿಸಿದರು. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅವರು ನೀಡಿದ ಕೊಡುಗೆಗಳನ್ನು ಗುರುತಿಸಿ ಅವರು ಆರ್ಡರ್ ಆಫ್ ಬ್ರಿಟಿಷ್ ಅಂಪೈರ್ ಸದಸ್ಯನಾಗಿ ನೇಮಿಸಿ ಗೌರವಿಸಲಾಯಿತು. 1947ರಲ್ಲಿ ಭಾರತ ಸ್ವತಂತ್ರಗೊಳ್ಳುವ ಮೊದಲು ನಡೆದ ಭಾರತ ಪಾಕಿಸ್ತಾನ ವಿಭಜನೆಯ ಸಂದರ್ಭದಲ್ಲಿ ಎರಡು ಹೊಸ ದೇಶಗಳಿಗೆ ಸೇನಾಪಡೆಗಳನ್ನು ವಿಭಜಿಸುವ ಸವಾಲಿನ ಜವಾಬ್ದಾರಿಯು ಕಾರ್ಯಪ್ಪನವರದಾಗಿತ್ತು. ಭಾರತ ಸ್ವತಂತ್ರಗೊಂಡ ಬಳಿಕ ಕಾರ್ಯಪ್ಪನವರು ಮೇಜರ್ ಜನರಲ್ ರ್ಯಾಂಕ್ನೊಂದಿಗೆ

0: ಡೆಪ್ಯೂಟಿ ಚೀಫ್ ಆಫ್ ಜನರಲ್ ಸ್ಟಾಫ್ ಆಗಿ ನೇಮಿಸಲಾಯಿತು. ಅದಾದ ಬಳಿಕ ಅವರು ಲೆಫ್ಟಿನೆಂಟ್ ಜನರಲ್ ಆಗಿ ಬಡ್ತಿ ಪಡೆದು ನವೆಂಬರ್ 1947 ಈಸ್ಟರ್ನ್ ಆರ್ಮಿಯ ನೇತೃತ್ವವನ್ನು ವಹಿಸಿದರು. ಬಳಿಕ ಮುಂದಿನ ವರ್ಷ ಜನವರಿ ತಿಂಗಳಲ್ಲಿ ಅವರು ದೆಹಲಿ ಮತ್ತು ಈಸ್ಟ್ ಪಂಜಾಬಿನ ಕಮಾಂಡಿನ ಸೇನಾ ಕಮಾಂಡರ್ ಆದರು.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 14 ಕುರಿತು. ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
4: ಗಾಳಿ ಮಣ್ಣುಂಡೆ ಯೊಳ ಹೊಕ್ಕು,
5: ಗಾಳಿ ಮಣ್ಣುಂಡೆ ಹೊಳ ಹೊಕ್ಕು,
4: ಹೊರ ಹೊರಳಲ್ ಅದು,
5: ಹೊರ ಹೊರಳಲ್ ಅದು,
4: ಆಳೆನಿಪುದ್ ಅಂತಾಗದಿರೆ,
5: ಆಳೆನಿಪುದ್ ಅಂತಾಗದಿರೆ,
4: ಬರಿಯ ಹೆಂಟೆ
5: ಬರಿಯ ಹೆಂಟೆ,
4: ಬಾಳೇನು ಧೂಳು ಸುಳಿ,
5: ಬಾಳೇನು ಧೂಳು ಸುಳಿ,
4: ಮರ ತಿಕ್ಕಿದುರಿಯ ಹೊಗೆ,
5: ಮರ ತಿಕ್ಕಿದುರಿಯ ಹೊಗೆ,
4: ಕ್ಷೇಳವೇನ್ ಅಮೃತವೇಂ ಮಂಕುತಿಮ್ಮ,
5: ಕ್ಷೇಳವೇನ್ ಅಮೃತವೇಂ ಮಂಕುತಿಮ್ಮ.
3: ಬಹಳ ಪಾರಮಾರ್ಥಿಕವಾಗಿ ಆಳವಾದಂಥ ವಿಚಾರವನ್ನು ಇಲ್ಲಿ ಡಿ ವಿ ಜಿಯವರು ನಮ್ಮ ಮುಂದೆ ಇಡ್ತಾರೆ. ನಮ್ಮಲ್ಲಿ ಇದು ನಾವು ಅನ್ಕೋತೀವಲ್ವ ಪಂಚಭೂತಗಳು ಅಂತ,
5: ಹೌದು
3: ಅದು ನೆನಪಿದೆ. ಆಕಾಶ, ಭೂಮಿ, ನೀರು,
5: ಗಾಳಿ
3: ಗಾಳಿ ಇದು ಅವೆಲ್ಲ ಪಂಚಭೂತಗಳು. ಸೊ ನಮ್ಮ ಶರೀರ ಆಗಿರುವಂಥದ್ದು ಪಂಚಭೂತಗಳಿಂದ ಅಂತ. ಸೊ ಮಣ್ಣಿಂದ ಹುಟ್ಟಿ ಮಣ್ಣಿಗೆ ನಾವು ವಾಪಸ್ ಹೋಗ್ತೀವಿ ಅಂತ ಒಂದು ಹೇಳಿಕೆ ಇದೆ ಅಲ್ವಾ. ಮಣ್ಣಿಂದ ಕಾಯ ಮಣ್ಣಿಂದ ಅಂತ ಹಾಡು ನಾವು ಕೇಳಿದೀವಿ. ಸೊ ಮಣ್ಣಿನಿಂದ ಆದಂತ ಈ ಶರೀರ ಆಮೇಲೆ ತಿರ್ಗಾ ಮಣ್ಣಿಗೆ ಹೋಗುತ್ತೆ. ಅದು ಸುಟ್ಟರೆ ಬೂದಿಯಾಗಿ ಮಣ್ಣಲ್ಲೇ ಸೇರ್ಕೊಳ್ಳುತ್ತೆ, ಹೂಳಿದ್ರೆ ಅಲ್ಲೇ ಅದು ಇದರಲ್ಲೇ ಐಕ್ಯವಾಗುತ್ತೆ, ಭೂಮಿ ಆಗುತ್ತೆ. ಸೊ ಆ ಮಣ್ಣು ಒಂದು ರೀತಿಯಲ್ಲಿ ನಮ್ಮ ಶರೀರ ಎಲ್ಲ ಹಾಗಾದ್ರೆ ಮಣ್ಣು
5: ಮಣ್ಣು
3: ಮಣ್ಣಿಂದಾನೇ ಆಗಿರುವಂಥದ್ದು. ಸಪೋಸ್ ಒಬ್ಬ ಕುಂಬಾರ ಅಥವಾ ನಾವು ಗಣೇಶನ ಉದಾಹರಣೆ ತಗೋಣ, ಈ ಗಣೇಶನ ವಿಗ್ರಹ, ಗಣೇಶನ ವಿಗ್ರಹ ಮಾಡೋದ್ರ ಬದಲು ಗಣೇಶನ ವಿಗ್ರಹ ಮಾಡ್ತಾ ಇರುವಂಥವನು ನನ್ನ ಮುಖ ನೋಡ್ಬಿಟ್ಟು ನನ್ನ ಥರ ಒಂದು ವಿಗ್ರಹ ಮಾಡ್ದ ಅಂತ ಅನ್ಕೋಣ. ಹಾಗಾದ್ರೆ ನನಗೂ ಅವನಿಗೂ ಏನು ಆ ವ್ಯತ್ಯಾಸ, ಏನು ಆ ಮೂರ್ತಿಗೂ ನನಗೂ ಏನು ವ್ಯತ್ಯಾಸ, ನಾನು ಮಣ್ಣಿಂದ ಆಗಿರುವಂಥದ್ದು ಅದು ಮಣ್ಣಿಂದನೇ ಆಗಿರುವಂಥದ್ದು ಏನು ವ್ಯತ್ಯಾಸ ಅಂತಂದರೆ ಡಿವಿಜಿ ಅವರು ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ. ಗಾಳಿ ಉಸಿರಾಗಿ ನಾನು ಅನ್ನೋಂಥ ಮಣ್ಣಿನ ಹೆಂಟೆ ಮಣ್ಣಿನ ಉಂಡೆ ಒಳಗಡೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ. ಸೊ ನಾನು ಉಸಿರಾಡ್ತಾ ಇದ್ದೀನಿ, ಆ ಉಸಿರಾಟದ ಶಕ್ತಿಯಿಂದ ನಾನು ಜೀವಂತವಾಗಿದ್ದೀನಿ ಅಂತ. ನಾನು ಒಳಗೆ ತಗೊಳ್ತಿರೋಂಥ ಉಸಿರು ಸಪೋಸ್ ಆಚೆ ಬರಲಿಲ್ಲಪ್ಪ, ಅದು ಅಲ್ಲೇ ನಿಂತೋಯ್ತು, ಅದು ಜೀವ ಇಲ್ಲ, ನಾನೇನಾದೆ ಬರೀ ಮಣ್ಣದೆ. ಅಥವಾ ಹೊರಗೆ ಬಿಟ್ಟಂತ ಉಸಿರು ಆದ್ಮೇಲೆ ತಿರುಗಿ ಒಸಿರು ಒಳಗಡೆ ತಗೋಬೇಕು, ಅದು ತಗೊಳ್ಳಿಲ್ಲ ನಾನು, ತಗೊಳ್ಳೋ ತಾಕತ್ ಹೊರಟೋಯ್ತು ನನಗೆ ಅಂತಂದ್ರೆ ಏನಾಯ್ತು, ತಿರ್ಗಾ ನಾನು ಮಣ್ಣಿನ ಹೆಂಟೆ. ಸೊ ಹಾಗೆ ಗಾಳಿ ಮಣ್ಣುಂಡೆ ಯೊಳ ಹೊಕ್ಕು ಹೊರ ಹೊರಳಲ್ ಅದು ಆಳೆನಿಪುದು ಅಂತ ಆಗದಿರೆ ಬರಿಯ ಹೆಂಟೆ. ಸೊ ಜೀವ ಅನ್ನೋಂಥದ್ರದ್ದು ಚೈತನ್ಯ ಯಾವುದರಿಂದ ಬರ್ತಾ ಇದೆ ಅಂತಂದ್ರೆ ಆ ಉಸಿರಾಟದ ಶಕ್ತಿ ಅದಿರೋವರೆಗೂ ಇದು ನನ್ನ ಜೀವ, ನಾನು ಜೀವಂತವಾಗಿದ್ದೀನಿ ಅಂತ ಅನ್ಕೊಳ್ಬಹುದು. ಅದಿಲ್ಲದೆ ಹೋದ್ರೆ ಮಣ್ಣಿನಲ್ಲಿ ನಾನು ಮಣ್ಣಾಗಿ ಹೋಗ್ತಾ ಇದ್ದೀನಿ. ಸೊ ಆ ತರದ ದೃಷ್ಟಿಯಿಂದ ನೋಡಿದಾಗ

ಈ ನಶ್ವರತೆ ನಮಗೆ ಎದ್ದು ಕಾಣುತ್ತೆ. ಆದರೆ ಆ ಸಂದರ್ಭದಲ್ಲಿ ಅಂದರೆ ನಾನು ಮಣ್ಣಿಂದ ಜೀವವಾಗಿ ಜೀವಿಯಾಗಿ ತಿರ್ಗಾ ಜೀವಿ ಹಂತವನ್ನು ದಾಟಿ ಮಣ್ಣಾಗುವಂಥ ಒಂದು ಸೈಕಲ್ ಏನಿದೆ, ಆ ಸೈಕಲ್ಲಿನ ಸಂದರ್ಭವನ್ನು ನಾವು ನೋಡಿದರೆ ಮಣ್ಣಾಗಿದ್ದೆ ಈಗ ಜೀವಿಯಾಗಿದ್ದೀನಿ, ತಿರ್ಗಾ ಮಣ್ಣಾಗಕ್ಕೆ ಮುಂಚೆ ನಾವು ಆಚೆ ಈಚೆ ನೋಡಿದಾಗ ನಂತರದ್ದೇ ಎಷ್ಟೋ ಜನ ಇರ್ತಾರೆ, ಅವರೆಲ್ಲರೂ ಈಗ ಆಳ್ ಎನಿಪುವ ಒಂದು ಸಂದರ್ಭದಲ್ಲಿದ್ದಾರೆ, ಅವರ ಇದರಲ್ಲಿ ಉಸಿರಾಟ ಆಗ್ತಾ ಇದೆ. ಸೊ ಹಾಗೆ ಬಾಳು ಅನೇಕ ಕಣಗಳು, ಧೂಳಿನ ಕಣಗಳಿದ್ದ ರೀತಿಯಲ್ಲಿ ಅನೇಕ ಜೀವಿಗಳು ಈ ತರ ಅವರು ಓಡಾಡ್ತಾ ಇರ್ತಾರೆ. ಈಗ ನಮ್ಮ ಕಾಡಲ್ಲಿ ವಿಶೇಷವಾಗಿ ಇವಾಗ ಬಿಸಿಲಿನ ಸಂದರ್ಭ, ಅದನ್ನ ನಾವು ನೆನಪಿಸ್ಕೊಂಡು ಸ್ವಲ್ಪ ಜೋಪಾನವಾಗಿ ಬೇರೆ ಇರಬೇಕು, ಕಾಡಲ್ಲಿ ಬೆಂಕಿ ಬೀಳುವಂತ ಸಮಯ. ಸೊ ಅದ್ ಬೆಂಕಿ ಹೇಗೆ ಬೀಳುತ್ತೆ, ಎರಡು ಮರಗಳು ಹಿಂಗೆ ತಿಕ್ಕಿದಾಗ ಧಗೆ ಇದು ಉಂಟಾಗತ್ತೆ, ಶಾಖ ಉತ್ಪತ್ತಿ ಆಗತ್ತೆ, ಎಲ್ಲೋ ಬೆಂಕಿ ಬೀಳುತ್ತೆ, ಅದು ಹಂಗೆ ಹರಡ್ತಾ ಹೋಗುತ್ತೆ ಅಂತ. ಸೊ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಈ ಬಾಳು, ಬಾಳಿನಲ್ಲಿ ಬರುವಂತ ಉದ್ವೇಗಗಳು, ತಳಮಳಗಳು, ದ್ವೇಷಗಳು ಅವೆಲ್ಲ ಯಾವ್ದರಿಂದ ಬರ್ತಾ ಇದೆಯಪ್ಪ ಅಂತಂದ್ರೆ, ಈ ಧೂಳಿನ ಕಣಗಳು ಒಂದಕ್ಕೊಂದು ತಿಕ್ಕೋದ್ರಿಂದ, ಅಥವಾ ಈ ಜೀವಿಗಳು ಅಂತ ಅನ್ನಿಸ್ಕೊಳ್ಳುವಂತ ಮರಗಳು ಒಂದಕ್ಕೊಂದು ತಿಕ್ಕೋದ್ರಿಂದ ಆಗ ಉತ್ಪತ್ತಿಯಾಗುವಂತ ಶಾಖ ನಮಗೆ ಒಳ್ಳೆಯದನ್ನು ಮಾಡ್ಬೋದು, ಕೆಟ್ಟದ್ದನ್ನು ಮಾಡ್ಬೋದು. ಕ್ಷೇಳವೇಂ ಅಮೃತವೇಂ, ಅದೇನಾಗ ಯಾವುದರಿಂದ ಬರ್ತಾ ಇದೆ ಒಳ್ಳೆಯದು ಕೆಟ್ಟದ್ದು, ಎರಡು ಮರಗಳು ತಿಕ್ಕಿದಾಗ ಹೇಗೆ ಕಾಡಿನಲ್ಲಿ ಬೆಂಕಿ ಉದ್ಭವವಾಗುತ್ತೋ, ಹಾಗೆ ಎರಡು ಜೀವಿಗಳ ಒಂದು ತಿಕ್ಕಾಟದಿಂದ, ಒಂದು ಪರಸ್ಪರ ಸಂಬಂಧದಿಂದ ಅಥವಾ ಪರಸ್ಪರ ವ್ಯವಹಾರದಿಂದ ಈ ತರದ ಒಂದು ಭಾವನೆಗಳು ನಮ್ಮಲ್ಲಿ ಉತ್ಪನ್ನ ಆಗುತ್ತೆ ಅಂತ ಇವರು ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ಬಾಳಿನ ಒಂದು ಗುರಿ ಏನು, ಹಾಗಾದ್ರೆ ಬಾಳಿನ ಉದ್ದೇಶವೇನು ಅಂತ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಬಾಳಿನಲ್ಲಿ ಏನು, ಯಾತಿಗೋಸ್ಕರ ಈ ತರದೆಲ್ಲ ಆಗತ್ತೆ ಅನ್ನೋಂಥದ್ದು ನಾವು ಪ್ರಾರಂಭದಲ್ಲೇ ಕೇಳಿಕೊಂಡಂತ ಮೂಲಭೂತವಾದಂತ ಪ್ರಶ್ನೆ. ಸೊ ಈಗ ಅದನ್ನೆಲ್ಲ ನೋಡ್ತಾ ಏನ್ ನೋಡಿದ್ವಿ, ಮೊದಲು ಬಹಳ ನಿರಾಶಾದಾಯಕವಾದಂತಹ ಒಂದು ನಕಾರಾತ್ಮಕ ಪ್ರಪಂಚವನ್ನ ನಾವು ವರ್ಣನೆ ಮಾಡ್ಕೊಂಡ್ವಿ, ಅದನ್ನ ಅನುಭವಿಸ್ತಾ ಇದ್ದೀವಿ ಅಂತ ಬೇಜಾರು ಮಾಡ್ಕೊಂಡ್ವಿ. ಆಮೇಲೆ ಅನ್ನಿಸ್ತು ಇಲ್ಲಪ್ಪ ಹಾಲ ಹಲ ಇದು, ಇದಾದ್ಮೇಲೆ ಅಮೃತ ಬರುತ್ತೆ ಅನ್ನೋಂತ ಒಂದು ಆಶೆ, ಒಂದು ಎಲ್ಲೋ ಬೆಳಕು ಸ್ವಲ್ಪ ಕಂಡಂಗೆ ಆಯಿತು. ಅದ್ರ ಜೊತೆಗೆ ಇದು ಅಷ್ಟೆಲ್ಲ ಬಹಳ ಕಾಲ ಇರುವಂತ ಕಷ್ಟಗಳೆಲ್ಲ ಉದಕ ಬುದ್ಬುದ ಇದೆಲ್ಲ ಬಿಟ್ಟು ಹೋಗ್ಬೋದು, ಸ್ವಲ್ಪ ಕಾಲ ಕಳೆದ್ಮೇಲೆ ಎಲ್ಲ ಚೇತರಿಸ್ಕೊಳ್ಬಹುದು ಅಂತ ಕೂಡ ನಮಗೆ ಗೊತ್ತಾಯ್ತು. ಹಾಗೆ ಕಷ್ಟ ಆಗಿ

0: ಸಂಭ್ರಮಾಚರಣೆಯಲ್ಲಿದ್ದಾರೆ.
1: ಸಂತಸದ ಜನುಮದಿನ ಆನಂದ ತುಂಬಲಿ ಸುದಿನ.
0: ಇವರಿಗೆ ಶುಭಾಶಯವನ್ನ ಕೋರುವವರು ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಕುಟುಂಬ

ಇವರಿಗೆ ಆ ದೇವರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತ ಪಡಿಸಲಿದ್ದೇವೆ. ಬನ್ನಿ ಕೇಳಿ.

ಇನ್ನು ಮುಂದೆ ಕೇಳಿ ಬರೋಣ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 10ನೇ ವಾರ್ಡಿನ ಶ್ರೀ ಚೌಡೇಶ್ವರಿ ದೇವಾಲಯದ ಇತಿಹಾಸ ಹಿನ್ನೆಲೆ ಹಾಗೂ ವಿಶೇಷ ಪೂಜಾ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಸರಗೂರಿನ ದೊಗಡವೀರ ಸಮಾಜದ ಶ್ರೀಯುತ ಶ್ರೀಕಾಂತ್ ಹೆಸರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರಿನಲ್ಲಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ, ಹಬ್ಬಗಳ ಆಚರಣೆ ಮತ್ತು ಜಾತ್ರಾ ಹಿನ್ನೆಲೆ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ನಿವಾಸಿಗರಾದ ಶ್ರೀಯುತ ಶ್ರೀಕಾಂತ್ ಎಸ್ ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ಸರ್, ನನ್ನ ಹೆಸರು ಶ್ರೀಕಾಂತ್ ಅಂತೇಳಿ, ನಮ್ಮ ತಂದೆ ಹೆಸರು ಶ್ರೀರಂಗ ಅಂತ. ಅವರು ಕನ್ನಡ ಪಂಡಿತರು, ಅವರು ಸರಗೂರಿನ ನಿವಾಸಿಗಳು. ಸಿ ಎಸ್ ಆರ್ ಅಂದ್ರೆ ಚಿರಪರಿಚಿತರು ಅವರು.
0: ಸಿ ಎಸ್ ಆರ್
1: ಅಂದ್ರೆ ಅವರ ತಂದೆ ಹೆಸರು ಚಿಕ್ಕರಂಗ ಶೆಟ್ಟಿ ಅಂತ, ಯಜಮಾನ್ ಚಿಕ್ಕರಂಗ ಶೆಟ್ಟಿ ಅಂತ. ಅವರ ತಂದೆ ಹೆಸರು ರಂಗಶೆಟ್ಟಿ, ಯಜಮಾನ್ ರಂಗಶೆಟ್ಟಿ ಅಂತ. ಯಜಮಾನ್ ರಂಗಶೆಟ್ಟರ ಕುಟುಂಬ ವರ್ಗ ಅಂದ್ರೆ ಸರಗೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಇವತ್ತನೇ ಜನತೆಗೆ ಗೊತ್ತಿಲ್ಲದೆ ಇರ್ಬೋದು, ಹಳೆ ಜನರೇಷನ್ ಅವ್ರಿಗೆ ತುಂಬಾ ಪರಿಚಿತರು.
0: ಚಿರಪರಿಚಿತರು
1: ಯಜಮಾನ್ ರಂಗಶೆಟ್ಟರು ಅಂದ್ರೆ ಚಿರಪರಿಚಿತರು. ಇವತ್ತಿಗೂ ಸಹ ನಮ್ಮನ್ನ ಗುರುತಿಸೋದು ಯಜಮಾನ್ ರಂಗಶೆಟ್ಟರ ಕುಟುಂಬದವರು ಅಂತಾನೆ ಗುರುತಿಸೋದು. ನಾವು ಸಂತೆ ಸರಗೂರಿನ ನಿವಾಸಿಗಳು, 10ನೇ ವಾರ್ಡು, ತೊಗಟವೀರ ಸಮಾಜ.
0: ಸರ್, ಪ್ರಥಮವಾಗಿ ಈ ಒಂದು ದೇವಾಲಯಕ್ಕೆ ಶ್ರೀ ಚೌಡೇಶ್ವರಿ ಎಂಬ ಹೆಸರು ಹೇಗೆ ಬಂತು? ಈ ಒಂದು ಚೌಡೇಶ್ವರಿ ದೇವಿಯ ಇತಿಹಾಸ ಏನು? ಜೊತೆಗೆ ಈ ಒಂದು ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋದಾದ್ರೆ.
1: ಈ ಸರಗೂರಿನಲ್ಲಿ ಇರತಕ್ಕಂಥ ಈಗ ತೊಗಟವೀರ ಸಮಾಜ ಮೂಲತಃ ನಾವು ಕರ್ನಾಟಕದವರಲ್ಲ. ಮೂಲತಃ ಯಾಕಂದ್ರೆ ನಮ್ಮ ತಾತ ಅವರ ಕಾಲದಿಂದಲೇ ನಾವು ಆಂಧ್ರ ಪ್ರದೇಶದ ನಿವಾಸಿಗಳು, ಕರ್ನೂಲೂರು ಜಿಲ್ಲೆ ಆ ಕಡೆ ಸೈಡ್ನವರು. ಏನಾಗತ್ತೆ ಅಂದ್ರೆ ಈ ಹೈದರಾಬಾದ್ ನಿಜಾಮನ ಕಾಟದಿಂದ ತಡೆಯಲಾರದೆ ಮನನೊಂದು ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ತಾ ಇರ್ತಾರೆ ಕ್ರೂರವಾಗಿ. ಆ ಕ್ರೂರತೆಯನ್ನು ತಾಳಲಾರದೆ, ಕಷ್ಟವನ್ನು ಸಹಿಸಲಾರದೆ ವಲಸೆ ಬಂದ್ಬಿಡ್ತಾರೆ ಈ ಕಡೆಗೆ ನಮ್ಮ ಕರ್ನಾಟಕ ಭಾಗಕ್ಕೆ. ಕರ್ನಾಟಕ ಭಾಗಕ್ಕೆ ಬರ್ಬೇಕಾದ್ರೆ ಹರಿದು ಹಂಚು ಹೋಗ್ಬಿಡ್ತಾರೆ. ಏನು ನಮ್ಮ ಜನ ಇರ್ತಾರೆ ಎಲ್ಲ ಅಲ್ಲಲ್ಲಿ, ಎಲ್ಲೆಲ್ಲಿ ಅನುಕೂಲ ಇರುತ್ತೆ ಅಲ್ಲಲ್ಲಿ ವಾಸ ಮಾಡೋದಕ್ಕೆ ಇದು ಮಾಡ್ತಾರೆ. ಸರಗೂರಿಗೆ ಬಂದಾಗ ಬರೀ 25 ಮನೆಗಳು ಮಾತ್ರ ಬಂದದ್ದು. 25 ಮನೆಗಳು ಮಾತ್ರ ಬಂದದ್ದು ಮೂಲತಃ ಸರಗೂರಿನ ತೊಗಟವೀರ ಸಮಾಜದಲ್ಲಿ 25 ಮನೆಗಳು ಮಾತ್ರ ಇದ್ದದ್ದು. ಇಲ್ಲಿರ್ತಕ್ಕಂಥ ಅಕ್ಕಪಕ್ಕ ಇರ್ತಕ್ಕಂಥ ಚೆನ್ನಿಪುರ ಆಗ್ಬೋದು, ಮಳಲಿ ಆಗ್ಬೋದು, ಮಗ್ಗೆ ಆಗ್ಬೋದು, ಇನ್ನು ಅದು ಬಿಟ್ರೆ ಮುಳ್ಳೂರು ಆಗ್ಬೋದು, ಇನ್ನು ಹಲವಾರು ಕಡೆ ಹಂಚೋಗಿರ್ತಾರೆ. ಅವ್ರವ್ರಿಗೆ ಎಲ್ಲೆಲ್ಲಿ ಅನುಕೂಲ ಇರುತ್ತೆ ಅಲ್ಲೆಲ್ಲ ಹಂಚೋಗಿರ್ತಾರೆ. ಹಂಚೋಗಿರತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಸರಗೂರಲ್ಲಿ 25 ಮನೆಗಳಿರ್ತಾವಲ್ಲ, ಆಗ ನಮ್ಮ

0: ಇವರು ಬಂದು ಆಂಧ್ರ ಪ್ರದೇಶದ ಕರ್ನೂಲೂರು ಜಿಲ್ಲಾ ನಂದವರ ಗ್ರಾಮದಲ್ಲಿ ನಂದವರಂ ಚೌಡೇಶ್ವರಿ ಅಂತ ಇರೋದು. ಅಲ್ಲಿ ನಾವು ಏನು ಮಾಡ್ತಾರೆ ಅಂದರೆ, ನಾವು ಆ ಕಡೆಯಿಂದ ಈ ಕಡೆಗೆ ವಲಸೆ ಬಂದಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಕುಲದೇವಿಗೆ ನಾವು ಪೂಜೆ ಮಾಡಬೇಕು. ನಮ್ಮ ಕುಲದೇವಿ ಅಂದರೆ ಈಗ ಇರ್ತಕ್ಕಂಥ ಚೌಡೇಶ್ವರಿ ನಮ್ಮ ಕುಲದೇವಿ ಆರಾಧಕರು ನಾವು ತೊಗಟವೀರ ಜನಾಂಗದವರು. ಅಲ್ಲಿಂದ ಬಂದ ಮೇಲೆ ಈ ದೇವಸ್ಥಾನವನ್ನು ಮಾಡಬೇಕು ಅಂದ್ಬಿಟ್ಟು ನಮ್ಮ ಪೂರ್ವಿಕರು ನಿರ್ಧಾರ ಮಾಡ್ತಾರೆ ಅವತ್ತಿನ ಇದ್ದಂಥ ಜನರು. ಆಗ ಏನಾಗುತ್ತೆ, ಇಲ್ಲಿ ಒಂದು ಚಿಕ್ಕದಾಗಿ ಗುಡಿ ಮಾಡಿರ್ತಾರೆ. ಚಿಕ್ಕದಾಗಿ ಅಂದರೆ ಈಗ ಗುಡಿಸಲು ರೀತಿ ಇರುತ್ತಲ್ಲ, ಮಟ್ಟಾಳೆ ಶೆಡ್ ಹಾಕಿ,
1: ಹೌದು,
0: ಸ್ವಾತಂತ್ರ್ಯ ಪೂರ್ವದಕ್ಕೆ ಮುಂಚೆ ನಾನು ಹೇಳ್ತಾ ಇರೋದು ಹಾಕಿ ಇರುತ್ತೆ. ಅದು ಏನಾಗುತ್ತೆ ಅಂದರೆ ಅದರಲ್ಲಿ ಕಾಲಾನಂತರ ನಡ್ಕೊಂಡು ಹೋಗ್ತಾ ಇರುತ್ತೆ. ಆಗ ಏನಾಗುತ್ತೆ, ಒಂದು ಚಿಕ್ಕದು ವಿಗ್ರಹ ಇರುತ್ತೆ, ಚೌಡೇಶ್ವರಿ ವಿಗ್ರಹ ಕಲ್ಲೊಂದು. ಅದಕ್ಕೆ ಏನಾಗಿರುತ್ತೆ ಅಂದರೆ ಒಂದು ಸ್ವಲ್ಪ ದೃಷ್ಟಿದೋಷ ಇರುತ್ತೆ.
1: ದೃಷ್ಟಿದೋಷ
0: ಇರುತ್ತೆ ಅಂದರೆ ಈ ಶಾಂತ ಸ್ವರೂಪದಲ್ಲಿರೋ ದೇವರಿಗೂ ಒಂದು ಸ್ವಲ್ಪ ಉಗ್ರ ರೂಪದಲ್ಲಿರೋ ದೇವರಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದರಿಂದ ಹಳೆ ವಿಗ್ರಹಕ್ಕೆ ಒಂದು ಸ್ವಲ್ಪ ದೃಷ್ಟಿ, ಕ್ರೂರ ದೃಷ್ಟಿ ಅಂತ ಹೇಳ್ತಾರೆ. ಆ ರೀತಿ ಇರುತ್ತೆ, ಯಾಕಂದ್ರೆ ರೋಗ ರುಜಿನಗಳು ಜಾಸ್ತಿ. ಯಾರೋ ಒಬ್ಬರನ್ನ ಪಂಡಿತರನ್ನ ಹಿಡಿದು ಕೇಳಿದಾಗ, ವಿಚಾರಣೆ ಮಾಡಿದಾಗ ವಿಚಾರದ ಬಗ್ಗೆ, ಈ ರೀತಿ ನೀವು ಪೂಜೆ ಮಾಡ್ತಕ್ಕಂಥ ದೇವರಿಗೆ ದೃಷ್ಟಿ ಸರಿ ಇಲ್ಲ ಅಂದ್ರೆ ಒಂಥರ ಕ್ರೂರ ದೃಷ್ಟಿ, ಅದು ಒಳ್ಳೆ ದೃಷ್ಟಿ ಅಲ್ಲ, ಅದು ಈ ವಿಗ್ರಹನ ನೀವು ಬೇರೆ ಕಡೆ ಮಡಗ್ಬಿಟ್ಟು ಒಂದು ಪುನರ್ ಹೊಸ ವಿಗ್ರಹವನ್ನ ನೀವು ಪ್ರತಿಷ್ಠಾಪನೆ ಮಾಡಿ ಅಂತ. ಆಗೇನಾಗುತ್ತೆ, ಇವರು ನಮ್ಮ ಪೂರ್ವಿಕರೆಲ್ಲ ಕುಂತು ತೀರ್ಮಾನ ಮಾಡಿ ಒಂದು ಚೌಡೇಶ್ವರಿ ವಿಗ್ರಹನ ಕೆತ್ತನೆ ಮಾಡಿಸ್ಬೇಕು ಅಂತ ಹೇಳಿ. ಯಾರು ಕೆತ್ತಿದ್ರು ಅಂತಾನು ನಮಗ್ ಗೊತ್ತಿಲ್ಲ. ಅದು ಏನಾಗುತ್ತೆ, ಕಾಲಾನಂತರದಲ್ಲಿ ಕೆತ್ತನೆ ಆಗಿ ಪೂರ್ಣ ಪ್ರಮಾಣದಲ್ಲಿ ಆಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಎಲ್ಲಾಗತ್ತೆ ಅಂದ್ರೆ, ಈಗ ನಮ್ಮ ಕಪಿಲಾದಂಡೆ ಪಶ್ಚಿಮ ವಾಹಿನಿ ನಮ್ಮ ಹತ್ತನೇ ವಾರ್ಡಲ್ಲಿದೆಯಲ್ಲ, ನರಸಿಂಹಸ್ವಾಮಿ ದೇವಸ್ಥಾನ, ಆ ಭಾಗದಲ್ಲಿ ಕೆತ್ತನೆ ಆಗುತ್ತೆ. ಕೆತ್ತನೆ ಆಗಿ ಸುಮಾರು ವರ್ಷಗಳು ಅದು ನೀರಲ್ಲೇ ಇರುತ್ತೆ. ನೀರಲ್ಲೇ ಇರಬೇಕಾದ್ರೆ ನಮ್ಮ ಸಮಾಜದವರು ಏನಾಗಿರುತ್ತೆ ಅಂದರೆ, ಈಗ ಒಂದು ಸಮಾಜದಲ್ಲಿ ಏನಂದ್ರೆ ಪಾರ್ಟಿಗಳು ಇದ್ದೇ ಇರ್ತವೆ, ಗುಂಪು ಘರ್ಷಣೆಗಳು,
1: ಹೌದು,
0: ಅದು ಒಂದು ಸ್ವಲ್ಪ ಪಾರ್ಟಿಗಳಾಗ್ಬಿಟ್ಟಿರುತ್ತೆ. ಆ ದೇವಸ್ಥಾನನ ಇವರು ಜೀರ್ಣೋದ್ಧಾರ ಕೈನೇ ಹಾಕಲ್ಲ, ಸುಮಾರು ವರ್ಷ ಹಂಗೆ ಸ್ಥಗಿತವಾಗ್ಬಿಡುತ್ತೆ. ಆ ನಂತರ ಏನಾಗುತ್ತೆ, ಎಲ್ಲರನ್ನು ತಿರುಗಾ ಸೇರಿಸಿ ನಾವೊಂದು ದೇವಸ್ಥಾನ ಮಾಡಬೇಕು, ಈ ರೀತಿ ಮಾಡಬೇಕು, ಈ ದೇವ್ರನ್ನ ತಗೊಂಡೋಗಿ ಈಗಿರ್ತಕ್ಕಂಥ ನಮ್ಮ ವನಸಿರಿನಾಡಿನ ಅಧಿದೇವತೆ ಚಿಕ್ಕಮ್ಮ ದೇವಿ ದೇವಸ್ಥಾನದಲ್ಲಿ ತಗೊಂಡು ಮಡಬಿಡೋಣ, ಅಲ್ಲಿರೋಂಥ ವಿಗ್ರಹನ ತಗೊಂಬಂದು ಪ್ರತಿಷ್ಠಾಪನೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಸಹ ನಿರ್ಧಾರ ಮಾಡ್ತಾರೆ. ಆಯಿತು ಅಂದ್ಬಿಟ್ಟು ಎಲ್ಲ ಸಮಾಜದವರೆಲ್ಲ ಒಕ್ಕರುಳಿನಿಂದ ಕೈಗೂಡಿಸ್ತಾರೆ. ಕೂಡಿಸ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಚಿಕ್ಕ ವಿಗ್ರಹನ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ತಗೊಂಡೋಗಿ ಅಲ್ಲಿ ಮಡಗ್ತಾರೆ. ಮಡಿಗೆಯಲ್ಲಿ ಇವತ್ತಿಗೂ ಸಹ ಇದೆ ಅಂದ್ರೆ, ಯಾರಿಗೂ ಅದು ಚೌಡೇಶ್ವರಿ ಅಂತ ಗೊತ್ತಿಲ್ಲ.
1: ಗೊತ್ತಿಲ್ಲ,
0: ಕಾಲಭೈರವೇಶ್ವರನ ದೇವಸ್ಥಾನದ ಬಲಭಾಗದಲ್ಲಿ ಇವತ್ತಿಗೂ ಸಹ ಇದೆ. ಅದು ಚೌಡೇಶ್ವರಿ, ಅದು ಸರಗೂರಿನ ತೊಗಟವೀರ ಚೌಡೇಶ್ವರಿ, ಅದು
1: ಮುಂಚೆ ಇದ್ದಂತ
0: ಚೌಡೇಶ್ವರಿ. ಅದು ಅಲ್ಲಿಂದ ಬಂದ್ಮೇಲೆ ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕು. ಪ್ರತಿಷ್ಠಾಪನೆ ಮಾಡೋದಕ್ಕೆ ಆರ್ಥಿಕ ವ್ಯವಸ್ಥೆ ಕಮ್ಮಿ ಯಾವಾಗ, ಆಗ ಏನ್ ಮಾಡ್ತಾರೆ, ನಮ್ಮ ಮೈಸೂರು ಮಹಾಸಂಸ್ಥಾನ ಇರುತ್ತೆ. ಮೈಸೂರು ಮಹಾಸಂಸ್ಥಾನಕ್ಕೆ ನಮ್ಮ ಸಮಾಜದಿಂದ ಸ್ವಲ್ಪ ಪರಿಚಿತರು, ಪಟೇಲ್ರು, ನಾರಾಯಣ್ ಶೆಟ್ರು ಅಂತ, ಅವ್ರಿಗೆ ಮೈಸೂರು ಮಹಾಸಂಸ್ಥಾನದಿಂದ ಎಷ್ಟೋ ಎಕರೆಗಳನ್ನ ಅವ್ರಿಗೆ ಬಳುವಳಿಯಾಗಿ ಕೊಟ್ಟಿರ್ತಾರೆ ನಮ್ಮ ಸರಗೂರು ಪಟೇಲ್ರಿಗೆ. ಅವರು ಆಮೇಲೆ ನಮ್ಮ ತಾತ ಅವರು ರಂಗಶೆಟ್ರು, ಇವರುಗಳು ಆಮೇಲೆ ಇನ್ನೂ ಸುಮಾರು ಜನ ಹಲವರು, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅವ್ರುಗಳನ್ನೆಲ್ಲ ಕರ್ಕೊಂಡು ಮೈಸೂರು ಮಹಾಸಂಸ್ಥಾನಕ್ಕೆ ಹೋಯ್ತಾರೆ. ಹೋಗಿ ಮಹಾರಾಜರ ಹತ್ರ ಮುಖಾಮುಖಿ ಮಾತಾಡ್ತಾರೆ, ಸ್ವಾಮಿ ಈ ರೀತಿ ನಮ್ಮ ಸರಗೂರು ಗ್ರಾಮದಲ್ಲಿ ಚೌಡೇಶ್ವರಿ ಶಕ್ತಿ ದೇವತೆಯನ್ನು ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ, ನಿಮ್ಮ ಕೈಲಾದ ಸಹಾಯ ಮೈಸೂರು ಮಹಾಸಂಸ್ಥಾನದಿಂದ ಏನು ಸಹಾಯ ಐತೆ ಅದನ್ನು ಸಹಾಯ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಅವ್ರ ಹತ್ರಲ್ಲಿ ಒಂದು ಮನವಿ ಮಾಡ್ತಾರೆ. ಮನವಿ ಮಾಡಿದಾಗ ಅಲ್ಲಿ ಇದ್ದಂಥ ಆಯಾ ಕಾಲಘಟ್ಟದಲ್ಲಿ ಇದ್ದಂಥ ಮೈಸೂರು ಮಹಾರಾಜರು ಆಗ ಒಂದು ಯೋಚನೆ ಮಾಡಿ ಈ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯ ಪೂರ್ತಿ ನಮ್ಮ ಮೈಸೂರು ಮಹಾಸಂಸ್ಥಾನದ ರಾಜ ಪುರೋಹಿತರಿಂದ ಆಗತ್ತೆ, ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಅಂತ ಅಂದ್ಬಿಟ್ಟು ಹೇಳ್ದು, ನಾನು ನಡೆಸ್ಕೊಡ್ತೀನಿ ಅಂತ. ಅಲ್ಲಿಂದ ಬಂದ್ಮೇಲೆ ಏನಾಗುತ್ತೆ, ಇಂಥ ದಿನ ಆ ಮೈಸೂರು ಮಹಾಸಂಸ್ಥಾನದ ರಾಜ ಪುರೋಹಿತರು ಇಂಥ ದಿನನೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಂದು ದಿನಾಂಕವನ್ನು ಗುರುತು ಮಾಡ್ತಾರೆ. ಅದು ಯಾವುದಪ್ಪ ಅಂದರೆ, ಸ್ವಸ್ತಿ ಶ್ರೀ ವಿಜಯ ವಿದ್ಯಾ ಶಾಲಿವಾಹನ ಶಕ 1948 ಪರಾನಾಮ ಸಂವತ್ಸರ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷೆ ಪಂಚಮಿಯ ತಿಥಿಯ ದಿನದಂದು. ಇದು ಯಾವತ್ತಾದ್ರೂ ಬೀಳ್ಬೋದು, ಮೇ ತಿಂಗಳಲ್ಲಿ ಬುದ್ಧ ಪೌರ್ಣಮಿ ಆದ 5 ದಿನಕ್ಕೆ ಬೀಳುತ್ತೆ. ಆಗ ಹೇಳಿದಾಗ ಇವರು ಎಲ್ಲ ರೀತಿ ಕಾರ್ಯಕ್ರಮಕ್ಕೆ ಏನು ರೆಡಿ ಇದು ಮಾಡ್ಕೋಬೇಕು ಆ ರೀತಿ ಎಲ್ಲಾನು ಮಾಡ್ಕೊಳ್ತಾರೆ ನಮ್ಮ ಸಮಾಜದವರು. ಎಲ್ಲ ಆದ್ಮೇಲೆ ಏನಾಗುತ್ತೆ, ಅಲ್ಲಿಂದ ಮೈಸೂರು ರಾಜ ಪುರೋಹಿತರು ಬಂದು ಶ್ರೀಚಕ್ರ ರೂಪಸಿಯಾಗಿ ಚಿನ್ನದ ತಗಡು
1: ಚಿನ್ನದ ತಗಡು
0: ಚಿನ್ನದ ತಗಡದ ಮೇಲೆ ಶ್ರೀಚಕ್ರ ರಚಿಸಿ ಆ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ

0: ಅನುವು ಮಾಡ್ಕೊಳ್ತಾರೆ. ಈ ವಿಗ್ರಹನ ಒಳೆಯಿಂದ ತರಬೇಕಾಗಿರುತ್ತೆ. ನಮಗೆ ಮೂಲತಃ ನಮಗೆ ನೇಕಾರಿಕೆ ನಮ್ಮ ಕುಲಕಸುಬು. ಆಗ ನಮ್ಮ ಮನೆಗಳೆಲ್ಲ ಮೊಗ್ಗಗಳಿದ್ದ, ಮೊಗ್ಗ ಅಂದ್ರೆ ಇವತ್ತಿನ ಜನಕ್ಕೆ ಗೊತ್ತಾಗಲ್ಲ, ನೇಕಾರಿಕೆ ಇತ್ತು. ಆಗ ಏನ್ ಮಾಡ್ತಾರೆ ನಮ್ಮ ಜನಾಂಗದವರೆಲ್ಲ, ಆ ದೇವರಿಗೆ ಆ ಪೀಠದ ಸಮೇತನೆ ಹೊಳೆಯಿಂದ ಎತ್ಕೊಂಡು ಹೆಜ್ಜೆಗೊಂದು ಮರಿ ಕೊಟ್ಕೊಂಡು, ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ದೇವ್ರನ್ನ ಹೊಳೆಗೆ ಹೋಗಿ ಪೂಜೆ ಹೆಂಗೆ ಮಾಡ್ಕೋ ಬರ್ತಾ ಇದ್ದೀವಿ ಅದೇ ರೀತಿ ಅವತ್ತು ಹೆಜ್ಜೆಗೊಂದು ಮರಿ ಕೊಟ್ಕೊಂಡು ನಮ್ಮಲ್ಲಿ ಹಲುಗು ಸೇವೆ ಅಂತ ಮಾಡ್ತಾರೆ.
1: ಹಲುಗು ಸೇವೆ,
0: ಹಲುಗು ಸೇವೆ ಅಂದರೆ ಕತ್ತಿನ ತೆಗೆದು ಎದೆ ಭಾಗಕ್ಕೆ ಹೊಡೆಯೋದು. ಅದು ಏನಂದ್ರೆ ನಮ್ಮಲ್ಲಿ ಇರತಕ್ಕಂಥ ಕೆಟ್ಟ ವಿಚಾರಧಾರೆಗಳು ಹೋಗಿ ಒಳ್ಳೆ ವಿಚಾರಧಾರೆಗಳು ಬರಲಿ, ನನ್ನಲ್ಲಿ ಇರ್ತಕ್ಕಂಥ ಕೆಟ್ಟ ಅಂಶಗಳನ್ನ ಕೊಲ್ಲು ತಾಯಿ ತಕೋ ಬಲಿನ ಅಂತ. ಅದಕ್ಕೆ ಆ ತಾಯಿಗೆ ಬಲಿ ಕೊಡ್ಬೇಕಾದ್ರೆ ಕೋ ಬಲೆ ಅಂದ್ರೆ ನಾನು ನಿನಗೆ ಬಲಿ ಕೊಡ್ತಾ ಇದ್ದೀನಿ, ಬಲ್ಕ ಅಂದ್ರೆ ನೀನು ಸ್ವೀಕರಿಸು, ಬಲಕ ಅಂದ್ರೆ ತಿನ್ನು ಅನ್ನೋ ಅರ್ಥ ಬರುತ್ತೆ. ಅದು ಅದು ಅದು ಮೂಲತಃ ಅದು ತೆಲುಗು ಅಂದ
1: ತೆಲುಗು
0: ತೆಲುಗು ಯಾಕಂದ್ರೆ ನಾವು ತೆಲುಗುನಲ್ಲೇ ಹುಟ್ಟಿ ಇದ್ದದ್ರಿಂದ ಆ ರೀತಿ ಆಗತ್ತೆ. ಆ ರೀತಿ ಏನ್ ಮಾಡ್ತಾರೆ, ಹೊಳೆಯಿಂದ ಕಪಿಲಾ ನದಿಯಿಂದ ದೇವ್ರನ್ನ ತಗೊಂಡ್ಬಂದು ಮೈಸೂರು ರಾಜ ಆಸ್ಥಾನ ಪುರೋಹಿತರಿಂದ ನಮ್ಮ ದೇವಿ ಶ್ರೀ ಚೌಡೇಶ್ವರಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡೋದಕ್ಕೂ ಮುಂಚೆ ಏನಾಗಿರುತ್ತೆ ಅಂದ್ರೆ ನಮ್ಮ ದೇವಸ್ಥಾನಕ್ಕೆ ಈ ಮರಗಳೆಲ್ಲ ಬೇಕಾಗಿರುತ್ತೆ. ಅಂದ್ರೆ ಈ ಚೌಕಟ್ಟು ಇವುಗಳನ್ನೆಲ್ಲ ಮಾಡೋದಕ್ಕೆ ಮರಗಳು ಬೇಕಾಗಿರುತ್ತೆ. ದೊಡ್ಡ ಪ್ರವಾಹ ಬಂದು ಇದೇ ಕಪಿಲಾ ನದಿಯಲ್ಲಿ ದೊಡ್ಡ ಪ್ರವಾಹ ಬಂದು ಒಂದು ಮರದ ಹೇಳಬೇಕು ಅಂದ್ರೆ ನಮ್ಮ ದೇವಸ್ಥಾನದಲ್ಲಿ ಒಳಭಾಗದಲ್ಲಿದೆ ಮರಗಳಿದೆ, ಆ ಮರ ವಿತ್ ಹಲೋಗ್ ಸೇರೆ ಅಂತ ಹೇಳ್ತಾರೆ. ಅದನ್ನ ಒಂದೇ ಮರದಲ್ಲಿ ಮಾಡಿರೋದು
1: ಪೂರ್ತಿ
0: ಪೂರ್ತಿ ಒಂದೇ ಮರದಲ್ಲಿ ನಾಲ್ಕು ಕಂಬ ಮೇಲ್ಗಡೆ ಅಲಗ್ ಸೇರೆ ಎಲ್ಲ ಒಂದೇ ಮರದಲ್ಲಿ ಮಾಡಿರೋದು. ಅದಾದ್ಮೇಲೆ ಏನಾಗುತ್ತೆ, ಒಬ್ರು ಬೀರ್ವಾಳ ಅವರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅರಸ್ನವರು, ಅವ್ರ ಮನೆಗೆ ಅವರು ಅರಸ್ನವರು ಯಾವ ರೀತಿ ಅಂದ್ರೆ ಮೈಸೂರು ಅರಮನೆ ಯಾವ ರೀತಿ ಇದೆ ಆ ರೀತಿನೇ ನಂದು ಒಂದು ಮನೆ ಮಾಡ್ಬೇಕು ಅಂತ ಅನ್ಬಿಟ್ಟು ಈಗ ಹಳೆ ಬೀರ್ವಾಳ ಏನಿದೆ ಅಲ್ಲಿ ಮಾಡ್ಬೇಕು ಅನ್ಕೊಂಡು ಅವ್ರು ಅನ್ಕೊಂಡಿರ್ತಾರೆ. ಆದ್ರೆ ಏನಾಗುತ್ತೆ, ಅದು ಅವ್ರು ಮಾಡಿಸಿರ್ತಕ್ಕಂತ ಬಾಕ್ಲುಗಳು ಅವ್ರಿಗೆ ಆಗಿ ಬರೋದಿಲ್ಲ. ಆಗ ಪಂಡಿತರನ್ನ ವಿಚಾರಣೆ ಮಾಡಿ ಈ ರೀತಿ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಎಲ್ಲಾ ಕಾರ್ಯನು ನಡೀತಾ ಇದೆ, ಇನ್ನು ನಾನು ಬಾಗಲನ್ನ ನಿಲ್ಸೋದಕ್ಕೆ ಅಡೆತಡೆ ಆಗ್ತಾ ಇದೆ, ಏನ್ ತೊಂದರೆ ಆಗಿದೆ ಅಂತ. ಆಗ ಅವ್ರು ಹೇಳ್ತಾರೆ, ನೀನು ಮಾಡಿಸಿರ್ತಕ್ಕಂತ ಬಾಗಲು ಇದು ನಿನ್ನ ಮನೆಗಾಗಲ್ಲ, ಯಾವ್ದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ ಕೊಟ್ಬಿಡು, ನಿನ್ಗೆ ತುಂಬಾ ಒಳ್ಳೇದಾಗತ್ತೆ ಅಂತ. ಅಂತ ಸಂದರ್ಭದಲ್ಲಿ ಆ ಅರಸನ ಮನೆತನದವ್ರು ಏನಿದ್ರು ಅವ್ರಿಗೆ ನಮ್ಮ ದೇವಸ್ಥಾನ ಗೊತ್ತಾಗತ್ತೆ. ಆಗ ಅವರೇ ಸ್ವತಃ ತಗೊಂಬಂದು ಈ ದೇವಸ್ಥಾನಕ್ಕೆ ಇದೇ ಬಾಗಿಲುಗಳು ಹಾಕಳಿ ಅಂತ ಅನ್ಬಿಟ್ಟು ನಾಲ್ಕು ಬಾಗಿಲುಗಳನ್ನ ಅವರು ಕೊಡ್ತಾರೆ. ಇವತ್ತಿಗೂ ಸಹ ಅದೇ ನಾಲ್ಕು ಬಾಗಿಲುಗಳಲ್ಲೇ ನಮ್ಮ ದೇವಸ್ಥಾನ ಇರೋದು.
1: ಇಂದಿಗೂ ಸಹ ಚೆನ್ನಾಗಿ,
0: ಇಂದಿಗೂ ಅದೇ ರೀತಿ ಸುಸ್ಥಿತಿಯಲ್ಲಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬೇಕಾದ್ರೆ ನೀವು ಬಂದು ಒಂದು ಸರಿ ವಿಸಿಟ್ ಮಾಡಿ ಗೊತ್ತಾಗತ್ತೆ. ಆ ರೀತಿ ಕೆತ್ತನೆ ನಮ್ಮ ತಾಲೂಕಿನ ಭಾಗದಲ್ಲಿ ಎಲ್ಲೂ ಇಲ್ಲ ಹೇಳ್ಬೇಕು ಅಂದ್ರೆ. ಅದಾದ ನಂತರ ಏನಾಗುತ್ತೆ, ಎಲ್ಲಾ ರೀತಿ ಸಲಕರಣೆ ಮೈಸೂರು ಮಹಾರಾಜರಿಂದ ಅವರ ಒಂದು ಕೊಡುಗೆಯಿಂದ ನಮ್ಮ ದೇವಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಪ್ರತಿ ವರ್ಷ ಇವಾಗ ಯಾವ ರೀತಿ ಮಾಡ್ತಾ ಇದೀವಿ ಅದೇ ರೀತಿಯೇ ಹಬ್ಬನ ಮಾಡ್ತಾ ಇರ್ತೇವೆ. ಹಬ್ಬ ಮಾಡ್ತಾ ಇರ್ಬೇಕಾದ್ರೆ ಮಾಮೂಲಿ ಈಗ ಹೊಳೆಗೆ ದೇವ್ರು ತಗೊಂಡು ಹೋಗೋದು, ಆ ಕಡೆಯಿಂದ ಬರ್ಬೇಕಾದ್ರೆ ಅಲುಗು ಸೇವೆ ಮಾಡ್ಕೊಳ್ಳೋದು, ಆಮೇಲೆ ಬಾಯಿ ಬೀಗ ಅಂದ್ರೆ ಚಿನ್ನ ಬೆಳ್ಳಿಯ ದಬ್ಬಳದಿಂದ ಶರೀರಕ್ಕೆ ಚುಚ್ಚೋದು. ಅವರು ಸ್ವಯಂ ಪ್ರೇರಿತರಾಗಿ ಭಕ್ತಾದಿಗಳು, ನಮ್ಮ ಜನಾಂಗದವರು ಅಂತಲ್ಲ, ಯಾರು ಈಗ ನಮ್ಮ ಚೌಡೇಶ್ವರಿ ಆರಾಧಕರು ಯಾರಿದ್ದಾರೆ ಅವ್ರದ್ದು ಹರಕೆಗಳಿರ್ತವೆ, ಮಕ್ಕಳಾಗಿದ್ದವ್ರಿಗೆ ಮಕ್ಕಳ ಹರಕೆ ಇರ್ತವೆ. ಈ ರೀತಿ ನಾನು ಬಂದು ಬಾಯಿ ಬೀಗ ಹಾಕಿಸ್ಕತ್ತೀನಮ್ಮ ಅಂತ ಹೇಳ್ಬಿಟ್ಟು ಅದು ಇವತ್ತಿಗೂ ಸಹ ನೂರಾರು ಜನ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಎಲ್ಲರೂ ಮಾಡ್ತಾರೆ. ಅದರಲ್ಲಿ ಇನ್ನೊಂದು ಇದಿಲ್ಲ, ಇಂಥವ್ರಿಗೆ ಹಾಕಲ್ಲ ಅನ್ನಂಗಿಲ್ಲ, ಯಾರು ಬಂದು ನನಗೆ ಹಾಕೊಡಿ ಅಂತ ಅನ್ಬಿಟ್ಟು ನಿಂತ್ಕೋತಾರೆ. ಅಲ್ಲಿ ಬಾಯಿ ಬೀಗ ಚುಚ್ಚವ್ರು ಇರ್ತಾರೆ, ಅವರು ಅದನ್ನ ಅವರು ಶ್ರದ್ಧಾ ಭಕ್ತಿಯಿಂದ ಅವರು ಸಹ ಬೆಳಗ್ಗೆಯಿಂದ ಮಡಿಯಾಗಿದ್ದು ಅವತ್ತಿಗೆ ಇದನ್ನ ಮಾಡ್ಕೊಡ್ತಾರೆ. ಹೊಳೆಯಿಂದ ಬಂದು ದೇವಸ್ಥಾನಕ್ಕೆ ಬಂದು ಸುಮಾರು ಒಂದು ಮೂರುವರೆ ಆಗ್ಬೋದು, ಅಲ್ಲಿಗೆ ಬಂದು ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಆಗುತ್ತೆ ದೇವಿಗೆ, ಅನಂತರ ಅನ್ನದಾಸೋಹ ಮಾಡಿರ್ತಾರೆ, ಅನ್ನದಾಸೋಹ ಆಗುತ್ತೆ. ಇನ್ನು ಈ ಹಬ್ಬನ ನಾವು 5 ದಿನಗಳಾಗಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ಮೊದಲನೇ ದಿನ ಸಮಾಜದ್ದು ಇರುತ್ತೆ, ಎರಡನೇ ದಿನ ಯಜಮಾನ್ ಚಿಕ್ಕರಂಗ ಶೆಟ್ಟರ ಮನೆಯದು ಪೂಜೆ ಇರುತ್ತೆ, ಅಂದ್ರೆ ನಮ್ಮನೆಯದು ಪೂಜೆ ಇರುತ್ತೆ. ಮಾರನೆಗೆ ಕಂಟ್ರಾಕ್ಟರ್ ಗೋವಿಂದ ಶೆಟ್ಟರ ಮನೆಯ ಪೂಜೆ ಇರುತ್ತೆ. ಇನ್ನು ಅದಾದ ನಂತರ ನಾಲ್ಕನೇ ದಿನಕ್ಕೆ ದಿವಂಗತ ಗೋಪಾಲ್ ಶೆಟ್ಟರ ಕುಟುಂಬ ಇರುತ್ತೆ ನಾಲ್ಕನೇ ದಿನಕ್ಕೆ. 5ನೇ ದಿನಕ್ಕೆ ನಮ್ಮ ಕುಲ ಪುರೋಹಿತರು ಏನಿದ್ದಾರೆ, ಜಿ ಕೆ ಸುಬ್ಬಣ್ಣ ಅಂತನ್ಬಿಟ್ಟು ಸರಗೂರಲ್ಲಿ ಚಿರಪರಿಚಿತರು ಅವರ ಪರೋವೈತ್ಯಲ್ಲಿ. ಈಗ ಹೇಳಬೇಕು ಅಂದ್ರೆ ಅವರೊಂದು 5 ತಲೆಮಾರಿನಿಂದ ನಮ್ಮ ದೇವಸ್ಥಾನವನ್ನು ಪೂಜೆ ಮಾಡ್ಕೊ ಬರ್ತಾ ಇದ್ದಾರೆ. ಅವ್ರ ತಾತ ಅವರು ಆನ್ಗಟ್ಟೆ

0: ಅವರು ಆನಗಟ್ಟಿ ತಾತ ಆದ್ಮೇಲೆ ಸುಬ್ಬಣ್ಣ ಅವ್ರ ತಂದೆ ಮಾಡ್ತಾ ಇರ್ತಾರೆ. ಸುಬ್ಬಣ್ಣ ಅವ್ರ ತಂದೆ ಆದ್ಮೇಲೆ ಸುಬ್ಬಣ್ಣ ಅವ್ರು ಬರುತ್ತೆ. ಸುಬ್ಬಣ್ಣ ಅವ್ರ ಕಾಲವಾದ ನಂತರ ಅವ್ರ ತಮ್ಮ ಗೋಪಿನಾಥ್ ಅವರು ಮಾಡ್ಕೊಂಡು ಹೋಗ್ತಾ ಇದ್ರು. ಇವಾಗ ಅವ್ರ ಜೊತೆಗೆ ಸುಬ್ಬಣ್ಣ ಅವ್ರ ಮಗ ಹರೀಶ್ ಅವರು ಸಹ ಸೇರಿ ಕೊನೆಯ ದಿನ ಪೂಜೆಯನ್ನ ಅವ್ರ ಕುಟುಂಬಕ್ಕೋಸ್ಕರವಾಗಿ ಮೀಸಲಿಟ್ಟಿರ್ತಾರೆ. ಈ ರೀತಿಯಾಗಿ ನಡ್ಕ ಬರುತ್ತೆ 4 ದಿನ. 5ನೇ ದಿನ ಮಾಮೂಲಿ ಸಮಾಜದ ಪೂಜೆ ಇರುತ್ತದೆ, ಅಂದ್ರೆ ತೊಗಟವೀರ ಸಮಾಜದ ಪೂಜೆ ಇರುತ್ತೆ. ರಾತ್ರಿ 1:00 to 12:00 ಒಳಗಡೆ ಅನ್ನಶಾಂತಿ ಕಾರ್ಯಕ್ರಮ ಅಂತ ಇರುತ್ತೆ. ಅನ್ನಶಾಂತಿ ಕಾರ್ಯಕ್ರಮ ಅಂದ್ರೆ ಈ ಇದೆಲ್ಲ ಆದ್ಮೇಲೆ ಬಲಿ ಕಾರ್ಯಕ್ರಮ ಅಂತ ಅದಿರುತ್ತೆ. ಅದನ್ನ ಮಾಡಿದ್ಮೇಲೆ ಅದು ಪೂರ್ಣವಾಗಿ ಆ ಹಬ್ಬ ಸಂಪೂರ್ಣವಾಗ್ತದೆ. ಇಷ್ಟು ಈ ಹಬ್ಬದ ವಿಶೇಷತೆ.
1: ಅಂದ್ರೆ 4 ದಿನ ನೀವೇನೋ ಒಂದೊಂದು ಕುಟುಂಬಗಳಿಗೆ ವಹಿಸ್ಕೊಂಡು ಪೂಜೆಗಳನ್ನ ಮಾಡ್ತೀರಾ, ಅದು ಪ್ರತಿ ವರ್ಷ ಅದೇ ಕುಟುಂಬ?
0: ಹೌದು, ಅದು ತಲಾಂತರದಿಂದ ಬಂದಿರೋದು. ಈಗ ನಮ್ಗೆ ಈಗ ನನ್ನ 2ನೇ ದಿನದ ಕಾರ್ಯಕ್ರಮ ನಮ್ಮನೇದು ಪೂಜೆ, ಅದು ಈಗ 5 ತಲೆಮಾರು ನನಗೆ ಇದು 5ನೇ ತಲೆಮಾರು ಪೂಜೆ. ಅದು 5 ತಲೆಮಾರಿನಿಂದನೂ ಸಹ ಪೂಜೆ ಅದು ನಮಗೆ ಬಂದಿರುತ್ತೆ. ಈಗ ಇನ್ನು ಬಾಕಿಯವರು ಇನ್ನು 2 ಮನೆತನದವರು ಏನಿದ್ದಾರೆ ಅವ್ರಿಗೂ ಸಹ ವಂಶ ಪಾರಂಪರಿಕವಾಗಿ ಬಂದಿರೋದು. ಇನ್ನು ಸುಬ್ಬಣ್ಣ ಅವ್ರದ್ದು ಅಷ್ಟೇನೆ, ಅವರು ಸಹ ವಂಶ ಪಾರಂಪರಿಕವಾಗಿ ಅವ್ರ ತಾತ ಅವ್ರ ಕಾಲದಿಂದನೂ ನಡ್ಸ್ಕೊಂಡ್ ಬಂದಿರತಕ್ಕಂಥದ್ದು. ಅದರಲ್ಲಿ ಏನು ಬದಲಾವಣೆ ಇಲ್ಲ. ಯಾಕಂದರೆ ನಮ್ಮ ಸಮಾಜದಲ್ಲಿ ಯಾವ ರೀತಿ ಅಂದರೆ ಇಂಥ ಡೇಟ್ಗೆ ನಿನಗೆ ಒಂದು ಪೂಜೆ ಅಂತ ಕೊಟ್ಟರೆ ನೀನು ನನ್ನ ಕೈಲಿ ಆಗಲ್ಲ ಅಂದ್ರೆ ಮಾತ್ರ ಬೇರೆಯವ್ರಿಗೆ ಕೊಡಬೇಕು. ಸುಮಾರು ಜನ ಮಾಡಿಸ್ತಾರೆ ನಮ್ಮ ಸಮಾಜದವ್ರು ಬಿಟ್ಟು ಸಹ ವಿಶೇಷ ದಿನಗಳಲ್ಲಿ ಬಂದು ಫಸ್ಟೇ ದಿನಾಂಕನ ಗೊತ್ತು ಮಾಡಿಸಿ ನಮ್ಮ ಕಾರ್ಯದರ್ಶಿ ಇದ್ದಾರೆ ರಂಗಧಾಮ್ ಅನ್ಬಿಟ್ಟು, ಅವ್ರ ಮುಖಾಂತರ ಗೊತ್ತು ಮಾಡಿ ಅವರ ದೇವಸ್ಥಾನ ಕಾರ್ಯಗಳನ್ನೆಲ್ಲ ನೋಡ್ಕೊಳ್ಳೋದು. ಅವ್ರು ಗೊತ್ತು ಮಾಡಿದ ಮೇಲೆ ಅದು ಮುಗೀತು ಅಲ್ಗೆ. ಇನ್ನು ನಾವು ಆಗಲ್ಲ ಅಂದ್ರೆ ಮಾತ್ರ ಬೇರೆಯವ್ರಿಗೆ ಕೊಡಬೇಕು, ಇಲ್ಲಾಂದ್ರೆ ಸಮಾಜನೇ ನಿಂತು ಮಾಡುತ್ತೆ ಆ ದಿನಕ್ಕೆ. ಯಾಕಂದ್ರೆ ಒಂದು ದಿನನೂ ಒಂದು ಪೂಜೆ ಮಿಸ್ ಆಗೋದಿಲ್ಲ,
1: ನಿಲ್ಲೋ ಹಾಗಿಲ್ಲ
0: ಆ ರೀತಿ.
1: ಅಂದ್ರೆ ತಾವು ಇಲ್ಲಿಯ ಮೂಲದವ್ರು ಆಗದೇ ಇದ್ರು ಸಹ ಆಂಧ್ರಪ್ರದೇಶದ ಒಂದು ಮೂಲದಿಂದ ಬಂದು ಈಗ ನಿಮ್ಮಲ್ಲೇನೆ ತುಂಬಾ ಒಂದು ಪಂಗಡಗಳಾಗಿ ಹರಿದು ಹಂಚಿ ಹೋಗಿ ತಾವುಗಳು ಬಂದು ಇಲ್ಲಿ ಸರಗೂರ್ನಲ್ಲಿ ಸೇರ್ಕೊಂಡು ಒಂದು ಶಕ್ತಿ ದೇವತೆಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ತುಂಬಾ ವಿಶೇಷವಾಗಿ ಆಗ್ಲಿಂದ ಸಹ ಪೂಜೆನ ಮಾಡ್ಕೊಂಡು ಈಗಲೂ ಸಹ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ?
0: ಹೌದು ಸರ್.
1: ಸರ್, ನಿಮ್ಮ ಒಂದು ದೇವಾಲಯದ ಆವರಣದಲ್ಲಿರುವಂತಹ ಇತರ ಉಪದೇವತೆಗಳ ಸನ್ನಿಧಿಗಳ ಬಗ್ಗೆ ತಿಳಿಸೋದಾದ್ರೆ,
0: ನಮ್ಮ ದೇವಸ್ಥಾನದ ಪಕ್ಕದಲ್ಲಿ ಸರಗೂರಿಗೆ ನಾಡು ದೇಶಕ್ಕೆ ಸೇರಿರತಕ್ಕಂತ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದು ಸಹ ಬಹಳ ಇತಿಹಾಸ ಪೂರ್ವವಾದದ್ದು. ಅದು ಅದನ್ನ ಹೇಳ್ಬೇಕು ಅಂತಂದ್ರೆ ಇಡೀ ಸರಗೂರು ಜನತೆಯಲ್ಲಿ ಎಷ್ಟು ಕೋಮುಗಳಿವೆ ಎಲ್ರಿಗೂ ಸಹ ಅದು ಸಂಬಂಧಪಟ್ಟದ್ದು. ಅದನ್ನ ವರ್ಷಕ್ಕೆ ಒಂದು ದಿವಸ ಮಾರ್ಚಿ ತಿಂಗಳಿನಲ್ಲಿ ಪೌರ್ಣಮಿ ಹತ್ತಿರದಲ್ಲೇನೆ ಅದನ್ನ ಆಚರಣೆ ಮಾಡ್ತಾರೆ. ಆ ದೇವರು ಹೇಗಪ್ಪ ಅಂದ್ರೆ ಹಿಂದೆ ಪೂರ್ವಿಕರ ಕಾಲದಲ್ಲಿ ನಮ್ಮ ಕೋಟೆ ತಾಲೂಕಲ್ಲಿ ಶನಿದೇವ್ರ ವಿಗ್ರಹಗಳಿರ್ತಿರ್ಲಿಲ್ಲ, ಫೋಟೋಗಳಿರ್ತಿರ್ಲಿಲ್ಲ. ಈ ಯಾವ್ದಪ್ಪ ಅದು ಅಂಬಳೆ ಅಂತಿದೆ, ನಂಜನಗೂಡು ತಾಲೂಕು ಅಂಬಳೆ ಅಂತಿದೆ, ಅಲ್ಲಿ ಶನಿದೇವ್ರ ಫೋಟೋ ಬೆಳ್ಳಿದು. ಇವಾಗ ಏನು ನಮ್ಮ ದೇವಸ್ಥಾನದಲ್ಲಿದೆ ಅದೇ ರೀತಿ ಬೆಳ್ಳಿ ಫೋಟೋ ಇರುತ್ತೆ. ಅದನ್ನ ತಗೊಂಬಂದು ಭಾರಿ ವಿಜೃಂಭಣೆಯಿಂದ ಇಡೀ ಹೇಳಬೇಕು ಅಂದರೆ ನಮ್ಮ ಕೋಟೆ ತಾಲೂಕಲ್ಲಿ ಶನಿದೇವ್ರ ಉತ್ಸವನ ಶುರು ಮಾಡಿದ್ದು ಅಂದರೆ ಸರಗೂರಲ್ಲಿ
1: ಸರಗೂರಲ್ಲೇ
0: ಪ್ರಪ್ರಥಮವಾಗಿ ಶನಿದೇವ್ರ ಉತ್ಸವವನ್ನು ಶುರು ಮಾಡಿದ್ದು. ಯಾಕಂದ್ರೆ ಹಳಬ್ರನ್ನ ಯಾರನ್ನಾರು ಕೇಳಿ ನೀವು, ಪುರುತ್ಕಟ್ಟೆ ಆಗ್ಬೋದು, ಚಾಮಗೋಡ್ನುಂಡಿ ಆಗ್ಬೋದು, ಹೂನ್ಕೊಳ ಆಗ್ಬೋದು, ಹುಣಸಳ್ಳಿ ಆಗ್ಬೋದು, ಲಂಕೆ, ಮನಗನಹಳ್ಳಿ, ಇನ್ನು ಈ ಕಡೆ ಭಾಗಕ್ಕೆ ಬಂದರೆ ತುಂಬಸಗೆ, ತೊರವಳ್ಳಿ, ಇಟ್ನ, ಸುತ್ತಮುತ್ತ ಸರಗೂರ ಸುತ್ತಮುತ್ತ ಯಾವ್ಯಾವ ಗ್ರಾಮಗಳಿದೆ ಯಾರನ್ನಾರು ವಿಚಾರಿಸಿ ಗೊತ್ತಾಗುತ್ತೆ. ವಿಜೃಂಭಣೆಯಿಂದ ಎಲ್ಲಿ ನಡೀತಾ ಇತ್ತು ಶನಿದೇವ ಉತ್ಸವ ಅಂತ ಹೇಳಿದ್ರೆ ಸರಗೂರು ತೊಗಟವೀರ ಸಮಾಜದಲ್ಲಿ ಅಂತ ಹೇಳ್ತಾರೆ. ಬಂದವ್ರಿಗೆಲ್ಲ ದಾಸೋಹ ಕಾರ್ಯಕ್ರಮ ಅವಾಗ್ಲೇನೆ, ಯಾರೇ ಬಂದ್ರು ಶನಿದೇವ ಉತ್ಸವಕ್ಕೆ ಬಂದವ್ರಿಗೆ ಊಟದ ವ್ಯವಸ್ಥೆ ಆಗ್ತಾ ಇತ್ತು. ಆವಾಗ ಏನಾಗುತ್ತೆ, ನಂಜನಗೂಡಿಂದ ತಗೊಂಬಂದು ಮಾಡ್ತಾ ಇರ್ತಾರೆ. ಅಲ್ಲಿ ಏನಾಗೋಗುತ್ತೆ, ಅವ್ರಿಗೆ ಒಂದ್ ರೀತಿ ಇದಾಗ್ಬಿಡುತ್ತೆ, ನಾವು ಫೋಟೋ ಕೊಟ್ರೆ ಇವರು ಉತ್ಸವ ಮಾಡ್ತಾರೆ, ಇಲ್ಲದೆ ಇದ್ರೆ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ಬಂದ್ಬಿಡ್ತಾರೆ. ಒಂದು ಸರಿ ಹೋಗಿ ಕೇಳಿದಾಗ ಏನ್ ಹೇಳ್ತಾರೆ, ಅಲ್ಲೇ ಬರ್ತಕ್ಕಂತ ಆದಾಯ ನಮಗ್ ಕೊಡ್ಬೇಕು ಅಂದ್ರೆ ಅಂಬಳೆ ದೇವಸ್ಥಾನದವ್ರು ಹೇಳಿದಾಗ ಏನಾಗುತ್ತೆ, ಇವ್ರಿಗೆ ನಮ್ಮವ್ರಿಗೆ ಒಂದ್ ಸ್ವಲ್ಪ ಕಸಿಬಿಸಿ ಆಗತ್ತೆ. ಈಗ ಆ ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ದೇವಸ್ಥಾನಕ್ಕೆ ಬಂದಂತ ಕಾಣಿಕೆಯಿಂದಾನೆ ಮಾಡೋದು.
1: ಹೌದು,
0: ಉರಿ ಅಂತ ಹಾಕಿರ್ತಾರೆ. ಏನವತ್ತೆಲ್ಲ ಏನೊಂದು 10 ರೂಪಾಯಿ ಇರ್ಬೋದೇನಪ್ಪ ಅವ್ರಿ ಅವತ್ತಿನ ದಿನಕ್ಕೆ
1: ದಿನಗಳಲ್ಲಿ
0: ಖರ್ಚು ವೆಚ್ಚನ ಅದರಿಂದಾನೆ ಬರಸ್ತಾ ಇರ್ತಾರೆ. ಈ ರೀತಿ ಕೇಳ್ಬಿಟ್ರಲ್ಲ ಇವರು, ಇವತ್ತು ಈ ರೀತಿ ಡಿಮ್ಯಾಂಡ್ ಮಾಡೋರು ನಾಳೆ ಇನ್ನು ಬೇರೆ ರೀತಿ ಕೊಡೋದೇ ಇಲ್ಲ ಅಂತಂದ್ರೆ ನಾವೇನ್ ಮಾಡೋ ಅನ್ಬಿಟ್ಟು ಆಗ ನಮ್ಮ ನಾಡು ದೇಶ ಸರಗೂರು ಸಮಾಜದಲ್ಲಿ ಎಷ್ಟು ಕೋಮುಗಳಿವೆ ಎಲ್ಲಾ ಮುಖಂಡರನ್ನ ಕರೆದು ಈ ರೀತಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ಯಾಕಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ಒಂದು ಪರಿಹಾರ ಹೇಳಿ ಅಂತ. ಹಾಗೆ ಎಲ್ಲಾ ಕೋಮ್ನವರು ಒಂದು ನಿರ್ಧಾರ ಮಾಡ್ತಾರೆ, ಅವ್ರ ಹತ್ರ ಏನಿದೆಯೋ ಶನಿದೇವ್ರ ಫೋಟೋ ಅದೇ ರೀತಿ ಫೋಟೋನ ನಾವೆಲ್ಲ ಸೇರಿ ಮಾಡ್ಸೋಣ ಅಂತನ್ಬಿಟ್ಟು ಬೆಳ್ಳಿ ಫೋಟೋನೇ ಮಾಡ್ಸೋಣ ಅಂತನ್ಬಿಟ್ಟು ಆಗ ಏನ್ ಮಾಡ್ತಾರೆ, ಅದ್ರ ನೇತೃತ್ವನ ನಮ್ಮ ಸರಗೂರು ಸಮಾಜದವರು ಅಂದ್ರೆ ನಮ್ಮ ತೊಗಟವೀರ ಸಮಾಜದವರು ವಹಿಸ್ಕೊತಾರೆ. ಅದನ್ನ ನಾವು ಮಾಡಿಸ್ತೀವಿ, ನೀವೆಲ್ಲ ಎಲ್ಲಾ ಕೋಮ್ನಿಂದ ಇಷ್ಟಿಷ್ಟು ಅಂತನ್ಬಿಟ್ಟು ನೀವು ಆರ್ಥಿಕ ವ್ಯವಸ್ಥೆನ ಸರಿದೋಕ್ಷಿ.

0: ಅಂತ. ಆಗೇನಾಗತ್ತೆ, ಎಲ್ಲರೂ ಕ್ರೋಢೀಕರಿಸಿ ಒಂದು ಮೊತ್ತನ ಮಾಡ್ತಾರೆ ಅದಕ್ಕೆ. ಅದನ್ನು ಮಾಡಿದಾಗ ಏನಾಗುತ್ತೆ, ಮೈಸೂರಿನಲ್ಲಿ ಆಗಿನ ಕಾಲಕ್ಕೆ ಆಚಾ ವಿಶ್ವಕರ್ಮ ಸಮಾಜದವರು ಇರ್ತಾರೆ, ಅವರು ಪ್ರತಿ ಶನಿವಾರ ಫೋಟೋ ಮಾಡೋದು ಮಾತ್ರ, ಶನಿದೇವರು ಫೋಟೋ ಮಾಡ್ಬೇಕಾದ್ರೆ ಪ್ರತಿ ಶನಿವಾರ ಮಾತ್ರ ಅಂತ ಮಾಡ್ತಾ ಇದ್ದದ್ದು. ಇನ್ನು ಆ ಶನಿವಾರ ಅಂದ್ರೆ ಪೂರ್ತಿ ದಿನ ಅಲ್ಲ, ಇಂತಿಷ್ಟು ಗಂಟೆಯಿಂದ ಇಂತಿಷ್ಟು ಗಂಟೆ ತನಕ ಇಷ್ಟೇ ಕೆಲಸ ಮಾಡೋದು. ಆಗೇನಾಗತ್ತೆ, ಇವರು ಪ್ರತಿ ವಾರ ಹೋಗೋದು, ಹೋಗಿ ಅಲ್ಲಿ ಕೂತ್ಕೊಂಡು ಇವರು ಎಷ್ಟು ಮಾಡಿದಾರು ಅಂತ ಅಂದ್ಬಿಟ್ಟು ನೋಡ್ಕೊಂಡ್ ಬರೋದು, ಎಲ್ಲಾನು ಮಾಡ್ತಾ ಇದ್ರಂತೆ. ಈಗೇನಾಗತ್ತೆ, ಒಂದು ಸುಮಾರು ಒಂದು 2 ವರ್ಷ ಹಿಡಿಬೋದು. ಆಗೇನಾಗುತ್ತೆ, ಅವರು ಎಲ್ಲ ರೆಡಿ ಆಯ್ತು, ನಿನ್ನೆ ಜಾತ್ರೆಗೆ ರೆಡಿ ಮಾಡ್ಕೊಳ್ಳಿ, ಅಲ್ಲೋಗಿ ಫೋಟೋ ತರೋದೇ ಬೇಡ ನಾವು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಯಾರ ಅಲ್ಲಿ ನೇತೃತ್ವ ವಹಿಸಿರ್ತಲ್ಲ ಅವರು ಮುಖಂಡರು, ಸರಿ ಆಯ್ತು ಅಂದ್ಬಿಟ್ಟು ಇಲ್ಲೆಲ್ಲ ಜಾತ್ರೆಗೆಲ್ಲ ರೆಡಿ ಮಾಡ್ಕೊಬಿಡ್ತಾರೆ. ಅಲ್ಲಿ ಫೋಟೋ ಇನ್ನೂ ಈ ದೃಷ್ಟಿನ ಕಣ್ಣನ್ನ ಇದಿರತ್ತಲ್ಲ ಅದಿನ್ನು ಪೂರ್ಣ ಪ್ರಮಾಣದಲ್ಲಿ ಆಗಿರೋದಿಲ್ಲ. ಆಗ ವಿಶ್ವಕರ್ಮರು ಏನಿರ್ತಾರೆ, ಅವ್ರು ಹೇಳ್ತಾರೆ ಈಗ ಇದು ಪೂರ್ಣ ಪ್ರಮಾಣದಲ್ಲಿ ಇದಾಗಿಲ್ಲ, ಇದು ಇದನ್ನ ಮುಂದಲ್ ವಾರ ಕೊಡ್ತೀನಿ ಅಂತ. ಇಲ್ಲಿ ಎಲ್ಲ ಜಾತ್ರೆಗೆಲ್ಲ ರೆಡಿ ಮಾಡ್ಕೊಬಿಟ್ಟವ್ರೆ, ಎಲ್ಲಾನು ರೆಡಿ ಮಾಡ್ಬಿಟ್ಟವ್ರೆ. ಈಗ ಫೋಟೋ ತರದ ಇದ್ರೆ ಅವಮಾನ ಆಗೋಗತ್ತೆ. ಹಾಗೆ ಏನ್ ಮಾಡ್ತಾರೆ, ಅಲ್ಲಿ ಹೋಗಿರ್ತಕ್ಕಂತ ಮುಖಂಡರು ಮೈಸೂರು ಮಹಾಸಂಸ್ಥಾನಕ್ಕೆ ಹೋಗ್ತಾರೆ. ಮೈಸೂರು ಮಹಾಸಂಸ್ಥಾನಕ್ಕೆ ಹೋಗಿ ಆಗಿನ ಕಾಲದ ಮಹಾರಾಜರ ಹತ್ರ, ಸ್ವಾಮಿ ಈ ರೀತಿ ನಾವು ಶನಿದೇವರು ಉತ್ಸವ ಮಾಡ್ತಾ ಇದ್ದೋ, ಫೋಟೋ ಮಾಡೋದಕ್ಕೆ ಕೊಟ್ಟಿದ್ದ ಬೆಳ್ಳಿ ಫೋಟೋನ, ಅದು ಆಗಿಲ್ಲ, ಆ ವಿಶ್ವಕರ್ಮರು ಸಹಿತ ಕರ್ಕೊಂಡೋಗಿರ್ತಾರೆ. ಆಗ ಅವರು ಹೇಳ್ತಾರೆ ಈ ರೀತಿ, ಸ್ವಾಮಿ ಅದನ್ನ ಇಂತಿಷ್ಟು ಗಂಟೆ ಒಳಗಡೆ ಮಾತ್ರ ಮಾಡ್ಬೇಕು, ಇಲ್ಲಾಂದ್ರೆ ಅದನ್ನ ಅದು ಯಾರಿಗೂ ಒಳ್ಳೇದಲ್ಲ, ಶ್ರೇಯಸ್ಸಲ್ಲ ಅಂತ. ಆಗ ಮೈಸೂರು ಮಹಾರಾಜರು ಹೇಳ್ತಾರೆ, ಆಗಿನ ಜಗನ್ಮೋಹನ ಪ್ಯಾಲೇಸ್ ಅಲ್ಲಿ ಚಿತ್ರಕಲಾ ಆರ್ಟ್ ಅಂತ ಅಂದ್ಬಿಟ್ಟು ಈಗಲೂ ಇದೆ, ಅಲ್ಲಿ ಶನಿದೇವರ ಫೋಟೋನ ಬರೆಸಿ ಫ್ರೇಮ್ ಹಾಕಿ, ಸಾಗವಾನಿ ಮರದಲ್ಲಿ ಫ್ರೇಮ್ ಹಾಕಿ, ಈ ಸರಿ ಇದನ್ನು ತಗೊಂಡೋಗಿ ನೀವು ಉತ್ಸವ ಮಾಡಿ, ಮುಲ್ಲು ಸರಿಗೆ ನಿಮ್ಮದು ಏನ್ ಮಾಡಿಸಿದ್ರೆ ಅದನ್ನ ತಗೊಂಡೋಗಿ ಮಾಡಿ ಅಂತ ಹೇಳ್ಬಿಟ್ಟು ಆ ಫೋಟೋನ ಕೊಡ್ತಾರೆ
1: ಉತ್ಸವಕ್ಕೆ.
0: ಆ ಫೋಟೋ ತಂದು ಮೆರವಣಿಗೆ ಮಾಡ್ತಾರೆ ಒಂದ್ ವರ್ಷ, ಮಾಡಾದ್ಮೇಲೆ ನೆಕ್ಸ್ಟ್ ಮುಂದಿನ ವರ್ಷ ಅದೇ ಬೆಳ್ಳಿ ಫೋಟೋ ತಂದು ಮೆರವಣಿಗೆ ಮಾಡ್ತಾರೆ. ಈ ರೀತಿಯ ಶನಿದೇವರು ಉತ್ಸವಕ್ಕೂ ಸಹ ಬಹಳ ಐತಿಹಾಸಿಕವಾದ ಇತಿಹಾಸ ಇದೆ ಅಂತ ಹೇಳುವ.
1: ನಿಮ್ಮ ಒಂದು ಚೌಡೇಶ್ವರಿ ದೇವಸ್ಥಾನದಲ್ಲಿ ಇನ್ಯಾವ್ದಾರು ಮೂರ್ತಿಗಳಿದೆ?
0: ಇಲ್ಲ ಇಲ್ಲ ಇಲ್ಲ, ಚೌಡೇಶ್ವರಿ ಒಬ್ಳೆ ಇರೋದು. ಆ ಕಡೆ ಒಂದ್ ಸೈಡ್ ರಾಮನ್ ಮಡಗಿದ್ದಾರೆ, ಒಂದ್ ಸೈಡ್ ಕೃಷ್ಣನ ಫೋಟೋ ಮಡಗಿದ್ದಾರೆ. ವಿಗ್ರಹಗಳು ಚೌಡೇಶ್ವರಿ ಬಿಟ್ರೆ ಯಾವ್ದನ್ನು ಸಹ ಪ್ರತಿಷ್ಠಾಪನೆ ಮಾಡಿಲ್ಲ, ಮಾಡ್ಬೇಕು ಅಂತಿದ್ರು. ಆಗ ಇವರು ವಿಜಯನಗರದಲ್ಲಿ ಇರ್ತಕ್ಕಂತ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ವಿದ್ವಾಂಸರಾದ ಭಾಸ್ಕರ ಸ್ವಾಮಿಗಳು ಬಂದು ಕರೆಸಿರ್ತಾರೆ ಅವ್ರನ್ನ ನಮ್ಮ ದೇವಸ್ಥಾನಕ್ಕೆ. ಯಾವಾಗಪ್ಪ ಅಂದ್ರೆ 50ನೇ ವರ್ಷಕ್ಕೂ 60ನೇ ವರ್ಷಕ್ಕೂ ಒಂದು ಇದು ಮಾಡ್ತಾರೆ. ಆಗ ಮಾಡೋ ಟೈಮಲ್ಲಿ ಅವ್ರನ್ನ ಕರೆಸಿ ಕೇಳೋಣ, ಏನ್ ಹೇಳ್ಬೋದು, ಅವರು ವಾಸ್ತು ತಜ್ಞರಲ್ವಾ, ಕೇಳೋಣ. ಈ ರೀತಿ ಒಂದ್ ಕಡೆ ರಾಮನು ಒಂದ್ ಕಡೆನು ಕೃಷ್ಣನು ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ. ಆಗ ಅವರು ದೇವಸ್ಥಾನ ಬಂದು ನೋಡ್ಬಿಟ್ಟು ಬಹಳ ಖುಷಿ ಪಡ್ತಾರೆ. ಅವರು ಈ ರೀತಿ ದೇವಸ್ಥಾನ ನನ್ನ ಎಲ್ಲೂ ನೋಡೇ ಇಲ್ಲ, ತಾಯಿ ಇಲ್ಲೇ ನೆಲೆ ಆಗಿದ್ದಾಳೆ, ನೀವು ಪೂಜೆ ಮಾಡದಿದ್ರೆ ತಾಯಿ ಚೌಡೇಶ್ವರಿ ಉಪಾಸಕರಾಗಿರೋದ್ರಿಂದ ಚೌಡೇಶ್ವರಿಗೆ ಮಾತ್ರ ಅವಳು ಪ್ರಧಾನ ದೇವತೆ, ಅವಳು ಇರೋ ಜಾಗದಲ್ಲಿ ಬೇರೆ ವಿಗ್ರಹಗಳನ್ನು ನೀವು ಪ್ರತಿಷ್ಠಾಪನೆ ಮಾಡಬಾರದು ಅಂತ ಅನ್ಬಿಟ್ಟು ಅವರು ಸಲಹೆ ಕೊಟ್ಬಿಟ್ಟು ಹೋಗ್ತಾರೆ. ಆಗ ಸಲಹೆ ಕೊಟ್ಟಾಗ ನಮ್ಮ ಸಮಾಜದವರು ಆ ವಿಚಾರನ ಅಲ್ಲಿಗೆ ಕೈ ಬಿಟ್ಬಿಡ್ತಾರೆ. ಆದ್ರಿಂದ ಈಗ ನಮ್ಮ ಚೌಡೇಶ್ವರಿ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ಚೌಡೇಶ್ವರಿ ಒಂದೇ, ಪಕ್ಕದಲ್ಲಿ ನವಗ್ರಹ ದೇವಸ್ಥಾನ ಇದೆ, ಅಲ್ಲಿ ಶನಿದೇವರ ಫೋಟೋ ಇದೆ. ಮಾಮೂಲಿ ಅದು ಸಹ ಮಾರ್ಚ್ ತಿಂಗಳಲ್ಲಿ ಉತ್ಸವ ಆಗುತ್ತೆ. ಇದು ಮೇ ಬುದ್ಧ ಪೂರ್ಣಿಮೆ ಆದ 5 ದಿನಕ್ಕೆ ಆಗುತ್ತೆ.
1: ಈಗ ಪ್ರಸ್ತುತ ಸರ್ ನಿಮ್ಮ ಒಂದು ಚೌಡೇಶ್ವರಿ ಹಬ್ಬ ನಡೆದಿದೆ, ಆ ದಿನಗಳಲ್ಲಿ ವಿಶೇಷವಾಗಿ ಏನೆಲ್ಲ ಪೂಜಾ ಕೈಂಕರ್ಯಗಳಿರ್ತವೆ, ಏನೆಲ್ಲ ಒಂದು ಆಚರಣೆಗಳಿರ್ತವೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ.
0: ಹಬ್ಬದ ಹಿಂದಿನ ದಿನನೇ ಗಣಪತಿ ಹೋಮ ಇರುತ್ತೆ, ಗಣಪತಿ ಹೋಮ ಆದ್ಮೇಲೆ ಚಂಡಿಕಾ ಹೋಮ ಇರುತ್ತೆ. ಚಂಡಿಕಾ ಹೋಮ ಆದ್ಮೇಲೆ ಪೂರ್ಣಾಹುತಿ ಆದ್ಮೇಲೆ ದೇವ್ರನ್ನ ಪಲ್ಲಕ್ಕಿ ಸಮೇತವಾಗಿ ಕಪಿಲಾ ನದಿ ದಂಡೆಗೆ ತಗೊಂಬಂದು ದೇವ್ರನ್ನ ಅಲ್ಲಿ ಅವಳು ಯಾಕಂದ್ರೆ ಅಲ್ಲಿಂದಾನೇ ಬಂದಿರೋದ್ರಿಂದ ಈ ಗಂಗೆ ಜೊತೆಗೆ ಬರಲಿ ಎನ್ನುವ ಲೆಕ್ಕಾಚಾರದಲ್ಲಿ ಜ್ಯೋತಿ ಸ್ವರೂಪಳಾಗಿ, ಈ ಜ್ಯೋತಿ ಅನ್ನೋದಕ್ಕೆ ಬಹಳ ಇತಿಹಾಸ ಇದೆ. ಅದನ್ನ ಹೇಳ್ಬೇಕು ಅಂದ್ರೆ ಅದರದ್ದು ಪೂರ್ಣ ಪ್ರಮಾಣದಲ್ಲಿ ಹೇಳ್ತೀನಿ. ಜ್ಯೋತಿ ಸ್ವರೂಪಳಾಗಿ ಅವಳನ್ನು ಹಲುಗು ಸೇವೆ ಮುಖಾಂತರ, ಬಾಯಿ ಬೀಗದ ಸೇವೆ ಮುಖಾಂತರ ದೇವಸ್ಥಾನಕ್ಕೆ ಕರ್ಕೊಂಬಂದು ಮಹಾಮಂಗಳಾರತಿ ಮಾಡಿ ಅಲ್ಲಿಗೆ ಸಂಜೆ ಒಂದು 8 ಗಂಟೆಗೆ ತಿರ್ಗಾ ಮಹಾಮಂಗಳಾರತಿ ಇರುತ್ತೆ, ಮಧ್ಯಾಹ್ನ ಅಲ್ಲದೆ ಸಂಜೆ ಮಹಾಮಂಗಳಾರತಿ ಅಂತ. ಅದು ಮುಗಿದ ಮೇಲೆ ಮೊದಲನೇ ದಿನದ ಕಾರ್ಯಕ್ರಮ ಮುಗಿಯಿತು. ಇನ್ನು ಎರಡನೇ ದಿನ ಈ ಸರಿ ಹಬ್ಬದಲ್ಲಿ ಮಧ್ಯಾಹ್ನ 1:30 ಮಹಾಮಂಗಳಾರತಿ ಇರುತ್ತೆ. ಮಧ್ಯಾಹ್ನ 1:30 ಆದ ನಂತರ ಸಂಜೆ 4 ಗಂಟೆಗೆ ಉತ್ಸವ ಇರುತ್ತೆ. ನಮ್ಮ ತೊಗಟವೀರ ಸಮಾಜದ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಇರುತ್ತೆ. ಆ ಉತ್ಸವ ಮುಗಿಸ್ಕೊಂಡು ಬಂದಂತ ಸಮಯದಲ್ಲಿ ಸಂಜೆ 7 ಆಗ್ಬೋದು 7:30 ಆಗ್ಬೋದು ತಿರ್ಗಾ ಮಹಾಮಂಗಳಾರತಿ ಆಗತ್ತೆ. ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಆಗ್ತದೆ. ಆನಂತರ ಆ ದಿನ ಕಾರ್ಯಕ್ರಮ ನಾಟಕ ಇದ್ರೆ ನಾಟಕ ಇರುತ್ತೆ, ಇಲ್ಲ ಸುಗಮ ಸಂಗೀತ ಇರುತ್ತೆ. ಈ ಸರಿ ಎರಡನೇ

0: ಹದಿನೈದು ದಿನದ ಕಾರ್ಯಕ್ರಮ ನಾಟಕ ಇತ್ತು, ಅದು ಸಹ ನಮ್ಮ ತೊಗಟವೀರ ಸಮಾಜದ ಕಲಾಬಳಗದವರು ಮಾಡಿರ್ತಕ್ಕಂಥದ್ದು, ಬೇರೆ ಹೊರಗಡೆಯಿಂದ ಕರೆಸಿರಲ್ಲ, ನಮ್ಮಲ್ಲೇ ಕಲಾವಿದರಿದ್ದಾರೆ. ಯಾಕಂದ್ರೆ ಹೇಳಬೇಕು ಅಂದ್ರೆ ಈಗ ಒಂದು 40-50 ವರ್ಷದಿಂದ ನಮ್ಮ ಸಾಮಾಜಿಕ ನಾಟಕನ ನಮ್ಮ ತಾಲೂಕು ಅಂತ ಹೇಳಕ್ಕಾಗಲ್ಲ, ಸರಗೂರು ಭಾಗಕ್ಕೆ ಸ್ವತಃ ತಾವೇ ಕಲಿತು ಆಡ್ತಕ್ಕಂತ ಕಲಾವಿದರು ನಮ್ಮವರು ತೊಗಟವೀರ ಸಮಾಜದವರು ಇದ್ದಾರೆ. ಅದರಲ್ಲಿಗೆ ಮೊದಲನೇ ದಿನದ ಕಾರ್ಯಕ್ರಮ ಮುಗೀತು. ಇನ್ನು ಎರಡನೇ ದಿನ ಅಂದ್ರೆ ಮೂರನೇ ದಿನ ಅಂದ್ರೆ ಹಬ್ಬ ಆದ ಮೂರನೇ ದಿನಕ್ಕೆ ದೊಡ್ಡ ಉತ್ಸವ ಇರುತ್ತೆ. ಅಂದ್ರೆ ಸರಗೂರಲ್ಲಿ ನಮ್ಮ ಸಮಾಜ ಏನಿದೆ ಅದಾದ್ಮೇಲೆ ನೆಕ್ಸ್ಟ್ ಶ್ರೀರಾಮ್ ಬಡಾವಣೆ ಇದೆ ಬಸ್ ಸ್ಟ್ಯಾಂಡ್ ಹಿಂಭಾಗ, ಅಲ್ಲೂ ಸಹ ನಮ್ಮ ಸಮಾಜದವರು ಇದ್ದಾರೆ. ಅಲ್ಲಿಗೆ ವರ್ಷಕ್ಕೆ ಒಂದು ಸರಿ ಮಾತ್ರ ದೇವರು ಹೋಗೋದು. ಅಲ್ಲಿರ್ತಕ್ಕಂಥ ಅವರೆಲ್ಲ ನಮ್ಮ ಸಮಾಜದವರು ಹಾಗೂ ಇತರೆ ಸಮಾಜದವರು ಎಲ್ಲರೂ ಸಹ ಪೂಜೆ ಕೊಟ್ಟು ಪೂಜೆ ಮಾಡಿಸಿ ತಿರ್ಗಾ ಸಂಜೆ ಬರುತ್ತೆ. ಸಂಜೆ ಬಂದು ತಿರ್ಗಾ ಮಹಾಮಂಗಳಾರತಿ ಆಗ್ತದೆ. ಆನಂತರ ಏನು ಕಾರ್ಯಕ್ರಮ ಇದೆ ಆ ದಿನದ್ದು, ಈ ಸರಿ ಸುಗಮ ಸಂಗೀತ ಇತ್ತು ಮೂರನೇ ದಿನದ ಕಾರ್ಯಕ್ರಮ ಸುಚೇತನ್ ಅವರಿಂದ ಅದು ಅಲ್ಲಿಗೆ ಸಮಾಪ್ತಿ ಆಯ್ತು. ಅಲ್ಲಿಗೆ ಮೂರನೇ ದಿನದ ಕಾರ್ಯಕ್ರಮ ಮುಗೀತು. ಇನ್ ನಾಲ್ಕನೇ ದಿನದ ಕಾರ್ಯಕ್ರಮ ಮಧ್ಯಾಹ್ನ 1:30 ಮಹಾಮಂಗಳಾರತಿ ಆಗ್ತದೆ. ಅದೇ ರೀತಿ ಉತ್ಸವ ಆಗ್ತದೆ ನಮ್ಮ ಬೀದಿಗಳಲ್ಲಿ. ಅನಂತರ ಸಂಜೆಗೆ ಮಹಾಮಂಗಳಾರತಿ ಆಗ್ತದೆ. ನಾಲ್ಕನೇ ದಿನದ ಕಾರ್ಯಕ್ರಮ ಪ್ರತಿ ವರ್ಷನೂ ಸಹ ಅದರಲ್ಲಿ ಬದಲಾವಣೆ ಇಲ್ಲ. ನಾಲ್ಕನೇ ದಿನದ ಕಾರ್ಯಕ್ರಮದಲ್ಲಿ ತೊಗಟವೀರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಅವರು ದೊಡ್ಡವರಾಗ್ಬೋದು ಚಿಕ್ಕವರಾಗ್ಬೋದು, ಅಂದ್ರೆ ನಮ್ಮ ಮಕ್ಕಳ ಪ್ರತಿಭೆಯನ್ನು ನಾವೇ ಗುರುತಿಸಬೇಕು, ಪ್ರೋತ್ಸಾಹಿಸಬೇಕು ಅಂತ ಅನ್ಬಿಟ್ಟು ಅದೊಂದು ಕಾರ್ಯಕ್ರಮ ಇರುತ್ತೆ. ಅಲ್ಲಿಗಾದ್ಮೇಲೆ ಇನ್ನು ಐದನೇ ದಿನದ ಯಾವುದೇ ವಿಧವಾದ ಕಾರ್ಯಕ್ರಮ ಇರೋದಿಲ್ಲ. ಅಂದ್ರೆ ಮಾಮೂಲಿ ಮಧ್ಯಾಹ್ನ 1:30 ಮಹಾಮಂಗಳಾರತಿ ಇರ್ತದೆ. ಮಧ್ಯಾಹ್ನ 3-4 ಇದಿರುತ್ತದೆ ವಸಂತೋತ್ಸವ ಅಂತ, ಅಂದ್ರೆ ಬಣ್ಣ ಬಳ್ಕೊಂಡು ಓಕ್ಳಿ ಅಂತ ಆಡು ಭಾಷೆಯಲ್ಲಿ ಓಕ್ಳಿ ಅದಿರ್ತದೆ. ಅದನ್ನ ಓಕ್ಳಿ ಆಡ್ಕೊಂಡು ದೇವಸ್ಥಾನ ಮುಂದೆನೆ ನೀರು ತುಂಬಿಸಿರ್ತಾರೆ ಅಂಡೆಗಳಲ್ಲಿ, ಓಕ್ಳಿ ಆಡ್ಕೊಂಡು ದೇವಿನ ನಾವು ಓಕ್ಳಿ ಆಡಿರ್ತೀವಲ್ಲ ಆರ್ತಿ ನೀರು ಅಂತ ಲೆಕ್ಕಾಚಾರ ಹಾಕಬಹುದು. ಆರ್ತಿ ನೀರ್ ಮೇಲೆ ದೇವ್ರನ್ನ ತಗೊಂಬಂದು ತಿರ್ಗಾ ಹೊಳೆಗೆ ಹೋಗಿ ತೆಪ್ಪೋತ್ಸವ ಮಾಡಿ ಅನಂತರ ಇನ್ನು ಅಲ್ಲಿಂದ ತೆಪ್ಪೋತ್ಸವ ಮುಗಿಸ್ಕೊಂಡು ತಿರ್ಗಾ ನಮ್ಮ ಏನಿದೆ ನಮ್ಮ ಸಮಾಜದ ಬೀದಿಗಳಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಆಗ್ತದೆ. ಸಂಜೆ ತಿರ್ಗಾ 7:30-8 ಮಹಾಮಂಗಳಾರತಿ ಆಗ್ತದೆ. ಅಲ್ಲಿಗೆ ಹಬ್ಬ ಸಂಪೂರ್ಣ 5 ಉತ್ಸವ ಕಾರ್ಯಕ್ರಮ ಮುಗೀತು. ಇನ್ನು ಉಳ್ಕೊಳ್ತಕ್ಕಂತ ಏಕೈಕ ಕಾರ್ಯಕ್ರಮ ಅಂದ್ರೆ ಅನ್ನಶಾಂತಿ. ಅನ್ನಶಾಂತಿ ಕಾರ್ಯಕ್ರಮನ ರಾತ್ರಿ 10 ಶುರು ಮಾಡಿದ್ರೆ ಮಧ್ಯರಾತ್ರಿ 12 ಆಗ್ಬೋದು. ದೇವರು ಯಾವ ರೀತಿ ವರ ಕೊಡುತ್ತೆ, ಯಾವ ರೀತಿ ಪ್ರಸನ್ನಳ ಆಗ್ತಾಳೆ ಅದ್ರ ಮೇಲೆ ಇರುತ್ತೆ. ಇಂಥ ಸಮಯಕ್ಕೆ ಮುಗೀತೆ ಅಂತ ಹೇಳೋದಿಕ್ಕಾಗೋದಿಲ್ಲ. 10 ಶುರುವಾಗುತ್ತೆ, ಯಾರು ಬರ್ಲಿ ಯಾರು ಬರದೇ ಇರ್ಲಿ ಅದ್ರಲ್ಲಿ ಇನ್ನೂ ನನ್ನ ಮಾತಿಲ್ಲ. ಅದಕ್ಕೆ ಅನ್ಬಿಟ್ಟೆ ಒಂದು ತಂಡ ಇದೆ, ಅವರೇ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲೇ ನಾನು ಸಹ ಒಬ್ಬ ಆ ತಂಡದಲ್ಲಿ. ಅಂದ್ರೆ ಇಂಥವ್ರು ಅಂತ ಹೆಸರು ಹೇಳೋದೇನ್ ಬೇಡ, ಯಾಕಂದ್ರೆ ಕಾಲಾನಂತರ ಬದಲಾವಣೆ ಆಗ್ತಾ ಇರುತ್ತೆ ಅಲ್ವಾ. ಅದರಲ್ಲಿ ಅವರೇ ಕಾರ್ಯಕ್ರಮ ನಡೆಸ್ಕೊಡ್ತಾರೆ.
1: ಪ್ರತಿಯೊಬ್ಬರು ಸಹ ಸೇರಿ ಒಂದು 4-5 ಕಾಲ ಏನ್ ನಡೆಯುತ್ತೆ ಜಾತ್ರೆಯನ್ನ ಪ್ರತಿ ನಿಮ್ಮ ಒಂದು ಸಮಾಜದಲ್ಲೇನೆ ವಿವಿಧ ರೀತಿಯ ಗುಂಪುಗಳನ್ನ ಮಾಡಿಕೊಂಡು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ತಮ್ಮಲ್ಲೇ ಹಂಚಿಕೊಂಡು ಎಲ್ಲರೂ ಸಹ ಒಂದು ಸಹಭಾವದಿಂದ ಜಾತ್ರೆಯನ್ನ ಯಶಸ್ವಿಗೊಳಿಸ್ತಾರೆ.

0: ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 10ನೇ ವಾರ್ಡಿನ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಇತಿಹಾಸ, ಹಿನ್ನೆಲೆ ಮತ್ತು ವಿಶೇಷ ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಸರಗೂರಿನ ತೊಗಟವೀರ ಸಮಾಜದ ಶ್ರೀಯುತ ಶ್ರೀಕಾಂತ್ ಎಸ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/5/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ದಿಲೀಪ್ ಶೆಟ್ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಇವರು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ಅರ್ಜುನ್ ಎಚ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಪ್ರಾರ್ಥನರವರು ಕಾಸ್ಮೆಟಾಲಜಿಸ್ಟ್ ಹಾಗೂ ಚರ್ಮರೋಗ ತಜ್ಞರು. ಇವರು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ರಾಜುರವರು ವಾಕ್ಭಾಷಾ ಶ್ರವಣ

ಡಾಕ್ಟರ್ ಐನರಾಜ್ ರವರು, ಫಿಸಿಯೋಥೆರಪಿಸ್ಟ್ ರವರು, ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ. ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 120 ರೂಪಾಯಿ, ಪೆನ್ಸಿಲ್ ಬೀನಿಸ್ 120 ರೂಪಾಯಿ, ಮೆಣಸಿನಕಾಯಿ 26 ರೂಪಾಯಿ, ಸೌತೆಕಾಯಿ 8 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 10 ರೂಪಾಯಿ, ಪಡವಲಕಾಯಿ 34 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 20 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಕೂಸು 20 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬೆಂಡೆಕಾಯಿ 11 ರೂಪಾಯಿ, ಟೊಮೊಟೊ 30 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಬಿಡ್ರಿ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಉರುಳೆ ರೋಬೋ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಡುವ ಕಾರ್ಯಕ್ರಮ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಉರುಳಿ ರೋಬೋ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ರೋಬೋಗಳು ಎಂದರೆ ತಟ್ಟನೆ ನೆನಪಿಗೆ ಬರುವುದು ನಿಧಾನವಾಗಿ ಕಾಲಿತಿ ಮುಂದೆ ಚಲಿಸುವ ಯಂತ್ರ. ಇಲ್ಲಿವೇ ಹೋಟೆಲ್ಗಳಲ್ಲಿ ಕಾಫಿ ತಿಂಡಿ ಪರಿಚಯಿಸುವ ಮಾಣಿ ರೋಬೋಗಳು. ನಡೆಯುವಾಗ ಇವು ನೇರವಾಗಿ ನಡೆಯಬೇಕು, ಮರಳಿ ಬಂದ ಹಾದಿಯಲ್ಲಿ ಹೋಗಬೇಕು ಎಂದರೂ ನಿಧಾನವಾಗಿ ಎಡಕ್ಕೂ ಬಲಕ್ಕೂ ತಿರುಗಿ ಮತ್ತೆ ಬಲಕ್ಕೂ ಎಡಕ್ಕೂ ತಿರುಗಿ ನಡೆಯಬೇಕು. ಇದು ಇಂತಹ ರೋಬೋಗಳು ನಿಂತಲ್ಲಿ ರೊಯ್ಯನೆ ಯೂಟರ್ನ್ ತೆಗೆದುಕೊಳ್ಳುವಂತೆ ಮಾಡುವ ಚಕ್ರಗಳು ಬಂದಿವೆಯಂತೆ. ಗಾಳಿ ಬೀಸಿದಾಗ ಉರುಳಿಕೊಂಡು ಹೋಗುವ ಟಂಬಲ್ ವಿಂಡ್ ಎನ್ನುವ ಪುರುಳೆ ಉಂಡೆಗಳಿಂದ ಪ್ರೇರಣೆ ಪಡೆದು ಎಲ್ಲಾ ದಿಕ್ಕುಗಳಲ್ಲಿಯೂ ಚಲಿಸಬಲ್ಲಂತಹ ಟ್ರಿಲ್ ಬ್ಯಾಟ್ ಎನ್ನುವ ಉರುಳಿ ಚಕ್ರ ಅಥವಾ ಗಾಳಿಗಳನ್ನ ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಲಾಸ್ ಎಂಜಲೀಸ್ನ ಮೆಕ್ಯಾನಿಕಲ್ ಇಂಜಿನಿಯರ್ ಶಿಮಿನ್ ಆ ಎನ್ನುವ ಸಂಗಡಿಗರು ರೂಪಿಸತೊಡಗಿದ್ದಾರೆ. ಟಂಬಲ್ ವೀಂಡ್ ಎನ್ನುವ ಹುಲ್ಲುಗಾವಲುಗಳಲ್ಲಿ ಬೆಳೆಯುವ ಹಲವು ಕುರ್ಚಲು ಗಿಡಗಳಿಂದ ಹುಟ್ಟಿದ ವಸ್ತು. ಅಮೆರಿಕ ಖಂಡದಲ್ಲಿ ಇದು ಸಾಮಾನ್ಯ. ವರ್ಷದಲ್ಲಿ ಒಂದು ಋತುವಿನಲ್ಲಷ್ಟೇ ಬೆಳೆದು ಹೂ ತೆಳೆಯುವ ಈ ಗಿಡಗಳು ನಂತರ ಒಣಗಿ ಹೋಗುತ್ತವೆ. ಹೀಗೆ ಒಣಗಿದ ಪುರುಳಿ ದುಂಡಗಿನ ಉಂಡೆಯಂತಾಗಿ ಗಾಳಿ ಬೀಸಿದಂತ ಉರುಳುವತ್ತ ಸಾಗುತ್ತವೆ. ಹಾದಿಯಲ್ಲಿ ತಮ್ಮ ಮೈಯಲ್ಲಿ ಅಡಗಿರುವ ಬೀಜಗಳನ್ನು ಬಿತ್ತುತ್ತವೆ. ಗಿಡಗಳ ಬೀಜ ಪ್ರಸಾರ ಹೀಗೆ ಆಗತೊಡಗುತ್ತದೆ. ಈ ಪುರುಳಿ ಉಂಡೆಗಳು ಗಾಳಿ ಎತ್ತ ಬೀಸುತ್ತದೆಯೋ ಅತ್ತ ಉರುಳಬಲ್ಲವೋ. ಹೀಗಾಗಿ ನೆಲೆಯಿಂದ ಬಲು ದೂರ ಅವು ಸಾಗಬಲ್ಲವೋ. ಹಗುರವಾಗುವುದರಿಂದ ಮೇಲು ಗಾಳಿಯಲು ಇವನ್ನ ದೂಡಬಲ್ಲದು. ಬಾರದಿಂದಾಗಿ ನೆಲ ಮುಟ್ಟುವ ತಳ ಒತ್ತಿ ಸಪಟಾದರೂ ತುಸು ಸರಿದೊಡನೆ ಮರಳಿ ದುಂಡಾಗುತ್ತವೆ. ದುಂಡಗಿನ ಆಕಾರವನ್ನು ಹೀಗೆ ಕಾಯ್ದುಕೊಳ್ಳುವುದರಿಂದ ಎತ್ತಬೇಕಿದ್ದರೂ ಇವು ಚಲಿಸಬಲ್ಲವು. ಇದೇ ತಂತ್ರವನ್ನು ಬಳಸಿ ಉರುಳುವ ರೂಪಗಳನ್ನು ಸಿದ್ಧಪಡಿಸಬಹುದಲ್ಲ ಎನ್ನುವುದು ಶಿಮಿನ್ ಹಾ ತಂಡದ ಯೋಚನೆಯಾಗಿದೆ. ಪುರುಳಿ ಉಂಡೆಯನ್ನು ದೂಡಲು ಗಾಳಿ ಬೇಕು. ಉರುಳು ರೋಬೋ ತನ್ನದೇ ಆದ ಬಲದಿಂದ ಚಲಿಸುವಂತೆ ಮಾಡಬೇಕು ಎನ್ನುವುದು ಶಿಮಿನ್ ಆರವರ ಯೋಚನೆ. ಇದಕ್ಕಾಗಿ ಇವರು ಮಾಡಿದ ಉಪಾಯ ಇದು. ಶಾಖಕ್ಕೂ ಬೆಳಕಿಗೂ ವ್ಯತಿರಿಕ್ತವಾಗಿ ಪ್ರತಿಕ್ರಿಯಿಸುವ ವಸ್ತುಗಳನ್ನು ಜೋಡಿಸಿ ಅವು ಬಾಗುವಂತೆ ಮಾಡಬಹುದು. ಲಿಕ್ವಿಡ್ ಕ್ರಿಸ್ಟಲ್ ಪಾಲಿಮರ್ಗಳು ಎನ್ನುವ ವಸ್ತುಗಳನ್ನು ಹೀಗೆ ಆಕಾರ ಬದಲಿಸಬಲ್ಲವು. ಬೆಳಕಿಗೆ ಸ್ಪಂದಿಸುವ ಇಂತಹ ವಸ್ತುವಿನ ತೆಳು ಪಟ್ಟಿಗಳನ್ನು ಮಾಡಿ ಅವುಗಳಿಂದ ಟಂಬಲ್ ವೀಡಿನಂತಹ ಉಂಡೆಗಳನ್ನು ಎಣಿದರೆ ಬೆಳಕು ಬಿದ್ದಾಗ ಅವು ಎತ್ತ ಬಾಗಬಲ್ಲಬಹುದು. ಎಣಿಕೆ ಸರಿಯಾಗಿದ್ದರೆ ಬೆಳಕು ಬಿದ್ದು ಬಾಗಿದ ಕಡೆ ಭಾರ ಹೆಚ್ಚಾಗಿ ಇವು ಉರುಳಬಹುದು. ಹೀಗೆ ಉರುಳುವತ್ತ ಸಾಗಬಹುದು. ಇದು ತರ್ಕ ಕಲ್ಪನೆ. ಈ ಕಲ್ಪನೆಯನ್ನು ಸಕಾರಗೊಳಿಸಲು ಶಿಮಿನ್ ಶಾ ತಂಡ ವಿಶೇಷ ಒಂದನ್ನು ಲಿಕ್ವಿಡ್ ಕ್ರಿಸ್ಟಿಯಲ್ನ ಪಟ್ಟಿಯನ್ನು ತಯಾರಿಸಿ ವಾಸ್ತವದಲ್ಲಿ ಇದು ಎರಡು ತೆಳುಪಟ್ಟಿಗಳನ್ನು ಅಂಟಿಸಿ ಮಾಡಿದ ಒಂದು ವಸ್ತು. ಒಂದು ಪಟ್ಟಿ ಬೆಳಕಿಗೆ ಸ್ಪಂದಿಸಿ ಕುಗ್ಗಿತಿತ್ತು, ಇನ್ನೊಂದು ಹಿಗ್ಗುತ್ತಿತ್ತು. ಕುಗ್ಗುವ ಪಟ್ಟಿಯನ್ನ MR 257 ಎನ್ನುವ ಪಾಲಿಮರ್ ಜೊತೆಗೆ ಮೇಣದ ಬತ್ತಿಯಿಂದ ಹೆಕ್ಕಿದ ಮಸಿಯ ಪುಡಿಯನ್ನು ಬೆರೆಸಿ ತಯಾರಿಸಿದರು. ಮತ್ತೊಂದು ಪಾಲಿಮರ್ PDMS ಎನ್ನುವ ವಸ್ತು. ಇವೆರಡರನ್ನು ಭದ್ರವಾಗಿ ಅಂಟಿಸತೊಡಗಿದರು. ಹೀಗೆ ತಯಾರಾದ ಇಬ್ಬಂದಿ ವಸ್ತುವನ್ನು ತೆಳುವಾದ ರಿಬ್ಬನ್ಗಳಾಗಿ ಕತ್ತರಿಸಿದರು. 6 ಇಂತಹ ರಿಬ್ಬನ್ಗಳನ್ನು ಬಿದಿರಿನ ಬುಟ್ಟಿಯಲ್ಲಿ ಹೆಣೆಯುವಂತೆ ಹೆಣೆದು 2 ಸೆಂಟಿಮೀಟರ್ ವ್ಯಾಸದ ಚೆಂಡನ್ನು ರೂಪಿಸಿದರು. ಚೆಂಡಿನ ಬುಡದಲ್ಲಿ ಲೇಸರ್ನಿಂದ ಹಾದಿಯೊಂದನ್ನು ಬೆಳಗಿದಾಗ ಚೆಂಡು ಆ ಹಾದಿಗುಂಡು ಉರುಳುವತ್ತ ಸಾಗಿತು. ಚೆಂಡನ್ನು ತಯಾರಿಸಲು ಬೇಕಾದ ಮಸಿಯ ಕಣಗಳ ಗಾತ್ರ, ಪಾಲಿಮರ್ಗಳ ರಚನೆ, ಉಷ್ಣತೆ, ಅದು ಉರುಳುವುದಕ್ಕೆ ತಕ್ಕುದಾದ ಲೇಸರಿನ ಪ್ರಕೃತಿಯನ್ನೆಲ್ಲ ಇವರು ನಿಶ್ಚಯಿಸತೊಡಗಿದ್ದಾರೆ. ನೂರಾರು ಬಾರಿ ಉರುಳಿದರೂ ಉರುಳಿ ರೂಪಗಳ ಆಕಾರ ಕೆಡಲಿಲ್ಲ ಎಂದು ಶಾ ಅವರು ವರದಿ ಮಂಡಿಸಿದ್ದಾರೆ. ಅಷ್ಟೇ ಅಲ್ಲ, ಸರಳವಾದ ವಸ್ತುಗಳಿಂದಲೂ ಈ ಬಗೆಯ ವಿನ್ಯಾಸ ತಯಾರಿಸಬಹುದು ಎಂದು ಸಾಧಾರಣ ಸೆಲೋಟೇಪ್ ಕಾಗದ ಹಾಗೂ ವೈಟ್ ಬೋರ್ಡಿನ ಮೇಲೆ ಬರೆಯಲು ಬಳಸುವ ಕಪ್ಪು ಶಾಹಿಯ ಪೆನ್ನನ್ನು ಬಳಸಿ ಉರುಳು ರೂಪಗಳನ್ನು ತಯಾರಿಸಿದ್ದಾರೆ. ಇದರತ್ತ 60 ಡಿಗ್ರಿ ಶಾಖದ ಬಿಸಿ ತಗುಲಿದರೆ ಸಾಕು, ಉರುಳುತ್ತಾ ಸಾಗುತ್ತದೆ. ಈ ಉರುಳಿಗಳು ಏರುಗಳಲ್ಲಿ ಮಣ್ಣಿನಿಂದ ಹೌಬು ತಗಿನ ಮೈಮೇಲೆ ಮೇಲೆ ಗಾಜಿನಂತಹ ನಯವಾದ ಜಾಗದಲ್ಲೂ ಯಾವುದೇ ಅಡೆತಡೆ ಇಲ್ಲದೆ ಉರುಳುತ್ತದೆ ಎಂದು ಹಾರವರು ನಿರೂಪಿಸಿದ್ದಾರೆ. ಟಂಬಲ್ ವೀಡೆಯಂತೆ ಈ ಉರುಳಿ ರೋಬುಗಳನ್ನು ಬೀಜಗಳನ್ನು ತುಂಬಿ ಬಿಸಿಲಿಗೆ ಇಟ್ಟಿದರೆ ಟ್ವೆರ್ ಟ್ಯಾಬುಗಳಂತೆ
ತಮ್ಮಂತಾವೇ

0: ಉಳುತ್ತಾ ಸಾಗಿ ಬೀಚ್ಗಳನ್ನ ಬಿತ್ತುತ್ತವೆ. ಬೆಳಕು ಒಂದೆಡೆಯಿಂದ ಮತ್ತೊಂದೆಡೆಗೆ ಚಲಿಸುವಂತೆ ಮಾಡಿ ಈ ಉರುಳೆಗಳು ಮರಳಿ ತಮ್ಮ ಸ್ವಸ್ಥಾನಕ್ಕೆ ಬರುವಂತೆ ಮಾಡಿ ತೋರಿಸಿದ್ದಾರೆ. ಅಂದರೆ ಸೂರ್ಯೋದಯದ ಸಮಯದಲ್ಲಿ ಉರುಳಲು ರೋಬೋ ಆರಂಭಿಸಿದರೆ ರೋಬೋಗಳು ಬೀಚುಗಳನ್ನ ಬಿತ್ತಿ ಸೂರ್ಯಾಸ್ತದ ಸಮಯದಲ್ಲಿ ಮರಳಿ ತಮ್ಮ ನೆಲೆಗೆ ಬರಬಲ್ಲವು ಎಂಬುದು ಇವರ ಆಶಯವಾಗಿದೆ. ಈ ವಿನ್ಯಾಸವನ್ನೇ ಬಳಸಿ ಇನ್ನು ಕಿರಿದಾದ ತೆಳುವಾದ ಪಟ್ಟಿಗಳಿಂದ ದೊಡ್ಡದಾದ ಉರುಳೆ ರೋಬೋಗಳನ್ನು ತಯಾರಿಸಬಹುದು. ಇವುಗಳಿಂದ ಟಂಬಲ್ ವೀಡ್ನಂತೆಯೇ ಹಲವು ಕೆಲಸಗಳನ್ನ ಮಾಡಬಹುದು ಎನ್ನುವುದು ಹಾರವರ ಆಶಯವಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಉರುಳೆ ರೋಬೋ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ಉರುಳೆ ರೋಬೋ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ಅವರು ಪ್ರಸ್ತುತಪಡಿಸಿದ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30
2: ನಿಮಿಷಕ್ಕೆ
0: ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
0: ಧನ್ಯವಾದಗಳು.
2: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಬದುಕಲು ಕಲಿಯಬೇಕು, ಕಲಿಯಲು ಬದುಕಬೇಕು ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬದುಕಲು ಕಲಿಯಬೇಕು, ಕಲಿಯಲು ಬದುಕಬೇಕು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನನಗೆ ಇದು ಗೊತ್ತಿರಲಿಲ್ಲ. ನೋಡಿ, ಅದಕ್ಕೆ ದೊಡ್ಡವರು ಹೇಳುವುದು ಜೀವನ ಇರುವವರೆಗೂ ಕಲಿಯುವುದು ಇದ್ದೇ ಇರುತ್ತದೆ ಅಂತ. ಆತ್ಮೀಯ ಸಹೋದ್ಯೋಗಿಯೊಬ್ಬರು ಹೇಳಿದ ಈ ಮಾತು ಆ ಕ್ಷಣಕ್ಕೆ ಯಾವ ಪರಿಣಾಮವನ್ನುಂಟು ಮಾಡದಿದ್ದರೂ ಬಿಡುವಾಗಿ ಕುಳಿತಿದ್ದಾಗ ಮತ್ತೆ ಮತ್ತೆ ಆಲೋಚನೆ ಮಾಡುವಂತೆ ಮಾಡಿದಂತೂ ಸತ್ಯ. ಬದುಕು ಎಂದರೆ ಕೇವಲ ಉಸಿರಾಟವಲ್ಲ, ಪ್ರತಿಕ್ಷಣವು ಅನುಭವಗಳಿಂದ ಪಾಠ ಕಲಿಯುವ ನಿರಂತರ ಪ್ರಕ್ರಿಯೆ. ಬದುಕಿನ ಹಾದಿಯಲ್ಲಿ ಎದುರಾಗುವ ಸವಾಲುಗಳು, ಸೋಲು ಗೆಲುವುಗಳು, ಸಂತೋಷ ದುಃಖಗಳು, ಇವುಗಳು ನಮ್ಮನ್ನು ಬದುಕಲು ಕಲಿಸುವ ಒಂದೇ ನಾಣ್ಯದ ಎರಡು ಮುಖಗಳು, ಒಂದೇ ಮುಖದ ಎರಡು ಕಣ್ಣುಗಳು, ಬದುಕನ್ನು ಬೋಧಿಸುವ ಗುರುಗಳು. ಅದೇ ಸಮಯದಲ್ಲಿ ಕಲಿಕೆ ಎಂದರೆ ಪಾಠಶಾಲೆಯ ಗೋಡೆಗಳೊಳಗೆ ಸೀಮಿತವಾದ ಜ್ಞಾನವಲ್ಲ, ಬದುಕಿನ ಪ್ರತಿದಿನದ ಅನುಭವಗಳಲ್ಲಿ ಅರಿವು ಗಳಿಸುವ ಜೀವಂತ ಪ್ರಯಾಣ. ಕಲಿಯದೆ ಬದುಕು ಅಂಧಕಾರದ ದಾರಿಯಂತೆ ಆಗುತ್ತದೆ. ಬದುಕದ ಕಲಿಕೆ ಜೀವವಿಲ್ಲದ ಪುಸ್ತಕದ ಜ್ಞಾನವಾಗಿ ಉಳಿಯುತ್ತದೆ. ಆದ್ದರಿಂದ ಬದುಕು ಮತ್ತು ಕಲಿಕೆ ಪರಸ್ಪರ ಅವಿಭಾಜ್ಯ, ಒಂದಿಲ್ಲದ ಇನ್ನೊಂದು ಸಂಪೂರ್ಣವಾಗದು. ಈ ತತ್ವವನ್ನು ಅರ್ಥ ಮಾಡಿಕೊಂಡಾಗಲೇ ಜೀವನ ಸಾರ್ಥಕತೆಯ ದಾರಿಯಲ್ಲಿ ಸಾಗಲು ಸಾಧ್ಯ. ಕಲಿಕೆಗೆ ಕೊನೆ ಎಂಬುದಂಟೆ ಎಂಬ ಪ್ರಶ್ನೆ ಎದುರಾದರೆ ಖಂಡಿತ ಇಲ್ಲ. ಹುಟ್ಟಿನಿಂದ ಸಾಯುವವರೆಗೂ ಒಂದಲ್ಲ ಒಂದು ವಿಷಯವನ್ನು ಕಲಿಯುತ್ತಲೇ ಸಾಗುತ್ತಿರುತ್ತೇವೆ. ಯಾರೊಬ್ಬರು ಕೂಡ ಎಲ್ಲ ಕ್ಷೇತ್ರದಲ್ಲಿಯೂ ಪರಿಣತಿ ಪಡೆದಿರಲು ಸಾಧ್ಯವಿಲ್ಲ. ಹಾಗಾಗಿ ಪ್ರತಿಯೊಂದು ಸಂಗತಿಯನ್ನು ಅನುಭವಗಳ ಮೂಲಕ, ಮತ್ತೊಬ್ಬರ ಸಹಾಯದ ಮೂಲಕ, ಬದುಕಲು ತಾನಾಗಿಯೇ ಕಲಿಸಿಕೊಟ್ಟ ಪಾಠಗಳ ಮೂಲಕ ಕಲಿಯುತ್ತಾ ಜೀವನ ಸಾಗಿಸುತ್ತಿರುತ್ತೇವೆ. ಬದುಕುವುದನ್ನು ಕಲಿಯಬೇಕು ಎನ್ನುವುದು ಎಷ್ಟು ಸತ್ಯವೋ, ಕಲಿಯುವುದಕ್ಕಾಗಿ ಬದುಕಬೇಕು ಎಂಬುದು ಕೂಡ ಅಷ್ಟೇ ಸತ್ಯ. ಶಾಲಾ ಕಾಲೇಜು ವಿಶ್ವವಿದ್ಯಾನಿಲಯಗಳು ಕಲಿಸಿದ ಪಾಠವನ್ನು ಬದುಕಿನ ಪಾಠ ಕಲಿಸುತ್ತದೆ. ಪರೀಕ್ಷೆಗಳನ್ನು ನೀಡಿ ಬದುಕನ್ನು ಹೇಗೆ ಸಾಗಿಸಬೇಕು ಎಂಬ ಉತ್ತರವನ್ನು ಕೂಡ ಕಲಿಸಿಕೊಡುತ್ತದೆ. ಜೀವನ ಉದ್ದಕ್ಕೂ ಎದುರಾಗುವ ಸಮಸ್ಯೆಗಳು, ಅದಕ್ಕೆ ಕಂಡುಕೊಳ್ಳುವ ಪರಿಹಾರಗಳು, ಎದುರಾಗುವ ಸವಾಲುಗಳಿಗೆ ದಿಟ್ಟವಾಗಿ ನಿಂತು ಎದುರಿಸುವ ಸಾಮರ್ಥ್ಯ ಎಲ್ಲವನ್ನು ಅನುಭವದಿಂದ ಕಲಿಯಬಹುದು. ಕೆಲವೊಮ್ಮೆ ತಪ್ಪುಗಳು ಸರಿಯಾದ ಪಾಠ ಕಲಿಸಬಲ್ಲದು. ಕೆಲವೊಮ್ಮೆ ಬೇರೆಯವರ ತಪ್ಪುಗಳಿಂದಲೂ ಪಾಠ ಕಲಿಯಬಹುದು. ಪ್ರತಿಯೊಬ್ಬರ ಬದುಕು ವಿಭಿನ್ನ. ಒಬ್ಬೊಬ್ಬರ ಪರಿಚಯವು ಒಂದೊಂದು ಪಾಠವನ್ನು ಕಲಿಸಿಕೊಡುತ್ತದೆ. ನನಗೆ ಇದನ್ನು ಹೇಳುವಾಗ ಇತ್ತೀಚೆಗೆ ಅನುಭವಕ್ಕೆ ಬಂದ ಕಿರಿಯರೊಬ್ಬರ ನಡವಳಿಕೆ ಇಲ್ಲಿ ಉಲ್ಲೇಖಾರ ಎನಿಸುತ್ತದೆ. ಆತ್ಮೀಯರು ವಯಸ್ಸಿನಲ್ಲಿ ಕಿರಿಯರಾಗಿರುವ ಗೆಳೆಯರಿಗೆ ನಾವಿರುವ ಜಾಗದಲ್ಲಿ ಹಣ ಸಿಕ್ಕಿತು ಎಂದು ಗುಂಪಿನಲ್ಲಿ ಸಂದೇಶವನ್ನು ರವಾನಿಸಿದ್ದರು. ಯಾರು ಎಷ್ಟು ಹಣವನ್ನು ಕಳೆದುಕೊಂಡಿರಿ ಎಂಬ ಸಮಂಜಸವಾದ ಉತ್ತರವನ್ನು ಕೊಟ್ಟರೆ ಮಾತ್ರ ಹಣವನ್ನು ಹಿಂತಿರುಗಿಸುವುದಾಗಿ ತಿಳಿಸಿದರು. ಕೊನೆಗೆ ಯಾರು ಕೂಡ ಹಣವನ್ನು ತಮ್ಮದು ಎಂದು ತಿಳಿಸದಿದ್ದಾಗ ಎಲ್ಲರೂ ಒಗ್ಗಟ್ಟಾಗಿ ಕಟ್ಟುವ ಲೆಕ್ಕದಲ್ಲಿ ಆ ಹಣವನ್ನು ಕಡಿತಗೊಳಿಸಿದರು. ಎಷ್ಟು ಹಣ ಸಿಕ್ಕಿರಬಹುದು ಎಂಬ ಕುತೂಹಲಕ್ಕೆ ಕೊನೆಗೆ ಉತ್ತರ ದೊರಕಿದ್ದು ಕೇವಲ 100 ರೂಪಾಯಿ ಮಾತ್ರ. ನಾನು ಸರ್, ಬರೀ 100 ರೂಪಾಯಿಗೆ ಇದೆಲ್ಲ ಬೇಕಾ ಎಂದು ಕೇಳಿದಾಗ ಅವರು ಕೊಟ್ಟ ಉತ್ತರ ಮೆಚ್ಚುವಂಥದ್ದು. 1 ರೂಪಾಯಿ ಆಗಿರಲಿ, 1,000 ಆಗಿರಲಿ, ದುಡ್ಡು ದುಡ್ಡೇ ತಾನೇ ಎಂದರು. ನಾನೇ ಮತ್ತೆ ಮುಂದುವರಿದು, ಅಲ್ಲ, ಆ 100 ರೂಪಾಯಿಯನ್ನು ನೀವೇ ಸಿಕ್ಕ ಹಣ ಅಂತ ನಿಮ್ಮ ಹತ್ತಿರವೇ ಇಟ್ಟುಕೊಂಡಿದ್ದರು, ನಮಗ್ಯಾರಿಗೂ ಅದು ತಿಳಿಯುತ್ತಿರಲಿಲ್ಲ, ಹೀಗೇಕೆ ಮಾಡಿದ್ದೀರಿ ಎಂದು ಪ್ರಶ್ನಿಸಿದೆ. ಸರ್, ನಮ್ಮದಲ್ಲದ ಹಣ ನಮಗೇಕೆ ಸರ್? ನಮ್ಮ ಜಾಗದಲ್ಲಿ ಸಿಕ್ಕಿರುವುದರಿಂದ ಎಲ್ಲರೂ ಕಟ್ಟುವ ಹಣದಲ್ಲಿ ಆ ಹಣವನ್ನು ಕಡಿತಗೊಳಿಸಿರುವೆ ಅಂದರು. ನನಗೆ ಇಲ್ಲಿ ಅವರ ವ್ಯಕ್ತಿತ್ವ ನಿಜಕ್ಕೂ ಇಷ್ಟವಾಯಿತು. ತನ್ನದಲ್ಲದ ಹಣ ಬೇಡವೆಂದ ಮನೋಭಾವ ಮತ್ತು ಅದು ಎಷ್ಟೇ ಆಗಿದ್ದರೂ ಅದಕ್ಕೂ ಒಂದು ಮೌಲ್ಯ ಇದೆ ಎಂಬ ಆಲೋಚನೆ ಇವೆರಡು ಮನಸ್ಸನ್ನು ತಾಗಿತು. ಹೀಗೆ ಜೀವನದಲ್ಲಿ ಸಿಗುವ ಪ್ರತಿಯೊಬ್ಬರಿಂದಲೂ ಒಂದೊಂದು ಅನುಭವವನ್ನು ಕಲಿಯಬಹುದು. ಒಳ್ಳೆಯದನ್ನು ಸ್ವೀಕರಿಸುವ ಮನೋಭಾವವನ್ನು

ಮನೋಭಾವವನ್ನು ರೂಢಿಸಿಕೊಂಡು ಅದನ್ನು ನಮ್ಮ ಬದುಕಿನಲ್ಲಿಯೂ ಅಳವಡಿಸಿಕೊಳ್ಳಬಹುದು. ನಾವು ಮಾಡುವ ವಿದ್ಯಾಭ್ಯಾಸಕ್ಕೆ ನಿರ್ದಿಷ್ಟವಾದ ಅವಧಿ ಇರುತ್ತದೆ. 2 ವರ್ಷ, 3 ವರ್ಷ, 4 ವರ್ಷ ಇತ್ಯಾದಿ. ಜೀವನದ ಉದ್ದಕ್ಕೂ ಕಲಿಯುವ ಕಲಿಕೆಗೆ ಕೊನೆ ಎಂಬುದೇ ಇರುವುದಿಲ್ಲ. ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದ ಹಿರಿಯರಿಂದಲೂ ಕಲಿಯುತ್ತಾ ಸಾಗುತ್ತೇವೆ. ಕಲಿಕೆ ಮುಗಿಯಿತು ಎಂದುಕೊಂಡಾಗ ನಿಜಕ್ಕೂ ನಾವು ಹಿಂದುಳಿಯುತ್ತೇವೆ. ಜೀವನ ಉದ್ದಕ್ಕೂ ಮನುಷ್ಯ ಕಲಿಯುತ್ತಾ ಇರಬೇಕು. ತಾನು ಕಲಿಯುತ್ತಾ ಮತ್ತೊಬ್ಬರಿಗೆ ತಿಳಿಸುತ್ತಾ ಮತ್ತೊಬ್ಬರಿಂದ ಜ್ಞಾನವನ್ನು ಕಲಿಯುತ್ತಾ ಮುಂದೆ ಸಾಗಿದಾಗ ಅನುಭವ ಪರಿಪಕ್ವವಾಗಿ ಜೀವನದ ಸಾರವನ್ನು ಗ್ರಹಿಸಲು ಸಾಧ್ಯ. ನನಗೆ ಎಲ್ಲ ತಿಳಿದಿದೆ, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂದು ಆಲೋಚನೆ ಬಂದ ದಿನವೇ ನಮ್ಮ ಕಲಿಕೆಗೆ ತಿಲಾಂಜಲಿಯನ್ನು ಇಡಬೇಕಾಗುತ್ತದೆ, ಅಂದರೆ ವಿರಾಮವನ್ನು ಇಡಬೇಕಾಗುತ್ತದೆ. ಮರಕ್ಕಿಂತ ಮರ ದೊಡ್ಡದು ಎಂಬ ಮಾತಿನಂತೆ ವ್ಯಕ್ತಿಯಿಂದ ವ್ಯಕ್ತಿಗೆ ಪರಿಚಯ ಸ್ನೇಹವಾದಂತೆ ಒಬ್ಬೊಬ್ಬರಿಂದಲೂ ನಮಗೆ ಅನುಕೂಲವಾಗುವ, ಕೆಲವೊಮ್ಮೆ ಅನುಕೂಲವಾಗದಿದ್ದರೂ ಬದುಕಿನ ಪಾಠ ಕಲಿಯುವ ಸಾಧ್ಯತೆಗಳಿರುತ್ತವೆ. ಹಾಗಾಗಿ ಕಲಿಕೆಗೆ ಕೊನೆ ಎಂಬುದಿರುವುದಿಲ್ಲ. ಒಂದೇ ವಿಷಯವನ್ನು ಬೇರೆ ಬೇರೆಯವರ ದೃಷ್ಟಿಕೋನದಿಂದ ನೋಡುವುದನ್ನು ಕಲಿಯಬಹುದು. ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ದೃಷ್ಟಿಕೋನದಿಂದ ಮಾತ್ರವೇ ಎಲ್ಲವನ್ನು ಗಮನಿಸುತ್ತೇವೆ. ಹಾಗಾಗಿ ನಮಗೆ ಸರಿ ತಪ್ಪುಗಳ ವಿಶ್ಲೇಷಣೆ ಕೆಲವೊಮ್ಮೆ ಸಾಧ್ಯವಾಗದಿರಬಹುದು. ಮತ್ತೊಬ್ಬರ ದೃಷ್ಟಿಕೋನದಿಂದ ಆಲೋಚನೆ ಮಾಡಿದಾಗ ನಮಗೆ ಸರಿ ಅನಿಸಿದ್ದು, ತಪ್ಪಾಗಿ ತಪ್ಪು ಎನಿಸಿದ್ದು ಸರಿಯಾಗಿ ಕಾಣಿಸಬಹುದು. ಪ್ರತಿಯೊಬ್ಬರ ಆಲೋಚನೆಯಲ್ಲೂ ಭಿನ್ನತೆ ಇರುವುದರಿಂದ ಎಲ್ಲ ವಿಧದಿಂದಲೂ ಜೀವನವನ್ನು ಗ್ರಹಿಸುವ ದೃಷ್ಟಿಕೋನವನ್ನು ಬೆಳೆಸಿಕೊಂಡು ಮುಂದೆ ಸಾಗಬೇಕು. ನಿರ್ಜೀವ ವಸ್ತುಗಳಾದ ಫೋನ್, ಇಂಟರ್ನೆಟ್ ಇವುಗಳೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವುದರ ಬದಲು ಜೀವವಿರುವ, ಅನುಭವವಿರುವ, ಮಾನವೀಯ ಮೌಲ್ಯಗಳ ಕಲಿಸುವ ಜನರೊಂದಿಗೆ ಮಾತನಾಡುವುದರಿಂದ ಬದುಕನ್ನು ನೋಡುವ ದೃಷ್ಟಿಕೋನ ಬದಲಾಗಿ ಭಿನ್ನ ರೀತಿಯಲ್ಲಿ ಆಲೋಚಿಸುವ ಶೈಲಿಯನ್ನು ಕಲಿಯಬಹುದು. ವಿದ್ಯಾಭ್ಯಾಸದ ಅವಧಿಯಲ್ಲಿ ಕಲಿಯುವ ವಿಚಾರಗಳು ಕೇವಲ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಲು ಮಾತ್ರ ಸಹಾಯ ಮಾಡುತ್ತವೆಯೇ ಹೊರತು ಬದುಕಿಗೆ ಅವ್ಯಾವ ಸಹಾಯ ಮಾಡಲಾರವು. ಜನರೊಂದಿಗೆ ಸಮಾಜದಲ್ಲಿ ಬದುಕುವುದನ್ನು ಕಲಿದಾಗ ಜೀವನ ಮೌಲ್ಯಗಳ ಪಾಠ ನಮ್ಮದಾಗುತ್ತದೆ. ನಮ್ಮ ಯುವ ಜನಾಂಗದ ಅತಿದೊಡ್ಡ ಸಮಸ್ಯೆ ಏನೆಂದರೆ ಹಿರಿಯರ ಮಾತುಗಳನ್ನು, ಅವರ ಅನುಭವವನ್ನು ಕಡೆಗಣಿಸುವುದು, ಅವರ ಮಾತುಗಳಿಗೆ ಕಿವಿಗೊಡದಿರುವುದು. ನಮಗೆ ಎಲ್ಲ ತಿಳಿದಿದೆ ಎಂಬ ಭ್ರಮೆಯಲ್ಲಿ ಮುನ್ನುಗ್ಗುತ್ತ ಸಾಗುತ್ತೇವೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎಂಬ DVG ಅವರ ಮಾತಿನಂತೆ ಹಿರಿಯರ ಅನುಭವದೊಂದಿಗೆ ನಮ್ಮ ಬದುಕನ್ನು ನಡೆಸುತ್ತ ಸಾಗಿದಂತೆ ಅನೇಕ ವಿಷಯಗಳನ್ನು ಕಲಿಯುತ್ತೇವೆ. ಕಲಿತಷ್ಟು ನಮಗರಿವಿಲ್ಲದಂತೆ ವಿಚಾರಗಳನ್ನು ತಿಳಿದು ಪ್ರಬುದ್ಧವಾಗಿ ಬೆಳೆಯುತ್ತೇವೆ. ಬದುಕು ನಮಗೆ ಪುಸ್ತಕದಂತೆ ದೊರಕುವುದಿಲ್ಲ, ಅದನ್ನು ಪ್ರತಿದಿನ ಬರೆಯಬೇಕು. ತಪ್ಪುಗಳು ಅಕ್ಷರಗಳಾಗುತ್ತವೆ, ಅನುಭವಗಳು ಸಾಲುಗಳಾಗುತ್ತವೆ, ಮತ್ತು ಕಲಿಕೆ ಅದಕ್ಕೆ ಅರ್ಥ ನೀಡುತ್ತದೆ. ಬದುಕಲು ಕಲಿಯದವನು ಪರಿಸ್ಥಿತಿಗೆ ಸೋಲುತ್ತಾನೆ, ಕಲಿಯಲು ಬದುಕದವನು ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಬದುಕು ಎಂದರೆ ಕಲಿಕೆಯ ಸಾಹಸ, ಕಲಿಕೆ ಎಂದರೆ ಬದುಕನ್ನು ಗೆಲ್ಲುವ ಶಕ್ತಿ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಬದುಕಲು ಕಲಿಯಬೇಕು, ಕಲಿಯಲು ಬದುಕಬೇಕು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21ರಂದು ನೀಟ್ ಯುಜಿ 2026 ಮರುಪರೀಕ್ಷೆ, ಮುಂದಿನ ವರ್ಷ ಸಿಬಿಟಿ ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಖನೌ ಸೂಪರ್ ಜೈಂಟ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟ್ರಗಳ 6 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಪಂಚರಾಷ್ಟ್ರ ಪ್ರವಾಸದ ಮೊದಲನೇ ಚರಣದ ಭಾಗವಾಗಿ ಯುಎಇಗೆ ಭೇಟಿ ನೀಡಲಿರುವ ಪ್ರಧಾನಿ ಇಂದು ಅಬುಧಾಬಿಗೆ ತಲುಪಿದ್ದಾರೆ. ಈ ವೇಳೆ ಅವರಿಗೆ ಗೌರವ ವಂದನೆಯೊಂದಿಗೆ ಸ್ವಾಗತ ಕೋರಲಾಗಿದೆ. ಪ್ರಧಾನಿ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳು, ವಿಶೇಷವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಹಾಗೂ ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚಿಸಿದರು. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರೆ. ಪ್ರಧಾನಿಯವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ ಯುಎಇ ಭಾರತದ 4ನೇ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದಿದ್ದಾರೆ. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರು ಪರೀಕ್ಷೆಯ ದಿನಾಂಕವನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, ಜೂನ್ 21ರಂದು ದೇಶಾದ್ಯಂತ ಮರು ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3ರಂದು ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ಈ ನಡುವೆ ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ವಿದ್ಯಾರ್ಥಿಗಳ ಹಿತರಕ್ಷಣೆಯೇ ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಅವರ ಭವಿಷ್ಯದ ಬಗ್ಗೆ ಸರ್ಕಾರ ಅತ್ಯಂತ ಸಂವೇದನಾಶೀಲವಾಗಿದೆ ಎಂದಿದ್ದಾರೆ. ಜೂನ್ 21ರಂದು ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14ರೊಳಗೆ ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ಘೋಷಿಸಿದ ಸಚಿವರು, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ಧತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಅಕ್ರಮ ಎಸಗುವ ಅಭ್ಯರ್ಥಿಗಳ ಸಂಚಿನಿಂದಾಗಿ ಯಾವುದೇ ಅರ್ಹ ವಿದ್ಯಾರ್ಥಿಯು ತನ್ನ ಹಕ್ಕುಗಳಿಂದ ವಂಚಿತನಾಗಬಾರದು ಎಂಬುದು ಸರ್ಕಾರದ ಆಶಯವಾಗಿದೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದರು.

0: ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲ ಪಾಲುದಾರ ರಾಷ್ಟ್ರಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ಧವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026 ಎರಡನೇ ದಿನದ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟ್ರೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಹೆಚ್ಚು ಪ್ರಜಾಸತ್ತಾತ್ಮಕ, ಪ್ರಾತಿನಿಧಿಕ ಮತ್ತು ಸಮಾನತೆಯಿಂದ ಕೂಡಿದ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ರೂಪಿಸಲು ಪ್ರತಿಯೊಂದು ರಾಷ್ಟ್ರ ಒಟ್ಟಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕವಾಗಿ ಇಂಧನ ಬೆಲೆಗಳು ತೀವ್ರ ಏರಿಕೆ ಕಂಡಿದ್ದರೂ ಭಾರತವು ದೇಶೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಿದೆ ಎಂದು ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಬೆಲೆ ಏರಿಕೆಯ ಆಘಾತದಿಂದ ನಾಗರಿಕರನ್ನು ರಕ್ಷಿಸುವಲ್ಲಿ ಇದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಜನಪರ ಆಡಳಿತಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ದಾಟಿದಾಗ ವಿಶ್ವದ ವಿವಿಧ ದೇಶಗಳಲ್ಲಿ ಇಂಧನ ದರ ಶೇಕಡ 20-100 ಹೆಚ್ಚಳವಾಗಿತ್ತು. ಆದರೆ ಭಾರತವು ಏರಿಕೆಯನ್ನು ಪೆಟ್ರೋಲ್ ಮೇಲೆ ಕೇವಲ ಶೇಕಡ 3.2 ಮತ್ತು ಡೀಸೆಲ್ ಮೇಲೆ ಶೇಕಡ 3.4 ಸೀಮಿತಗೊಳಿಸಿದೆ. ಮಾರುಕಟ್ಟೆಯ ಏರಿಳಿತದ ನಡುವೆಯೂ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಪ್ಪಿಸಲು ಭಾರತದ ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ಸುಮಾರು 76 ದಿನಗಳ ಕಾಲ ಭಾರಿ ನಷ್ಟವನ್ನೇ ತಾವೇ ಭರಿಸಿವೆ. ಇತ್ತೀಚೆಗೆ ಮಾಡಲಾದ ಪ್ರತಿ ಲೀಟರ್ಗೆ ₹3 ಬೆಲೆ ಪರಿಷ್ಕರಣೆಯು ಸುದೀರ್ಘ ಸ್ಥಿರತೆಯ ನಂತರದ ಮೊದಲ ಬದಲಾವಣೆಯಾಗಿದ್ದು ಜಾಗತಿಕ ಏರಿಕೆಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಪ್ರತಿ ಲೀಟರ್ಗೆ ತಲಾ ₹3 ಹೆಚ್ಚಿಸಿವೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ADA ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಈ ನೂತನ ಕೇಂದ್ರ ವಿಮಾನಗಳ ಜೋಡಣೆ, ಪರೀಕ್ಷೆ, ಮೌಲ್ಯೀಕರಣ ಮತ್ತು ಪ್ರಾಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಾಗಿದ್ದು ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೂ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಭಾರತೀಯ ಸೇನೆಯ ಮೊದಲ ದಂಡನಾಯಕ ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ ಅವರ ಪುಣ್ಯ ಸ್ಮರಣೆಯ ದಿನವಾದ ಇಂದು ಅವರಿಗೆ ಭಾರತೀಯ ಸಶಸ್ತ್ರ ಪಡೆಗಳ ಗೌರವ ನಮನ ಸಲ್ಲಿಸಿವೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಸೇರಿದಂತೆ ಅನೇಕ ಗಣ್ಯರು ಸಾಮಾಜಿಕ ಮಾಧ್ಯಮದ ಮೂಲಕ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. 1899 ಜನವರಿ 28 ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಜನಿಸಿದ KM ಕಾರ್ಯಪ್ಪ ಅವರು ಭಾರತೀಯ ಸೇನಾ ಇತಿಹಾಸದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರು. ಸ್ವಾತಂತ್ರ್ಯ ನಂತರ 1949 ಬ್ರಿಟಿಷ್ ಜನರಲ್ ಸರ್ ರಾಯ್ ಬುಚರ್ ಅವರಿಂದ ಅಧಿಕಾರ ಸ್ವೀಕರಿಸುವ ಮೂಲಕ ಭಾರತೀಯ ಸೇನೆಯ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆಗಿ ಜವಾಬ್ದಾರಿ ವಹಿಸಿಕೊಂಡರು. ಲಖನೌದಲ್ಲಿಂದು ನಡೆಯಲಿ

0: ಇರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21 ನೀಟ್ UG 2026 ಮರುಪರೀಕ್ಷೆ, ಮುಂದಿನ ವರ್ಷ CBT ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾ.ಎಸ್.ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆಯ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಲಖನೌ ಸೂಪರ್ ಜೈಂಟ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ಗೀತಾರವರು ಹಾಡಿರುವ ಹಾಡುಗಳನ್ನು.

ಅನ್ನ ನೀಡುವೆವೋ ದರಿ ತೋರುವೆವೋ ಕಷ್ಟವು ನಮ್ಮ ದಯ ಬೆವರಿಗೆ ಬಾಳಿನಯ ಕಷ್ಟವು ನಮ್ಮ ದಯ ಬೆವರಿಗೆ ಬಾಳಿನಯ ಹಳ್ಳಿಯ ಬದುಕಿರಲಿ ನಮ್ಮವ ಜೀವನ ಹಳ್ಳಿಯ ಬದುಕಿರಲಿ ನಮ್ಮವ ಜೀವನ ಬನ್ನಿ.

0: ಕಷ್ಟವೋ ನಮ್ಮ ದಯಾ ಬೆವರಿಗೆ ಬಾಳಿನಯ, ಕಷ್ಟವೋ ನಮ್ಮ ದಯಾ ಬೆವರಿಗೆ ಬಾಳಿನಯ. ಹಳ್ಳಿಯ ಬದುಕಿರಲಿ ನಮ್ಮವ ಜೀವನ, ಹಳ್ಳಿಯ ಬದುಕಿರಲಿ ನಮ್ಮವ ಜೀವನ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

0: ಸಾಂಟಿನ ಕಾಭೇದಗಳ ಹೈಭೋಗವ ಸಾರ ಸಾಂಟಿನ ಕಾಭೇದಗಳ ಹೈಭೋಗವ ಸಾರ ನಮ್ಮ ತಾಯಿ ಭಾರತಿ ನಮ್ಮ ನಾಡು ಭಾರತ ನಮ್ಮ ರೀತಿ ನಮ್ಮ ರೀತಿ ನಮ್ಮ ಉಸಿರು ಭಾರತ ನಮ್ಮ ತಾಯಿ ಭಾರತಿ.
1: ನಮಸ್ಕಾರ ಮೇಡಮ್.
2: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
3: ಇರಲಿ ನೆನಪಿರಲಿ.

ನೆಲ ಕುಲ ಯಾವುದೋ ಏನೋ ಭೇದ ಭಾವವ ತೊರೆದು, ನೆಲ ಕುಲ ಯಾವುದೋ ಏನೋ ಭೇದ ಭಾವವ ತೊರೆದು, ಬಡತನ ಸಿರಿತನ ಅರಿತು ಒಂದಾಗಿ ಬಾಳುವೆವು. ಇರಲಿ ನೆನಪಿರಲಿ ನಮ್ಮ ಗೆಳೆತನದ.

0: ಚಿರ ಯೌವನವು.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ಗೀತರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
2: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
3: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
4: ಹೌದಾ, ಯಾವ ವೆಬ್ಸೈಟ್ನಿಂದ?
3: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
4: ರಿವ್ಯೂ ನೋಡಿದೀಯಾ?
3: ಇಲ್ಲ.
4: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
1: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
2: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
1: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
2: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
5: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

ಬೇಕು, ಸಾರಥಿನೂ ಇಲ್ಲ. ಅದಕ್ಕೋಸ್ಕರವಾಗಿ ರಥದಲ್ಲಿ ಬಿಲ್ಲನ್ನು ಪಕ್ಕಕ್ಕಿಟ್ಟು ತನ್ನ ಪಂಚೆಯೆಲ್ಲ ಸರಿ ಮಾಡಿಕೊಂಡು ಚಕ್ರವನ್ನೆಲ್ಲ ನೋಡಿ ಹೇಗೆ ಎತ್ತಬೇಕು, ಯಾವ ಕಡೆಯಿಂದ ಎತ್ತಬೇಕು ಅಂತ ಯೋಚನೆ ಮಾಡಿಕೊಂಡು ನಗು ನಗುತ್ತಾ ಹೇಳ್ತಾನಂತೆ ಅವನು. ಏನಂತದ ಅರ್ಜುನ, ಒಂದು ಕ್ಷಣ ಸುಮ್ಮನಿರು, ಅರ್ಧ ಗಳಿಗೆಯಲ್ಲಿ ನಾನು ರಥವನ್ನು ಎತ್ತುತ್ತೇನೆ. ನಗು ನಗುತ್ತಾ ಅಂದರೆ ಒಂದು ಸ್ನೇಹ ಬುದ್ಧಿಯನ್ನು ತೋರಿಸೋಕೆ, ನಕ್ಬಿಡ್ತಾನೆ ಅವನನ್ನು ತನ್ನ ಕಡೆ ಮಾಡ್ಕೋಬೇಕು ಒಂಚೂರು, ಅವನು ಸಂತೋಷ ಪಡಿಸ್ಬೇಕಲ್ಲ. ಆಯಿತು, ನೀನು ಶೂರ, ಶೂರರ ರೀತಿ ನೀತಿ ನಿನಗೆ ಗೊತ್ತಿಲ್ಬೇಕ, ನಿನ್ನ ಶಾಸ್ತ್ರ ಗೊತ್ತಿದೆ, ಎಲ್ಲ ಗೊತ್ತಿದೆ. ಶಸ್ತ್ರವಿಹೀನರ ಮೇಲೆ, ಶಸ್ತ್ರ ಇಟ್ಕೊಳ್ಳದೇ ಇರೋರ ಮೇಲೆ, ರಥದಿಂದ ಇಳಿದವರ ಮೇಲೆ ಕೈ ಮಾಡಬಾರ್ದು ಅನ್ನೋದು ನಿನ್ನ ನಿಯಮ ಗೊತ್ತಲ್ವಪ್ಪ ಅಂತ ಹೇಳ್ತಾನೆ. ಅದು ಸಂಸ್ಕೃತದಲ್ಲಿ ಸ್ವಲ್ಪ ವಿವರವಾಗಿದೆ. ಸೋ ಅಬ್ರವೀತ್ ಅರ್ಜುನಂ ಚಾಪಿ ಮುಹೂರ್ತಂ ಕ್ಷಮ ಪಾಂಡವ. ಅರ್ಜುನ, ಒಂದು ಕ್ಷಣ ತಡೆ, ಕ್ಷಮ ತಡ್ಕೋ, ಸಹಿಸ್ಕೋ. ಮಧ್ಯೆ ಚಕ್ರಂ ಅವಗ್ರಸ್ತಂ ದೃಷ್ಟ್ವಾ ದೈವಾತ್ ಇದಂ ಮಮ. ನೋಡು, ದುರದೃಷ್ಟದಿಂದ ಚಕ್ರ ಹೀಗೆ ನೆಲದ ಸಿಕ್ಕಾಕೊಂಡಿದೆ. ನಿನಗೂ ಗೊತ್ತು ನಿಯಮಗಳು ಏನು ಅಂತಂದ್ರೆ, ಪ್ರತೀರ್ಣ ಕೇಶೆ ಕೂದಲನ್ನ ಹೀಗೆ ಬಿಟ್ಕೊಂಡವನು ಅಂದ್ರೆ ಎಲ್ಲೋ ಓಡ್ ಹೋಗ್ತಿರ್ತಾನೆ, ಅಥವಾ ಶರಣು ಅಂತಿರ್ತಾನೆ, ಕೂದಲು ಬಿಟ್ಕೊಂಡು ವಿಮುಖೆ, ಯುದ್ಧ ಭೂಮಿಯಿಂದ ಓಡ್ ಹೋಗ್ತಾ ಇರೋನು. ಬ್ರಾಹ್ಮಣೆ ಚ ಕೃತಾಂಜಲೌ, ಕೈ ಮುಗಿದು ನಿಂತ್ಕೊಂಡವನಿಗೆ ಶರಣಾಗತಿ, ಶರಣಾಗಿ ಬಂದವನನ್ನ ನ್ಯಸ್ತ ಶಸ್ತ್ರೆ, ಶಸ್ತ್ರವನ್ನ ಪಕ್ಕಕ್ಕಿಟ್ಟವನನ್ನ, ಇಂಥವರನ್ನೆಲ್ಲ ಅರ್ಜುನ ನ ಶೂರಾಹ ಪ್ರಹರಂತಿ. ಆ ಜೌ, ಯುದ್ಧದಲ್ಲಿ ಅಂಥವರನ್ನ ಹೊಡೆಯೋದಿಲ್ಲ ಶೂರರಾದವರು, ನಿನಗೆ ಗೊತ್ತು. ಪಾರ್ಥಿವಾಹ, ರಾಜರು ಕೂಡ ಹಾಗೇನೆ. ನೀನು ತ್ವಂಚ ಶೂರೋಸಿ, ನೀನು ವೀರನಾಗಿದೆಯಪ್ಪ ಕೌಂತೇಯ, ತಸ್ಮಾತ್ ಕ್ಷಮ. ಆದ್ದರಿಂದ ಒಂದು ಕ್ಷಣ ಕ್ಷಮ ಸಹಿಸ್ಕೋ, ತಸ್ಮಾತ್ ಕ್ಷಮ ಮುಹೂರ್ತಕಂ. ಒಂದು ಕ್ಷಣ ತಡಿಯಪ್ಪ, ನಿನ್ನ ಧರ್ಮ ಗೊತ್ತಿರೋನು ಅಂತ ಹೇಳ್ಬಿಟ್ಟ. ಇದಿಷ್ಟು ಹೇಳಿದ್ರೆ ಪಾಪ ಅರ್ಜುನ ಹೌದು ನಿಜವಲ್ಲ ಅನ್ಕೋತಿದ್ರು, ಏನ್ ಕಥೆಯೋ. ವ್ಯಾಸಭಾರತದಲ್ಲಿ ತುಂಬ ಪ್ರಖರವಾಗಿದೆ ಈ ಸಂದರ್ಭ. ಕೃಷ್ಣ ಅವಾಗ ಹೇಳ್ತಾನೆ, ಕರ್ಣ ಅದೃಷ್ಟಾಕಣು ಏನು ತಮಾಷಿ ಕರ್ಣ, ಹಾ ಏನು ಅದೃಷ್ಟವೋ, ಧರ್ಮವನ್ನು ಜ್ಞಾಪಿಸ್ಕೋತಾ ಇದೆಯಲ್ಲೋ ನೀನು. ಅಂದ್ರೆ ನಿನಗೆ ಬೇಕಾದಾಗ, ನಿನಗೆ ಅಗತ್ಯ ಇದ್ದಾಗ ಧರ್ಮ ಜ್ಞಾಪಕ ಬರುತ್ತೆ, ಬೇರೆ ಸಂದರ್ಭದಲ್ಲಿ ನಿಮಗೆ ಧರ್ಮ ಬೇಕಿಲ್ಲ ಅಲ್ವಾ. ರಾಧೇಯ ದಿಷ್ಟ್ಯ ಸ್ಮರಸೀಹ ಧರ್ಮಂ. ಕರ್ಣ ಅದೃಷ್ಟವಶದಿಂದ ಈಗ ಧರ್ಮವನ್ನ ಜ್ಞಾಪಿಸ್ಕೋತಾ ಇದೀಯಪ್ಪ ನೀನು, ಇದು ಮುಂಚೆ ಜ್ಞಾಪಕಕ್ಕೆ ಬರಲಿಲ್ವೇನಪ್ಪ ನಿನಗೆ. ದ್ರೌಪದೀ ಏಕವಸ್ತ್ರಾಂ ಸಭಾಯಾಂ ಆನಾಯ್ಯ ತ್ವಂಚ ಇವ ಸುಯೋಧನಶ್ಚ ದುಶ್ಯಾಸನ ಶಕುನಿ ಸೌಬಲಶ್ಚ ನತೇ ಕರ್ಣ ಪ್ರತ್ಯಭಾತ್ ತತ್ ಧರ್ಮ ತತ್. ಅವನು ಹೇಳ್ತಿದ್ದಾನೆ, ಅಲ್ಲಪ್ಪ ಈ ಜ್ಞಾಪಿಸ್ಕೋತಾ ಇದೆಯಾ, ಪಾಪ ಒಂಟಿ ಬಟ್ಟೆಯಲ್ಲಿದ್ದಂತಹ ಆ ದ್ರೌಪದಿಯನ್ನ ಇಲ್ಲಿ ಏನು ಸಭೆಗೆ ಕರ್ಕೊಂಬಂದ್ಬಿಟ್ಟು ಕರೆಸ್ಬಿಟ್ಟು ಅಲ್ಲಿ ನೀನು ದುಶಾಸನ ಶಕುನಿ ಕರ್ಣ ಅಂದ್ರೆ ನೀನು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಆವಾಗ ಅವಳನ್ನು ಅವಮಾನ ಮಾಡಿದ್ರಲ್ಲಪ್ಪ, ಆವಾಗ ತತ್ರ ಧರ್ಮ, ಆವಾಗ ಎಲ್ಲಿತ್ತು ನಿನ್ನ ಧರ್ಮ. ಯದಾ ಸಭಾಯಾಂ ಕೌಂತೇಯಂ ಅನಕ್ಷಜ್ಞಂ ಯುಧಿಷ್ಠಿರಂ ಅಕ್ಷಜ್ಞ ಶಕುನಿ ಜೇತಾ ತದಾ ಧರ್ಮ ಕಥೇ ಗತ. ಬಹಳ ಚೆನ್ನಾಗಿದೆ ಅವನು ಹೇಳ್ತಾನೆ, ಸಭೆಯ ಮಧ್ಯೆ ಅನಕ್ಷಜ್ಞ ಅನಕ್ಷಜ್ಞಂ ಯುಧಿಷ್ಠಿರಂ ಅಂದ್ರೆ ಅಕ್ಷಜ್ಞ ಅಂತಂದ್ರೆ ಇದ್ರದ್ದು ಪಗಡೆದು ಅಥವಾ ಆಟದ್ದು ಏನಿದೆ ಅಜ್ಜುಜಿಂದು ಆಟ ಗರ ಹಾಕೋದು ಇದು ಆ ವಿದ್ಯೆ ತಿಳಿಯೋದಕ್ಕೆ ತಿಳಿದಿರೋನೇ ಅಕ್ಷಜ್ಞ ಅಂತ ಹೆಸರು, ಅದಕ್ಕೆ ಅಕ್ಷವಿದ್ಯೆ ಅಂತ ಹೆಸರು. ಅನಕ್ಷಜ್ಞ ಪಾಪ ಯುಧಿಷ್ಠಿರನಿಗೆ ಆ ವಿದ್ಯೆನೇ ಗೊತ್ತಿಲ್ಲ, ಅವನನ್ನ ಕರೆಸ್ಬಿಟ್ಟು ಶಕುನಿ, ಅದು ಶಕುನಿ ಏನು ಅದರಲ್ಲಿ ವಿಶೇಷ ಅಕ್ಷಜ್ಞ ಅವನು ಚೆನ್ನಾಗಿ ತಿಳಿದಿರೋನು, ಅವನು ಗೆದ್ದು ಬಿಟ್ಟ. ಆವಾಗ ತೇ ಧರ್ಮ ಕಗಥ, ಆವಾಗ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು. ಯದಾ ರಜಸ್ವಲಾಂ ಕೃಷ್ಣಾಂ ದುಶ್ಯಾಸನ ವಶೇ ಸ್ಥಿತಾಂ ಸಭಾಯಾಂ ಪ್ರಾಹಸಃ ಕರ್ಣ ಕಥೇ ಧರ್ಮ ತದಾಗತಃ. ಅಲ್ಲಿ ಪಾಪ ದ್ರೌಪದಿ ಅಂತಹ ಪರಿಸ್ಥಿತಿಯಲ್ಲಿ ಇದ್ದಂತಹ ದ್ರೌಪದಿಯನ್ನ ದುಶ್ಯಾಸನ ಎಳ್ಕೊಂಡು ಬಂದು ಅವಳಿಗೆ ದುಶ್ಯಾಸನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಆವಾಗ ನೀನು ಸಭೆ ಮಧ್ಯೆ ಅವಳನ್ನು ನೋಡಿ ನಕ್ಕಿಯಲ್ಲ ಜೋರಾಗಿ, ಅವಳನ್ನ ಅಪಹಾಸ್ಯ ಮಾಡ್ಕೊಂಡು ಜೋರಾಗಿ ನಕ್ಬಿಟ್ಟಿಯಲ್ಲ ಪಕ್ಕದನ್ನ, ಆವಾಗ ನಿನ್ನ ಧರ್ಮ ಇರ್ಲಿಲ್ವೇನಪ್ಪ, ಆವಾಗ ಎಲ್ಲಪ್ಪ ಹೋಗಿತ್ತು ನಿನ್ನ ಧರ್ಮ. ಮತ್ತೆ ಆ ಧರ್ಮರಾಜ ಸೋತ್ರೆ ಬಿಡದೇನೆ ಮತ್ತೆ ಕರೆದ್ಬಿಟ್ಟು ಅವನನ್ನ ಜೂಜು

ಕರೆದು ಮೋಸ ಮಾಡಿದ್ರಲ್ಲ, ಸೋಲಿಸಿದ್ರಲ್ಲ ಅವನನ್ನ, ಆವಾಗ ಎಲ್ಲಿಟ್ಟಪ್ಪ ನಿನ್ ಧರ್ಮ? ಹೀಗ ಕೇಳ್ತಾ ಕೇಳ್ತಾ ಹೋಗ್ತಾನೆ. ಚಿಕ್ಕ ಹುಡುಗ, ಎಳೆ ಹುಡುಗ ಅಭಿಮನ್ಯುವಿನ ಹಿಂದ್ಗಡೆಯಿಂದ ಬಂದು ಕೈ ಕತ್ತರಿಸ್ಬಿಟ್ಟಿಯಲ್ಲಪ್ಪ ನೀನು ಯುದ್ಧ ಮಾಡ್ತಿದ್ದವನ್ನ, ನೀನು ಇನ್ನೆಂಥವನು, ನಿನಗೆ ಯಾವಾಗ ಧರ್ಮ ಬೇಕಾಗಿರ್ಲಿಲ್ವಾ ಅಂತ ಕೇಳ್ತಾನೆ. ಕರ್ಣನ ಉತ್ತರವೇ ಇಲ್ಲ. ಕೃಷ್ಣನಿಗೆ ಉತ್ತರ ಕೊಡೋ ಯೋಗ್ಯತೆ ಇರಬೇಕಲ್ಲ ಅವನಿಗೆ, ಇಲ್ಲ. ಅವನು ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡು ಆವಾಗ ಒಂದು ನಿಜವಾಗಿ ವ್ಯಾಸ ಭಕ್ತ ಯುದ್ಧ ಮಾಡೋಕೆ ಶುರು ಮಾಡಿಬಿಡ್ತಾನೆ ರೋಷದಿಂದ. ಆಮೇಲೆ ಮಧ್ಯೆ ಒಂದ್ಸಲ ಅರ್ಜುನ ಬಹಳ ಜೋರಾಗಿ ಹೊಡೆದು ಬಿಡ್ತಾನೆ. ಅರ್ಜುನ್ ಬಹಳ ಜೋರಾಗಿ ಹೊಡೆದಾಗ ಅರ್ಜುನಿಗೆ ಸ್ವಲ್ಪ ಜ್ಞಾನ ತಪ್ಪದಂಗೆ ಆಗ್ಬಿಡುತ್ತೆ, ಒಂದು ಚೂರು ಹೀಗೆ ಏಟು ಬಿದ್ದಂಗೆ ಆಗುತ್ತೆ. ಅದೇ ತನಗೆ ಸಮಯ ಅಂದ್ಬಿಟ್ಟು ಕೆಳಗೆ ಧುಮುಕೊಟ್ಟು ಚಕ್ರವನ್ನು ಅಲುಗಾಡ್ಸಿ ಮೇಲಕ್ಕೆ ಎತ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅರ್ಜುನಿಗೆ ಎಚ್ಚರ ಬರುತ್ತೆ. ಆವಾಗ ಕೃಷ್ಣ ಹೇಳ್ತಾನೆ, ಹೊಡಿ ಈಗ, ಬಿಡಬೇಡ ಅವನನ್ನು ಅಂತ ಹೇಳಿದ ಅಂತ ಬರುತ್ತೆ. ಇಲ್ಲಿ ಒಂದು ಸ್ವಲ್ಪ ಬೇರೆ ಇದೆ. ಹೀಗೆ ಹೇಳ್ತಾನೆ ಕರ್ಣ, ಕೆಳಗೆ ಧುಮುಕಿ ಚಕ್ರವನ್ನು ಹಿಡ್ಕೊಂಡು ಆ ರಥದ ಚಕ್ರವನ್ನು ಅದನ್ನ ಅಲುಗಾಡಿಸ್ತಾ ಕೀಲು ಅಚ್ಚನ್ನೆಲ್ಲ ಹಿಡ್ಕೊಂಡು ಭೂಮಿಯಿಂದ ಮೇಲಕ್ಕೆ ಎತ್ತೋ ಪ್ರಯತ್ನ ಪಡ್ತಾ ಇದ್ದಾನೆ ಅವನು ಮೊಳಕಾಲನ್ನು ಊರಿಬಿಟ್ಟು. ಆವಾಗ ಅರ್ಜುನ ನೋಡ್ತಾ ಇದ್ದಾನೆ, ಬಹುಶಃ ಅದನ್ನು ಹೇಗೆ ಎತ್ತುತ್ತಾ ಇದ್ದಾನೆ ಅಂತ. ಅದಕ್ಕೆ ಕೃಷ್ಣ ತಕ್ಷಣ ಅರ್ಜುನನ ಚಾವುಟಿಯಿಂದ ಹಿಂಗೆ ತಿವಿದ್ನಂತೆ. ಎಷ್ಟು ಚೆನ್ನಾಗಿದೆ ಅದರ ದೇಹ ಭಾಷೆಯನ್ನು ನೋಡಿ, ಕವಿ ಹೇಗೆ ಕಲ್ಪಿಸ್ಕೋತಾನೆ. ಚಾವುಟಿಯಿಂದ ನೋಡ್ತಾ ಇದೆ, ನೀನು ಬಾಯಿ ಬಿಟ್ಕೊಂಡು ನೋಡ್ತಿದ್ಯಾ ಅಂದ್ಕೊಂಡು ತಿವಿದ್ಬಿಟ್ಟು. ಅರ್ಜುನ, ಕರ್ಣ ಹೇಗಿದ್ದಾನೆ ನೋಡು, ಈಗ ಬೇಕಾದ್ದನ್ನು ಮಾಡಿಬಿಡು. ಮಾಡಬೇಕಾದ್ದನ್ನು ಏನು ಮಾಡಬೇಕಾದ್ದು ಅಂತ ಅವನ ಪ್ರಶ್ನೆ. ಪಾಪ ಏನು ಮಾಡೋಣ, ಈಗ ಮಾಡಬೇಕಾದ್ದು ಅಂದ್ರೆ ಏನು ಅಂತ ಅವನ ಪ್ರಕಾರ ಕಾಯಬೇಕು ಅಂತ. ಹುಚ್ಚ, ಹೊಡೆಯೋ ಬಾಣನ ಶತ್ರುವಿಗೆ ಅಪಾಯ ಬಂದಾಗ್ಲೇನೆ ನಾವು ಮಾಡಬೇಕಾದ್ದು, ಮಾಡೋ ಈಗ ಹೊಡಿ ಅವನನ್ನ, ಈಗಲೇ ಗೆಲ್ಲಬೇಕು, ಅದೇ ರಾಜರ ರೀತಿ. ತಗೋ ದಿವ್ಯವಾದ ಬಾಣವನ್ನ, ಈ ಅಸಾಮಾನ್ಯದಾದ ಕರ್ಣ ಈಗ ರಥ ಎತ್ತೋ ಮೊದಲೇ ಅವನನ್ನು ನಾಶ ಮಾಡುವಂತಹ ಕ್ರಮವನ್ನು ಯೋಚನೆ ಮಾಡಬೇಕು. ಈಗ ಬಿಟ್ರೆ ಆಮೇಲೆ ಈಶ್ವರ ಬಂದ್ರೂ ತಡೆಯೋಕ್ಕಾಗುವಲ್ಲ ಅಂತ ಹೇಳ್ತಾನೆ. ಆದರೆ ಕರ್ಣನನ್ನು ನೋಡ್ತಾ ಅರ್ಜುನನ ಮನಸ್ಸು ಒಂದು ರೀತಿ ಬದಲಾಗ್ಬಿಟ್ಟಿದೆ. ಈಗ ಏನೂ ಆಗ್ಬಿಟ್ಟಿದೆ ಅವನಿಗೆ. ನಮ್ಮಲ್ಲಿ ಕಣ್ಣರಿಯದಿದ್ದರೂ ಕರುಳರಿಯಿತು ಅಂತ ಒಂದು ಮಾತುಂಟು. ಕಣ್ಣಿಗೆ ಗೊತ್ತಾಗಲ್ಲ, ಆದರೆ ಕರುಳಿಗೆ ಗೊತ್ತಾಗುತ್ತದೆ, ಏನೂ ಅನಿಸುತ್ತೆ. ನಮ್ಮ ಸಿನಿಮಾಗಳೆಲ್ಲ ಇದನ್ನು ಬಹಳ ಪದೇ ಪದೇ ತೋರಿಸ್ತಾರೆ. ಅಣ್ಣ ತಮ್ಮಂದರು ಬೇರ್ಪಟ್ಟಿದ್ರೆ, ಅಮ್ಮ ಮಗ ಬೇರ್ಪಟ್ಟಿದ್ರೆ, ಅಕಸ್ಮಾತ್ ಆಮೇಲೆ ಎಷ್ಟೋ ವರ್ಷ ಆದಮೇಲೆ ಸಿಕ್ಕಿದ್ರೆ ಏನೂ ಅನಿಸ್ತಾ ಇದೆ, ಮನಸ್ಸಿಗೆ ಏನೂ ಅನಿಸ್ತಾ ಇದೆ ಅನ್ನೋದು ಇದೆಲ್ಲ ಉಂಟು. ಅದೇ ಥರ ಇಲ್ಲಿ ಅರ್ಜುನ್ ಮನಸ್ಸಲ್ಲಿ ಏನಾಯ್ತು ಏನೋ ಅವನಿಗೆ ಯೋಚನೆ ಬಂದ್ಬಿಡ್ತು. ಯೋಚನೆಯಲ್ಲಿ ಮುಳುಗು ಹೋಗ್ಬಿಟ್ಟ. ಆ ಮನಸ್ಸಿನಲ್ಲಿ ಅಭಿಮಾನ ಸರ್ಪ, ಅವನು ಏನು ಅವನ ಮೇಲೆ ದ್ವೇಷ, ಆ ಸರ್ಪ ಕೆರಳಿಬಿಟ್ಟಿದೆ. ಅದನ್ನ ಅಮಕಿ ನೆನಕ್ಕೆ ತಳ್ಳಿ ಮನಸ್ಸಿಗೆ ಅದನ್ನೆಲ್ಲ ಹೋಗಿ ಧೈರ್ಯ ಹೋಗ್ಬಿಡ್ತು, ದುಃಖ ಬಂದ್ಬಿಡ್ತು. ತನ್ನ ಶಕ್ತಿ ಏನು, ತನ್ನ ಮಹಿಮೆ ಏನು, ತನ್ನ ಸಾಮರ್ಥ್ಯ ಏನು ಎಲ್ಲ ಅರ್ಜುನ ಮರೆತುಬಿಟ್ಟ. ಮರೆತುಬಿಟ್ಟು ಕರುಣೆ ಮನಸ್ಸಿನಲ್ಲಿ ಉಕ್ಕುತ್ತಾ ಇದೆ. ಶತ್ರುವನ್ನ ನೋಡಿ ಕರುಣೆ ಉಕ್ಕುತ್ತಾ ಇದೆ. ಯಾವುದೋ ಕ್ರಿಕೆಟ್ ಮ್ಯಾಚಲ್ಲಿ ಅವನು ಬ್ಯಾಟ್ಸ್ಮನ್ ಜೋರ ಹೊಡಿತಿದ್ರೆ, ಅಯ್ಯೋ ಪಾಪ ಅವನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅವನಿಗೆ ನಾನು ಹೇಗೆ ಔಟ್ ಮಾಡಲಿ ಅಂತ ಹೇಳಿದ್ರೆ ಏನು ಹೇಳೋಣ. ಆ ರೀತಿ ಇವನು ಯಾರು ಕಲ್ಪಿಸ್ಕೊಳ್ಬೇ ಲೋಡ್ ಮಾಡಿಬಿಡ್ತಾನೆ. ಬಿಲ್ಲನ್ನ ನಿಧಾನವಾಗಿ ಪಕ್ಕಕ್ಕೆ ಇಳಿಸಿದಂತೆ ಬಾಣಗಳನ್ನು ಆ ಕಡೆ ಇಟ್ಟ. ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಕೃಷ್ಣನ ಆಶ್ಚರ್ಯ, ಏನಪ್ಪ ಆಯಿತು ಇವನಿಗೆ, ಮತ್ತೆ ಭಗವದ್ಗೀತೆ ಬೇಕೋ ಇವನಿಗೆ ಇನ್ನೊಂದು ಸಲ ಅಂತ. ಅದಕ್ಕೆ ಹೇಳ್ತಾನೆ, ಏನು ಅರ್ಜುನ ಇದು, ಈ ವಿಪರೀತಾವಸ್ಥೆ ಅಂದರೆ ವಿಲಕ್ಷಣ ಅವಸ್ಥೆ, ವಿರುದ್ಧವಾದ ಪರಿಸ್ಥಿತಿ. ಏನು ಕುತ್ತಿಗೆಯಲ್ಲಿ ಹಾರ ಇರಬೇಕು, ಕಣ್ಣುಗಳಲ್ಲಿ ಹಾರ ಇದೆಯಲ್ಲೋ, ಹಾರ ಅಂತಂದರೆ ಇಲ್ಲಿ ಕಣ್ಣೀರು, ಕಣ್ಣೀರಿನ ಸರ ಬರ್ತಾ ಇದೆ ಅಂತ. ಕುತ್ತಿಗೆಯಲ್ಲಿ ಇರಬೇಕಾದ ಹಾರ ಕಣ್ಣುಗಳಲ್ಲಿ ಇದೆಯಲ್ಲಪ್ಪ, ಹಣೆಯಲ್ಲಿ ಇರಬೇಕಾದ ಕಸ್ತೂರಿ, ಕಸ್ತೂರಿ ತಿಲಕ ಅಂತ ಹೇಳ್ತಾರೆ ಕಪ್ಪುಗಿಂದು, ಅದನ್ನ ಹಣೆ ಮೇಲೆ ಹಾಕ್ಕೊಳ್ಳೋದು. ಅದು ನೋಡಿದ್ರೆ ಕೆನ್ನೆ ಮೇಲೆ ಬಂದ್ಬಿಟ್ಟಿದೆಯಲ್ಲಪ್ಪ ಅಂದ್ರೆ ಕೆನ್ನೆಯೆಲ್ಲ ಮುಖವೆಲ್ಲ ಕಪ್ಪುಗಟ್ಟು ಹೋಗ್ಬಿಟ್ಟಿದೆ ಅವನು, ಈ ದುಃಖದಿಂದ ಕಪ್ಪಾಗೋಗಿದೆ ಮುಖ. ಇದೇನು ನಿನ್ನ ವಿಪರೀತ ಶೃಂಗಾರ ಅಂತಾನೆ. ಏನು ವಿಪರೀತವಾದಂತಹ ಮುಖಕ್ಕೆ ಶೃಂಗಾರ ಮಾಡ್ಕೊಂಡಿದೆಯಲ್ಲೋ, ಎಲ್ಲೆಲ್ಲಿ ಏನೇನೋ ಮಾಡ್ಕೊಂಡಿದೆಯಲ್ಲೋ, ಏನೋ ಇದು ಅಂತ ಕೇಳ್ದ. ಅದಕ್ಕೆ ಅರ್ಜುನ ಹೇಳ್ತಾನೆ, ಯಾಕೋ ನನಗೆ ಅರ್ಥ ಆಗ್ತಾ ಇಲ್ಲ ಕೃಷ್ಣ, ಈ ಕರ್ಣ ಖಂಡಿತ ನನ್ನ ಶತ್ರು ಆಗಿರೋಕ್ಕೆ ಸಾಧ್ಯವಿಲ್ಲ, ಅವನು ಶತ್ರು ಅಲ್ಲ. ಮನಸ್ಸಿನಲ್ಲಿ ನನಗೆ ದುಃಖ ಹೆಚ್ಚಾಗ್ತಾ ಇದೆ, ಬಿಲ್ಲನ್ ಹಿಡಿಯೋಕೆ ಆಗ್ತಾ ಇಲ್ಲ ಕೈಯಲ್ಲಿ, ಜೀವ ಕರಗಿ ಹೋಗ್ತಾ ಇದೆ. ಶತ್ರುವನ್ನ ಸಾಯಿಸಬೇಕು ಕ್ರೌರ್ಯದಿಂದ. ಇವನಿಗೆ ಮನಸ್ಸಿನಲ್ಲಿ ಕರುಣೆ ಬರ್ತಾ ಇದೆ, ಅವನು ನೋಡಿ ಇನ್ನೇನು ಸಾಯಿಸ್ತಾನೆ ಅವನನ್ನು. ಇವನು ಶತ್ರು ಅನ್ನೋ ಭಾವನೆಯೇ ನಂಗೆ ಹೊರಟೋಗ್ತಾ ಇದೆ.

ಸ್ನೇಹಿತ ಅನ್ನುವಂಥ ಭಾವನೆ ಮನಸ್ಸಿಗೆ ಬರ್ತಾ ಇದೆ. ಅದಕ್ಕಿಂತ ಇವನು ಅಣ್ಣ ಅನ್ನಿಸ್ತಾ ಇದೆ, ನಾನು ಏನು ಮಾಡಲಿ, ಇವನು ಅಪಕಾರ ಮಾಡಿದವನು ನಿಜ, ಆದರೆ ನನಗೆ ಇದುವರೆಗೂ ಇವನು ಮಾಡಿರೋ ಅಪಕಾರಕ್ಕೆ ದುರ್ಯೋಧನಗಿಂತ ದುರ್ಯೋಧನ ಮೇಲೆ ನನಗೆಷ್ಟು ಸಿಟ್ಟಿತ್ತೋ ವೈರ ಇತ್ತೋ ಅದಕ್ಕಿಂತ ಹೆಚ್ಚು ವೈರ ನನಗೆ ಕರ್ಣನ ಮೇಲಿತ್ತು ಯಾವಾಗ್ಲೂ ಇದುವರೆಗೂ. ಇದುವರೆಗೂ ಅವನು ಯೋಚನೆ ಮಾಡಿದ ಅವನು ಯಾವಾಗ ಕೊಲ್ಲಿ, ಯಾವಾಗ ಸಾಯಿಸ್ಲಿ, ಅವನನ್ನು ಯಾವತ್ತು ಸಾಯಿಸ್ತೀನೋ ಅಂತ ಅದೇ ಯೋಚನೆ ಬರ್ತಿದ್ದು. ಈಗ ನೋಡಿದರೆ ಒಂದೇ ಸಲಕ್ಕೆ ನನ್ನ ವೈರ ಶಾಂತವಾಗಿ ಹೋಗಿದೆ, ಧರ್ಮಕ್ಕಿಂತ ಹೆಚ್ಚಿಗಿನ ಪ್ರೀತಿ ಅವನ ಮೇಲೆ ಬರ್ತಾ ಇದೆ. ಇದೇನಿದು ಆಸುರಿ ವ್ಯಾಮೋಹ, ಒಂಥರ ರಾಕ್ಷಸ ಮೋಹ, ಇದು ವಿಚಿತ್ರ ಮೋಹ. ಎಷ್ಟೋ ಸಲ ತಂದೆ ತಾಯಂದ್ರಿಗೆ ಅಂಥ ಮೋಹ ಮಕ್ಕಳ ಮೇಲೆ ಬರೋದುಂಟು, ಅವ್ರು ತಪ್ಪು ಮಾಡಿದರೂ ಅವ್ರು ತಪ್ಪು ಕಾಣಿಸೋದಿಲ್ಲ ಕಣ್ಣಿಗೆ, ಧೃತರಾಷ್ಟ್ರನಿಗೆ ಆಗೋ ಹಾಗೆ ದುರ್ಯೋಧನ ಬಗ್ಗೆ. ಅವನು ಅದಕ್ಕೆ ಹೇಳ್ತಾನೆ, ಏನಿದು ಆಸುರಿ ವ್ಯಾಮೋಹ ನನ್ನನ್ನು ಕಾಡ್ತಾ ಇದೆಯಲ್ಲ ಇವತ್ತು, ಅಥವಾ ಈ ಸೈನ್ಯ ಇಲ್ಲಿ ನಡೀತಿರೋದು ಎಲ್ಲ ನಿನ್ನ ಮಾಯೆಯಾಯಿತು, ನಿನ್ನ ಮಾಯೆಯ ದೃಶ್ಯವ ಹಂಗೆ ಕಾಣಿಸ್ತಾ ಇದೆಯಾ ಅಷ್ಟೇನಾ. ನನಗೆ ಇವನ ಮೇಲೆ ಯಾವಾಗಲೂ ಸ್ಪರ್ಧಾತ್ಮಕ ಮನೋಭಾವ, ಕರ್ಣನ ಜೊತೆ ಯಾವಾಗಲೂ ಸ್ಪರ್ಧೆ, ನನಗೆ ಅದು ನಾಶವಾಗಿ ಹೋಗ್ಬಿಟ್ಟಿದೆ. ಅವನ ಮೇಲೆ ಬರ್ತಾನೇ ಇಲ್ಲ ಸ್ಪರ್ಧೆ ಭಾವನೆಯೇ ಬರ್ತಾ ಇಲ್ಲ, ವಿಶೇಷವಾದ ಪ್ರೀತಿ ಬರ್ತಾ ಇದೆ ಅವನ ಮೇಲೆ. ಕೃಷ್ಣ ನೀನು ಮಹಾ ಕುತಂತ್ರಿ, ನೀನು ಹೇಳೋದು ಅಪಾಯ ಇದ್ದು ನಾನು ಕುತಂತ್ರಿ, ನಾ ಎದ್ದೋಗ್ತೀನಿ ನಿಮಗೋಸ್ವಾಗಿ ನಾನು ಬಂದರೆ ನನ್ನ ಕುತಂತ್ರಿ ಅಂತೀಯ ಅಂದರೆ ನೀನು ಕುಟಿಲ ತಂತ್ರಿ, ನೀನು ನನ್ನ ಮೇಲೆ ಕರುಣೆ ತೋರಿಸಿ ಹೇಳಪ್ಪ ಈ ಕರ್ಣ ಯಾರು. ನಾಲ್ಕಾರು ಪದ್ಯಗಳನ್ನು ಕುಮಾರವ್ಯಾಸ ಇಲ್ಲೇ ಮಾಡ್ತಾನೆ. ಆ ಪದ್ಯಗಳೆಲ್ಲನೂ ಕೊನೆಗೆ ಕರ್ಣನಾರೋ ಕರ್ಣನಾರೋ ಕರ್ಣನಾರೋ. ಕೃಷ್ಣ ನೀನು ಹಲವರನ್ನು ನಮ್ಮನ್ನು ಕರ್ಕೊಂಡು ಹೋಗಿ ಬೇರೆ ಬೇರೆ ರೀತಿಯ ಮೋಸದಿಂದ ಸಾಯಿಸಿದೀಯ, ನೀನು ಜರಾಸಂಧನನ್ನು ಸಾಯಿಸೋ ಹಂಗೆ ಮಾಡಿದೆ ನಮ್ಮನ್ನು, ಅಂದರೆ ಭೀಮನನ್ನು ಉಪಯೋಗಿಸಿ. ಇಲ್ಲೇನು ಮೋಸ ಏನೂ ಮಾಡಿಲ್ಲ ಕೃಷ್ಣ, ಜರಾಸಂಧ ಹೆಂಗೆ ಸಾಯಿಸ್ಬೇಕು ಅಂತ ಭೀಮನಿಗೆ ಹೇಳ್ಕೊಟ್ಟ ಅಷ್ಟೇ ಹೊರತೂ ಅವ್ರಿಗೆ ಮೋಸ ಏನೂ ಇಲ್ಲ. ಜರಾಸಂಧ ದುಷ್ಟನಾಗಿದ್ದ, ಸಾಯಿಸ್ಬೇಕಿತ್ತು, ಎಲ್ಲ ರಾಜರನ್ನು ಗೆದ್ದುಬಿಟ್ಟು ರಾಜರನ್ನೆಲ್ಲ ಅವನು ಸೆರೆಮನೆಯಲ್ಲಿ ಇರಿಸ್ಬಿಟ್ಟಿದ್ದ, ಆಮೇಲೆ ಒಂದು ಮಹಾಯಾಗ ಮಾಡಿ ಅವ್ರನ್ನೆಲ್ಲ ಬಲಿ ಕೊಡಬೇಕು ಅಂತ, ಅದಕ್ಕೋಸ್ಕರ ಸಾಯಿಸಿರೋದು. ಅಲ್ಲಿ ಏನು ಮಹಾ ಮೋಸವೂ ಇಲ್ಲ, ಎಂಥದ್ದು ಇಲ್ಲ. ಭೀಷ್ಮನನ್ನು ಸಾಮ ಮಾಡಿಬಿಟ್ಟು ಆ ಬುದ್ಧಿಯಿಂದ ಅವನನ್ನು ಮುಗಿಸ್ದೆ. ನಿನ್ನ ಮಾಯೆ ಯಾರಿಗೂ ಅರ್ಥವಾಗುವುದಿಲ್ಲ, ಆದರೆ ಹೇಳು ಈಗ ನನಗೆ ಯಾಕೆ ಈ ಸಂಕಟ ಆಗ್ತಾ ಇದೆ ಮನಸ್ಸಿನಲ್ಲಿ, ಏನೋ ಒಂಥರ ಆಗ್ತಾ ಇದೆ. ಕೌರವನಿಗೆ ಈ ರಾಜ್ಯವನ್ನು ನಾನು ಬಿಟ್ಟುಕೊಡ್ತೇನೆ, ಅಂದರೆ ನಾವೇ ದುರ್ಯೋಧನಿಗೆ ಬಿಟ್ಟುಕೊಡ್ತೀವಿ, ನಮ್ಮ ಬೇಡಪ್ಪ ರಾಜ್ಯ. ನಾವು 6 ಜನ ಅಣ್ಣ ತಮ್ಮಂದರು, 6 ಜನ ಮಾಡಿಟ್ಬಿಟ್ಟ, ಕರ್ಣನ ಸೇರಿಸ್ಕೊಂಡ್ಬಿಟ್ಟಿದ್ದಾನೀಗ, ನಿನ್ನನ್ನೇ ಭಕ್ತಿಯಿಂದ ಪೂಜಿಸ್ತೀವಿ, ಹೇಳು ಇವನಲ್ಲಿ ನನಗೆ ಯಾಕೆ ಶತ್ರು ಅಂತ ಅನ್ನಿಸ್ತಾ ಇಲ್ಲ ಈ ಕ್ಷಣ. ನನ್ನ ಹೃದಯವನ್ನೇ ಅವನು ಗೆದ್ಕೊಂಡ್ಬಿಟ್ಟಿದ್ದಾನೆ, ಸೂರೆ ಹೊಡ್ಕೊಂಡ್ಬಿಟ್ಟಿದ್ದಾನೆ. ಅವನು ನೋಡಿದ್ರೆ ನನಗೆ ಪ್ರೀತಿ ತುಂಬ ಬರ್ತಾ ಇದೆ. ದಯವಿಟ್ಟು ಕೃಷ್ಣ ನನಗೆ ಕರುಣೆ ತೋರಿಸ್ಬಿಟ್ಟು ಈ ಕರ್ಣ ಯಾರು ಹೇಳು ಅಂತ ಹೇಳಿದ. ಮನಸ್ಸಿನಲ್ಲಿ ಕೃಷ್ಣನಿಗೆ ಈ ಮುಗ್ಧತೆ ನೋಡಿ ಕರುಣೆನೇ ಬಂತು ಅವನಿಗೆ, ಕರುಣೆ ಬಂತು, ಅಯ್ಯೋ ಪಾಪವೇ ಇಂಥ ಭಾವನೆ ಇದೆಯಲ್ಲ ಅಂತ. ಆದರೆ ಹೊರಗಡೆ ಮಾತ್ರ ಕೋಪ ತೋರಿಸ್ತಾನೆ, ಯಾಕಂದರೆ ಈ ಕರುಣೆ ತೋರಿಸ್ತಾ ಕೂತ್ರೆ ಕರ್ಣ ವಧೆ ಆಗೋದೇ ಇಲ್ಲ, ಯುದ್ಧಕ್ಕೆ ಮುಂದಕ್ಕೆ ಹೋಗೋದೇ ಇಲ್ಲ. ಯುದ್ಧ ಕೋಪದಿಂದ ಹೇಳ್ತಾನೆ, ಅಯೋಗ್ಯ ಅರ್ಜುನ, ಸುಡಬೇಕು ನಿನ್ನನ್ನು ಅಯೋಗ್ಯ. ಇವನು ಹೇಗೋ ನಿನಗೆ ಅಣ್ಣ ಆಗ್ತಾನೆ, ಇವನು ಸಾರಥಿ ಇವರ ಮಗ, ಅವನು ಹೇಗೆ ನಿನಗೆ ಅಣ್ಣ ಆಗ್ತಾನೆ, ಅದು ಹೇಗೆ ನಿನಗೆ ಸಮಾನ ಆಗ್ತಾನೆ? ಯಾಕೋ ಪ್ರತಿಜ್ಞೆ ಮಾಡಿದ್ಯಲ್ಲ ಯುದ್ಧದಲ್ಲಿ ಕರ್ಣನನ್ನು ಸಾಯಿಸಿಯೇನೆ ಬಂದು ನೋಡ್ತೀನಿ ಅಣ್ಣ ನಿನ್ನನ್ನೋ ಅಂತ, ದೊಡ್ಡ ಪ್ರತಿಜ್ಞೆ ಮರ್ತೋಯ್ತಾನೋ ಪ್ರತಿಜ್ಞೆ, ಅಥವಾ ನಿನ್ನ ಧೈರ್ಯ ಪರಾಕ್ರಮ ಅಂತಿದೆಯಲ್ಲ ನಿನ್ನ ಧೈರ್ಯ, ಆ ಧೈರ್ಯಕ್ಕೇನೋ ಸಾಕಾಗಿತ್ತೇನೋ ನಿಜ ಬಂತ, ಅಯ್ಯೋ ಸಾಕು ಧೈರ್ಯ ಅಂತ, ನಿನ್ನ ಶೌರ್ಯ ಪರಾಕ್ರಮ ಅದಕ್ಕೆ ಹೆಣ್ತನ ಬಂತೇನೋ. ಹೀಗೆ ಹೇಳೋ ಕ್ರಮ ನಮ್ಮಲ್ಲಿ ಯಾವಾಗಲೂ ಹೆಣ್ಣನ್ನು ಆ ಥರ ಹೇಳೋ ಕ್ರಮ ಅದು ಅಷ್ಟು ಸರಿಯಲ್ಲ, ಆ ಹೋಲಿಕೆಯ ಕ್ರಮ ಅದು. ಅದಕ್ಕೆ ಅರ್ಜುನನ ವಾದ, ಅರ್ಜುನ ಸಾಮಾನ್ಯ ಕೃಷ್ಣನ ಮೇಲೆ ವಾದ ಮಾಡೋಲ್ಲ, ಆದರೆ ಈಗ ಮಾಡ್ತಾ ಇದ್ದಾನೆ. ಅಲ್ಲ ಕೃಷ್ಣ, ಹೇಗೆ ನಿನಗೆ ಮನಸ್ಸು ಬರುತ್ತೆ ಭೂಮಿ ಮೇಲೆ ಕ್ಷತ್ರಿಯರು ರಾಜರು ಹೇಗೆ ನಡ್ಕೋಬೇಕು, ಅವರ ನಡತೆ ಹೇಗಿರಬೇಕು ಅನ್ನೋದು ಗೊತ್ತಿಲ್ವಾ? ಬಿಲ್ಲು ಹಿಡ್ಕೊಳ್ಳದೆ ಇರೋರನ್ನ, ರಥದ ಮೇಲೆ ಕೂತ್ಕೊಳ್ಳದೆ ಇರೋರನ್ನ, ಗತಿ ಇಲ್ಲದೆ ಇರೋರನ್ನ ದೀನತೆಯಿಂದ ಅಂದರೆ ಕ್ಷಮೆ ಕೇಳ್ಕೊತಾ ದಯವಿಟ್ಟು ಕಾಪಾಡಿ ನನ್ನ ಅಂತ ಕೇಳೋರನ್ನ, ಮರ ಕುತ್ತ ನೀರು ಇವುಗಳ ಆಶ್ರಯದಲ್ಲಿ ಇರುವವರನ್ನ ಅಂದರೆ ಮರದ ಕೆಳಗಡೆ ಇರೋರು

ವೃತ್ತದ ಹಿಂದೆ ಬಚ್ಚಿಟ್ಕೊಂಡಿರು, ನೀರಲ್ಲಿ ಮುಳುಗಿರುವಂಥವ್ರು, ಹೀಗೆ ಅಂಥವ್ರನ್ನ ಕೊಲ್ಲಬಹುದೇ? ಅದು ಧರ್ಮವೇ? ಹಂಗೇನಾದ್ರೂ ಧರ್ಮ ಇದ್ರೆ ನನಗಂತೂ ಆ ಧರ್ಮ ಗೊತ್ತಿಲ್ಲಪ್ಪ, ನಿನಗೆ ಗೊತ್ತಿರಬಹುದು ಅಂದ್ಬಿಟ್ಟ. ನೋಡಿ, ಕೇಳಿದ ತಕ್ಷಣ ಕೃಷ್ಣನಿಗೆ ಬಂತು ಕೋಪ. ವ್ಯಂಗ್ಯವಾಗಿ ಹೇಳ್ತಾನೆ, ಓಹೋ ಏನಪ್ಪ, ನಮಗೇನೆ ಧರ್ಮೋಪದೇಶ ಮಾಡೋಷ್ಟ ಬಂದ್ಬಿಡ್ತಾ ನಿನಗೀಗ? ಹೇಳು ಹೇಳು ಇನ್ನೊಮ್ಮೆ, ಧರ್ಮಮ ಕೇಳಿದು ಅರಿಯವು, ಕೇಳಿದ ಅರಿವೆ ಅರಿಯವು ಅಂತ ಅವನು ಹೇಳ್ತಾನೆ. ಹೇಳು ಹೇಳು ಇನ್ನೊಂದ್ಸಲ ಹೇಳು, ಏನೋ ಧರ್ಮ ಶ್ರವಣ ಮಾಡಿಸ್ಬಿಟ್ಟಿದ್ರಲ್ಲಪ್ಪ, ಮಹಾಪುರಾಣ ಏನೋ ಶಾಸ್ತ್ರ ಹೇಳ್ಕೊಡ್ತಾ ಇದೆಯಲ್ಲ, ಹೇಳು ಇನ್ನೊಂದ್ಸಲ ಹೇಳು, ನಮಗಂತೂ ಗೊತ್ತಿಲ್ಲ, ಹೇಳ್ಕೊಡು, ಕೇಳ್ಕೊತೀವಿ ನಿನ್ನಿಂದ, ನಿನ್ನಿಂದ ರಾಜಧರ್ಮವನ್ನ ಪುರಾಣ ವಿಷಯಗಳನ್ನ ತಿಳ್ಕೊಳ್ಳೋದು ಯಾವುದು ತಪ್ಪಿಲ್ಲ, ನೀ ಎಲ್ಲ ಗೊತ್ತಿದೆ ಹೇಳು. ವ್ಯಂಗ್ಯಾದು ಅಷ್ಟೇನೆ, ನೀನು ಯುದ್ಧದಲ್ಲಿ ಮಹಾವೀರ ಅನ್ಕೊಂಡಿದ್ದೆ, ಈಗ ಧರ್ಮದ ವೀರನು ಆಗ್ಬಿಟ್ಟಿದೀಯ ನೀನು. ಹಾ ಪರವಾಗಿಲ್ಲ, ಈಗ ಧರ್ಮದ ಮಾತು ನಿನ್ನ ಪ್ರತಿಜ್ಞೆಯನ್ನ ಮುಗಿಸ್ಬಿಟ್ಟಿದೆ, ಪ್ರತಿಜ್ಞೆ ಮರ್ತಾಯ್ತು, ಈಗ ಧರ್ಮದ ಮಾತು ಬಂದಾಯ್ತು. ಹುಚ್ಚ, ಹೊಡೆಯ ಬಾಣನ, ಕತ್ತರಿಸ ಅವನ ಕತ್ತನ್ನ. ಅಯ್ಯೋ ಕರ್ಣನಂತೆ ಅಣ್ಣನಂತೆ, ಯಾವ ಸೀಮೆ ಅಣ್ಣ, ಹೊಡೆಯ ಅಂದ್ಬಿಟ್ಟ. ಅಂದ್ಬಿಟ್ಟು ಆಯ್ತು, ಯೋಚನೆ ಮಾಡಬೇಡ, ನೀನೆಷ್ಟು ಭಯ ಇದ್ರೆ, ಏನಾದರೂ ತಪ್ಪಿದ್ರೆ ನಾನು ಸರಿ ಮಾಡ್ತೀನಿ ಅದನ್ನ, ಯೋಚನೆ ಮಾಡಬೇಡ ನೀನು. ಭಗವದ್ಗೀತೆಯಲ್ಲೂ ಹಾಗೆ ಒಂದ್ಸಲ ಹೇಳ್ತಾನೆ ಅವನು, ಅಹಂತ ತ್ವಾ ಸರ್ವ ಪಾಪಿಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ, ನಿನ್ನನ್ನು ಸರ್ವ ಪಾಪದಿಂದ ನಾನು ಕಾಪಾಡ್ತೀನಿ, ಯೋಚನೆ ಮಾಡಬೇಡ, ದುಃಖಿಸ್ಬೇಡ ಅಂತಾನೆ. ಹಾಗೆ ಇದನು ಅದಕ್ಕೆ ಅರ್ಜುನ ಸಾಮಾನ್ಯವಾಗಿ ಕೃಷ್ಣನ ಮಾತನ್ನು ತೆಗೆದು ಹಾಕಲ್ಲ, ಆದರೆ ಈಗ ಹೇಳ್ತಿದ್ದಾನೆ, ನಿನಗೆ ಕೃಷ್ಣ ಕರುಣೆನೇ ಇಲ್ವಾ, ನಿನಗೆ ಅನ್ಯಾಯವಾದಿ ಪಾಪವನ್ನು, ಇಂಥ ಪಾಪವನ್ನು ನಾವು ಯಾತಕ್ಕೆ ಮಾಡಬೇಕು ಅಲ್ಲಪ್ಪ, ನಿನಗೆ ಯಾಕೋ ಇಷ್ಟೆಲ್ಲ ಅವನು ಮಾಡಿದರೆ ಕೃಷ್ಣನ್ ಕೇಳ್ತೇನೆ, ನಿನಗೆ ಯಾಕೆ, ನೀನು ನಮಗೆ ಜಯ ಯಾಕೆ, ಜಯ ವಿಜಯ ಯುದ್ಧದಲ್ಲಿ ಬೇಕಾದ್ದು ನಮಗೆ, ನಾವು ಗೆಲ್ಲಬೇಕು ಅಂತಿರೋರು, ನಿನಗೇನು ಸಂಬಂಧ, ನೇರವಾಗಿ ಏನು ಸಂಬಂಧ ಇಲ್ಲ ಅನ್ ಮತ್ತೆ ಯಾತಕ್ಕೆ ಬಲವಂತ ಮಾಡಿ, ನಮಗೆ ಬೇಡಪ್ಪ, ನಾವು ನಿಲ್ಲಿಸ್ತೀವಿ, ಯುದ್ಧ ಮಾಡೋಲ್ಲ, ನೀನೇ ಬಲವಂತ ಮಾಡ್ತೀಯ. ಯದುವಂಶದ ನೀನು ಕುರುವಂಶದವ್ರ ಜೊತೆ ನಿನಗೇನು ಬೇಡ, ಯದುವಂಶ ಕುರುವಂಶ ಎರಡು ಮೂಲವಾಗಿ ಒಂದೇ ವಂಶವೇನೆ. ಯದು ಅನ್ನೋ ರಾಜನ ಒಂದು ಸಂದರ್ಭದಲ್ಲಿ ಹಲವಾರು ಜನಾಂಗಗಳ ಹಿಂದೆ ಅವರು ಯದು ಅನ್ನೋರು ಬೇರೆ ಕಡೆ ಹೋದ್ರು, ಅದು ಯದುವಂಶ ಆಯಿತು, ಇದು ಕುರುವಂಶ ಅಷ್ಟೇನೆ, ನಮಗೆ ವೈರ ಇಲ್ಲವೇ ಇಲ್ಲ. ನೋಡು ಅವನ ಪರಿಸ್ಥಿತಿನ, ಕರ್ಣನ ಪರಿಸ್ಥಿತಿ ನೋಡು, ಸಾರಥಿ ಇಲ್ಲ, ರಥ ಹೂತ್ಕೊಂಡಿದೆ, ಕೈಯಲ್ಲಿ ಬಾಣವಿಲ್ಲ, ಬಿಲ್ಲಿಲ್ಲ, ಯಾಗೂ ಮನಸ್ಸು ಬರುತ್ತೆ ಅವನನ್ನು ಕೊಲ್ಲೋದಕ್ಕೆ ಕೃಷ್ಣ? ಅಥವಾ ಹೊಡಿ ನೀನು ಹೇಳ್ತೀಯಲ್ಲ, ನಿನಗಾದರೂ ಹೇಗೆ ಮನಸ್ಸು ಬರುತ್ತೆ, ನನ್ನ ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದೆ, ಕರ್ಣನನ್ನು ನಾನು ಕೊಲ್ಲೋದಿಲ್ಲ. ಕೃಷ್ಣನ ಮಾತನ್ನು ವಿರೋಧಿಸುವ ಸಂದರ್ಭ ಬಹಳ ಅಪರೂಪ, ಇಲ್ಲವೇ ಇಲ್ಲ. ಇದು ಒಂದು ಹಿಂದೆಲ್ಲ ನಾನು ನಿನ್ನ ಮಾತನ್ನು ನಡೆಸಿದ್ದೀನಿ, ಯಾವುದೇ ಬೇರೆ ಮಾತಿಲ್ಲದೆ ನಡೆಸಿದ್ದೀನಿ ನಿನ್ನ ಮಾತನ್ನು. ಗುರುವಿನ ಮೇಲೆ ಬಾಣ ಪ್ರಯೋಗ ಮಾಡು ಅಂದೆ, ಮಾಡಿದೆ. ದ್ರೋಣರ ಮೇಲೆ, ಭೀಷ್ಮನನ್ನ ಶರಶೆಯ ಮೇಲೆ ಮಲಗಿಸ್ಬಿಡು ಅಂದೆ, ಅದನ್ನು ಮಾಡಿದೆ. ಇನ್ನಿತರ ಬಂಧುಗಳನ್ನು ಸೈಂಧವ ನಮ್ಮ ಭಾವ ಆಗಬೇಕು, ಅವನನ್ನು ಕೊಲ್ಲು ಅಂತಂದೆ. ನಾನು ಯಾವಾಗಲೂ ವಿರೋಧ ಮಾಡಿಲ್ಲ, ಅಂದರೆ ಅವನೇ ಮಾಡಿರೋದು, ಏನು ಕೃಷ್ಣ ಏನು ಕೊಲ್ಲು ಅಂತ ಏನು ಹೇಳಿಲ್ಲ, ಆದರೆ ಸೈಂಧವನಿಗೆ ಹೇಳಿದ್ನಲ್ಲ ಅವನು, ನೋಡು ಅಲ್ಲಿ ಕಾಣಿಸ್ತಾ ಇದ್ದಾನೆ, ಹೊಡೆದಕ್ಕ ಅವನನ್ನು ಅಂತ. ಆದರೆ ಈಗ ನನ್ನ ಪರಾಕ್ರಮೇ ಉಡುಗು ಹೋಗಿದೆ, ಕರ್ಣನನ್ನು ನಾನು ಕೊಲ್ಲೋದಿಲ್ಲ ಅಂತ. ಅದಕ್ಕೆ ಕೃಷ್ಣ ಅರ್ಜುನ ಹಲವಾರು ಮಾತುಗಳಲ್ಲಿ ಬೈಯೋಕ್ಷ ಮಾಡ್ತಾನೆ, ಅವನು ತಲೆ ತಗ್ಗಿಸಿ ಕೂತ್ಕೋತಾನೆ. ಕೃಷ್ಣ ಹೇಳ್ತಾನೆ, ನೀನು ಚಂದ್ರವಂಶದವನು, ಅವನು ಸೂತ್ರರಿಗೆ ಸೂತ್ರ ಮಗ, ಹೇಗೂ ಅಣ್ಣ ಆಗ್ತಾನೆ. ಅವನು ದುರ್ಯೋಧನ ಹತ್ರ ಸಂಬಳಕ್ಕಿರೋನು, ತನ್ನ ಆತ್ಮಗೌರವವನ್ನು ಮಾರಿಕೊಂಡು ಅವನಲ್ಲಿ ಕೆಲಸಕ್ಕಿರೋನು, ಅವನು ಹೇಗೂ ನೀನು ನಂಟ ಆಗ್ತಾನೆ. ನಿಮ್ಮ ಮತ್ತು ಕೌರವ್ರ ಮಧ್ಯೆ ದ್ವೇಷ ಹತ್ತಿಸಿದವನೇ ಇನ್ನು ಯಾವಾಗ್ಲೂ ಪಗಡೆ ಜೂಜು ಆಡ್ರು ಅಂತ, ಪಗಡೆಯೋ ಅಥವಾ ಜೂಜು, ಒಟ್ಟು ಜೂಜಿನ ಆಡ್ರೋ ಸೋಲಿಸ್ರು ಅವನಿಂದ ಅಂತ ಹಚ್ಚಿಕೊಟ್ಟವನು ಇವನೇ. ನಾನು ಸಂಧಿಗೆ ಹೋದಾಗ ನನ್ನನ್ನು ಹಿಡಿದು ಹಾಕೋ ಕಟ್ಟಾಕ್ರು ಅಂತ ಹೇಳ್ಕೊಟ್ಟವನು ಇವನೇ. ನಿನ್ನ ಮಗ ಅಭಿಮನ್ಯುವನ್ನ ಸಾಯಿಸೋದಕ್ಕೆ ಕಾರಣವೂ ಇವನೇನೆ. ಇದ್ಯಾವುದು ಸುಳ್ಳಲ್ಲ, ಭೀಮನ ಕುತ್ತಿಗೆಗೆ ಬಿಲ್ಲನ್ನು ಹಾಕಿಬಿಟ್ಟು ಅವನು ಎಳೆದು ಅವಮಾನ ಎಲ್ಲ ಮಾಡಿದ್ದ, ಧರ್ಮರಾಜನಿಗೆ ಸಾಯೋವಾಗೆ ಹೊಡೆದಿದ್ದಾನೆ. ಈಗ ನೀತಿಯ ಯೋಚನೆ ಅವನಿಗೆ, ನಿನಗೂ ಅದರ ಯೋಚನೆ, ನೀತಿ ಧರ್ಮದ ಯೋಚನೆ, ಕರ್ಣ ಯಾರು ಅಂತ ಈ ಯೋಚನೆ. ಏ ಹೊಡೆಯ ಯೋಚನೆ ಮಾಡ್ತಾನೆ, ಯೋಚನೆನ ಹೊಡೆಯ ಬಾಣನ ಅಂದ. ಹಾಗೆ ಅವನು ಹೇಳಿದ ತಕ್ಷಣ ಹೇಳ್ದ, ಆದರೆ ಅವನು ಕೇಳ್ತಿಲ್ಲ ಅರ್ಜುನ. ಅದಕ್ಕೆ ಕೃಷ್ಣ ತನ್ನ ಮಾಯೆಯನ್ನು ಅವನ ಮನಸ್ಸಿನಲ್ಲಿ ಬರೋ ಹಾಗೆ ಮಾಡಿಬಿಟ್ನಂತೆ. ಇದೆಲ್ಲ ಇಲ್ಲಿರುವಂಥದ್ದು.
ಮಾಯೆಯನ್ನು ಬರೋ ಹಾಗೆ ಮಾಡಿ ಅವನ ಮನಸ್ಸಿನಲ್ಲಿ ರೋಷ ದ್ವೇಷದ ಬೀಜ ಬಿತ್ತುಬಿಟ್ಟು ಮತ್ತೆ ವೀರ ಆಗ್ಬಿಟ್ಟ.

ಆ ಕೃಷ್ಣನ ಮಾಯೆಯಿಂದ ಅರ್ಜುನ ಪ್ರಭಾವಕ್ಕೆ ಒಳಗಾಗಿ ಬಿಲ್ಲು ನೆತ್ಕೊಂಡು, ಅಷ್ಟೇ ತಾನೇ ನನ್ನ ಪಾಪ ಪುಣ್ಯಗಳಿಗೆಲ್ಲ ಕೃಷ್ಣನೇ ಹೊಣೆ, ಕೃಷ್ಣಾರ್ಪಣ ಮಸ್ತು ನನಗೆ ಯಾಕೆ ಅಂದ್ಕೊಂಡ, ಕರ್ಣನಿಗೆ ಹೇಳ್ದ, ಬಿಲ್ಲು ಹಿಡಿದು ಹೋರಾಡೋ, ಆ ಕಡೆ ಈ ಕಡೆ ನೋಡಬೇಡ ಅಂತ 100 ಬಾಣದಿಂದ ಹೊಡೆದ. ಅವನು ಅಲ್ಲಿ ರಥದ ಕೆಳಗಡೆ ಇದ್ಬಿಟ್ಟಿದ್ದಾನೆ, ಸೊಂಟದಲ್ಲಿರೋ ಒಂದು ಕಿರುಗತ್ತಿಯಿಂದ ಅದನ್ನೆಲ್ಲ ತುಂಡು ಮಾಡಿದಂತೆ, ರಥವನ್ನ ಸರಿ ಮಾಡಿ ನೀರು ಕೂತ್ಕೊಂಡಂತೆ, ಕೈ ಕಾಲು ತೊಳ್ಕೊಂಡು ಬಂದು ಕೂತ. ಭೂದೇವಿ, ನನ್ನ ವಿಷಯದಲ್ಲಿ ನೀನು ಮಾಡಿದಂತಹ ಈ ಅಪಕಾರ ಲೋಕ ಪ್ರಸಿದ್ಧ ಆಯಿತು, ನೀನು ಮಾಡಿದ ಅನ್ಯಾಯ ನನಗೆ ಇಂಥ ಸಂದರ್ಭದಲ್ಲಿ ಅಂತಂದು ಆಯಿತು. ಅರ್ಜುನ ಮೇಲೆ ಭಾರಿ ಬಾಣಗಳನ್ನು ಬಿಡೋಕ್ಷ ಮಾಡ್ದ. ಅವನ ಬಾಣ ಪ್ರಯೋಗ ನೋಡಿ ದುರ್ಯೋಧನಗೂ ಸಂತೋಷ ಆಯಿತು, ಪಾಂಡವರ ಸೈನ್ಯವೆಲ್ಲ ನಡುಗು ಹೋಯಿತು. ಹೀಗೆ ಪರಸ್ಪರ ಭಾರಿ ಜೋರಾಗಿ ಬಾಣವನ್ನು ಹೊಡೆದಾಡ್ಕೊಂಡ್ರು, ತುಂಬ ಏಟಾಯಿತು ಪಾಂಡವರ ಸೈನ್ಯಕ್ಕೆ. ಇಷ್ಟು ಹೇಳಿ ಸಂಜಯ ಇಲ್ಲಿ ಹೇಳ್ತೀನಿ, ಧೃತರಾಷ್ಟ್ರ ಇಷ್ಟೆಲ್ಲ ಕತೆ ಹೇಳಿದೆ ಇನ್ನೂ ನಿನಗೆ ತೃಪ್ತಿ ಆಗಲಿಲ್ವೇನೋ, ಇನ್ನೂ ಕೇಳ್ತೀಯೇನೋ, ಈಗ ನೋಡು ಕಾಳಕೂಟದ ವಿಷದಂತಹ ಕಥೆಯನ್ನು ಹೇಳ್ತೀನಿ ನಿನಗೆ ಅಂತ ಹೇಳ್ತಾನೆ. ಹೀಗೆ ಪರಸ್ಪರರ ಯುದ್ಧದಲ್ಲಿ ಚೆನ್ನಾಗಿ ಯುದ್ಧ ಆಯಿತು. ಆದರೆ ಅರ್ಜುನನ ಶೌರ್ಯ ಮೇಲಕ್ಕೆ ಹೋಗ್ಬಿಡ್ತು, ಅರ್ಜುನ ಕರ್ಣನ ಬಿಲ್ಲನ್ನು ಕತ್ತರಿಸ್ಬಿಟ್ಟ. ಆಗ ಕರ್ಣನ ಮನಸ್ಸಿನಲ್ಲಿ ಬಿಲ್ ಕತ್ತರಿಸಿದಾಗ ಕರುಣೆ ಉಕ್ಕಿಬಿಡುತ್ತಂತೆ. ಯಾರ ಬಗ್ಗೆ? ದುರ್ಯೋಧನ ಬಗ್ಗೆ. ಅವನು ಹೇಗೆ, ಅವನ ಪರಿಸ್ಥಿತಿ ಹೀಗಾಗ್ಬಿಡುತ್ತಲ್ಲ ಅಂತ, ಮತ್ತು ತನ್ನ ಅಸಹಾಯಕತೆಯ ಬಗ್ಗೆ. ಹೀಗೆ ನಾನು ಸಿಕ್ಕಾಕೊಂಡ್ಬಿಟ್ನಲ್ಲ, ನನ್ನ ಒಡೆಯ ದ್ರೋಣ ಮತ್ತು ಭೀಷ್ಮರನ್ನು ನೆಚ್ಚಿದ್ದ, ಆದರೆ ಅವರಿಬ್ಬರು ಹೋದರು, ಅವ್ರು ಸರಿಯಾಗಿ ಯುದ್ಧ ಮಾಡದೆ ಹೋದರು. ಇದು ಪಂಪನಲ್ಲಿ ಭಾಳ ಚೆನ್ನಾಗಿ ಬರುತ್ತೆ. ಅವರಿಬ್ಬರು ಯುದ್ಧ ಮಾಡದೆ ಹೋದರು, ನಾನೇನು ಮಾಡಲಿ, ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ, ನಾನು ಸುಮ್ಮನೆ ಎಷ್ಟಾಯ್ತೋ ಅಷ್ಟು ಯುದ್ಧವನ್ನು ಮಾಡಿಬಿಟ್ಟು ನಾನು ಸಾಯ್ತೀನಿ ಅಂತ ಮಾತು ಅವನು ಅಂದ್ಕೊಂಡ ಕಡೆಗೆ ಅಂತ. ಅವನಿಗೆ ಇಲ್ಲೂ ಹೋಗೋ ಹಾಗಿಲ್ಲ, ಅಮ್ಮನ ಮಾತನ್ನು ಮೀರೋ ಹಾಗಿಲ್ಲ, ದುರ್ಯೋಧನು ಬಿಡೋ ಹಾಗಿಲ್ಲ, ಹಾಗಾಗ್ಬಿಟ್ಟಿದೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ಕೃಷ್ಣ ನನ್ನ ಹುಟ್ಟಿನ ವಿಷಯವನ್ನು ಹೇಳಿಬಿಟ್ಟು ನನ್ನ ಕುತ್ತಿಗೆನೇ ಕುಯ್ದು ಬಿಟ್ಟ. ಹಾಗಾಗಿ ಆ ದುರ್ಯೋಧನ ಎಲ್ಲರೂ ನನ್ನನ್ನು ಅವಮಾನ ಮಾಡಿದ ದುರ್ಯೋಧನ ನನಗೆ ಸಿಂಹಾಸನ ಮೇಲೆ ಕೂರಿಸ್ದ, ತನ್ನ ಜೊತೆನೇ ಸೇರಿಸ್ಕೊಂಡ್ಬಿಟ್ಟ. ಅಂತಹ ಶ್ರೇಷ್ಠನಾದ ರಾಜನಿಗೆ ಆತ್ಮೀಯರೇ ಇಲ್ಲದೆ ಇರೋ ಹಂಗೆ ಆಗ್ಬಿಡ್ತಲ್ಲ. ನನ್ನನ್ನು ಎಷ್ಟು ನೋಡಿದರೂ ಅವನಿಗೆ ಆವಾಗ ತೃಪ್ತಿ ಇರ್ತಿರ್ಲಿಲ್ಲ. ನೋಡಿ ದಣಿಯನು, ನಿಚ್ಚಲು ಉಚಿತವ ಮಾಡಿ ದಣಿಯನು, ನಿತ್ಯ ಬಹುಮಾನ ಕೊಟ್ಟು ಎಷ್ಟು ಕೊಟ್ಟರೂ ನನಗೆ ತೃಪ್ತಿ ಇಲ್ಲ, ನನ್ನ ಜೊತೆ ಎಷ್ಟು ಆಡಿದರೂ ತೃಪ್ತಿ ಇಲ್ಲ, ಹಾಗೆ ಅವನ ಸ್ನೇಹ. ಅಂತಹ ದುರ್ಯೋಧನ, ಅವನ ಜೊತೆ ಹೋಗೋಕ್ಕಾಗದೆ ಭೀಷ್ಮ ದ್ರೋಣರು ಬಿದ್ದು ಹೋದರು. ಆದರೆ ನಾನು ತಾನೇ ಏನು ಉಪಕಾರ ಮಾಡಿದ್ದೀನಿ ಪಾಪ ಅವನಿಗೆ? ತನ್ನ ಮಕ್ಕಳು ಸತ್ತಾಗ ಅವನು ಅಳಲಿಲ್ಲ, ನನ್ನನ್ನು ನೋಡಿ ಕರ್ಣ ಇದ್ದಾನೆ ಅಂದ್ಕೊಂಡು ಧೈರ್ಯ ತಂದ್ಕೊಂಡ, ದುಃಖ ಮರೆತ. ತನ್ನ ತಮ್ಮಂದರು ಸತ್ತಾಗ ಮತ್ತೆ ನನ್ನನ್ನು ನೋಡಿ ತನ್ನ ದುಃಖವನ್ನು ಮರೆತ, ಕರ್ಣ ಇದ್ದಾನೆ ಅಂತ. ಈಗ ನಾನು ಈ ಯುದ್ಧದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಕರ್ಣನಿಗೆ ಅನಿಸಿದೆ ತಾನೇನು ಈ ಯುದ್ಧದಲ್ಲಿ ಉಳಿಯೋದಿಲ್ಲ ಅಂತ, ಅದಕ್ಕೆ ಅಂದ್ಕೋತಾನೆ ನಾನು ಹೋಗ್ಬಿಟ್ರೆ ಅವನಿಗೆ ಯಾರು ಮುಂದೆ ಜೊತೆ, ಗತಿ ಯಾರು ಅಂತ. ಆಯಿತು, ಇಷ್ಟರಲ್ಲೇ ಸಮಾಧಾನ ಮಾಡಿಕೊಂಡು ಒಡೆಯನಿಗೋಸ್ಕರ ನನ್ನ ಪ್ರಾಣವನ್ನು ಅರ್ಪಿಸುವಂಥ ಪುಣ್ಯದ ಕೆಲಸ ನಾನು ಮಾಡ್ತೀನಿ. ಆಯಿತು, ಅದೇ ಒಂದು ಪುಣ್ಯ. ಅಷ್ಟೇ ಅಲ್ಲ, ಸಾಯೋವಾಗ ಕೃಷ್ಣನ ದರ್ಶನ ಆಗ್ತಾ ಇದೆ ನನಗೆ, ಅದು ಇನ್ನೆಂಥ ಪುಣ್ಯ, ನಾನೇ ಧನ್ಯ ಅಂದ್ಕೊಂಡ. ಅಂದ್ಕೊಂಡ್ಬಿಟ್ಟು ಹೃದಯದಲ್ಲಿ ನೋಡ್ಕೋತಾನೆ ಕೃಷ್ಣ ಕಾಣ್ತಾನಂತೆ, ಎದುರುಗಡೆ ರಥ ನೋಡ್ತಾನೆ ಅಲ್ಲಿ ಕೃಷ್ಣ ಕಾಣ್ತಿದ್ದಾನಂತೆ. ಹೀಗೆ ಅದ್ವೈತವನ್ನು ತಿಳ್ಕೊಂಡು ಕೃಷ್ಣ ಸಾಕ್ಷಾತ್ಕಾರವನ್ನು ಕರ್ಣ ಮಾಡಿಕೊಂಡ ಅಂತ ಹೇಳ್ತಾನೆ. ಈ ಕಡೆ ಸಂಜಯ ಹೇಳ್ತಾನೆ, ನೋಡೋ ನಿಮ್ಮವರ ನಾಶಕ್ಕೆ ಬೇರೆ ಯಾರು ಕಾರಣ ಅಲ್ಲ, ಕೃಷ್ಣನೇ ಕಾರಣ. ಯಾರು ಸುಮ್ಮನಿದ್ರು ಅವನು ಸುಮ್ಮನಿರೋಲ್ಲ. ಕೃಷ್ಣ ಅರ್ಜುನಿಗೆ ಹೊಡು, ತಗೋ ಹೊಡಿ, ತೊಡು ದಿವ್ಯ ಶರವನ್ನು ಪ್ರಯೋಗಿಸು ಅಂತಂದ. ಕರ್ಣನ ಬಗ್ಗೆ ಕರುಣೆ, ಆದರೆ ಅವನು ಹೇಳ್ದ, ಆಯಿತು ನೀ ಕರುಣೆ ಮಾಡಿಕೊಂಡಿರೋ ಭೀಮನಿಂದ ನಾನು ಕೊಲ್ಲಿಸ್ತೀನಿ, ಹೋಗು ನೀನು ಆ ಕಡೆ ಅಂತಂದ. ಅಂದ್ಬಿಟ್ಟು ಅವನು ಹೇಳಿದ, ಯಾಕೋ ಇಷ್ಟು ನಿಷ್ಠುರವಾಗಿ ನನ್ನ ಬಗ್ಗೆ ಮಾತಾಡ್ತೀಯ ಕೃಷ್ಣ ಅಂತ ಅರ್ಜುನ ಹತ್ಕೊಂಡು, ಆಯ್ತು ಅಲ್ಲ ನೀನು ಮಾಡಲ್ವಾ, ಹಾಗಾದರೆ ನಾನೇ ಚಕ್ರವನ್ನು ಉಪಯೋಗಿಸ್ಬಿಟ್ಟು ನಾನೇ ಅವನು ಕೊಲ್ತೀನಿ. ಅಂದರೆ ಅರ್ಜುನ ಮಾಡಲಿ ಅನ್ನೋ ಕೋಸ್ವಾಗ ಅಷ್ಟೇನೇ ಇದೆಲ್ಲ, ಅರ್ಜುನಿಗೆ ಅರ್ಥವೇ ಆಗೋಲ್ಲ ಯಾಕೆ ಇವನಿಗೆ ಕರ್ಣನ ಬಗ್ಗೆ ಇಂತಹ ದ್ವೇಷ ಅಂದ್ಬಿಟ್ಟು ಅಂಜಲಿಕಾ ಅಂತ ಒಂದು ಬಾಣವನ್ನು ಎಳೆದು ಜೋರಾಗಿ ಬಿಟ್ಟ. ಆ ಬಾಣ ಹೋಗಿ ಅವನ ಎದೆಯೊಳಗೆ ಗರಿವರೆಗೂ ಚುಚ್ಚಿಬಿಡ್ತು, ಆದರೆ ಪ್ರಾಣ ಹೋಗಲಿಲ್ಲ. ಅದು ಅರ್ಥ ಆಯಿತು ಕೃಷ್ಣನಿಗೆ. ತಕ್ಷಣ ರಥದಿಂದ ಇಳಿದು ಬಂದು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದು ಕರ್ಣನನ್ನು ಕೇಳ್ತಾನೆ. ಅವನಿಗೆ ಗೊತ್ತಾಯಿತು, ನಗು ಬಂತು ಅವನಿಗೆ. ಅವನು ಹೇಳ್ತಾನೆ, ಏನು ಬೇಕಪ್ಪ ನಿನಗೆ ಅಂತ. ಕಿವಿಯ ಕರ್ಣ ಕುಂಡಲಗಳನ್ನು ಕೊಡುವಂತ, ಅದು ಇರೋ ತನಕ ಅವನು ಸಾಯೋಲ್ಲ, ಆದರೆ ಹಾಗೆ ಕೊಡೋದಕ್ಕೆ ನೀರು ಬೇಕು ದಾನ ಕೊಡೋದಕ್ಕೆ. ಅವನು ಹೇಳ್ದಾಗಾದ್ರೆ ನಿನ್ನ ಎದೆಯೊಳಗೆ ಗಂಗೆಯ ಅಮೃತ ಧಾರೆ ಇದೆ, ಅದನ್ನು ಕೊಡುವಂತ. ಅವನು ಬಾಣ ತಗೊಂಡು ಎದೆಯನ್ನು ಬಗೆದು

ಅದರಿಂದ ನೀರಿನ ಧಾರೆ ಎರೆದು ಇವನಿಗೆ ದಾನ ಕೊಟ್ಟನಂತೆ, ಸಂತೋಷದಿಂದ ಕೊಟ್ಟನಂತೆ. ಕೃಷ್ಣ ಅವನ ತನಗೆ ತನ್ನ ಪ್ರತ್ಯಕ್ಷ ರೂಪವನ್ನು ಅವನಿಗೆ ತೋರಿಸಿ ದರ್ಶನ ಕೊಟ್ಟು ಮುಕ್ತಿಯನ್ನು ಕೊಟ್ಟನಂತೆ. ದೇವತೆಗಳು ಬಹಳ ಆಶ್ಚರ್ಯಪಟ್ಟರು, ಏನು ಕೃಷ್ಣ ಒಂದು ಕಡೆ ಕರುಣೆನೇ ಇಲ್ಲ, ಇನ್ನೊಂದು ಕಡೆ ಇಂತಹ ಕರುಣೆ ಅಂತ. ಇಷ್ಟೊತ್ತಿಗೆ ಅರ್ಜುನ ಪಾರ್ವತಿ ಕೊಟ್ಟಂತಹ ಅಂಜನಾಸ್ತ್ರ ಅನ್ನುವ ಅಸ್ತ್ರವನ್ನು ರಾವಣನ ಪ್ರಾರ್ಥಿಸ್ತಾ ಬಿಡ್ತಾನೆ. ತಕ್ಷಣ ಕರ್ಣಗೆ ಎದೆ ಅದು ಕುತ್ತಿಗೆಯನ್ನು ಕತ್ತರಿಸ್ಬಿಡ್ತು, ಅಪ್ರತಿಮ ತೇಜಸ್ಸು ಚಿಮ್ಮಿ ಸೂರ್ಯಮಂಡಲವನ್ನು ಸೇರ್ತು ಅಂತ. ಎಲ್ಲರೂ ದೇವತೆಗಳು ಹನುಮಂತ ಎಲ್ಲರೂ ಅವನ ಪರಾಕ್ರಮವನ್ನು ಹೊಗಳುತ್ತಾರೆ ಕರ್ಣನಿಗೆ.

ಇದುವರೆಗೂ ಮಹಾಭಾರತ ಕಾರ್ಯಕ್ರಮದಲ್ಲಿ ಕರ್ಣಾವಸಾನ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ. ಜಾನಪದ ಸೊಗಡಿನ ಕಾರ್ಯಕ್ರಮ

ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಲೀಟರ್ಗೆ ತಲಾ

0: ರೂಪಾಯಿಗಳಷ್ಟು ಹೆಚ್ಚಿಸಿವೆ. ಪೆಟ್ರೋಲ್ ಬೆಲೆ ಲೀಟರ್ಗೆ 94.77 ರೂಪಾಯಿಯಿಂದ 97.77 ರೂಪಾಯಿಗೆ ಹೆಚ್ಚಳವಾಗಿದೆ. ಇದೇ ವೇಳೆ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಸಿಎನ್ಜಿ ಬೆಲೆಯನ್ನು 2 ರೂಪಾಯಿಗಳಷ್ಟು ಹೆಚ್ಚಿಸಿದೆ. ಪರಿಷ್ಕೃತ ದರ ಇಂದು ರಾತ್ರಿಯಿಂದಲೇ ಜಾರಿಗೆ ಬರಲಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರಿಗೆ ನೀಡಿದ ಉಡುಗೊರೆ ಎಂದು ತಿಳಿಸಿದ್ದಾರೆ. ದೇಶದ ಆರ್ಥಿಕ ಸಂಕಷ್ಟಕ್ಕೆ ಕೇವಲ ಆರ್ಥಿಕ ಬಿಕ್ಕಟ್ಟು ಕಾರಣವಲ್ಲ, ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಕೊರತೆ ಮತ್ತು ಅಸಮರ್ಥತೆ ಕಾರಣ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಇದು ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರಲಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ರೈತರು ಹಾಗೂ ಬಡವರು ಬೆಲೆ ಏರಿಕೆಯಿಂದ ತತ್ತರಿಸಲಿದ್ದಾರೆ. ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿದೆ ಎಂದು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಚುನಾವಣಾ ಆಯೋಗ ಎಸ್ಐಆರ್ ನಡೆಸಿದರೆ ನಾವು ಈ ಬಗ್ಗೆ ತಯಾರಿ ನಡೆಸುವುದಾಗಿ ತಿಳಿಸಿದ್ದಾರೆ. ಜೂನ್ 21ರಂದು ನೀಟ್ ಯುಜಿ 2026ರ ಮರುಪರೀಕ್ಷೆ ನಡೆಯಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಮುಂದಿನ ವರ್ಷದಿಂದ ನೀಟ್ ಯುಜಿ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ವಿಧಾನದಲ್ಲಿ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಜೂನ್ 21ರಂದು ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14ರೊಳಗೆ ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಬೇಕು ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಚುನಾವಣಾ ಆಯೋಗ ನಡೆಸಲು ಉದ್ದೇಶಿಸಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ಬಗ್ಗೆ ಹಲವು ಅನುಮಾನಗಳಿದ್ದು ಉದ್ದೇಶಪೂರ್ವಕವಾಗಿ ಮತದಾರರ ಪಟ್ಟಿಯಿಂದ ಕೆಲವರ ಹೆಸರನ್ನು ಕಿತ್ತು ಹಾಕಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ.
1: ಎಸ್ಐಆರ್ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಅನುಮಾನಗಳಿವೆ. ಅದು ವೆಸ್ಟ್ ಬೆಂಗಾಲ್ನಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿರ್ಬೋದು, ಇಲ್ಲಿ ಎಸ್ಐಆರ್ ಮಾಡಿದ್ದಾರೆ. ಅಲ್ಲೆಲ್ಲ ಇವತ್ತು ಅನುಮಾನಗಳು ಉಟ್ಕೊಂಡಿವೆ. ಕೆಲವರನ್ನ ಉದ್ದೇಶಪೂರ್ವಕವಾಗಿ ವೋಟರ್ ಲಿಸ್ಟ್ ಇಂದ ತೆಗೀತಾ ಇದ್ದಾರೆ, ಕೆಲವರನ್ನ ಆಡ್ ಮಾಡಿಕೊಳ್ತಿದ್ದಾರೆ. ಮತ್ತು ಈಗ ಮೊನ್ನೆ ನಡೆದಂತ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಜನಸಮುದಾಯಕ್ಕೆ ಅರ್ಥ ಆಗಿದೆ. ಹಾಗಾಗಿ ಎಸ್ಐಆರ್ ಬಗ್ಗೆ ನಮಗೂ ಕೂಡ ಅನುಮಾನ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ನಾವು ಎಲ್ಲರೂ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಅವರು ನಾವು ಹೇಳಿದ ತಕ್ಷಣ ಅವರೇ ನಿಲ್ಸೋದಿದ್ರೆ ಖಂಡಿತವಾಗಿ ನಾವು ವಿರೋಧ ಮಾಡೇ ಮಾಡಿ.
0: ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಕಾಸಸೌಧದಲ್ಲಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉಪವಿಭಾಗಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅವಧಿ ಮೀರಿದ 73,624 ಪ್ರಕರಣಗಳ ಸಂಖ್ಯೆಯನ್ನು ಕಳೆದ 3 ವರ್ಷಗಳಲ್ಲಿ 7,490ಕ್ಕೆ ಇಳಿಸಲಾಗಿದೆ ಎಂದು ತಿಳಿಸಿದರು. ಬಾಕಿ ಪ್ರಕರಣಗಳ ಇತ್ಯರ್ಥಕ್ಕೆ ಶ್ರಮ ವಹಿಸಿದ ರಾಜ್ಯದ ಎಲ್ಲಾ ಉಪವಿಭಾಗಾಧಿಕಾರಿಗಳು ಹಾಗೂ ವಿಶೇಷ ಉಪವಿಭಾಗಾಧಿಕಾರಿಗಳನ್ನು ಅಭಿನಂದಿಸಿದರು. ಇದೇ ವೇಳೆ ಬೆಂಗಳೂರು ಉತ್ತರ ಜಿಲ್ಲೆಯ ಉಪವಿಭಾಗಾಧಿಕಾರಿ ಕಿರಣ್ ವಿರುದ್ಧ ರಾಜ್ಯದಲ್ಲೇ ಅತ್ಯಂತ ಕಳಪೆ ಸಾಧನೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದರು, ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರೋಧ ಮಾಡುತ್ತಾರೆ, ಅವರು ಮಾಡಿದ ಯೋಜನೆಯನ್ನೇ ನಾವು ಮುಂದುವರೆಸಿರುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೆಂಗಳೂರು ನಗರವನ್ನು ನಾಗರಿಕರು ಸ್ವಚ್ಛವಾಗಿಡಬೇಕು ಎಂದು ಉಪಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡಿರುವ ಸರ್ಕಾರದ ನಿರ್ಧಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ

0: ಬಸವರಾಜ ಬೊಮ್ಮಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಧರ್ಮದ ಆಧಾರದಲ್ಲಿ ಶಾಲೆಗಳಲ್ಲಿ ಭೇದ ಭಾವ ಉಂಟಾದರೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯ ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹದಗೆಡಿಸಿದೆ ಎಂದು ದೂರಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೇ ಹೆಣ್ಣು ಮಕ್ಕಳು ಹಿಜಾಬ್ ತೊರೆದಿದ್ದು, ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಹಿಜಾಬ್ಗೆ ಅವಕಾಶ ನೀಡಿರುವುದು ಅತ್ಯಂತ ಬೇಜವಾಬ್ದಾರಿಯ ನಿರ್ಣಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸಾಧ್ಯವಾದರೆ ದಿನಂಪ್ರತಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಿ 1 ವರ್ಷದೊಳಗೆ ವಿಚಾರಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದೆ. ಮುಂದಿನ 1 ವರ್ಷದಲ್ಲಿ ವಿಚಾರಣೆಯಲ್ಲಿ ಯಾವುದೇ ಪ್ರಗತಿಯಾಗದಿದ್ದಲ್ಲಿ ಮತ್ತೊಮ್ಮೆ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ಅರ್ಜಿದಾರರಿಗೆ ಜೈಲಿನ ನಿಯಮದ ಅನುಸಾರ ಇತರ ವಿಚಾರಣಾಧೀನ ಕೈದಿಯಂತೆ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಅಲಮೇಲು ತಾಲೂಕಿನ ಮೊರಟಗಿ ಗ್ರಾಮದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಸ್ವಂತ ಮನೆ ದುರಸ್ತಿ ಕಾರ್ಯ ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ಈ ಕುಟುಂಬವು ಬಾಡಿಗೆಯ ಹಳೆಯ ಮನೆಯಲ್ಲಿ ವಾಸಿಸುತ್ತಿತ್ತು. ಆದರೆ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಮನೆ ಕುಸಿದು ಬಿದ್ದಿದ್ದು 4 ಸಾವನ್ನಪ್ಪಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಅವಶೇಷಗಳನ್ನು ತೆರವುಗೊಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಮುಂಗಾರು ಪೂರ್ವ ಮಳೆ ಚುರುಕುಗೊಂಡಿದ್ದು, ನಿನ್ನೆ ಸಂಜೆ ಸುರಿದ ಗುಡುಗು ಸಹಿತ ಮಳೆಯ ವೇಳೆ ಸಿಡಿಲು ಬಡಿದು ಕುರಿ ಕಾಯುತ್ತಿದ್ದ ಯುವಕನೊಬ್ಬ ಮುದಹದಡಿ ಗ್ರಾಮದ ಹೊರವಲಯದಲ್ಲಿ ಸಾವನ್ನಪ್ಪಿದ್ದಾನೆ. ಮುಂಗಾರು ಪೂರ್ವ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ತೋಟಗಾರಿಕೆ ಬೆಳೆಗಳು ಹಾನಿಗೊಂಡಿದ್ದು, ಶಾಸಕ ಕೆಎಸ್ ಬಸವಂತಪ್ಪ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದ ಕೊಪ್ಪ, ಶೃಂಗೇರಿ, ಖಾಂಡ್ಯ, ಎನ್ಆರ್ಪುರ ಹಾಗೂ ಮೂಡಿಗೇರಿ, ತರೀಕೆರೆ ಭಾಗಗಳಲ್ಲಿ ಕಾಡು ಕೋಣಗಳ ಹಾವಳಿ ಹೆಚ್ಚಾಗಿದೆ. ಬೆಳೆ ಹಾನಿ ಜೊತೆಗೆ ಮನುಷ್ಯರ ಮೇಲೂ ದಾಳಿ ನಡೆಸುತ್ತಿರುವ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಕಾಡು ಕೋಣಗಳ ಸೆರೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಕೊಪ್ಪ ತಾಲೂಕಿನಲ್ಲಿ ಕಾಡು ಕೋಣಗಳ ಸೆರೆ ಕಾರ್ಯಾಚರಣೆ ಆರಂಭವಾಗಿದ್ದು, ಅರಣ್ಯಾಧಿಕಾರಿಗಳು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ವನ್ಯಜೀವಿ ಅಧಿಕಾರಿ ಕುಮಾರ್ ಪುಷ್ಕರ್ ಹಾಗೂ ಇತರೆ ಹಿರಿಯ ಅರಣ್ಯಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದ್ದು, 20 ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿ, 6 ವೈದ್ಯಾಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆಕಾಶವಾಣಿ 90 ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇಂದು ಬೆಳಿಗ್ಗೆ ಕಾರವಾರದ ರವೀಂದ್ರನಾಥ ಟ್ಯಾಗೂರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರವಾರದ ಅವರ್ ಸೋಷಿಯಲ್ ಗುಡ್ ಸಂಸ್ಥೆಯ ಪವನ್ ಸಾವಂತ್, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಜಿಲ್ಲಾ ಸಂಯೋಜಕಿ ಬಿಕೆ ಕವಿತಾ ಹಾಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥ ಟಿ ಶ್ಯಾಮ್ ಪ್ರಸಾದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆಕಾಶವಾಣಿ ಕಾರವಾರದ ಸಿಬ್ಬಂದಿ, ಸಾರ್ವಜನಿಕರು ಸೇರಿದಂತೆ 100 ಸಂಖ್ಯೆಯಲ್ಲಿ ಜನರು ನಡಿಗೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದ ಕೊನೆಗೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇನ್ನು ಮುಂದೆ ಕೇಳಿಬರೋಣ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ.

0: ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಜನಧ್ವನಿ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.
1: ಸರ್, ನಾವಿವತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ. ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆ ಒಂದು ಮುಖ್ಯ ಉದ್ದೇಶ ಏನು ಸರ್?
2: ಪ್ರಸ್ತುತ ಈಗಾಗ ಎಲ್ಲ ಮುಂಗಾರು ಪ್ರಾರಂಭ ಆಗಿದೆ, ಮತ್ತೆ ಬೇಸಿಗೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಬಗ್ಗೆ ನಿರ್ವಹಣೆ ಮತ್ತು ನಿರ್ಮಾಣದ ಪ್ರಮುಖವಾದ ಘಟ್ಟ ಆ ನಿಟ್ಟಿನಲ್ಲಿ ಈಗ ಕುಡಿಯುವ ನೀರದ ಏನೇ ಸಮಸ್ಯೆ ಇದೆ ಅದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸೊ ಏನಾದ್ರು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತೆ ಪ್ರಮುಖವಾದಂತಹ ಒಂದು ಈ ಒಂದು ಕುಡಿಯುವ ನೀರು ನಿರ್ವಹಣೆಯಲ್ಲಿ ಗ್ರಾಮೀಣ ಕುಡಿಯುವ ನೀರು ವಿಭಾಗ ಅಂತ ಒಂದು ಇರುತ್ತೆ. ಅಲ್ಲಿ ಸಪ್ರೇಟವಾಗಿ ಅದು ಪ್ರತ್ಯೇಕವಾಗಿ ಒಂದು ಘಟಕ ಇದೆ. ಅಲ್ಲಿ ಇಂಜಿನಿಯರ್ಗಳು ಇರ್ತಾರೆ, ಎ.ಡಬ್ಲ್ಯೂ ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಬಟ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ PDO ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳೇ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾ ಈಗ ಆಲ್ರೆಡಿ ನಮ್ಮಲ್ಲಿ ಬಹುತೇಕ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮತ್ತು HD Kote ಸರಗೂರು ಸೇರಿದಂತೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಿ ಸೊ ಅದನ್ನು ನಾವು ಈಗ JGM ಜಲ್ ಜೀವನ್ ಮಿಷನ್ಗೆ ಒಂದು ಯೋಜನೆ ಪ್ರಕಾರ ಆಲ್ಮೋಸ್ಟ್ ಆಲ್ 73% ಇವಾಗ ಇಂಡಿವಿಜುವಲ್ ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ಇನ್ನುಳಿದಂಗೆ ಈಗ 4 ಹಂತಗಳು ಪೂರ್ಣಗೊಂಡಿದೆ. ಮತ್ತೆ ಈಗ ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಳಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉಳಿದಂತ ಕಾಮಗಾರಿಗಳೇನಿದ್ರೆ ಅದನ್ನ ಮುಂದಿನ 2028 ಇದು ಯೋಜನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವ್ದಾದ್ರು ಇನ್ನೂ ಗ್ಯಾಪ್ಗಳಿದ್ರೆ, ಕಾಮಗಾರಿ ಇದ್ರೆ ಅದನ್ನು ಪೂರ್ಣಗೊಳಿಸುವಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಸೊ ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾನು ಕೇಳುಗರಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ಒಂದು ಏನಂತೆ, ಗ್ರಾಮೀಣ ಕುಡಿಯುವ ನೀರು ಯೋಜನೆಯಲ್ಲಿ ನೀರು ನಿರ್ವಹಣೆ ಬಹುಮುಖ್ಯವಾದಂತ ಘಟ್ಟ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಸಂಪೂರ್ಣವಾಗಿ ಈಗ ಮಳೆ ಆಗಿಲ್ಲ, ಈಗ ತಾನೇ ಪ್ರಾರಂಭವಾಗಿದೆ. ಇನ್ನೂ 2-3 ನಾವು ನಿರ್ವಹಣೆಯನ್ನ ಬಾರಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬೇಸಿಗೆ ಸಂದರ್ಭದಲ್ಲಿ ನಮ್ಗೆ ಅನೇಕ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಮದುವೆ ಮುಂಜಿಗಳಾಗ್ತವೆ. ಸೊ ನೀರು ಬಳಕೆ ಜಾಸ್ತಿ ಆಗುತ್ತೆ, 2-3 ಜಾಸ್ತಿ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನೀರಿನ ಪೂರೈಕೆ ಮಾಡುವಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ವಿದ್ಯುತ್ ಅಭಾವ ಇರ್ಬೋದು ಅಥವಾ ಅಂತರ್ಜಲ ಕಡಿಮೆ ಆಗ್ಬೋದು. ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಾರ್ವಜನಿಕರು ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ, ನಿರ್ವಹಣೆ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆದಷ್ಟು ಟ್ಯಾಪ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ನೀರು ಯೂಸ್ ಮಾಡ್ಕೊಂಡ ನಂತರ. ಮತ್ತೆ ಸಾರ್ವಜನಿಕವಾಗಿ ನಾವು ಈ ಹಿಂದೆ ಖರ್ಚು ಮಾಡ್ತಾ ಇದ್ವಲ್ಲ ನೀರನ್ನ, ಅದನ್ನ ಆದಷ್ಟು ಮಿತಿಗೊಳಕ್ಬೋದು. ಅಗತ್ಯವಾಗಿ ಮಾತ್ರ ಬಳಕೆ ಮಾಡ್ಕೊಂಡು ವೇಸ್ಟ್ ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ,
3: ನಮಸ್ಕಾರ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ರಮೇಶ್ ಅಂತ, ದೊಡ್ಡಬರಗಿಂದ ಮಾತಾಡ್ತಾರೆ.
1: ಹಾ ರಮೇಶ್ ಅವ್ರೆ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
3: ಸರ್ ನಮಸ್ಕಾರ, ನಾನು ಏನ್ ಫೋನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ನಮ್ದು ವಾರ್ಡ್ ಪಂಚಾಯತಿ ಇಲ್ಲಿ ಮೊದಲನೇ ಆದಾಯ ಅಂದ್ರೆ ಸರ್ ನೀರಿನ ಕಂದಾಯ, ಮನೆ ಕಂದಾಯ, ಅದೇ ಇಂಪಾರ್ಟೆಂಟ್ ಅಲ್ಲ ಸರ್. ಈ ಕಂದಾಯಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ವಾಚ್ಮ್ಯಾನ್ ಗಳು ಸರಿಯಾಗಿ ನೀರು ಸಿಕ್ಕಿಲ್ಲ ಸರ್. ನೀರು ಅಂದ್ರೆ ಅವರು ದುಡ್ಡು ಇಸ್ಕೊಂಡು ನೀರು ಬರ್ತಾರೆ ಅದು. ಆಮೇಲೆ ಅಂದ್ರೆ ಅವ್ರ ಗುಂಪಿದೆ ಅಂದ್ರೆ ಯಾರಾದ್ರೂ ಬಡ ಮಹಿಳೆ ನೀರ್ ಬಿಡಿ ಅಂತಂದ್ರೆ ಅವ್ರಿಗೆ ಜಗಳ ಮಾಡೋದು, ಆತರ ಎಲ್ಲ ಸಮಸ್ಯೆ ಆಗುತ್ತೆ. ದಯಮಾಡಿ ನೀವು ವಾಚ್ಮ್ಯಾನ್ ಗಳನ್ನ ಪಂಚಾಯತಿ ಚೇಂಜ್ ಮಾಡ್ಕೊಡೋದು ಒಳ್ಳೇದು. ಒಂದು ಸರ್. ಎರಡನೇದು, ಹಲೋ ಸರ್.
1: ಹಾ ಹೇಳಿ ಹೇಳಿ. ಹಾ
3: ಎರಡನೇದು ಸರ್, ಈ ಮಡಿಗೆ ಗ್ರಾಮ ಪಂಚಾಯತಿ ಐತಲ್ಲ, 44 ವಿಲೇಜ್ ಬರ್ತದೆ ಸರ್ ಆ ಪಂಚಾಯತಿಗೆ.

0: 45 ವಿಲೇಜಸ್.
1: ಭೀಮಟ್ಗೆರೆ ಪಂಚಾಯತಿ ಗಂದೆ
0: ಗ್ರಾಮ ಪಂಚಾಯತಿ ಸರ್, ಭೀಮಟ್ಗೆರೆ ಗ್ರಾಮ ಪಂಚಾಯತಿ.
1: ಓಕೆ,
0: ಅದು ನಾನು ಎರಡು ಗ್ರಾಮ ಪಂಚಾಯತಿ ಮೂರು ಗ್ರಾಮ ಪಂಚಾಯತಿ ಮಾಡಿಕೊಟ್ರೆ ಅನುಕೂಲ. ಏನಕ್ಕೆ ಅಂದ್ರೆ ಸರ್ಕಾರ ಸೌಲಭ್ಯಗಳನ್ನ ಪಡ್ಕೋಕ್ ಆಗ್ತಿಲ್ಲ ಸರ್. ಹೌದ್ ಸರ್, ಈ ತರ ಆಗಿದೆ ಸರ್. ಮತ್ತೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಕುಡಿಯೋ ನೀರಿನ ಸಮಸ್ಯೆ ಆಮೇಲೆ ಪಂಚಾಯತಿಲಿ.
1: ಹಾ ಹೇಳಿ ಹೇಳಿ, ಕೇಳಿಸ್ಕೊತಾರೆ ಸರ್. ಹೇಳಿ
0: ಸರ್. ಈಗ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳಿಲ್ಲ ಸರ್. ಚುನಾಯಿತ ಪ್ರತಿನಿಧಿಗಳಿದ್ದಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಅವ್ರ ಸೌಚಾಲಯಗಳ ಕೇಳೋದಾಗ್ಲಿ, ಒಂದು ಕೊಟ್ಟಿಗೆ ಕೇಳೋದಾಗ್ಲಿ, ಏನಾದ್ರು ಒಂದು ಅಂದ್ರೆ ಅವ್ರಿಗೆ ಸೌಲಭ್ಯಗಳನ್ನ ಕೇಳಕ್ ಹೋಯ್ತು ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಪ್ರತಿನಿಧಿಗಳಿದೆಲ್ಲ ಅವ್ರಿಗೆ ಓಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಅವ್ರ ಏನ್ ಮಾಡ್ತಾರೆ, ಅದನ್ನೂರು ಆಸ್ತಿ ಮಾಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಂಥರ ಇದು ಇಕ್ಕೊಟ್ಟಾಗೆ ಅವ್ರಿಗೆ ಒಂಥರ ದತ್ತು ಕೊಟ್ಟಂಗೆ, ಗ್ರಾಮನ ದತ್ತು ಕೊಟ್ಟಿರ್ತಾರೆ.
1: ಅದಕ್ಕೆ
0: ಜನ ಅವನೇ ಹೋಗಿ ಸೌಲಭ್ಯಗಳನ್ನ ಪಡ್ಕೊಳ್ತಾರ, ಇದು ಪಡ್ಕೊಂಡ್ರೆ ಯಾವ್ದೇ ತರ ಕಂದೆಗಳಾಗ್ಲಿ, ನೀರಿನ ಕಂದೆ, ಮನೆ ಕಂದೆ ಎಲ್ಲ ಕಟ್ಟಿರ್ತಾರೆ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ರಮೇಶ್ ಅವರು ನಮಸ್ಕಾರ. ಈಗ ನೀವು ಎರಡು ಮೂರು ಪ್ರಶ್ನೆಗಳನ್ನ ಕೇಳಿದ್ರೆ, ಒಂದು ವಾಟರ್ ಮ್ಯಾನ್ಗಳ ಪ್ರಾಬ್ಲಮ್ ಅಂತ. ಸೊ ಈಗ ನೋಡಿ, ಗ್ರಾಮ ಪಂಚಾಯತಿ ಘಟಕ, ಗ್ರಾಮ ಪಂಚಾಯತಿ ಘಟಕ ಅಂದಮೇಲೆ ನಿಮಗೆಲ್ಲ ಗೊತ್ತಿರಂಗೆ ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ನೌಕರರು ಯಾರ್ಯಾರು ಇದ್ದಾರೆ, ವಾಟರ್ ಮ್ಯಾನ್ಗಳಿರ್ಬೋದು, ಆಮೇಲೆ ಬಿಲ್ ಕಲೆಕ್ಟರ್ ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಇವರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ಅವರು ಟ್ರಾನ್ಸ್ಫರ್ಗೆ ಪ್ರಾವಿಷನ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರು ಅಥವಾ ಬೇರೆ ತಾಲೂಕಿಗೆ ಟ್ರಾನ್ಸ್ಫರು, ಬೇರೆ ಜಿಲ್ಲೆಗೆ ಪ್ರಾವಿಷನ್ ಇಲ್ಲ. ಅದು ಘಟಕ ಅಂದರೆ ಗ್ರಾಮ ಪಂಚಾಯತಿ. ಸೊ ಅದು ಪಂಚಾಯತ್ ರಾಜ್ಯ ಒಂದು ನಿಯಮ. ಆ ನಿಟ್ಟಿನಲ್ಲಿ ಪ್ರಸ್ತುತ ಅದಕ್ಕೆ ಟ್ರಾನ್ಸ್ಫರ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಏನಾದರೂ ವಾಟರ್ ಮ್ಯಾನ್ಗಳದ್ದು ಸಮಸ್ಯೆಗಳಿದ್ರೆ ನೀವು ರೈಟಿಂಗಲ್ಲಿ ಅಥವಾ ಮೌಖಿಕವಾಗಿ ಹೇಳಿದ್ರೆ, ಈಗ ಪ್ರಸ್ತುತ ತಾವು ಹೇಳ್ದಂಗೆ ಈಗ ಬಾಡಿ ಇಲ್ಲ, ಆದರೆ ಒಬ್ಬರು ಆಡಳಿತಾಧಿಕಾರಿ ಅಂತ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ. ಅವರು ಆವಾಗವಾಗ ಭೇಟಿ ನೀಡ್ತಾರೆ. ಅವರ ಒಂದು ಮೊಬೈಲ್ ನಂಬರ್ ತಗೊಂಡು ನೀವು ನೇರವಾಗಿ ಮಾತಾಡಿ, ಏನಾದ್ರು ಸಮಸ್ಯೆ ಇದ್ರೆ ಹೇಳಿ. ಮತ್ತು ಜೊತೆಗೆ ರೈಟಿಂಗಲ್ಲೂ ಸಹ ಕೊಟ್ಟರೆ ಅವರು ಅದನ್ನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ, ಮತ್ತು ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಾರೆ. ಮತ್ತು ಬಾಡಿ ಇಲ್ಲ ಅಂದ ತಕ್ಷಣ ವಾಟರ್ ಮ್ಯಾನ್ಗಳೇ ಆಗಲಿ, ಬಿಲ್ ಕಲೆಕ್ಟರ್ ಅವರು ಸ್ವಇಚ್ಛೆಗೆ ಏನೇ ಕೆಲಸ ಮಾಡೋಂಗಾಗಲ್ಲ. ಪಂಚಾಯತ್ ರಾಜ್ ಕಾಯ್ದೆ ಏನಿದೆ, ಬಾಡಿ ಇಲ್ಲ ಅಂದ್ರೂ ಆಡಳಿತಾಧಿಕಾರಿ ಸಂಪೂರ್ಣ ಅಧಿಕಾರ ಇದೆ. ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ ಶಿಫಾರಸು ಮಾಡುವಂಥ ಒಂದು ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ಬಾಡಿ ಇಲ್ಲ ಅಂದ್ರೂ ಏನು ದಿನನಿತ್ಯದ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಏನು ತೊಂದರೆ ಇಲ್ಲ, ಆಡಳಿತಾಧಿಕಾರಿ ಕ್ರಮ ವಹಿಸ್ಬೋದು. ಇದು ಒಂದು. ಎರಡನೇದು, ನೀವು ಭೀಮಟ್ಗೆರೆ ದೊಡ್ಡ ಗ್ರಾಮ ಪಂಚಾಯತ್ ಬೈಫರ್ಕೇಶನ್ ಮಾಡಬೇಕು ಅಂತ ಹೇಳಿದ್ದೀರಾ. ಸೊ ಈಗ ಹಲವು ಬಾರಿ ಇದು ಚರ್ಚೆ ಆಗಿದೆ ನಿಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿರ್ಬೋದು, ವಾರ್ಡ್ ಸಭೆಯಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿ ಇದು ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದು ಮಾಡಿದ್ರೆ, ಆಯಾ ಭಾಗದಲ್ಲಿ ನೀವು ಜನಪ್ರತಿನಿಧಿಗಳು ಸಾರ್ವಜನಿಕರು ಮೆಮೊರಾಂಡಮ್ ಕೊಟ್ಟರೆ, ಅದನ್ನು ಮುಂದಿನ ಒಂದು ಅವಕಾಶ ಕೊಟ್ಟರೆ ಸರ್ಕಾರದ ಅಂತಲ್ಲಿ ಕ್ರಮ ಆಗುತ್ತೆ, ಅದು ಚರ್ಚೆಯಲ್ಲೂ ಸಹ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಭೀಮಟ್ಗೆಯಲ್ಲಿ ಸುಮಾರು 14-15 ಆಡಿಗಳು ಬರ್ತವೆ. ಸೊ ತುಂಬ ವಿಸ್ತೀರ್ಣದಲ್ಲಿ ದೊಡ್ಡದು ಸಹ, ನಮಗೂ ಅದು ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿತ್ತು ಹಿಂದೆ ಎಂ ಪಿ ಧ್ರುವನಾರಾಯಣ ಅವರಿದ್ದಾಗ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರು. ಸೊ ಇನ್ನೂ ಅನೇಕ ಸಮಸ್ಯೆಗಳಿದೆ, ಅದನ್ನು ಹಂತ ಹಂತವಾಗಿ ಪರಿಹಾರ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವೇನಾದ್ರು ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ಆಡಿ ಇಂಥ ಗ್ರಾಮದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನಾವು ಸಂಬಂಧಪಟ್ಟಂಥ ಇ ಒ ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕ್ರಮ ತಗೊಳ್ತೀವಿ. ಮತ್ತೆ
0: ಒಂದ್ ಸೆಕೆಂಡ್ ಸರ್, ಪಂಚಾಯತಿ ಬೇರೆ ಪಂಚಾಯತಿ ಹಾಕಂತಾರ, ಅಟ್ಲೀಸ್ಟ್ ಫಸ್ಟ್ ವಿಲೇಜ್ ಹಾಕಿ. ಏನಕ್ಪ ಅಂದ್ರೆ ಇಲ್ಲಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಗುಂಪುಗಳಿದ್ದಾರೆ ಸರ್, ಈಗ ಅವ್ರೇ ದೊಡ್ಡ ಗುಂಪು ಇರುತ್ತೆ ಅಂತ ಹೇಳಿ. ಒಬ್ಬ ಮಹಿಳೆ ಅಣ್ಣ ನೀರ್ ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಣ್ಣ ಕುಡ್ಬಿಟ್ಟು ಜಗಳ ಆಡ್ತಂಗಂತದ್ದು. ಈಗ ಪ್ರತಿಯೊಬ್ರು ವಾಟರ್ ಮ್ಯಾನ್ ಎಣ್ಣೆ ಕುಡಿತಾರೆ ಸರ್, ಡ್ರಿಂಕ್ ಮಾಡ್ಬಿಟ್ಟು ರಾತ್ರಿ ಬೈಯೋದು, ಒಂಥರ ಕಾಮಾಚ ಶಬ್ದಗಳನ್ನ ಬೈತಂಗಂತದ್ದು. ಪಕ್ಕದ ಪಂಚಾಯತ್ ಪಕ್ಕದ ವಿಲೇಜ್ ಹಾಕೊಡಿ, ಆದ್ರೆ ಜನಗಳಿಗೆ ಸೌಲಭ್ಯ ಸಿಗುತ್ತೆ
1: ಖಂಡಿತ. ಅದು ಪರ್ಟಿಕ್ಯುಲರ್ ಆಗಿ ನನಗೆ ಹೆಸರು ಹೇಳಿ, ಯಾರು ವಾಟರ್ ಮ್ಯಾನ್ ಯಾವ?
0: ಇಲ್ಲ ಇಲ್ಲ, ಇಲ್ಲಿ ಏನಂದ್ರೆ ಪರ್ಟಿಕ್ಯುಲರ್ ಹೆಸರು ಒಂದು ಹೆಸರು ಇರ್ತು ಅಂದ್ರೆ ನಾಳೆ ದಿನ ಮತ್ತೆ ಗುಂಪು ಕರ್ಷಣ ಆಗ್ತದೆ ಸರ್.
1: ಅಲ್ಲ ಅದು
0: ಅಲ್ಲಿ ಹೆಂಗಂದ್ರೆ ಸರ್, ಈಗ ಈಗ ಅಣ್ಣ ಅಣ್ಣ ನೀರ್ ಬಿಟ್ಟಿರ್ತಾನೆ, ತಮ್ಮ ಬಂದು ಕೆಲ ಅಣ್ಣನ ಅಣ್ಣ ಸರ್ ನೀರ್ ಬಿಟ್ಕೊಳಿ ಅಂತಂದ್ರೆ ತಮ್ಮ ಅವು ಅಪ್ಪ ಎಲ್ಲ ಬಂದು ಜೋರ ಇದನ್ನ ಬೈಯೋದು ಸರ್, ಹೊಡೆಯಕ್ಕೆ ಹೋಗೋದು. ಆತರ ಎಷ್ಟೋ ಘಟನೆಗಳಾಗಿದೆ ಸರ್, ಆಮೇಲೆ ಕುಡ್ಕೊಂಡು ಬೈಯೋದು ಅಷ್ಟೆಲ್ಲ ಆಗ್ತಿದೆ ಸರ್. ಜನಗಳಿಗೆ ಈಗ ನೋಡಿ ಪಾಪ, ಎಷ್ಟೋ ಜನಗಳಿಗೆ ನೀರೇ ಇಂಪಾರ್ಟೆಂಟ್ ಅಲ್ಲ ಸರ್. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಕ್ ಹೋಗ್ತಾರೆ ಸರ್, ಕೂಲಿ ಮಾಡ್ಕೊ ಬರ್ತಾರೆ, ಸಾಯಂಕಾಲ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತದಲ್ಲ ಸರ್.
1: ಹೌದೌದು, ಇಂಥ ಸಮಸ್ಯೆಗಳು ಗ್ರಾಮದಲ್ಲಿ ನಾವು ನೋಡಿದ್ದೀವಿ. ಸೊ ಇದನ್ನು ನಾವು ಸಂಬಂಧಪಟ್ಟಂಥ ಆಡಳಿತಾಧಿಕಾರಿಗಳಿಗೆ ಮತ್ತು ಪಿ ಡಿ ಒಗೆ ಸೂಕ್ಷ್ಮವಾಗಿ ತಿಳಿಸಿ ನಾವು ಕ್ರಮ ವಹಿಸ್ತೀವಿ.
0: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಮನೆ ಪ್ರಶ್ನೆ, 10-70 ಫೋನಿನ ಕಾರ್ಯಕ್ರಮ ಇತ್ತು.

0: ಇಲ್ಲ ಮಾಡ್ತೇನೆ. ಅದು ಪ್ರತಿ ಮೂರನೇ ಗುರುವಾರ ಇತ್ತು, ಪ್ರತಿ ತಿಂಗಳು ಮೂರನೇ ಗುರುವಾರ. ಅದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳು ಬಗೆಹರುತ್ತೆ ಸರ್. ಯಾಕಂದ್ರೆ ಒಂದ್ ತಾಲೂಕಾಪಿ ಸಮಸ್ಯೆ ಆಗ್ಲಿ, ಒಂದ್ ಪಂಚಾಯತಿ ಸಮಸ್ಯೆ ಆಗ್ಲಿ, ಒಂದು ಯಾರಾಗ್ಲಿ ಒಂದು ಸಮಸ್ಯೆ ಆಗ್ಲಿ, ಅಲ್ಲಿ ನಮ್ಮ ಹತ್ತು ಎಪ್ಪತ್ತು ತಿಂಗಳು ಮೂರನೇ ಗುರುವಾರ ಆದ್ರೆ ಎಲ್ಲಾ ಅಧಿಕಾರಿಗಳು ಇರೋ ಸಮಸ್ಯೆ ಅಲ್ಲೇ ಬಗೆಹರುತ್ತೆ ಸರ್. ಈ ಮತ್ತೆ ಭ್ರಷ್ಟಾಚಾರ ಇಡೀ ನಮ್ ಕೋಟೆ ತಲಕ್ಕೆ ಭ್ರಷ್ಟಾಚಾರಗಳೇ ಜಾಸ್ತಿ ಆಗ್ತದೆ ಸರ್.
1: ನಮ್ಮ ಮನೆ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಆಗ್ತಾ ಇತ್ತು. ಸೊ ಅದನ್ನ ಮತ್ತೊಮ್ಮೆ ನಾನು ಸಹ ಅದನ್ನ ನೆನಪು ಮಾಡಿಸ್ತೇನೆ. ಖಂಡಿತ ಖಂಡಿತ ಆಡಳಿತಾಧಿಕಾರಿಗಳಿಗೆ ಹೇಳ್ತೇನೆ.
2: ಧನ್ಯವಾದಗಳು ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖವಾಗಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಅದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಬಹುಮುಖ್ಯವಾದ ಒಂದು ಘಟಕ ಅಂದರೆ ನೀರು, ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಸೊ ಅದೇ ರೀತಿ ಸರ್, ಪ್ರಸ್ತುತ ಯಾವ್ಯಾವ ಒಂದು ಪ್ರಮುಖ ಯೋಜನೆಗಳು ಈ ಒಂದು ಜಿಲ್ಲಾ ಪಂಚಾಯತಿ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಜಾರಿಯಾಗ್ತಾ ಇದೆ ಸರ್?
1: ಈಗ ಒಂದು ಕುಡಿಯೋ ನೀರದ್ದು ಹೇಳಬೇಕಾದ್ರೆ, ನಾವು ಕುಡಿಯೋ ನೀರದ್ದು ವಿಭಾಗ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅನುದಾನ ಬರ್ತಾ ಇದೆ. ಗ್ರಾಮೀಣ ಕುಡಿಯೋ ನೀರಿನಲ್ಲಿ ನಾಲ್ಕು ವಿಧಗಳಿದೆ. ಒಂದು ಮಲ್ಟಿವಿಲೇಜ್ ಸ್ಕೀಮ್ ಇರುವುದು, JJM ಮಿನಿ ವಾಟರ್ ಸಪ್ಲೈ, ಪೈಪ್ಡ್ ವಾಟರ್ ಸಪ್ಲೈ ಮತ್ತೆ ಬೋರ್ವೆಲ್. ಇವುಗಳೆಲ್ಲ ನಿರ್ವಹಣೆ ಮತ್ತು ನಿರ್ಮಾಣವನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಾಟರ್ ಸಪ್ಲೈ ಇದೆ. ಬಟ್ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆದ್ಮೇಲೆ, ಅದು ಹಸ್ತಾಂತರ ಆದ್ಮೇಲೆ, ಅದು ಸಂಪೂರ್ಣ ನಿರ್ವಹಣೆ ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿಗಳಿಗೆ ನಿರ್ವಹಣೆ ಏನಾಗ್ತಾ ಇದೆ ಅಂದ್ರೆ, ಸೊ ಈ ಹಿಂದೆ 14ನೇ ಹಣಕಾಸು ಇರ್ಬೋದು, 15ನೇ ಹಣಕಾಸು ಇದ್ಬಿಡ್ಬೋದು, ಅದರಲ್ಲಿ ಟೋಟಲ್ ಟೈಡ್ ಅಮೌಂಟ್ ಇರ್ತೀವಿ.

0: ಎಂಎಲ್ಎ ಗಮನಕ್ಕೆ ತಂದು ಮತ್ತೆ ಆಯಾ ಭಾಗದಲ್ಲಿ ಆಡಳಿತಾಧಿಕಾರಿಗಳು ಅದನ್ನು ನೋಡಿ ಕ್ರಮ ವಹಿಸ್ತಾ ಇದ್ದಾರೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ
2: ಹಲೋ
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು.
1: ಮಹೇಶ್ ಅವ್ರು, ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸರ್ ಹೂವಿನಕೊಳದಿಂದ ಮುನಿನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ.
1: ಹೂವಿನಕೊಳ, ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ನಮ್ಮ ಊರಲ್ಲಿ ಫುಲ್ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಜಾನುವಾರುಗಳಿಗೆಲ್ಲ ಕುಡಿಯೋ, ಮನುಷ್ಯರಿಗೂ ಕೂಡ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಕುಡಿಯೋ ನೀರು ಸಮಸ್ಯೆ ಜಾಸ್ತಿ ಇದೆ ಸರ್. ಸಿಡಿ ಫೋನ್ ಮಾಡಿದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನ್ ಮಾಡೋದು ಸರ್? ಈ ಬ್ಯಾಸಿಗೆ ಟೈಮಲ್ಲಿ ತುಂಬಾ ಮಳೆ ಸಮಸ್ಯೆ ಆಗಿದೆ, ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಕೇಳಿದ್ರೆ ಪಿಡಿಯೋ ಒಂಥರ, ಪಂಚಾಯತ್ಲಿ ದುಡ್ಡು ಇಲ್ಲ, ಹಣ ಇಲ್ಲ, ಏನ್ ಮಾಡೋದು ಒಂಥರ. ಅದಕ್ಕೂ ಇದಕ್ಕೂ ಏನ ಸಮಸ್ಯೆ? ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರ ಪೇಪರ್ ಸ್ಟೇಟ್ಮೆಂಟ್ ಎಲ್ಲಾನು ಕೊಡ್ತದೆ. ಮನುಷ್ಯನಿಗೆ ಮೂಲ ಸೌಲಭ್ಯಗಳು ಇಲ್ಲದ ಮೇಲೆ ಹೆಂಗೆ ಸರ್?
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಹೇಶ್ ಅವ್ರ.
0: ಮಹೇಶ್ ಅವ್ರೀಗ ಗೊತ್ತಾಯ್ತು ನಿಮ್ ಪ್ರಾಬ್ಲಮ್. ಹೂವಿನ ಕುಲದ ಎಲ್ಲಿ, ಯಾವ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ವಾಟರ್ ಪ್ರಾಬ್ಲಮ್?
2: ಸರ್ ಹೂವಿನ ಕುಳ, ಮುನಿನಹಳ್ಳಿ ಗ್ರಾಮ ಪಂಚಾಯತಿ ಹೂವಿನ ಕುಳದಿಂದ.
0: ಅಲ್ಲ ಗೊತ್ತಾಯ್ತು, ಅಲ್ಲಿ ಎಲ್ಲಿ, ಯಾವ ಬೀದಿ ಅಥವಾ ಇಡೀ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆಯಾ ಏನಂತ?
2: ಸರ್ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆ, ಇಲ್ಲಿ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಹಣ ಇಲ್ಲ ಅಂತಾರ. ಸರ್ಕಾರದಿಂದ ಹಣ ಬಿಡುಗಡೆ ಆಗದ, SC/ST ಹಣ ಬಿಡುಗಡೆ ಆಗದ, ಕುಡಿಯೋ ನೀರು ತೊಂದರೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾರ. ನೀವು ಒಂದ್ಸತಿ ಹೇಳ್ತಿದ್ರಿ, ಒಂದ್ಸತಿ ಸಮಸ್ಯೆ ಬಗೆಹರಿಸೋರು ಯಾರಿಗರು ಸರ್?
0: ಹೌದು, ಈಗ ನಾನು ಈಗ PDO ಮತ್ತೆ EO ಜೊತೆಗೆ ಮಾತಾಡ್ತೀನಿ. ಮಾತಾಡಿ ಈಗ ಸಮಸ್ಯೆ ಏನಿದೆ ಅಲ್ಲಿ, ಹ್ಯಾಂಡ್ ಪಂಪ್ ಅಥವಾ ಏನು ಸಮಸ್ಯೆ ತಿಳ್ಕೊಂಡು ಇವತ್ತೇನೆ ನಾನು ಇಂಟಿಮೇಶನ್ ಕೊಡ್ತೀನಿ.
2: ಯಾರು ಕೇಳೋದು ಸರ್? ನಿಮ್ಮ ಮೇಲಧಿಕಾರಿಗಾಗ ನೀವು ಕೇಳ್ಬೋದು, ಅವರು ಮಾಡ್ತೀನಿ ಅಂತ.
0: ಇಲ್ಲ ಇಲ್ಲ, ನಿಮ್ಗೆ ಈಗಲೇ ಫೋನ್ ಮಾಡಿಸ್ತೀನಿ ಇನ್ನು 1 hour ಅಲ್ಲಿ. ಅನುದಾನ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಅದೆಲ್ಲ ಸಮಸ್ಯೆ. ಸೊ ಕುಡಿಯೋ ನೀರು ತತ್ಕ್ಷಣ ಆಗ್ಬೇಕಂತದ್ದು. ಅದಕ್ಕೆ ಇಲ್ಲ ಇಲ್ಲ
2: ಬಿಡುಗಡೆ
0: ಸಮಸ್ಯೆ ಅದಲ್ಲ ಬಿಡಿ, ಅದನ್ನ ನಾವು ಮಾಡಿಸ್ತೀವಿ ಬಿಡಿ.
2: ಸರ್ ಇನ್ನೊಂದು ಮಾಹಿತಿ ಬೇಕಾಯ್ತು
0: ಹೇಳಿ.
2: PMI ಮನೆದು ಎಲ್ಲ ಕಟ್ಟಡ ಕಟ್ಟಾಗಿದೆ, 10 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಳಿದ್ರೆ ನಮ್ಗೆ CS ಕಡೆಯಿಂದ ಯಾವುದೇ ರೀತಿಯ ತುಂಬ ಆಗಿಲ್ಲ ಅಂತಾರ. ಸಮಸ್ಯೆಗಳು
0: ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಅಲ್ಲಿ ಆಗಿರೋದ?
2: ಹೌದು ಸರ್, 24-25 ಆಗಿರೋದು.
0: ಓಕೆ, ಈಗ ಏನಾಗಿದೆ, ಅಡ್ವಾನ್ಸ್ ನಿಮ್ಗೆ 70,000 ಕೊಟ್ಟಿದ್ರಲ್ವಾ?
2: 30,000 ಸರ್.
0: ಓಕೆ, 30,000. ಹಾ, ನಿಮ್ದು ಹಳೆ ಇದು. ಓಕೆ,
2: ಗೋಡೆ 7 ಅಡಿ ಗೋಡೆ ಆಗದ, ಮೇಲ್ಚಾವಣಿ ಆಗದ, ಏನು ಆಗಿಲ್ಲ. ಇಲ್ಲಿಂದ ಎಲ್ಲಾನು ಕಳಿಸ್ಕೊಟ್ಟಿದ್ರೆ GPS ಆಗದ, ಏನು ಆಗಿಲ್ಲ. ಹಿಂಗಾದ್ರೆ ಹೆಂಗೆ ಸರ್ ಸಮಸ್ಯೆಗಳು?
0: ಅದೇ
2: ಅದೇ ಸಮಸ್ಯೆ ಸ್ಪಂದಿಸಿದವ್ರು ಹೆಂಗೆ ಸರ್?
0: ಆಡಿಟ್, ಅದು ಆಡಿಟ್ ಹಂತದಲ್ಲಿದೆ. ಸೊ ಇಲ್ಲಿ ಆಗುತ್ತೆ, ಏನು ಅದು ತೊಂದರೆ ಇಲ್ಲ. PMI ಇದು ಏನು
2: ಸರ್? ಇದೇ ಮಾಹಿತಿ ಬರ್ತಿರೋದು ನಮ್ಗೆ, ಎಲ್ಲ ಫೋನ್ ಮಾಡಿದ್ರು ಆಗುತ್ತೆ ಆಗುತ್ತೆ ಆಗುತ್ತೆ. ಸಮಸ್ಯೆ ಬಗೆಹರಿಸೋರು ಯಾರು ಸರ್?
0: ಇಲ್ಲ ಇಲ್ಲ, ಅದು ಅಮೌಂಟ್ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು, ಸಾಫ್ಟ್ವೇರ್ ಏನೋ ಚೇಂಜ್ ಮಾಡೋಕ್ಕೆ ಹಂತದಲ್ಲಿ ಅದು ಡಿಲೇ ಆಯಿತು. ಈಗ ಏನು ಮೊದಲನೇ ಹಂತದಲ್ಲಿ ಪೇಮೆಂಟ್ ಆಗಿದೆ ಅವ್ರಿಗೆ, ಎರಡನೇ ಹಂತದಲ್ಲಿ ಪೇಮೆಂಟ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ, ಆಗುತ್ತೆ. ಸೊ ಮತ್ತೆ ಇವಾಗ

0: ಸಂಗ್ರಹಣೆ ಮಾಡಿರ್ತೀವಿ ಡ್ಯೂರಿಂಗ್ ದ ಮಂತ್ ಆಫ್ ಅಕ್ಟೋಬರ್ 2nd ಮಾಡ್ತೀವಿ ವಿಶೇಷ ಗ್ರಾಮ ಸಭೆ. ಅದನ್ನ ನಾವು ಬೈಫರ್ಕೇಶನ್ ಮಾಡ್ತೀವಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಇಂಪ್ಲಿಮೆಂಟೇಷನ್ ಆಗ್ಬೇಕು, ತಾಲೂಕು ಪಂಚಾಯತಿಲಿ ಯಾವ್ದಾಗಬೇಕು, ಜಿಲ್ಲಾ ಹಂತದಲ್ಲಿ ಯಾವ್ದಾಗಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದಾಗಬೇಕು, ಈ ರೀತಿ 4 ರೀತಿಯ ವಿಂಗಡಣೆ ಮಾಡಿ ಕಾರ್ಯಕ್ರಮಗಳನ್ನ ಕಾರ್ಯಗಳನ್ನ ಸೊ ಆಯಾ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ನಾವು ಶಿಫಾರಸ್ ಮಾಡ್ತೀವಿ. ಮತ್ತೆ ನಾವೆಲ್ಲ ನೋಡ್ತಾ ಇದೀವಿ ಏಕಕಾಲದಲ್ಲಿ ಒಂದೇ ಸರಿ ಎಲ್ಲಾ ಕಾಮಗಾರಿಗಳು ಎಲ್ಲಾ ಯೋಜನೆಗಳು ನಾವು ಇಂಪ್ಲಿಮೆಂಟ್ ಆಗಲ್ಲ. ಅವಶ್ಯಕ್ಕಾಗಿ ಈಗ ಕುಡಿಯೋ ನೀರು ಇದು ತುರ್ತು ಮನುಷ್ಯನಿಗೆ ಬೇಕಾದ್ದು, ಅದನ್ನ ಇಮಿಡಿಯೇಟ್ಲಿ ನಾವು ಆಕ್ಷನ್ ಆಗುತ್ತೆ. ಕೆಲವೊಂದು ಬ್ರಿಡ್ಜ್ ರೋಡ್ಸ್ಗಳು ಅವೆಲ್ಲ ವಿಳಂಬ ಆಗುತ್ತೆ, ಡಿಪೆಂಡ್ಸ್ ಆನ್ ಸೋರ್ಸ್. ಸೊ ಈ ರೀತಿ ನಾವು ಬೈಫರ್ಕೇಶನ್ ಮಾಡಿದ ನಂತರ ನಮಗೆ ಕಾರ್ಯಕ್ರಮಗಳು ಏನು ಲಿಂಕ್ ಅನುದಾನ ಬರುತ್ತೆ, 15th ಫೈನಾನ್ಸ್ ಇರ್ಬೋದು, ಸ್ವಂತ ಸಂಪನ್ಮೂಲ ಇರ್ಬೋದು, ಅಥವಾ ಸ್ಟೇಟ್ ಸೆಕ್ಟರ್ ಕಾರ್ಯಕ್ರಮಗಳು, ಅನುದಾನ ಬಂದ ನಂತರ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಷನ್ ಮಾಡುತ್ತೇವೆ.
1: ಓಕೆ ಸರ್, ಮತ್ತೆ ಕರೆ ಇದೆ, ಅದರ ಬಗ್ಗೆ ಮಾತಾಡೋಣ. ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಶ್ರೀಧರ್ ಅಂತ, ಕೆಬ್ಬೆಪುರ ಆಡಿ ಸರ್, ನಿಮ್ಮಕ್ಕೆರೆ ಪಂಚಾಯತಿ.
1: ಹಾಂ ಶ್ರೀಧರ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನಂತ.
2: ಸರ್, ನಮ್ಮ ಗ್ರಾಮ ಈ ಭಾಗದ ಒಂದಷ್ಟು ಸಮಸ್ಯೆ ಕುರಿತು ತಮ್ಮಲ್ಲಿ ವಿಷಯಗಳನ್ನ ನಾನು ಈಗ ಹೇಳ್ಬೇಕಂತಿದೆ ಸರ್. ಈಗ ನಮ್ದು ಈ PM ಜನ್ಮನ್ ಒಂದು ರೋಡ್ ಆಗಿದೆ ಸರ್, ಒಂದು 3.80-3.70 ಒಂದು ರೋಡ್ ಆಗಿದೆ. ಅದು ನಡಡಿಂದ ಕೆಬ್ಬೆಪುರ A, B ಮತ್ತೆ ಮುಳಿಯೂರ್ವರೆಗೆ ಸೆಟ್ಟಾಗ್ತದೆ ಸರ್. ಹಾಗಾಗಿ ನಮ್ಗೆ ಆ ಕಡೆ ಈ ಕಡೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಸರ್. ಅದು ಅಲ್ಲಿ ಅವರು ರೋಡ್ ಪ್ಲಾನಿಂಗ್ ಅಲ್ಲಿ ಅದು 30 ಬರ್ಬೇಕಂತೆ. ಈಗ ನಮ್ಗೆ ಆ ಕಡೆ ಈ ಕಡೆ ಒತ್ತುವರಿ ಮಾಡಿ 10-15-12 ಈ ರೀತಿ ಇದೆ ಸರ್ ಇವಾಗ ರೋಡ್. ಮತ್ತೆ ಆ ರೋಡದ್ದು ಇನ್ನೊಂದು ಮ್ಯಾಪ್ ಅಲ್ಲಿ ಸ್ಕೆಚ್ ಅಲ್ಲಿ ನಮ್ಗೆ ಚಿಕ್ಕದಿಸಿಕೆ ಅಂತ ಇತ್ತು ಸರ್. ಆ ಚಿಕ್ಕದಿಸಿಕೆ ಅಲ್ಲಿ ನಮ್ಗೆ ಅವಾಗ ಕಲ್ಕೆರೆ ಆಡಿ ಅಂತ ಇವಾಗ ಮ್ಯಾಪ್ ಅಲ್ಲಿ ಕಲ್ಕೆರೆ ಆಡಿ ಅಂತಾನೆ ಬರೋದು. ಅಲ್ಲಿಂದ ನಮ್ಗೆ ನೇರವಾಗಿ ರೋಡ್ ಇದೆ ಸರ್. ಇವರು ಏನ್ ಮಾಡ್ದಂದ್ರೆ ಆ ಕಡೆ ಖಾಸಗಿ ವ್ಯಕ್ತಿ ಅದ ಆಂಧ್ರದವರು ರಮಣ್ ಕುಮಾರ್ ರೆಡ್ಡಿ ಅನ್ಬಿಟ್ಟು, ಮತ್ತೆ ಈ ಕಡೆ ಪಕ್ಕದಲ್ಲಿ ಗೌಡರು ಒಂದು 3-4 ಜನ ಇದ್ದಾರೆ, ಮತ್ತೆ ಕೇರಳ ಒಂದು 4-5 ಜನ ಇದ್ದಾರೆ. ಅವರು ಏನ್ ಮಾಡ್ದೆ ಅಂದ್ರೆ ನಿಮ್ಗೆ ಈ ಮಧ್ಯದಲ್ಲಿ ರೋಡ್ ಬೇಡ, ಇವತ್ತಿಂದ ಬಳಸ್ಕೊಂಡ್ ಬರಕ್ ಆಗಲ್ಲ, ಆಗ ನಾವಿಲ್ಲೇ ನಿಮ್ಗೆ ರೋಡ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಒಂದು ತಿರುಗಾಡಕ್ಕೆ ಒಂದು ರೋಡ್ ವ್ಯವಸ್ಥೆ ಕೂಡ ಅವರು ಬಿಟ್ಕೊಟ್ರು ಆ ಜಾಗದಲ್ಲಿ. ಯಾಕಂದ್ರೆ ಪ್ಲಾನ್ ಪ್ರಕಾರ ನಮ್ಗೆ ಅದೆಲ್ಲ ರೋಡ್ ಅವ್ರ ಜಮೀನಲ್ಲೇ ಹೋಗ್ಬೇಕು ಸರ್. ಇವಾಗ ಏನಾಗಿದೆ, ಅವ್ರ ಅಷ್ಟಕ್ಕೆ ಬಿಟ್ಕೊಟ್ಬಿಟ್ಟು ಏನ್ ಮಾಡಿದ್ರು ಇದು ಟ್ರೆಂಚ್ ಅನ್ನ ತೆಗೆದು ಕಮ್ಮಿ ಆಗಿದೆ. ಇವಾಗ ಅದು ಮಳೆಗೆ ಕುಸ್ತು ಈಗ ಟ್ರೆಂಚ್ ಆಗಿದೆ ಸರ್. ಇವಾಗ ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ, ಆ ಮರ ಮತ್ತೆ ಬಿದಿರುಗಳನ್ನ ಕೂಡ ಅಲ್ಲಿ ನೆಟ್ಬಿಟ್ಟಿದ್ದಾರೆ ಸರ್ ಇವಾಗ. ಹಾಗಾದನ್ನ ನಾನು ತಹಸೀಲ್ದಾರ್ ಅವ್ರಿಗೆ ನಾನು ಅದನ್ನ ರಿಕ್ವೆಸ್ಟ್ ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಲೈವ್ ಆಗಿ ಕೂಡ ನಾವು ಅದು ಮಾಡಿ ಅದನ್ನ ಬಿಟ್ಟಿದ್ವಿ ಸರ್. ಹಾಗಾಗಿ ಅದೊಂದು ವಿಷಯ ಒಂದಿದೆ ಸರ್. ಆಮೇಲೆ ನಮ್ಗೆ ಈ ಮನೆಗಳು ಅದು ಒಂದಷ್ಟು ಬಂದಾಗ ಕರೆಕ್ಟ್ ಆದ ಒಂದು ಕಾಮಗಾರಿಗಳು ಮಾಡೋ ಅಂತವ್ರು ಅಲ್ಲಿ ಇಲ್ಲ. ಒಂದು ಅವ್ರ ಕಾಟಾಚಾರಕ್ಕೆ ಬಂದು ಆ ಮನೆಗಳನ್ನ ಇಷ್ಟ ಬಂದಾಗಿ ಮಾಡಿ ಹಾಗೆ ಬಿಟ್ಬಿಟ್ಟು ಹೋಗಂತ ಒಂದು ವ್ಯವಸ್ಥೆಗಳಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ದಯಮಾಡಿ ಅದೊಂದಕ್ಕೆ ಏನಾದ್ರು ಮಾಡ್ಬೇಕು. ಮತ್ತೆ ರೋಡ್ ತುಂಬಾ ಅಗತ್ಯವಾಗಿರೋದ್ರಿಂದ ನಮ್ಗೆ ರೋಡ್ ಬೇಕು ಸರ್. ಇತಿಹಾಸದಲ್ಲಿ ನಮ್ಗೆ ಕಾಡಿಂದ ಹೊರಗಡೆ ಬಂದಾಗ ಇದೇ ನಾವು ನೋಡ್ತಾ ಇರೋದು ಡಾಂಬರ್ ರೋಡ್ ನಮ್ಗೆ ಆಗ್ತಾ ಇರೋದು ಅಂದ್ರೆ ಇದೊಂದು ಖುಷಿ ವಿಚಾರ ಸರ್. ಇದು ಏನಿದೆ ಸರ್ ಅಲ್ಲಿ ಅಲ್ಲಿಂದ ನಮ್ಗೆ ನಡಡಿಯಿಂದ ಕೆಬ್ಬೆಪುರ A, B ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಬಿದ್ರು ಅವರು ತೋಟ ಎಲ್ಲ ಖಾಸಗಿ ವ್ಯಕ್ತಿಗಳು ತೋಟ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತದೆ ಹೋಗ್ತೇವೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೈಟು 9:00-9:30 ಗಾಡಿಗೆ ಬಂತು ಅಂದ್ರೆ 10 ಬಂತು ಅಂದ್ರೆ ಅಲ್ಲಿ ಆನೆಗಳು ತುಂಬಾ ಇರ್ತವೆ ಬಿದ್ರು ಇರೋದ್ರಿಂದ.
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಶ್ರೀಧರ್ ಅವರೇ.
0: ಸರ್ ಶ್ರೀಧರ್ ಅವರೇ, ತಾವ್ ಹೇಳ್ದಂಗೆ PM ಜನ್ಮನ್ ಯೋಜನೆ ಅಡಿ 9 ಇಲಾಖೆ ಸುಮಾರು 11 ಕಾರ್ಯಕ್ರಮಗಳು ಇಂಟರ್ವೆನ್ಷನ್ ಅಲ್ಲಿ ಈ ಯೋಜನೆ ಜಾರಿಗೆ ಬಂದಿದೆ. ಸೊ ಅದರಲ್ಲಿ ಜೇನು ಕುರುಬರು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೀವು ಹೇಳದಂಗೆ ರಸ್ತೆದು ಒನ್ ಆಫ್ ದ ಕಾಂಪೋನೆಂಟ್,

0: ಅಲ್ಲಿ. ಸೊ ಈಗ ಅದನ್ನ ನೀವು ಹೇಳಿರೋದ್ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ನಡಾಡಿ ಏನು ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನೀವು ಇದ್ರ ಬಗ್ಗೆ ನೀವು ತಹಸೀಲ್ದಾರ್ ಕೊಟ್ಟಿದ್ದೀರ, ಆದರೂ ಸಹ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಇದಕ್ಕೆ ಅಧಿಕಾರಿ ಇರ್ತಾರೆ, ಪಿ ಎಂ ಜನ್ಮನ್ನ ಇದು ನೋಡೋದು ಟ್ರೈಬಲ್ ವೆಲ್ಫೇರ್ ಆಫೀಸರು, ಅವ್ರ ಗಮನಕ್ಕೆ ತರ್ತೀನಿ, ಮಲ್ಲೇಶ್ ಅಂತ ಇರ್ತಾರೆ. ಸೊ ನಿಮಗೆ ನಂಬರ್ನೂ ಕೊಟ್ಟಿರ್ತೀನಿ, ಹೆಚ್ಚಿನ ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ರಸ್ತೆ ತೆರವು ಬಗ್ಗೆ ಇದು ಮೂರ್ನಾಲ್ಕು ಇಲಾಖೆಯವ್ರು ಸೇರಿ ಮಾಡುವಂಥದ್ದು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಯಾರು ಏಜೆನ್ಸಿ ಇದ್ದಾರೆ ರಸ್ತೆ ನಿರ್ಮಾಣದು, ಸೊ ಇವರು ಮೂರು ಪಿ ಡಬ್ಲ್ಯೂ ಡಿ ಇರ್ಬೋದು. ಸೊ ಇವರೆಲ್ಲ ಸೇರಿ ಇದನ್ನು ಮಾಡ್ತಾರೆ. ನಾನು ಇದನ್ನು ಸಂಬಂಧಪಟ್ಟಂತೆ ಆ್ಯಕ್ಷನ್ ಟೇಕನ್ ಮಾಡ್ತೀನಿ. ಮತ್ತು ಪಿ ಎಂ ಜನ್ಮನಲ್ಲಿ ಇವಾಗ ಏನು ಮನೆ ಮಂಜೂರಾಗಿದೆ, ಸೊ ಈ ಹಿಂದೆ 2 ಲಕ್ಷ ಯೂನಿಟ್ ಕಾಸ್ಟ್ ಇತ್ತು, ಈಗ ಅದನ್ನು ರಿವೈಸ್ ಮಾಡಿದ್ದಾರೆ, 4.5 ಮಾಡಿದ್ದಾರೆ. ಸೊ ಈಗ ನಮ್ಮ ಮೊದಲನೇ ಕರೆಯವರು ಮಾಡ್ದಂಗೆ, ಸೊ ಮೊದಲನೇ ನಾವು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ನಂತರ ಇವಾಗ ಲಿಂಟಲ್ ರೂಫ್ ಆಗಿರೋರಿಗೆ ಆಡಿಟ್ ಆಗಿ ಎರಡನೇ ಕಂತು ಮತ್ತು ಅಂತಿಮ ಕಂತು ರಿಲೀಸ್ ಆಗಿಲ್ಲ. ಸೊ ಇದನ್ನು ಮಾಡ್ತೀವಿ. ಮತ್ತು ಕೆಲವರೆಲ್ಲ ಈ ಪಿ ಎಂ ಜನ್ಮನ ಟ್ರೈಬ್ ಅಂಬೇಡ್ಕರ್ ಆವಾಸ್ ಯೋಜನೆ, ಅದು 4.5 ಲಕ್ಷ ಅದು ಯೂನಿಟ್ಟು. ಸೊ ಅಲ್ಲಿ ಏನಾಗಿದ್ರೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿದ್ದೀರಾ, ಅಂದರೆ ಅವರು ಏಜೆನ್ಸಿ ಒಂದು 30-40 ಜನ ಸೇರಿಬಿಟ್ಟು ಒಂದು ಏಜೆನ್ಸಿ ಫಿಕ್ಸ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಮಾಡ್ತಾ ಇದ್ದೀರಾ. ಸೊ ಅದು ಏನಂದರೆ ಅನ್ಅಫಿಷಿಯಲಾಗಿ ನೀವು ಮಾಡ್ಕೊಂಡಿರೋದು ಆ ಖಾಸಗಿ ವ್ಯಕ್ತಿಗಳನ್ನ, ಬಟ್ ಸರ್ಕಾರದ ಒಂದು ಕಾರ್ಯಕ್ರಮ ಏನು ಅದು ಎಸ್ ಓ ಪಿ ಅಂದರೆ ಸ್ವಂತ ನೀವು ಓನ ಕಟ್ಸ್ಕೋಬೇಕು, ನಿಮ್ಗೆ 4.5 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಸೊ ನಿಮ್ಮ ಒಂದು ಖಾಸಗಿ ವ್ಯಕ್ತಿಗಳ ನಿಮ್ಮ ಪರ್ಸ್ನಲ್ ಒಡಂಬಡಿಕೆ. ಸೊ ಆದರೂ ಸಹ ನಾವು ಇಲಾಖಾಧಿಕಾರಿಗೆ ಗಮನಕ್ಕೆ ತರ್ತೀನಿ ಅದನ್ನು, ಆ ರೀತಿ ಯಾರಿದ್ದಾರೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳ್ತೀವಿ. ನಾವು ಕೆಲವು ಕಡೆ ಹೋಗಿದ್ದು ಮೇಟಿ ಕುಪ್ಪಿ ಆ ಕಡೆ ಎಲ್ಲ ಚೆನ್ನಾಗಿ ಕಟ್ಕೋತಾ ಇದ್ದಾರೆ, ಮತ್ತು ಆ ಏಜೆನ್ಸಿನೂ ಚೆನ್ನಾಗಿ ಕಟ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾರೆ ಆಡಿ ಜನ. ಬಟ್ ನೀವು ಹೇಳ್ದಂಗೆ ನಿಮ್ಮ ಕೆಬ್ಬೆಪುರ ಆಡಿ ಸುತ್ತಮುತ್ತ ಏನಿದೆ ಸಮಸ್ಯೆಗಳು ಅದನ್ನು ಮಹೇಶ್ ಅವ್ರು ಕಳಿಸ್ತೀನಿ, ಟ್ರೈಬಲ್ ವೆಲ್ಫೇರ್ ಆಫೀಸರು ತಾಲೂಕ್ನವ್ರು ಇದ್ದಾರೆ. ಸೊ ಆ ಸಮಸ್ಯೆಗಳನ್ನ ಅವ್ರಿಗೆ ಗಮನಕ್ಕೆ ತರ್ತೀನಿ. ಸೊ ಇದನ್ನು ನಾನು ಸಂಬಂಧಪಟ್ಟಂಥವ್ರ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ರೀತಿ ನಾವು ಕ್ರಮ ವಹಿಸ್ತೀವಿ.
1: ಅದೊಂದು ದಯಮಾಡಿ ತಹಸೀಲ್ದಾರ್ ಅವರು ನಾವೊಂದು ರಿಕ್ವೆಸ್ಟ್ ಕೊಟ್ಟು

0: ಇದಿದೆ ಸರ್ ಅವ್ರು.
1: ಇಲ್ಲ ಇಲ್ಲ, ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಾನು ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನೇ ಕಳಿಸ್ತೀನಿ ನಿಮ್ಮಲ್ಲಿಗೆ.
0: ಸರಿ ಸರ್,
1: ಥ್ಯಾಂಕ್ ಯು. ಓಕೆ ಓಕೆ, ಧನ್ಯವಾದಗಳು ಶ್ರೀಧರ್ ಅವ್ರಿಗೆ ಕರೆ ಮಾಡಿದ್ದೆ.
0: ಓಕೆ
2: ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಏನೊಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನೋ ಒಂದು ನಾಲ್ಕು ಹಂತಗಳಲ್ಲಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಸರ್. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ರೈತರಿಗೆ ಸಹಾಯವಾಗ್ತಕ್ಕಂಥ ಏನಾದ್ರು ಪ್ರಮುಖ ಯೋಜನೆಗಳೇನಾದರೂ ಇದೆಯಾ ಹೇಗೆ ಸರ್?
1: ಸೊ ಈಗ ನಾವು ನೀವು ಚರ್ಚೆ ಮಾಡಿದಂಗೆ ಕಳೆದ ಒಂದು ವಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡಿದ್ದೀರಾ, ಆ ಸಂದರ್ಭದಲ್ಲಿ ಅವರು ಹೇಳಿರ್ಬೋದು. ಸೊ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಸುಮಾರು ಕೇಂದ್ರ ಸರ್ಕಾರದ್ದು 8 ಕಾರ್ಯಕ್ರಮ ಇದೆ, ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ್ದು 8 ಕಾರ್ಯಕ್ರಮ ಇದೆ. 16 ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಗೆ ಗೊತ್ತಿರಂಗೆ ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣ ಯೋಜನೆ ಇರ್ಬೋದು, ಮತ್ತು ಮಣ್ಣು ಪರೀಕ್ಷೆ ಇರ್ಬೋದು, ಈ ರೀತಿ ಅನೇಕ ವಿಧವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿದೆ. ಸೊ ಇದನ್ನ ಇವಾಗ ಏನ್ ಮಾಡಿದಾರೆ ಅಂದ್ರೆ, ಮೊದಲಂಗೆ ಮ್ಯಾನ್ಯುವಲ್ಲಿ ಅರ್ಜಿ ತಗೊಳ್ಳೋದು, ಸಂಬಂಧಪಟ್ಟಂತ ಫಲಾನುಭವಿಗೆ ಏನೋ ಒಂದು ಸಬ್ಸಿಡಿ ಕೊಡೋದು ಆ ರೀತಿ ಇತ್ತು. ಬಟ್ ಇವಾಗ ಆನ್ಲೈನ್ ಸಿಸ್ಟಮ್ ಮಾಡಿರೋದ್ರಿಂದ ಸೊ ಯಾವುದೇ ಒಂದು ನೀವು ಯೋಜನೆಯಲ್ಲಿ ಸವಲತ್ತು ಪಡ್ಕೋಬೇಕಾದ್ರೆ ನಿಮಗೆ ಬೇಕಾದಂತ ಯೋಜನೆಗಳ ಕುರಿತು ಆನ್ಲೈನ್ ನೀವು ಅರ್ಜಿ ಸಲ್ಲಿಸಿದ್ರೆ ಸೊ ಬೇಸ್ಡ್ ಆನ್ ಸೀನಿಯಾರಿಟಿ ಮತ್ತೆ ಆದ್ಯತೆ ಪ್ರಕಾರ ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಈ ಯೋಜನೆಗಳ ಸದುಪಯೋಗನ ಪಡಿಸ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಕೃಷಿ ಇಲಾಖೆ RSKಗಳಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಮತ್ತೆ ನಾವು EC ಕಾರ್ಯಕ್ರಮದಲ್ಲಿ ಹ್ಯಾಂಡ್ ವಿಲ್ಸ್ ಮಾಡಿಸಿದ್ವಿ, ಮತ್ತೆ ನೀವು RSKಗೆ ಹೋದ್ರೆ ಅಲ್ಲಿ ನಮ್ಮ ಕೃಷಿ ಸಖಿಯರು ಅಂತ ಇರ್ತಾರೆ, ಅವರು ನಮ್ಮ NRLM ಅವರ ಸ್ತ್ರೀಶಕ್ತಿ ಸಂಘದ ಸದಸ್ಯರಾಗಿರ್ತಾರೆ, ಅವರು ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರ ಹತ್ರ. ಅವ್ರಿಗೆ ನಾವು 9 ಹಂತದಲ್ಲಿ ತರಬೇತಿ ಕೊಟ್ಟಿದ್ದೀವಿ ಯೋಜನೆಗಳ ಬಗ್ಗೆ, ಮತ್ತೆ ಸರ್ಕಾರದ ಸವಲತ್ತುಗಳ ಬಗ್ಗೆ, ಮತ್ತೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಪೂರ್ಣ ಮಾಹಿತಿ ಅವ್ರಿಗೆ ಅರಿವಿರುತ್ತೆ. ಸೊ ತಾವು ಅವರನ್ನು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ಪುಟ್ ಸಬ್ಸಿಡಿ ಇರ್ಬೋದು, ಮತ್ತೆ ಕೃಷಿ ಸಾಧನ ಸಲಕರಣೆಗಳಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ, ಕೃಷಿ ಭಾಗ್ಯ ಯೋಜನೆ, ಪ್ರತಿಯೊಂದು ಸಿಗುತ್ತೆ. ಸೊ ದಯವಿಟ್ಟು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಒಂದು ಕಳಕಳಿ ಮನವಿ ಮಾಡ್ಕೊಳ್ತೇನೆ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
3: ಹಲೋ ಸರ್.
2: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮಲ್ಲೇಶ್ ಅವ್ರು ಎಲ್ಲಿಂದ ಮಾತನಾಡ್ತಿದ್ದೀರಾ?
3: ಮಚ್ಚೂರ ಹಾಡಿಯಿಂದ ಮಾತಾಡ್ತಾರೆ ಸರ್.
2: ಹಾ ಮಲ್ಲೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್, ನಮ್ಮ ಹಾಡಿಗಳಿಗೆ ಒಂದು ರಸ್ತೆ ಸರಿ ಇಲ್ಲ, ರಸ್ತೆಗೆ ಮಳೆಗಾಲದಲ್ಲಂತೂ ಹೋಗಕ್ಕ ಅತಿ ಕಲ್ಲು ಮಣ್ಣು ಏನು ಹಾಕಿರ ಒಂದು ಕಾಲ್ದಾರಿ ತೀರಾ ಇರೋದು. ಸೊ ಅದೊಂದೇ ವ್ಯವಸ್ಥೆ ಆಗ್ಬೇಕು ಸರ್. ಮತ್ತೆ ಮನೆ ಆಗಿಲ್ಲ ಹಾಡಿಗಳಲ್ಲಿ, ಸೊ ಮನೆಗೆ ಬಹಳ ಪ್ರಾಬ್ಲಮ್ ಇರೋದು. ಅಂದ್ರೆ ಈಗ ಕೆಲವು ಮನೆಗಳು ಟಾರ್ಪಲ್ ಇದೆ, ಕೆಲವು ಮನೆಗಳು ಹುಲ್ಲಿಂದ ಕೌನ್ಸ್ಕೊಂಡಿರೋದು, ಟಾರ್ಪಲ್ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಬಾರಿ ಒಳ್ಳೇದು ಸರ್.
2: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಲ್ಲೇಶ್ ಅವರೇ.
1: ಮಲ್ಲೇಶ್ ಅವರೇ ನಮಸ್ಕಾರ. ಈಗ ರಸ್ತೆ ಅಭಿವೃದ್ಧಿ ಅಂತ ನೀವು ಹೇಳಿದಿರಿ, ಈ ರಸ್ತೆಯಲ್ಲಿ 4-5 ವಿಧ ಇದೆ. ಒಂದು ಫಾರೆಸ್ಟ್ ವ್ಯಾಪ್ತಿಲಿ ಬರೆದ್ರೆ ಫಾರೆಸ್ಟ್ ನಿರ್ವಹಣೆ ಮಾಡ್ತಾರೆ, PWD ವ್ಯಾಪ್ತಿಗೆ ಬಂದರೆ PWD ಇಲಾಖೆ ಅವ್ರು ಮಾಡ್ತಾರೆ, PRED ಅಂದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಂದರೆ ಅವ್ರದ್ರ ನಿರ್ವಹಣೆ ಮಾಡ್ತಾರೆ, ಇರಿಗೇಷನ್. ಸೊ ಹಾಗಾಗಿ ಐ ಥಿಂಕ್ ನಿಮ್ಮದು ಮಚ್ಚೂರ್ ಆಡಿ ಅಂದರೆ ಇನ್ಸೈಡ್ ದ ಫಾರೆಸ್ಟ್ ಇರಬೇಕು, ಫಾರೆಸ್ಟ್ ಅರಣ್ಯ ವ್ಯಾಪ್ತಿಲಿ ಬರ್ತಕ್ಕಂಥದ್ದು. ಸೊ
3: ಫಾರೆಸ್ಟ್ ಫುಲ್ ಒಳಗಡೆ ಬರಲ್ಲ ಸರ್, ಜನರಲ್ ಪಕ್ಕದಲ್ಲಿ ಬರೋದು.
1: ಓಕೆ, ಆ ರೀತಿ ಇದ್ರೆ ನಾವು ಈ TSP ಸ್ಕೀಮ್ ಅಲ್ಲಿ ನಿಮ್ಗೆ CC ರಸ್ತೆ ಅಥವಾ ಆಸ್ಫಾಲ್ಟ್ ಅಥವಾ ಮೆಟ್ಲಿಂಗ್ ಯಾವ್ದಾದ್ರು ರಸ್ತೆ ಮಾಡ್ಬೋದು. ಸೊ ಇದನ್ನ ನಾನು ಮಹೇಶ್ ಅವ್ರು ಕೇಳ್ತೀನಿ, ನಿಮ್ ನಂಬರ್ ಕೊಟ್ಟು ಯಾವ ರಸ್ತೆ ಅಂತ. ಅದು ಯಾಕೆಂದ್ರೆ ಸುಮ್ಮನೆ ಜನರಲ್ ಆಗಿ ನಾವು ಹೇಳೋದು ಚೆನ್ನಾಗಿರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಅದು ಯಾರು ಲಿಮಿಟ್ಗೆ ಬರುತ್ತೆ, ಎಲಿಜಿಬಲ್ ಇದೆಯಾ, ಫಾರೆಸ್ಟ್ನವ್ರ ಅನುಮತಿ ಸಿಕ್ಕಿದೆಯಾ, ಸಿಕ್ಕಿದ್ರೆ ಖಂಡಿತ ಅದಕ್ಕೆ ಗ್ರ್ಯಾಂಡ್ ಸ್ಕೇಮ್ ಸಮಸ್ಯೆ ಇಲ್ಲ. ನಮಗೆ ಸಾಕಷ್ಟು SCP TSP ಅನುದಾನ ಬರ್ತಾ ಇದೆ. ನಾನು ಹೇಳಿದ್ನಲ್ಲ, ಈಗ 9 ಇಲಾಖೆ PM ಜನ್ಮನಲ್ಲಿ ಏನು ರಸ್ತೆ ಇರ್ಬೋದು, ಮತ್ತು ಕುಡಿಯೋ ನೀರಿರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಸ್ಕೂಲ್ಗಳಿರ್ಬೋದು, ಈ ರೀತಿ ಸೌಲಭ್ಯ ಕಲ್ಪನೆ ಮಾಡೋಕ್ಕೆ PM ಜನ್ಮನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ಹೇಳಿದೆ ಮನೆಗಳದ್ದು ಪ್ರಾಬ್ಲಮ್ ಅಂತ. ಈಗ ಆಲ್ರೆಡಿ ನಮ್ಮ ತಾಲೂಕಿಗೆ

0: ಈಗ ಶ್ರೀಕೋಟೆ ತಾಲೂಕು 508 ಮನೆ ಸ್ಯಾಂಕ್ಷನ್ ಆಗಿ 386 ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನೂ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿಲ್ಲ ಅಡ್ವಾನ್ಸ್ ತಗೊಂಡು. ಸೊ ಇದು ಒಂದು ಕಟ್ಟೆ ಇರಲಿ. ಇನ್ನೊಂದು ಕಡೆ ನಿಮ್ಮ ಮಚ್ಚೂರು ಆಡಿಲ್ಲ ಏನಾದ್ರು ಎಲಿಜಿಬಲ್ ಇದ್ರೆ, ಅಂದರೆ ಅವ್ರಿಗೆ ಜಾಗ ಅವ್ರ ಹೆಸರಲ್ಲೇ ಇದ್ರೆ ಮತ್ತೆ ಅವರು ಅಲ್ಲಿ ಏನಾದ್ರು ಗುಡಿಸ್ಲಿದ್ರೆ. ಈಗ ನಮ್ಮಲ್ಲಿ ಸರ್ವೆ ಆಗಿದೆ ಈಗ ಇತ್ತೀಚೆಗೆ ಕಳೆದ ಒಂದು ವರ್ಷದಿಂದ, ನಿಮ್ಗೆಲ್ಲ ಗೊತ್ತಿರ್ಬೋದು ವಸತಿ ರೈತರು ನಿವೇಶನ ರೈತರು ಅಂತ ಸರ್ವೆ ಆಗಿದೆ. ಆ ಪ್ರಕಾರವಾಗಿ ಕೋಟೆದಲ್ಲೇ 9,200 ಮನೆ ವಸತಿ ರೈತರು ನಿವೇಶನ ರೈತರು ಇದ್ದಾರೆ. ಅದೇ ರೀತಿ ಸರಗೂರು ತಾಲೂಕಲ್ಲಿ 5,500 ಫಲಾನುಭವಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ. ಆಡಿಟ್ ಅಂದರೆ ಅವ್ರಿಗೆ ಸ್ವಂತ ಜಾಗ ಇದೆಯಾ, ಅವ್ರ ಹೆಸರಲ್ಲೇ ಇದೆಯಾ, ಅಥವಾ ಬಾಡಿಗೆ ಮನೇಲಿ ಇದ್ದಾರೆ. ಈ ರೀತಿ ಅದನ್ನ ಆಡಿಟ್ ಮಾಡಿದ ನಂತರ, ಅದು ಅಪ್ರೂವಲ್ ಆದ ನಂತರ, ಸೊ ಈಗ ಹೊಸದಾಗಿ ಯಾವ್ಯಾವುದು ಮನೆ ಸ್ಯಾಂಕ್ಷನ್ ಆಗುತ್ತೆ, ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಾಗುತ್ತೆ, PM ಜನ್ಮನಲ್ಲಾಗುತ್ತೆ. ಸೊ ಆ ಮಂಜೂರಾತಿ ಟಾರ್ಗೆಟ್ ಕೋಟ್ ನಂತರ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈಗ ಸರ್ವೆ ಮಾಡಿ ಅವರಿಗೆ ಮನೆಯನ್ನು ವಿವಿಧ ಹಂತದಲ್ಲಿ ಕೊಡುವಂಥ ಒಂದು ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇವಾಗ ನಮ್ಮ ಮನೆ ಕೊಡೋದೇನು ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಸೊ ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಇದೆ ಆ ಪಟ್ಟಿಲಿ ಈಗ ಏನು ಮಾಡಿದ್ದಾರೆ ಸರ್ವೆ, ಆ ಪಟ್ಟಿಲಿ ನೀವು ಹೇಳಿರೋಂಥ ಫಲಾನುಭವಿಗಳು ಇದ್ದರೆ ಖಂಡಿತ ಅವ್ರಿಗೆ ಮನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಹೇಳ್ತೀನಿ ಮಹೇಶ್ ಅವ್ರಿಗೆ. ಸೊ ಸರ್ವೆ ಮಾಡಿ ಫಲಾನುಭವಿಗಳು ಅದರಲ್ಲಿ ಇದಾರ ಸರಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕಾಗುತ್ತೆ.
1: ಓಕೆ,
2: ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ.
1: ಸರ್ ಇನ್ನೊಂದು,
2: ಹಲೋ, ಹಾಂ ಹೇಳಿ ಹೇಳಿ.
1: ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿರೋದು ಸರ್, ಇದು ಈ ಟ್ರೆಂಚ್ ಹೊಡೆದಿದ್ರು ಸರ್, ಟ್ರೆಂಚ್ ಆನೆಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಟ್ರೆಂಚ್ ಹೊಡೆದಿದ್ರು, ಅದು ಗೋಗಪ್ಪುರ ಮತ್ತೆ ಮಜ್ಜೂರು ಹಾಡಿ ಬಂದಿರೋಂತ ಲೈನ್ ಅದ್ರಲ್ಲಿ, ಹಲೋ,
2: ಹೇಳಿ ಹೇಳಿ, ಕೇಳಿಸ್ತಾ ಇದೆ.
1: ಅದ್ರಲ್ಲಿ ಸರ್ ಏನಾಗಿದೆ ಅಂತಂದ್ರೆ, ಈ ಆ ಟ್ರೆಂಚ್ ಮಣ್ಣು ಎಲ್ಲ ಕುಸ್ತೋಗಿದೆ, ಅದ್ರ ಮಣ್ಣು ತರಿಸ್ಕೊಡಿ ಅಂತ ನಾವು ಆರ್ಎಫ್ಅವ್ರನ್ನ ಕೇಳಿದ್ದೆ. ಅವ್ರೇನಂದ್ರೆ ಬಜೆಟ್ ಏನಿಲ್ಲ ಮನೆ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಇಕ್ಕಟ್ಟು ಸರ್, ಸಂಜೆ 6 ಗಂಟೆ ಇತ್ತು ಅಂದ್ರೆ ಆನೆಗಳು ಅದೇ ಜಾಗದಲ್ಲಿ ಇರ್ತದೆ. ಒಂದು ಅಲ್ಲಿ ಟ್ರೆಂಚ್ ಹೋಗಿದೆ ಸರ್, ಒಂದು ಕೆರೆ ಇದಲ್ಲಿ ಆಲ್ರೆಡಿ ಟ್ರೆಂಚ್ ತಗಿದ್ರ ಮುಂದೆ ತರಿಸ್ಕೊಟ್ರೆ ಸರ್ ಅಷ್ಟೇ.
0: ಓಕೆ, ಇದು ಅದೇ ನಮ್ಮ ನೇರವಾಗಿ ಆನೆಕೆ ಕಂದಕ ಇದೆಲ್ಲ ನಿರ್ವಹಣೆ ಮಾಡೋದು ಫಾರೆಸ್ಟ್ ಇಲಾಖೆನೇ, ವೈಲ್ಡ್ ಫಾರೆಸ್ಟು. ಸೊ ಅವರು RFO ಏನು ಹೇಳಿದ್ದಾರೆ, ಅದು ಅನುದಾನ ಕೊರತೆ ಮತ್ತೊಂದು ಮಗದೊಂದು ಏನೇ ಇದ್ರೂ, ಸೊ ತುಂಬ ಎಸೆನ್ಷಿಯಲ್ ಇದ್ದರೆ ಅವರು ಮಾಡ್ಬೋದು, ಬೇರೆ ಬೇರೆ ಸ್ಕೀಮ ಇದೆ. ಸೊ ಆದರೂ ಇದ್ರ ಗಮನ ಸಂಬಂಧಪಟ್ಟಂಥ DFO ಅವ್ರಿಗೂ ನಾವು ಲೆಟರ್ ಬರೆದು ತಿಳಿಸ್ತೀವಿ.
2: ಓಕೆ, ಧನ್ಯವಾದಗಳು ಮಲ್ಲೇಶ್ ಕರೆ ಮಾಡಿದ್ದೆ. ಸರಿ, ತಾವು ಮಾತನಾಡ್ತಾ ಇದ್ರಿ ಈಗ ರೈತರಿಗೆ ಸಹಾಯ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಜೊತೆಗೆ ರೈತರು ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇರಿ. ಸರ್, ಅದೇ ರೀತಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ಮುಖಾಂತರ ಏನೇನು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಸರ್?
0: ಮಹಿಳೆಯ ಸಬಲೀಕರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಅಂದರೆ NRLM. ಸೊ ಅದನ್ನು ನಾವು ಸಂಜೀವಿನಿ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಈ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11,755 ಸಂಘಗಳು ರಚನೆಯಾಗಿದೆ. ಸುಮಾರು 220,000 ಮಹಿಳಾ ಸದಸ್ಯರಿದ್ದಾರೆ. 11,755 ಸಂಘಗಳು, ಸುಮಾರು 220,000 ಮಹಿಳಾ ಸದಸ್ಯರು. ಸೊ ಇವರಿಗೆಲ್ಲ ನಾವು ವಿವಿಧ ಯೋಜನೆಯಡಿ ನಾವು ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯಧನ ನೀಡ್ತಾ ಇದ್ದೀವಿ. ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಮುದಾಯ ಬಂಡವಾಳ ವಂತಿಕೆ ಅಂತ ಕೊಡ್ತೀವಿ, ಅದನ್ನು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸುಮಾರು 125,000 ಅನುದಾನವನ್ನು ಆ ಸಂಘಕ್ಕೆ ಕೊಡ್ತೀವಿ. ಆ ಸಂಘದಲ್ಲಿರ್ತಕ್ಕಂಥ ಸದಸ್ಯರು ಯಾರಿಗೆ ಅವಶ್ಯಕತೆ ಇದೆ ಅವರ ಚಟುವಟಿಕೆಗಳ ಆಧಾರದ ಮೇಲೆ, ಈ ಕೆಲವರು ಮರಿ ಕುರಿ ಸಾಕ್ತಾರೆ, ಕೆಲವರು ಜೇನು ಕೃಷಿ ಮಾಡ್ತಾರೆ, ಕೆಲವರು ಹೂ ಕಟ್ತಾರೆ, ಕೆಲವರು ಅಂಗಡಿ ಇಟ್ಕೊಂಡಿರ್ತಾರೆ, ಬಳೆ ಶಾಪ್ ಇಟ್ಕೊಂಡಿರ್ತಾರೆ. ಈ ರೀತಿ ಅವರ ಆಕ್ಟಿವಿಟಿಗೆ ಸಂಬಂಧಪಟ್ಟಂಥ ಒಂದು ಪೂರಕವಾಗಿ ಈ ಅನುದಾನವನ್ನು ಅವರು ಆ ಸಂಘದಲ್ಲೇ ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ಅನುದಾನವನ್ನು ಬಳಕೆ ಮಾಡ್ಕೊಂಡು ಇದು ಒಂದು.

0: ಜೊತೆಗೆ ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತೀವಿ ಸಂಘಗಳಿಗೆ, ಅದು ಸುಮಾರು 30,000 ಇರುತ್ತೆ. ಸ್ಟಾರ್ಟಿಂಗ್ ಆಕ್ಟಿವಿಟಿಗೆ ಏನೆಲ್ಲ ಬೇಕು ಅವ್ರಿಗೆ, ಒಂದು ಚೇರ್ ಬೇಕು, ಟೇಬಲ್ ಬೇಕು, ಒಂದು ಯಾವುದಾದ್ರು ಬುಕ್ಸ್ಗಳು ಖರೀದಿ ಮಾಡೋ, ಇದಕ್ಕೆಲ್ಲ ಪೂರಕವಾಗಿ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಹ ಕೊಡ್ತೀವಿ. ಇದ್ರ ಜೊತೆಗೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಈ ಗ್ರಾಮ ಪಂಚಾಯತಿಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಅಂತ ಹೇಳ್ತೀವಿ, ಅದನ್ನು ಸಹ ಮಹಿಳೆಗೆ ಕೊಡ್ತಾ ಇದ್ದೀವಿ ನಿರ್ವಹಣೆ. ಸೊ ನಮ್ಮಲ್ಲಿ ಇವಾಗ 256 ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಬ್ಬರು ಮಹಿಳೆಯರ ಸದಸ್ಯರನ್ನ ಆಯ್ಕೆ ಮಾಡಿ, ಯಾರು ವಾಲಂಟಿಯರ್ಗೆ ಬರ್ತಾರೆ ಈ ಡ್ರೈವಿಂಗ್ ಕಲಿಯೋದಕ್ಕೆ ಮತ್ತು ವೆಹಿಕಲ್ ನಿರ್ವಹಣೆ ಮಾಡೋದಕ್ಕೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ, ಆ ಮಹಿಳಾ ಸದಸ್ಯರಿಗೆ ನಾವು ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ತರಬೇತಿ ಕೊಟ್ಟು ಅವರಿಗೆ ನಾವು ಇವಾಗ ಡಿ ಎಲ್ ಸಹ ಕೊಟ್ಟಿದ್ವಿ. ಈಗ ಆ ಪೈಕಿ 256 ಗ್ರಾಮ ಪಂಚಾಯತಿಯಲ್ಲಿ 93 ಜನ ಇವಾಗ ಆಲ್ರೆಡಿ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರೇ ವೆಹಿಕಲ್ ತಗೊಂಡೋಗಿ ಅವರನ್ನೇ ಸಂಗ್ರಹಣೆ ಮಾಡ್ತಾರೆ, ಅವರೇ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ. ಇನ್ನೊಂದು ಕಡೆ ಅವರು ಪಾರ್ಟ್ ಟೈಮ್ ರೀತಿ ಬೆಳಗ್ಗೆ ಒಂದು 2 hours ಮಾಡ್ತಾರೆ, ಸಂಜೆ ಒಂದು 2 hours ಮಾಡ್ತಾರೆ, ಉಳಿದ ಸಮಯದಲ್ಲಿ ಅವ್ರು ಬೇರೆ ಬೇರೆ ಅವರ ಆರ್ಥಿಕ ಚಟುವಟಿಕೆ ಅವರ ಒಂದು ಆಕ್ಟಿವಿಟಿ ಇನ್ವಾಲ್ವ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಒಂದು ರೀತಿ ವರದಾನ ಆಗಿದೆ ಮಹಿಳೆಯರಿಗೆ.
1: ಅದ್ರ ಬಗ್ಗೆ ಮುಂದೆ ವರ್ಷ ಸರ್ ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ? ಗೋಳೂರಾಡಿಯಿಂದ. ಹಾ ಹೇಳಿ ತಮ್ಮ ಹೆಸರು.
2: ಗೌರಿ.
1: ಗೌರಿ, ಹಾ ಗೌರಿ ಅಮ್ಮ ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್ ನಮ್ಗೆ ಸರ್ವ ಆಗಿದೆ ಸರ್, ಆದ್ರೆ ಎಷ್ಟು 2 ಕುಂಟೆನ 2 ಕುಂಟೆನ 1 ಕುಂಟೆನೂ ಆಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ ಸರ್ವ ಆಗಿದೆ. ಆದ್ರೆ ರಸ್ತೆಗಳು ನಮ್ಗೆ ಆಗಿಲ್ಲ. ಬೀದಿ ಲೈಟ್ ಅಂತ ಕೊಡಿ.
1: ಬೀದಿ ಲೈಟ್ ಇಲ್ಲ.
2: ಮನೆ ಅಂತಂದ್ರೆ ಜೇನು ಕುರುಗಳಿಗೆ ಮಾತ್ರ ಏನೋ ಇದು ಅವ್ರಿಗೆ ಮಾತ್ರ ಪಾಸ್ ಆಗಿರೋದು. ಮತ್ತೆ ನಮ್ಗೆ ಎರವಸ್ ಇದ್ರಲ್ಲಿ ಒಬ್ರಿಗೂ ಮನೇನ ಯಾವ್ದು ಒಂದು ಒಪ್ಪು ಪತ್ರ ಇಲ್ಲ, ಯಾವ್ದು ಕೊಟ್ಟಿಲ್ಲ ನಮ್ಗೆ. ಅಂದ್ರೆ ಇವಾಗ ಹಕ್ಕು ಪತ್ರ ಮೊದ್ಲೆಲ್ಲ ಸರ್ವೆ ಮಾಡಿ ಅವ್ರಿಗೆ ಹಕ್ಕು ಪತ್ರ ಎಲ್ಲ ಕೊಟ್ಟರೆ 1 ಕುಂಟೆ ಅಷ್ಟೇ ಕೊಟ್ಟರದ ಅವ್ರಿಗೆ. ಅದು ಯಾರ್ಯಾರ ಹೆಸರಿಗೆನೆ ಸರ್ವೆ ಮಾಡಿ ಅವ್ರ ಹೆಸರಿಗೆ ಇದು ಸೇರಿಸ್ಬಿಟ್ಟು ಮಕ್ಳ ಹೆಸರು ಬೇರೊಬ್ರು ಹೆಸರಿಗೆ ಸೇರಿಸ್ಬಿಟ್ಟು ಕೊಟ್ಟಿರೋದ್ ನಮ್ಗ. ಅಂದ್ರೆ ಇವಾಗ ಕೆಲವ್ರು ಇವಾಗ ಒಂದು 5-6 ತಿಂಗಳಿಂದ ಮತ್ತೆ ಸರ್ವೆ ಮಾಡಿ ಹಕ್ಕು ಪತ್ರಗಳ ಅರ್ಜಿ ಹಾಕಿ ಮತ್ತೆ 18 ವರ್ಷ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದಾರೆ. ಮತ್ತೆ ಮನೆಯೆಲ್ಲ ಕರೆಂಟ್ ಕೊಟ್ಟಿದ್ದಾರೆ ಕೆಲವ್ರಿಗೆಲ್ಲ, ಶೆಡ್ ಮನೆಗೆಲ್ಲ ಕರೆಂಟ್ ಕೊಟ್ಟಿದ್ರೆ ನಮ್ಗೆ ತುಂಬಾನೇ ತೊಂದ್ರೆ. ಯಾಕಂತಂದ್ರೆ ಇದು ಟಾರ್ಪ ಇದಲ್ವಾ, ಹಂಚು ಮನೆ ಅಲ್ಲ, ನಮ್ಮಲ್ಲೆಲ್ಲ ಗಾಡಿಗಳಲ್ಲೆಲ್ಲ ಟಾರ್ಪೈ
1: ಮನೆನೆ. ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
0: ಗೌರಮ್ಮ ನಮಸ್ಕಾರ. ಈಗ ಸ್ಟ್ರೀಟ್ ಲೈಟ್ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವನ್ಗೆ, ಗೋಳೂರು ಆಡಿಗಿದು. ಮತ್ತೆ ಈಗ ಜೆ ಕೆಗಳಿಗೆ ಮಾತ್ರ ಮನೆ ಬರ್ತಾ ಇದೆ, ಉಳಿದವ್ರು ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ಜೆ ಕೆಗಳಿಗೆ ಜೇನು ಕುರುಬರಿಗೆ ಅವ್ರದ್ದು ಟ್ರೈಬಲ್ ವೆಲ್ಫೇರ್ ಇಂದ ಸಪ್ರೇಟ್ ಆಗಿ ಅವ್ರಿಗೆ ಒಂದು ಸ್ಕೀಮಲ್ಲಿ ಮನೆ ಕೊಡ್ತಾರೆ. ಬಟ್ ನಿಮಗೆ ಯರವ ಕಮ್ಯುನಿಟಿ ಇರೋರ್ಗು ಜನರಲ್ ಗ್ರೂಪಲ್ಲಿ PMAY ಇರ್ಬೋದು ಅಥವಾ ಅಂಬೇಡ್ಕರ್ ಆವಾಸ್ ಯೋಜನೆ ಇರ್ಬೋದು ಅಥವಾ ಬಸವ ವಸತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಮನೆ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಂತ ಸೈಟ್ ಇದ್ದರೆ, ನಿಮಗೆ ಮನೆ ಇಲ್ಲ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇರುತ್ತೀರಾ, ನೀವು ನಿಮಗೆ ಬರ್ಬೋದು. ಆದರೆ ಜನರಲ್ ಬರುತ್ತೆ, ಜೆ ಕೆಲ್ ಬರಲ್ಲ. ಸೊ ಹಾಗಾಗಿ ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಹೆಸರಲ್ಲಿ ಅದು ಜಾಗ ಇರಬೇಕು, ಜಾಗ ಇದ್ರೆ ಮಾತ್ರ.
2: ಸರ್ ಇದು ಈಗ ಜೇನು ಕುರುಬರು ಅಂತ ಹೇಳಿದ್ರಲ್ಲ, ನಾವೆಲ್ಲ ಒಂದೇ ಸಂಖ್ಯೆ ಆದಿವಾಸಿ 3-4 ಪಂಗಡಿ ಇರ್ತದೆ ಅಲ್ವಾ, ಎರವ ಪಣಿಯ ಮತ್ತೆ ಜೇನು ಕುರುಬ ಬೆಟ್ಟ ಕುರುಬ.
0: ಈಗ
2: ಅದು ಆದಿವಾಸಿ ಇದ್ರಲ್ಲೇ
0: ಬರೋದಲ್ವಾ. ಈಗ ನಿಮ್ದು ಸಮಸ್ಯೆ ಗೊತ್ತಾಯ್ತು, CM ಅವ್ರು ಬಂದಿದಾಗ್ಲೂ ನಿಮ್ಮ ಎಲ್ಲಾ ಮುಖಂಡರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗ ಅದು ಈಗ ಸದ್ಯಕ್ಕೆ ಜೇನು ಕುರುಬ ಮತ್ತೆ ಕೊರವ ಎರಡು ಮಾತ್ರ

0: ಈ ಸಪರೇಟ್ ಮಾಡಿ ಉಳಿದವನ್ನ ಸಪರೇಟ್ ಮಾಡಿದ್ದಾರೆ. ಬಟ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಅವರೇನಾದ್ರು ತಿದ್ದುಪಡಿ ಆದೇಶ ಬಂದ ನಂತರ ಇದಾಗುತ್ತೆ. ಪ್ರಸ್ತುತ ಏನಿದೆ ಅದರ ಪ್ರಕಾರ ಅಧಿಕಾರಿಗಳು ನಿಮಗೆ ಸವಲತ್ತು ಕೊಡುವಂಥ ಒಂದು, ನಿಮ್ಗೆ ಏನು ಎಲಿಜಿಬಲ್ ಇದೆ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಇನ್ನೂ ಅದನ್ನು ನಿಮ್ಮದೆಲ್ಲ ಸೇರಿಲ್ಲ. ಸೊ ಈಗ ಜೆ ಕೆ ಮತ್ತು ಕೊರವ ಮಾತ್ರ ಎರಡು ಕಮ್ಯುನಿಟಿ ಇದೆ, ಇನ್ನು ಉಳಿದಂಥದ್ದು ಮಾಮೂಲಿ ಟ್ರೈಬಲ್ ಅಂತಲೇ ಟ್ರೀಟ್ ಆಗ್ತಿದೆ. ಸೊ ಪ್ರಸ್ತುತ ಏನಿದೆ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರು ಅದ್ರ ಪ್ರಕಾರ ನಿಮ್ಗೆ ಏನು ಸವಲತ್ತಿದೆ ಅದನ್ನು ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ ಹೇಳಿದ್ರಲ್ಲ, ಹಕ್ಕುಪತ್ರದ್ದು ಈಗ ನಿಮ್ಮ ಹತ್ರ ಒರಿಜಿನಲ್ ಇದ್ದರೆ ಅದನ್ನು ನೀವು ಜೆರಾಕ್ಸ್ ಮಾಡಿ, ಒರಿಜಿನಲ್ನ ಇದ್ದರೆ ಅದನ್ನು ಜೆರಾಕ್ಸ್ ಮಾಡಿ ನೀವು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಕೊಟ್ಟರೆ ಸೊ ಖಂಡಿತ ಅದನ್ನು ಈ ಸೊತ್ತು ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಒರಿಜಿನಲ್ ಇರಬೇಕು. ಈಗೇನಾಗಿದ್ರೆ ಕೆಲವರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಅದೆಲ್ಲ ಕೈಯಲ್ಲೆಲ್ಲ ಕರೆಕ್ಷನ್
1: ಸರ್, ಅದೆಲ್ಲ ನಾವು ಇದು ಹಳೆ ಹಕ್ಕುಪತ್ರ ಐತಲ್ಲ ಅದನ್ನ ನಾವು ಅವಲಂಬಿಸಿಗೆ ಅರ್ಜಿ ಎಲ್ಲ ಹಾಕಿದೀವಿ. ಆದ್ರೆ ಅವರು ಹಳೆ ಹಕ್ಕುಪತ್ರ ಇದ್ರಲ್ಲೆಲ್ಲ ಅರ್ಜಿ ಹಾಕಿ ಏನು ಪ್ರಯೋಜನ ಅವ್ರಿಗೆಲ್ಲ? ಈಗ ನಾವು ವ್ಯವಸಾಯ ಜಮೀನು ಮಾಡ್ತಿದೀವಲ್ಲ, ಅದು ಬರೀ ಮನೆ ಸುತ್ತ ಮಾತ್ರ ಅವ್ರು ಒಂದ್ ಕುಂಟೆ ಮಾತ್ರ ಕೊಟ್ಟರೋದು. ನಾವು ಜಮೀನ್ ಮಾಡ್ತಾರದು ಉಳ್ಮೆ ಮಾಡ್ತಾರದು ಜಾಗನ ಅವ್ರು ಸರ್ವೆ ಮಾಡಿಲ್ವಲ್ಲ, ಅದು ಒಂದೇ ಸರಿ ಮಾಡ್ಬೋದಲ್ಲ ಅವರು.
0: ಈಗ
1: ರಿಓಪನ್ ಮಾಡ್ಬೋದಲ್ಲ ಅವರು.
0: ಈಗ ಕಮಿಟಿ ಮೀಟಿಂಗ್ ಆಗುತ್ತಲ್ಲ, ಕಮಿಟಿ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ನೀವು ಸಮಸ್ಯೆನ ಹೇಳಿದೀರಾ? ಮತ್ತೊಮ್ಮೆ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಮಲ್ಲೇಶ್ ಅವ್ರಿಗೆ ಹೇಳ್ತೀನಿ ಈ ರೀತಿ ಏನ್ ಪ್ರೊಸೀಡಿಂಗ್ಸ್ ಆಗಿದೆ, ಅದರ ಬಗ್ಗೆ ಏನ್ ಆಕ್ಷನ್ ಟೇಕನ್ ಆಗಿದೆ. ಸೊ ಮತ್ತೊಮ್ಮೆ ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಮಲ್ಲೇಶ್ ಅವ್ರು ಇದಾರಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ, ಅವ್ರಿಗೆ ಹೇಳ್ತೀನಿ ನಿಮ್ಗೆ ಒಂದ್ಸರಿ ಗೋಳೂರು ಆಡಿಗೆ ಭೇಟಿ ನೀಡಿ ಏನ್ ಸಮಸ್ಯೆಗಳಿದೆ, ಮೂಲಭೂತ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಪರಿಹಾರ ಕ್ರಮ ವಹಿಸಕ್ಕೆ ಹೇಳ್ತೀನಿ.
1: ಕೆಲವ್ರಿಗೆಲ್ಲ ಒಂದ್ ಕುಂಟೆ ಎಲ್ಲ ಕೊಟ್ಟು ಹಂಗೇನ ಅರ್ಧ ಮಾಡ್ತಾರೆ, ಆದ್ರೆ ಹೆಸರಿಗೆ ಮಾತ್ರ ಅವರು ಮಾಡಿದೀವಿ ಹಿಂಗ್ ಕೊಟ್ಟಿದೀವಿ ಅಂತ ಹೇಳಿದಾರೆ. ನೋಡಿ ಇವಾಗ ಅವ್ರ ಮನೆ ಜೇಕೆ ಅವ್ರಿಗೆ ಮನೆ ಪಾಸ್ ಆಗಿದೆ, ಅವ್ರಿಗೆಲ್ಲ ಹಂಗೆ ಪೆಂಡಿಂಗ್ ಅಲ್ಲಿ ಹಂಗೆ ಹೋಗ್ತಾ ಇದೆ ಅವ್ರಿಗೆ ಕಟ್ಟಿ, ಈಗ ತುಂಬಾ 2 ವರ್ಷನೇ ಆಗೈತೆ ಅವ್ರಿಗೆ.
0: ನೋಡೋಣ ಇದನ್ನ, ಮಲ್ಲೇಶ್ ಅವ್ರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಗಮನ ತರ್ತೀನಿ. ಸೊ ನಿಮ್ಮ ಆಡಿಗೆ ಭೇಟಿ ಕೊಡ್ತಾರೆ, ಒಂದ್ಸರಿ ಅವ್ರಿಗೆ ನಿಮ್ಮ ಸಮಸ್ಯೆಗಳು ಒಂದ್ಸರಿ ಹೇಳಿ.
1: ನೀವು ಬಂದು ನಮ್ಮ ಆಡಿಗೆ ಫಸ್ಟ್ ನೋಡಿ ಸರ್.
0: ಆಯ್ತು ಆಯ್ತು ಆಯ್ತು ಗೌರಮ್ಮ.
1: ಅಲ್ಲಿಯೇ ಮೀಟ್ ಮಾಡ್ಕೊಂಡು ಅಲ್ಲಿಯೇ ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಆರು ಜನಗಳು ಎಷ್ಟು ಜನ ಇದಾರೆ, ಹೆಂಗೆ ಇದಾರೆ ಅವರು ಜೀವನ
0: ಹೆಂಗೆ ಅಂತ ನಿಮ್ಗೆ ಗೊತ್ತಾಗಲ್ಲ. ತಾಲೂಕ್ ಮಟ್ಟದ ಅಧಿಕಾರಿಗಳನ್ನ ಕಳಿಸ್ತೀನಿ ಮಹೇಶ್ ಅವ್ರನ್ನ.
1: ಸರ್ಕಾರ ಸಹಾಯಕ್ ಬಿಡಲ್ಲ, ನಮ್ನ ಉಳಿಸಕ್ ಬಿಡಲ್ಲ, ಹಿಂಗೆ ಹಿಂಗೆ ನೀವು ಇಟ್ಟಿದಾರಲ್ಲ ನಮ್ನ, ನಮ್ಮ ಮನ್ಸೂರುಗಳಲ್ವಾ?
0: ಇಲ್ಲ ನಿಮ್ಮ ಆಡಿಗೆ ಲಾಸ್ಟ್ ಒಂದು 6 ತಿಂಗಳಿಂದ ಬಂದಿರು ಮಲ್ಲೇಶ್, ನಿಮ್ದು ಹಕ್ಕುಪತ್ರದ ಏನ್ ಸಮಸ್ಯೆ ಇತ್ತು ಅದ್ರ ಬಗ್ಗೆ ಬಂದು ಒಂದ್ಸರಿ ನಿಮ್ಮ ಎಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಹೋಗಿದ್ರು. ಮತ್ತೊಮ್ಮೆ ನಾನು ಮಲ್ಲೇಶ್ ಮತ್ತೆ ತಾಲೂಕು ಮಟ್ಟದ ಅಧಿಕಾರಿ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಬ್ಬರಿಗೂ ಹೇಳ್ತೀನಿ, ಕಳಿಸ್ತೇನೆ.
1: ಬರ್ತಾರಮ್ಮ ಈಗ ಅದನ್ನ ಸರ್ ಆಡಿಗಳು ನೋಡ್ಬೇಕಲ್ಲ. ರೈತರ ಹತ್ರ ಬೀಜನಾಯ್ತು, ಮನೆಗಳು ಆಯ್ತು, ಎಲ್ಲ ಆಯ್ತು, ಆದ್ರೆ ನಮ್ಗೆ ಮಾತ್ರ ಹಕ್ಕುಪತ್ರ ಬೇಕು, ಮನೆಗಳು ಕೊಡಕಾದ್ರೆ ಹಕ್ಕುಪತ್ರ ಬೇಕು. ಆದ್ರೆ ಒಂದು ಬೀಜನಾಯ್ತು ನಮ್ಗೆ ಕೊಟ್ರೆ ಆಯ್ತು, ಈಗ ಮನೆಗಳಿಗೆ ಕೊಟ್ಟಿದ್ದಾರೆ ಏನೋ ಶೆಡ್ ಮನೆಗೆ ಸ್ವಲ್ಪ ಕರೆಂಟ್ ಕೊಟ್ಟಿದ್ದಾರೆ, ಆದ್ರೆ ಬೀದಿ ಲೈಟ್ ನಮ್ಗೆ ಕೊಟ್ರೆ ಏನೋ ಸ್ವಲ್ಪ ಅನುಕೂಲ ಆಯ್ತಿತ್ತು ನಮ್ಗೆ. ನೋಡಿ ರೈತರು ನಮ್ ಮನೆ ಪಕ್ಕನೆ ನೋಡಿ, ಅವರು ಮನೆ ಮೇಲೆ ತುಂಬಾ ನೋಡಿ ಲೈಟ್ಗಳು ಉಳಿತಾ ಇದೆ ನಮ್ಗೆ ನೋಡಿ ಕತ್ತು ನಾವು
0: ನೋಡಿ.
1: ಇಲ್ಲಿ ಪಂಚಾಯತಿ ರೋಡ್ ಇದೆ ನೋಡಿ ನಮ್ಮ ಮನೆ ಪಕ್ಕನೆ, ರೋಡ್ ಬಂದ್ ನೋಡಿ, ರೋಡ್ ಬಂದ್ ನೋಡಿ, ಯಾರ್ ಮಾಡ್ತಾರೆ ಸರ್? ಅದಕ್ಕೆ ಹೇಳೋದು ನಮ್ದ ಸಹಾಯಕನು ಬಿಡಲ್ಲ, ಜೀವನ ಮಾಡಕ್ಲೂ ಬಿಡಲ್ಲ. ಹೋರಾಟ ಮಾಡಿ ಸುಮಾರು ಜನ ಸತ್ತೋಗಿದೆ ಸರ್. ನೀವು ನಾವು
0: ಇಲ್ಲ ಈಗ ಈಗ ಏನಾಗಿದೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರದ್ದು ಏನು ಸಮಸ್ಯೆ ಇದೆ ಒಂದ್ಸರಿ ಕೇಳೋಣ. ಸೊ ಆಯ್ತು, ಈಗ ಹೇಳಿದಿರಲ್ಲ ಮತ್ತೊಮ್ಮೆ ನಿಮ್

0: ಕಷ್ಟ ಸುಖ ಹೇಳ್ಕೊಂಡಿದ್ದೀರಾ, ನಾನು ಈಗಲೇ ಮಾತಾಡ್ತೀನಿ, ಸಾಧ್ಯವಾದ್ರೆ ಇವತ್ತಿದ್ರೆ ಇವತ್ತೇನೆ ಕಳಿಸ್ತೀನಿ, ಇಲ್ಲಾಂದ್ರೆ ಜೊತೆಗೆ ಕಳಿಸ್ತೀನಿ ಜಿಲ್ಲಾ ಮಟ್ಟದವರು ಮತ್ತೆ ತಾಲೂಕು ಮಟ್ಟದವರು.
1: ನಾವು ಇಲ್ಲಿ ಇದು ಅರಣ್ಯ ಹಕ್ಕು ಸಮಿತಿ ಮುಖಾಂತರ ನಾವು ಗ್ರಾಮ ಸಭೆ ಮಾಡಿ ಮತ್ತೆ ನಮ್ಮ ಸಮುದಾಯ ಹಕ್ಕು ಪತ್ರ ಮತ್ತೆ ನಮ್ಮ ಜಮ್ಮಗಳದ ಮುಖಾಂತರ ನಾವು ಇದು ಹಕ್ಕು ಇದು ಅರಣ್ಯ ಹಕ್ಕು ಸಮಿತಿ ಪತ್ರದಲ್ಲೇ ನಾವು ಎಸಿ ಕಮಿಟಿ ಕೊಟ್ಟಿದೀವಿ ಸರ್. ನಾವು ತಿಂಗಳಲ್ಲಿ 13ನೇ ತಾರೀಕಿಗೆ ನಾವು
0: ಓಕೆ ಗುಡ್ ಆಯ್ತು ಆಯ್ತು.
1: ನಮ್ಗೆ
2: ಯಾವ್ದು ಮಾಹಿತಿ ಸಿಕ್ಕಿಲ್ಲ, ನಿಮ್ಮ ಹಾಡಿ ಕಳಿಸ್ತಾರೆ ಸರ್, ಒಂದ್ಸಲ ವಿಸಿಟ್ ಮಾಡ್ತಾರೆ, ಭೇಟಿ ಮಾಡ್ತಾರೆ.
1: ನೋಡಿ ಮಾಡಿ ಸರ್, ನಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಡಿ ಸರ್.
2: ಆಯ್ತು ಓಕೆ ಓಕೆ, ಧನ್ಯವಾದಗಳು.
1: ನಾವು ಸತ್ರ ಸಾಯವ್ ನಾವು, ಆದ್ರೆ ನಮ್ಮ ಮಕ್ಕಳ ಬದುಕಲಿ ಮುಂದ್ಕೊಳ್ಳಿ, ನಿಮ್ದೇ ಧರ್ಮ.
2: ಆಯ್ತು ಓಕೆ, ಧನ್ಯವಾದಗಳು ಗೌರವ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಇದ್ರ ಜೊತೆಗೆ ಸರ್, ಈಗ ಉದ್ಯೋಗ ಮತ್ತು ಆದಾಯ ವರ್ತನೆಗೆ ಸಂಬಂಧಪಟ್ಟಂತೆ ಏನಾದ್ರು ಮಹಿಳೆಯರಿಗೆ ವಿಶೇಷ ತರಬೇತಿಗಳು ಆ ಥರದ್ದೇನಾದರೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
0: ಹೌದು, ಮುಂದುವರೆದ ಭಾಗವಾಗಿ ಈಗ ಏನು ಗ್ರಾಮ ಪಂಚಾಯತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಈಗ ನಾವು ಕೃಷಿ ಮತ್ತು ಪಶುಪಾಲನೆ ಇಲಾಖೆಗೆ ಕೃಷಿ ಸಖಿ ಪಶು ಸಖಿ ಅಂತ ನಮ್ಮ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಒಬ್ಬರಿಗೆ ನಿಯೋಜನೆ ಮಾಡಿದ್ವಿ. ಸೊ ಅದನ್ನು ಸಹ ಅತ್ಯಂತ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ, ಯಾಕೆಂದರೆ ನಾವು ಅವ್ರಿಗೆ ಗೌರವಧನ 3,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು 15 ದಿನವರೆಗೂ ಮಿನಿಮಮ್ಮು. ಸೊ ಕೆಲವರೆಲ್ಲ ಮಹಿಳೆಯರು ತುಂಬ ಇನ್ವಾಲ್ವ್ ಆಗಿದ್ದಾರೆ ಇಲಾಖೆಗೆ, ಕೃಷಿ ಇಲಾಖೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರ ಜೊತೆಗೆ ಒಡನಾಡಿಯಾಗಿ ಬೇರೆ ಬೇರೆ ಕಾರ್ಯಕ್ರಮನೂ ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತು ಬಿ ಸಿ ಸಖಿ ಅಂತ ನಾವು 3-4 ಗ್ರಾಮ ಪಂಚಾಯತಿಗೆ ಒಬ್ಬರು ಮಹಿಳಾ ಸದಸ್ಯರನ್ನು ತಗೊಂಡಿದ್ದೀವಿ. ಅವ್ರಿಗೆ ಏನಂದ್ರೆ ಈ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು, ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಮಿಷನ್ ಬೇಸಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಈ ರೀತಿ ವಿವಿಧ ಯೋಜನೆಗಳಲ್ಲಿ ನಮ್ಮ ಮಹಿಳಾ ಸದಸ್ಯರು ತೋಡ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವು ಈ ಮಹಿಳಾ ಸದಸ್ಯರು ಯಾರ್ಯಾರು ಇದ್ದಾರೆ ಇವರಿಗೆ ನಾವು ಈ ಅಕ್ಕೆ ಕೆಫೆ ಅಂತ ಕ್ಯಾಂಟೀನ್ ಏನು ಸೌಲಭ್ಯ ನಾವು ಇದೆ ಅದನ್ನು ಸಹ ಅವರಿಗೆ ನಮ್ಮ ಸರ್ಕಾರದಿಂದ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಸುಮಾರು 15 ಲಕ್ಷದಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಬಿಲ್ಡಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಪರಿಕರ ಬೇಕು ಅದನ್ನೆಲ್ಲ ಒದಗಿಸ್ತೀವಿ. ಇವರು ಅದನ್ನು ಮೇಂಟೈನ್ ಮಾಡುವಂಥದ್ದು, ಕ್ಯಾಂಟೀನ್ ರನ್ ನಡೆಸುವಂಥದ್ದು. ಇದು ಸಹ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಓಪನ್ ಆಗಿದೆ ಇತ್ತೀಚೆಗೆ. ಮತ್ತು ಹುಣಸೂರು ಮತ್ತು ಪಿರಿಯಾಪಟ್ಟಣ ಮೇನ್ ರೋಡಲ್ಲಿ 2 ಆಗಿದೆ. ಅದೇ ರೀತಿ ಮೈಸೂರು ತಾಲೂಕು ಪಂಚಾಯತಿಯಲ್ಲಿ ಇದೆ, 4 ಆಗಿದೆ ಈಗ ಆಲ್ರೆಡಿ. ಇನ್ನು ಉಳಿದಂಥ ಕಡೆಗಳು ನಾವು ಜಾಗ ಐಡೆಂಟಿಫೈ ಮಾಡಿ ಅದನ್ನು ಮಾಡ್ತಾ ಇದ್ದೀವಿ. ಸೊ ಇದಲ್ಲದೆ ಅನೇಕ ರೀತಿಯಾದಂಥ ಮೈಕ್ರೋ ಫೈನಾನ್ಸ್ ಅಂತ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾರ್ಯಾರು ಮಹಿಳಾ ಸದಸ್ಯರು ನಮಗೆ ಯಾವುದಾದ್ರೂ ಒಂದು ಎಕನಾಮಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಬಂದರೆ, ಸೊ ಅವ್ರಿಗೆ ಬ್ಯಾಂಕ್ನವರು ಲೋನು ಸುಮಾರು 5-10 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಸಣ್ಣ ಸಣ್ಣ ಉದ್ಯಮ ಮಾಡುವಂಥದ್ದು, ಒಂದು ಪೆನಾಯಿಲ್ ಫ್ಯಾಕ್ಟ್ರಿ ಮಾಡುವಂಥದ್ದು, ಗಂಧದ ಕಡ್ಡಿ ಫ್ಯಾಕ್ಟ್ರಿ ಮಾಡುವಂಥದ್ದು. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ನಡೀತಾ ಇದೆ. ಮತ್ತು ಇದಕ್ಕೆಲ್ಲ ನಾವು ಬೇಕಾದಂಥ ಈ ತರಬೇತಿ ಅಂತ ತಾವೇನು ಹೇಳ್ತಾ ಇದ್ದೀರಾ, ಇದನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮಹಿಳೆಯರು ಏನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ ಇದನ್ನು ಡೆಲ್ಲಿ ಮತ್ತು ಕೇರಳ ಬೇರೆ ಬೇರೆ ಸ್ಟೇಟಲ್ಲಿ ಏನು ಎಕ್ಸಿಬಿಷನ್ಗಳಾಗ್ತವೆ ಅಲ್ಲಲ್ಲಿ ಮಾರಾಟ ಮಾಡಿ 1-2 ಲಕ್ಷ ಪ್ರಾಫಿಟ್ ತರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಸಕ್ಸಸ್ ಸ್ಟೋರಿಗಳನ್ನ ಮಾಡಿ ಈ ನಮ್ಮಲ್ಲಿ ಮ್ಯಾಗ್ಝಿನ್ಗಳು ರಿಲೀಸ್ ಆಗ್ತಲ್ಲ ಅದೆಲ್ಲ ನಾವು ಪ್ರಕಟಣೆ ಪಡಿಸ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ನೀವು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 237 ಕೋಟಿ ಓವರ್ ಆಲ್ ಟರ್ನ್ ಓವರ್ ಇದೆ ನಮ್ಮ ಸಮುದಾಯ ಬಂಡವಾಳ ವಂತಿಕೆ. ಹಾಗಾಗಿ ಇದು ಅದ್ಭುತವಾದಂತ ಕಾರ್ಯಕ್ರಮ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣ ದೃಷ್ಟಿಯಿಂದ.
2: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ನಮಸ್ಕಾರ ಸರ್.
2: ಹಾ ನಮಸ್ತೆ, ತಮ್ಮ ಹೆಸರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಕೆಂಪನಾಡಿಯಿಂದ. ತಮ್ಮ ಹೆಸರು?
3: ಚಿಕ್ಕಮಾರ್ ಅಂತ ಸರ್.
2: ಹಾ ಚಿಕ್ಕಮಾರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಹಾ
3: ಸಮಸ್ಯೆ ನಮ್ಮ ಕಟ್ಟದಂಗೆ ನೀರಿನ ಸಮಸ್ಯೆ ತುಂಬಾ ಮುಖ್ಯವಾಗಿದೆ ಸರ್.
2: ನೀರಿಂದ
3: ನೀರು ಬಿಡ್ತಾರೆ ಸರ್, 1 ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಪಂಚಾಯತಿಗೆ. ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಮೆಂಬರ್ ಇದ್ದಾಗಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ.

0: ಅವಾಗ್ಲೂ ಕೂಡ ಒಳ್ಳೆ ನೀರ್ ಸಪ್ಲೈ ಮಾಡ್ತಿದ್ರು, ಅದು ಇವಾಗ ಕೂಡ ಫಿಲ್ಟರ್ ನೀರ್ ಆಗ್ತಾ ಇಲ್ಲ ಸರ್ ಅದು. ಮತ್ತೆ ಬೋರ್ ರೆಡಿ ಮಾಡ್ತಿ ಬೋರ್ ರೆಡಿ ಮಾಡ್ತಿ ಅಂತ ಹೇಳ್ತಾ ಇದ್ದೀವಿ ಸರ್. ಅನಾರೋಗ್ಯಕ್ಕೆ ತುಂಬಾ ತುತ್ತಾಗ್ತಿದ್ದಾರೆ ಸರ್ ನಮ್ಮ ಮಾಡಿ ಜನಗಳು. ಅಂದ್ರೆ ನಮ್ಮ ವಿವೇಕಾನಂದ ಸ್ಮಾರಕ ಹಾಸ್ಪಿಟಲ್ಗೆ ಕೂಡ, ಎಂಬೇಗೂರು ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ತುಂಬಾ ತಿರ್ತಾ ಇದೆ ಸರ್. ನೆಗಡಿ ಕೆಮ್ಮು ಜ್ವರ ಒಂದು ವರ್ಷದಿಂದ ಸರ್ ಇದೇ ಕಂಪ್ಲೀಟ್ ಆಗ್ತಿದೆ. ಬಹಳ ತುಂಬಾ ಸಣ್ಣ ಮಕ್ಕಳಿಗಂತೂ ತುಂಬಾ ಜ್ವರ ನೆಗಡಿ ಕೆಮ್ಮು ತಡೆಯಕ್ ಆಗ್ತಾ ಇಲ್ಲ
1: ಸರ್. ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಚಿಕ್ಕಮಾರ್ ಅವರೇ.
2: ಈಗ ತಮ್ಮದು ಏನ್ ಸಮಸ್ಯೆ ಇದೆ ನನಗೆ ಅರ್ಥ ಆಯ್ತು. ಕೆಂಪನಾಡಿಲಿ ನೀರ್ದು ಸರಿಯಾಗಿ ಕ್ವಾಲಿಟಿ ಇಲ್ಲ, ಮತ್ತೆ ನಿರಂತರವಾಗಿ ಬಿಡ್ತಾ ಇಲ್ಲ ಗ್ರಾಮ ಪಂಚಾಯತ್ ಅಂತ ಹೇಳಿದೀರ. ನಾನು ಈಗ್ಲೇ ಇಲ್ಲೇ ಇದ್ದೀನಿ ಸರ್ಗೂರಲ್ಲಿ. ಸೊ ಈಗ ಇಒ ಮತ್ತು ಪಿ ಡಿ ಒ ಜೊತೆಗೆ ಮಾತಾಡ್ತಾ ಇದ್ದೀನಿ, ಮತ್ತು ಅವರು ಸಾಧ್ಯವಾದರೆ ನಾನು ನೇರವಾಗಿ ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಜೊತೆಗೇ ಮಾತಾಡ್ತಾರೆ. ಸೊ ಸಮಸ್ಯೆ ಇಮಿಡಿಯೇಟ್ಲಿ ಪರಿಹಾರ ಮಾಡೋಕ್ಕೆ ನಾವು ಕ್ರಮ ವಹಿಸ್ತೀವಿ
0: ಸರ್. ಜೊತೆಗೆ ಇನ್ನೊಂದು ಸರ್, ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಸರ್. ಸೊಳ್ಳೆ ನೊಣ ಜಾಸ್ತಿ ಆಗ್ತದೆ ಸರ್.
2: ಚರಂಡಿ ನಿರ್ವಹಣೆ
0: ಹೌದು ಸರ್, ಚರಂಡಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಸರ್.
2: ಈಗ ಚರಂಡಿ ನಿರ್ವಹಣೆಗೆ ಅಂತ ನಾವು ಏನು ಸಪ್ರೇಟ್ ಆಗಿ ಸರ್ಕಾರದಿಂದ ಯಾವುದೇ ಇದಿರಲ್ಲ. ನಿರ್ವಹಣೆ ಅನ್ನೋದು ಸಮುದಾಯ ಮತ್ತು ಗ್ರಾಮ ಪಂಚಾಯತಿಗೆ ಒಟ್ಟಿಗೆ ಮಾಡುವಂಥದ್ದು. ಈಗ ಹಬ್ಬ ಹರಿದಿನಗಳಿಗೆ ಒಂದ್ಸರಿ ಅವರು ಚರಂಡಿ ಕ್ಲೀನ್ ಮಾಡಿಸ್ಕೊಡ್ತಾರೆ, ಬಟ್ ದಿನನಿತ್ಯ ನಾವು ಸಹ ಜನರು ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಸುಮಾರು ಕಡೆ ನೋಡಿದ್ದೀವಿ, ಈಗ ಮನೆಗಿನ್ನ ಕಟ್ಬೇಕಾದ್ರೆ ಮಣ್ಣು ಚರಂಡಿಗೆ ಸುರಿದ್ಬಿಡ್ತಾರೆ, ಮತ್ತೆ ಕ್ಲೀನ್ ಮಾಡಲ್ಲ, ಅದು ಅಲ್ಲೇ ನೀರು ನಿಂತ್ಕೊಳ್ತೇವೆ. ಸೊ ಜನಗಳನ್ನು ಸಹ ಇದು ಅರಿವಿರಬೇಕು. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಇದು, ನೊಣಗಳು ಜಾಸ್ತಿ ಆಗ್ತವೆ, ಕಾಯಿಲೆ ಕಷಲ ಜಾಸ್ತಿ ಆಗುತ್ತೆ. ಆದರೂ ಸಹ ನೀವು ಹೇಳ್ದಂಗೆ ನಾನು ಅದನ್ನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯವ್ರಿಗೆ ತಿಳಿಸ್ತೀನಿ. ಆ ರೀತಿ ಒಂದ್ಸರಿ ಕ್ಲೀನ್ ಮಾಡಿ ಮತ್ತೊಮ್ಮೆ ಬ್ಲೀಚಿಂಗ್ ಪೌಡರ್ ಹಾಕಿ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕೊಡೋಕ್ಕೆ ಹೇಳ್ತೀನಿ.
0: ಓಕೆ ಸರಿ ಸರ್.
1: ಓಕೆ ಓಕೆ, ಧನ್ಯವಾದಗಳು ಚಿಕ್ಕಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಹಿಳಾ ಸಬಲೀಕರಣಕ್ಕಾಗಿ ಏನೇನು ಯೋಜನೆಗಳಿದೆ, ಏನೇನು ತರಬೇತಿಗಳಿದೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಅದೇ ರೀತಿ ಈ ಒಂದು ಗ್ರಾಮೀಣ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಆ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಇಲಾಖೆಯಿಂದ ಆಯೋಜನೆ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್?
2: ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತಲೇ ಒಂದು ಇಲಾಖೆ ಇರೋದು ಎಲ್ಲರಿಗೂ ಗೊತ್ತಿರುವಂಥ ಇದೆ, ಸರ್ಕಾರದ ಒಂದು ಪ್ರಮುಖವಾದಂಥ ಯೋಜನೆ. ಇಲ್ಲಿ ಉಚಿತವಾಗಿ ಅನೇಕ ಸ್ಕಿಲ್ಡ್ ಬೇಸ್ಡ್ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಸಹ ಪ್ರತಿ ಜಿಲ್ಲಾ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಕೇಳುವಂತ ವಿಚಾರದಲ್ಲಿ ಅನೇಕ ಯುವ ಜನರು ಬರ್ತಾರೆ, ಒಂದಿನ ತರಬೇತಿ ತಗೊಳ್ತಾರೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿ ಹೊರಟೋಗ್ತಾರೆ, ಈ ರೀತಿ ಕಂಪ್ಲೇಂಟ್ಗಳನ್ನ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಮ್ಮಲ್ಲಿ ಸಾಕಷ್ಟು, ನೀವು ನಮ್ಮಲ್ಲಿ 20 ಒಂದು 30 ವಿವಿಧ ರೀತಿಯಾದಂತ ಸ್ಕಿಲ್ಡ್ ಬೇಸ್ಡ್ ತರಬೇತಿ ಇದೆ, ಮತ್ತು ಇದರಲ್ಲಿ 50% ನಾವು ಅದನ್ನು ಜಾಬ್ ಓರಿಯೆಂಟಲ್ ಕೋರ್ಸ್ ಇದೆ, ಮತ್ತು 6 ಅವ್ರು ಫಾಲೋಅಪ್ ಮಾಡೋಕ್ಕೂ ಇದೆ, ಮತ್ತು ಬ್ಯಾಂಕ್ ಒಂದು ಲಿಂಕಿಂಗ್ ಮಾಡಿ ಅವ್ರ ಲೋನ್ ಫೆಸಿಲಿಟಿ ಕೊಡುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಯುವಕ ಯುವತಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಈಗೆಲ್ಲ ಮೊದಲ ಹಂಗೆ ನೀವು ಅರ್ಜಿ ತಗೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತಿತ್ತು, ಇವಾಗೇನಿಲ್ಲ, ಆನ್ಲೈನಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋದರೆ ನಿಮಗೆ ಪೂರಕವಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅನುಕೂಲ. ಆಮೇಲೆ ಅನೇಕ ಸಕ್ಸಸ್ ಸ್ಟೋರಿಗಳನ್ನು ನಿಮ್ಗೆ ವೆಬ್ಸೈಟಲ್ಲೇ ಪ್ರಕಟಣೆ ಮಾಡಿದ್ದಾರೆ. ಸೊ ಅದನ್ನು ಬಳಕೆ ಮಾಡ್ಕೊಂಡ್ರೆ ನಿಮ್ಗೆ ತುಂಬ ಅನುಕೂಲ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
3: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ನಾವು ರಾಜೇಗೌಡನಿಂದ ಯಾಡಿಂದ ಸರ್.
1: ತಮ್ಮ ಹೆಸರು?
3: ನಮ್ಮ ಹೆಸರು ಮಂಜುಳ ಸರ್.
1: ಹಾ ಮಂಜುಳ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ ಹೇಳಿ, ತಮ್ದು ಏನ್ ಪ್ರಶ್ನೆ ಅಂತ. ಹೇಳಿ ಹೇಳಿ, ಏನ್ ಸಮಸ್ಯೆ?
3: ಏನ್ ಸಮಸ್ಯೆ? ಶೌಚಾಲಯ
1: ಮತ್ತು ನೀರಿನ ಸಮಸ್ಯೆನಾ?
3: ನೀರಿನ ಸಮಸ್ಯೆ ಇವಾಗ ಏನಿಲ್ಲ ಸರ್, ಅವಾಗಿತ್ತು, ಇವಾಗಿಲ್ಲ, ಇವಾಗೆಲ್ಲ ಮನ್ ಮನೆ ಬಂದ್ಮೇಲೆ ಇಲ್ಲ.
1: ಓಕೆ, ಶೌಚಾಲಯ ಸಮಸ್ಯೆ ಇದೆ.
3: ಸೌಸರ್ಯ ಸಮಸ್ಯೆ ಅಂದ್ರೆ ಸರ್ ಈಗ ಜಾಗನೇ ಇಲ್ಲ ಸರ್ ಸೌಸರ್ಯ ಕಟ್ಕೊಳಕ್ಕೆ. ನಮ್ಗೆ ಒಂದ್ ಮನೆ ಕಟ್ಟಕ್ ಅಷ್ಟೇ ಜಾಗ ಕೊಟ್ಟಿರೋದು, ಸೌಸರ್ಯಕ್ಕೆಲ್ಲ ಜಾಗನೇ ಇಲ್ಲ ಸರ್. ಅದ್ರಿಂದ ನಮ್ಗೆ

0: ಆಗ ಹೋಗಿ ತೊಂದರೆ ಆಗೋದೇ ಸರ್.
1: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಮಂಜುಳಾ ಅವರೇ.
2: ಈಗ ಮಂಜುಳಾ ಅವರು ನೀರಿನ ಸೌಲಭ್ಯ ಇದೆ ಅಂತ ಹೇಳಿದ್ರಿ, ತುಂಬಾ ಧನ್ಯವಾದಗಳು ನಿಮಗೆ. ಶೌಚಾಲಯದ್ದು ಏನಾಗಿದೆ ಅಂದರೆ, ನಿಮಗೆ ಸ್ವಂತ ಜಾಗ ಇಲ್ಲ ಅಂದರೆ ಅವರು GPS ಮಾಡೋದಕ್ಕೆ ಮತ್ತು ಪೇಮೆಂಟ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಈಗ ಆಲ್ರೆಡಿ ನೀವು ಮನೆ ಇರೋದ್ರಿಂದ ಮನೆ ಒಳಗಡೆನೆ, ಈಗ ನೀವು ಪಟ್ಟಣ ಪ್ರದೇಶದಲ್ಲಿ ನೋಡಿರ್ಬೋದು, ನೀವು ಮನೆ ಒಳಗಡೆನೆ ಶೌಚಾಲಯ ಕಟ್ಸ್ಕೊಂಡಿರ್ತಾರೆ. ಸೊ ಆ ದೃಷ್ಟಿಯಿಂದ ತಾವು ನಿಮ್ಮ ಮನೇಲಿ ಯಾವುದಾದ್ರೂ ಬಚ್ಚಲ್ ಮನೆ ಅಂತ ನಾವು ಹಳ್ಳಿಲಿ ಏನು ಹೇಳ್ತೀವಿ, ಅಲ್ಲಿ ಒಂದು 100 ಅಡಿ ಜಾಗದಲ್ಲಿ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮ PDOಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಇನ್ಸೈಡೇ ಮನೆ ಒಳಗಡೆನೆ ಕಟ್ಸ್ಕೋಬೋದು, ಶೌಚಾಲಯನೇ ಹೊರಗಡೆನೆ ಇರಬೇಕು ಅಂತ ಏನು ಸಂಪ್ರದಾಯ, ಅದಕ್ಕೆ ನೀವು ಇದಾಗಬೇಡಿ. ಸೊ ಒಳಗಡೆ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮವರು ಅಲ್ಲೇ ಕಟ್ಸ್ಕೊಳ್ಳೋಕ್ಕೆ GPS ಮಾಡಿ ನಿಮಗೆ ಏನು ಸಹಾಯಧನ ಇದೆ, SC ST ಆದರೆ 20,000, ಜನರಲ್ ಅವರಾದರೆ 12,000 ರೂಪಾಯಿ ಕೊಡೋಕ್ಕೆ ಏನು ಸಮಸ್ಯೆ ಆಗಲ್ಲ. ಸೊ ನಾನು ನಿಮ್ಮ ನಂಬರ್ ತಗೊಂಡಿರ್ತೀನಿ, ಸಂಬಂಧಪಟ್ಟಂಥ PDOಗೆ ಹೇಳ್ತೀನಿ, ಅವ್ರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ.
1: ಓಕೆ, ಧನ್ಯವಾದಗಳು ಮಂಜುಳಾರೆ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇರಿ, ಅದೇ ರೀತಿ ಈಗ ಸ್ಟಾರ್ಟ್ಅಪ್ ಅಥವಾ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರ್ಕಾರದಿಂದ ಬೆಂಬಲ ಅಥವಾ ಏನಾದರೂ ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
2: ಸ್ಟಾರ್ಟಪ್ಪಲ್ಲಿ ಈಗ 2 ರೀತಿ ಇದೆ. ಒಂದು, ಅವ್ರ ಹತ್ರ ಈಗ ಆಲ್ರೆಡಿ ಓನ್ ಲ್ಯಾಂಡ್ ಏನಾದ್ರು ಇದ್ದರೆ ಅಥವಾ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಯಾವುದಾದ್ರು ಮಾಡ್ತೀವಿ ಆಗಿದ್ರೆ ಅವ್ರಿಗೆ ಸರ್ಕಾರದಲ್ಲಿ ಏನು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಆ ಸಮಿತಿಯಲ್ಲಿ ಅಪ್ರೂವಲ್ ತಗೊಂಡು ಅವ್ರು ಏನು ಸ್ಟಾರ್ಟ್ಅಪ್ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ಒಂದು ಸರ್ಕಾರದ ಏನು SOP ಇದೆ ಆ ಪ್ರಕಾರ ಮಾಡೋದು. ಮತ್ತು ಉಳಿದಂಗೆ ಈ ಬೇರೆ ಸಣ್ಣ ಉದ್ಯಮ ಮಾಡ್ತೀವಿ ಅಂದರೆ ನಾನು ಹೇಳ್ದಂಗೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ನೀವು ತರಬೇತಿ ತಗೊಂಡ್ರೆ ಸೊ ಅವರು ಬ್ಯಾಂಕ್ ಲಿಂಕೇಜ್ ಮಾಡ್ತಾರೆ, ಸೊ ನೀವು ಫೈನಾನ್ಷಿಯಲ್ ಸಪೋರ್ಟ್ ತಗೊಂಡು ನೀವು ಮಾಡ್ಬೋದು. ಈಗ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿದ್ದಾರೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
3: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀನಿ.
3: ನಾನು ರಾಜು ಅಂತ ಹೇಳಿ ಸರ್ಗೂರಿಂದ.
1: ರಾಜು ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಇದು ರಿಲೇಟೆಡ್ ಏನಂತ ಗೊತ್ತಿಲ್ಲ, ಆದ್ರೆ ಮಾಹಿತಿ ಅಂತ ಅನ್ಕೊಂಬುದು. ಸರ್ ನಮಸ್ಕಾರ.
2: ನಮಸ್ಕಾರ, ನಮಸ್ಕಾರ ಹೇಳಿ.
3: ಸರ್, ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳೇ ನಡೆದಿದೆ, ತಾಲೂಕ್ ಪಂಚಾಯತಿ ಚುನಾವಣೆ ಯಾವುದು ನಡೆದಿಲ್ಲ. ಸೊ ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗೆ ಸರ್? ಈಗ ಡೆವಲಪ್ಮೆಂಟ್ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಬಟ್ ಕ್ಯೂರಿಯಾಸಿಟಿ ಅದ್ರ ಬಗ್ಗೆ ಮಾಹಿತಿ ಇರ್ಬೋದೇನೋ ಒಂದು. ಚುನಾವಣೆಗಳೇ ನಡೆದಿಲ್ಲ, ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ನಂದೊಂದು ಪ್ರಶ್ನೆ. ಈಗ ಅದನ್ನ ಅಧಿಕಾರಿ ವರ್ಗದವರೇ ಮಾಡ್ತಾ ಇದಾರ ಅಥವಾ ಯಾವಾಗ ಆಗ್ಬೋದು, ಈ ತರದ ಇರೋದು ಇದೆಯಾ ಸರ್?
2: ಇಲ್ಲ, ಈಗ ತಾವು ಹೇಳ್ದಂಗೆ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ಅಧಿಕಾರ ಇದೆ ಅಥವಾ ಬಾಡಿ ಅಧಿಕಾರ ಏನಿದೆ, ಸಾಮಾನ್ಯ ಸಭೆ ಇರ್ಬೋದು, ಸಬ್ ಕಮಿಟಿಗಳ ಒಂದು ಅಧಿಕಾರ ಇರ್ಬೋದು, ಅಥವಾ ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯ ಜನಗಳಿಗೆ ಕೊಡುವಂಥದ್ದು ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಮಾಡ್ತಾ ಇದ್ದೋ ಅಷ್ಟೆಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರದ ಒಂದು ನಿಯಮ ಆಗಿದೆ. ಆಮೇಲೆ ನಿಮಗೆಲ್ಲ ಈಗೆಲ್ಲ ಗೊತ್ತಿರುವಂಥ ವಿಚಾರ ಪತ್ರಿಕೆಯಲ್ಲಿ ಬರ್ತಾ ಇದೆ, ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರು ಹೇಳಿರೋ ಪ್ರಕಾರ ಆದಷ್ಟು ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಅನೇಕ ರೀತಿಯಂಥ ಮೀಸಲಾತಿ ಇರ್ಬೋದು, ಮತ್ತೊಂದು ಇರೋ ಕೋರ್ಟಲ್ಲೆಲ್ಲ ಇರೋದ್ರಿಂದ ಸೊ ಇದು ವಿಳಂಬ ಆಗಿದೆ.
3: ಅದೇ ಫೈನ್ ಕಟ್ಟಿದ್ದಾರೆ ಅಂತ ಏನೋ ಕೇಳ್ಬಿಟ್ಟೆ ಸರ್, ನಿಜನಾ ಸರ್? ಅದು ಎಲೆಕ್ಷನ್ ಡಿಲೇ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ಗೆ ಇದಾಗಿದೆ ಅಂತ,
2: ಅದೇ ನನಗೆ ಮಾಹಿತಿ ಇಲ್ಲ.
3: ಚುನಾವಣೆ ಶೀಘ್ರದಲ್ಲಿ ಆಗ್ಬೋದಾ ಸರ್?
2: ಅದೇ ನನಗೆ ಅಷ್ಟೊಂದು ಮಾಹಿತಿ.
3: ನಾನು ಚುನಾವಣೆ ಪರ್ಪಸ್ ಕೇಳ್ತಾ ಇಲ್ಲ, ಡೆವಲಪ್ಮೆಂಟ್ ರಿಲೇಟೆಡ್ ಟು ಅದ್ರ ಬಗ್ಗೆ ಕೇಳ್ತಾ ಇದೀನಿ.
2: ಇಲ್ಲ,
3: ಹೀಗೆ ಮುಂದುವರೆದ್ರೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದ್ರಲ್ಲಿ ಕೇಳಿದ್ ನಾನು ಅಷ್ಟೇ.
2: ಅದೇ ಈಗ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಗ್ರಾಮೀಣದ ಒಂದು ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ ನೀವು ಹೇಳ್ದಂಗೆ ಸಣ್ಣ ಪುಟ್ಟ ಬಾಡಿ ಇದ್ದಾಗ ಏನು ಆಗ್ತಾ ಇತ್ತು, ಸೊ ಅದಕ್ಕೆ ಮತ್ತೆ
3: ಡೆವಲಪ್ಮೆಂಟ್ ಹೇಗಾಗುತ್ತೆ
2: ಪ್ರಸ್ತುತ ಆಡಳಿತಾಧಿಕಾರಿ ಇರುವಂತ ಸಂದರ್ಭದಲ್ಲಿ ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಯಾಕೆಂದ್ರೆ ಬಾಡಿ ಇದ್ದಾಗ ಅವರು ಆ ವಾರ್ಡಲ್ಲಿ ಪ್ರತಿನಿಧಿ ಇದ್ದೇ ಅದೇ

0: ವಾರ್ಡ್ನಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ಒಬ್ಬರು ಅಧಿಕಾರಿಗಳು ಏಕಕಾಲದಲ್ಲಿ ಇಡೀ ತಾಲೂಕಿನ ಇಡೀ ಜಿಲ್ಲೆಯ ಇಡೀ ಗ್ರಾಮ ಪಂಚಾಯತಿ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಭಾವನೆ. ಬಟ್ ಆದರೂ ಸಹ ಇದು ಸರ್ಕಾರದ ನೀತಿ ನಿಯಮಗಳು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಖಂಡಿತವಾಗಿ ಈ ನಿಖರವಾಗಿ ಇವತ್ತೇ ಯಾವತ್ತಾಗುತ್ತೆ, ಯಾವುದು ಚುನಾವಣೆ ಮತ್ತು ಯಾವಾಗ ಇದು ಬಾಡಿ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳಕ್ಕೆ ಕಷ್ಟ. ಆದರೆ ಪ್ರಸ್ತುತ ಏನು ಸರ್ಕಾರದ ಡೈರೆಕ್ಷನ್ ಏನಿದೆ, ಆಡಳಿತಾಧಿಕಾರಿಗಳು ಯಾವುದೇ ಸಮಸ್ಯೆ ಆಗದಂಗೆ ಆಯಾ ಗ್ರಾಮ ಪಂಚಾಯತ್, ಆಯಾ ತಾಲೂಕು, ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಬಾಡಿ ಎಷ್ಟು ಅಧಿಕಾರವನ್ನು ಪಡ್ಕೊಂಡಿತ್ತು ಅಷ್ಟು ಅಧಿಕಾರವನ್ನು ಇವರು ಇಂಪ್ಲಿಮೆಂಟ್ ಮಾಡಬಹುದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಣಕಾಸಿನ
1: ಜನರಿಗೆ ಕನ್ವೆ ಮಾಡೋದು ಹೇಗೆ ಸರ್? ಈಗ ಇದು ಪ್ರತಿನಿಧಿಗಳಿಂದೆ ಏನು ಯೋಜನೆಗಳಿದೆ ಅದರದ ಸರ್ಕಾರದ ಯೋಜನೆಗಳನ್ನ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜನಗಳು ತಲುಪಿಸಕಾಗುತ್ತೆ ಅಂತ, ಜನಪ್ರತಿನಿಧಿಗಳ ಒಂದು ಇಲ್ಲೇ ಅಂತ.
0: ಅದೇ ಈಗ ವಾರ್ಡ್ ಸಭೆ ಗ್ರಾಮ ಸಭೆ ಅದು ಏನು ಆಗ್ತಾ ಇತ್ತು ಅದರಲ್ಲೇ ನಾವು ತಿಳಿಸ್ಬೇಕಾಗುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆ ಗ್ರಾಮ ಸಭೆ ಮಾಡಿ ನಗರ ಆಗ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರ್ಬೋದು ತಿಳುವಳಿಕೆ ಕೊಡಬೇಕು. ಇದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಇದ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸೊ ಮತ್ತು ವಿವಿಧ ಸರ್ಕಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಜನಗಳಿಗೆ ಇದನ್ನು ತಿಳುವಳಿಕೆ ಕೊಡಬೇಕು. ಸೊ ನೋಡೋಣ, ಅದಷ್ಟು ಶೀಘ್ರದಲ್ಲಿ ಆಗ್ಬೋದು, ಸರ್ಕಾರದ ಮಟ್ಟದಲ್ಲಿದೆ. ಆಮೇಲೆ ಸರ್ಗೂರು ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಗರಸಭೆನೂ ಈಗ ಬಾಡಿ ಇಲ್ಲ, ನಿಮ್ಮ ಸರ್ಗೂರ್ಲ್ ಮಾತ್ರ ಇಡೀ ಜಿಲ್ಲೆಯಲ್ಲಿ ಬಾಡಿ ಇರೋದು.
1: ಎಲ್ಲೂ ಇಲ್ಲ, ಅದಕ್ಕೋಸ್ಕರನೇ ಕೇಳಿದ್ದು. ಆಗ 4 ವರ್ಷ ಹತ್ರ ಆಗೋಯ್ತು, ಇನ್ನು ಡೆವಲಪ್ಮೆಂಟ್ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಅದು ಅಷ್ಟೇ. ಚುನಾವಣೆ ನನ್ನ ಉದ್ದೇಶ ಅಲ್ಲ, ಪ್ರತಿನಿಧಿಗಳ ಆಯ್ಕೆಯಿಂದ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೇ ಒಂದು ಪ್ರಶ್ನೆ.
2: ಧನ್ಯವಾದಗಳು ರಾಜನೇ ಕರೆ ಮಾಡಿದ್ದು. ಸರ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರಿ ಸರ್. ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
0: ಖಂಡಿತ ಇಲ್ಲ, ಯಾಕೆಂದರೆ ಈಗ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ ಇದೆ ಮತ್ತು ಕಾಯ್ದೆಯಲ್ಲೂ ಸಹ ಸ್ಪಷ್ಟಪಡಿಸಿದೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೂರು ಹಂತದಲ್ಲಿ ಏನು ಪಂಚಾಯತಿಗಳು ಮಾಡಬೇಕಾಗಿದೆ ಆ ಎಲ್ಲ ಅಧಿಕಾರವನ್ನ ಆಡಳಿತಾಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಇದನ್ನ ಒಂದು ಸಂದರ್ಭದಲ್ಲಿ ಸದುಪಯೋಗ ಪಡ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವುದೇ ಜನಗಳಿಗೆ ಸಮಸ್ಯೆ ಉಂಟಾಗದಂತೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಮತ್ತು ಯಾವುದೇ ಕಾರ್ಯಕ್ರಮಗಳು ಬಾಡಿ ಇಲ್ಲ ಅಂತ ನಿಂತಿಲ್ಲ ನೋಡಿ. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಇರ್ಬೋದು, ಮನೆಗಳು ಎಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಇದನ್ನು ನಮ್ಮ ಎಲ್ಲ ಆಡಳಿತಾಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ದಿನನಿತ್ಯ ಏನು ಆಕ್ಟಿವಿಟಿ ಇದೆ ಅದನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ, ಫೀಲ್ಡ್ಗೆ ಹೋಗಿ ನೋಡಬೇಕಾಗುತ್ತೆ. ಸೊ ಹೆಚ್ಚಿನ ಒಂದು ಕಾಳಜಿ ಅವ್ರ ಇಲಾಖೆ ಕೆಲಸ ಕಾರ್ಯಗಳ ಜೊತೆಗೂ ಇದನ್ನು ಹೆಚ್ಚಿನ ರೀತಿ ತೊಡಗಿಸ್ಕೋಬೇಕಾಗುತ್ತೆ. ಸೊ ಮತ್ತು ಸಮುದಾಯದವ್ರ ಈ ಸಂದರ್ಭದಲ್ಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ.
2: ಖಂಡಿತ ಸರ್. ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಒಂದು ಆದರ್ಶ ಗ್ರಾಮ ಅಂತಂದರೆ ಹೇಗಿರಬೇಕು ಸರ್?
0: ನೋಡಿ, ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ ಅಭಿವೃದ್ಧಿ ಅಂದರೆ ಕೇವಲ ಬಿಲ್ಡಿಂಗು, ರಸ್ತೆ, ಚರಂಡಿ. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮಾನವನ ಅಭಿವೃದ್ಧಿ ಆಗಬೇಕು. ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ ನಮಗೆ ಕುಡಿಯೋ ನೀರು ಬೇಕು, ಶೌಚಾಲಯ ಬೇಕು, ಬೀದಿ ದೀಪ ಬೇಕು ಅಂತ. ಸೊ ಗ್ರಾಮ ಪಂಚಾಯತಿ ಜೊತೆಗೆ ಸಮುದಾಯದವರು ಕೈ ಜೋಡಿಸ್ಬೇಕು, ನಿರ್ವಹಣೆಗೆ ನಾವು ಸಹ ಪೂರಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಅಭಿವೃದ್ಧಿಯಲ್ಲಿ ಗ್ಯಾಪ್ ತುಂಬ ಆಗುತ್ತೆ. ಮತ್ತೆ ಕೇವಲ ನಾವು ವೈಯಕ್ತಿಕವಾಗಿ ಮಾನವ ಅಭಿವೃದ್ಧಿ ಆದ್ರೆ ಸಾಲ. ಸೊ ಜಾನುವಾರುಗಳು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ಅದಕ್ಕೇನೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ವಿ. ಈಗ ನೋಡಿ, ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದೀವಿ 1990ರಿಂದ 2005ರವರೆಗೆ, 2015ರ ನಂತರ 2030ರವರೆಗೆ ಸುಸ್ಥಿರ ಅಭಿವೃದ್ಧಿನೂ ನಾವು ಮುಂದಿನ ಜನಾಂಗಕ್ಕೆ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಜೀವ ಜಲರಾಶಿ ಇರ್ಬೋದು, ಇದಕ್ಕೂ ಸಹ ನಾವು ಪೂರಕವಾಗಿ ಒಂದು ಕಾರ್ಯಕ್ರಮನ ರೂಪಿಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈಗ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನ ಸದ್ಬಳಕೆ ಮಾಡಿಕೊಂಡು ಲಭ್ಯವಿರುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡಿಕೊಂಡು ನಾವು ಹೆಚ್ಚಿನ ಒಂದು ಸುಸ್ಥಿರ ಅಭಿವೃದ್ಧಿಯತೆ ಹೋಗ್ಬೇಕು ಅಂತ ನನ್ನ ಒಂದು ಮನವಿ.
2: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾರೆ.

0: ಹೇಳ್ತೀರಿ ಸರ್. ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ ಹಲೋ ಹಾಂ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು ಮಂಚೇಗೌಡನಹಳ್ಳಿ ಅಡಿ. ತಮ್ಮ ಹೆಸರು
1: ಸುನಂದ ಸರ್.
0: ಹಾಂ ಸುನಂದ ಅವರು ಹೇಳಿ, ತಮ್ಮ ಏನಾದ್ರು ಸಮಸ್ಯೆ ಇದೆಯಾ?
1: ರೋಡ್ ಸಮಸ್ಯೆ ಇದೆ.
0: ರೋಡ್ ಸಮಸ್ಯೆ? ಹಾಂ ಆಮೇಲೆ ಮನೆಗಳು. ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಸುನಂದಮ್ಮ ಅವ್ರೆ. ಹ
2: ಸುನಂದಮ್ಮ, ಈಗ ನಿಮ್ಮ ಏನು ಎರಡು ಪ್ರಮುಖವಾದಂತಹ ಸಮಸ್ಯೆಗಳು, ರಸ್ತೆ ಒಂದು ಮನೆ, ಎರಡದ್ದು ವಿಚಾರವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಮ್ಗೆ ಸಂಬಂಧಪಟ್ಟಂಥ ತಾಲೂಕು ನೋಡಲ್ ಆಫೀಸರ್ ಇದ್ದಾರೆ ಈ ಮನೆಗಳು ನೋಡ್ಕೊಳ್ಳೋದು, ಅವ್ರನ್ನ ನಿಮ್ಗೆ ಕಳಿಸ್ತೀನಿ, ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಏನು ಸಮಸ್ಯೆ ಇದೆ ಬಂದಾಗ ನೀವು ತಿಳಿಸಿ, ದಯವಿಟ್ಟು ಅದು ಪರಿಹಾರ ಮಾಡ್ತೀವಿ. ಓಕೆ ಓಕೆ ಓಕೆ.
1: ಆಯ್ತು
0: ಓಕೆ ಸರ್, ಧನ್ಯವಾದಗಳು ಸುನಂದ ಅವರೆ ಕರೆ ಮಾಡಿದ್ದಕ್ಕೆ. ಸರ್ ತುಂಬ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಹಾಡುಗಳಿಂದ ಕೂಡ ತುಂಬ ಕರೆಗಳು ಬಂತು. ಅವರ ಒಂದು ಹಸೆಗಳು ಕೂಡ ತಮ್ಮ ಮುಖಾಂತರ, ಅಂದರೆ ತಮ್ಮ ತಾವು ಕೂಡ ಅವ್ರಿಗೂ ಭರವಸೆಯನ್ನು ಕೊಟ್ಟಿದ್ದೀರಾ. ನಾನು ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ನಮ್ಮ ಒಂದು ಹೋದಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ. ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯಿಂದ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮತ್ತು ಸಾಕಷ್ಟು ಕಾರ್ಯಗಳು ಕೂಡ ತಾವು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬುರುದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
2: ಜನಧ್ವನಿ ನಿಮಗೂ ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರಿಗೂ ವೈಯಕ್ತಿಕ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.
0: ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಒಂದು ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಇದುವರೆಗೂ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಹಾಗೂ ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇನ್ನು ಮುಂದೆ ಕೇಳಿಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು

0: ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯ

ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 13 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
5: ತಳಮಳವಿದೇನ್ ಇಳೆಗೆ
6: ದೇವ ಧನುಜರ್ ಮಥಿಸೆ
5: ಜಲನಿಧಿಯೊಳ್ ಆದಂತೆ
6: ಸುಧೆಗೆ ಪೀಠಿಕೆಯಂ
5: ಹಾಳಹಳವ ಕುಡಿದ
6: ಗಿರಿಶ ನಿದ್ದಿರ್ದೊಡಿ
5: ಕಳವಳವದೇತ ಕೆಲೋ
4: ಮಂಕುತಿಮ್ಮ. ಸೊ ನಾವು ಸಮುದ್ರ ಮಥನದ ಕಥೆಯನ್ನು ಕೇಳಿದ್ದೀವಿ. ಇದು ನಮ್ಮ ಪುರಾಣಗಳಲ್ಲೆಲ್ಲ ಬಹಳ ಪ್ರಸಿದ್ಧವಾದಂಥ ಸಂದರ್ಭ. ಅಮೃತ ಸಿಕ್ತು ಅಂತೆಲ್ಲ ಕೇಳಿದ್ದೀವಿ ಅಲ್ವಾ? ಸೊ ಎಲ್ರಿಗೂ ಅಮೃತ ಬೇಕು. ಅಮೃತ ಸಿಕ್ಬಿಟ್ರೆ ಖುಷಿ ಅಲ್ವಾ? ಎಲ್ರಿಗೂ ಖುಷಿ ಬೇಕು. ಆದರೆ ಸಮುದ್ರ ಮಥನದ ಕಥೆಯನ್ನು ನಾವು ನೋಡಿದಾಗ ಅಮೃತ ಸುಲ್ವಾಗಿ ಸಿಕ್ಲಿಲ್ವಂತೆ, ಬೇರೆ ಏನೇನೋ ಸಿಗ್ತಾ ಇತ್ತು. ಓ, ಇದು ಸಿಕ್ಲಿಲ್ಲ ಅಂತ ದೇವ ಧನುಜರ್ ಬಿಟ್ಬಿಡ್ಲಿಲ್ವಂತೆ. ದೇವರು ದಾನವರು ಇಬ್ರು ಸೇರ್ಕೊಂಡು ಮಾಡಿದಂಥದ್ದು. ಅಂದ್ರೇನು, ಇವತ್ತಿನ ಸಂದರ್ಭವನ್ನು ನಾವು ನೋಡಿದಾಗ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ, ಒಳ್ಳೆಯವರು ಕೆಟ್ಟವರು ಇಬ್ರು ಒಟ್ಟಾಗಿಯೇ ಜೀವನವನ್ನು ಮಾಡಬೇಕು. ಜೀವನದ ರಥ ಮುಂದಕ್ಕೆ ಹೋಗ್ಬೇಕಾದ್ರೆ ಪರಸ್ಪರರು ಒಟ್ಟಾಗಿ ಕೆಲಸ ಮಾಡಲೇಬೇಕು. ಆ ಉದಾಹರಣೆ ನಾವು ನೆನ್ಪಿಟ್ಕೋಬೇಕು. ಬರೀ ಎಲ್ಲ ಚೆನ್ನಾಗಿರೋದೇ ಇದ್ಬಿಡ್ತಾರ ಅಂತಂದ್ರೆ ಹಂಗಿರಲ್ಲ. ಸಮುದ್ರ ಮಥನ ಆದಂತ ಸಂದರ್ಭದಲ್ಲೂ ಕೆಲವರು ದೇವರಿದ್ರು, ಕೆಲವರು ದಾನವರಿದ್ರು, ಅವರಿಬ್ರು ಒಟ್ಟಿಗೆ ಬಂದ್ರು ಸಮುದ್ರ ಮಥನವನ್ನ ಮಾಡಿದ್ರು. ಯಾಕೆ? ಇಬ್ರಿಗೂ ಅಮೃತ ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಅಮೃತ ಅಷ್ಟು ಸುಲಭವಾಗಿ ಸಿಕ್ತಾ ಅಂದ್ರೆ ಸಿಕ್ಲಿಲ್ಲ. ಅಮೃತ ಸಿಕ್ಕಕ್ ಮುಂಚೆ ಸಿಕ್ಕಿದ್ದು ಇಡೀ ಜಗತ್ತನ್ನೇ ನಾಶ ಮಾಡಬಲ್ಲಂತ ಹಾಲಾಹಲ ಅನ್ನೋಂಥ ವಿಷ ಬಂತು ಮೊದಲು. ಆ ವಿಷ ಬಂದಾಗ ದೇವರು ದಾನವರು ಇಬ್ಬರಿಗೂ ಕೂಡ

0: ಒಂದು ರೀತಿಯ ಪ್ರಜ್ಞೆ ತಪ್ಪುವಂತ ಆ ವಿಷದ ಒಂದು ಪ್ರಭಾವ ಹೇಗಿತ್ತು ಅಂತಂದ್ರೆ ಅದರ ಅದು ಆ ಟಾಕ್ಸಿಕ್ ಇದು ಅದು. ಸೊ ಹಾಗಾಗಿ ಅವರು ಪ್ರಜ್ಞೆನೇ ತಪ್ಪು ಹೋಗುವಂತ ಸಂದರ್ಭ ಕೂಡ ಬಂದ್ಬಿಡ್ತು. ಸೊ ಇನ್ನೇನಪ್ಪ ಇಡೀ ಪ್ರಪಂಚ ಇಡೀ ಜೀವ ಜಗತ್ತೇ ನಾಶ ಆಗ್ಬಿಡುತ್ತಾ ಅಂತಂದಾಗ ಆಗ ಒಬ್ಬ ಎದ್ದಂತೆ ಶಿವ, ಈಶ್ವರ ಬಂದ. ಈಶ್ವರ ಏನ್ ಮಾಡ್ದ, ಈ ಹಾಲಾಹಲವನ್ನ ನಾನು ತಿಂದು ಜೀರ್ಣಿಸ್ಕೋತೀನಿ, ತೊಂದರೆ ಇಲ್ಲ, ನೀವೆಲ್ಲ ಚೆನ್ನಾಗಿರಿ. ಸೊ ಅಂತಹ ಗಿರೀಶ ಆತರದ ಒಬ್ಬ ಈಶ್ವರ ಮುಂದೆ ಬಂದ ಅಂತಂದ್ರೆ ಈ ಹಾಲಾಹಲವನ್ನ ಕುಡಿದು ಅದನ್ನ ತಾನು ಜೀರ್ಣಿಸ್ಕೊಂಡು ಉಳಿದವ್ರನ್ನೆಲ್ಲ ರಕ್ಷಣೆ ಮಾಡ್ತಾನೆ. ಸೊ ಹಾಗೆ ಹಾಲಾಹಲವನ್ನ ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ನಾವು ನೋಡ್ತಾ ಇರುವಂತ ನಕಾರಾತ್ಮಕ ವಿಚಾರಗಳಿಂದ ನಾವು ಕಂಗೆಡಬೇಕಾಗಿಲ್ಲ. ಕಂಗೆಡುವಂತ ತಳಮಳ ಬರುತ್ತೆ, ಆದ್ರೆ ಒಬ್ಬ ಗಿರೀಶ ಇರ್ತಾನಪ್ಪ, ಒಬ್ಬ ಶಿವ ಇರ್ತಾನೆ, ಅವನ್ ಮುಂದೆ ಬರ್ತಾನೆ, ಅವನ್ ಬಂದು ಈ ಹಾಲಾಹಲವನ್ನ ನಿವಾರಣೆ ಮಾಡಿ ಅದು ಎಲ್ರಿಗೂ ಒಳ್ಳೇದಾಗೋ ರೀತಿಯಲ್ಲಿ ನಮಗೆ ಸಹಾಯವನ್ನ ಮಾಡ್ತಾನೆ ಅನ್ನುವಂತ ಸಕಾರಾತ್ಮಕ ಆಶಾಭಾವ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಅಂದ್ರೆ ಗಿರೀಶ ಯಾರು ಅಂತಂದಾಗ ಇನ್ಯಾರೋ ಆಗ್ಲಿ ಅಂತ ಅನ್ಕೋತೀವಿ ನಾವು ಅಲ್ವಾ. ನನಗೆ ಯಾಕಪ್ಪ ಸುಮ್ನೆ ಉಸಾ ಬರೀ, ನನಗೆ ಯಾಕೆ ವಿಷ, ನಾನು ಯಾಕೆ ವಿಷ ಕುಡಿಯಕ್ ಹೋಗ್ಲಿ, ಇನ್ನೊಬ್ರು ಯಾರು ಮಾಡ್ಕೊಳ್ಳಿ ಅಂತ ಅನ್ಕೋತೀವಿ. ಅದು ತಿರ್ಗಾ ದುರದೃಷ್ಟಕರ. ಸೊ ಆತರ ಗಿರೀಶ ನಾನೇ ಯಾಕೆ ಆಗಬಾರ್ದು ಅನ್ನೋ ಭಾವನೆ ನಮ್ಮಲ್ಲಿ ಬಂದ್ರೆ ಅವಾಗ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಎಲ್ಲರಿಗೂ ಅಮೃತ ಸಿಗುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಒಟ್ಟಿನಲ್ಲಿ ದೇವ ಧನುಜರ್ ಇಬ್ರೂ ಇದ್ದೇ ಇರ್ತಾರೆ, ಇಬ್ರು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಅಮೃತ ಸಿಗೋದಕ್ಕೆ ಸಾಧ್ಯ. ಅಮೃತ ಸಿಗಕ್ ಮುಂಚೆ ವಿಷ ಸಿಗುತ್ತೆ, ಹಲಹಲ ಸಿಕ್ಕತ್ತೆ. ಆ ಹಲಹಲವನ್ನ ನಾವು ಸ್ವೀಕರಿಸೋದಕ್ಕೆ ಸಿದ್ಧರಿರ್ಬೇಕು. ಒಬ್ಬ ಯಾರಾದರೂ ಮುಂದೆ ಬಂದು ಅದನ್ನ ನಿವಾರಣೆ ಮಾಡಿದಾಗ ಎಲ್ಲರಿಗೂ ಒಳ್ಳೇದಾಗೋ ಸಂದರ್ಭ ಬರುತ್ತೆ ಅನ್ನೋದನ್ನ ಆ ಆಶಾಭಾವನೆಯನ್ನ ನಾವು ಮರಿಬಾರ್ದು ಅನ್ನೋದು ಇಲ್ಲಿ ಮುಖ್ಯ. ಸೊ ಮುಂದೆ ಬರೀ ಕಷ್ಟ ಸುಖ ಇದನ್ನೆಲ್ಲ ನಾವು ನೋಡ್ತಾ ಇದ್ದಾಗ ಯಾವುದು ಪರ್ಮನೆಂಟ್ ಆಗಿ ಉಳ್ಕೊಳ್ಳಲ್ಲ ಅನ್ನೋಂತ ಇನ್ನೊಂದು ರೀತಿಯ ಆಶಾಭಾವನೆಯನ್ನ ನಾವು ಮರಿಬಾರ್ದು ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಅದನ್ನ ಈಗ ಮುಂದೆ ನೋಡೋಣ. ನದಿಯ ತೆರೆಯ ಒಲ್ ಉರುಳಿ,
1: ನದಿಯ ತೆರೆಯ ಒಲ್ ಉರುಳಿ
0: ಹೊರಳುತ್ತಿರುವುದು ಜೀವ,
1: ಹೊರಳುತ್ತಿರುವುದು ಜೀವ
0: ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲವದಕ್ಕೆ,
1: ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲದವದಕ್ಕೆ
0: ಬದುಕೇನು ಸಾವೇನು,
1: ಬದುಕೇನು ಸಾವೇನು
0: ಸೊದೆಯೇನು ವಿಷವೇನು,
1: ಸೊದೆಯೇನು ವಿಷವೇನು
0: ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ,
1: ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ.
0: ಸೊ ಇದರಲ್ಲಿ ಜೀವ ಜಗತ್ತಿನ ಜೀವನದ ಹಾಗೆ ಸಮಾಜದಲ್ಲಾಗ್ತಾ ಇರುವಂತ ಎಲ್ಲ ಆಗು ಹೋಗುಗಳ ನಿರಂತರತೆಯನ್ನ ಒಂದ್ ಕಡೆ ಎತ್ತಿ ಹಿಡಿತಾ ಇದ್ದಾರೆ. ಹಾಗೆ ಯಾವ ಪರಿಸ್ಥಿತಿಯೂ ಕೂಡ ಸದಾಕಾಲ ಅದೇ ರೀತಿ ಇರಲ್ಲ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು ಅಂತ ಡಿ ವಿ ಜಿ ಅವ್ರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎರಡು ರೀತಿಯ ಎರಡು ಮೂರು ರೀತಿಯ ಒಂದು ಉದಾಹರಣೆಗಳನ್ನ ಬಹಳ ಸುಂದರವಾಗಿ ಕೊಡ್ತಾರೆ. ಈಗ ನದಿ ಕಬಿನಿ ನಮ್ಮಲ್ಲಿ ಹರಿತಾ ಇದೆ, ಕೇರಳದಲ್ಲೆಲ್ಲೋ ವಯನಾಡಿನ ಬೆಟ್ಟಗಳಲ್ಲಿ ಹುಟ್ಟಿದಂತ ಕಬಿನಿ ಈಗ ನಮ್ಮ ಜಾಗಕ್ಕೆ ಬರೋ ಹೊತ್ತಿಗೆ ಕಪಿಲೆ ಆಗ್ತಾಳೆ. ಹಂಗೆ ಮುಂದಕ್ಕೆ ಹೋಗಿ ಕಾವೇರಿ ನದಿಯನ್ನ ಸೇರಿ ಹಂಗೆ ಮುಂದಕ್ಕೆ ಹೋಗ್ತಾ ಸಮುದ್ರವನ್ನು ಕೂಡ ಸೇರಿ. ಸೊ ಅದರಲ್ಲಿ ಅನೇಕ ಅಲೆಗಳು ಬರ್ತಾ ಇರುತ್ತೆ ಅಲ್ವಾ. ಸೊ ಆ ಅಲೆಗಳ ಒಂದು ಅನಿವಾರ್ಯವಾದಂತ ಕ್ರಿಯೆ ಏನಪ್ಪಾ ಅಂದ್ರೆ ಅದು ಮುಂದಕ್ಕೆ ಹೋಗುತ್ತೆ. ಸೊ ಒಂದು ನದಿ ತೆರೆ ಅಲೆಗಳಾಗಿ ಬರ್ತಾ ಇದ್ದಾಗ ಅದ್ ನಾನು ಅಲೆ ಅಲ್ಲೇ ಇರ್ತೀನಿ ಅಂತ ಅನ್ನಕ್ಕಾಗಲ್ಲ, ಅದು ಮುಂದಕ್ಕೆ ಹೋಗ್ಬೇಕು. ಸೊ ಮುಂದಕ್ಕೆ ಹೋಗ್ತಾನೇ ಇರುತ್ತೆ. ಸೊ ಈಗ ನೀರು ಇಲ್ಲಿ ಮುಂದಕ್ಕೆ ಹೋಯ್ತು ಅಂತಂದ್ರೆ ತಿರ್ಗಾ ಅಲೆ ಅಲ್ಲೇ ಇದೆಯಲ್ಲ ಅಂತಂದ್ರೆ ಅಲೆ ಇದೆ ಆದ್ರೆ ನೀರು ಅಲೆ ಅಲ್ಲ, ಹೊಸ ನೀರು ಬಂದಿದೆ. ಸೊ ಹೊಸ ನೀರು ಆದ್ರೆ ಅಲೆ ಅದೇ ತರ ಕಾಣಿಸ್ತಾ ಇದೆ. ಸೊ ಹಾಗೆ ನದಿ ಹರಿತಾ ಇರುವಾಗ ಉರುಳ್ತಾ ಉರುಳ್ತಾ ಅಲೆಗಳು ಮುಂದಕ್ಕೆ ಹೋಗ್ತಾ ಇರ್ತವೆ, ಹಾಗೆಯೇ ಜೀವನ ಕೂಡ. ನಾವು ಹೊರಗಿನಿಂದ ನೋಡಿದಾಗ ಇವತ್ತು ಯಾರೋ ಕೆಲವರು ಮನುಷ್ಯರಿದ್ದಾರೆ, ಒಂದ್ 1000 ವರ್ಷ ಬಿಟ್ಕೊಂಡು ಬಂದ್ರು ಮನುಷ್ಯರಿದ್ದಾರೆ ಅಂತಂದ್ರೆ ಅವರೇನಾ ಅಂತ ಅವರೇ ಆಗ್ಬೇಕಾಗಿಲ್ಲ, ಅವ್ರು ಮುಂದಕ್ಕೆ ಹೊರಟೋದ್ರು.

0: ಈಗ ಹೊಸ ಅಲೆ ಒಂದು ಬಂದಿದೆ ಅಂತ. ಸೊ ಇದು ಎಲ್ಲಿಂದ ಶುರುವಾಯಿತು ಅಂತ ಗೊತ್ತಿಲ್ಲ, ಎಲ್ಲಿಗೆ ನಿಲ್ಲುತ್ತೆ ಅಂತಲೂ ಗೊತ್ತಿಲ್ಲ. ಸೊ ಅದು ನಿಲ್ಲಲ್ಲ, ಇದು ನಿರಂತರವಾಗಿ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಆದರೆ ಈ ಥರ ಹರ್ಕೊಂಡು ಹೋಗ್ತಾ ಇರುವಂಥ ಒಂದು ನದಿಯ ನೀರು ಒಂದು ಸಂದರ್ಭದಲ್ಲಿ ಹಳ್ಳಕ್ಕೆ ಬೀಳುತ್ತೆ, ಇನ್ನೊಂದು ಸಂದರ್ಭದಲ್ಲಿ ಯಾವುದೋ ಕಲ್ಲು ಅಡ್ಡ ಬರುತ್ತೆ, ಇನ್ನೊಬ್ರು ಯಾರೋ ಅಲ್ಲಿ ಚಾನೆಲ್ ಕಟ್ಬಿಟ್ಟು ಆ ಕಡೆ ಹೇಳ್ಕೋತಾರೆ. ಸೊ ಹೀಗೆ ಆ ನದಿಯ ನೀರಿನ ಒಂದು ಚಲನೆ ಏಕಮುಖವಾಗಿರಲ್ಲ. ಜೀವನದಲ್ಲೂ ಕೂಡ ಹಾಗೆ, ವೈಯಕ್ತಿಕ ಜೀವನವನ್ನ ನಾವು ನೋಡಿದಾಗ ಕೆಲವ್ರು ಇನ್ನೂ ಬದುಕಿರ್ತಾರೆ, ಕೆಲವ್ರು ಸತ್ತೋಗಿರ್ತಾರೆ, ಕೆಲವ್ರು ಕಷ್ಟದಲ್ಲಿರ್ತಾರೆ, ಕೆಲವ್ರು ಸುಖವಾಗಿರ್ತಾರೆ, ಕೆಲವ್ರು ತಟಸ್ಥವಾಗಿರ್ತಾರೆ, ಕೆಲವ್ರು ವಯಸ್ಸಲ್ಲಿ ಚಿಕ್ಕವರು, ಕೆಲವ್ರು ವಯಸ್ಸಲ್ಲಿ ದೊಡ್ಡವರು, ಕೆಲವ್ರಿಗೆ ಜೀವನದಲ್ಲಿ ಎಲ್ಲ ಸುಖಕರವಾದಂಥ ಸೊದೆ ಅಮೃತ ಸಿಗ್ತಾ ಇರುತ್ತೆ, ಕೆಲವ್ರಿಗೆ ಬರೀ ಕಷ್ಟಗಳೇ ಸಿಗ್ತಾ ಇರುತ್ತೆ, ವಿಷ ಸೊ ಅದೇ ಸಿಗ್ತಾ ಇರುತ್ತೆ. ಆದರೆ ಇವೆಲ್ಲವೂ ಕೂಡ ಎರಡನೆಯ ಸುಂದರವಾದಂಥ ಉದಾಹರಣೆ ನಿವಿಜಿಯವರಿಲ್ ಕೊಡುವಂಥದ್ದು, ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ ಅಂತ. ನೀರಿನ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ ಅಂತ ದಾಸರು ಹೇಳಿದಂಗೆ, ಈ ಜೀವನದಲ್ಲಿ ಬರುವಂತಹ ಕಷ್ಟಗಳೆಲ್ಲವೂ ಕೂಡ ಉದಕ ಬುದ್ಬುದ ಅಂದ್ರೆ ನೀರಿನ ಮೇಲೆ ಒಂದು, ನಾವು ಸೋಪ್ ತಗೊಂಡು ಸೋಪ್ ನೀರಲ್ಲಿ ಉಫ್ ಅಂತ ಮಾಡಿದಾಗ ಅದೆಷ್ಟು ಆಡ್ತಾ ಇರ್ತಾವೆ ಅಲ್ವಾ, ಸೋಪಿನ ಗುಳ್ಳೆ ಇಷ್ಟು ದಪ್ಪ ಆಗುತ್ತೆ, ಇನ್ನೂ ದಪ್ಪ ಆಗ್ಲಿ ಅಂತ ಒಂದ್ ಸ್ವಲ್ಪ ಊದಿದ್ರೆ ಏನಾಯ್ತು, ಪಟ್ ಒಡ್ದೋಗತ್ತೆ ಅಲ್ವಾ. ಸೊ ಹಾಗೆಯೇ ನಮಗ್ ಬರುವಂತ ಕಷ್ಟಗಳು, ಅದೇ ರೀತಿ ಸುಖಗಳು ಕೂಡ ನೀರಿನಲ್ಲಿ ಬರುವಂತ ಗುಳ್ಳೆಗಳ ರೀತಿ, ಒಂದ್ ಸ್ವಲ್ಪ ಹೊತ್ತು ಅದು ಹಾಗಿರುತ್ತೆ, ಆಮೇಲೆ ಅದು ಒಡ್ದೋಗುತ್ತೆ. ಸೊ ಇವಾಗ ನನಗ್ ಬಂದಂತ ಕಷ್ಟವೇ ಪರ್ಮನೆಂಟ್ ಅಪ್ಪ ಅಂತ ಯಾವತ್ತು ನಾವು ಅನ್ಕೋಬಾರ್ದು. ಇಟ್ ಶಾಲ್ ಪಾಸ್ ಅಂದ್ರೆ ಒಂದ್ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಹೊತ್ತು ಅದಿತ್ತು, ಅದು ತಿರುಗತ್ತೆ, ತಿರುಗಾ ಚಕ್ರ ತಿರುಗಿದಾಗ ಕೆಳಗಡೆ ಇರುವಂತ ಭಾಗ ತಿರುಗಾ ಮೇಲ್ ಬರುತ್ತೆ. ಸೊ ಹಾಗೆ ಇವತ್ತಿನ ದಿವಸ ನಮಗೆ ಕಷ್ಟ, ಆ ಕಷ್ಟವನ್ನ ದಾಟಿ ನಾವು ತಿರುಗಾ ಸುಖದ ಕಡೆ ಹೋಗುವಂತ ಸಾಧ್ಯತೆ ಖಂಡಿತ ಇರುತ್ತೆ ಅನ್ನುವಂಥದ್ದು ನಾವು ನೆನ್ಪಿಟ್ಕೋಬೇಕು ಹಾಗೆ ಅಂತ. ಇದನ್ನೇ ಬಹಳ ಒಂದು ರೀತಿ ತಾತ್ವಿಕ ದೃಷ್ಟಿಯಿಂದ ಡಿ ವಿ ಜಿ ಅವರು ಮುಂದಿನ ಪದ್ಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ವಿವರಿಸ್ತಾರೆ, ಅದನ್ನ ನೋಡೋಣ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 13 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಕ್ಕಳಿಗೆ ಯಾವುದೇ ಸೂಚನಾ ಕೈಪಿಡಿ ಅಗತ್ಯವಿಲ್ಲ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಯಾವುದೇ ಸೂಚನಾ ಕೈಪಿಡಿ ಅಗತ್ಯವಿಲ್ಲ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮಕ್ಕಳು ಜನಿಸಿದಾಗ ಯಾವುದೇ ಸೂಚನಾ ಕೈಪಿಡಿಯೊಂದಿಗೆ ಬರುವುದಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿಯು ಹುಟ್ಟಿನಿಂದ ಸಾಯುವವರೆಗೆ ಹೇಗಿರಬೇಕು ಎಂಬ ಕೈಪಿಡಿಯನ್ನು ಬರೆಯಬೇಕಾದರೆ ಅದು ಹೇಗಿರುತ್ತದೆ ಎಂದು ಯಾರು ನನ್ನನ್ನು ಕೇಳಿದರು? ನನ್ನ ಪ್ರಕಾರ ಅದು ಒಂದು ಖಾಲಿ ಪುಸ್ತಕವಾಗಿದ್ದರೆ ಉತ್ತಮವಾಗಿರುತ್ತದೆ. ಈಗ ನೀವು ಎಲ್ಲವನ್ನು ಯಂತ್ರಗಳಾಗಿ ಪರಿವರ್ತಿಸಲು ಪ್ರಯತ್ನಿಸುತ್ತಿದ್ದೀರಿ. ಮಾನವರಿಗೆ ಉಪಯುಕ್ತ ಎಂದು ನೀವು ಭಾವಿಸುವ ಕೆಲವು ರೀತಿಯಲ್ಲಿ ಮಕ್ಕಳನ್ನು ಕಾರ್ಯನಿರ್ವಹಿಸುವುದನ್ನು ಹೊರತುಪಡಿಸಿ ಇತರ ಆಯಾಮಗಳಿವೆ. ಮನುಷ್ಯರು ಯಾರಿಗೂ ಉಪಯುಕ್ತವಾಗಬೇಕಾಗಿಲ್ಲ. ಬಂಡಿಯಲ್ಲಿ ನೊಗಕ್ಕೆ ಸಿಕ್ಕಿದ ಎತ್ತುಗಳು, ಕಾಡಿನಲ್ಲಿ ಅಡ್ಡಾಡುವ ಕಾಡು ಜಿಂಕೆಗಳನ್ನು ನೋಡಿ ಅಯ್ಯೋ ಅವು ತಮ್ಮ ಜೀವನವನ್ನು ಹೇಗೆ ಹಾಳು ಮಾಡಿಕೊಳ್ಳುತ್ತಿವೆ, ಯಾರಿಗೂ ಉಪಯುಕ್ತವಲ್ಲ ಎಂದು ಯೋಚಿಸಬಹುದು. ಆದರೆ ಆ ಜಿಂಕೆಗಳಲ್ಲಿ ಸಂತೋಷವಿದೆ. ನೀವು

ರೋಗಕ್ಕೆ ಒಳಗಾಗಿದ್ದೀರಿ ಎಂದು ನಿಮ್ಮಲ್ಲಿ ಸಂತೋಷವಿಲ್ಲ. ಕೇವಲ ಉಪಯುಕ್ತವಾಗಲು ಪ್ರಯತ್ನಿಸುವ ಮೂಲಕ ನೀವೊಬ್ಬ ಆನಂದವಿಲ್ಲದ ವ್ಯಕ್ತಿಯಾದರೆ ಜೀವನದ ಎಲ್ಲ ಉದ್ದೇಶಗಳು ಸೋಲುತ್ತವೆ. ನೀವು ಏನೇ ಮಾಡಿದರೂ ಅದು ಅರ್ಥವಿಲ್ಲದಾಗುತ್ತದೆ. ಸಾಮಾಜಿಕವಾಗಿ ಬಹುಶಃ ಅವರು ನೀವು ಒತ್ತಿರುವ ಶೋಚನೆಯ ಮುಖಕ್ಕಾಗಿ ಮತ್ತು ಪ್ರಪಂಚದಲ್ಲಿ ನೀವು ಮಾಡಿದ ಕೆಲಸಗಳಿಗೆ ಅವರು ನಿಮಗೆ ಪ್ರಶಸ್ತಿಯನ್ನು ನೀಡಬಹುದೇನೋ, ಆದರೆ ಜೀವನದಲ್ಲಿ ಅದು ಏನನ್ನು ಅರ್ಥೈಸುವುದಿಲ್ಲ. ಬೇರೊಬ್ಬರ ಬುದ್ಧಿವಂತಿಕೆಯ ಮೂಲಕ ಜೀವನವನ್ನು ನೋಡುವುದನ್ನು ನಿಲ್ಲಿಸಿ ನಿಮ್ಮ ಜೀವನವನ್ನು ಹೆಚ್ಚು ಬುದ್ಧಿವಂತಿಕೆಯಿಂದ ನೋಡಲು ಕಲಿಯಿರಿ. ಇತರ ಪ್ರಭಾವಗಳನ್ನು ತೆಗೆದುಹಾಕಿದರೆ ಪ್ರತಿಯೊಬ್ಬರೂ ತಮ್ಮ ಜೀವನವನ್ನು ಸಂವೇದನಶೀಲವಾಗಿ ಜೀವಿಸುವ ಅಗತ್ಯ ಬುದ್ಧಿವಂತಿಕೆ ಹೊಂದಿದ್ದಾರೆ. ಸಮಸ್ಯೆ ಎಂದರೆ ನೀವು ಇಂದಿನ ಮತ್ತು ಪ್ರಸ್ತುತ ನಾಯಕರಿಂದ ಪ್ರಭಾವಿತರಾಗಿದ್ದೀರಿ. ಕೊನೆಯಲ್ಲಿ ನಿಮ್ಮ ಮನಸ್ಥಿತಿ ಕೇವಲ ಅಭಿಮಾನಿಗಳ ಸಂಘವಾಗಿದೆ. ಅಭಿಮಾನಿ ಬಳಗದವರದ್ದು ಅತ್ಯಂತ ಮೂಲ ಮನಸ್ಥಿತಿ. ಎಲ್ಲ ಮಕ್ಕಳು ಸಂಪೂರ್ಣ ಜೀವಿಯಾಗಿ ಹುಟ್ಟಿರುತ್ತವೆ. ನೀವು ಮಕ್ಕಳನ್ನು ಅವರ ಪೂರ್ಣ ಸಾಮರ್ಥ್ಯಕ್ಕೆ ಪೋಷಿಸುವುದನ್ನು ಮಾತ್ರ ಮಾಡಬಹುದು. ನೀವು ಅವರನ್ನು ಬೇರೆ ಏನನ್ನಾದರೂ ಮಾಡಲು ಸಾಧ್ಯವಿಲ್ಲ. ತೆಂಗಿನ ಮರವು ನಿಮ್ಮ ಒಂದು ಆದರ್ಶ ಮರವಾಗಿದ್ದರೆ ಮತ್ತು ನಿಮ್ಮ ತೋಟದಲ್ಲಿ ಮಾವಿನ ಮರವು ಮೊಳಕೆಯೊಡೆದರೆ ನೀವು ಏನು ಮಾಡುತ್ತೀರಿ? ಅದು ತೆಂಗಿನ ಮರದಂತೆ ಕಾಣುತ್ತಿಲ್ಲದ ಕಾರಣ ನೀವು ಅದರ ಎಲ್ಲ ಕೊಂಬೆಗಳನ್ನು ಕತ್ತರಿಸಿ ಒಂದನ್ನು ಬಿಡುತ್ತೀರಿ. ಆಗ ಅದು ಅತ್ಯಂತ ಕಳಪೆ ಮಾವಿನ ಮರವಾಗಿರುತ್ತದೆ. ನೀವು ಮಾಡಬಹುದಾದ ಏಕೈಕ ವಿಷಯವೆಂದರೆ ಮಕ್ಕಳನ್ನು ಅವರ ಸಂಪೂರ್ಣ ಬುದ್ಧಿವಂತಿಕೆ, ದೈಹಿಕ ಯೋಗಕ್ಷೇಮ ಮತ್ತು ಭಾವನಾತ್ಮಕ ಯೋಗಕ್ಷೇಮಕ್ಕೆ ಪೋಷಿಸುವುದು. ಇದು ಸಾಧ್ಯವಾಗದು. ನೀವು ಕೇವಲ ಪೋಷಿಸಿದಾಗ ಮಾತ್ರ, ಅದರಲ್ಲಿ ಹಸ್ತಕ್ಷೇಪ ಮಾಡುವುದರಿಂದಲ್ಲ. ಮಕ್ಕಳು ನಿಮ್ಮ ಮೂಲಕ ಬಂದಿದ್ದಾರೆ, ಅವರು ನಿಮ್ಮಿಂದ ಬಂದಿಲ್ಲ. ಅವರು ನಿಮ್ಮವರು ಎಂದು ಎಂದಿಗೂ ಭಾವಿಸಬೇಡಿ. ಅವರು ನಿಮ್ಮ ಮೂಲಕ ಸಂಭವಿಸಿದ್ದಾರೆ, ಅದೇ ಸೌಭಾಗ್ಯ. ನಿಮ್ಮ ವ್ಯವಹಾರವು ಅವರಿಗೆ ಪ್ರೀತಿಯ ಮತ್ತು ಬೆಂಬಲದ ವಾತಾವರಣವನ್ನು ಒದಗಿಸುವುದು. ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳು, ನಿಮ್ಮ ತತ್ವಗಳು, ನಿಮ್ಮ ನಂಬಿಕೆ ವ್ಯವಸ್ಥೆಗಳು ಮತ್ತು ಅಸಂಬದ್ಧತೆಯನ್ನು ಮಗುವಿನ ಮೇಲೆ ಹೇರಲು ಪ್ರಯತ್ನಿಸಬೇಡಿ. ಅವರ ದಾರಿಯನ್ನು ಕಂಡುಕೊಳ್ಳಲು ಅವರ ಸ್ವಂತ ಬುದ್ಧಿವಂತಿಕೆ ಸಾಕು. ಅವರ ಬುದ್ಧಿವಂತಿಕೆಯು ಸಂಪೂರ್ಣವಾಗಿ ಬೆಳೆಯಲು ಬೇಕಾದ ಅಗತ್ಯ ವಾತಾವರಣವನ್ನು ನೀವು ಸೃಷ್ಟಿಸಿದರೆ ಅವರು ಅದನ್ನು ತಮಗೆ ತಿಳಿದಿರುವ ರೀತಿಯಲ್ಲಿ ನಿರ್ವಹಿಸುತ್ತಾರೆ. ಸರಿ, ಆದರೆ ಎಲ್ಲವೂ ಸರಿ ಹೋಗುತ್ತದೆಯೇ? ಇದು ಸರಿ ಹೋಗಬಹುದು, ಅದು ತಪ್ಪಾಗಬಹುದು, ಅದು ವಿಷಯವಲ್ಲ. ಆದರೆ ಅದು ತಪ್ಪಾಗುವ ಸಾಧ್ಯತೆ ಕಡಿಮೆ. ಮಕ್ಕಳು ತಮ್ಮ ಸ್ವಂತ ಬುದ್ಧಿಮಟ್ಟವನ್ನು ಪ್ರಯೋಗಿಸುತ್ತಾ ಬೆಳೆದಾಗ ಅವರು ಒಂದು ತಪ್ಪು ಮಾಡಿದರೆ ಅದನ್ನು ಸರಿಪಡಿಸುವ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ. ಎಲ್ಲಿಯವರೆಗೆ ಅವರು ತಮ್ಮ ಯೋಗಕ್ಷೇಮಕ್ಕಾಗಿ ಕೆಲಸ ಮಾಡುತ್ತಾರೆ ಮತ್ತು ತಮ್ಮ ಜೀವನಕ್ಕೆ ವಿರುದ್ಧವಾಗಿ ಏನನ್ನು ಮಾಡುತ್ತಿಲ್ಲವೋ ಅಲ್ಲಿಯವರೆಗೆ ನೀವು ಕಾಯಬೇಕು. ಮಗುವಿಗೆ 21 ವರ್ಷವಾಗುವವರೆಗೆ ನೀವು ಇನ್ನೂ ಗರ್ಭಿಣಿಯಾಗಿದ್ದೀರಿ ಎಂದು ನೀವು ಭಾವಿಸಬೇಕು. ನೀವು ಗರ್ಭಿಣಿಯಾಗಿದ್ದಾಗ ಏನು ಮಾಡಿದಿರಿ? ಕೇವಲ ನಿರೀಕ್ಷಿಸುವುದು. ಮಗು ಒಳಗೆ ಇದ್ದಾಗ ನೀವು ಏನು ಮಾಡಲಿಲ್ಲ ಅಲ್ಲವೇ? ನಿಮ್ಮನ್ನು ಚೆನ್ನಾಗಿ ಪೋಷಿಸಿ ಕಾಯುತ್ತಿದ್ದೀರಿ ಅಷ್ಟೇ. ಅದರಂತೆಯೇ ಈಗಲೂ ಅಗತ್ಯ ವಾತಾವರಣವನ್ನು ಒದಗಿಸುವುದು ಮತ್ತು ಕಾಯುವುದು ಮುಖ್ಯ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮಕ್ಕಳಿಗೆ ಯಾವುದೇ ಸೂಚನಾ ಕೈಪಿಡಿ ಅಗತ್ಯವಿಲ್ಲ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರಿಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ಮಕ್ಕಳಿಗೆ ಯಾವುದೇ ಸೂಚನಾ ಕೈಪಿಡಿ ಅಗತ್ಯವಿಲ್ಲ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ, ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಪಿರಿಯಾಪಟ್ಟಣದ ಶ್ರೀಮತಿ ಸಮೀರಾ ಬಾನೂರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಪಿರಿಯಾಪಟ್ಟಣದ ಶ್ರೀಮತಿ ಸಮೀರಾ ಬಾನೂರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರ ಮಗುವಿನ ಬಗ್ಗೆ ಅವರಿಂದಲೇ ಒಂದಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಮೇಡಮ್.
1: ಮೊದಲಿಗೆ ತುಂಬಾ ಖುಷಿ ಆಯ್ತು ಮೇಡಮ್, ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನೀವು ಸಂಪೂರ್ಣವಾಗಿ ನಿಮ್ಮನ್ನ ತೊಡಗಿಸ್ಕೊಂಡ್ರೆ ತುಂಬಾ ಖುಷಿ ಆಯ್ತು. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯ ಮಾಡಿಕೊಡಿ ಮೇಡಮ್, ಎಲ್ಲಿ ಯಾವೂರಿಂದ?
3: ನಮಸ್ತೆ, ನನ್ನ ಹೆಸರು ಸಮೀರವನು, ನಾನು ಪಿರಿಯಾಪಟ್ಟಣದಿಂದ ಬರ್ತಾರದು ವಿವೇಕಾನಂದ ಆಸ್ಪತ್ರೆಗೆ. ನನ್ನ ಮಗು ಹೆಸರು ಅಜ್ವಾ ಫತಿಮಾ. ಅವಳಿಗೆ ಫಿಸಿಯೋಥೆರಪಿ ಪ್ರಾಬ್ಲಮ್ ಇತ್ತು. ಅವಳು ಫಸ್ಟು ಕತ್ತು ಎಲ್ಲ ಪರವಾಗಿಲ್ಲ, ನಾನು ನಾರ್ಮಲ್ ಇತ್ತು. 3 ತಿಂಗಳಿಗೆಲ್ಲ ದಬ್ಬಾಕೋತಾ ಇದ್ಲು ಅವಳು. ಆಮೇಲೆ ಥರ ಫಿಕ್ಸ್ ಬರೋ ಥರ ಆಡ್ತಿದ್ಲು. ಆಮೇಲೆ ನಾವು ಆಸ್ಪತ್ರೆಗೆ ಹೋಗಿ ತೋರಿಸಿದ್ವಿ, ಫಿಕ್ಸ್ ಏನೂ ಇಲ್ಲ ಅವಳಿಗೆ ಅಂದು. ಆಮೇಲೆ ಇಳೆ ತಲೆನೂ ನಿಲ್ಲಿಸ್ತಾ ಇರಲಿಲ್ಲ. ಅದಕ್ಕೆ ನಾನು ಮೈಸೂರಿಗೆ ಹೋಗಿ ಗೌರ್ಮೆಂಟ್ ಆಸ್ಪತ್ರೆನಲ್ಲಿ ತೋರಿಸ್ದೆ. ಅಲ್ಲಿ ಥೆರಪಿ ಮಾಡಿಸಿ ಅಂತ ಅಂದರು. ಥೆರಪಿ ಸೆಂಟ್ರಿಗೆ ಹೋದೆ. ಪಾಪುಗೆ 1 ತಿಂಗಳು 2 ತಿಂಗಳು ಮಾಡಿಸ್ದೆ. ನನಗೆ ಏನೂ ಅನಿಸಿಲ್ಲ. ಅದಕ್ಕೆ ನಾನು ಬರ್ತಾ ಇದ್ದೆ, ಹೋಗ್ತಾ ಇದ್ದೆ ಮೈಸೂರಿಗೆ. ನನ್ನ ಅಕ್ಕ ಐತೆ, ವಿವೇಕಾನಂದ ಆಸ್ಪತ್ರೆಯಲ್ಲಿ ಚೆನ್ನಾಗಿ ನೋಡ್ತಾರೆ, ಥೆರಪಿ ಎಲ್ಲ ಚೆನ್ನಾಗಿ ಕೊಡ್ತಾರೆ, ನೀನು ಹೋಗು ಒಂದ್ಸತಿ ತೋರಿಸು ಅಂತ ಹೇಳಿದರು. ಅಲ್ಲಿ ಮಕ್ಕಳು ಡಾಕ್ಟ್ರು ನೋಡ್ತಾರೆ, ಲೇಡೀಸು, ಅವ್ರ ಹತ್ರ ತೋರಿಸ್ದೆ. ಸುಷ್ಮಾ ಮ್ಯಾಮ್ ಅನಿಸುತ್ತೆ, ಅವ್ರ ಹತ್ರ ತೋರಿಸ್ದೆ. ಅವ್ರು ಹೇಳಿದರು 99% ಚೆನ್ನಾಗಾಗ್ತಲ್ಲ ಅಂತ. ನಾನು ಹೇಳೋಕ್ಕಾಗಲ್ಲ, 70% ಆದರೂ ನಾವು ಚೆನ್ನಾಗಿ ಮಾಡಿಕೊಡ್ತೀವಿ, ಹೋಗಿ ನೀವು ಅಂತ ನನಗೆ ಹೇಳಿ ಕಳಿಸಿದ್ರು. ಅಲ್ಲಿ ಸೋನಾ ಮೇಡಮ್ ಪರಿಚಯ ಆದರು. ಸೋನಾ ಮೇಡಮ್ ಹತ್ರ ನಾನು ಎಲ್ಲ ಕೇಳಿಕೊಂಡೆ. ಅಲ್ಲಿ ಇವರು ಪೂರ್ಣಿಮಾ ಮೇಡಮು ಅವರೂ ಸಹ ಮಾಡಿಕೊಡ್ತಿದ್ರು. ಸೋನಾ ಮೇಡಮ್ ಬ್ಯುಸಿ ಇದ್ರೆ ಇವರು ಮಾಡ್ತಿದ್ರು. ಫಸ್ಟು ಕತ್ತೆ ನಿಲ್ತಾ ಇರಲಿಲ್ಲ ಇವಳಿಗೆ, ಈಗ ಪರವಾಗಿಲ್ಲ, ಕತ್ತೆ ನಿಲ್ಲುತ್ತೆ, ಎಲ್ಲ ಮಾತಾಡಿದ್ರೆ ಸಾಕು, ಜೊಳ್ಳು ಎಲ್ಲ ಸುರಿತಿದ್ಲು. ದಿನಕ್ಕೆ 15 ಸತಿ ಬಟ್ಟೆ ಚೇಂಜ್ ಮಾಡಬೇಕಿತ್ತು, ಅಷ್ಟು ಜೊಳ್ಳಾಗ್ತಿತ್ತು ಅವಳಿಗೆ. ಈಗ ಪರವಾಗಿಲ್ಲ, ಜೊಳ್ಳು ಏನು ಸುರಿಸ್ತಾ ಇಲ್ಲ, ಸರ್ ಥೆರಪಿ ಮಾಡಿ ಅಂತ ಹೇಳಿಕೊಟ್ಟಿದ್ರು. ಈಗ ಸ್ವಲ್ಪ ಮುಂದೆ ಹೋಗ್ತಾಳೆ, ಮಾತಾಡ್ತಾಳೆ, ಪರವಾಗಿಲ್ಲ. ಫಸ್ಟ್ಗಿಂತ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳಾದ್ಮೇಲೆ ಸ್ವಲ್ಪ ಚೆನ್ನಾಗಾಗ್ತಾಳೆ. ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಮಗುಗೆ, ಅಂದರೆ ಅಡುಗೆನೂ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಮತ್ತು ನಮ್ಮದೂ ಇರುತ್ತಲ್ಲ, ಎಲ್ಲ ನೋಡ್ಕೋಬೇಕು. ಇವಳಿಗೆ ನೋಡೋದು ಇದ್ರೇನು ತಲೆ ಬಾಚ್ಕೊಳಕ್ಕೂ ಟೈಮ್ ಸಿಗಲ್ಲ, ಯಾಕಂದರೆ ನಾನು ಸಪ್ರೇಟ್ ಇರೋದು, ನಾನು, ನನ್ನ ಮಗು, ನಮ್ಮ ಮನೆಯವರು. ನಮ್ಮ ಮನೆಯವರು ಊಟ ಮಾಡೋಕ್ಕೂ ಸಹ ನಮ್ಮ ಮನೆಯವರು ಬರೋ ತನಕ ಕೆಲಸದಿಂದ ಕಾಯಬೇಕು, ಇಲ್ಲಾಂದರೆ ಪ್ಲೇಟ್ ಎಲ್ಲ ಬಿಸಾಕ್ಬಿಡ್ತಾಳೆ, ಊಟ ತಿನ್ನಕ್ಕೆ ಕೊಡಲ್ಲ, ಹಂಗೆ ಮಾಡ್ತಾಳೆ, ಎತ್ಕೊಂಡು ತಿಂದರೆ ಚೆಲ್ಬಿಡ್ತಾಳೆ. ಅದಕ್ಕೆ ನಮ್ಮ ಮನೆಯವ್ರು ಬಂದಾದ್ಮೇಲೆ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಅವ್ರು 10 ಗಂಟೆಗೆ ಬಂದ್ರು 10 ಗಂಟೆ ಮಾಡ್ಕೊಂಡು ತಿನ್ನೋ 11:30 ಆಗುತ್ತೆ ರಾತ್ರಿ ಊಟ.

0: ಮಾಡ್ಕೊಂಡು ತಿನ್ನಕ್ಕೆ. ಮತ್ತೆ ಬೆಳಿಗ್ಗೆ ಎದ್ಬೇಕು, 6 ಗಂಟೆಗೆನೆ ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಪಾಪುಗೆ ತಿಂಡಿ ಊಟ ನನಗೆ ತಿಂಡಿ ಎಲ್ಲ ಮಾಡ್ಕೊಂಡು ಮತ್ತೆ ವಿವೇಕಾನಂದ ಆಸ್ಪತ್ರೆಗೆ ಬರಬೇಕು. ಬಂದು ಪಾಪುಗೆ ಅಲ್ಲಿ 3 ಬಸ್ ಚೇಂಜ್ ಮಾಡಬೇಕು. ಪಾಪುಗೆ ತೋರಿಸ್ಕೊಂಡು ಎಲ್ಲ ಮಾಡ್ಕೊಂಡು ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಕೊಂಡು ಆಮೇಲೆ ತಿರ್ಗಾ ಮನೆಗೆ ಬರೋ ತನಕ ಬಸ್ ಸಿಗಿದ್ರೆ ಏನೂ ಇಲ್ಲ, ಬೇಗ ಬೇಗ ಆಗ್ಬಿಡುತ್ತೆ. ಬಸ್ ಸಿಗಲಿಲ್ಲ ಅಂದರೆ 8:30-9:30 ಆಗ್ಬಿಡುತ್ತೆ. ಕಷ್ಟ ತುಂಬ ಆಗುತ್ತೆ. ಏನು ಮಾಡ್ತೀರಾ, ನಮಗೆ ಮಗು ಐತೆ ಅಂತ ನಂಬಿಕೆ ಐತೆ. ಸ್ವಲ್ಪ ಜನಕ್ಕೆ ಮಕ್ಕಳು ಇರೋದಿಲ್ಲ, ಅವರು ಮಕ್ಕಳು ಅಂತ ಇದು ಮಾಡಿದ್ರೆ ಅಳ್ತಾರೆ. ನಮಗೆ ಏನಾದರೂ ಇಲ್ಲ ಅಮ್ಮ ಅಂತ ಕೂಗ್ತಾಳೆ, ಅಷ್ಟರಲ್ಲಿನೂ ನಾವು ಖುಷಿ ಇರ್ತೀವಿ. ಅಂದರೆ ಜನ ಮದುವೆಗೆ ಎಲ್ಲಾದರೂ ಹೋಗುವಾಗ ಮಾತಾಡ್ತಾರೆ, ಅಯ್ಯೋ ಇಷ್ಟು ಚೆನ್ನಾಗೈತೆ ನೋಡು, ದೇವರು ಹೆಂಗೆ ಮಾಡವನೇ ಅಂತಾರೆ. ಮತ್ತೆ ಅವಳಿಗೆ ಏನಾದರೂ ವಸ್ತು ತಂದುಕೊಟ್ರೆ, ಬಟ್ಟೆ ಗೀತೆ ಏನಾದರೂ ತಂದುಕೊಟ್ರೆ, ಅಯ್ಯೋ ಆ ಮಗುನೇ ಅಷ್ಟು ಕಾಸ್ಟ್ಲಿ ಬಟ್ಟೆ ಹಾಕಿಸ್ತೀಯ ಅಂತ ಆಡ್ಕೋತಾರೆ. ನಮ್ಗಿಂತ ಜನಾನೇ ಆಡ್ಕೋತಾರೆ. ಅದಕ್ಕೆ ಅವ್ರ ಮುಂದೆ ಎಲ್ಲ ಚೆನ್ನಾಗಿ ಆಗ್ತಾರಂತ ನಾವು ಸವಾಲಾಗ್ಬಿಟ್ಟು ಇರ್ತೀವಿ. ನನ್ನ ಮಗು ಚೆನ್ನಾಗಿ ಆಗೇ ಆಗುತ್ತೆ. ಒಟ್ಟಿನಲ್ಲಿ ಮಕ್ಕಳಿಗಿಂತ ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಆಗೋಳೆ, ಸ್ವಲ್ಪ ಪರವಾಗಿಲ್ಲ, 5 ವರ್ಷ ತನಕ ಚೆನ್ನಾಗಿ ಆಗ್ತಾಳೆ ಅಂತ ಹೇಳೋರೆ. ಮೊನ್ನೆ ಇವರು ಇಲ್ಲಿ ಫಿಸಿಯೋಥೆರಪಿ ಮಾಡೋಕ್ಕೆ ಕ್ಯಾಂಪ್ ಅವರು ಹೇಳಿದ್ರು, ಶಕ್ತಿ ಎಲ್ಲ ಬರ್ತೈತೆ ಮಗುಗೆ, ಏನು ತೊಂದರೆ ಇಲ್ಲ, ಒಟ್ಟಿನಲ್ಲಿ ಥೆರಪಿ ಬಿಡಿಸ್ಬೇಡಿ ಅಂತ. ನನಗೆ ಎಷ್ಟೋ ಕಷ್ಟ ಆಗಿದ್ರು ಪರವಾಗಿಲ್ಲ, ನಾನು ಹೊಟ್ಟೆಗೆ ಊಟ ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳಿಗೆ ಸರಿಯಾಗಿ ಮಾಡೋದೇ ನಂದು ಉದ್ದೇಶ ಆಗ್ಬಿಟ್ಟೈತೆ. ಯಾಕೆ ಗೊತ್ತಾ, ಆಡ್ಕೋತಾರಲ್ಲ ಅವ್ರ ಮುಂದೆ ನನ್ನ ಕೂಸೂ ಚೆನ್ನಾಗಿರಬೇಕು ಅಂತ ನನಗೆ ಒಂದು ಧೈರ್ಯ. ಚೆನ್ನಾಗಿ ಆಗ್ತಾಳೆ ಅಂತ ದೇವ್ರ ಮೇಲೆ ಭಾರ ಆಗ್ಬಿಟ್ಟು ಕೂತಿದ್ರೆ ಆಗಲ್ಲ, ಪ್ರಯತ್ನ ನಾವು ಕೊಡಬೇಕು. ದೇವ್ರು ಮಾಡ್ತಾನೆ ಮಾಡ್ತಾನೆ ಅಂತ ಬಿಟ್ಬಿಟ್ರೆ ಈಗ ಪರವಾಗಿಲ್ಲ. ಇಲ್ಲಿ ಎಷ್ಟೋ ಮಕ್ಳಿಗೆ ನೋಡ್ತೀವಿ ನಾವು, ಏ ನಮ್ಮ ಮಕ್ಕಳು ಅಂತ ನಾವು ಅಳ್ತಾ ಇರ್ತೀವಿ. ಊಟ ಮಾಡುವಾಗ ಊಟನೂ ಸೇರಲ್ಲ, ಎಲ್ಲೋದ್ರೂ ಒಂದೇ ಮಾತಂತಾರೆ, ಅಯ್ಯೋ ಕೂತ್ಕೊಳ್ಳಲ್ಲ 2 ವರ್ಷ ಪಾಪು, ಆ ಮಗು ನೋಡು 1 ವರ್ಷಗೇನೆ ಹೆಂಗೆ ನಡೀತೈತೆ ಅಂತ ಆಡ್ಕೋತಾರೆ. ನಾವು ಅಳ್ಕೊಂಡು ಎಲ್ಲ ಮಾತು ಕೇಳ್ಕೊಂಡು ಫಸ್ಟು ಜಾಸ್ತಿ ಯೋಚನೆ ಮಾಡ್ತಿದ್ದೆ. ನನಗೆ ಬಿ ಪಿ ಲೋ ಪ್ರಾಬ್ಲಮ್ ಆಗ್ತಿತ್ತು, ಯೋಚನೆ ಮಾಡಿ ಮಾಡಿ ಬಿದ್ದುಬಿಡ್ತಾ ಇದ್ರೂ ನಾನು ಎದ್ದು ನನ್ನ ಕೂಸ್ಗೆ ನೋಡ್ಕೋತಾ ಇದ್ದೆ. ಆಮೇಲೆ ಒಂದ್ಸತಿ ಕೂತ್ಕೊಂಡು ಯೋಚನೆ ಮಾಡಿದೆ, ನಾನೇ ಬೇಕಾಗ್ಬಿಟ್ರೆ ನನ್ನ ಕೂಸ್ಗೆ ಯಾರು ನೋಡ್ಕೋತಾರೆ? ನಾವು ಇದ್ದೀನೋ ನಮಗೆ ನಮ್ಮ ಅಕ್ಕ ತಂಗಿ ಯಾರೂ ನೋಡಲ್ಲ, ನಮ್ಮ ಮಕ್ಳಿಗೆ ಅವೆಲ್ಲ ಇದ್ರೂ ಯಾರೂ ಬಂದು ನೋಡಲ್ಲ. ಸಹ ಇಲ್ಲಿ ನಾನು ಒಬ್ಳೆ ಬರ್ತೀನಿ, ಎಲ್ಲರು ಬರ್ತಾರಲ್ಲ ಅವ್ರ ಅಮ್ಮ ಬರ್ತಾರೆ, ಇಲ್ಲಾಂದ್ರೆ ನಮ್ಗೆ ಅಮ್ಮ ನಮ್ಮ ಕೆಲ್ಸಕ್ಕೆ ಹೋಗೋರೆ ಬೇರೆ ಊರಿಗೆ, ನಮ್ಮಮ್ಮ ಇದ್ದಿದ್ರೆ ತೊಂದರೆ ಆಗ್ತಾ ಇರಲಿಲ್ಲ. ಯಾರೂ ಸಹ ಬರಲ್ಲ, ಅವ್ರವ್ರದ್ದು ಅವ್ರವ್ರು ಮಾಡ್ಕೋತಾರೆ, ಅವ್ರ ಮನೆ ಅವ್ರ ಮಠ ಇರುತ್ತೆ ಅವ್ರು ಮಾಡ್ಕೋತಾರೆ. ಅಂದರೆ ನನಗೇನು ಗೊತ್ತಾ, ಅವ್ರು ಬಂದಿನೋ ಮಾಡಿಬಿಟ್ಟಿನೋ, ಆಮೇಲೆ ಹೇಳಬಾರ್ದು ಯಾರೂ, ನಿನ್ನ ಮಗುವಿಗೆ ನಾವು ಕಾಯ್ಕೊಂಡಿದ್ವಿ ಯಾರು ಹೇಳಬಾರ್ದು, ನಾನೇ ಮಾಡಬೇಕು ನನ್ನ ಮಗುಗೆ. ನನ್ನ ಹತ್ರ ಎಷ್ಟು ಜೀವ ಐತೆ ಅದೆಲ್ಲನೂ ನನ್ನ ಮಗುಗೆನೆ ನಾನು ಇದು ಮಾಡ್ತೀನಿ, ನನ್ನ ಕೂಸ್ಗೆ ಏನೂ ಆಗೋಕ್ಕೆ ನಾನು ಬಿಡೋದಿಲ್ಲ ಅಂತ ನನಗೊಂಥರ ಇದು ಆಸೆ. ಅಂದರೆ ಅವಳು ನಡೀಬಿಟ್ರೆ ನಾನು ವಸಿ ಖುಷಿ ಪಡೋದಿಲ್ಲ. ಹೆಂಗೋ ಸ್ವಲ್ಪ ಈಗ ಆಟ ಆಡೋದು ಮಾತಾಡೋದು ಎಲ್ಲ ನೋಡಿದ್ರೆ ಚೆನ್ನಾಗಿ ಆಗ್ತಾಳೆ ಅಂತ ನಂಬ್ಕೆಂತೂ ಐತೆ, ಹಾಗೆ ಆಗ್ತಾಳೆ ಅವಳು ಅಂತ. ವೇಟ್ ಮಾಡೋಣ ಸ್ವಲ್ಪ ಅಂತ ಹೇಳೋರೆ, ವೇಟ್ ಮಾಡಿ, ಎಷ್ಟು ವೇಟ್ ಮಾಡ್ತೀರಾ ಅಷ್ಟು ಚೆನ್ನಾಗಾಗುತ್ತೆ ಅಂತ. ಕತ್ಲು ಆದಮೇಲೆ ಬೆಳಕು ಬಂದೇ ಬರುತ್ತೆ ಅಲ್ವಾ, ಹಂಗೆ ಅದು ಆಗುತ್ತೆ. ನಾವು ಬೆಳಕು ಬರಲಿ ಅಂತ ನಮ್ಮ ಜೀವ ಈಗ ಕತ್ಲಾಗೈತೆ, ದೇವರು ಯಾವಾಗ ಕಣ್ಣು ಬೀಳುತ್ತೆ ಅವಾಗ ಬೀಳಲಿ ಅಂತ ನಾವು ಕಾಯ್ತಿದ್ದೀವಿ. ದಿನ ಕಣ್ಣು ಮುಚ್ಕೊಂಡಿರೋಕ್ಕಾಗುತ್ತಾ? ಇಲ್ಲ ಅಲ್ವಾ, ನೋಡಲೇಬೇಕಲ್ವಾ, ನೋಡೇ ನೋಡ್ತಾನೆ ಅಂತ ನಮ್ಗೆ ನಂಬಿಕೆ ಅದು. ನೋಡಲಿ ನನ್ನ ಕೂಸೂ ಚೆನ್ನಾಗಾಗಲಿ, ಆಡ್ಕೊರೋರ್ದು ಮುಖ ಎಲ್ಲ ಮುಚ್ಕೊಳ್ಳಿ ಅಂತ ನಾವು ಕಾಯ್ತಿದ್ದೀವಿ ಅಷ್ಟೇ ಮೇಡಮ್ ಅವರೇ, ಇನ್ನೇನು ಇಲ್ಲ.
1: ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನಿರಂತರವಾಗಿ ಪ್ರತಿ ಕ್ಷಣದಲ್ಲೂ ಅವಳಿಗಾಗಿ ನೀವು ಕಷ್ಟಪಡ್ತಿದ್ದೀರಾ, ಅವಳು ಸರಿ ಹೋಗೋದಕ್ಕೆ ದಾರಿ ಕಾಯ್ತಾ ಇದ್ದೀರಾ, ಯಾರ ಮೇಲೂ ಡಿಪೆಂಡ್ ಆಗದೆ ಅವಳು ಓನ್ ಆಗಿ ನಿಂತ್ಕೊಳ್ಳೋದನ್ನ ನೀವು ಈಗಲೂ ಕ್ಷಣದಲ್ಲೂ ಕಾಯ್ತಾ ಇದ್ದೀರಾ ಅಂತ ಈ ಮಾತಿನಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಂಡ್ರಿ. ಈ ಸಮಸ್ಯೆ ಇದೆ ಅಂತ ಹಸುವಾಗಿ ಯಾವಾಗ ಗೊತ್ತಾಯ್ತು ನಿಮಗೆ?
0: ಅವಳಿಗೆ 9 ತಿಂಗಳಾಯ್ತು, ಆದ್ಮೇಲೆನೂ ಕತ್ ನಿಲ್ಲಿಲ್ಲ, ನಮಗೆ ಗೊತ್ತೇ ಆಗಿಲ್ಲ ಏನ್ ಮಾಡೋದು ಅಂತ. ಸ್ವಲ್ಪ ಜನ ಹೇಳ್ತಿದ್ರು ಕಡಿಮೆ ಶಕ್ತಿ, ಐಸಿ ರೂಮ್ನಲ್ಲಿ ಇಲ್ಲ ನನ್ನ ಕೂಸು, ಅದಕ್ಕೆ ಕಡಿಮೆ. ಅವಳು 1.5 ತಿಂಗಳಿತ್ತು, 9 ತಿಂಗಳಿಗೆನೆ ಆಗಿದ್ದು, ಅಂದರೆ ಅವಳು ಉಸಿರಾಟನ ತಗೊಂಡಿರಲಿಲ್ಲ, ಅದಕ್ಕೆ ಆ ಪ್ರಾಬ್ಲಮ್ನಲ್ಲಿ ಐಸಿ ರೂಮ್ನಲ್ಲಿ ಇದ್ಲು. ಅದಕ್ಕೆ ಎಲ್ಲ ಹೇಳ್ತಿದ್ರು ಅಯ್ಯೋ ಇಲ್ಲ ಸ್ವಲ್ಪ ಶಕ್ತಿ ಕಡಿಮೆ ಎಲ್ಲ ಚೆನ್ನಾಗಾಗ್ತಾಳೆ ಅಂತಿದ್ರು. ಆಮೇಲೆ ನಮ್ಮ ಮನೆಯವ್ರು ಹೇಳಿದರು ಬೇರೆಯವ್ರ ಮಾತು ಕೇಳ್ಕೊಂಡು ಏನೂ ಬರೋದಿಲ್ಲ, ಬಾ ನಾವು ಹೋಗೋದಾ

0: ಹೋಗ್ಬಿಟ್ಟು ಆಸ್ಪತ್ರೆಗೆ ತೋರ್ಸದ ಅಂದರು. ಅದಕ್ಕೆ ಮೈಸೂರಿಗೆ ಹೋಗಿದೆ. ಆಮೇಲೆ ನಮ್ಮಕ್ಕ ಹೇಳಿದರು ಇಲ್ಲಿ ವಿವೇಕಾನಂದ ಆಸ್ಪತ್ರೆಯಲ್ಲಿ ತೋರಿಸಿ ಚೆನ್ನಾಗಿ ನೋಡ್ತಾರೆ, ಅಲ್ಲಿ ಬಂದು ತೋರಿಸು ಅಂತ. ನಮ್ಮಕ್ಕ ನನಗೆ ಮೂರನೇ ತಿಂಗಳಿಗೇನೆ ಹೇಳಿದ್ಲು, ಪಾಪ ಅಕ್ಕ ಕತ್ತೆ ಮೂರು ತಿಂಗಳಾಗೈತೆ, ಸ್ವಲ್ಪ ಮಕ್ಕಳಿಗೆ ಮೂರು ತಿಂಗಳಿಗೇನೆ ನಿಲ್ಲುತ್ತೆ, ಇವಳಿಗೆ ನಿಲ್ಲೇ ಇಲ್ಲ, ಆಟ ಆಡ್ತಾಳೆ ನಿಲ್ಲೇ ಇಲ್ಲ ಅಂದೆ ನಾನು. ಸುಮೀರ ಬಾ ಇಲ್ಲೇ ತೋರಿಸ್ಕೊ ಅಂದ್ಲು. ಬ್ಯಾಡಕ್ಕ ನನ್ನ ಮಗು ಏನೋ ಅನ್ವೇ ಆ ಥರ ಇಲ್ಲ, ಹ್ಯಾಂಡಿಕ್ಯಾಪ್ ಥರ ಚೆನ್ನಾಗಾಗ್ತಾಳೆ ಅಂತ. ನಾನು ಎಮ್ ಆರ್ ಐನೂ ಸಹ ಮಾಡಿಸ್ಬಿಟ್ಟೆ ನನ್ನ ಮಗುಗೆ. ಎಮ್ ಆರ್ ಐ ಮಾಡ್ಸೋಕ್ಕೆ ಎಷ್ಟು ಕಷ್ಟ ಆಯಿತು ಗೊತ್ತಾ, ಅವಳಿಗೆ ಕರೆಂಟ್ನಲ್ಲಿ ಬಿಡೋಕ್ಕೆ ಅವಳಿಗೆ ಇಂಜೆಕ್ಷನ್ ಹಾಕಬೇಕು. ಆರು ದಿನ ನಾನು ತಿಂಗಳಿಗೆ ಆರು ಸತಿ ಹೋಗಿದ್ದೀನಿ ಅಂದರೆ ಆಗಿಲ್ಲ, ಆರನೇ ಸತಿ ಆಗಿದ್ದು ಅವಳಿಗೆ ಎಮ್ ಆರ್ ಐ ಮಾಡಿಸಾದ್ಮೇಲೆ ಪರವಾಗಿಲ್ಲ, ಎಮ್ ಆರ್ ಐ ನಾರ್ಮಲ್ ಬಂತು. ಆ ಡಾಕ್ಟ್ರು ಹೇಳಿದರು ಮಗು ನಾರ್ಮಲ್ ಆಗ್ತಾಳೆ, ವೇಟ್ ಮಾಡಬೇಕು, ಥೆರಪಿ ಬಿಡಿಸ್ಬಾರ್ದು, ಯಂಗ್ ಅನ್ನ ಇಂಪಾರ್ಟೆಂಟು, ಹಂಗೆ ಅವಳಿಗೆ ಥೆರಪಿ ಇಂಪಾರ್ಟೆಂಟು ಅಂತ ಹೇಳಿದರು. ನಾನು ಮನೆಯಲ್ಲೂ ಸಹ ಕೂತ್ಕೊಳ್ಳಲ್ಲ, ಅವಳಿಗೆ ಮನೆಯೂ ಮಾಡಿಸ್ತಾ ಇರ್ತೀನಿ ಅವಳಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ. ಅಂದರೆ ನಮಗೆ ಕಷ್ಟ ಆಗುತ್ತೆ ನೋಡ್ಕೊಳ್ಳೋಕ್ಕೆ, ಎತ್ಕೊಂಡೇ ಇರಬೇಕು ಒಂದೇ ಕಡೆ, ಎಲ್ಲ ಮಾಡಬೇಕು, ಮನೆ ಕೆಲಸನೂ ಮಾಡಬೇಕು. ಹೆಂಗೋ ಗಂಡ ಚೆನ್ನಾಗಿ ಸಿಕ್ಕಿದ, ನಮ್ಮ ಕಷ್ಟಕ್ಕೆಲ್ಲ ಅವ್ರು ನಿಂತ್ಕೋತಾರೆ, ಅವ್ರು ಒಂದೇ ಮಾತು ಹೇಳೋದು ಎಷ್ಟಾದರೂ ಆಗಲಿ, ಎಷ್ಟಾದರೂ ದೂರ ಆಗಲಿ, ಏನಾದರೂ ಆಗಲಿ ಹಂಗೆ ಹಿಂಸೆ ಕೊಡ್ತಾಳೆ. ನಾನು ಮಲ್ಕೊಂಡು ಫೋನ್ ಏನಾದರೂ ನೋಡಿದ್ರೆ ತಲೆ ಗಿಣ್ ಬಿಡೋದು, ಕೂದಲು ಎಲ್ಲ ಕೈನಲ್ಲಿ ಹಿಡ್ಕೊಳ್ಳೋದು, ಹೋಗಿ ಅನ್ನೋದು. ಮತ್ತು ಇವರಪ್ಪ ಏನಾದರೂ ವಸ್ತು ನನಗೆ ಕೊಡಿಸಿದ್ರೆ ಮುಖ ಎಲ್ಲ ಒಂಥರ ಮಾಡ್ಕೋತಾಳೆ. ಬಟ್ಟೆ ಮತ್ತು ಹೋಟೆಲ್ನಲ್ಲಿನೂ ಸಹ ಒಂದು ಇಡ್ಲಿ ಕೊಡಿಸಿದ್ರು ಮುಖ ಎಲ್ಲ ಅಪ್ಪಗೆ ಮಾಡ್ಕೋತಾಳೆ. ಇವಳಿಗೂ ಪಾರ್ಸೆಲ್ ಕಟ್ಟಿಸಿದ್ಮೇಲೆ ಸುಮ್ಗಿರ್ತಾಳೆ. ಅಷ್ಟೆಲ್ಲ ಗೊತ್ತಾಗುತ್ತೆ ಅಂದರೆ ಸರಿಯಾಗಾಗ್ತಾಳೆ ಅಂತ ಗ್ಯಾರಂಟಿನೂ ಐತೆ ಅಲ್ಲ, ಅದಕ್ಕೆ ನಾನು ಸುಮ್ಗಿದ್ದೀನಿ ಮೇಡಮ್ ಅವರೇ.
1: ಮೂರು ತಿಂಗಳಿಗೆ ಗೊತ್ತಾಯಿತು ಅಂತ ಹೇಳಿದ್ರಿ ನೀವು, ಸಿ ಪಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ. ಅದಾದಮೇಲೆ ತಕ್ಷಣಕ್ಕೆ ಯಾವ ಹಾಸ್ಪಿಟಲ್ಗೆ ಹೋದ್ರಿ ನೀವು?
0: ನಾನು ಮೈಸೂರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ತೋರಿಸಿದೆ. ಅಲ್ಲಿ ನನಗೆ ಏನೋ ಚೆನ್ನಾಗಿ ಕಾಣಿಲ್ಲ, ಒಂದು ತಿಂಗಳು ಮಾಡಿದೆ, ಇವಳಿಗೆ ಏನೋ ಇಂಪ್ರೂವ್ನೇ ಆಗಿಲ್ಲ. ಇವಳು ಅಲ್ಲಿ ಹೋಗೋಕ್ಕೂ ಕಷ್ಟ, ಎಲ್ಲೋಗಿದ್ರು ಕಷ್ಟನೇ ಆಗ್ತಿತ್ತು. ಒಟ್ಟಿನಲ್ಲಿ ಅಲ್ಲಿನೂ ಮಾಡ್ತಿದ್ರು, ಏನೂ ತೊಂದರೆ ಇರಲಿಲ್ಲ, ಚೆನ್ನಾಗೆ ಮಾಡ್ತಿದ್ರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ತೋರಿಸ್ದೆ, ಎಲ್ಲ ಮಾಡಿದೆ. ನನಗೇನೋ ಅಕ್ಕ ಏನಕ್ಕ ಮಾಡೋದು, ಇನ್ನೂ ಏನೂ ಆಗಲಿಲ್ಲಲ್ಲ ಅಂತ ನಾನು ಹೇಳಿದೆ. ಅದಕ್ಕೆ ಬಾಯಿಲಿ ವಿವೇಕಾನಂದನಲ್ಲಿ ಒಂದ್ಸತಿ ತೋರಿಸೋಣ ಅಂದರು. ಇಲ್ಲಿ ತೋರಿಸ್ದೆ. ಅಲ್ಲಿ ಪೂರ್ಣಿಮಾ ಮೇಡಮ್ ಹೇಳಿದರು ಕರೆಕ್ಟಾಗಿ ಮೂರು ತಿಂಗಳು ಮಾಡಬೇಕು, ತಕ್ಷಣವೇ ರಿಸಲ್ಟ್ ಬರಲ್ಲ ಅಂತ ಹೇಳಿದರು ಪೂರ್ಣಿಮಾ ಮ್ಯಾಮ್. ನಾನು ಆರು ತಿಂಗಳ ತನಕನೂ ಕಾಯ್ದೆ, ಸ್ವಲ್ಪ ಸ್ವಲ್ಪ ರಿಸಲ್ಟ್ ಬಂತು, ಈಗಲೂ ಬರ್ತೈತೆ. ಫಸ್ಟು ಹೆಂಗಿತ್ತು ಈಗ ಹೆಂಗವಳೆ ಅಂತ ಒಂಥರ ನಂಬಿಕೆ. ವಿಡಿಯೋ ಮಾಡಿಸಿ ಇಟ್ಟಿದ್ದೀನಿ ನಾನು ನನ್ನ ಮಗು.
1: ಮೊದಲು ಯಾವ ಥರ ಇತ್ತು ಅವಳ ಪರಿಸ್ಥಿತಿ?
0: ಮೊದಲು ಹಿಂಗೆ ಕತ್ತು ಮೇಲೇನೆ ಎತ್ತಾ ಇರಲಿಲ್ಲ, ಕೂಗಿದ್ರು ನಮ್ಮ ಕತ್ತೆ ಹಿಂಗೆ ಹಿಂಗೆ ಮಾಡ್ಕೊಂಡು ಒಂದು ಕಡೆ ಬಾಹುಲಿ ಅಂತ ಒಂದು ಆ ಥರ ಇರ್ತಿದ್ಲು, ಹಿಂಗೆ ಹಾಕ್ಕೊಂಡು ಕತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕತ್ತೆತ್ತದು, ಈಗನೂ ದಬಾಕೊಂಡ್ರೆ ಸರಿಯಾಗಿ ಹಿಂಗೆ ಕತ್ತೆತ್ತಿ ಕೈ ಹಿಂಗೆ ಇಟ್ಕೋತಾಳೆ, ಮುಷ್ಟಿ ಇಟ್ಕೋತಾಳೆ. ಫಸ್ಟ್ ಹಂಗೆಲ್ಲ ಮಾಡ್ತಾ ಇರಲಿಲ್ಲ, ಅಯ್ಯೋ ಏನಪ್ಪ ಮಾಡೋದು ಅಂತ. ಆಮೇಲೆ ಹೆಂಗೋ ಪೂರ್ಣಿಮಾ ಮೇಡಮ್ ಮತ್ತು ಸೋನಾ ಮೇಡಮ್ ಇದಾಯಿತು. ಪೂರ್ಣಿಮಾ ಮೇಡಮ್ಮು ಚೆನ್ನಾಗಿ ನೋಡ್ಕೋತಾರೆ. ಮಗುಗೆ ಹಾಕ್ಬಿಟ್ಟು ಮೇಡಮ್ ಅವರೇ ಸ್ವಲ್ಪ ಊಟ ಮಾಡ್ಕೋತೀನಿ ಅಂದ್ರೂ ಮಾಡ್ಕೊಳ್ಳಿ ಅಂತ ನಮ್ಮ ಮಗುಗೆ ಅವ್ರ ಮಗು ಥರ ನೋಡ್ಕೋತಾರೆ ಮೇಡಮ್ ಅವರೇ. ಅವ್ರದ್ದು ಸಹಾಯ ನಾವು ಮರ್ತಿದ್ರು ತೀರ್ಸೋಕ್ಕಾಗಲ್ಲ, ನಮ್ಗೆ ಗೊತ್ತಾಗಿಲ್ಲ ಅಂದ್ರೂ ಮೇಡಮ್ ಅವರೇ ಇದು ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂದರೆ, ಏನು ಮಾಡ್ಕೋಬೇಡಿ ಹಿಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಹಿಂಗೆ ಹೇಳಿದ್ರು ನಮಗೆ ಅಂತ ಅಳಿದ್ರು ಏನು ಹೇಳ್ತಾರೆ ಗೊತ್ತಾ, ಸುಮ್ಗಿ ಅಳಬೇಡಿ ನಿಮ್ಮ ಮಗು ಚೆನ್ನಾಗಾಗ್ತಾಳೆ, ಆಡ್ಕೊಳ್ಳೋಣ ಬಾಯಿ ಮುಚ್ಚುತ್ತೆ ಸುಮ್ಗಿರಿ ಅಂತ ನಮ್ಮ ಧೈರ್ಯ ಹೇಳ್ಕೊಡ್ತಾರೆ. ಆ ಥರ ಎಲ್ಲ ಧೈರ್ಯ ಹೇಳ್ಬಿಟ್ಟು ಮಾಡೋದು ರೇರು, ಸ್ವಲ್ಪ ಜನ ಮುಸ್ಲಿಮು ಅಂತ ನೋಡಲ್ಲ, ಅವರು ಚೆನ್ನಾಗಿ ಇದು ಮಾಡ್ತಾರೆ. ಮಗುಗೂ ಎತ್ಕೊಂಡು ಮೇಡಮ್ ಅವರೇ ಸ್ವಲ್ಪ ಊಟ ತಿನ್ಕೋತೀನಿ ಎತ್ಕೊಳ್ಳಿ ಅಂದ್ರೂ ಸಹ ಎತ್ಕೋತಾರೆ, ಹೋಗಿ ನಾನು ನೋಡ್ಕೋತೀನಿ ಅಂತಾರೆ. ಅವ್ರ ಸಹಾಯ ನಾವು ತೀರ್ಸೋಕ್ಕಾಗಲ್ಲ, ನಮಗೆ ಒಂದು ಅಕ್ಕನ ಥರ ನಮ್ಮ ಮಗುಗೆ ಅವ್ರ ಮಗಳ ಥರ ನೋಡ್ಕೋತಾರೆ, ಅವರು ಇದ್ರೆ ನಮಗೆ ಒಂದು ಸ್ವಲ್ಪ ಧೈರ್ಯ. ಎಲ್ಲಾದರೂ ಕ್ಯಾಂಪ್ ಹಾಕಿದ್ರೆ ಫೋನ್ ಮಾಡಿ ಹೇಳ್ತಾರೆ ಅಲ್ಲಿ ಥೆರಪಿ ಐತೆ ಅಂತೆ, ಹೋಗಿ ನೀವು ಮಾಡಿಸ್ಕೊಳ್ಳಿ ಮಗುಗೆ, ಇಂಪ್ರೂವ್ ಆಗುತ್ತೆ ಮಗುಗೆ, ಏನು ತೊಂದರೆ ಆಗೋದಿಲ್ಲ ಅಲ್ಲಿ ಹೋಗಿ ಅಂತ ಎಲ್ಲ ಹೇಳ್ಕೊಡ್ತಾರೆ ಅವರು. ಇಲ್ಲ ಮೇಡಮ್ ಅವರೇ ಹೆಂಗೆ ಮಾಡಬೇಕು ಅಂತ ಹೇಳಿದರೆ ಹಂಗೆ ಮಾಡಿ ಆ ಬಸ್ನಲ್ಲಿ ಹೋಗ್ಬಿಟ್ಟು ಹಿಂಗೆ ಮಾಡಿ ಇಷ್ಟು ಟೈಮ್ಗೆ ನೀವು ಇಲ್ಲಿರಬೇಕು ಮೇಡಮ್ ಅವರೇ, ಸ್ವಲ್ಪ ಲೇಟ್ ಆಗಿಬಿಡ್ತು ಅಂದರೆ ಏನೂ ಇಲ್ಲ ಪರವಾಗಿಲ್ಲ ಬನ್ನಿ ನೀವು ಅಂತ ಎಲ್ಲ

0: ಹೇಳ್ಕೊಡ್ತಾರೆ ಮೇಡಮ್ ಅವರೇ. ಅವರು
1: ಧೈರ್ಯವನ್ನ ಒಂದು ಬೆಂಬಲವನ್ನ ನೀಡಿ ಥೆರಪಿನ ನೀಡ್ತಿರೋದು ನಿಮ್ಮ ಮಗುವಿನ ಬೆಳವಣಿಗೆಗೆ ತುಂಬಾ ಉಪಯುಕ್ತವೂ ಕೂಡ ಆಗ್ತಾ ಇದೆ. ಈಗ ಹಸ್ಬಾಗೆ ಎಷ್ಟು ವರ್ಷ ಮೇಡಮ್?
0: 2 ವರ್ಷ ಅವಳಿಗೆ, ಇನ್ನು 2 ವರ್ಷ ತುಂಬಿಲ್ಲ, ಇನ್ನು 1 ತಿಂಗಳು ಐತೆ.
1: ವಿವೇಕಾನಂದ ಹಾಸ್ಪಿಟಲ್ ಬರ್ತೀನಿ ಅಂತ ಹೇಳಿದ್ರಿ, ಯಾವ ವಾರ ಬರ್ತೀರಿ, ಎಷ್ಟೊತ್ತವರೆಗೂ ಚಿಕಿತ್ಸೆ ಥೆರಪಿಯನ್ನ ಮಾಡಿಸ್ತೀರಿ ಅವಳಿಗೆ ನೀವು?
0: ಅವಳಿ ವಿವೇಕಾನಂದ ಆಸ್ಪತ್ರೆಗೆ ನಾನು ಬರ್ತಿದ್ದೆ ಅಲ್ವಾ, ಈಗ ಕುಶಾಲನಗರ್ನಲ್ಲಿ ಹೋಗ್ತಾ ಇರೋದು ನಾನು. ಯಾಕೆ ಗೊತ್ತಾ, ಮಗುಗೆ ಜ್ವರ ಬರ್ತಿತ್ತು ಕಂಟಿನ್ಯೂಸ್. ನಾನು ವಾರಕ್ಕೆ 5 ಸತಿ ಬರ್ತಿದ್ದೆ ಥೆರಪಿಗೆ, ವಾರಕ್ಕೆ ಬಂದು ಮಾಡಿಸ್ಕೊಂಡು ಹೋಗ್ತಿದ್ದೆ. ಅಂದರೆ 1 ಗಂಟೆ ಟೈಮ್ ಮಾಡಿಸ್ತಾರೆ. ಸೋನಾ ಮೇಡಮ್ ಏನಾದರೂ ಬಿಜಿ ಇದ್ರೆ, ಅವ್ರು ಬಿಜಿ ಇದ್ದಾರೆ, ನಿಮ್ಮ ಬಸ್ಗೆ ಟೈಮ್ ಆಗಿಬಿಡುತ್ತೆ, ನಾನೇ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತಾರೆ. ಬಸ್ಸು ನಿಮ್ಗೆ ಹಿಂಸೆ ಆಗುತ್ತೆ, ಬಸ್ಸು ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತಾಗಿರಲ್ಲ ಅಂತ ಎಲ್ಲ ಮಾಡ್ಕೊಡ್ತಾರೆ ಮೇಡಮ್ ಅವರೇ. ಹೇಳ್ಬಿಟ್ಟು ನಮ್ಮ ಕಷ್ಟ ಪೂರ್ಣಿಮಾ ಮೇಡಮ್ ಬಿಟ್ಟು ನನಗೆ ಅನ್ಸೋದು ಹಂಗೆ, ಪೂರ್ಣಿಮಾ ಮೇಡಮ್ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಅನ್ಸೋದಿಲ್ಲ ಅನ್ಸುತ್ತೆ. ಆ
1: ಅಂದ್ರೆ ಸಾಕಷ್ಟು ರೀತಿಯ ಸಾಮಾಜಿಕ ಸಮಸ್ಯೆಗಳನ್ನ ಇಲ್ಲಿವರೆಗೂ ಎದುರಿಸ್ತಾ ಇದ್ರಿ. ಮನೇಲಿ ಹೇಗೆ ಸಪೋರ್ಟ್ ಮಾಡ್ತಾರೆ ಮೇಡಮ್ ನಿಮ್ಮ ಹಸ್ಬೆಂಡ್?
0: ನಾನು ಇದುವರೆಗೆನೆ ಹೇಳ್ತೀನಿ, ನಾನು ಹೇಳ್ಬಿಟ್ಟು ನಮ್ದು ನಮ್ಮ ಅಜ್ಜಿ ಮಜ್ಜಿ ಮಾಡ್ಕೊಂಡು, ಇವಳು ನಮ್ಮ ಅಜ್ಜಿ ಮಾಡ್ತಾಳೆ ನನ್ನ ಜೊತೆ, ಹ್ಞೂ ಮಾಡ್ತಾಳೆ. ಬಿಸ್ಕೆಟ್ ಏನಾದರೂ ಇದ್ರೆ ತಿನ್ನಿಸ್ಬಿಡ್ತೀನಿ, ಇಲ್ಲಾಂದ್ರೆ ಅವಳು ಹಾಲು ಕುಡ್ಕೋತಾಳೆ ಅಂತ ಸಜ್ಜಿಗೆ ಗಿಜ್ಜಿಗೆ ಏನಾದರೂ ಮಾಡಿ ತಿನ್ನಿಸ್ಬಿಟ್ಟು, ಅವಳಿಗೆ ಹೊಟ್ಟೆಗೆ ತಿನ್ನಿಸ್ಬಿಟ್ಟು ಎಲ್ಲ ಮಾಡ್ತೀನಿ. ಆಮೇಲೆ ನನಗೆ ತಿಂಡಿ, ಅವ್ರ ಅಪ್ಪನಿಗೆ, ಇವಳಿಗೆ ಸಪ್ರೇಟ್ ಮಾಡಬೇಕು. ಮಲಗಿಸ್ಬಿಡ್ತೀನಿ 7 ಗಂಟೆಗೇನೆ, ಮಲಗಿಸ್ಬಿಟ್ಟು ಎಲ್ಲ ತಿಂಡಿ ಗಿಂಡಿ ಬಟ್ಟೆ ಗಿಟ್ಟೆ ಎಲ್ಲ ಒಗ್ಬಿಡ್ತೀನಿ. ಅವ್ರ ಅಪ್ಪ ನೋಡ್ಕೋತಾರೆ ಆಮೇಲೆ ಎದ್ದೊಳಿದ್ರೆ, ಅವ್ರ ಅಪ್ಪ ಆಮೇಲೆ ಕೆಲ್ಸಕ್ಕೆ ಹೋಗಿದ್ರೆ ಇವಳು ಎದ್ದಾದ್ಮೇಲೆ ತಿಂಡಿ ಮಾಡ್ತಾರೆ.
1: ಏನು ಮಾಡ್ತಾರೆ ಕೆಲಸ?
0: ಅಲ್ಯೂಮಿನಿಯಂ ಕೆಲಸ ಮಾಡ್ತಾರೆ. ಅವ್ರ ಅಪ್ಪ ಕೆಲ್ಸಕ್ಕೆ ಹೋದಾದ್ಮೇಲೆ ನಾನೇ ನೋಡ್ಕೋಬೇಕು ಅವಳಿಗೆ, ನಾನೇ ನೋಡ್ಕೋತೀನಿ. ಆಮೇಲೆ ಸಂಜೆ ತನಕನೂ ನನ್ನ ಹತ್ರನೇ ಇರ್ತಾಳೆ. ನಾನು ಇವಳು ಹೇಳೋ ಮುಂಚೆನೆ ಅವ್ರು ಹೇಳ್ತಾರೆ, ನೀನು ತಿಂಡಿ ತಿನ್ಕೋ, ನೀನು ಅವಳು ಎದ್ದವಳಿದ್ರೆ ತಿನ್ನಕ್ಕೊಡಲ್ಲ ನಿನಗೆ ಅಂತ ಅವರೇ ಹೇಳ್ತಾರೆ. ಪಾಪು ಇದೆ ಹಿಡಿಕೊಡಲ್ಲ ಅಂತ ಅವರೇ ಹಿಡ್ಕೊಡ್ತಾರೆ. ಸಂಜೆ ತನಕನೂ ನನ್ನ ಹತ್ರನೇ ಹೇಳ್ತಾಳೆ ಇರ್ತಾಳೆ. ನಾನು ಎಕ್ಸಸೈಸ್ ಮಾಡಿಸ್ಕೊಂಡು, ಆಸ್ಪತ್ರೆ ಇಲ್ಲ ಅಂದರೆ ಮನೆಯಲ್ಲೇ ಎಕ್ಸಸೈಸ್ ಮಾಡಿಸ್ಕೊತೀನಿ, ಆಸ್ಪತ್ರೆ ಐತೆ ಅಂದರೆ ಆಸ್ಪತ್ರೆನೆಲ್ಲ ಮಾಡಿಸ್ತೀನಿ, ಎಲ್ಲ ಕೊಡ್ತೀನಿ ತಿನ್ನಕ್ಕೆ. ಅವಳು ಸಹ ತಿನ್ನಲ್ಲ, ನಾವೇ ತಿನ್ನಿಸ್ಬೇಕು. ತಿನ್ನಿಸ್ಕೊಂಡು ಎಲ್ಲ ಮಾಡ್ಕೊಂಡು ಇರ್ತೀವಿ. 8:30 ಆದರೆ ಅವ್ರ ಅಪ್ಪ ಸಂಜೆ ಬರ್ತಾರೆ, ಆವಾಗ ನೀನು ಸ್ವಲ್ಪ ರೆಸ್ಟ್ ಮಾಡ್ಕೊ, ನಾನೇ ನೋಡ್ಕೋತೀನಿ ಅಂತ ಸ್ವಲ್ಪ ಟೈಮ್ ನೋಡ್ಕೋತಾರೆ ಅವರಪ್ಪ. ಆಮೇಲೆ ನನಗೆ ಏನಾಗುತ್ತೆ, ಪಾಪ ಬೆಳಗ್ಗೆಯಿಂದ ದುಡಿತಾರೆ, ಮೇಲೆ ಹತ್ತಿರ್ತಾರೆ, ಕೆಳಗೆ ಬಂದಿರ್ತಾರೆ, ಅವ್ರಿಗೂ ಕಷ್ಟ. ನಮಗೇನು ಮಗುಗೆ ನೋಡ್ಕೊಳ್ಳೋಕ್ಕೆ ಏನು ಕಷ್ಟ, ಅವಳು ನನ್ನ ಜೊತೆ ಮಾತಾಡ್ತಾಳೆ, ಆಟಾಡ್ತಾಳೆ, ಎಲ್ಲ ಮಾಡ್ತಾಳೆ, ನನಗೇನು ಕಷ್ಟ. ನಾನು ಇಲ್ಲಿ ನೋಡಿದ್ರೆ ಇದರಲ್ಲೇ ಇದ್ದೀನಿ, ಫ್ಯಾನ್ನಲ್ಲೇ ಇದ್ದೀನಿ, ಅವ್ರ ಬಿಸಿನಲ್ಲಿ ಕೆಲಸ ಮಾಡಬೇಕಲ್ಲ ಅಂತ ನಾನು ಹೇಳ್ತೀನಿ. ಬೇಡ, ನೀವೇ ರೆಸ್ಟ್ ಮಾಡಿಕೊಡಿ, ನಾನೇ ನೋಡ್ಕೋತೀನಿ ಅಂತ ನಾನೇ ನೋಡ್ಕೋತೀನಿ, ಬೇಡ ಬಿಡು ಅಂತ ಅವರು 1/2 ಗಂಟೆ ಎಲ್ಲ ಎತ್ಕೊಂಡು ಇಲ್ಲಿ ಎತ್ಕೊಂಡು ಅಂತಾಳೆ. ಕುಸುಮನಿ ಮಾಡ್ತಾರಲ್ಲ, ಹಂಗೆ ಮಾಡಿಸಿ ಅಂತಾಳೆ, ಹಂಗೆಲ್ಲ ಮಾಡಿಸ್ತೀವಿ. ಅವಳಿಗೆ ಹಂಗೆ ಪ್ರಾಬ್ಲಮ್ ಇದ್ರೂ ನಾವು ಆ ಪ್ರಾಬ್ಲಮ್ ಐತೆ ಅಂತ ನೋಡಲ್ಲ, ಓ ನಮ್ಮ ಮಗು ಚೆನ್ನಾಗೈತೆ ಆ ಥರನೇ ಯೋಚನೆ ಮಾಡಿ ನೋಡೋದು ನಾವು. ಅಂದರೆ ಯೋಚನೆ ಮಾಡ್ತಾ ಇದ್ರೆ ನಮ್ಮದೇ ತಲೆ ಕೆಟ್ಟೋಗ್ಬಿಡುತ್ತೆ, ಯಾಕೆ ಯೋಚನೆ ಮಾಡಬೇಕು? ಈಗ ಚೆನ್ನಾಗಿ ತಿನ್ಸ್ಕೊಂಡು ಉಣ್ಸ್ಕೊಂಡು ಎಲ್ಲ ಇರಬೇಕು ಅಂದರೆ ಅವ್ರಿಗೆ ಎಲ್ಲ ತೋರಿಸ್ತಾರೆ. ಯಾಕೆ ಗೊತ್ತಾ, ದೊಡ್ಡವಳಾಗಿ ಚೆನ್ನಾಗಾಗ್ಬಿಟ್ಟು ನಾನು ಇದು ನೋಡಿಲ್ಲ ಅದು ನೋಡಿಲ್ಲ ಅನ್ನಬಾರ್ದು ಅವಳು, ಎಲ್ಲ ತೋರಿಸ್ತೀವಿ. ಅವ್ರಿಗೆ ಕೆಲ್ಸಕ್ಕೆ ರಜಾ ಹಾಕಿದ್ರೆ ಏ ಅಲ್ಲ ಪಾರಗ್ಗಿರಗ್ಗೆ ಕರ್ಕೊಂಡು ಹೋಗಿ ಮಗುಗೆ ಅಂದರೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಬಿಸಿಲಿನಲ್ಲಿ ನಿಲ್ಲಿಸ್ತಾರೆ ಅವಳಿಗೆ, ಬಿಸಿಲು ಗೊತ್ತಾಗಬೇಕು ಅಂತ. ಮತ್ತು ಏನಾದರೂ ಐಸ್ ಕ್ರೀಮ್ ಏನಾದರೂ ಬಂದರೆ ಮನೆ ಹತ್ರ ಅದೂ ತೋರಿಸ್ತಾರೆ, ಅವನು ಐಸ್ ಕ್ರೀಮ್ ಮಾಡೋದು, ಐಸ್ ಕ್ರೀಮ್ ತಿಂತೀಯಾ ಎಲ್ಲ ಹೇಳ್ಕೊಡ್ತಾರೆ ಅವರಪ್ಪನೂ.
1: ಸಾಕಷ್ಟು ರೀತಿಯ ಅನುಭವಗಳು ಅವಳಿಗೂ ಆಗಲಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಒಂದು ಅನುಭವಗಳನ್ನ ಅವಳಿಗೆ ಕಳಿಸೋದಾಗಿರ್ಬೋದು, ಕಾಣಿಸೋದಾಗಿರ್ಬೋದು, ನೋಡ್ಸೋದಾಗಿರ್ಬೋದು ಎಲ್ಲವೂ ಕೂಡ ಮಾಡ್ತಾ ಇದ್ರಿ. ಈಗ ಥೆರಪಿ ಅಲ್ಲಿ ಕೊಟ್ಟದ ತಕ್ಷಣ ಮನೇಲೂ ಬಂದು ಅಭ್ಯಾಸವನ್ನ ಮಾಡಿಸ್ತೀರ ಅವಳಿಗೆ ನೀವು?
0: ಮನೆಯಲ್ಲಿ ಅವ್ರು ಹೇಳಿದ್ರು 10 ಸತಿ ಇಲ್ಲಾಂದ್ರೆ 5 ಸತಿ ಮಾಡಿಸ್ಲೇಬೇಕು ಕಂಟಿನ್ಯೂನಿ. ನಮ್ಮ ಮೇಲೆ ಇರೋದು ನಾವು ಮಾಡ್ತೀವಿ ಅನ್ಸತಿ, ನಿಮಗೆ ನೀವು ಮನೆಯಲ್ಲಿ ಮಾಡಬೇಕು ಜಾಸ್ತಿ ಪ್ರಯೋಜನ ಆಗುತ್ತೆ ಅಂತಾರೆ. ನಾನು ಬೆಳಗ್ಗೆ ಎದ್ದ ತಕ್ಷಣ 1 ಸತಿ ಮಾಡಿಸ್ತೀನಿ, ತಿಂಡಿ ಆದಮೇಲೆ 1 ಸತಿ ಮಾಡಿಸ್ತೀನಿ, ಆಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಮಾಡಿಸ್ತೀನಿ, 3-4 ಗಂಟೆಗೆ 1-2 ಬಿಸ್ಕೆಟ್ ತಿಂದ್ಬಿಟ್ಟು ಆಮೇಲೆ ಮಾಡಿಸ್ತೀನಿ, ಮತ್ತು ಸಂಜೆ ಊಟ ಆದಮೇಲೆ ಮಾಡಿಸ್ಬಿಟ್ಟು ಮುಳುಗಿಸ್ತೀನಿ. ನಾನು ಮಾಡಿಸ್ತಾನೆ ಇರ್ತೀನಿ. ನಮ್ಮ ಮನೆಯವರನ್ನು

0: ಸಪೋರ್ಟ್ ಮಾಡ್ತಾರೆ, ಅವ್ರು ಬಾಲ್ದು ಮಾಡ್ತಾರೆ, ನನಗೆ ಗ್ರಿಪ್ ಸಿಗಲ್ಲ, ಬಾಲ್ನಲ್ಲಿ ಹೆದರಿಕೆ ಆಗುತ್ತೆ. ಅದಕ್ಕೆ ನಾನು ಬೇಸಿಕ್ ಮಾಡ್ಕೋತೀನಿ, ಕೈದು ಕಾಲ್ದು ಎತ್ಕೊಳ್ಳೋದು, ಹಿಂಗೆ ಕೂರಿಸ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತೀನಿ. ಅವ್ರು ಬಂದರೆ ಬಾಲ್ನಲ್ಲಿ ಎಲ್ಲ ಮಾಡಿಸ್ತಾರೆ.
1: ದಿನದ ಸಮಯವನ್ನು ಅವಳಿಗಾಗಿ ಮೀಸಲಿಟ್ಟು ನೀವು ಅವಳ ಬೆಳವಣಿಗೆಯಲ್ಲಿ ಪರಿಶ್ರಮವನ್ನು ಇನ್ನೂ ಕೂಡ ಆಗ್ತಾ ಇದ್ರ. ಈಗ ಹೇಗಿದೆ ಮ್ಯಾಮ್ ಅವಳ ಬೆಳವಣಿಗೆ?
0: ಈಗ ಸ್ವಲ್ಪ ಪರವಾಗಿಲ್ಲ ಮೇಡಮ್. ಫಸ್ಟು 100% ಚೆನ್ನಾಗಿರ್ಲಿಲ್ಲ ಅವಳು, ಈಗ ಒಂದು 70-80% ಚೆನ್ನಾಗವಳೆ. ಇನ್ನು ಒಂದು ಸ್ವಲ್ಪ ಚೆನ್ನಾಗಾಗ್ಬಿಟ್ರೆ ಸಾಕು, ಚೆನ್ನಾಗವಳೆ. ಈಗ ಅಂದರೆ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ, ಬೇರೆಯವರು ಅಯ್ಯೋ ಫಸ್ಟು ಕತ್ತೆ ಇದು ಮಾಡ್ತಿರ್ಲಿಲ್ಲ, ಈಗ ನೋಡು ಪರವಾಗಿಲ್ಲ ಚೆನ್ನಾಗವಳೆ, ಏನು ಮಾಡಿಸ್ತಿದ್ಯಾ ಅಂತ ಈಗ ಕೇಳ್ತಾರೆ. ನಾನು ಏನು ಮಾತಾಡಲ್ಲ, ಹ್ಞೂ ಅಂಟೋಗ್ಬಿಡ್ತೀನಿ, ಎಷ್ಟು ಇದೈತೆ ನೋಡು ಅಹಂಕಾರ ಅಂತಾರೆ. ಅಹಂಕಾರನಾದ್ರೂ ಅನ್ಕೊಳ್ಳಿ, ಏನಾದರೂ ಅನ್ಕೊಳ್ಳಿ, ಫಸ್ಟ್ ಮಾತಾಡೋಕ್ಕೆ ನಮ್ಮ ಮಗು ಚೆನ್ನಾಗಿಲ್ಲ ಅಂತ ಬೈಬಿಟ್ಟು ಆಡ್ಕೊಡೋದು, ಈಗ ಚೆನ್ನಾಗಾಗಿದ್ರೇನೋ ಹಿಂಸೆ, ಚೆನ್ನಾಗಾಗಿಲ್ಲ ಅಂದ್ರೂ ಹಿಂಸೆ.
1: ಈಗ ತಾನೇ ಹೇಳಿದ್ರಿ ಆಡ್ಕೊಳ್ಳೋರು ತುಂಬ ಚೆನ್ನಾಗಿ ಆಡ್ಕೊಂಡ್ರು, ಅದು ಯಾವುದಕ್ಕೂ ತಲೆಗೆಡಿಸ್ಕೊಳ್ಳಿಲ್ಲ ಅಂತ ಒಂದು ಸಮಸ್ಯೆಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ ಅದರ ಮರ್ಯಾದ ಘಟನೆ. ಈಗ ಅಕ್ಕಪಕ್ಕದಲ್ಲಿ ಒಂದು ಈ ಪಾಪು ಇದೆ ಅಂದರೆ ಸುತ್ತಮುತ್ತ ಆಡ್ಕೋತಾರೆ, ಮನೇಲೂ ಕೂಡ ಸಪೋರ್ಟ್ ಮಾಡಲ್ಲ. ಈ ನಿಟ್ಟಿನಲ್ಲಿ ನಿಮಗೆ ಅದಾದ್ರು ತುಂಬ ನೋವಾಗುವಂಥದ್ದು ಘಟನೆ ಇದೆಯಾ ನಿಮ್ಮ ಹತ್ರ?
0: ಐತೆ. ನಾನು ಒಂದ್ಸತಿ ಎಲ್ಲೋ ಬಸ್ನಲ್ಲೋ ಬರ್ತಿದ್ದೆ, ನನ್ನ ಮಗು ಜಾಸ್ತಿ ಜೋಳ ಬಿಡ್ತಿದ್ಲು. ಫಸ್ಟ್ ಚೆನ್ನಾಗಿರ್ತಾರಲ್ಲ ಮಕ್ಕಳು, ನಾರ್ಮಲ್ ಆಗಿ ಆ ಮಕ್ಳಿಗೆ ಎತ್ಕೊಂಡು ಮಾತಾಡಿಸ್ತಾರೆ ಮೇಡಮ್ ಅವರೆ, ನಮ್ಮ ಮಗುಗೆ ಮುಟ್ಟು ಸಹ ನೋಡಲ್ಲ, ಛೀ ಥೂ ಅಂತಾರೆ, ಯಾಕೆ ನಮ್ಮ ಮಗು ಏನು ಕಸಾನ ಆ ಥರ ನೋಡ್ತಾರೆ. ಅದೊಂದು ಘಟನೆ ನಡೆದೈತೆ ಮೇಡಮ್ ಅವರೇ, ಅದು ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ. ಪಾಪು ಕೈ ಮುಟ್ಟ ತಕ್ಷಣನೇ ಅಮ್ಮ ಕೈನೇ ಬಿಸಾಕ್ಬಿಟ್ರು ನನ್ನ ಕುಸ್ತು. ಹೆಂಗ ಆಗಿರ್ಬೇಕು, ಕಷ್ಟಪಟ್ಟು ನಾವು ನೋಡೋದು, ನಾವು ಊಟ ತಿನ್ನಿಲ್ಲ ಅಂದ್ರೂ, ಬಟ್ಟೆ ಚೇಂಜ್ ಮಾಡಿಲ್ಲ ಅಂದ್ರೂ ನಮ್ಮ ಮಕ್ಳಿಗೆ ನಾವು ನೋಡ್ಕೋತೀವಿ. ನಾವು ತಲೆ ಬಾಚಿಲ್ಲ ಅಂದ್ರೂ ನಮ್ಗೆ ಬೇರೆ ಆಸೆನೇ ಇರೋದಿಲ್ಲ ಮೇಡಮ್ ಅವರೇ. ಫಸ್ಟು ಅವು ಅದು ತಿನ್ಬೇಕು, ಅಲ್ಲಿ ಹೋಗ್ಬೇಕು, ಈಗ ಎಲ್ಲ ಆಸೆ ಬಿಡ್ರು, ಹೆಂಗೋ ನಮ್ಮ ಮಗು ಚೆನ್ನಾಗಿದ್ರೆ ಸಾಕು, ನನ್ ಕೂಸ್ ಕುಡಿದ್ರೆ ಸಾಕು ಅಂತ ಹಂಗ ಅನ್ಸುತ್ತೆ. ಏ ಏನಾದ್ರು ಕುಡಿತೀಯಾ, ಜ್ಯೂಸ್ ಬೇಕಾ, ಇದು ಬೇಕಾ, ಅದ್ ಬೇಕಾ ಅಂದ್ರೆ ಅವಳು ಬೇಡ ಅಂದ್ರೆ ಕೇಳೋದಿಲ್ಲ, ಜ್ಯೂಸ್ ಬೇಕಂದ್ರೆ ಹ್ಞೂ ಅಂದ್ರೆ ಕೊಡಿಸ್ತೀವಿ. ಹಂಗ ಬಿಸಾಕ್ಬಿಟ್ರು ನನ್ನ ಮಗುದು ಕೈ, ಯಾಕೆ ಅದು ಜೀವ ಅಲ್ಲ. ಏನು ಚೆನ್ನಾಗಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ಐತೆ ಇಲ್ಲ, ಕಷ್ಟ ಯಾರು ಕಷ್ಟ ಆಗಲ್ಲ. ಈಗ ತಿನ್ಕೊಂಡು ಉಣ್ಕೊಂಡಿರೋ ಮನುಷ್ಯ ನಾಳೆ ಇರೋದಿಲ್ಲ, ಚಿಕ್ಕೂಸದು ದೇವ್ರು ಸಮಾನ ಅಂತಾರೆ ಸ್ವಲ್ಪ ಜನ ಮಕ್ಕಳು. ಆ ಮಗುಗೆ ಹಂಗೆ ಮಾಡಿದ್ರೆ ನನಗೆ ಹೊಸಿ ಬೇಜಾರಾಗಿಲ್ಲ. ನಾನು ನನ್ನ ಮಗುಗೆನೇ ಒಂದು 2-8 ಹೊಡೆದು ಸೈಡ್ನಲ್ಲಿ ಕರ್ಕೊಂಡು ಮಲಗಿಸ್ಕೊಂಡೆ. ಯಾಕೆ ಬೇರೆಯವ್ರಿಗೆ ಹೇಳಿ, ಯಾಕೆ ನಮ್ಮ ಬಾಯಿ ಕೆಟ್ಟದ್ದು ಮಾಡ್ಕೋಬೇಕು ಅಂತ.
1: ಸಾಮಾಜಿಕ ಸಮಸ್ಯೆಗಳು ಇಂದಿಗೂ ಕೂಡ ನಡೀತಾ ಇವೆ, ಅದಕ್ಕೆ ಯಾವುದು ತಲೆ ಕೊಡದೆ ಆ ಮಗುವಿನ ಬೆಳವಣಿಗೆಯಲ್ಲಿ ಈಗಲೂ ಕೂಡ ನಿರಂತರವಾಗಿ ಪರಿಶ್ರಮ ವಹಿಸ್ತಾ

0: ಮನೇಲೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರಿ. ಈಗ ಮುಂದಿನ ಥೆರಪಿ ಯಾವ್ದಾದ್ರು ಕೊಡಿಸ್ತಾ ಇದ್ರ ಅವಳಿಗೆ? ನೀವು
1: ಅವ್ರಿಗೆ ಸ್ಪೀಚ್ ಥೆರಪಿ ಮಾಡಕ್ಕೆ ತಲೆ ಐತಲ್ಲ, ಅದು ಸರಿಯಾಗಿ ನಿಲ್ಬೇಕು. ಅದು ತಲೆ ಸ್ವಲ್ಪ ಅಲ್ಲಾಡಿಸ್ತಾಳೆ ಅವಳು, ಅದಕ್ಕೆ ಬೇಡ ಅಂತ ಇದ್ದೀನಿ. ಇಳಿದು ತಲೆ ನಿಂತಿದ್ರೆ ಥೆರಪಿ ಮಾಡಿಸ್ತೀನಿ ಅಂದ್ರೆ ಮಾತಾಡ್ತಾಳೆ ಅವಳು, ಮಾತಾಡೋಕೇನು ತೊಂದರೆ ಇಲ್ಲ. ಅಪ್ಪ ಅಮ್ಮ ಬಾರೇ ಹೋಗಿ ಅವಳು ವಸ್ತು ಅವಳ ಹತ್ರ ಇದ್ರೆ ಯಾರಾದ್ರು ಇಸ್ಕೊಂಡೆ ಓಡೋಗ್ತಾಳೆ. ಕೂತ್ಕೊಂಡ್ರು ಸಹ ನಾವು ಇಡ್ಕೋಬೇಕು, ಅವಳಿಗೆ ಸಪೋರ್ಟ್ ಮಾಡ್ಬೇಕು. ಹೆಂಗ್ ಒಳಗೆ ಕೊಡೆ ಅಂತಾಳೆ, ಬೇಗೆ ಅಂತಾಳೆ ನಮ್ಮ ಬಸ್ಸಿನಲ್ಲಿ, ಹಂಗೆಲ್ಲ ಮಾಡ್ತಾಳೆ. ಅದಕ್ಕೆ ಅದ್ ನೋಡಿ ನೋಡಿನೇ ನಮ್ಗೆ ಖುಷಿ ಆಗುತ್ತೆ ಮೇಡಮ್ ಅವರೇ. ಜಾಸ್ತಿ ಏನೂ ಇಲ್ಲ, ಇಷ್ಟ ಆದ್ರೂ ಆಯ್ತಲ್ಲ ನಮ್ಮ ಮಗು ಅಂತ ಪರವಾಗಿಲ್ಲ, ಖುಷಿ ಪಡ್ತೀವಿ. ಅದೆಲ್ಲ ನೋಡಿ
0: ನಿರಂತರ ಬೆಳವಣಿಗೆ ನಮ್ಗೆ ಈಗಲೂ ಕೂಡ ಖುಷಿ ಕೊಡ್ತಾ ಇದೆ. ಇನ್ನು ಬೆಳವಣಿಗೆ ಹೊಂದಿದ್ರೆ ಸಾಕಷ್ಟು ಖುಷಿ ಪಡೋದ್ರಲ್ಲಿ ಮೊದಲನೇ ಅವರು ನೀವೇ ಆಗಿರ್ತೀರಿ. ಈಗ ದಿನದ 24 ಗಂಟೆಯನ್ನು ಅವಳ ಕಡೆಗೆ ನೀವು ಗಮನವನ್ನ ಕೊಡ್ತಾ ಇದ್ರ, ಇದ್ರ ಕುರಿತಾಗಿ ಏನಾದ್ರು ಸಮಸ್ಯೆ ಆಗ್ತಿದ್ಯಾ ನಿಮಗೆ? ನಿಮಗೆ ಆರೋಗ್ಯ ಸಮಸ್ಯೆ ಏನಾದ್ರು ಇದೆಯಾ?
1: ಸಮಸ್ಯೆ ಆಗಿದ್ರು ಇವಳಿಗೆ ನೋಡ್ಕೋತೀವಿ ಅಲ್ವಾ, ನಮ್ಗೆ ಸಮಸ್ಯೆ ಇರುತ್ತೆ. ಈಗ ಕೂತಿ ಕೂತಿ ಬೆನ್ನು ಕೈ ನೋವು ಎಲ್ಲ ಇರುತ್ತೆ ಮೇಡಮ್ ಅವರೇ. ಈಗ ಒಂಚೂರು ಇವಳು ನಗಾಡ್ಕೊಂಡು ಮಾತಾಡಿದ್ರೆ ಅದೇನೆ ಮರ್ತೋಗ್ಬಿಡ್ತೀವಿ ನಾವು, ಅದೇ ಆಗ್ಬಿಡುತ್ತೆ. ಏ ಬಿಡು, ನಮ್ಗೆ ಸಹ ಎದೆ ನೋವು ಇದ್ರು ಇವಳಿಗೆ ಏನಾದ್ರು ಆರೋಗ್ಯ ಸ್ವಲ್ಪ ಜ್ವರ ಬಂದ್ಬಿಟ್ರೆ ಅಯ್ಯೋ ನಮ್ ಎದೆ ನೋವು ಆಗ್ಲಿ ಕೈ ನನ್ ಬಿಡ್ಲಿ ನಮ್ಮ ಮಗು ಚೆನ್ನಾಗಿ ಆಗ್ಲಿ ಅಂತ ಆಸ್ಪತ್ರೆಗೆ ಹೋಗ್ತೀವಿ. ಮತ್ತೆ ಆಗೋದಿಲ್ಲ, ಥೆರಪಿಗೆ ಹೋಗೋಕೆ

0: ಸುಸ್ತಾಗುತ್ತೆ, ಏನ್ ಮಾಡೋದು ಅಂತ ಸುಸ್ತಾಗಿರ್ತೀವಿ. ಸುಸ್ತಾಗಿದ್ರೆ ಈಗ ಮಲ್ಕೊಂಡಿದ್ರೆ ಆಗುತ್ತಾ, ಈಗ ಎದ್ದಿ ಹೋಗಿದ್ರೇನೆ ಅಲ್ವಾ ಇವ್ಳು ಚೆನ್ನಾಗದು ಅಂತ ಆತರ ಇರುತ್ತೆ. ಏನ್ ಬಂದ್ರು ನಮ್ ಮಗುಗ್ ನೆನ್ಸ್ಕೊಂಡ್ರೆ ಹೊಂಟೋಗ್ ಬಿಡುತ್ತೆ. ಹಂಗೆ ನನ್ನ ಯೋಚನೆ
1: ಅಂದ್ರೆ ಅವ್ರ ನಿರಂತರ ಬೆಳವಣಿಗೆ ನಿಮಗ್ ಖುಷಿ ಕೊಡ್ತಾ ಇದೆ. ಹೀಗೆ ಸಾಕ್ತಾ ಇದ್ರೆ ಆ ಯಾವ ನೋವು ಕೂಡ ನಮಗೆ ತಲೆಗೆ ಬರೋದಿಲ್ಲ, ಅವ್ಳ ಬೆಳವಣಿಗೆ ಕಣ್ಣ ಮುಂದೆ ಕಾಣಿಸ್ತಾ ಇರುತ್ತೆ. ಒಟ್ಟಾರೆಯಾಗಿ ಈಗ ವಿಕಲಚೇತನ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ. ಈ ನಿಟ್ಟಿನಲ್ಲಿ ಆ ಮಕ್ಕಳನ್ನ ಕಡೆಗಣಿಸ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ನೀವು ಅವಳನ್ನ ಏನಾದ್ರು ಆತರ ಮಾಡಿದ್ರ?
0: ಇಲ್ಲ, ಆತರ ಮಾಡಲ್ಲ. ನನ್ ಒಂದೇ ಮಾತು ಹೇಳೋದು, ನೀನ್ ಚೆನ್ನಾಗ್ ಆಗೇ ಆಗ್ತೀಯಾ, ನೀನ್ ಓಡೇ ಓಡಾಡ್ತೀಯ, ನೀನು ನಾನಿದ್ದೀನಿ ನಿನ್ ಜೊತೆ. ಅವಳಿಗೆ ಮಾತಾಡ್ತಾ ಆಗುತ್ತೆ, ಹ್ಞೂ ಅಂತಾಳೆ. ನಾನು ಹೇಳಿದ ತಕ್ಷಣ ಹಿಂದಿ ನಾನು ಹೇಳ್ಬೇಕು, ನಮ್ಮ ಭಾಷೆನಲ್ಲಿ ಕನ್ನಡ ಅರ್ಥ ಆಗಲ್ಲ. ನೀನು ಚೆನ್ನಾಗಿ ಹಾಗೆ ಆಗ್ತೀಯ ಅಸ್ವಾ, ಓಡೇ ಓಡಾಡ್ತೀಯ, ಸುಮ್ಗಿರೋ, ಏನು ತಲೆ ಕೆಡಿಸ್ಕೋಬೇಡ ಹಂಗೆ ಅನ್ನೋದು ಅವಳಿಗೆ. ನಾನು ಒಂದ್ಸತಿನೂ ನೀನು ಚೆನ್ನಾಗಿಲ್ಲ, ಹಂಗೆ ಉಡ್ಬಿಟ್ಟೆ, ಹಿಂಗೆ ಉಡ್ಬಿಟ್ಟೆ ಅಂತ ಹೇಳೋದಿಲ್ಲ. ಯಾಕೆ ಹೇಳಬೇಕು? ಮಕ್ಳು ಇರೋದಿಲ್ಲ ಅಲ್ಲ, ಅವ್ರು ಎಲ್ಲೆಲ್ಲೋ ಉಳ್ ಸೇವೆ ಮಾಡ್ತಾರೆ. ಹ್ಞೂ, ನಮ್ಗೆ ಒಂದ್ ಮಕ್ಳು ಕೊಟ್ರೆ ಸಾಕು ಭಗವಂತ ಅಂತ. ನಮ್ಗೆ ಇಷ್ಟ ಎಲ್ಲಾ ಋಣ ಗುಣ ಎಲ್ಲಾ ಐತೆ, ಮಗುಗೆ ಎಲ್ಲಾ ಕೊಟ್ಟೈತೆ, ಬುದ್ಧಿ ಗಿದ್ದಿ ಎಲ್ಲಾ ಚೆನ್ನಾಗೈತೆ ಅವಳ್ದು. ಆ ಮಗುಗ್ ನಾವು ಹೆಂಗ್ ಸಾಕೋಬೇಕು? ನಾನ್ ನಿಮ್ಗೆ ಕಷ್ಟ ಆದ್ರೂ ಪಡವಾಗಿಲ್ಲ, ರಾಣಿ ತರ ನೋಡ್ಕೋತೀನಿ ಅವ್ವ, ಏನು ಯೋಚನೆ ಮಾಡ್ಬೇಡ ಅಂತೀನಿ. ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದ್ರು ಮುಖ ಸಪ್ಪಾಗಿ ಮಾಡ್ಕೋತಾಳೆ. ಬಾರವ್ವ ನಾನಿದ್ದೀನಿ, ಅವ್ರಪ್ಪ ಹೇಳ್ತಾರೆ ನಿಮ್ಮ ಅಮ್ಮ ಅವಳೆ ನಿನ್ ಜೊತೆ, ನೀನ್ ಏನು ಯೋಚನೆ ಮಾಡ್ಬೇಡ ಅಂದ್ರೆ ಹ್ಞೂ ಅಬ್ಬು ಅಂತಾಳೆ.
1: ಅವಳ ಬೆಳವಣಿಗೆಯಲ್ಲಿ ನೀವು ಸದಾ ಕಂಗಾಲವಾಗಿರ್ತೀರಿ ಅಂತ ಈ ಮೂಲಕ ಹೇಳ್ತಿದ್ರಿ. ಮೇಡಮ್, ಈಗ ವಿಶೇಷ ಚೇತನ ಮಕ್ಕಳನ್ನ ಇತರೆ ಪೋಷಕರು ಅವ್ರನ್ನ ಕಡೆಗಣಿಸ್ ಬಿಟ್ಬಿಡ್ತಾರೆ, ಅಂತ ಪೋಷಕರಿಗೆ ನೀವೇ ನೀಡಕ್ ಇಷ್ಟಪಡ್ತಾರೆ? ಇಂಥ ಮಕ್ಕಳು ಒಂದು ಶಾಪ ಅಂತ ಭಾವಿಸಿ ಕೆಲವರು ಮಕ್ಕಳನ್ನ ಮನೇಲಿ ಕೂಡ ಹಾಕ್ಬಿಟ್ಟಿರ್ತಾರೆ, ಅಂದ್ರೆ ಕಡೆಗಣಿಸ್ಬಿಟ್ಟಿರ್ತಾರೆ. ಅಂತ ಪೋಷಕರಿಗೆ ನಿಮ್ಮದೇ ಆದ ಒಂದು ಮಾದರಿ ಮಾತನ್ನ ಏನ್ ಹೇಳಕ್ ಇಷ್ಟಪಡ್ತೀರ?
0: ಆತರ ಎಲ್ಲ ಮಾಡಬಾರ್ದು. ನಾವು ಅವ್ರಿಗೆ ಇಟ್ಬಿಟ್ರೆ ಏನು ಆಗೋದಿಲ್ಲ, ನಮ್ದೇ ಲಾಸ್ ಆಗೋದು. ಇವಳಿಗೆ ನೋಡಿ ಒಂದೊಂದು ಮಾತು ನಾವೇ ಕಲ್ಕೋಬಹುದು. ಏನ್ ಗೊತ್ತಾ ಮೇಡಮ್ ಅವರೇ, ಈಗ ಇವ್ರಿಗೆ ಹಿಂಗಾಗೈತೆ, ಅಕಸ್ಮಾತ್ ನಮ್ಗೆ ಆಗದಿದ್ರೆ ನಮ್ಮಅಮ್ಮ ನಮ್ ಬಿಡ್ಬಿಡ್ತಾ ಇದ್ರ? ಇಲ್ಲ ಅಲ್ವಾ, ನಮ್ಮಅಮ್ಮ ಎಷ್ಟ್ ಕಷ್ಟ ಆದ್ರೂ ನಮ್ ನೋಡ್ತಿದ್ದು, ಅಷ್ಟೇ ಕಷ್ಟ ನಾವೇ ಪಟ್ಬಿಟ್ಟು ನೋಡಿ. ಸ್ವಲ್ಪ ಜನ ಕೂಡಾಕ್ಬಿಡ್ತಾರೆ ಮಕ್ಳಿಗೆ, ಕಟ್ಟಾಕ್ಬಿಟ್ಟು ನಾನು ನೋಡಿದೀನಿ. ನಾನು ಚಿಕ್ಕವಳಿರುವಾಗ ಆತರ ಮಕ್ಳ ಜೊತೆ ಎಲ್ಲ ನಾನೇ ಜಾಸ್ತಿ ಆಟ ಆಡ್ತಿದ್ದೆ. ನನ್ ಗೊತ್ತಿರ್ಲಿಲ್ಲ ನನ್ ಹೊಟ್ಟಿನಲ್ಲಿ ಆತರನೇ ಮಗು ಬೆಳೀತೆ ಅಂತ. ಆಟ ಆಡ್ತಿದ್ದೆ ನಾನು ಆ ಮಕ್ಳ ಜೊತೆ, ನಾನ್ ನೋಡಿದೀನಿ. ಕಟ್ಟಾಕ್ಬಿಡ್ತಾರೆ, ಊಟ ಹಿಂಗ್ ಬಿಸಾಕ್ತಾರೆ, ಅವರೇ ತಿನ್ಬೇಕು, ಅದೆಲ್ಲ ನೋಡಿದೀನಿ. ನೋಡ್ಕೊಂಡು ನಾನು ಅಳ್ತಿದ್ದೆ ಫಸ್ಟ್. ಈಗ್ಲೂ ನನ್ಗೆ ಅಳು ಬರುತ್ತೆ, ಅಯ್ಯೋ ಎಲ್ಲರಿಗೂ ಸಹಾಯ ಮಾಡಿ ಮಾಡಿ ನನ್ ಮಗುಗೂನು ಹಿಂಗೈತಲ್ಲ ಅಂತ. ಒಟ್ನಲ್ಲಿ ಇಲ್ಲ, ನಾವು ಎಷ್ಟು ನೋಡ್ಕೋತೀವಿ ಅವ್ರದ್ದು ಒಂದ್ ಪಾಟು ಇರುತ್ತೆಲ್ಲ, ಕಣ್ಣು ಮೂಗು ಅನ್ನ ತಿಂದ್ರು ಆ ಬಾಯಿನೂ ನಮ್ಗೆ ಒಂದ್ ಮಾತು ಹೇಳುತ್ತೆ, ಚೆನ್ನಾಗ್ ಬದುಕ್ಲಿ. ನಮ್ಮ ಮಗುನೆ ನಾವು ಸಾಗ್ಬೇಕು, ನಮ್ ಕರ್ತವ್ಯ ಅದು. ಸಾವುನೇ ಇದ್ ಆಗುತ್ತೆ ಗೊತ್ತಾ, ಆತರ ಮಕ್ಳು ಅಂತ ಬಿಸಾಕ್ಬಾರ್ದು, ಅಸಹಾಯ ಮಾಡ್ಬಾರ್ದು, ನೋಡ್ಕೋಬೇಕು. ಇದ್ರಲ್ಲೇ ನಮ್ಗೇನೋ ಒಳ್ಳೇದಾಗುತ್ತೆ ಅಂತ ಆ ಯೋಚನೆ ಮಾಡ್ಬೇಕು. ಅಯ್ಯೋ ನಮ್ ಮಗು ಚೆನ್ನಾಗಿಲ್ಲ ಅಂತ ಬಿಸಾಕ್ಬಿಟ್ರೆ ಏನಾಗುತ್ತೆ? ನಮ್ಗೆ ಕಷ್ಟ ಆಗೋದು. ಆ ಮಗು ಚೆನ್ನಾಗ್ ಮಾಡಿದ್ರೆ ಆ ಮಗು ನಮ್ಗೆ ಅಮ್ಮ ಅಂತ ಕೂಗುತ್ತೆ ಅಲ್ಲ, ಅದು ಹೊಸಿ ಚೆನ್ನಾಗಲ್ಲ ನೋಡಕ್ಕೆ. ಫಸ್ಟ್ ಇವಳುನು ಅಮ್ಮ ಅಂತ ಕೂಗ್ತಾ ಇರ್ಲಿಲ್ಲ, ಈಗ ಪಕ್ಕದ ಮನೆಯಲ್ಲಿ ಅವ್ರ ನೋಡ್ಕೊಂಡು ಅಮ್ಮ ಅಂತಾಳೆ. ಅಳ್ದ ತಕ್ಷಣ ಅಮ್ಮಿ ಅಮ್ಮಿ ಅಂತ ಅಳ್ತಾಳೆ. ನಾನು ಎಲ್ಲಾದ್ರೂ ಹೋಗ್ಬಿಟ್ರೆ ಒಂದೇ ಮಾತು ಹೇಳೋದು, ನೀನ್ ಹಿಂಗೆ ಆಟ ಮಾಡಿದ್ರೆ ನನ್ ಮನೆ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಅಂತೀನಿ. ಹಂಗಂದ್ರೆ ಊಟನು ತಿನ್ಕೋತಾಳೆ, ಬಟ್ಟೆನು ಚೇಂಜ್ ಮಾಡಿಸ್ಕೊತಾಳೆ, ಮತ್ತೆ ಎದ್ದ ತಕ್ಷಣ ಜಡೆ ಗಿಡೆ ಎಲ್ಲ ಹಾಕಿ ಕ್ಲೀನಾಗಿ ಇಡ್ಬೇಕು ಅವಳಿಗೆ, ಅದೆಲ್ಲ ಮಾಡಿಸ್ಕೊತಾಳೆ. ಅದೆಲ್ಲ ನೋಡೋಕೆ ಅದೃಷ್ಟ ಬೇಕಲ್ವಾ, ಅದಕ್ಕೆ ಬಿಸಾಕ್ಬಾರ್ದು ಮಕ್ಳನ್ನ, ಕೂಡಾಕ್ಬಾರ್ದು, ಅವ್ರಿಗೆ ಎಲ್ಲ ತೋರಿಸ್ಬೇಕು. ನಾನು ಒಬ್ಳೇನೆ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗ್ಬಿಟ್ರೆ ಡೇ ಅಲ್ಲಿ ಹೋಗಿ ಬರ್ತೀನಿ ಇಲ್ಲಿ ಹೋಗಿ ಬರ್ತೀನಿ ಅಂತ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಅಲ್ಲಿ ನೋಡಮ್ಮ ನೀರು ನೋಡಮ್ಮ. ನನಗೆ ಫಸ್ಟು ನಾನು ಉಳ್ಳಳ್ಳಿಗೆ ಹೋಗಿದ್ದೆ ಕ್ಯಾಮ್ಗೆ, ಆ ಮ್ಯಾಮ್ ಹೇಳ್ಕೊಟ್ಟಿದ್ರು ನಾವು ಏನು ನೋಡ್ತೀವಿ ಆ ಕಲರು ಗಿಲ್ಲರು ಎಲ್ಲ ಅರ್ಥ ಮಾಡಿಸ್ಬೇಕು ಅವ್ರಿಗೆ ಅಂತ. ನಾನು ಎಲ್ಲ ಅರ್ಥ ಮಾಡಿಸ್ತೀನಿ ನೋಡವ್ವ, ನೀರು ದೇವಸ್ಥಾನ ಐತೆ ಅದು ಎಲ್ಲ ಹೇಳ್ಕೊಡ್ತೀನಿ
1: ಅವ್ಳಿಗೆ. ಎಷ್ಟು ಕ್ಯಾಂಪ್ಗಳು ಅಟೆಂಡ್ ಮಾಡಿದಿರಿ ನೀವು?
0: ನಾನಿದು ಎರಡನೇ ಕ್ಯಾಂಪು. ಫಸ್ಟ್ ಕ್ಯಾಂಪು ಉಳ್ಳಳ್ಳಿಗೆ ಹೋಗಿದೆ, ಅಲ್ಲಿ ಎಣ್ಣೆ ಮಸಾಜ್ ಎಲ್ಲ ಮಾಡಿತ್ತು, ನನ್ನ ಮಗು ಸ್ವಲ್ಪ ಇಂಪ್ರೂವ್ ಆಗ್ಲು. ಅದಕ್ಕೆ ಯಾಕೆ ಬಿಡ್ಬೇಕು ಕ್ಯಾಂಪು? ಗೌರ್ಮೆಂಟಿಂದ ನಮ್ಗೆ ಇಷ್ಟು ಸಹಾಯ ಮಾಡಿಕೊಟ್ರೆ ಯಾಕೆ ವೇಸ್ಟ್ ಮಾಡ್ಕೋಬೇಕು? ದುಡ್ಡು ಕೊಟ್ಟು ಎಲ್ಲ ಕೊಟ್ಟು ಮಾಡೋಕ್ಕಿಂತ ಕ್ಯಾಂಪ್ನಲ್ಲಿ ಜಾಸ್ತಿ ಲಾಭನೂ ಆಗುತ್ತೆ, ನಮಗೆ ಬೇರೆ ಇದೂ ಕೇಳುತ್ತೆ, ನಾವು ಕೊರತೆ ಇರ್ತೀವಿ, ಅಯ್ಯೋ ನನ್ನ ಮಗುಗೆ ಹಿಂಗೈತಲ್ಲ ಅಂತ. ಬೇರೆ ಮಗುಗೆ ನೋಡಿದ್ರೆ ಅಯ್ಯೋ ನನ್ನ ಮಗುನೇ ಪರವಾಗಿಲ್ಲ, ಪಾಪ.

0: ಅವ್ರು ನಮ್ಕಿಂತ ಜಾಸ್ತಿ ಕಷ್ಟ ಅನ್ಭವಿಸ್ತಾರೆ ಅಲ್ಲ, ನಾವೇ ಬರ್ತೀವಿ ಕರ್ಕೊ ಬರ್ತೀವಿ ಅಂತ ಕರ್ಕೊ ಬರ್ತಾರೆ, ಮತ್ತೆ ನಮ್ಗೆ ಬಸ್ ಸ್ಟ್ಯಾಂಡ್ಗೂ ಸಹ ಕರ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟೇ ಎಲ್ಲ ಯಾರು ಸಹಾಯ ಮಾಡೋದಿಲ್ಲ ಮೇಡಮ್ ಅವರೇ. ಇಲ್ಲಿ ವಿವೇಕಾನಂದಗೆ ನಾನು ಬಂದಾದ್ಮೇಲೇನು ನಾನು ತುಂಬ ಸಹಾಯ ಆಗೈತೆ, ನಾನು ಏನೂ ಮರೆಯೋಕ್ಕಾಗಲ್ಲ. ನನ್ನ ಮಗುನು ಚೆನ್ನಾಗಿ ಆಗ್ತೈತೆ ಅಂದರೆ ಬೇರೆಯವರು ಸಹಾಯನೂ ಚೆನ್ನಾಗಿ ಮಾಡಿಕೊಡ್ತಾರೆ, ಅದು ಇದು ಅಂತ. ಇಲ್ಲೇ ತಿಂಡಿ ಐತೆ, ಇಲ್ಲೇ ಬನ್ನಿ, ಇಲ್ಲೇ ತಿನ್ಕೊಳ್ಳಿ ತಿಂಡಿ, ಎಲ್ಲ ಸರ್ ಬಂದವರೇ ಬೇಗ ಬನ್ನಿ ಎಲ್ಲ ಹೇಳ್ಕೊಡ್ತಾರೆ. ಇಲ್ಲಿ ಈಗ ಕ್ಯಾಂಪ್ಗೆ ಬಂದಿದ್ದೀನ, ಇದನ್ನು ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೋತಾರೆ.
1: ಖುಷಿ ಆಯಿತು ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಏನೆಲ್ಲ ತೊಡರುಗಳು ಎದುರಾದವು, ಈಗ ಅವ್ರ ಬೆಳವಣಿಗೆ ಹೇಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ಥ್ಯಾಂಕ್ಸ್ ಮೇಡಮ್, ಧನ್ಯವಾದಗಳು.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
4: ಪ್ರಿಯ ಕೇಳುಗರೆ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಪ್ರಿಯಾ ಪಟ್ಟಣದ ಶ್ರೀಮತಿ ಸಮೀರಾ ಭಾನೂರವರ ಜೊತೆಗಿನ ದಿವ್ಯಾಂಗದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಇಂಗಾಲದ ಡೈಆಕ್ಸೈಡ್ನಿಂದ ಮಿಥೆನಾಲ್ ಇಂಧನ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
5: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಇಂಗಾಲದ ಡೈಆಕ್ಸೈಡ್ನಿಂದ ಮೀಥೇನ್ ಇಂಧನ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಪೆಟ್ರೋಲಿಯಂ ಇಂಧನಗಳು ದಿನೇ ದಿನೇ ಕ್ಷೀಣಿಸುತ್ತಿರುವುದು ಹಾಗೂ ಈಗ ಇಂಧನ ಲಭ್ಯತೆ, ಯುದ್ಧ ಇತ್ಯಾದಿ ಕಾರಣಗಳಿಂದಾಗಿ ಕಷ್ಟವಾಗುತ್ತಿರುವುದು ನಮಗೆ ನಮ್ಮ ನಿತ್ಯದ ಜೀವನದಲ್ಲಿ ಹಿಂದೆಗಿಂತಲೂ ಈಗ ಬೇಗನೆ ಮಣ್ಣದಟ್ಟಾಗುತ್ತಿದೆ. ಏರುತ್ತಿರುವ ಬೆಲೆ ಒಂದು ಕಾರಣವಾದರೆ ಸಾಂಪ್ರದಾಯಿಕ ಪೆಟ್ರೋಲ್ನಂತಹ ಇಂಧನಗಳಿಗೆ ಎಥೆನಾಲ್ನಂತಹ ರಾಸಾಯನಿಕಗಳ ಮಿಶ್ರಣದಿಂದ ಕ್ಷೀಣಿಸಿದ ಮೈಲೇಜ್, ಕಾರ್ಯಕ್ಷಮತೆ, ಎಂಜಿನ್ ಬೇಗ ಕೆಡುವುದು ಇತ್ಯಾದಿ ಕಾರಣಗಳು ಗ್ರಾಹಕರನ್ನ ಚಿಂತೆಗೆ ದೂಡುತ್ತವೆ. ಇದಕ್ಕೆ ಪರಿಹಾರವೆಂಬಂತೆ ವಿಜ್ಞಾನಿಗಳು ಹೊಸ ಬಗೆಯ ಇಂಧನ ಪರಿಹಾರವನ್ನು ಕಂಡುಹಿಡಿದಿದ್ದಾರೆ. ಇರುವ ಆಲಿ ಇಂಧನಕ್ಕೆ ಬದಲಾವಣೆ ತರುವ ಬದಲಿಗೆ ಕಸವನ್ನ ರಸವನ್ನಾಗಿಸುವ ಅತ್ಯಾಧುನಿಕ ವಿಧಾನವನ್ನ ಕಂಡುಹಿಡಿದಿದ್ದಾರೆ. ಅದುವೇ ಇಂಗಾಲದ ಡೈಆಕ್ಸೈಡ್ ಅನ್ನ ಮೀಥೆನಾಲ್ ಅನ್ನಾಗಿ ಪರಿವರ್ತಿಸಿ ಅದನ್ನು ಇಂಧನವಾಗಿ ಬಳಸುವ ವಿಧಾನವಾಗಿದೆ. ಇದು ಭವಿಷ್ಯದ ಬಹುತೇಕ ಇಂಧನ ಸವಾಲುಗಳನ್ನು ಪರಿಹರಿಸುತ್ತದೆ ಎಂದು ಇಂಧನ ತಜ್ಞರು ವಿಶ್ಲೇಷಿಸಿದ್ದಾರೆ. ಮೀಥೆನಾಲ್ ಈಗಾಗಲೇ ಕೈಗಾರಿಕಾ ಹಾಗೂ ವಾಹನ ಕ್ಷೇತ್ರದಲ್ಲಿ ಬಳಕೆಯಲ್ಲಿದೆ. ಇದು ಎಥೆನಾಲ್ನಂತೆ ಅಲ್ಲ, ಎಥೆನಾಲ್ ಕೃಷಿ ಉತ್ಪನ್ನವಾಗಿರುವ ಕಾರಣ ಅದರಲ್ಲಿ ಕೊಂಚ ಸಕ್ಕರೆಯ ಅಂಶ, ತೇವಾಂಶ ಇತ್ಯಾದಿಗಳು ಇರುತ್ತವೆ. ಒಂದು ಇಂಗಾಲದ ಪರಮಾಣು, 5 ಜಲಜನಕದ ಪರಮಾಣು ಹಾಗೂ 1 ಜಲಜನಕ ಆಮ್ಲಜನಕದ ಒಂದು ಪರಮಾಣು ಎಥೆನಾಲ್ನಲ್ಲಿ ಇರುತ್ತದೆ. ಈ ಎಲ್ಲ ಕಾರಣಗಳಿಂದ ಎಥೆನಾಲ್ ಪರಿಸರ ಸ್ನೇಹಿ ಇಂಧನವೇ ಆದರೂ ಮೈಲೇಜ್, ಕಾರ್ಯಕ್ಷಮತೆ ಹಾಗೂ ಇಂಜಿನ್ನ ಆರೋಗ್ಯದ ದೃಷ್ಟಿಯಿಂದ ಅದು ಒಳ್ಳೆಯ ಆಯ್ಕೆಯಲ್ಲ. ಆದರೆ ಮೀಥೆನಾಲ್ ಆಗಲ್ಲ, ಇದರಲ್ಲಿ ಇಂಗಾಲದ ಒಂದು ಪರಮಾಣು ಮಾತ್ರವೇ ಇರುತ್ತದೆ. ಮಿಕ್ಕಂತೆ ಜಲಜನಕ 3 ಪರಮಾಣು ಹಾಗೂ ಜಲಜನಕ ಆಮ್ಲಜನಕ 1 ಪರಮಾಣು ಇರುತ್ತದೆ. ಇಲ್ಲಿ ಸ್ಪಷ್ಟವಾಗುವುದು ಏನೆಂದರೆ ಮೀಥೆನಾಲ್ನಲ್ಲಿ ಇಂಗಾಲದ ಅಂಶ ಕಡಿಮೆ, ಹಾಗಾಗಿ ಇದನ್ನು ದಹಿಸಿದಾಗ ಅತಿ ಕಡಿಮೆ ಇಂಗಾಲದ ತ್ಯಾಜ್ಯ ಹೊರಬರುತ್ತದೆ. ಹಾಗಾದರೆ ಹೊಸ ವಿಧಾನದ ಶೋಧವನ್ನು ನೋಡುವುದಾದರೆ ವಿಚಾರ ಇಲ್ಲಿ ಸಂಪೂರ್ಣವಾಗಿ ಈ ಇಂಧನಗಳ ರಚನೆಯ ಬಗ್ಗೆ ಅಲ್ಲ, ಅದನ್ನು ಉತ್ಪಾದಿಸುವ ಹೊಸ ವಿಧಾನದ ಬಗ್ಗೆ. ಸ್ವಿಟ್ಜರ್ಲ್ಯಾಂಡ್ ETH ಜ್ಯೂರಿಚ್ನ ಕ್ಯಾಟಲಿಸಿಸ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕ ಜೇವಿಯರ್ ಪೇರಿಜ್ ರಾಮೇಜ್ ರವರ ತಂಡವು ಈ ಸಂಶೋಧನೆಯನ್ನು ಮಾಡಿದೆ. ಬೆಳ್ಳಿಯನ್ನು ಹೋಲುವ ಇಂಡಿಯಂ ಎಂಬ ಲೋಹ ಹೊಂದಿದೆ, ಅದನ್ನು ಬಳಸಿಕೊಂಡು ಅದರ ಪರಮಾಣುಗಳನ್ನ ಇಂಗಾಲದ ಡೈಆಕ್ಸೈಡ್ ಜೊತೆಗೆ ಡಿಕ್ಕಿ ಹೊಡೆಸಿ

0: ಆಗ ಹೊರಹೊಮ್ಮುವ ಪರಮಾಣುಗಳ ಮಿಲನವನ್ನು ಪರಿಶೀಲಿಸಿದ್ದಾರೆ. ಅಚ್ಚರಿ ಎಂಬಂತೆ ಇದು ಬಹುತೇಕ ಮೀಥೆನಾಲ್ ಇಂಧನವನ್ನು ಹೋಲುತ್ತಿದೆ. ತಾವು ಸಂಗ್ರಹಿಸಿದ ಮೀಥೆನಾಲನ್ನು ಅವರು ದಹನ ಕ್ರಿಯೆಗೆ ಒಳಪಡಿಸಿದ್ದು ಅದು ಬಹುತೇಕ ಶೇಕಡ 90% ದಕ್ಷತೆಯಿಂದ ಉರಿಯತೊಡಗಿದೆ. ಹಾಗಾಗಿ ಈ ಇಂಧನವು ಕೈಗಾರಿಕೆ ಹಾಗೂ ವಾಹನ ಬಳಕೆಗೆ ಅರ್ಹ ಎಂದು ವಿಜ್ಞಾನಿಗಳು ಘೋಷಿಸಿದ್ದಾರೆ. ಹಾಗಾದರೆ ಹೇಗಿದರ ಉತ್ಪನ್ನವನ್ನು ನೋಡುವುದಾದರೆ, ಸಾಮಾನ್ಯವಾಗಿ ಇಂಧನವೊಂದನ್ನು ಉರಿಸಿದಾಗ ತ್ಯಾಜ್ಯವಾಗಿ ಇಂಗಾಲದ ಡೈಆಕ್ಸೈಡ್ ಹೊರಬರುತ್ತದೆ. ಇದರಿಂದ ಅಪಾರ ಪ್ರಮಾಣದ ಪರಿಸರ ಮಾಲಿನ್ಯವಾಗುತ್ತದೆ. ವಾತಾವರಣದಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಇದೆ. ಇದನ್ನು ಬಳಸಿಕೊಂಡು ಇದಕ್ಕೆ ಇಂಡಿಯಂ ಲೋಹದ ಪರಮಾಣುಗಳನ್ನು ನಿಯಂತ್ರಿತವಾಗಿ ಡಿಕ್ಕಿ ಹೊಡೆಸಲಾಗುತ್ತದೆ. ಆಗ ಉತ್ಪಾದನೆಯಾಗುವುದೇ ಹೊಸ ಬಗೆಯ ಇಂಧನ. ಸಾಮಾನ್ಯವಾಗಿ ಇಂಡಿಯಂನಂತಹ ಲೋಹದ ಪರಮಾಣುವನ್ನು ಯಾವುದೇ ಇತರೆ ಪರಮಾಣು ಅಥವಾ ಪರಮಾಣು ಮಿಶ್ರಣದೊಂದಿಗೆ ಡಿಕ್ಕಿ ಹೊಡೆಸಬಹುದು. ಇಲ್ಲಿ ಇಂಗಾಲದ ಡೈಆಕ್ಸೈಡನ್ನೇ ಆಯ್ಕೆ ಮಾಡಿಕೊಂಡಿರುವ ಕಾರಣವೆಂದರೆ ಅದರ ಲಭ್ಯತೆ ಹಾಗೂ ಇದನ್ನು ಬಳಸುವುದರಿಂದ ಭವಿಷ್ಯದಲ್ಲಿ ವಾತಾವರಣದಲ್ಲಿ ಅದರ ಪ್ರಮಾಣವನ್ನು ತಗ್ಗಿಸುವಂತೆ ಮಾಡಬಹುದಾಗಿದೆ. ಈ ಪ್ರಕ್ರಿಯೆಯು ಈಗ ವಿಜ್ಞಾನಿಗಳ ಪ್ರಯೋಗಾಲಯದಲ್ಲಿ ನಡೆದಿದೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಕಾರ್ಖಾನೆಗಳಲ್ಲೂ ಉತ್ಪಾದಿಸಬಹುದು ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಎಲ್ಲ ಸಂಶೋಧನೆಗಳಿಗೂ ಕೆಲವು ನೈತಿಕ ಇತಿಮಿತಿಗಳಿರುತ್ತವೆ. ಎಥೆನಾಲ್ ಅತಿ ಕಡಿಮೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದು ನಿಜವಾದರೂ ಇದು ಸಹಜವಾಗಿಯೇ ವಿಷಕಾರಿ ಅನಿಲ. ಮೀಥೆನಾಲನ್ನು ಉಸಿರಾಡಿದರೆ ತೀವ್ರ ತರಹ ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು. ಹಾಗಾಗಿ ಈ ಇಂಧನವನ್ನು ನಿಯಂತ್ರಿತವಾಗಿ ಬಳಸುವುದು ಹೇಗೆ ಎಂಬ ಚರ್ಚೆಗಳು ನಡೆದಿವೆ. ಈ ವಿಧಾನಗಳ ಅಳವಡಿಕೆಯಾದ ಬಳಿಕ ಈ ಸಂಶೋಧನೆಯು ವಿಜ್ಞಾನಿಗಳ ವಲಯದಲ್ಲಿ ಅಧಿಕೃತಗೊಂಡರೆ ಅದರ ಉತ್ಪಾದನಾ ಸೂತ್ರವನ್ನು ಸಾರ್ವಜನಿಕವಾಗಿ ಬಿಡುಗಡೆಗೊಳಿಸುವುದಾಗಿ ವಿಜ್ಞಾನಿಗಳು ಹೇಳಿದ್ದಾರೆ. ಈಗಾಗಲೇ ಕೈಗಾರಿಕೆಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ಮೀಥೆನಾಲನ್ನು ಇಂಧನವಾಗಿ ಬಳಸಲಾಗುತ್ತಿದೆ. ಈ ಅನಿಲಕ್ಕೆ ಬಣ್ಣವಿಲ್ಲ. ಹೊಗೆಯು ಕೆಲವೊಮ್ಮೆ ಕೊಂಚವು ಬಿಳಿ ಬಣ್ಣಕ್ಕೂ ಕೆಲವೊಮ್ಮೆ ಸಂಪೂರ್ಣವಾದ ಪಾರದರ್ಶಕವಾಗಿಯೂ ಇರುತ್ತದೆ. ಹಾಗಾಗಿ ಈ ಅನಿಲದ ಸೋರಿಕೆಯಾದರೆ ಪತ್ತೆ ಹಚ್ಚುವುದು ಕಷ್ಟಕರ ಸಂಗತಿ. ಇದೇ ಸಮಸ್ಯೆ LPGಯಲ್ಲೂ ಇದೆ. ಆದರೆ LPGಗೆ ಕೃತಕವಾಗಿ ವಾಸನೆಯನ್ನು ಸೇರಿಸಲಾಗುತ್ತದೆ. ಅದೇ ರೀತಿ ಮೀಥೆನಾಲ್ಗೂ ಸೇರಿಸಬಹುದು ಎಂಬ ಪರಿಹಾರವನ್ನು ಈಗಾಗಲೇ ವಿಜ್ಞಾನಿಗಳು ಸೂಚಿಸಿದ್ದಾರೆ. ಹಾಲಿ ಇರುವ ಇಂಧನಗಳಿಗಿಂತ ಈ ಇಂಧನ ಉತ್ಪಾದನೆಯಾದರೆ ಶೇಕಡ 50% ಅಗ್ಗವಾಗಲಿದೆ. ಹಾಗಾಗಿ ಹಣಕಾಸಿನ ದೃಷ್ಟಿಯಿಂದ ಗ್ರಾಹಕರಿಗೆ ಇದು ಅನುಕೂಲಕರವಾದರೂ ಆಗಬಹುದು. ಸುರಕ್ಷಾ ವಿಧಾನಗಳನ್ನು ಸೂಕ್ತ ರೀತಿಯಲ್ಲಿ ಪಾಲನೆಯಾದಲ್ಲಿ ಹಾಲಿ ಇಂಧನ ಸಮಸ್ಯೆಗೂ ಪರಿಹಾರವೂ ಸಿಗಬಹುದು. ಕೇಳುವರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಇಂಗಾಲದ ಡೈಆಕ್ಸೈಡ್ನಿಂದ ಮೀಥೆನಾಲ್ ಇಂಧನ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಇಂಗಾಲದ ಡೈ ಆಕ್ಸೈಡ್ನಿಂದ ಮೀಥೆನಾಲ್ ಇಂಧನ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಎಲ್ಲರಿಗೂ ನಮಸ್ಕಾರ.
3: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
3: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
3: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
3: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
3: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
3: ಮೂರನೆಯದು ಬಲ.

0: ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು

0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760299211. ಧನ್ಯವಾದಗಳು.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇದೊಂದು ತಮಾಷೆ ಪ್ರಸಂಗ ಅಂತ ಇಟ್ಕೊಂಡ್ರು ಕೂಡ ಇಬ್ಬರು ಮಹನೀಯರು ಸೇರಿದಾಗ ಹೆಂಗಾಗ್ತದೆ ಅನ್ನೋದನ್ನು ಗಮನಿಸ್ಬೇಕು. ಒಮ್ಮೆ ಗಾಂಧೀಜಿ ಶಾಂತಿನಿಕೇತನಕ್ಕೆ ಬಂದರು. ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರ ಆಮಂತ್ರಣದ ಮೇಲೆ 3 ದಿವಸ ನಮ್ಮ ಜೊತೆಗೆ ಇರಬೇಕು ಅಂತ ಟ್ಯಾಗೋರ್ ಕೇಳ್ಕೊಂಡಿದ್ರು. ಗುರುದೇವ್ ಬಗ್ಗೆ ಗಾಂಧೀಜಿ ಬಹುದೊಡ್ಡ ಗೌರವ, ಗಾಂಧೀಜಿ ಬಗ್ಗೆ ಅನನ್ಯ ಭಾವನೆ ಗುರುದೇವರಿಗೆ. ಮಹಾತ್ಮ ಅಂತ ಹೆಸರು ಕೊಟ್ಟದ್ದೇ ಗುರುದೇವರು. 3 ದಿವಸ ಶಾಂತಿನಿಕೇತನದಲ್ಲಿ ಇರಬೇಕು ಅಂತಂದ್ರು. ಗಾಂಧೀಜಿ ಒಪ್ಕೊಂಡ್ರು, ದಿವಸ ಫಿಕ್ಸ್ ಆಯ್ತು ಇಂಥ ದಿವಸ ಬರೋದು ಅಂತ. ಎಲ್ರಿಗೂ ಸಂಭ್ರಮನೇ ಸಂಭ್ರಮ ಶಾಂತಿನಿಕೇತನದಲ್ಲಿ, ಗಾಂಧಿ ಬಂದು 3 ದಿವಸ ಇರ್ತಾರಲ್ಲ ಅಂತ ಹೇಳಿ ರವೀಂದ್ರನಾಥ್ ಟ್ಯಾಗೋರ್ ಸ್ವತಃ ತಾವೇ ಆಸಕ್ತಿ ತಗೊಂಡ್ರು. ಅಲ್ಲಿ ಪ್ರಾಚಾರ್ಯರು ವಿದ್ಯಾರ್ಥಿಗಳು ವಿಶೇಷ ಸಿದ್ಧತೆ ಮಾಡಿದರು. ಗಾಂಧೀಜಿ ಯಾವ ಕೊಠಡಿಯಲ್ಲಿ ಇರಬೇಕಾಗಿತ್ತೋ ಅದನ್ನು ಚಂದ ಕಲಾತ್ಮಕವಾಗಿ ಶೃಂಗಾರ ಮಾಡಿದರು. ತುಂಬ ಚಂದ ಶೃಂಗಾರ ಮಾಡಿದರು. ಗಾಂಧಿ, ನೆಹರು, ಮಹಾದೇವ ದೇಸಾಯಿ ಮತ್ತು ಇನ್ನೊಬ್ಬ ಸತೀಶ್ ಬಾಬು ಅಂತ ಖಾದಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದರು, ಅವರೆಲ್ಲ ಬಂದರು. ಟ್ಯಾಗೋರ್ ಅವರೇ ಗಾಂಧೀಜಿಗೆ ತಿಲಕ ಇಟ್ಟು ಪ್ರಾಚೀನ ಪದ್ಧತಿ ಅಂತ ಸ್ವಾಗತ ಮಾಡಿದರು. ಗಾಂಧೀಜಿಯನ್ನು ಕರ್ಕೊಂಡು ಹೋದರು ಯಾವ ಕೋಣೆಯಲ್ಲಿ ಇರಬೇಕು ಅಲ್ಲಿ. ಅದನ್ನು ನೋಡಿದ ತಕ್ಷಣ ಗಾಂಧೀಜಿ ಸುತ್ತಮುತ್ತಲೆಲ್ಲ ನೋಡಿ, ಓಹೋ ಎಲ್ಲಿ ಕರ್ಕೊಂಬಂದಿದ್ದೀರಿ ನನ್ನ ಅಂತ ಕೇಳಿದರು. ಇದೇ ಕೊಠಡಿಯಲ್ಲಿ ನೀವು ಇರಬೇಕಾದದ್ದು ಅಂತ ರವೀಂದ್ರನಾಥ್ ಟ್ಯಾಗೋರ್ ಹೇಳಿದರು. ಓಹೋ ಇದು ಯಾಕೋ ಮೊದಲನೇ ರಾತ್ರಿ ಶಯ್ಯಾಗ್ರಹಕ್ಕೆ ಕರ್ತಂದಂಗೆ ಕಾಣಿಸುತ್ತೆ ಅಂದರು. ಮದುವೆ ಆದ ಮೊದಲನೇ ರಾತ್ರಿ ಹೆಂಡತಿ ಜೊತೆ ಇರೋದಕ್ಕೆ ಅಲಂಕಾರ ಮಾಡ್ದಂಗೆ ಮಾಡಿದ್ದೀರಿ ಅಂತ ಗಾಂಧೀಜಿ ವಿನೋದದಿಂದ ಮಾತಾಡಿದರು. ಅದು ಗುರುದೇವರು ಕೂಡ ಅಷ್ಟೇ ವಿನೋದದಿಂದ, ನೋಡಿ ಇದು ನೀವು ಕವಿ ಆವಾಸ ಸ್ಥಾನ ಅಂತ ಮರಿಬಾರ್ದು, ನಾನು ಕವಿ, ಆದ್ದರಿಂದ ಕವಿಗೆ ಹೇಗೆ ಅಂದ ಅನಿಸುತ್ತೋ ಆ ರೀತಿ ಮಾಡಿದ್ದೇನೆ, ಇದು ಕವಿ ಆವಾಸ ಸ್ಥಾನ ಮರಿಬೇಡಿ ಅಂದರು. ತಕ್ಷಣ ಗಾಂಧೀಜಿ ಕೇಳಿದ್ರಂತ, ಹೌದಪ್ಪ ಶಯ್ಯಾಗ್ರಹ ಎಲ್ಲ ರೆಡಿ ಮಾಡಿದ್ದೀರಿ, ವಧು ಎಲ್ಲಿ ಅಂತ ಕೇಳಿದ್ರಂತ. ವಧು ಎಲ್ಲಿ, ಯಾರ ಜೊತೆಗೆ ಇರ್ಬೇಕು ನಾನು ಅಂತ ಕೇಳಿದ್ರಂತ. ಅದಕ್ಕೆ ತಕ್ಷಣ ಕಾವ್ಯಮಯವಾಗಿ ಗುರುದೇವ್ ಟ್ಯಾಗೋರ್ ಹೇಳ್ತಾರೆ, ನಮ್ಮ ಹೃದಯದ ಚಿರಯುವತಿ ರಾಣಿ ಶಾಂತಿನಿಕೇತನ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾಳೆ ಅಂತ. ಇಲ್ಲಿರುವಂಥ ರಾಣಿ ಶಾಂತಿನಿಕೇತನ, ಆಕೆನೆ ಆಕೆನೆ ಪ್ರೀತಿಯಿಂದ ಸ್ವಾಗತಿಸ್ತಾಳೆ ನಿಮ್ಮನ್ನು ಅಂತ. ಗಾಂಧೀಜಿ ಹೇಳಿದ್ರಂತ, ಅಯ್ಯೋ ಆಕೆನೋ ರಾಣಿ ಸುಂದರಿ ಕರೆಕ್ಟು ಚೆಲುವೆ, ನನ್ನಂತ ಮುದುಕ ಭಿಕಾರಿಯನ್ನು ಆಕೆ ಕಣ್ಣೆತ್ತಿ ನೋಡ್ತಾಳೇನ್ರಿ ಅಂತ ಕೇಳಿದ್ರಂತೆ. ಅದು ಗುರುದೇವ್ ಹೇಳಿದ್ರಂತೆ, ನೋಡೋದಷ್ಟೇ ಅಲ್ಲ ಸ್ವಾಮಿ, ನಿಮ್ಮಂಥವ್ರನ್ನ ನಮ್ಮ ರಾಣಿ ಪ್ರೀತಿ ಇರೋದು ಆಧರಿಸ್ತಾಳೆ ಅಂತ ಹೇಳಿದ್ರಂತೆ. ಹಾಗಾದ್ರೆ ಹಲ್ಲಿಲ್ಲದ ಮುದುಕನಿಗೆ ಕೂಡ ಇನ್ನೂ ಸ್ವಲ್ಪ ಅವಕಾಶ ಇದೆ ಅನ್ನಂಗಾಯ್ತು ಅಂತ ಗಾಂಧೀಜಿ ಅಂದ್ರಂತೆ. ತಮಾಷೆಯಲ್ಲೇ ಮಾತು ಮುಗಿತು. ಅವ್ರನ್ನ ಕೋಣೆಯಲ್ಲಿ ಬಿಟ್ಟು ಎಲ್ಲರೂ ಹೊರಗಡೆ ಹೋದರು. ಮರುದಿನ

ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಹೋದ್ರು. ಇದ್ದೆ ಎಲ್ಲ ಚೆನ್ನಾಗಾಯ್ತಾ, ವ್ಯವಸ್ಥೆ ಸರಿ ಇತ್ತಾ ಅಂತ ಕೇಳೋಕೆ ಹೋಗಿದ್ದಾರೆ. ಗಾಂಧೀಜಿ ಕೋಣೆಗೆ ಹೋದ್ರೆ ಒಂದು ಆಶ್ಚರ್ಯ ಕಾದ್ಬಿಟ್ಟಿದ್ದೇವ್ರಿ. ಏನಾಗಿದೆ ಗೊತ್ತಾ? ಅಲ್ಲಿ ಬಂದಾಗ ಈಗಾಗಲೇ ಸತೀಶ್ ಬಾಬು ಎದ್ದು ಆ ವಿದ್ಯಾರ್ಥಿಗಳಿಗೆ ಚರ್ಕಾದಲ್ಲಿ ನೂಲು ತೆಗೆಯೋದು ಹೇಗೆ ಅಂತ ಕಲಿಸ್ಕೊಡ್ತಾ ಇದ್ರು. ಗಾಂಧೀಜಿ ಕೋಣೆ ಒಳಗೆ ನೋಡಿದ್ರೆ ಒಂದೂ ಇಲ್ಲ ಸಾಮಾನು. ನೀನು ಹಾಕಿದ್ದು ಅಲಂಕಾರದ ಸಾಮಾನು ಯಾವುದೂ ಇಲ್ಲ, ಎಲ್ಲ ತೆಗೆದು ತೆಗೆದು ರೂಮನ್ನು ಹೊರಗಿಟ್ಟಿದ್ದಾರೆ, ಕೋಣೆ ಹೊರಗಿಟ್ಟಿದ್ದಾರೆ. ಮತ್ತೆ ಒಂದು ಚಾಪೆ ಹಾಸ್ಕೊಂಡು ಕೂತಿದ್ದಾರೆ ಗಾಂಧೀಜಿ ಚರ್ಕಾದಲ್ಲಿ ನೂಲು ತಕೊಂಡು ಕೂತಿದ್ದಾರೆ. ಒಂದು ನಾಲ್ಕೈದು ಫೈಲ್ ಇದೆ ಪಕ್ಕದಲ್ಲಿ, ನೋಡಬೇಕಾದಂಥ ಫೈಲು. ಅಯ್ಯೋ ರಾಮ, ನಿನ್ನೆ ರಾತ್ರಿ ಚಂದ ಅಲಂಕಾರ ಮಾಡಿ ಹೋಗಿದ್ವಲ್ರಿ, ಮೊದಲು ರಾತ್ರಿ ಶಯ್ಯಾಗ್ರಹ ಇರೋದು, ಹಿಂಗ್ಯಾಕಾಯ್ತಿದು, ವಧು ಮುನಿಸಿಕೊಂಡು ಹೋದ್ಲಾ ಅಂತ ಕೇಳಿದ್ರು ಅಂತ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್. ಅದಕ್ಕೆ ಗಾಂಧೀಜಿ ನಕ್ಕ ಹೇಳ್ತಾರೆ, ನಾ ಮೊದಲೇ ಹೇಳಿದ್ದೆ ನಾನು, ನಿಮ್ಮ ವಧು ಹಲ್ಲಿಲ್ಲದಂಥ ಬಡಕಲ್ಲು ದೇಹದಿ ಮುದುಕನನ್ ಕಂಡು ಓಡಿ ಹೋಗ್ತಾಳೆ ಸ್ವಾಮಿ ಅಂತ ಹೇಳಿರ್ಲಿಲ್ವಾ? ನೋಡಿ, ನಾನು ಬಂದ ತಕ್ಷಣ ನಿಮ್ಮ ರಾಣಿ ಓಡಿ ಹೋದ್ಲು ನಮ್ಮ ಅರಮನೆಯನ್ನು ಬಿಟ್ಟು ಅಂತ ಹೇಳಿದ್ರು. ಎಷ್ಟು ಚಂದ ಅಲ್ಲ ಪ್ರಸಂಗ ಇದು. ಒಬ್ಬ ಕವಿ ತನ್ನ ಮನಸ್ಸಿಗೆ ಆಹ್ಲಾದ ಆಗುವ ಹಾಗೆ ಕೋಣೆಯಲ್ಲಿ ಅಲಂಕಾರ ಮಾಡುವುದು ಸರಿನೇ. ಅತ್ಯಂತ ನಿರಾಡಂಬರರಾಗಿದ್ದಂಥ ಗಾಂಧಿ ಅಲ್ಲಿ ಇರೋಕ್ಕಾಗದೇ ಎಲ್ಲವನ್ನು ತೆಗೆದು ಚಾಪೆ ಮೇಲೆ ಮಲ್ಕೊಂಡದ್ದು ಸರಿನೇ. ಇವ್ರು ಹಿಂಗೆ ಮಾಡಿದ್ರಲ್ಲ ಅಂತ ಟ್ಯಾಗೋರಿಗೆ ಬೇಜಾರಾಗಲಿಲ್ಲ, ಟ್ಯಾಗೋರ್ ಅಲಂಕಾರ ಮಾಡಿದ್ರಲ್ಲ ಅಂತ ಗಾಂಧಿ ಬೇಜಾರು ಮಾಡ್ಕೊಳ್ಳಿಲ್ಲ. ಮನಸ್ಸಿನ ಮೂಲ ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡ್ರು. ಟ್ಯಾಗೋರ್ ಮನಸ್ಸಲ್ಲಿ ತನ್ನ ಬಗ್ಗೆ ಇರುವಂಥ ಗೌರವ ಅಂತ ಅವ್ರಿಗೆ ಗೊತ್ತಾದರೆ ಗಾಂಧೀಜಿ ನಿರಾಡಂಬರತೆ ಹೇಗಿರ್ತದೆ ಅನ್ನೋದು ಟ್ಯಾಗೋರ್ಗೆ ಅರಿವಾಗಬೇಕು. ಇದನ್ನು ನಾವು ಇವತ್ತು ಸಮಾಜ ಜೀವನದಲ್ಲಿ ಗಮನಿಸಬೇಕಾದಂಥ ವಿಷಯ. ಯಾಕಂದರೆ ನಾವಿಬ್ಬರು ಭೇಟಿಯಾದಾಗ, ಇಬ್ಬರು ವ್ಯಕ್ತಿಗಳ ಭೇಟಿಯಾದಾಗ ಅವರ ಆಶಯಗಳನ್ನು ನಾನು ಅರ್ಥ ಮಾಡಿಕೊಳ್ಳೋದು, ನನ್ನ ಆಶಯಗಳನ್ನು ಅರ್ಥ ಮಾಡಿಕೊಳ್ಳೋದು ತಪ್ಪು ಭಾವಿಸ್ತೇ ಇರುವಂಥದ್ದು ಆ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು ಅನ್ನಿಸ್ತು. ಅಂತೆಯೇ ಗುರುದೇವ್ ಗಾಂಧೀಜಿ ವೈಯಕ್ತಿಕವಾಗಿ ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ವ್ಯಕ್ತಿಗಳಾಗಿ ಒಬ್ಬರನ್ನೊಬ್ಬರನ್ನು ಗೌರವಿಸ್ತಾ ಇದ್ರು. ಇವತ್ತು ನಾವು ಕಲ್ಕೋಬೇಕಾದದ್ದು ಸ್ವಾಮಿ, ಅದು ಯಾವುದೋ ಒಂದು ವಿಷಯದ ಬಗ್ಗೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ವ್ಯಕ್ತಿಗತ ಭಿನ್ನಾಭಿಪ್ರಾಯ ಆಗೋದು ಬೇಡ ಅನ್ನೋದನ್ನು ತೋರಿಸಿದಂಥವರು ಇಬ್ಬರು ಹಿರಿಯ ಮಾರ್ಗದರ್ಶಿಗಳು, ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್.

0: ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದಂತಹ ಕರುಣಾಳು ಬಾಬಿಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹುಣಸೂರಿನ ಶ್ರೀಮತಿ ನಿಂಗಮ್ಮ ಮತ್ತು ಶಾರದಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಐದನೆಯ ಮುತ್ತು ಬೆಳ್ಳಿ ಕಾಲುಂಗುರ, ಐದನೆಯ ಮುತ್ತು

ಗಂಡ ಎಂಬ ಹಕ್ಕಿ ಜೋಡು ನಿನಗೀಗ, ಗಂಡ ಎಂಬ ಹಕ್ಕಿ ಜೋಡು ನಿನಗೀಗ, ಜೋಡಿ ಹಾಕತಾರ ತಂಗಿ ಬಳ್ಳಾಗ, ಜೋಡಿ ಹಾಕತಾರ ತಂಗಿ ಬಳ್ಳಾಗ, ಹೆಣ್ಣಾಗಿ ಹುಟ್ಟಿದೀ ಮನಿಯಾಗ, ಗರತಿಯಾಗಿ ಬಾಳು ನೀ.

0: ಪ್ರಿಯ ಕೇಳುಗರೆ, ಇದುವರೆಗೂ ಹುಣಸೂರಿನ ಶ್ರೀಮತಿ ನಿಂಗಮ್ಮ ಮತ್ತು ಶಾರದಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
1: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
4: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
5: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
6: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
0: ಪ್ರಿಯ ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ

0: ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಎಚ್ ಡಿ ಕೋಟೆ ತಾಲೂಕಿನ ಜಿಎಂಹಳ್ಳಿ ಹಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಶ್ರೀಯುತ ಚಿನ್ನಪ್ಪರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ಕುರುಬಾರು
1: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಎಚ್ಡಿಕೋಡೆ ತಾಲೂಕಿನ ಜಯಮಳ್ಳಿ ಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಜಯಮಳ್ಳಿ ಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಎಚ್ಡಿಕೋಡೆ ತಾಲೂಕಿನ ಜಯಮಳ್ಳಿ ಹಾಡಿಯ ನಿವಾಸಿಗರಾದ ಶ್ರೀಯುತ ಚಿನ್ನಪ್ಪರವರು. ಬನ್ನಿಯಾಗಿದ್ದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಜಯಮಳ್ಳಿ ಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಚಿನ್ನಪ್ಪರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಿದ್ದೀನಿ. ನಮಸ್ಕಾರ. ಹಾಗೇನೆ ಚಿನ್ನಪ್ಪರೇ, ತಮ್ಮದೊಂದು ಕಿರುಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
1: ನನ್ನ ಹೆಸರು ಚಿನ್ನಪ್ಪ ಅಂತ, ಜಯಮಳ್ಳಿ ಹಾಡಿ, ಶ್ರೀಪರ ತಾಲೂಕು.
0: ಹಾಗೇನೆ, ಎಷ್ಟು ವರ್ಷಗಳಿಂದ ಈ ಒಂದು ಜಯಮಳ್ಳಿ ಹಾಡಿಯಲ್ಲಿ ಜೀವನವನ್ನ ಮಾಡ್ಕೊಂಡು ಬರ್ತಿದ್ರ ಚಿನ್ನಪ್ಪ ಅವರೇ, ಹೇಗಿದೆ ಜೀವನ?
1: ಮೊದಲು ನನಗಿವತ್ತು ವಯಸ್ಸು 66 ವಯಸ್ಸಾಗಿದೆ ಸರ್. 66 ವಯಸ್ಸಿಂದ ನಮ್ಮ ಇದರಲ್ಲಿ ಗಂಡ ಮತ್ತೆಗೆ ಆವಾಗ ನಾವು ಆಸ್ಪತ್ರೆಗಳು ಹೆಚ್ಚಿಗೆ ವಹಿಸಿದ್ದಿಲ್ಲ ಸರ್. ಮತ್ತೆ ಆವಾಗ ನಮ್ಮ ತಂದೆ ತಾಯಿ ಗಿಡ ಮಡಿಕೆ ಅಷ್ಟು ತೋರಿಸ್ಕೊಟ್ಟಿದ್ರು ನಮ್ಗೆ. ನಾವು ಗಂಡ ಮತ್ತೆಗೆ ಈಗ ತಲೆನೋವು ಮತ್ತೆ ಜ್ವರಗಳು ಆಮೇಲೆ ಹೊಟ್ಟೆ ನೋವು ಮತ್ತೆ ಕೈ ಕಾಳು ಸೇದು ಇದೆಲ್ಲ ಗಿಡ ಮಡಿಕೆ ಅಷ್ಟೇ ಅಸತ್ತಿರುತ್ತ ನಾವು. ಅದು ನಮ್ಮ ತಂದೆ ತಾಯಿ ಕಲಿಸಿದ್ದು, ನಮ್ಮ ಅಜ್ಜ ಅಮ್ಮ ಕಲಿಸಿದ್ದು ಅದನ್ನ. ಮತ್ತೆ ಇದು ವಾಂತಿ ಸೇರಿ ಬಂದ್ರೆ ಅದಕ್ಕೂ ಔಷಧಿ ಕೊಡ್ತಿದ್ರ, ಗಿಡ ಮಡಿಕೆ ಔಷಧಿ ಕೊಡ್ತಿದ್ರ ನಾವು. ಆಮೇಲೆ ಆಸ್ಪತ್ರೆ ಹೋಗ್ತಿದ್ದೀರ ಸರ್ ನಾವು. ಅಲ್ಲಿಂದ ಏನಾರು ನಮ್ಮ ಡಿಲಿವರಿ ಆಗ್ಬೇಕಂತ ಕಂಡು ಬಂದ್ರೆ ನಾವು ಡಿಲಿವರಿ ಆಗಿ ನಮ್ಗೆ ಅವಾಗ ಮನೆ ಇರ್ತೀರ ಸರ್. ಆಮೇಲೆ ಸೀರೆಗಳು ಸುತ್ತ ಬಟ್ಟೆ ಕಟ್ಬಿಡ್ತೀರ ಸರ್. ಆಮೇಲೆ ಅಲ್ಲಿಂದ ಸೊಪ್ಪು ಅಂದ್ರೆ ಯಾವ ಸೊಪ್ಪು ಸಹ ಎಳೆಗಳು ಅಂದ್ರೆ ಈ ಸಾಗುವಣೆ ಎಳೆ ಮುತ್ತಿಗೆ ಎಳೆ ಅಲ್ಲಿ ಒಳಗಡೆ ಖರೀದಿ ಮಾಡ್ಕೊಂಡು ಅಲ್ಲೇ ಡಿಲಿವರಿ ಮಾಡ್ತಿರು. ಆಗ ನಾವು ಏನ್ ಮಾಡ್ತೇವೆ, ನಮ್ಮಂತ ಹಿರಿಕರು ಹೇಳ್ದು ನೋಡಿ ಹಿಂಗೆ ನಿಮ್ ಮಗಳು ಡಿಲಿವರಿ ಆಯ್ತಾನೆ ಎಲ್ಲ ಬಣ್ಣ ಅಂತ ಅಂದ್ರೆ ನಮ್ಮಲ್ಲಿ ನಾಳುಪುರ ಇರ್ತಾರ ಸರ್. ನಾಳುಪುರ ಅಂತೀವಿ ನಾವು ಮುದುಕೇರಿ ವಯಸ್ಸಪಟ್ಟವ್ರಿಗೆ. ನಮ್ಮ ಮಗಳು ಡಿಲಿವರಿ ಆಯ್ತದೆ, ಎಲ್ರು ಬಣ್ಣ ಸ್ವಲ್ಪ ನೋಡಿ ನಮ್ಗೆ ದೇಹ ದೇವ್ರು ನೋಡ್ತಾನೆ ಅಂತಂದ್ರೆ

0: ಆಗ ಏನ್ ಮಾಡ್ತು ಗಿಡ ಮಡಿಕೆ ಔಷಧಿ ತಂದು ಅವ್ರಿಗೆ ಮೈ ತುಂಬಾ ತೋರ್ಬಿಡುದು. ಮೈ ತುಂಬಾ ಸಿರ್ಪಣೆ ಆದ್ಮೇಲೆ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಟೈಮ್ ಅವ್ಳಿಗೆ ಡೆಲಿವರಿ ಆಗ್ಬಿಡ್ತಿರ ಸರ್. ಆಮೇಲೆ ಡೆಲಿವರಿ ಆದಾಗ ಏನ್ ಮಾಡ್ತಿರೋ ಅಂದ್ರೆ ಅವಾಗ ಸೋಪ್ ಇತ್ತಿರ ಸರ್. ಈ ಕಾಡು ಕಾರ್ಯಕಾಯ ಅಂತ ಬರ್ತದೆ ನೋಡಿ, ಈ ಕಾರ್ಯಕಾಯಿನ ಸತ್ತುಬಿಟ್ಟು ಮಗುವಿಗೆ ತಾಯಿಗೆ ದಾನ ಮಾಡಿಸಿ ಅದ್ರಲ್ಲೇ ಸೋಪು ತಾಯಿ ಸೋಪು ಲೋಟಿಗೆ ತರ್ತಾರೆ ಅದ್ರು. ಅದ್ರಲ್ಲಿ ತಾನ ಮತ್ತೆ ಗೊತ್ತಿರಿ ಬಿಸಿಬೇರೆ ಏನಿಲ್ಲ ಸರ್, ತಣ್ಣೀರು ಆಮೇಲೆ ಮಜ್ಜಿಗೆ ಮಣ್ಣಿನ ಮಡಿಕೆ, ಮಣ್ಣಿನ ಮಡಿಕೆಲೆ ಆಮೇಲೆ ಒಂದಿಷ್ಟು ಮಣ್ಣಿನ ಮಡಿಕೆ ನೀರು ಬಿಸಿ ಮಾಡಿ ಫೋಟೋ ಬಿಡಿಸ್ತಿರು. ವಯಸ್ಸಪಟ್ಟ ಮುಜ್ಜೆ ಮಾಡಾದ್ಮೇಲೆ ಆಗಲ್ ಸ್ನಾನ ಮಾಡಿಸಿ ಮತ್ತೆ ಬೆಟ್ಟೆಗಳು ಇಲ್ಲ ಸಾಗ ಬೆಟ್ಟೆಗಳು ಬಾರಿ ಬಿಸಿ.
1: ಅದೇ ಹಿಂದಿನ ಕಾಲದಲ್ಲಿ ತುಂಬಾ ಕಷ್ಟದಿಂದ ಜೀವನವನ್ನು ಸಾಗಿಸಿಕೊಂಡು ಹೋಗ್ತಾ ಇದ್ರಿ.
0: ಹಾ ಸರ್, ಅಷ್ಟು ಬಟ್ಟೆ ಅಂದಾಗ ಸಾಗುವಣ್ಣೆಯಲ್ಲಿ ಮುಜ್ಜೆಗಳಲ್ಲಿ ನುಣಿಸ್ಬಿಟ್ರು. ಮಗನ ಬಟ್ಟೆ ಸಿಕ್ಕಬೇಕಾದ್ರೆ ಒಂದೇನಾದ್ರು ಆಯ್ತಂದ್ರೆ ಒಂದ್ ಬಟ್ಟೆ ತಗೊಂಡ್ರೆ ಎಲ್ರು ಅರ್ಧರ್ದು ಒಂದಿಷ್ಟು ಇಟ್ಟಿರುವ ಮಗು ಮುಚ್ಚಿಬಿಡ್ತಿದ್ರು. ಆಮೇಲೆ ನಮಗೂ ತಂದೆ ತಾಯಿ ಬಟ್ಟೆ ಇರ್ತಿಲ್ಲ, ಅವ್ರಿಗೆ ಏನಾಯ್ತಂದ್ರೆ ಕಚ್ಚೆ ಬಟ್ಟೆ ಇಲ್ಲದೆ ಮರಿ ಮೇಲೆ ಅವರು ಮರಿ ಮೇಲೆ ಜೀವನ ಮಾಡ್ತಾ ಬಂದ್ರು. ಬಟ್ಟೆ ಇಲ್ಲ ಒಂದ್ ಬಟ್ಟೆ ಏನೋ ತಂದ್ರೆ ಅದು ಎಲ್ರು ಒಂದು ಸ್ಟ್ರೀಟ್ ಬ್ಯಾಗ್ ಕಿತ್ತು ಎಲ್ರು ಕೊಟ್ಟು ಬಿಡ್ತಿದ್ರು. ಮಾನ ಒಂದು ಮುಚ್ಚಿಕೊಟ್ಟಿರು ಸಾಕೆ, ಒಂದಿಲ್ಲ ಸಾಕೆ. ಆಮೇಲೆ ಏನ್ ಮಾಡ್ತಾರೆ ಅವ್ರಿಗೆ ಈಗ ಡೆಲಿವರಿ ಆಯ್ತು, ಡೆಲಿವರಿ ಆದಿಗೆ ಮಕ್ಕಳಾಯ್ತು, ಅವ್ರಿಗೆ ತಿನ್ನಕ್ಕೆ ಊಟ ಊಟದ್ರೆ ಏನ್ ಮಾಡ್ತಾರೆ ಅಂದ್ರೆ ಸಾಗ ಗೆಣಸು ಮತ್ತೆ ನೂರೆ ಗೆಣಸು ಅಂತ ಬರ್ತದೆ, ನೂರೆ ಗೆಣಸು ಹೋಯ್ತಾ ತಗೋತಿರು ಬೆಳಿಗ್ಗೆ ನಮ್ಮ ತಾಂಡೆ ತಾಯಿ. ಅದೇ ಅವ್ರ ಜೀವನ, ನೂರೆ ಗೆಣಸು ಅಂತ ಬರ್ತಿತ್ತು. ಆಮೇಲೆ ಕಾಳು ಗೆಣಸು, ಕಾಳು ಗೆಣಸು ಸಿಕ್ತಿತ್ತು. ಆಮೇಲೆ ಅವ್ರಿಗೆ ಮುದ್ದೆ ಅನ್ನ ಇದ್ದಲ್ಲ ಸಾ, ಅದ್ರಿಂದ ಜೀವನ ಕಾಳು ಗೆಣಸು. ಆಮೇಲೆ ನಾರ ಗೆಣಸು ಅಂತ ಬರ್ತಿತ್ತು, ಸೇಮ್ ಟೈಮ್ ನಾರದ ಗೆಣಸು ತಗೊಂಡು ಅವ್ರಿಗೆ ಮಕ್ಕಳು ಕೊಡುತ್ತ ಅಂತ ಕಸಿರಿ ಕೊಡ್ತಿರು. ನಾರ ಗೆಣಸು ಆದ್ಮೇಲೆ ಮತ್ತೆ ಎಷ್ಟು ಗೆಣಸು ಅಂತ ಬರ್ತದೆ ಅದ್ರಲ್ಲಿ ಅದು ಎಷ್ಟು ಗೆಣಸು ತಿನ್ನಿಸ್ತಾ ಇರ್ತಂದು. ಆಮೇಲೆ ಕೊರೋನಾ ಗೆಣಸು ಅಂತ ಬರ್ತದೆ ಸರ್, ಅದು ಕೊರೋನಾ ಗೆಲ್ಸ್ ತಗೊಂಡ್ಬಂದು ತಿಳಿಸ್ತಿರು ಶಾಂತಿ ಬೆಚ್ಚರಿಕೆಲ್ಲ, ನಾವು ಅದನ್ನೇ ತಿಂದಿರು. ಆಮೇಲೆ ನಿಂದ ವಾಳು ಗೆಲ್ಸ್ ಅಂತ ಬರ್ತದೆ, ವಾಳು ಗೆಲ್ಸ್ ತಗೊಂಡ್ಬರ್ತಿರು, ಅದು ಮಕ್ಕಳವ್ರಿಗೆ ಕೊಡ್ತೀರಿ ಅನ್ನ ತೊಂದ್ರೆ ಇರ್ತಿಲ್ಲ. ಆಮೇಲೆ ಕಾಳು ಬಾಳೆಕಾಯಿ ಅಂತ ಬರ್ತದೆ ನೋಡಿ, ಕಾಳು ಬಾಳೆಕಾಯಿ ಮತ್ತೆ ಕರಿಲೆ ಇವು ಕೊಡ್ತಾ ಇದ್ರು ನಮ್ಮ ಮಕ್ಳು ಬಂದಿಗೆ, ನಾವೆಲ್ಲ ಅದನ್ನ ತಿಂತಾ ಇದ್ದೋ. ತಿನ್ಕೊಂಡು ತಿನ್ಕೊ ಬಂದಾಗ ಏನಾಯ್ತಂದ್ರೆ ಸಾಯ್ತು. ಆಮೇಲೆ ಅಣ್ಣ ನೀವು ಊಟ ಆಗಿಲ್ಲ ಸರ್, ಎಲ್ಲ ಹಣ್ಣು ಕೊಳರ ಕಾಡಲ್ಲಿ ಹಣ್ಣು ಕೊಳರ ಸಿಕ್ತದೆ ಸರ್. ಏನು ಬರೀ ಅಣ್ಣ ಹಣ್ಣು ಕೊಳರ ಅಂದ್ರೆ ಗೇರಣ್ಣು, ಕೀಪುರಣ್ಣು, ಹುಳುಬೆ ಹಣ್ಣುಗಳು ಎಲ್ಲ ತರಾವರಿ ಕಾಡಲಿದೆ ಸರ್. ಗಿಡ ಮಡಿಕೆಗಳ ಔಷಧಿ ಆಯ್ತು, ಹಣ್ಣು ಕೊಳರ ಮತ್ತೆ ಗೆಣಸು ಜಾತಿಗಳು. ಆಮೇಲೆ ಜೇನುತುಪ್ಪ, ಜೇನುತುಪ್ಪ ತಿಂತಿದ್ದು. ಆ ಜೇನುತುಪ್ಪದಲ್ಲಿ ಅಂದ್ರೆ ತುಂಬಾ ಸೇಫ್ ತುಪ್ಪ ಸಾದು, ಏನು ಮರಿನ ಎಲ್ಲ ಬೇಯಿಸ್ಬಿಟ್ಟು ಬೇಯಿಸ್ಬಿಡ್ತಿದ್ದು. ಆಮೇಲೆ ನಮ್ಮ ಮರಿನ ಸುಟ್ಟು ಬಿಡ್ತಿರು ಸರ್, ಅದು ನಮ್ಮ ತಂದೆ ತಾಯಿ ಮರು ತುಪ್ಪನ ಹಿಂಡುಬಿಟ್ಟು ಆ ಮರಿ ಕಳಿಸಿ ನಮ್ಗೆ ಕೊಡ್ತಿದ್ರು ಅವರು ಜೇನ್ ಮರಿನ. ಆ ಜೇನ್ ಮರಿ ಅವಳನ್ನ ಟೈಮ್ನಲ್ಲಿ ನಾವು ಅವೆಲ್ಲ ಇಷ್ಟು ತಿಂದ್ರೆ ಇವತ್ತು ನಮಗೆ ಶಕ್ತಿ ಶಕ್ತಿ ಇದೆ ನಮಗೆ. ಸರಿ, 66 ವರ್ಷ ಆದ್ರೂ ನನ್ಗೆ ನೋಡಿ ಎಷ್ಟು ಶಕ್ತಿ ಇರುವಾಗ ಇನ್ನೂ ನನ್ಗೆ ಒಂದು ಫುಲ್ ಶಕ್ತಿನೇ ನೋಡ್ಕೊಟ್ಟಾರೆ ನಮಗೆ. ಹಂಗೆ ಆಗಿ ನಮಗೂ ಆ ಟೈಮಲ್ಲಿ ಎಲ್ಲ ಹಿಂಗೆ ಆಗಿ ನಮ್ ಜೇನ್ ಕೊರಬರಲ್ಲಿ ಬಂದ್ರು. ಆಮೇಲೆ ನಾವು ದೇವ್ರ ಕೇಳ್ಬೇಕಾರೆ, ನಮ್ಗೆ ದೇವ್ರ ಕೇಳ್ಬೇಕಾದ್ರೆ ಏನ್ ಮಾಡ್ತಿದ್ರು ಅಂದ್ರೆ, ನಾವು ಕಾಡಲ್ಲಿ ಒಂದು ವರ್ಷ ಆಯ್ತಿದ್ದು, ಈಗ ನಾಗರವಾಣೆ ಕಲ್ಲಲ್ಲ ಕಲ್ಲಲ್ಲ ಕಾಡಲ್ಲಿ ಇದ್ದಿದ್ದು. ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ ಸರ್, ಜೇಮನಿಗೆ ಬಂದಿದ್ವಿ ಸರ್. ನಾವು ಅಲ್ಲಿ ನಮ್ದು ದೇವ್ರಗಳಿದೆ, ಅಲ್ಲಿ ನಾವು ದೇವ್ರ ಹೆಸರು ಕಟ್ಟಿದಾರೆ ನಮ್ಮ ತಂದೆ ತಾಯಿ ಅವರು. ಈಗಲೂ ಬೇರೆ ಕಲ್ಲಲ್ಲ ಕೈರಿ ಕಟ್ಟೆ ಅಂತ ಬರ್ತದೆ ಸರ್ ಅಲ್ಲಿ, ಅಲ್ಲಿ ದಕ್ಷಿಣ ಅಂತ ಇದೆ, ಅಲ್ಲಿ ದೇವ್ರು ಮೂಡಿದೆ ಅಲ್ಲಿ. ಇಷ್ಟೆಲ್ಲ ನಮ್ಗೆ ಹೇಳ್ಬೇಕಾದ್ರೆ ಏನಂದ್ರೆ, ಅವ್ರು ನನ್ನ ತಂದೆ ತಾಯಿ ನಮ್ಮ ಅಮ್ಮ ತೋರಿಸ್ಕೊಟ್ರು ಅಲ್ಲಿಗೆ, ನೋಡಿ ಇದು ನಮ್ ದೇವ್ರು ಅಂತ ಕೇಳುವಾಗ. ಮತ್ತೆ ಅಲ್ಲಿ ಮಾರಮ್ಮ ಆದ್ರೆ ಕಡಕಟ್ಟೆ ಅಂತ ಮಾರಮ್ಮ ಇದೆ, ಆ ದೇವ್ರಿಗೆ ಅಲ್ಲಿ ಪೂಜೆ ಮಾಡ್ತಿದ್ರು ಮಾರಮ್ಮ ತಾಯಿಗೆ. ಉಗಾದಿ ಹಬ್ಬ ಬಂದ್ರೆ ಅಲ್ಲಿ ಪೂಜೆ ಮಾಡ್ಕೊತಿರು ಮಾರಮ್ಮ ತಾಯಿಗೆ. ಆಮೇಲೆ ನಮ್ಮ ಅತ್ತೆ ಅಂತ ಇದ್ದಾನೆ ಒಬ್ಬ ಕೆಂಚಾಯಿ ಅಂತ, ಅವನು ಕಲ್ಲಲ್ಲಿಂದ ಬರುವಾಗ ಅರ್ಧ ಬಾರಿ ಅಲ್ಲಿಂದ ಕಲ್ಲಲ್ಲ ಜಿಯಮ್ಮನಿಗೆ ಬರ್ಬೇಕಾರೆ ಸಿದ್ದಾಪುರಕ್ಕೆ ಬರ್ಬೇಕಾರೆ, ಆಗ ಅವನು ಹೇಳಿದಂತೆ ಅವನು, ನೀವು ಇಲ್ಲಿಂದ ಕಾಡುಗಳಿಗೆ ತಗೊಂಡು ನನ್ನ ಹೋಗ್ತಾಗಲ್ಲ ಜನ್ಮ ನನ್ಗೆ ಹೋಗ್ತಾ ಆಗ್ಬಿಡ್ತು ಅಂತ ಹೇಳುವಾಗ ಅವ್ರನ್ನ ಒಂದು ಬಡಿಲಿ ಒಂಟಿ ಬಡ್ಡಿ ತಗೊಂಡ್ಬಂದಿರೋ ಸರ್ ಅವ್ರನ್ನ, ಬಟ್ಟೆ ಇಲ್ಲ ಅವ್ರಿಗೆ. ಅದ ತಗ ಬರುವಾಗ ಯಾವಾಗ ದಾಟಿ ಕಲ್ಲೆಲ್ಲ ಬಿಟ್ಟು ಮೂರ್ಕಾಳ ಅಂತ ಬರ್ತೀವಿ, ಆ ಮೂರ್ಕಾಳ ಕಾಡಲ್ಲಿ ಬರುವಾಗ ಇವ್ರು ಪ್ರಾಣ ಹೋಯ್ತು ಆಯ್ತು. ಅವ್ರು ಹೇಳಿದ್ರಂತೆ ನೋಡಿ, ಈ ಜಾಗದಲ್ಲಿ ನನ್ನ ನೀವು ಸುಟ್ಟ ಕೊಡ್ಬೇಕು, ಜಾಗ ಒಳ್ಳೆ ಜಾಗ ಅದನ್ನು ಮುಂದೆ ತಗೊಂಡು ಹೋಗ್ಬೇಡಿ, ನೀವು ಮಿಯಾಮಿನ ಕಡೆ ತಗೊಂಡು ಹೋಗ್ಬೇಡಿ, ಸಿದ್ದಾಪುರ ತಗೊಂಡು ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಏನ್ ಬರ್ತಾ ಅಲ್ಲಿ ಸಾಗೋಣೆ ಮರದ ಸೈಲ್ವೆ ಅಲ್ಲಿ ಪ್ರಾಣ ಉಂಟಾಯ್ತು. ನಮ್ಮೆಲ್ರು ಅಂತ ಅದ್ಯ ದೊಡ್ಡದ ಅವನೇ ಈ ಕಲ್ಲಲ್ಲ ನಾಗರೋಣೆ ಕಲ್ಲಲ್ಲ ಗ್ರಸ ಆ ಜಾಗ ತಳ ಹಿಡಿದವರು ಅಲ್ಲಿ ಅವರು. ಹಂಗಾಗಿ ಅಲ್ಲಿ ಈಗ ಅವ್ರು ನಾವು ಸತ್ಯ ಒಂದ್ರ ಅವ್ರಿಗೆ ನೋಡಿದ್ರೆ ಆಶ್ಚರ್ಯ ಐತೆ ಸರ್. ನಾವು ಆ ಕಾಡಲ್ಲಿ ಅವ್ರನ್ನ ಊಟ ಹಾಕಿರೋ ಜಾಗದಲ್ಲಿ ಸುಮಾರು ಅಮ್ಮಮ್ಮ ಅಂದ್ರೆ ಒಂದು 8 ದಿನ ಇರ್ಬೇಕು ಸತ್ತಡಿ ಇರ್ಬೇಕು ನಾವು ಬರೀ ಎಂಟು ಅಡಿ ಬರ್ತೇನೆ.

0: ಬೆಳಿ ಬರ್ತದೆ. ಅವ್ರ ಮಸಾಲ ತಗತ್ತರಸ ಉದ್ದ ಬೆಳೆದಿರೋದೇ ಅದು, ತಾನೇ ಬೆಳೆದಿದ್ದ ಚಿತ್ರ ಅದು. ಸುತ್ತ ಮರಗಳು ಕಾವಲಿದೆ, ಅವ್ರಿಗೆ ಇರ್ಲಿದೆ. ಅದ್ ನೋಡಿದ್ರೆ ಅವ್ರು ನಮ್ಮ ತಾತಪ್ಪನ ಆಚಾರ ಐತೆ ಅಂತ ಎಷ್ಟು ಸತ್ಯ ಉಂಟರು ಅಂತ ಹೇಳಿದ್ರೆ ಅವರು ಅಷ್ಟು ಸತ್ಯ ಉಂಟು ಹೋಗಿದ್ದಾರೆ.
1: ಹಾಗಿದ್ರೆ ತಾವುಗಳು ಮೊದಲು ಕಾಡಿನಲ್ಲೂ ಕೂಡ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದ್ರಿ? ಹಾಗಿದ್ರೆ ಕಾಡಿನಲ್ಲಿ ಜೀವನ ಮಾಡ್ತಿರ್ಬೇಕಾದ್ರೆ ಆ ಕಾಡಿನ ಜೀವನ ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇತ್ತು ಚಿನ್ನಪ್ಪರವ್ರೆ? ಯಾವ ರೀತಿ ಒಂದು ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ರಿ?

0: ಕಾಡು ಒಂದು ಟೈಮಲ್ಲಿ ಕಾಡು, ಆ ಕಾಲದಲ್ಲಿ ನಮ್ಮ ತಂದೆ ತಾಯಿ ಕಾಲದಲ್ಲಿ ಕಾಡು ಮಾತಾಡಿಸುತ್ತಿತ್ತು, ಮರ ಅವ್ರನ್ನ ಮಾತಾಡಿಸುತ್ತಿತ್ತು. ನೋಡಿ ಆ ಮಳೆ ಬೆಳೆ ಎಲ್ಲ ಎಷ್ಟು ಇಂಥ ಮಳೆಗಳಾಗ್ತಿತ್ತು ಅವ್ರ ಕಾಲದಲ್ಲೆಲ್ಲ, ನಮ್ಮ ಕಾಲದಲ್ಲಿ ಆಯ್ತಿತ್ತು. ಆ ಮರದಲ್ಲಿ ಗೆಡ್ಡಲಿದ್ರೆ ಒಬ್ಬ ಪ್ರಾಣನೇ ಒಂದು ಶಿಡ್ಲಾಗಲಿ ಬಿಡ್ತಿಲ್ಲ, ಒಂದು ಮರ ಒಟ್ಟು ಸಾಕ್ತಿತ್ತಿಲ್ಲ ಅವ್ರನ್ನ. ಆ ಮರದ ಗೆಡ್ಡಲೇ ಕಾಪಾಡ್ತಿತ್ತಲ್ಲ ಸಹ ಮರ, ನೋಡಿ ಎಷ್ಟು ಜನ ಕಾಪಾಡ್ತಿತ್ತು ನಮ್ಮನ್ನ ನೋಡಿ. ಮರ ಅಂತ ಮರಗಳನ್ನ ನಾವು ಇವತ್ತು ನಮ್ಮ ಮೈಕ್ಳಿಗೆ ಹೇಳಿದ್ರೆ ಆ ಮರನ ನಾವು ದೇಶದಲ್ಲಿ ಮರನ ಕಾಪಾಡ್ಬೇಕು ಸರ್, ಮರ ಎಷ್ಟೇ ಕಾಪಾಡಬೇಕು ಅದು ಒಂದಾಯ್ತು, ಮರ ಒಂದಾಯ್ತು ಸರ್. ಪ್ರಾಣಿಗಳ ಬಗ್ಗೆ ಪ್ರಾಣಿಗಳು ಅವತ್ತ ಟೈಮಲ್ಲಿ ಆನೆಗಳು ಹುಲಿಗಳು ಹಾವುಗಳು ಚಿಟ್ಟೆಗಳು ಮತ್ತೆ ಎಲ್ಲಾ ಪ್ರಾಣಿಗಳ ಜೊತೆಯಲ್ಲೇ ಬೆಳ್ಕೊಂಡ್ಬಂದ್ರು ಅವರು, ಅನ್ನ ತಮ್ಮರೇ ಜೀವನ ಮಾಡಿದ್ರು ಅವರು ಪ್ರಾಣಿಗಳ ಜೊತೆಯಲ್ಲಿ. ಅವರು ಅವಾಗ ಆನೆ ಪಕ್ಕದಲ್ಲಿದ್ರೆ ಹೇಳಿ ಬಿಡಪ್ಪ ನನ್ ಮನದ ಕೆಳಗಡೆ ನೆಲದಲ್ಲೇ ಮುಳ್ಕೊತಿರವ್ರು, ನಾ ಏನು ಮನೆ ಇಲ್ಲ ಯಾವ್ದಿಲ್ಲ ಹೆಡ್ತಿ ಮಕ್ಳು ನಮ್ಮಂತ ಮಕ್ಕಳನ್ನೆಲ್ಲ ಮದ್ದುಗೆಡ್ಡೆಯಲ್ಲಿ ಹೊಟ್ಟೆ ಹಾಕಿ ಬಿದ್ದಿರುವಾಗ ಆನೆಗಳೆಲ್ಲ ಚೀಡ ಬತ್ತಿದ್ರು, ಹುಲಿ ಬತ್ತಿದ್ರು, ಕೆರಡಿಗಳು ಬತ್ತಿದ್ರು, ಹಾವುಗಳು ಬತ್ತಿದ್ರು, ನೋಡಿ ಎಲ್ಲಾ ಪ್ರಾಣಿಗಳು ಬತ್ತಿದ್ರು ಸುತ್ತ ಮೇಯ್ದವು. ನಾವು ಮಧ್ಯೆ ಮದ್ದುಗೆಡ್ಡೆ ಶಿವ ಅಂತ ಮನ್ಗೋದಾಗ ನಮ್ಮ ರವಣ್ಣು ಕಾಯ್ತಿದ್ರು ಸಹ, ಅವು ಕಾಯ್ತಿದ್ರು. ಅದಾದ್ಮೇಲೆ ಬೆಳಿಗ್ಗೆ ನಮ್ಮನ್ನ ಬಿಟ್ಟುಬಿಟ್ಟು ಅದ್ರ ಪಡ ಹೋಯ್ತಿದ್ರು.
1: ಅಂದ್ರೆ ತಾವು ಹೇಳ್ತಿರೋದು ನೋಡಿದೆ, ತಾವು ಕಾಡಿನಲ್ಲಿ ಜೀವನ ಮಾಡ್ತಿದ್ದಾಗ ಆ ಕಾಡಿನ ಜೊತೆಗೆ ಆ ಕಾಡಿನಲ್ಲಿರುವಂತಹ ಕೆಲವು ಪ್ರಾಣಿಗಳ ಜೊತೆಗೆ ಒಂದು ವೇಳೆ ಒಡನಾಟವನ್ನು ಇಟ್ಕೊಂಡು ಜೀವನವನ್ನು ಸಾಗಿಸಿಕೊಂಡು ಹೋಗ್ತಾ ಇದ್ರಿ.
0: ಹೌದೌದು, ಅವು ನಮ್ಗೆ ನಮ್ ಸಂಬಂಧ ಬೆಳೆಸ್ಕೊಂಡಿದ್ದವು, ನೆಟ್ಟ ಸಂಬಂಧ ನಮ್ಗೆ ನೆಟ್ಟ ಸಂಬಂಧ ಆಗ್ಬಿಟ್ಟಿದ್ರು. ನಾವು ಆದ್ಯವಾಗಿ ನಾನು ಮಾತಾಡಿದ್ದೆ ಮಾತುಕತೆ ಹೇಳ್ತಿದ್ದೆ, ಅವು ಆನೆಗಳು ಬಂದ್ರೆ ಓಡ್ಬಿಟ್ಟೆ, ಹುಲಿಗಳು ಬಂದ್ರೆ ಓಡ್ಬಿಟ್ಟಲ್ಲ, ನಾನೇ ಬಿಡಪ್ಪ ಹೋಗಪ್ಪ ಸೈಡ್ ಹೋಗಪ್ಪ ನಾನು ಹೋಯ್ತೀನಿ ಅಂತ ಹೇಳಿದ್ರೆ ಬಿಟ್ಬಿಡ್ತಿದ್ರು, ಸೈಡೇ ಬಿಟ್ಬಿಡ್ತಿದ್ದ ಆನೇನೇ ಆನೇನಾಯ್ತಾನೆ ಆನೇ ನೋಡ್ಬಿಟ್ಟು ನಾನು ಏನೋ ನನ್ನ ಹೊಟ್ಟೆ ಪಾಡು ಬಂದಿನಿ, ನನ್ನ ಹೊಟ್ಟೆಗೆ ಏನಿಲ್ಲ ಬಿಡಪ್ಪ ಸೈಡ್ ಬಂದ್ರೆ ಆನೇನ್ ಬಿಟ್ಬಿಡ್ತಿದ್ದೋ. ಏನು ಪ್ರಾಣಿಗಳು ಆಗ್ಲಿ ಎಲ್ಲ ಸೇದೆ,
1: ಏನು ತೊಂದರೆ ಕೊಡ್ತಾ ಇರಲಿಲ್ಲ ಪ್ರಾಣಿಗಳು ನಿಮ್ಗೆ ಕಾಡಿನಲ್ಲಿ ಇದ್ದಾಗ?
0: ಏನೇನು ತೊಂದರೆ ಸಾಕು, ನಾವು ಎದುರುಗಡೆ ಹಿಂಗೆ ಎದುರುಗಡೆ ನಾನು ಮಾತಾಡ್ತೀವಿ, ನಾನೇ ನನ್ನಲ್ಲೇ ನಾನೇ ಮಾತಾಡ್ತೀವಿ ಪ್ರಾಣಿಗಳಿಗೆಲ್ಲ, ಹಾವುಗಳಾಗಲಿ ಕಾಟಿಕೋಣ ಆಗಲಿ ಆನೆಗಳಾಗಲಿ ಚಿಟ್ಟೆ ಆಗಲಿ ಹುಲಿಗಳಾಗಲಿ ಕೆರಡಿಗಳಾಗಲಿ ಎಲ್ಲ ನಾನೇ ಮಾತಾಡಿಸ್ತಿದ್ದೆ ಆ ಟೈಮಲ್ಲೆಲ್ಲ. ನಾನು ಮತ್ತಪ್ಪ ಏನಾಯ್ತು ಅಂದ್ರೆ ಈಗ ಒಂದು ಕೆಲಸ ಏನಾಗಿದೆ ಗೊತ್ತಾ, ಇದು ಪ್ರಾಣಿಗಳ ಮೇಲೆ ತೊಂದ್ರಿಲ್ಲ, ನಾನು ಇವತ್ತು ಹೇಳ್ತಾದ್ರಿ ಪ್ರಾಣಿಗಳು ತೊಂದ್ರೆ ಮಾಡಲ್ಲ, ನಮ್ ಜನ ಸರಿಯಿಲ್ಲ ಹೆಂಗಂದ್ರೆ ಗೊತ್ತಾ ಅವ್ಗೆ ಪ್ರಾಣಿಗಳು ನಮ್ಮನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಪ್ರಾಣಿಗಳು ಬಂದಾಗ ಪಟಾಕಿ ಹಾಕ್ತದು ಗುಂಡೋರ್ಗು ಹಾಕ್ತದ ಆನೆಗಳನ್ನೆಲ್ಲ. ಈಗ ಅದು ಏನಾಯ್ತು ಅಂದ್ರೆ ಅವ್ಕೆ ಸ್ವಲ್ಪ ಈಗ ನಮ್ಮ ಕುಟುಂಬದಲ್ಲೇ ಒಂದು ಆನೆಗಳನ್ನ ಹೊಡೆದು ಕರ್ಕೊಂತಾರೆ, ಮೂರ್ ಜನ ಬಂದಾಗ ಆನೆ ಹೊಡೆದು ಕೆಡಗೋದು, ಗುಣಿ ಹೊಡೆದು ಕೆಡಗೋದು, ಪ್ರಾಣಿಗಳು ಹೊಡೆದು ಕೊಡ್ತಾರೆ. ಆ ಅವರಲ್ಲಿ ಏನಾದ್ರೆ ಅವ್ರ ಕುಟುಂಬದಲ್ಲಿ ಅವ್ರ ಕುಟುಂಬ ಇರ್ತಾರೆ, ಯಾವ ತರ ಆನೆಗಳ ಕುಟುಂಬ ಹುಲಿಗಳ ಕುಟುಂಬ ಚಿಟ್ಟೆಗಳ ಕುಟುಂಬ ಎಲ್ಲ ಇರ್ತಾರೆ ನಾಯಿಗಳಿಗೆ. ಮತ್ತೆ ನಾವು ಚೆನ್ನ ನಾಯಿ ಅಂತ ಇದೀವಿ, ಅವು ಎಲ್ಲ ಊರೇನಾರೆ ಅಂತೀವಿ. ಅವ್ರ ಕುಟುಂಬದಲ್ಲಿ ಏನಾಯ್ತಾರೆ, ಆ ಕುಟುಂಬದಲ್ಲಿ ಇರೋ ಒಬ್ಬ ಮನುಷ್ಯನ ನಾವು ಹಾಳು ಮಾಡಿದ್ರೆ ಏನ್ ಮಾಡ್ತಾರೆ, ನಮ್ ಕುಟುಂಬದಲ್ಲಿ ಇದ್ದು ನಮ್ ಕುಟುಂಬದಲ್ಲಿ ಅಣ್ಣ ತಮ್ಮರು ಇದ್ದ ಈ ಕುಟುಂಬದಲ್ಲಿ ಇದ್ದವ್ರನ್ನ ನೋಡಿ ಈ ತರ ಮನುಷ್ಯರು ನಮ್ ಜನ ಕೂಡ ಈ ತರ ನಮ್ ಕುಟುಂಬದಲ್ಲಿ ಹಾಳು ಮಾಡ್ಬಿಟ್ರಲ್ಲ, ಇವ್ರಿಗೆ ಏನ್ ಮಾಡುವ ನಾವು ಅಂತ ಅವ್ರು ಮಾತಾಡ್ತಾರೆ.

ನಾವು ಸೇರ್ಕೊಂಡು ಮಾತಾಡುವಾಗ ಮೀಟಿಂಗ್ ಮಾಡ್ತಾರೆ ಅವರು ಸೇರ್ಕೊಂಡು ಅವರೆಲ್ಲ ಕೂತ್ಕೊಂಡು ಆಣೆ ಅವರೆಲ್ಲ ಮೀಟಿಂಗ್ ಮಾಡುವಾಗ ಹೇಳ್ತಾರೆ ಏ ನಾವು ಒಬ್ಬರು ಹಾಳು ಮಾಡಿದ್ದಾರೆ ನಮ್ಮ ಕುಟುಂಬ ಒಬ್ಬರು ಹಾಳು ಮಾಡಿದ್ದಾರೆ ನಾವೇನ್ ಮಾಡುವ ಅವ್ರನ್ನ ನಾವು ಹಾಳು ಮಾಡ್ಬೇಕಲ್ಲ ಏನ್ ಮಾಡುವ ಈಗ ಇರೋದೆಲ್ಲ ತೌಂಡಲ್ಲಿ ಇರ್ತಾರೆ ಇವರು ತೌಂಡಲ್ಲಿ ಇರ್ತೀವಿ ಹೊಡೆದ್ಬಿಟ್ಟು ಅದನ್ನ ಸಾಯಿಸಿಬಿಟ್ಟು ನಾವು ತೌಂಡ್ ಸೇರ್ಕೊತೀವಿ ಅವ್ರು ಕಾಯ್ತಾ ಇರ್ತಾರೆ ಯಾವಾಗ ನಮ್ಮನ್ನ ಹೊರಗಡೆ ಯಾವಾಗ ನಾವು ಬರ್ಬೋದು ಕಾಯ್ತಾ ಅದು ಯಾವಾಗಲೂ ಕಾಯ್ತಾ ಇರ್ತದೆ ನಮ್ಮ ಮಕ್ಕಳು ಈಗ ಅವರು ಈಗ ನಮ್ಮ ತಂದೆ ಒತ್ತಿರೋ ಇದ್ರೆ ನಮ್ಮ ತಾತ ತಾಯಿ ತಿರೋ ಇದ್ರೆ ನಾನು ಇರ್ತೀನಿ ಸಾಗ್ಯ ಅವ್ರ ಮಕ್ಕಳು ನಾನು ಇರ್ತೀನಿ ನಮ್ಮ ತಂದೆ ತಾಯಿ ಏನ್ ಇರ್ತಾರೆ ನನಗೆ ನೋಡೋ ಇಂತ ಅವ್ರು ನಮ್ಗೆ ಅವ್ನು ನಮ್ಮ ಕುಟುಂಬ ಅಲ್ಲಿ ಮಾಡಿದ್ರು ನೀನೇನಾರು ಮಾಡಿ ಅವ್ರ ಕುಟುಂಬದಲ್ಲಿ ಒಬ್ರು ಅಲ್ಲಿ ಮಾಡ್ಬೇಕು ಅಂತ ಹೇಳಿರ್ತಾರೆ ಆ ಜಿದ್ದುಗಳು ಏನಾಯ್ತಂದ್ರೆ ನಾನು ಅವ್ರನ್ನ ಅಲ್ಲಿ ಮಾಡ್ತೀನಿ ಆ ಟೈಮಲ್ಲಿ ಇಷ್ಟೇ ಪ್ರಾಣಿಗಳು ಮಾಡ್ತಾರೆ ಕತೆ ಪ್ರಾಣಿಗಳು ಏನು ಒಡೆಯಲ್ಲ ಜಿದ್ದುಗಳು ಜಿದ್ದು ವೈರ್ತನಗಳು ಆ ತರ ಆಗಿ ನಮ್ಮ ಪ್ರಾಣಿಗಳನ್ನೆಲ್ಲ ಈಗಿನವ್ರು ಎಲ್ಲ ಒಡೆಯಕ್ಕೆ ಸ್ವರ ಇದ್ರು ನಮ್ಮ ಕಾಲದಲ್ಲಿ ನಾನು ಗಂಡ ಮಟ್ಟಿಗೆ ಒಂದು ಆನೆ ಹೊಡೆದಿದ್ದಿಲ್ಲ ಹುಲಿ ಹೊಡೆದಿದ್ದಿಲ್ಲ ಕರಡಿ ಹೊಡೆದಿದ್ದಿಲ್ಲ ಹಾವು ಕೊಡ್ ಸಾಯ್ತಿದ್ದಿಲ್ಲ ಪ್ರಾಣಿಗಳು ಒಂದೂ ಅವ್ರು ಸಾಯ್ತಿದ್ದಿಲ್ಲ ನೆಟ್ರು ಮಾಡ್ಕೊಂಡು ನಾವು ಅಣ್ಣ ತಮ್ಮರೆ ನೆಟ್ರು ತಿಳಿಸ್ಕೊಂಡು ಹೋಗ್ತಿದ್ದು ಆ ನೆಟ್ರನ್ನ ಈ ತರ ಮಾಡಿ ತಂದು ಈಗ ನೋಡಿ ದೇಶದಲ್ಲಿ ಈಗ ಅವಕ್ಕೆ ಹೊಡೆದು ಸಾಯ್ತಿದ್ದಾರೆ ಜನ ಪ್ರಾಣಿಗಳಂತದ್ದು ಯಾವ ತೊಂದರೆ ಮಾಡಲ್ಲ ಸಾವು ಈ ಯಾವತ್ತು ಮಾಡಿಲ್ಲ ಇವತ್ತು ಮಾಡಲ್ಲ ಅವು ಯಾವ ಹೊಟ್ಟೆ ಪಸಲ್ ಕಾಡೋದಿಲ್ಲ ಹೊಟ್ಟೆ ಊಟ ಇಲ್ಲ

0: ಈಗ ಅಲ್ಲಿಂದ ಓಡ್ ಬರ್ತವೆ ಪಾಪ, ಗೊತ್ತೆ ಬೇಡ, ಬಾಳೆಗಿನ್ನ ತಿನ್ನಕೇನೋ, ಕಬ್ಬು ತಿನ್ನಕೇನೋ, ರಾಗಿ ತಿನ್ನಕೇನೋ ಓಡ್ ಬರ್ತವೆ, ಹುಲ್ಲಿ ತಿನ್ನಕ ಓಡ್ ಬರ್ತವೆ. ಅನ್ನಂಗಿದಿಲ್ಲ ಅಲ್ಲಿ ಕಾಡು, ಏನು ಇರ್ತ ಕಾಡು ಎಲ್ಲ ಒಂದಿಷ್ಟು ಬಾಳಿ ಬಾಳಿ ಹೋಗದೆ ಏನು ನಮ್ ಕಾಡೇನು ದೊಡ್ಡ ಕಾಡಲ್ಲ ಕಾಡು ನಮ್ದೇನು. ಅಮ್ಮ ಅಮ್ಮ ಅಂದ್ರೆ ಈ ನೋಡಿ ಲತ್ತಿಗೋಡು, ಲತ್ತಿಗೋಡು ನಾಗರಹೊಳೆ, ಮೂರು ಕಲ್ಲು ಒಳಂಗರೆ, ಮತ್ತೆ ಬೆಳ್ಳೆ, ಈ ಕಡೆ ಒಂದು ಕಾಡು, ಒಂದು ಬಾಳ ಒಂದು ಇಷ್ಟಗಳು ಉಂಟಾಗ್ಬಿಟ್ಟದೆ ಸುತ್ತ ಇದೆಲ್ಲ ಸೇರಿ ಒಂದು ಒಂದು ಒಂದಿಷ್ಟಗಳು ಬಾಳಿ ಬಾಳಿ ಹೊರಗ ವಾಸ ಮಾಡಕ್ಕೆ ಭಾರಿ ಮಿಸ್ ಆಗಿದೆ. ಅನ್ನ ನೀರಿಲ್ಲ ಅವಕ್ಕೆ, ಮತ್ತೆ ಮೇವು ಇಲ್ಲ, ಅದರಿಂದ ಮತ್ತೆ ಹೊರಗಡೆ ಬರ್ತದೆ ಅವು. ಈಗ ನಾನೇ ನನ್ಗೆ ಹೊಟ್ಟೆ ನಾನು ಎಷ್ಟು ದುಡ್ಡು ಕೊಟ್ಟೆ ಹೇಳಿ ಹೊಟ್ಟೆ ಊಟಕ್ಕಾಗಿ, ಅವು ದೊಡ್ಡ ಹೊಟ್ಟೆ, ಆ ದೊಡ್ಡ ಹೊಟ್ಟೆ ತುಂಬಿಸ್ಬಿಟ್ರೆ ಇಷ್ಟೇ ಸರ್ ಹೇಳ್ತಾ, ತುಂಬಾ ಕಷ್ಟ ಪಡ್ತಾರೆ. ನಾನು ತಂದು ಹೊಟ್ಟೆಗೆ ಕೇರಳ ಹೋಯ್ತೀನಿ ದುಡ್ಡೈತೆ, ಹೊರಗೆ ಹೋಯ್ತೀನಿ, ಮಂಗಳೂರು ಹೋಯ್ತೀನಿ, ಬೆಂಗಳೂರು ಹೋಯ್ತೀನಿ, ಅದೇ ಹೊಟ್ಟೆಗಾಗಿ ಹೋಯ್ತಾನೆ ಮಕ್ಳು ಸಾಕಕ್ಕೆ. ಇವತ್ತು ಹೂವೇನೆ ಪ್ರಾಣಿಗಳು ಮಕ್ಳು ಸಾಕಕ್ಕೆನೆ ಒತ್ಕರದಿಂದ ನಮ್ಗೆ ಬರ್ತಾ ಇರೋದು ಸರ್, ನೀವು ಬರ್ಲಾವು ಆ ಥರ ನಮ್ಮ ಪ್ರಕ್ರಿಯೆ ಒಪ್ಪಿಕೊಂಡು ನಮ್ಮ ದೇಶದಲ್ಲಿ ಕಾಪು, ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಜನಾಂಗಕ್ಕೆ ನಮ್ಮ ಜನಗಳು ಅವರೆಲ್ಲರೂ ಅಕ್ಕ ತಂಗಿಯರು ಅಣ್ಣ ತಂಗಿಯರು ಎಲ್ಲರೂ ಮನಸ್ಸು ಮಾಡ್ಕೊಂಡ್ರೆ ಆ ಪ್ರಾಣಿನ ಮಾಡಬಾರ್ದು. ಪ್ರತಿಯೊಬ್ಬರು ಇದೆ ಅಲ್ಲ ಮುಟ್ಟು ನೋಡ್ತಾರೆ ಪ್ರಾಣಿಗಳು, ಬೇಕಾದ್ರೆ ಒಡೆಯೋದಿಲ್ಲ, ಮತ್ತೆ ಬದಲಾವಣೆ ಮಾಡ್ಕೋಬಹುದು ನಾವು ಅವನ್ನ ನೆಟ್ಟು ಸಮಯ ಬೆಳೆಸ್ಕೋಬಹುದು. ನೆಟ್ಟು ಬೆಳೆಸ್ಬಿಡ್ತೀನಿ ನಾನು, ನಾನು ಮನಸ್ಸು ಮಾಡಿದ್ರೆ ಸುಮ್ಮನೆ ಇರ್ತಾನೆ ಅದು. ದೇವಸತ್ರಿಯಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಅದೇ ಪ್ರಾಣಿಗಳನ್ನ ಹಿಂದೆ ಹೆಂಗಿತ್ತು ಹಂಗೆ ನಾನು ಬಳಸ್ಕೊಡ್ತೀನಿ. ಬೇಕಾದ್ರೆ ಇವತ್ತು ಆನೆ ತರ ಹೋಯ್ತಿದ್ದೆ, ಇವತ್ತು ಹುಲಿ ತರ ಹೋಯ್ತು ನಾನು, ಇವತ್ತು ಹಾವು ಆಗ್ಲಿ, ನಾನು ಈಗಲೂ ಪ್ರಾಣಿಗಳು ಹೊಡೆದೇವೆ ನಾನು ನೋಡಿ. ಮೊದಲು ನಮ್ಮ ತಂದೆ ನಾನು ಸ್ವಲ್ಪ ಎಲ್ಲರ ಮುಟ್ಟಬೇಡಿ, ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ. ದೇಶದಲ್ಲಿ ನಾನು ಒಂದು ಪ್ರಾಣಿ ಹೊಡೆದೆ, ಒಂದು ಪ್ರಾಣಿ ಹೊಡೆದ್ಬಿಟ್ಟೆ ನಾನು ಹುಡುಗದಲ್ಲಿ, ಒಂದು ಅವನ ಊರು ಸಾಯಿಸ್ಬಿಟ್ಟೆ ನಾನೇ ಸರ್, ಎಬ್ಬ ಊರು ಸಾಯಿಸ್ಬಿಟ್ಟೆ. ಆವಾಗ ನಾನು ನೋಡಿ ಈಗಲೂ ನನ್ನ ಸುದ್ದಿ ಬರ್ತೀವಿ, ಈಗಲೂ ಅದನ್ನ ನಿಂತಿದೆ ಸರ್, ನನಗೆ ಹುಡುಗದಲ್ಲಿ ಮಾಡಿದ್ದು ಮಂಡಲ ಅವನ ಹೊಡೆದು ಸಾಯಿಸಿದ್ದೆ ನಾನು. ಈಗಲೂ ರಾತ್ರಿ ಹೊತ್ತು ಮನವಾಗ ಅಯ್ಯೋ ಯಾವ ನಾನು ಮಂಡಲ ಅವನ ಹೊಡೆದು ಸಾಯಿಸಿದ್ದೆ, ಎಬ್ಬ ಎಬ್ಬ ಸಾಯಿಸಿದ್ನಲ್ಲ ದೇವ್ರೇ, ಈ ತರ ಮಾಡ್ಬಿಟ್ನಲ್ಲ ದೇವ್ರೆ ಅಂತ ಇನ್ನೂ ನನ್ನ ಕನಸಲ್ಲಿ ಬಿಡ್ಬೇಕು. ಅದನ್ನ 12 ವರ್ಷದಲ್ಲಿ ಹೊಡೆದಿದ್ದು, 12 ವರ್ಷದಲ್ಲಿ ಎಬ್ಬ ಹೊಡೆದು, ಇವತ್ತು 66 ವಯಸ್ಸಲ್ಲಿ ಇರ್ತದೆ, ಇವತ್ತು ನಮ್ಗೆ ಕನಸು ಬೀಳ್ತದೆ. ನಾಯಿ ಮತ್ತೆ ನಾನು ಯಾವ್ದು ಹೊಡೆಯಲ್ಲ, ಯಾವ ಪ್ರಾಣಿ ಹೊಡೆಯಲ್ಲ, ಅಂದ್ರೆ ಓಡಿಸಿದ್ದೇನ ನಾನು ಹೊಡೆಯೋದಿಲ್ಲ.
1: ಬಹಳ ಸಂತೋಷ ಚಿನ್ನಪ್ಪರ್ ಅವರೇ, ತಾವು ಕಾಣದ ಮಾಡ್ತಿದ್ದ ಕಾಣೆ ಜೀವನದ ಬಗ್ಗೆ, ತಾವು ಕಾಣಲು ಸೇವಿಸ್ತಕ್ಕಂಥ ತಮ್ಮದಾದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ, ಹಾಗೆಯೇ ಕಾಣಲಿದ್ದಾಗ ತಾವುಗಳು ಆ ಕಾಡಿನ ಪ್ರಾಣಿಗಳ ಜೊತೆಗೆ ಯಾವ ರೀತಿ ಒಂದು ಹವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಿದ್ರಿ, ಇದರ ಕುರಿತು ತುಂಬ ಮಾಹಿತಿಯನ್ನು ಚೆನ್ನಾಗಿ ತಿಳಿಸ್ಕೊಟ್ರಿ. ಹಾಗೆಯೇ ಚಿನ್ನಪ್ಪರವರೇ, ತಮ್ಮ ಒಂದು ಜಯಮಳ್ಳಿ ಅಡಿಯಲ್ಲಿ ಯಾವ ಜನಾಂಗದರೂ ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ, ಹಾಗೆಯೇ ಎಷ್ಟು ಕುಟುಂಬಗಳಿದ್ದಾವೆ ನಿಮ್ಮ ಅಡಿಯಲ್ಲಿ?
0: ಜೇನುಕುರುಬರು 130 ಮನೆ ಜೇನುಕುರುಬರು ದಿವಸ, ಬೇರೆ ಜಾತಿ ಇಲ್ಲ, ಒಂದೇ ಜಾತಿ ದಿವಸ ನಾವು ನಮ್ಮ ಜಮ್ಮಿಲಾಡಲ್ಲಿ.
1: ಅದೇ ತಮ್ಮ ಒಂದು ಜಯಮಳ್ಳಿ ಅಡಿಯಲ್ಲಿ ಒಟ್ಟು 130 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ, ಅದರಲ್ಲಿ ಸಂಪೂರ್ಣವಾಗಿ ಜೇನುಕುರುಬರೇ ವಾಸ ಮಾಡ್ಕೊಂಡು ಹೋಗ್ತಾ
0: ಇದ್ದೀರಾ? ಜೇನುಕುರುಬರು.
1: ಹಾಗೆಯೇ ತಮ್ಮ ಒಂದು ಅಡಿಯಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಚಿನ್ನಪ್ಪರ ಅವರೇ, ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದಾರೆ ಹೇಗೆ?
0: ಶಾಲೆಯಲ್ಲಿ ಬಗ್ಗೆ ಹೆಚ್ಚಿಗೆ ನಮ್ಮ ಜೇನುಕುರುಬರಲ್ಲಿ, ಯಾಕಂದ್ರೆ ಇವತ್ತು ನೋಡಿದ್ರೆ 128 ಅಡಿಯನ್ನು ಬರ್ತದೆ ಅಂತ ಹೇಳ್ತಿದ್ರೆ,
1: ಹೌದು,
0: ಅದರಲ್ಲಿ ನಮ್ಮ ಜೇನುಗುರುಬರಲ್ಲಿ ಮಕ್ಕಳು ಸ್ವಲ್ಪ ಚೆನ್ನಾಗಿ ಓದಿಸ್ತಾ ಇಲ್ಲ ಸರ್. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ಇವತ್ತು ನಾವು ಮಕ್ಕಳ ಓದಿಸಂತ ಅವ್ರ ಮನೆ ಮನೆ ಹತ್ರ ಹೋಗಿ ಹೇಳ್ತಾ ಇದ್ದೀವಿ ಸರ್, ಮಾತೇ ಕೇಳೋದಿಲ್ಲ. ಇವತ್ತು ಮೇಲು ಇದೆಯಾ ಅಂತ ಮೇಲು ಸರ್,
1: ಹೌದು,
0: ಮಕ್ಕಳ ಓದಿಸಿದ್ರು ಸರ್ ನಮ್ಮ ಮಕ್ಕಳನ್ನ. ನಾನು ಎಲ್ಲಾ ಅಡಿಗಳು ಹೇಳ್ತೀನಿ ಮಕ್ಕಳನ್ನ ಓದಿಸಿ ಓದಿಸಿ ನೋಡಿ, ನಮ್ಮ ಗುರುಬರ ಮಕ್ಳು ಹೆಂಗ್ ಓದ್ತಾವ್ರೆ ಸರ್, ಎಷ್ಟು ಸಂತೋಷ ಆಯ್ತದೆ. ನಮ್ಮ ಎರೋರಲ್ಲಿ ಅವ್ರು ಚೆನ್ನಾಗಿ ಓದಿಸ್ತಾರೆ, ಅದು ಹಂಗಿರ್ಬೇಕಲ್ಲ ಸರ್. ಇಲ್ಲಿ ಈ ತರ ನಮ್ಮ ಜೇನು ಗುರುಬರ್ಗೆ ಈ ತರ ಇದೆ ಸರ್, ಮಕ್ಕಳನ್ನ ಓದಿಸ್ತಾ ಇಲ್ಲ ಪಾಪ, ಎಲ್ಲ ಓದ್ತಾರೆ ಇಲ್ಲ ನಾನು. ನಾನು ಯಾವುದೋ ಒಂದು ಆಡಿಲಿ ಪಾಪ ಇಬ್ರು ನೋಡಿ ಆ ತರ ಡ್ರೈವರ್ ಒಬ್ರೇ ಆ ವಿದ್ಯಾ ಮಂಡಿ 7-6 ಓದ್ ಬಿಡ್ಬಿಡ್ತಾರೆ. ಅದು ಯಾರು ಬರೀತಂದ್ರೆ ತಂದೆ ತಾಯಿಗೆ, ತಾಯಿ ತಂದೆ ಕಟ್ಟಾಗಿಟ್ಬಿಟ್ರೆ ಸರ್, ನಮ್ಮ ಮಕ್ಕಳು ಇವತ್ತು ಇಂಜಿನಿಯರ್ ಓದಿಸ್ಬೋದು, ಡಾಕ್ಟರ್ ಓದಿಸ್ಬೋದು, ಒಂದು MLA ಮಾಡ್ಬೋದು, ಒಂದು MBA ಮಾಡ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ಬೋದು, ಎಲ್ಲ ಅಧಿಕಾರಿ ಇಂಜಿನಿಯರ್ ಆಗಿ ಮಾಡ್ಬೋದು. ನಾವು ಮನಸ್ಸು ಮಾಡಿದ್ರೆ ನೈರೋದು ಮೇನು ತಂದೆ ತಾಯಿ ಕೆಲಸ ಇರೋದು, ಅವ್ರು ಕಷ್ಟ ಮಾಡ್ಬಿಟ್ರೆ ನಮ್ಮ ಮಕ್ಕಳು ಮರಿಯಲ್ಲ. ನಾವು ಟೈಮ್ನಲ್ಲಿ ಮುಂದೆ ಇದ್ದೀವಿ ಬಿಡಲ್ಲ, ಇದು ಮುಂದೆ ನಮ್ಗೆ ಒಳ್ಳೇದಾಯ್ತದೆ. ಮಕ್ಕಳನ್ನ ಯಾವತ್ತು ನಾವು ಓದಿಸಿಲ್ಲ. ಮತ್ತೆ ನಾನು ಈಗ ಹೇಳ್ತಾ ಇದ್ದೆ, ಇನ್ನೂ ಏನು ಗೌರವರು 50 ವರ್ಷ ಅವರು ಬರಲಪ್ಪ, ಯಾಕಂದ್ರೆ ನಾನೇ ಅಂತ ಅದನ್ನ ಮರ್ದು ಬಿಸಾಕ್ಬಿಡಿ ಒಂದ್ ಕಡೆ ಬಿದ್ದಿರ್ಲಿಲ್ಲ.
1: ಅದೇ ಚಿನ್ನಪ್ಪರ್ ಅವರೇ, ತಾವುಗಳು ಒಂದು ಶಿಕ್ಷಣದ ಪ್ರಾಮುಖ್ಯತೆಯನ್ನ ಎಲ್ಲ ಅಡಿಗಳಲ್ಲೂ ಕೂಡ, ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಶಿಕ್ಷಣವನ್ನ ಸರಿಯಾಗಿ ನೀಡಿದ್ರೆ ಅವರು ತಮ್ಮ ಒಂದು ಮುಂದಿನ ಜೀವನದಲ್ಲಿ ಭವಿಷ್ಯವನ್ನು ರೂಪಿಸಿಕೊಳ್ಬಹುದು ಅಂತ ಒಂದು ಒಳ್ಳೆ ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ. ಹಾಗೆಯೇ ಚಿನ್ನಪ್ಪರ್ ಅವರೇ, ತಮ್ಮ ಒಂದು ಅಡಿಯಲ್ಲಿ ಯಾವೆಲ್ಲ ಹಬ್ಬಗಳು ಮಾಡ್ಕೊಂಡು ಹೋಗ್ತಿದ್ದೀರಾ, ಏನಾದ್ರೂ ಕಾಡಿನಲ್ಲಿ ಹಬ್ಬ ಮಾಡ್ತಿದ್ರೆ ಆ ಹಬ್ಬಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಯಾವ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ರಿ?
0: ಏನ್ ಗುರು.

0: ಸುಮ್ಮನೆ ಅಪ್ಪ ಸಾಧರದು ಎರಡೇ ಪಾಪ ಬರುತ್ತೆ ನಮ್ ದೇವಿ ಗುರುಗಳಿಗೆ. ನಮ್ಗೆ ನಾವು ನಮ್ ತಂಡ ನಮ್ ತಾಯಿ ದೀಪಾವಳಿ ಬರಲ್ಲ ನಮ್ಗೆ ಸಹ ಬರಲ್ಲ. ಇನ್ನು ಬೇರೆ ಹಬ್ಬದಲ್ಲಿ ಯಾವ್ದು ಬರುತ್ತೆ ನಮ್ ದೇವಿ ಗುರುಗಳಿಗೆ ಮಾತ್ರ ನಮ್ಗೆ ಗೌರಿ ಹಬ್ಬ ಬರ್ತಾ ಸರ್. ನಮ್ದು ಅಲ್ಲಿ ಗೌರಿ ಗಣೇಶ ಅಂತ ಇದೆ ನೋಡಿ. ಗಣೇಶ ಏನ್ ಮಾಡ್ಬಿಟ್ರು ಅಂದ್ರೆ ಅವರು ನಮ್ಮ ರೈತರ ಮನೆಗೆ ಒಬ್ಬಿಟ್ಟಿನ ಕೊಟ್ಟಿದ್ದಾರೆ. ಅವರು ನೇತಕ್ಕೆ ಚೆನ್ನಾಗಿ ಹೋಗ್ತಾ ಇರೋದು. ಗೌರಮ್ಮ ಏನ್ ಮಾಡ್ತಾರೆ ಅಂದ್ರೆ ಅವ್ರು ನಮ್ಮ ಹತ್ರಕ್ಕೆ ಬರ್ತಾರೆ. ನಮ್ ಜೇನ್ ಗುರುಗುರು ಮನೆಗೆನೆ ಬರೋದು ಗೌರಮ್ಮ. ಆ ಗೌರಮ್ಮ ಯಾಕೆ ಬರ್ತಾ ಇದ್ದಾರೆ ನಮ್ಮಲ್ಲಿ, ನಮ್ ತಾಯಿ ನಮ್ ತಂದೆ ನಮ್ಮ ಅಜ್ಜ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಅವರು ಆವಾಗ ಎಣಿಸಿದ್ರು ನೋಡಿ ನೂರ ಗೆಣಸು ಅಂತ. ನೂರ ಗೆಣಸು ತಗೊಂಡು ಕಾದಿಂದ ಹೋಗಿ ನೂರ ಗೆಣಸು ಆ ಎತ್ತಿದ ಗೆಣಸು ಎರೆ ಗೆಣಸು ಸಾಹಸ ಅದು ಎಡೆ ಹಿಡಿಬೇಕಾದ್ರೆ ಎರೆ ಗೆಣಸು ಫಸ್ಟ್ ಸಹ ಎರೆ ಗೆಣಸು ಅಂತ ಬರ್ತದೆ ನೋಡಿ. ಆ ಗೆಣಸು ತಂದು ಬೇಯಿಸ್ಬಿಟ್ಟು ಆಮೇಲೆ ಜೇನುತುಪ್ಪ ಜೇನುತುಪ್ಪನ ಇದು ಎರಡೇ ಸಹ ನಮ್ಮ ಮನಸ್ಸಿದ್ದ ಅವಾಗ ನಾನು ನೋಡಿದ್ರೆ ಜೇನುತುಪ್ಪ ತಂದು ಹಂಗೆ ಅಳಿಕಿಟ್ಟು ತರ್ಬೇಕು ಸಹ ಹಿಂದೆ ಇಲ್ಲ ಅದು ತಿಂದಬಾರ್ದು ಅದನ್ನ. ಆ ಜೇನುತನ ಏನ್ ಮಾಡ್ತಾರೆ ಬೇಯಿಸ್ಬಿಟ್ಟು ಆಮೇಲೆ ಸುಡೋದು ಸುಡೋದು ಬೇರೆ ಹಿಂಗೆ ಹಾಕಿ ಸುಟ್ಟು ಬಿಡ್ತಿರು. ಆ ಸುಟ್ಟು ಅದನ್ನ ಹೊರಪತ್ತಿರು ಮತ್ತೆ ದೇಶರ ಗೆಣಸು ತಗೊಂಡೋಗಿ ತಾನಾಗೆನ ಮಾಡ್ಬಿಟ್ಟು ಎಲೆಯಲ್ಲಿ ಎಲೆಯಲ್ಲಿ ಮರಿದ್ಬಿಡ್ತಿರು ಎಡೆ ಮರಿತಿರುತ್ತ. ಆಮೇಲೆ ಜೇನುತುಪ್ಪ ಪಕ್ಕದಲ್ಲಿ ಜೇನುತುಪ್ಪ ಮರಿದ್ಬಿಡ್ತಾರೆ ಎಲೆಯಲ್ಲಿ ಮರಿದಿರುತ್ತ. ಆಮೇಲೆ ಎಲ್ಲದು ಆಮೇಲೆ ಇದು ಗಂಟು ಕಟ್ಟಿಲ್ಲ ಗಂಡು ಸಕ್ಕರೆ ಕೆತ್ಕೋಬಾರದು ಗಂಟು ಕೆತ್ಕೊಂಡು ಒಂದಷ್ಟು ಕೆತ್ಕೊಳ್ಳೋದು ಅಲ್ಲಿ ತಗೊಂಡ ಸುರಿದು ಬಿಡ್ತಿರು ಸುರಿದು ಬಿಟ್ಟು ಅವಾಗ ಅಲ್ಲಿ ಮರಿದ್ಬಿಡ್ತಿರು ಇಷ್ಟೇ ಸಹ ತುಪ್ಪ. ಆಮೇಲೆ ಏನ್ ಮಾಡ್ತಿರು ಒಂದು ಅರ್ಧ ಗಂಟೆ ಒಂದ್ ಗಂಟೆ ಟೈಮ್ ಬಿಡ್ಬಿಟ್ರು ಯಾರನ್ನ ಸ್ನಾನ ಮಾಡ್ಕೊಂಡು ಎಲ್ಲ ಕೊಟ್ಕೊಂಡು ಅರ್ಧ ಗಂಟೆ ಬಿಡ್ಬಿಡ್ತಿರು. ಅಲ್ಲಿ ಯಾರು ಹೋಗಂಗಿಲ್ಲ ಮಕ್ಕಳು ಹೋಗಂಗಿಲ್ಲ ಯಾರು ಹೋಗಂಗಿಲ್ಲ. ಒಂದಪ್ಪ ಇಷ್ಟು ಎಳೆ ಮಗಿದೀವಿ ಅಲ್ಲಿ ಆ ಕಡೆ ಯಾರು ಹೋಗ್ಬೇಡಿ. ಆಮೇಲೆ ನಮ್ಮ ಅಲ್ಲಿ ಮರುಗ್ಬಿಟ್ಟು ಆಮೇಲೆ ನಮ್ಮವ್ರಿಗೆ ಬೀಡಿ ಸರ್ ಬೀಡಿ ಆವಾಗ ಬೀಡಿ ಇಲ್ಲ ಹೊರಗೆ ಸೊಪ್ಪು ಹೊಗೆ ಸೊಪ್ಪು ಸಹ ತಂದ್ಬಿಟ್ಟು ಅದನ್ನ ಗವಳದೆ ಗವಳ ಸುಟ್ಟು ಅದನ್ನ ಅದು ಒಂದ್ ಕಡೆ ಮರ್ಬಿಟ್ಟು ಅದು ನಮ್ಮ ಸತ್ತ ಗಂಟೆ ಅವ್ರು ಬೇರೆ ಸಪರೇಟ್ ಮರ್ಬಿಡ್ತಿರು. ಅಲ್ಲಿ ಗೌರಮ್ಮ ತಂದ್ರೆ ನೂರೈ ಜನ ಗೆಲ್ಸ್ಬಿಟ್ಟು ನೋಡಿ ಅವಾಗ ಗೆಲ್ಸಲ್ಲ ಅಲ್ಲಿ ಮರ್ಗಂಗಲ್ಲ ಇದನ್ನ ನಮ್ಮ ಸತ್ತ ಗಂಟೆ ಅವ್ರದ್ದು ಮರ್ಬಿಡ್ತಿರು ಅದನ್ನ ಸಪರೇಟ್. ಆದ್ಮೇಲೆ ಎಲ್ರು ಮನೆ ಜನ ಕೂತ್ಕೊಳ್ಳೋ ಎಲ್ರ ಮನೇಲೆ ಪರಿ ಅವತ್ತು ಫುಲ್ಲು ಅಡಿಗೆ ಪ್ರತಿಯೊಂದು ಮನೇಲಿ ಪರಿ ಜೇನುತುಪ್ಪ ಗೆಣಸೆ ಅದ್ರ ನೂರ್ ಮೂವತ್ತು ಮನೆ ಇದ್ರೆ ನೂರ್ ಮೂವತ್ತು ಮನೆ ಎಲ್ಲ ಎಲ್ರ ಮನೆ ಆದ್ಮೇಲೆ ಅವಾಗ ಎಲ್ಲ ಮರಿಗೆ ಆದ್ಮೇಲೆ ಎಲ್ಲ ಎಡೆ ಗಿಡ ಎಲ್ಲ ಇಟ್ಬಿಟ್ಟ ಮೇಲೆ ನಾವು ಆಮೇಲೆ ಎಲ್ರು ಮನೆ ಆಯ್ತು ಊಟ ಮಾಡಿ ಅಂತ ಎಲ್ರು ಮನೇಲಿ ಐದೈದು ಜನ ಆರಾರು ಜನ ಕರ್ದು ಕರೆದು ಅದನ್ನ ಕೊಡೋದು. ನಾವು ಹೋಗೋದು ಅವ್ರ ಮನೆಗೆ ಅವರು ಗೆಲ್ಸು ಬಿಸ್ತುಪ್ಪ ಆಗ ನಮ್ಮ ಮನೆ ಕರಿಯೋದು ಬರ್ರಪ್ಪ ನಮ್ಮ ಮನೆ ತಿನ್ನಿ ಅನ್ನೋದು ಆಗ ಅವ್ರು ಬಂದು ನಮ್ಮ ಮನೆ ಗೆಲ್ಸುತುಪ್ಪ ಕೊಟ್ಬಿಡ್ತಿದ್ರು ಇಷ್ಟು ಮಾಡ್ತಿದ್ರು. ಆಮೇಲೆ ಏನ್ ಮಾಡ್ತಿರು ಗೌರಮ್ಮ ಹೋಗೈತಿ ಅವರು ನಮ್ಮ ತಂದೆ ತಾಯಿ ಏನ್ ಮಾಡಿದ್ರು ಅವರು ಒಂದು ವಾರ ಗಂಟೆ ಆರು ದಿವಸ ಗಂಟೆ ನಮ್ ಜೇನು ಗುರುಗಳು ಮಾಡ್ತಿದ್ವಿ ಕೆಲಸನ. ಆಮೇಲೆ ಏನ್ ಮಾಡ್ತಿರ ಅಂದ್ರೆ ಆರು ಜನ ಗಟ್ಟಿ ಇವತ್ತರೋದು ಆರು ದಿವಸ ಗಟ್ಟಿ ಮಡಗ್ಬೇಕಂಡ್ರು ಅನ್ನೋದು ಪುನಃ ಬೆಳಿಗ್ಗೆ ಕಾದು ಹೋಗ್ಬಿಡ್ತಿರು. ನಮ್ಮ ಅಜ್ಜಿ ನಮ್ಮ ನಮ್ಮ ಅಯ್ಯ ಇವ್ರು ಹೋಗಿ ಪುನಃ ತಗೋಬರುತ್ತ ಸಾಯಂಕಾಲಕ್ಕೆ ಸಾಯಂಕಾಲ ಎಡೆ ಇಡಿದ ಕೆಲಸ ಸಾಯಂಕಾಲ ಪುನಃ ಅದೇ ಕೆಲಸ ಬೇಯಿಸ್ಬಿಟ್ಟು ಸುಟ್ಟುಬಿಟ್ಟು ಎಡೆ ಇಡ್ಬಿಟ್ರು. ಆರು ದಿವಸ ಗಂಟಿ ಅದೇ ಕೆಲಸ ಎಲ್ಲಿ ಹೋಗಂಗಿಲ್ಲ. ಆರು ದಿವಸ ಮೇಲೆ ಆ ಅಪ್ಪ ಮುಗಿದ್ರು ಗೌರಮ್ಮಂದು ಮುಗಿದ್ರು ಗೌರಮ್ಮ ಉಂಟು ಆಗ ಅವ್ರು ಹೇಳಿದ್ರು ಗೊತ್ತ ಗೌರಮ್ಮ ಉಂಟ ಇದ್ದೇವು ಅವ್ರು ಎದ್ದಿದ್ರು ಅಲ್ಲಿಗೆ ಕುತ್ಕೊಂಡು ಅವ್ರ ತಾಯಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಟಾಪ್ ಮಾಡ್ತಿದ್ರು ನಮ್ಮವ್ರು ತಂದೆ ತಾಯಿ ಸಲಿ ಟಾಪು.
1: ಇವಾಗ ಮಾಡ್ಕೊಂಡು ಹೋಗ್ತೀರ ಅಂತ ತಮ್ಮದೇ ಆದ ಸಂಪ್ರದಾಯ ಹಬ್ಬಗಳನ್ನ ಇವಾಗಿನ ಮಕ್ಕಳಿಗೂ ಏನಾದ್ರು ಹೇಳ್ಕೊಡ್ತಾ ಇದ್ರ ಅಡಿಯಲ್ಲಿ ಹೇಗೆ ಚಿನ್ನಪ್ಪರವ್ರೆ
0: ಹೇಳ್ತೀನಿ ನೋಡಿ ನಮ್ ತಂದೆ ತಾಯಿ ಇರೋ ನಾನು ಬಿಡಕ್ ಹೋಗ್ಬೇಡಿ ನಿಮ್ಗೆ ಮಾಡಿ ಅಂತ ನಾವೇ ಅವ್ರು ಕೇಳಿದ್ರೆ ಸರ್ ಅವ್ರ ಮಕ್ಕಳು ಕೇಳೋದು ನಮ್ಮ ಮೈಸೂರು ಬೇರೆ ಈಗಲೂ ತೋ ಇದೇ ಬೇರೆ ಸರ್ ಅವ್ರದ್ದು ಈ ಹಳ್ಳಿಗಳೆಲ್ಲ ಮರ್ತುಕೊಂಡು ಬಿಟ್ಟಿದ್ದಾರೆ ಅವರು. ಅದ್ ನಮ್ ತಂದೆ ತಾಯಿ ಮಾಡೋದನ್ನ ಅದ್ರ ಮರ್ತುಕೊಂಡು ಬಂದಿದ್ದಾರೆ ಅವರು. ಈಗ ನೋಡಿ ಯಾವ್ದಾದ್ರು ದೇವ್ರಪ್ಪ ಮಾಡ್ಬೇಕಾದ್ರೆ ನಮ್ಮಲ್ಲಿ ಅಷ್ಟು ಚೆನ್ನಾಗಿ ಮರೆತು ಬಂದವರು ಇವತ್ತು ಏನಾಗಿದೆ ನೋಡಿ ಆ ದೇವ್ರನ್ನ ಮರ್ತಿದೀವಿ ಈಗ ನಾವು ಮರ್ತು ಬಿಟ್ಟಿದೀವಿ. ಈಗ ಗೌರಮ್ಮ ಬಂದ್ರೆ ನಮ್ಮ ಗೌರಿ ಹಬ್ಬದ ದಿವಸ ನನಗೆ ಹೇಳಿದೆ ನಮ್ಮ ಅಡಿಗೆ ಎಲ್ಲ ಹೇಳಿದ್ದೆ ನಮ್ ನೂರ್ ಮೂವತ್ತು ಮನೆಗೆ ಹೇಳಿದೆ ಇದಕ್ಕೆ ಇದಕ್ಕೆ ಸಾರದೆ ನೋಡ್ರಿ ನಾಳೆ ನಾಲ್ಕು ಹೋಗ್ತಾರೆ ಗೌರಮ್ಮ ಬರ್ತಾವಳೆ ತಾಯಿ ಹೋಗಿ ಕಾಡು ಹೋಗಿ ಆ ವಾಡ ಗೆಲ್ಸ್ ತಗೊಂಡ್ಬಿಡಿ ನೂರ ಗೆಲ್ಸ್ ತಗೊಂಡ್ಬಿಡಿ ಬೇರೆ ಗೆಲ್ಸ್ ತಗೊಂಡ್ಬಂದು ಎಡೆ ಇಟ್ಟರು ಸ್ವಲ್ಪ ಜೇನು ತಪ್ಪ ತಗೊಂಡ್ರು ಹೋಗ್ರಂದ್ರೆ ಹೋಗೋದಿಲ್ಲ ನೋಡಿ ಹೆಂಗಿದೆ

0: ಬಹಳ ಸಂತೋಷ ಚಿನ್ನಪ್ಪರ್ ಅವರೇ, ತಾವೀಗ ಪ್ರಸ್ತುತವಾಗಿಯೂ ಹಾಡಿಯಲ್ಲಿ ಆಚರಿಸಿಕೊಂಡು ಬರುತ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳ ಬಗ್ಗೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೇನೆ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ನಿಮ್ಮ ಒಂದು ಜಿಎಂಎಲ್ಎ ಅಡಿ ಸಿಗ್ತಿದ್ದಾವೆ, ಏನಾದ್ರೂ ಸಮಸ್ಯೆಗಳಿದಾವೆ ನಿಮ್ಮ ಅಡಿಯಲ್ಲಿ ಹೇಗೆ ಚಿನ್ನಪ್ಪರ್ ಅವರೇ?
1: ಸರ್ಕಾರ ಸೌಲಭ್ಯ ಏನಪ್ಪ ಮಾಡಿದ್ರೆ ಇಲ್ಲ ಅಂತ ಹೋಗಲ್ಲ, ಯಾಕಂದ್ರೆ ಮಾಡೋದನ್ನ ಮಾಡ್ತಾರೆ ಅನ್ಬೇಕು ನಾವು, ಇಲ್ಲ ಅಂತ ಯಾಕಂದ್ರೆ ಅವ್ರು ಮನೆಗಳು ಕೊಡ್ತಾ ಇದ್ರೆ ಏನು ಗೊಬ್ಬರಿಗೆ ಮನೆಗಳೇನು ಸಪರೇಟ್ ಡಿಫರೆನ್ಸ್ ನಮ್ಗೆ ಮನೆಗಳು ತೊಂದ್ರಿಲ್ಲ ಮತ್ತೆ ಲೋನ್ಗಳು ಕೊಡ್ತಾರೆ ಸರ್ಕಾರ ಇಲ್ಲ ಅನ್ಬಾರ್ದು, ಯಾಕೆ ನಾವು ಕಂಡ್ರ ಮಟ್ಟಿಗೆ

0: ಕೊಟ್ಟಾದ್ರೆ ಸುಮ್ಮನೆ ನಾವು ಇಲ್ಲ ಅಂದ್ಬಿಟ್ಟು ನಳಜೆ ಕೊಟ್ಟರೆ ಲೆಕ್ಕ ಬರೀತೀರ ಅವ್ರು ಅವ್ರು ಬರುತ್ತೆ ಮಡಿಗಿರ್ತಾರೆ ಈಗ ಜಾಮಲ್ಲಿ ಆಡಿಕೊಂಡು 30 ಮಡಿ ಕೊಟ್ಟಿದೀವಿ ಅಂತ ಲೆಕ್ಕ ಬರ್ತೀರ ಅಲ್ಲಿ ಬರುತ್ತೆ ಮಡಿಗಿರ್ತಾರೆ ಸರ್ಕಾರದವ್ರು ಹಂಗೆ ಇರಲ್ಲ ಅವರು ಒಂದು ಡೈರಿ ಬರ್ತಪ್ಪ ಡೈರಿ ಬರ್ಬೇಕಿರ್ತಾರೆ ಅದು ಬರ್ತು ಮಡಗಿರ್ತಾರೆ ಡಕ್ ಮಾಡ್ಬೇಕಾದ್ರೆ ಡಕ್ ಮಾಡ್ಬೇಕು ಮಾಡಿರ್ತಾರೆ ಮತ್ತೆ ರೋಡ್ ಬೇಕಾದ್ರೆ ರೋಡ್ ಬರ್ಬಿರ್ತಾರೆ ಎಲ್ಲ ಸರ್ಕಾರ ಮಾಡಿದೆ ಇಲ್ಲ ಮಾಡ್ಕೊಂಡು ಬರ್ತಾ ಇದಾರೆ ಇಲ್ಲ ಅನ್ನಲ್ಲ ನಾವು ಏನಪ್ಪ ಅಂದ್ರೆ ಈಗ ನಾವು ನೋಡಿ ಎಮ್ಮಿ ಕಲ್ಕೊಂಡಿದ್ದೀವಿ ನೋಡಿ ನಮ್ ತಂದೆ ತಾಯಿ ಕಲ್ದಿರಲ್ಲ ನಾಗರೋಡ್ ಕಲ್ಲಾಂಗದಲ್ಲಿ ಅದ್ರ ಬದಲ ಏನಾದ್ರು ನಮ್ಗೆ ಕೊಟ್ರೆ ನಮ್ಗೆ ಒಳ್ಳೇದಾಯ್ತು ಅಂತ ನನ್ನ ಮನಸ್ಸು ಸಹ ಅಭಿಪ್ರಾಯ ನನ್ನ ಒಬ್ಬನ ಮನಸ್ಸು ಹೊಡೆದಾ ಇರ್ತಾವ್ರು ಈಗ ಅದ್ರ ಬದಲ ಕಲ್ದು ಬಿಟ್ಟಾರ ಮತ್ತ ಈಗ ನಮ್ಮ ಆಸ್ತಿ ಇದ್ರೆ ನಾ ಕಲ್ತ ಮೇಲೆ ಅದನ್ನ ಕೊಡ್ಬಿಟ್ಟಿಲ್ಲ ಈಗ ಒಂದು ಕೆಲಸ ನಾನ್ ಮಾಡ್ತೀನಿ ಈಗ ಮುಖ್ಯಮಂತ್ರಿಗಳು ದೇಶದಲ್ಲಿ ಇರ್ತಾರೆ ಅಂದ್ರೆ ಮುಖ್ಯಮಂತ್ರಿಗಳು ಸ್ವಲ್ಪ ತಿಳ್ಕೋಬೇಕು ಏನು ಗುರುಪುರಿ ಎಲ್ಲಿ ಇದ್ರು ಇವ್ರು ದೇಶದಿಂದ ಬಂದ್ರು ಅದು ನಮ್ಮ ದೇಶದ ಮುಖ್ಯಮಂತ್ರಿ ತಿಳ್ಕೋಬೇಕು ಅದನ್ನ ಈಗ ನಾವು ಏನ್ ಸಹ ಬೇರೆ ದೇಶದಿಂದ ಬಂದಿದ್ರೆ ಬೇಡ ಅನ್ಬೋದು ಇಷ್ಟ ಸಹ ನಾವು ನಾವು ಇದ್ದದ್ದು ನಾಗರೋಡ ಕಲ್ಲಾಡ ಕಾಡಲ್ಲೇ ಐತಿ ನಾಗರೋಡ ಕಲ್ಲಾಡ ಕಾಡಲ್ಲೇ ಅಲ್ಲಿಂದ ಇಲ್ಲಿಗೆ ಬಂದಿವಿ ನಾವು ಬಿಹಾರ್ನಲ್ಲಿ ಬಂದಿದೀವಿ ಇಲ್ಲಿಂದ ಏನಾದ್ರು ನಾವು ಏನಾದ್ರು ಬೆಂಗಳೂರು ಕಡೆ ಕುಟುಂಬ ಸರ್ ಬೆಂಗಳೂರು ಹೋಗಿಲ್ಲ ಈಗ ಸುತ್ತಮುತ್ತ ಬರೀ ನಾಗರೋಡ ಕಾಡಲ್ಲೇ ಕೂತೀನಿ ನಾವು ಸುತ್ತ ಟ್ರಂಚ್ ಮಾಡ್ಕೊಂಡವ್ರೆ ಮಂಚಲ್ಲಿ ಕೂತಿದೀವಿ ನಮ್ಮ ಕಾಡಲ್ಲಿ ನಮ್ಮ ಆಸ್ತಿ ನಾವು ತಿಳ್ಕೊಳಕ್ಕೆ ಬೈವತ ಈಗ ನಾವು ಕೊಟ್ರೆ ನಾವು ಏನೋ ನಮ್ಗೆ ಗಂಡಿ ಕೊಡಿ ಅಂತ ಕೇಳ್ತಾ ಇದೀವಿ ವಾಳ್ತಾನೆ ಮಾಡ್ತಾ ಇದ್ದೀವಿ ನಾವು ಕೊಡೋದು ಕೂಡ ಸರ್ಕಾರದ ಸಹ ನಮ್ದೇನಿಲ್ಲ ಸರ್ ಈಗ ನಾವು ಸರ್ಕಾರ ಜೊತೆ ಫೈಟ್ ಮಾಡಕ್ಕೆ ಗಲಾಟೆ ಮಾಡಕ್ ಆಯ್ತೇವೆ ಸರ್ ಗಲಾಟೆ ಮಾಡಬಾರದು ಅವ್ರ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ನೀತಿನಿಂದ ಅಂಬೇಡ್ಕರ್ ವರ್ಗದಿಂದ ವಾರದಾಗಿ ನಾವು ಪಡ್ಕೋಬೇಕು ರೈಕ್ ಮಾಡ್ಕೊಂಡು ಗಲಾಟೆ ಮಾಡ್ಕೊಳ್ಳೋದು ಆ ಮುಖ್ಯಮಂತ್ರಿ ಗಲಾಟೆ ಮಾಡೋದು ಆ ನೀರು ಇಷ್ಟು ಗಲಾಟೆ ಮಾಡೋದು ಆ ಇನ್ಮೇಲೆ ಗಲಾಟೆ ಮಾಡೋದು ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಅದು 100% ನಮ್ಮಲ್ಲಿ
1: ಹೌದು ನಮ್ಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನ ಪಡ್ಕೋಬೇಕು ಅಂತಂದ್ರೆ ನಾವು ಎಲ್ಲರೂ ಕೂಡ ಒಗ್ಗೂಡಿ ಈ ಹೋರಾಟವನ್ನ ಮಾಡಿ ನಾವು ಆ ಸೌಲಭ್ಯಗಳನ್ನ ಪಡ್ಕೊಳ್ಬೇಕು ಯಾವುದೇ ರೀತಿಯ ಗಲಾಟೆ ಘರ್ಷಣೆಗಳನ್ನ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇದೀರ
0: ಈಗ ಅವ್ರು ಚೆನ್ನಾಗಿ ನಾವು ಚೆನ್ನಾಗಿರ್ತೀವಿ ಚೆನ್ನಾಗಿಲ್ದೆ ಕೇಳಕ್ ಹಕ್ಕಿದ್ರೆ ಕೇಳಮ್ಮ ಇದ ಅವ್ರು ನಾವ್ ಹೇಳುದು ನಾವ್ ಚೆನ್ನಾಗಿ ಈಗಿನವ್ರು ಹೇಳುದು ಆ ಡಿಎಫ್ ಸರಿಲ್ಲ ಆ ರೇಂಜ್ ಸರಿಲ್ಲ ಅವ್ರು ಚೆನ್ನಾಗಿ ಕರೆಕ್ಟ್ ಆಗಿದ್ದಾರೆ ಅವ್ರು ಕರೆಕ್ಟ್ ಆಗಿದ್ದಾರೆ ಸರ್ ನಾನು ನೋಡಿದೀನಿ ಸರ್ ನಾನು ಗೊತ್ತು ಈಗ ಕಾನೂನು ಬೇರೆ ತಿಳ್ಕೊಂಡಿದೀನಿ ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ರೆ ನಾವು ಅವ್ರ ತರ ಸೇರ್ಬೇಕು ನೋಡಿ ಸ್ವಾಮಿ ನಮ್ಮ ಮಕ್ಕಳ ಮರಿಗೆ ನೀವು ಎಷ್ಟು ಕೊಡ್ತಾ ಇದ್ರಿ ರೇಷನ್ ಕೊಡ್ತಾ ಇದ್ರಿ ಎಲ್ಲ ಮಾಡ್ತೀವಿ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಅಜ್ಜ ಅಮ್ಮ ಮೂರ್ತನ ಕಾಡಲ್ಲಿ ಅಲ್ಲ ಕಾಡಲ್ಲಿ ಅದ್ರ ಮೊದಲ ಒಂದು ಏನಾದ್ರು ಕೊಡಿ ಸ್ವಾಮಿ ಜನರು ಕೊಡಿ ಸ್ವಾಮಿ ಕೇಳ್ಕೊಳ್ಳೋದು ಒಳ್ಳೇದೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಇವತ್ತು ನಾನು ಸ್ವಲ್ಪ ದೇಶದ ಬಗ್ಗೆ ಹೇಳ್ತೀನಿ ಸರ್ ಇವತ್ತು ಮೋಸ ಮಾಡೋರು ಯಾರಿಲ್ಲ ಸರ್ ಅಣ್ಣಯ್ಯ ಅಂತೂ ಮಾಡಕ್ಕೋಗಲ್ಲ ನನ್ನ ಇವತ್ತು ಏನು ನಮ್ಮ ದೇಶದಲ್ಲಿ ಬಡವರು ಶ್ರೀಮಂತರು ಇವತ್ತು ಶ್ರೀಮಂತರು ನಮ್ಮನ್ನ ಸಾಕ್ತಾ ಇದ್ದಾರೆ ಅಷ್ಟು ಮಟ್ಟದಲ್ಲಿ ಇದಾರೆ ಇವತ್ತು ನಮ್ಗೆ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಅವರೇ ದುಡ್ಡು ಕೊಟ್ಟು ಕರ್ಕೊಂಡ್ಬಂದು ಬಿಡೋರು ಜನ ಇದ್ದಾರೆ ಈಗ ನಾನೇ ಹಾಕ್ತೀನಿ ಬಿಡಪ್ಪ ಒಂದು 10,000 5,000 ಹಾಕ್ಕೊಟ್ರಿ ಅನ್ನೋರು ಇದ್ದಾರೆ ಇವಾಗ ಅವ್ರು ಒಬ್ರದ್ದು ನಮ್ ಜನಗಳು ಕಾಪಾಡ್ತಾರೆ ಅವರು
1: ಖಂಡಿತ
0: ಅದ್ರಲ್ಲಿ ಒಂದರಲ್ಲಿ ನಮ್ಮಲ್ಲಿ ದುಡ್ಡು ಇಲ್ಲ ದುಡ್ಡು ಇಲ್ಲದ ಒಟ್ಟಿಂದ ನಾವು ಕಾಪಾಡ್ತಾರೆ ಜನ ನೋಡಿ ನಮ್ಮಲ್ಲಿ ನಮ್ಮ ತಮ್ಮ ಮಗ ಒಬ್ಬ ನಾನು ಮೈಸೂರು ಆಸ್ಪತ್ರೆ ತಗೊಂಡು ಹೋಗಿ ಹಾಕೊಂಡಿದೆ ಕಾಲ ಅಂತ ಆಸ್ಪತ್ರೆ ತಗೊಂಡು ಹೋಗಿ ಕಾಲು ಮುರಿದು ಹೋಗ್ಬಿಟ್ಟು ಅಂತ ಅನ್ಕೊಂಡು ಯಾಕಂದ್ರೆ ನೋಡಿ ಒಬ್ರು ಒಬ್ಬ ಪುಣ್ಯಾತ್ಮರು ದಾನ ಮಾಡಿದ್ರು ನನಗೆ ಒಂದು 80,000 ದಾನ ಕೊಟ್ಟಿದ್ರು 80,000 ಕೊಟ್ಟಿಬಿಟ್ಟು ನಮ್ಗೆ ಅವ್ರಿಗೆ ಆಪರೇಷನ್ ಮಾಡಿಸಿ ಆ ಹುಡುಗ ಚೆನ್ನಾಗವನ ನೋಡಿ ಹಂಗೆ ಇದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ದೇಶ ಅಂತ ದೇಶ ಪುಣ್ಯಾತ್ಮ ಯಾವ ದೇಶದಿಲ್ಲ ಸರ್ ಕರ್ನಾಟಕ ದೇಶ ಅಂತ ದೇಶ ಪುಣ್ಯಾತ್ಮ ದೇಶ ಅದು ಯಾಕೆ ಹಂಗ ಆಯ್ತು ಅದಂದ್ರೆ ನಮ್ಮಲ್ಲಿ ಒಯ್ಯತನ ಜಾಸ್ತಿ ಒಯ್ಯತನ ಒಳ್ಳೇದಲ್ಲ ಸರ್ ಒಯ್ಯತನ ಆಡಬಾರ್ದು ಅವ್ರನ್ನ ಒಂದು ಹುಡುಗ ಯಾವನಾರೊಬ್ಬ ಒದಕ್ಕೆ ಬಂದಾಗ ತಾಳ್ಮೆ ತಿಳ್ಕೋಬೇಕು ನಾವು ಅಪ್ಪ ನಿಲ್ಲಪ್ಪ ನನ್ನ ಒಂದ್ ಎರಡು ಮಾತು ಕೇಳಪ್ಪ ನೀನು ನಾನೇ ಮಾತಾಡ್ತೀನಿ ಕೇಳು ಅಂತ ಅವನ್ ಇಟ್ಕೋತಾರೆ ಒಂದು ಗುರಪ್ಪ ಅವ್ರು ಎರಡು ಮಾತಾಡ್ತಾರೆ ಅಂತ ಹೊಡಿತಾರೆ ಆಗ ನಾವು ಅದ್ರ ತಕ್ಕಂತೆ ಮಾತಾಡಿದ್ರೆ ತಾಳ್ಮೆ ಆಯ್ತಾರೆ ತಾಳ ನಂತರ ಸ್ವಲ್ಪ ಆಗಿ ಕೋಪ ರೋಸ ಗಜ ಎಲ್ಲ ತಾಳ್ಮೆ ಆಗಿ ಉಂಟಾಯ್ತಾರೆ ಇದನ್ನ ಕಲಿಬೇಕು ನಾವು
1: ಬಹಳ ಸಂತೋಷ ಚಿನ್ನಪ್ಪರ್ ಅವರೇ ಇಷ್ಟೊತ್ತು ನಮ್ಮ ಒಂದು ನಂಗ ಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ತಮ್ಮ ಒಂದು ಜಯ ಮಳೆಯಾಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು ಹಾಗೂ ತಾವುಗಳು ಹಿಂದಿನ ಕಾಲದಲ್ಲಿ ಮಾಡ್ಕೊಂಡು ಹೋಗ್ತಿದ್ದಂತಹ ಕಾಡಿನ ಜೀವನ ಬಗ್ಗೆ ಹಾಗೆ ಕಾಡಿನ ಸೇವಿಸತಕ್ಕಂತಹ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಹಾಗೆ ಎಲ್ಲಾ ಅಡಿಗಳಲ್ಲೂ ಕೂಡ ಈ ಒಂದು ಮಕ್ಕಳಿಗೆ ತಂದೆ ತಾಯಿಗಳು ಒಂದು ಸರಿಯಾದ ಒಂದು ಶಿಕ್ಷಣವನ್ನ ಕೊಡಿಸ್ತಾರೆ ಅವರು ತಮ್ಮ ಒಂದು ಮುಂದಿನ ಜೀವನದಲ್ಲಿ ಭವಿಷ್ಯವನ್ನು ರೂಪಿಸಿಕೊಳ್ತಾರೆ ಅನ್ನೋದ್ರ ಕುರಿತು ತಮ್ಮ ಒಂದು ಅಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಹಾಗೆ ಹಿಂದಿನ ಕಾಲದಲ್ಲಿ ತಾವು ಆಚರಿಸಿಕೊಂಡು ಹೋಗುತ್ತಿರುವ ತಮ್ಮದೇ ಆದ ಸಂಪ್ರದಾಯ ಹಬ್ಬಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಚಿನ್ನಪ್ಪರ್ ಅವರೇ.
0: ಧನ್ಯವಾದಗಳು ಸರ್.
1: ಪ್ರಿಯ ಕೇಳುಗರೇ, ಕೇಳ್ತಿದ್ರು ಇಷ್ಟೊತ್ತು

0: ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ಡಿಕೊಡೆ ತಾಲೂಕಿನ ಜಯಮಳಿಯಾಡಿಯ ನಿವಾಸಿಗರಾದ ಶ್ರೀಯುತ ಚಿನ್ನಪ್ಪರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂಡಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಗಿರಿಜನರ ಬದುಕು ಭವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ಕುರುಬಾರು
1: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ

0: ಪ್ರಿಯ ಕೇಳುಗರೆ, ಇದುವರೆಗೂ HDKote ತಾಲೂಕಿನ GMHalli ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಶ್ರೀಯುತ ಚಿನ್ನಪ್ಪರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ. ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 4ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 29ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ನನ್ನ ಆಶ್ರಯವನ್ನು ಹೊಂದಿ ಜರಾ ಮರಣಗಳಿಂದ ಮುಕ್ತರಾಗಲು ಯಾರು ಪ್ರಯತ್ನಿಸುವರೋ ಅವರು ಪೂರ್ಣ ಬ್ರಹ್ಮವನ್ನೂ ಅಧ್ಯಾತ್ಮವನ್ನೂ ಮತ್ತು ಕರ್ಮವನ್ನೂ ಕೂಡ ತಿಳಿಯುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಂಥ ಅದ್ಭುತವಾದ ಶ್ಲೋಕ ಇದು ಅಂತಂದರೆ, ಅನುಗಾಲವು ಭಗವಂತನನ್ನು ಚಿಂತಿಸುವ ಭಕ್ತರು ಭಗವಂತನ ಆಶ್ರಯವನ್ನೇ ಪಡೆಯುತ್ತಾರೆ ಎಂದು ಹೇಳುತ್ತಿರುವಂಥ ಒಂದು ಶ್ಲೋಕ. ಜೀವನದಲ್ಲಿ ನಾವು ಭಗವಂತನನ್ನು ಬಲವಾಗಿ ಹಿಡಿದುಕೊಂಡ್ರೇನೆ ಈ ಪ್ರಪಂಚಕ್ಕೆ ನಾವು ಬರುವುದನ್ನು ತಪ್ಪಿಸಿಕೊಳ್ಳಬಹುದು. ಈ ಪ್ರಪಂಚ ಮುಪ್ಪು ಸಾವುಗಳಿಂದ ಕೂಡಿದೆ. ಬರೀ ಜನನ ವೃದ್ಧಿ ಮಾತ್ರ ಅಲ್ಲ ಇಲ್ಲಿ ಇರುವಂಥದ್ದು, ಅದರ ಮುಂದಿನ ಭಾಗವೇ ಮುಪ್ಪು. ಇಂದ್ರಿಯಗಳು ಕುಗ್ಗುವು, ತಮ್ಮ ಪಟುತ್ವವನ್ನು ಕಳೆದುಕೊಳ್ಳುವತ್ತು, ಹಲವಾರು ರೋಗ ರುಜಿನಗಳಿಂದ ಧಾಳಿಯಾಗುವಂಥದ್ದು, ನಮಗೆ ನಾವೇ ಭಾರವಾಗುವಂಥದ್ದು, ಜೊತೆಗೆ ಇತರರಿಗೂ ಕೂಡ ಭಾರವಾಗುವಂಥದ್ದು. ಇದು ಯೌವನದಲ್ಲಿ ಬಿತ್ತಿದಂತಹ ಬೆಳೆಯನ್ನು ಈಗ ಕೊಯ್ಯುವಂತಹ ಸಮಯ. ಒಂದೊಂದು ಕೂಡ ಒಂದೊಂದು ವಿಧವಾಗಿದೆ. ಇವನು ತನ್ನೊಂದಿಗೆ ಬಾಳಿದ ಬದುಕಿದ ಜನರ ಸಾವನ್ನ ನೋಡಬೇಕಾಗಿದೆ. ತಾನೇ ಸುತ್ತಲೂ ಅನುಭವಿಸಿದ ಸ್ಥಳದಿಂದ ನೆಂಟರಿಷ್ಟರಿಂದಲೂ ಕೂಡ ಅಗಲಬೇಕಾಗಿದೆ, ಅಂದರೆ ದೂರವಾಗಬೇಕಾಗಿದೆ. ಜೀವನಕ್ಕೆ ಅದೆಷ್ಟು ಸಲ ನಾವು

0: ಬಂದಿದ್ದೇವೆ, ಎಷ್ಟೊಂದು ಸುಖ ದುಃಖಗಳನ್ನು ಅನುಭವಿಸಿದ್ದೇವೆ, ಈ ದ್ವಂದ್ವಗಳ ಚಕ್ರದಲ್ಲಿ ಸಿಕ್ಕಿ ಜರ್ಜರಿತರಾಗಿದ್ದೇವೆ. ಸಂಸಾರವೆಂಬ ತೀಕ್ಷ್ಣ ಸೂರ್ಯನ ತಾಪದಲ್ಲಿ ಜನ್ಮ ಜನ್ಮಗಳು ಬೆಂದಿದ್ದೇವೆ. ಇದರಿಂದ ಪಾರಾಗುವುದಕ್ಕೆ ಭಗವಂತನ ಅಡಿದಾವರೆಗಳನ್ನು ಆಶಿಸುವಂಥದ್ದೇ ಈ ಜೀವ. ಅವನನ್ನು ಬಿಗಿಯಾಗಿ ಹಿಡಿದುಕೊಳ್ಳುವುದಕ್ಕಾಗಿ ಪುನಃ ಪುನಃ ಈ ಪ್ರಪಂಚದ ವ್ಯಾಮೋಹಕ್ಕೆ ತುತ್ತಾಗದೆ ಇರಲು ಒಬ್ಬ ವ್ಯಕ್ತಿ ಪ್ರಯತ್ನಿಸ್ತಾನೆ. ಆದರೆ ಒಂದೇ ಸಲ ಈ ಇಚ್ಛೆ ಕೈಗೂಡೋದಿಲ್ಲ. ಅವನಿಂದ ಕಿತ್ತುಕೊಂಡು ಹೋದ ಮನಸ್ಸನ್ನು ಪುನಃ ಪುನಃ ಹಿಡಿದು ತಂದು ಅವನ ಪಾದ ಪದ್ಮಗಳಲ್ಲಿ ಕಟ್ಟಿಹಾಕಬೇಕು. ಸಂಸಾರವನ್ನು ಮೇಯುತ್ತಿದ್ದಂತಹ ದನಕ್ಕೆ ಭಗವಚ್ಚಿಂತನೆಯ ಭಜನೆಯ ಮೇವಿನ ರುಚಿ ಅಭ್ಯಾಸವಾಗಬೇಕು. ಈ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದಕ್ಕಾಗಿ ಬಿಡದೇ ಯತ್ನಿಸಬೇಕು. ಯಾವಾಗ ಭಗವಂತನಲ್ಲಿ ನಾವು ಸಂಪೂರ್ಣ ಶರಣಾಗುತ್ತಾರಾಗುತ್ತೇವೆಯೋ ಆಗ ಭಗವಂತನನ್ನು ನಾವು ಸಂಪೂರ್ಣ ತಿಳಿದುಕೊಳ್ತೇವೆ. ಅದಕ್ಕಿಂತ ಮುಂಚೆ ಅವನಿಂದ ದೂರದಲ್ಲಿ ನಿಂತುಕೊಂಡು ನಮ್ಮ ಊಹೆ ವಿಚಾರಗಳ ಮೂಲಕ ಚಿತ್ರಿಸ್ಕೊಳ್ತೇವೆ. ಅವನು ಹಾಗಿರಬಹುದು, ಅವನು ಹೀಗಿರಬಹುದು ಎಂದು ಕಲ್ಪಿಸಿಕೊಳ್ಳುತ್ತೇವೆ. ಆದರೆ ಯಾವಾಗ ಅವನ ಆಶ್ರಯವನ್ನು ಪಡೆಯುತ್ತೇವೆಯೋ, ಅವನ ಹತ್ತಿರವೇ ಇರುತ್ತೇವೆಯೋ, ಆಗ ಪ್ರತ್ಯಕ್ಷವಾಗಿ ಅವನೇನು ಎಂಬುದನ್ನು ಅರಿಯುತ್ತೇವೆ. ಜೀವನದಲ್ಲಿ ಪ್ರತ್ಯಕ್ಷ ಒಂದೇ ದೊಡ್ಡ ಪ್ರಮಾಣ. ಆಗ ಅವನ ಪಾಲಿಗೆ ಶಾಸ್ತ್ರಾದಿಗಳೆಲ್ಲ ಬರೀ ಕೈಮರವಾಗಿ ಇರುತ್ತವೆ. ಅವು ಭಗವಂತನ ಕಡೆಗೆ ತೋರಿಸ್ತಾ ಇರ್ತವೆ ಅಂಥೇಳಿ ಗೊತ್ತಾಗುತ್ತೆ. ಅವನೇನು ಅದನ್ನು ಅನುಭವಿಸಬಹುದು, ಆದರೆ ಇಂದ್ರಿಯಾತೀತ ಅನುಭವ ನಮಗೆ ಮತ್ತಾವುದರಿಂದಲೂ ಸಿಗುವಂಥದ್ದಲ್ಲ. ಅದು ಭಗವಂತನ ಧ್ಯಾನ ಸ್ಮರಣೆಯಿಂದ ಮಾತ್ರ ಸಿಗುವಂಥದ್ದು. ಹಾಗಾಗಿ ಅಂಥ ವ್ಯಕ್ತಿ ಯಾರು ಭಗವಂತನನ್ನೇ ಆಶ್ರಯಿಸ್ತಾರೋ ಅಂಥ ವ್ಯಕ್ತಿ ಆಧ್ಯಾತ್ಮವನ್ನು ತಿಳಿದುಕೊಳ್ತಾನೆ. ತಾನು ಯಾರು, ತನ್ನ ನಿಜವಾದ ಸ್ವರೂಪವೇನು ಎಂಬುದನ್ನು ಅರಿಯುತ್ತಾನೆ. ಆತ ಮುಂಚೆ ಸಂಸಾರಕ್ಕೆ ಬಂದು ಹೋಗುತ್ತಿದ್ದಾಗ ತನ್ನ ಮೇಲೆ ಹಾಕಿಕೊಂಡ ಮಿಥ್ಯಾವೇಷದಿಂದ ತನ್ನನ್ನೇ ಮರೆತಿದ್ದ. ಈ ಸುಳ್ಳು ಎಂಬುವುದು ನಾನು ನನ್ನನ್ನು ಎಂದು ಭಾವಿಸಿದ್ದ. ನಿಜವಾದ ನಾನು ಎಂಬುವುದು ಅವನಿಗೆ ಪತ್ತೆಯೇ ಆಗಿರಲಿಲ್ಲ. ಇನ್ನು ಭಗವಂತನನ್ನು ನೋಡಿದ ಮೇಲೆ ತಾನಾರು, ಭಗವಂತನಿಗೂ ತನಗೂ ಏನು ಸಂಬಂಧವಿದೆ ಎಂಬುದನ್ನು ಅರಿಯುತ್ತಾನೆ. ಇಲ್ಲಿ ನಾವು ದ್ವೈತವೋ, ನಾವು ವಿಶಿಷ್ಟಾದ್ವೈತವೋ, ನಾವು ಅದ್ವೈತವೋ, ಯಾವುದನ್ನೂ ಕೂಡ ನಾವು ಸರಿ ತಪ್ಪು ಎಂದು ಗುದ್ದಾಡಬೇಕಾಗಿಲ್ಲ. ಯಾರಿಗೆ ಯಾವ ದೃಷ್ಟಿಯ ಮೂಲಕ ಅವನನ್ನು ಅನುಭವಿಸಲು ಆಸೆಯೋ ಆ ಮಾರ್ಗದಲ್ಲಿ ಅವನನ್ನು ಹಿಡಿಯಲಿ. ಕೆಲವರು ನಾವು ಅವನನ್ನು ಸ್ವೀಕರಿಸ್ತೇವೆ, ಅನುಭವಿಸುತ್ತೇವೆ, ನಾವೊಂದು ಪಾತ್ರೆ, ಅವನಿಂದ ಹೊರಗೆ ಇರುವವರು ಎಂದು ಭಾವಿಸಬಹುದು. ಮತ್ತೆ ಕೆಲವರು ನಾವೊಂದು ಅಲೆ ಇದ್ದಂತೆ, ಆ ಭಗವಂತ ಅನಂತರ ಸಾಗರ ಇದ್ದಂತೆ ಅಂಥೇಳಿ ಹೇಳಬಹುದು. ಇನ್ನು ಕೆಲವರು ಅಲೆಗೆ ಬೇರೆ ವ್ಯಕ್ತಿತ್ವ ಎಲ್ಲಿದೆ, ಅಲೆಯಂತೆ ಕಾಣುತ್ತಿರುವುದೂ ಕೂಡ ಸಾಗರವೇ ಅಲ್ವಾ ಅಂತ ಹೇಳಬಹುದು. ಈ ಒಂದು ದೃಷ್ಟಿ ವೈವಿಧ್ಯತೆ ಎಲ್ಲ ತಾತ್ವಿಕ ರಂಗದಲ್ಲಿ. ಅನುಭವದ ಭೂಮಿಕೆಯಲ್ಲಿ ಈ ಮನಸ್ತಾಪಕ್ಕೆ ಕಾರಣವೇ ಇಲ್ಲ. ಅವರಲ್ಲಿ ಒಂದು ಸಾಮರಸ್ಯವನ್ನು ನೋಡುತ್ತೇವೆ. ಒಂದು ಸರಿ ಮತ್ತೊಂದು ತಪ್ಪು ಎಂಬುವ ಗೋಜಿಗೆ ಹೋಗದೆ ಅವನನ್ನು, ಅಂದರೆ ಆ ಭಗವಂತನನ್ನು ಎಷ್ಟು ವಿಧ ಅನುಭವಿಸಬಹುದೋ ಅಷ್ಟು ವಿಧವೂ ಅನುಭವಿಸಿ ಯಾವುದಾದರೂ ಒಂದರ ಮೇಲೆ ಹೆಚ್ಚು ಕಾಲ ನಿಂತಿರುವರು. ಶ್ರೀರಾಮಕೃಷ್ಣರು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಭಾವನೆಗಳನ್ನೆಲ್ಲ ರುಚಿ ನೋಡಿ ಕೊನೆಗೆ ತಾವು ಹೆಚ್ಚು ಕಾಲ ಭಕ್ತನ ಹೊಸಲ ಮೇಲೆ ನಿಂತು ಬೋಧಿಸುವರು. ಏಕೆಂದರೆ ಈ ದಾರಿಯಲ್ಲಿ ನಡೆಯುವ ಜನರೇ ಈ ಪ್ರಪಂಚದಲ್ಲಿ ಹೆಚ್ಚು ಮಂದಿ ಯಾವಾಗಲೂ. ಹಾಗಾಗಿ ಭಗವಂತನನ್ನು ಆಶ್ರಯಿಸಿದವರು ಕರ್ಮಗಳನ್ನೆಲ್ಲ ತಿಳಿಯುತ್ತಾನೆ, ಕರ್ಮದ ರಹಸ್ಯವನ್ನೆಲ್ಲ ತಿಳಿಯುತ್ತಾನೆ. ಈ ಜೀವನದಲ್ಲಿ ಕರ್ಮ ಹೇಗೆ, ಯಾವ ಕಡೆ ನಮ್ಮನ್ನು ಒಯ್ಯುವುದೋ ಅದನ್ನು ಹೇಳುವುದಕ್ಕೆ ಎಲ್ಲರಿಗೂ ಸಾಧ್ಯವಿಲ್ಲ. ನಮ್ಮನ್ನು ಈ ಪ್ರಪಂಚಕ್ಕೆ ಬಿಗಿಯುವುದು ಕರ್ಮವೇ, ಬಿಗಿದ ಕಟ್ಟನ್ನು ಬಿಡಿಸುವುದು ಈ ಕರ್ಮವೇ. ಹೇಗೆ ಮಾಡಿದರೆ ನಮ್ಮನ್ನು ಬಿಡಿಸುವುದು, ಹೇಗೆ ಮಾಡಿದರೆ ನಮ್ಮನ್ನು
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7ರಂದು

0: ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ರಾಜ್ಯದ ಆರ್ಥಿಕ ಪ್ರಗತಿಯು ಜನರ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಉನ್ನತ ಶಿಕ್ಷಣ ಇಲಾಖೆಯ ಕ್ಯಾಂಪಸ್ ಟು ಕೆರಿಯರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಣವು ರಾಜ್ಯ ಸರ್ಕಾರದ ಆದ್ಯತಾ ವಲಯವಾಗಿದೆ. ಪ್ರತಿ ಲಕ್ಷ ಜನಸಂಖ್ಯೆಗೆ 66 ಕಾಲೇಜುಗಳನ್ನು ಹೊಂದುವ ಮೂಲಕ ದೇಶದಲ್ಲಿಯೇ ಮುಂಚೂಣಿಯಲ್ಲಿರುವ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣದ ಪರಿಸರ ವ್ಯವಸ್ಥೆಯ ಆಳ ಮತ್ತು ಅಗಲಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ತಿಳಿಸಿದ್ದಾರೆ. ಕ್ಯಾಂಪಸ್ನಿಂದ ವೃತ್ತಿ ಜೀವನಕ್ಕೆ ಆಗುವ ಪರಿವರ್ತನೆ ಸುಗಮವಾಗಿರಬೇಕು. ವಿಶ್ವವಿದ್ಯಾಲಯಗಳು ಉದ್ಯೋಗಾವಕಾಶ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ನಾಯಕತ್ವದ ಎಂಜಿನ್ಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ರಾಜ್ಯದ ಕೈಗಾರಿಕಾ ನೀತಿಯು ಉತ್ಪಾದನೆ, ಸೇವೆಗಳು, ಶುದ್ಧ ತಂತ್ರಜ್ಞಾನ ಮತ್ತು ಉದಯೋನ್ಮುಖ ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದ್ದಾರೆ.
1: The state proudly leads the nation with the 66 colleges per lakh population, reflecting the reach and depth of our higher education ecosystem. Access alone is not enough. The defining question before us is this: are our students ready to lead a world being reshaped by artificial intelligence, biotechnology, semiconductor manufacturing, climate technologies, advanced healthcare and digital transformation? Our industrial policy envisions the creation of 20 lakh jobs across manufacturing, services, clean technology and emerging sectors.
0: ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಜೂನ್ 30 ಜುಲೈ 29 ಮನೆ ಮನೆಗೆ ಭೇಟಿ ನೀಡಿ ಪರಿಷ್ಕರಣೆ ಮಾಡಲಾಗುವುದು ಎಂದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ಸೇರಲು 18 ವರ್ಷ ಪೂರ್ಣವಾಗಿರಬೇಕು. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸುವುದಾಗಿ ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಗೆ ರಾಜ್ಯದಲ್ಲಿ 25,284 ಬೂತ್ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 1 ಲೀಟರ್ಗೆ 106 ರೂಪಾಯಿ ದಾಟಿದೆ. ಡೀಸೆಲ್ ದರ 94 ರೂಪಾಯಿಯಾಗಿದೆ. ಇದರಿಂದ ಜನಸಾಮಾನ್ಯರು ದೈನಂದಿನ ಬದುಕು ನಡೆಸುವುದು ಮತ್ತಷ್ಟು ದುಸ್ತರವಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ತೈಲ ಬೆಲೆ ಏರಿಕೆ ಭಾರತದ ಸಾಮಾನ್ಯ ಜನರ ದೈನಂದಿನ ಬದುಕಿನ ಮೇಲೆ ನಡೆಸಿದ ನೇರ ದಾಳಿಯಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಹಣದುಬ್ಬರ ನಿಯಂತ್ರಣ ಮಾಡುವಲ್ಲಿ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ತಡೆಯುವಲ್ಲಿ ಹಾಗೂ ದೇಶ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಳುಗರು ಮತ್ತು ಆಕಾಶವಾಣಿ ಕೇಂದ್ರಗಳ ನಡುವಿನ ಕೊಂಡಿಯಂತೆ ಉದ್ಘೋಷಕರು ಕಾರ್ಯನಿರ್ವಹಿಸುತ್ತಾರೆ ಎಂದು ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರೀತುಲ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿ ಆಕಾಶವಾಣಿ ಎಫ್ಎಂ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು, ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿದರು. ಉದ್ಘೋಷಕರು ಮತ್ತು ಇತರ ಸಿಬ್ಬಂದಿಯೊಂದಿಗೆ ಪ್ರೀತುಲ್ ಕುಮಾರ್ ಸಂವಾದ ನಡೆಸಿದರು. ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಮಾಡುತ್ತಿರುವ ವಿವಿಧ ಕಾರ್ಯಕ್ರಮಗಳು ಹಾಗೂ ಆದಾಯ ಗಳಿಕೆಯಲ್ಲಿಯೂ ಮುಂದಿರುವ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಸಾವನ್ನಪ್ಪಿದ್ದಾರೆ. ವಿಜಯನಗರದಿಂದ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ತೆರಳುತ್ತಿದ್ದ ಸಂಡೂರು ತಾಲೂಕಿನ ಯಶವಂತ ನಗರ ಹಾಗೂ ಕೂಡ್ಲಿಗಿ ತಾಲೂಕಿನ ಮರ್ಲಯ್ಯನಹಳ್ಳಿ ಗ್ರಾಮದ ನಿವಾಸಿಗಳು ಟ್ರ್ಯಾಕ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ 10 ಜನರಿಗೆ ಗಾಯಗಳಾಗಿವೆ. ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನವಿ ಪರಿಶೀಲನೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಖಾಲಿ ಇರುವ ಶಿಕ್ಷಕರು ಹಾಗೂ ಉಪನ್ಯಾಸಕರುಗಳ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ

0: 50%ರಷ್ಟು ಶಿಕ್ಷಕರೇ ಇಲ್ಲ. ಹೀಗಿದ್ದಾಗ ಗುಣಮಟ್ಟದ ಶಿಕ್ಷಣ ನೀಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ 1,340 ಪದವಿ ಪೂರ್ವ ಕಾಲೇಜುಗಳಿವೆ. ಪ್ರಸ್ತುತ 7,644 ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿದ್ದು 5,269 ಹುದ್ದೆಗಳು ಖಾಲಿ ಇದ್ದು ಸರ್ಕಾರ ಈ ಹುದ್ದೆಗಳ ಭರ್ತಿಗೂ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ 2026-27 ಮುಂಗಾರು ಹಂಗಾಮಿನ ರಸಗೊಬ್ಬರಗಳ ಸಮರ್ಪಕ ಸರಬರಾಜು ಮತ್ತು ವಿತರಣೆ ಕುರಿತು ಸಭೆ ನಡೆಸಿ ಮಾತನಾಡಿದ ಅವರು, ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ. ರಸಗೊಬ್ಬರ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಹಾಗೂ ದರ ಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ರಸಗೊಬ್ಬರ ಅಭಾವ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪಿಂಚಣಿ ವಿಲೇವಾರಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಸಿದ್ಧತೆ ನಡೆಸಲಾಗುತ್ತಿದ್ದು ಶೀಘ್ರದಲ್ಲೇ ಹೊಸ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಖಜಾನೆ ಇಲಾಖೆಯ ಡೆಪ್ಯೂಟಿ ಅಕೌಂಟ್ ಜನರಲ್ ಸಚಿನ್ ಕೃಷ್ಣ ಕೌಶಿಕ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಇಂದು ಖಜಾನೆ ಇಲಾಖೆ ಆಯೋಜಿಸಿದ್ದ ಪಿಂಚಣಿ ಸಾಮಾನ್ಯ ಭವಿಷ್ಯ ನಿಧಿ ಅದಾಲತ್ ಹಾಗೂ ಲೆಕ್ಕಪತ್ರ ಸಮಸ್ಯೆಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪಿಂಚಣಿ ಮಂಜೂರಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗಿದ್ದು ಗರಿಷ್ಠ 30-45 ದಿನಗಳೊಳಗಾಗಿ ವಿಲೇವಾರಿ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರೈಲ್ವೆ ಮಂಡಳಿಯು ಎಸ್ಎಸ್ಎಸ್ ಹುಬ್ಬಳ್ಳಿ ಮತ್ತು ಯೋಗ ನಗರಿ ಋಷಿಕೇಶ ನಡುವಿನ ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಈಗ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಮಂಜುನಾಥ್ ಕನ್ನಮಡಿ ತಿಳಿಸಿದ್ದಾರೆ. ಈ ರೈಲುಗಳು ಇನ್ನು ಮುಂದೆ ಅಧಿಕೃತ ರೈಲು ಸಂಖ್ಯೆಗಳೊಂದಿಗೆ ಸಂಚರಿಸಲಿವೆ. ಈ ಕ್ರಮದಿಂದ ಕರ್ನಾಟಕ, ಮಹಾರಾಷ್ಟ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ದೆಹಲಿ ಹಾಗೂ ಉತ್ತರಾಖಂಡ ರಾಜ್ಯಗಳ ನಡುವೆ ಪ್ರಯಾಣಿಸುವ ದೂರ ದೂರಿನ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಇನ್ನು ಹವಾವರ್ತಮಾನ. ಕರಾವಳಿಯಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಳೆಯಾಗಲಿದೆ. ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಯೂ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದ್ದಾರೆ.
1: ಬೆಂಗಳೂರಿನಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗಿದ್ದು ಅದರ ಜೊತೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮೇ 15, 16 ಹಾಗೂ 17 ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಹಲವು ಕಡೆ ಅಂದರೆ ಶೇಕಡ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಗುಡುಗು ಸಮೇತವಾಗಿ ಮಳೆಯಾಗುವ ಸಾಧ್ಯತೆ ಇದೆ.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಾವು ಮತ್ತು ಹಲಸು ಮಾರಾಟ ಮೇಳ ಆರಂಭವಾಗಿದೆ. ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಮಾವು ಮೇಳದಲ್ಲಿ ವಿವಿಧ ರೀತಿಯ ಮಾವು ಹಾಗೂ ಹಲಸಿನ ಹಣ್ಣುಗಳು ಗ್ರಾಹಕರನ್ನು ಸೆಳೆಯುತ್ತಿದೆ. ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲದೆ ಮಾವು ಬೆಳೆಯುವ ರೈತರು ಹಾಗೂ ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಲು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ರೂಪಿಸಲಾಗಿದೆ. ಮಾವು ಬೆಳೆಯುವ ರೈತರಿಗೆ ನಷ್ಟವಿಲ್ಲದಂತೆ ಗ್ರಾಹಕರಿಗೆ ಉತ್ತಮ ಬೆಲೆಯಲ್ಲಿ ಖರೀದಿಸಲು ತೋಟಗಾರಿಕೆ ಇಲಾಖೆ ಮೇಳ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7 ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಪ್ರಿಯ ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ವಿಶ್ವ ಅಸ್ತಮ ದಿನದ ಆಚರಣೆ ಉದ್ದೇಶ, ಮಹತ್ವ ಹಾಗೂ ಆಯುರ್ವೇದದ ಚಿಕಿತ್ಸೆ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
4: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
3: ಮಾನಸಿಕ,
4: ದೈಹಿಕ,

0: ಸಾಮಾಜಿಕ ಸುಸ್ಥಿತಿ,
1: ಮಹಿಳೆಯರು,
0: ಮಕ್ಕಳು,
1: ಹಿರಿಯರು,
0: ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
1: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ, ಶುಕ್ರವಾರ ಸಂಜೆ 6:50
0: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯ ತಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ವಿಶ್ವ ಅಸ್ತಮ ದಿನದ ಕುರಿತು ಮಾಹಿತಿಯನ್ನ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಚಾರದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್,
3: ಥ್ಯಾಂಕ್ ಯು.
2: ಖಂಡಿತ ಮೇಡಮ್, ಹಾಗಿದ್ರೆ ಚಿಕ್ಕ ಮಕ್ಕಳಲ್ಲೇನೆ ಅಸ್ತಮ ಕಾಣಿಸ್ಕೊಳ್ಳುತ್ತೆ, ಇತ್ತೀಚೆಗಂತೂ ತುಂಬ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಈ ಆಯುರ್ವೇದದಲ್ಲಿ ಈ ಅಸ್ತಮಕ್ಕೆ ಮಕ್ಕಳಿಗೆ ಕಂಡು ಬಂದರೆ ಚಿಕಿತ್ಸೆ ಏನಾದರೂ ಲಭ್ಯ ಇದೆಯಾ, ಹೇಗೆ ಮ್ಯಾಮ್?
3: ಸೊ ಆಗಲೇ ಹೇಳ್ದಂಗೆ ಇದು ಅನುವಂಶೀಯ. ಸೊ ಅನುವಂಶೀಯ ಅಂತಂದಾಗಲೇ ಜೆನೆಟಿಕ್. ಸೊ ಇದು ಜೆನೆಟಿಕ್ ಅಂತಂದಾಗಲೇ ನಮಗೆ ಚಿಕ್ಕ ಮಕ್ಕಳಿಂದನೇ ಮೂಡಿ ಬಂದಿರುತ್ತೆ. ಸೊ ಚಿಕ್ಕ ಮಕ್ಕಳುಗಳಿಗೆ ಹೇಗೆ ಅಂತ ಅಂದರೆ ಒಂದು ನಿಧಾನ ಪರಿವರ್ಜನೆ ಅಂತ ಬರುತ್ತೆ. ಸೊ ನಿಧಾನ ಪರಿವರ್ಜನೆ ಅಂತಂದರೆ ಏನು, ಈಗ ಮನೆಯಲ್ಲಿ ನಾಯಿ ಇರಬಹುದು, ಬೆಕ್ಕಿರಬಹುದು, ಸೊ ಇವುಗಳು ಕೂಡ ಅವರು ತುಂಬ ಅವುಗಳ ಜೊತೆ ಕ್ಲೋಸ್ನೆಸ್ ಇರ್ತಾರೆ. ಸೊ ಆಗಲೇ ಹೇಳ್ದಂಗೆ ಒಂದು ತೊಗಟೆನೂ ಕೂಡ, ಅದರದ್ದು ಚರ್ಮದ್ದು ಒಂದು ಕೂದಲು ಕೂಡ ಸಿಕ್ಕಾಕೊಂಡ್ರು ಕೂಡ ಅವರಿಗೆ ಟ್ರಿಗರ್ ಮಾಡುತ್ತೆ. ಸೊ ಅವುಗಳನ್ನೆಲ್ಲ ಫಸ್ಟ್ ಬಿಡಿಸ್ಬೇಕು, ದೂರ ಇಡಿಸ್ಬೇಕು. ಸೊ ಇಲ್ಲ ಅಂತಂತಂದರೆ ಅವ್ರಿಗೆ ಫ್ರೀಕ್ವೆಂಟ್ ವಾಷಿಂಗ್, ಸೊ ಸ್ಕಿನ್ ಇದಿರ್ಬೋದು ಅಥವಾ ಕೈಯಲ್ಲಿರಬಹುದು ಅವುಗಳ ಜೊತೆ ಆಟಾಡೋದಿರಬಹುದು. ಸೊ ಅದನ್ನೆಲ್ಲ ತಡಿಬೇಕು. ಇನ್ನೊಂದು, ಮನೆಯನ್ನ ಸ್ವಚ್ಛತೆವಾಗಿ ಇಟ್ಕೊಂಡಿರ್ಬೇಕು. ಸೊ ಮಕ್ಕಳಿಗೆ ಯಾವುದೇ ರೀತಿ ಡಸ್ಟ್ ಅಲರ್ಜೀಸ್ ಆಗಬಾರ್ದು ಅಥವಾ ಪೋಲನ್ಸ್ ಆಗಬಾರ್ದು. ಅವ್ರಿಗೆ ಹೂ ಕೊಟ್ಟರೆ ಅದನ್ನು ಮೂಸೋಕೆ ಇಷ್ಟ ಆಗ್ತಾ ಇರುತ್ತೆ, ಅವ್ರಿಗೆ ವಾಸನೆ ತಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ದೇ ಆರ್ ಏನಂತಾರಲ್ಲ, ತುಂಬ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಮಕ್ಕಳುಗಳು. ಸೊ ಅಂಥದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್. ಸೊ ಮನೆಯಲ್ಲಿ ಪೇರೆಂಟ್ಸ್ ಇಫ್ ದೇ ಆರ್ ಸ್ಮೋಕರ್, ಸೊ ಅದನ್ನು ಕ್ವಿಟ್ ಮಾಡಿಸ್ಬೇಕಾಗತ್ತೆ. ಬಿಕಾಸ್ ಅವರು ಸ್ಮೋಕ್ ಮಾಡೋದಿರ್ಬೋದು, ಬಟ್ ಆ ಹೊಗೆ ಮಕ್ಕಳಿಗೂ ಟ್ರಿಗರಿಂಗ್ ಮಾಡುತ್ತೆ. ಸೊ ಅದನ್ನೆಲ್ಲ ನಿಷಿದ್ಧಗೊಳಿಸ್ಬೇಕು. ಸೊ ಇದನ್ನೆಲ್ಲ ನಾವು ನಿಧಾನ ಪರಿವರ್ಜನೆ ಅಂದರೆ ಏನು ಕಾಸಿಂಗ್ ಇದೆ ಅಲ್ಲಿ, ಸೊ ಕಾಸ್ ಏನಾಗ್ತಾ ಇದೆ ಅದನ್ನು ಸ್ಟಾಪ್ ಮಾಡಿಸ್ಬೇಕು. ಸೊ ಇದು ಒಂದು. ಇನ್ನೊಂದು, ನೆಕ್ಸ್ಟ್ ಇದರೊಳಗಡೆ ನಮಗೆ ಪಂಚಕರ್ಮ ಪ್ರೊಸೀಜರ್ಸ್ ಅಂತ ಬರುತ್ತೆ. ಸೊ ಪಂಚಕರ್ಮದೊಳಗಡೆ ನಮಗೆ ನಸ್ಯ ಮತ್ತು ವಿರೇಚನ. ಸೊ ತಮಕೇತು ವಿರೇಚನೆ ಅಂತಲೇ ಇದೆ. ಅಂತಂದರೆ ನಾವು ಲೂಸ್ ಮೋಷನ್ ಥೆರಪಿ ಕೊಡ್ಬೋದು ಮಕ್ಕಳಿಗೆ. ಇನ್ನೊಂದು ನಸ್ಯ. ನಸ್ಯ ಅಂತಂತಂದರೆ ಅದು ನಮ್ಮದು ಫಂಕ್ಷನಲ್ ಲಂಗ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡಿಸುತ್ತೆ. ಅಂದರೆ ದಿನನಿತ್ಯ ಮೂಗಿಗೆ ಒಂದೊಂದು ಡ್ರಾಪ್ಸ್ ಆಫ್ ನೇಸಲ್ ಡ್ರಾಪ್ಸ್ ಹಾಕೋದು. ಸೊ ಆ ನೇಸಲ್ ಡ್ರಾಪ್ಸ್ ಹಾಕಿದಾಗ ನಮಗೆ ಆಗ್ತಾ ಇರುವಂತಹ ಉಸಿರಾಟ ತೊಂದರೆನೂ ಕೂಡ ನಾವು ಕಡಿಮೆ ಮಾಡ್ಬೋದು. ಸೊ ಮನೆಯಲ್ಲೇ ಏನು ಮಾಡ್ಬೋದಪ್ಪ ಅಂತ ಅಂದರೆ, ನಮಗೆ ಆಗಲೇ ಹೇಳ್ದಂಗೆ ಸಾಸಿವೆ ಎಣ್ಣೆ, ಪ್ಲೇನ್ ಸಾಸಿವೆ ಎಣ್ಣೆನೇ ತಗೋಬೋದು ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಕೈ ಎಣ್ಣೆ ಯಾವುದಾದ್ರೂ ಇಲ್ಲಿ. ಆ ಎಣ್ಣೆನ ಮೊದಲು ಬಿಸಿ ಮಾಡ್ಕೋಬೇಕು. ಸೊ ಆದಷ್ಟು ಅದರೊಳಗಡೆ ಪಚ್ಚಕರ್ಪೂರ ಅದಂತೂ ಇದ್ದೇ ಇರುತ್ತೆ ಮನೆಯಲ್ಲೇ. ಸೊ ಅದನ್ನು ಕೂಡ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಆ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಕಾಯಿಸಿಬಿಟ್ಟು, ಸೊ ಕಾಯಿಸಿದ ನಂತರ ಅದನ್ನು ಡೈರೆಕ್ಟ್ ಎದೆ ಭಾಗಕ್ಕೆ ಮಸಾಜ್ ಮಾಡಬೇಕು. ಸೊ ಹತ್ತತ್ರ ಒಂದು 15 ನಿಮಿಷ ಆದರೂ ಮಸಾಜ್ ಮಾಡಲೇಬೇಕಾಗತ್ತೆ ಚೆನ್ನಾಗಿ. ಸೊ ಮಸಾಜ್ ಮಾಡಾದ್ಮೇಲಿಂದ ಅದಕ್ಕೆ ಶಾಖ ಕೊಡೋದಿರ್ಬೋದು ಅಥವಾ ಬಿಸಿ ನೀರಿಂದು ಟವಲಲ್ಲಿ ಹಚ್ಚಿಬಿಟ್ಟು ಎದೆ ಭಾಗದ ಮೇಲೆ ಇಡಬಹುದು. ಇಲ್ಲ ಅಂತ ಅಂದರೆ ಸ್ನಾನ ಮಾಡಿಸ್ಬೋದು, ಅಂತಂದರೆ ಬಿಸಿ ನೀರನ್ನೇ ಎದೆ ಭಾಗದ ಮೇಲೆ ಹಾಕಬಹುದು. ಇಲ್ಲ ಅಂತಂತಂದರೆ ನಾಡಿಸ್ಬೇಕು, ಆಗಲೇ ಹೇಳಿದ್ನಲ್ಲ, ಕುಕ್ಕರಲ್ಲಿ ನೀರು ಕಾಯಿಸ್ಬಿಟ್ಟು ಆ ಪೈಪ್ಲೈನಿಂದ ಗಾಳಿ ಕೊಡೋದಿರ್ಬಹುದು. ಸೊ ಇವೆಲ್ಲ ಕಮ್ಮಿ ಮಾಡಿಸುತ್ತೆ. ಸೊ ವೀಳ್ಯದೆಲೆದು ಈವನ್ ಹೊಗೆ ತಗೊಳ್ಳೋದಿರಬಹುದು, ಅದು ಕೂಡ ತುಂಬ ಚೆನ್ನಾಗಿ ಉಪಕಾರಿಯಾಗಿರುತ್ತೆ. ಸೊ ಇನ್ನೊಂದು, ಮಕ್ಕಳಲ್ಲಿ ಇಮ್ಯೂನ್ ಪವರ್ ಕಮ್ಮಿ ಇರೋದ್ರಿಂದಾಗಿ ಸೊ ನಾವು ಇಮ್ಯೂನ್ ಮಾಡ್ಯುಲೇಟರಿ ಟ್ರೀಟ್ಮೆಂಟ್ಸ್ ಕೊಡ್ಬೋದು. ಸೊ ಅವರಿಗೆ ಯಾವ ಥರ, ಆಮಲಕ್ಕಿ ರಸಾಯನ. ಸೊ ಹುಳಿ ಪದಾರ್ಥಗಳು ಯೂಶ್ವಲಿ ಕೊಡೋ ಹಾಗಿಲ್ಲ, ಬಟ್ ಆಮಲಕ್ಕಿ ಒಳಗಡೆಗೆ ಬರೀ ಹುಳಿ ರಸ ಒಂದೇ ಇಲ್ಲ. ಸೊ ಅದು ಅದರಲ್ಲಿ 5 ಥರದ ರಸ ಇರುತ್ತೆ. ಸೊ ಹಾಗಾಗಿ ನಾವು ಆಮಲಕ್ಕಿ ರಸಾಯನ ಕೊಡಬಹುದು, ಅಗತ್ಯ ಅರಿತಕ್ಕಿ ರಸಾಯನ ಕೊಡಬಹುದು, ಇಲ್ಲಾಂತಂದ್ರೆ ದಾಳಿಂಬೆ ಆರಾಮ್ಸೆ ತಿನ್ನಿ ಅಂತ ಅವ್ರಿಗೆ ಹೇಳ್ಬೋದು. ಮಕ್ಕಳಿಗೆ ತಿನ್ನೋದ್ರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡಿಸ್ಬೋದು. ಸೊ ಈ ಥರ ಆಗಲೇ ಹೇಳಿದಾಗೆ ಮನೆಮದ್ದುಗಳನ್ನ ಮಕ್ಕಳಲ್ಲೂ ಕೂಡ ಅಳವಡಿಸ್ಕೋಬಹುದು.
2: ಮನೆಮದ್ದಿನ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಮೇಡಮ್. ಈ ಅಸ್ತಮ ಒಂದು ಬಾರಿ ಬಂದ ನಂತರ ಸಂಪೂರ್ಣವಾಗಿ ಗುಣ ಆಗುತ್ತಾ ಅಥವಾ ಅದನ್ನು ನಿಯಂತ್ರಣದಲ್ಲಷ್ಟೇ ಇಡೋಕ್ಕಾಗುತ್ತಾ, ಹೇಗೆ ಮೇಡಮ್?
3: ಅಸ್ತಮಾ

0: ಅಲ್ಲೂ ವಿಧಗಳಿವೆ, ಅಂದ್ರೆ ಟೈಪ್ಸ್ಗಳಿವೆ. ಸೊ ಈಗ ಆಕ್ಯುಪೇಷನಲ್ ಅಸ್ತಮಾ, ಸೊ ಅಥವಾ ಟ್ರಾಫಿಕ್ ಪೊಲೀಸ್ ಆಗ್ಲಿ ಹೇಳ್ದಂಗೆ, ಅವ್ರುಗಳು ಡಸ್ಟ್ ಅಲರ್ಜೀಸ್ಗೆ ಅಥವಾ ಏನದು ಸ್ಮೋಕ್ ಇದಕ್ಕೆ ಎಕ್ಸ್ಪೋಷರ್ ಆಗ್ತಾ ಇರ್ತಾರೆ. ಸೊ ಅವ್ರುಗಳು ಆಕ್ಯುಪೇಷನ್ ಇಂದ ಒಂದು 3 ಮಂತ್ಸ್ ಗ್ಯಾಪ್ ತಗೊಂಡ್ತು ಅಂತಂದ್ರೆ ದೇರ್ ಅವರಲ್ಲಿರುವಂತಹ ಕಾಯಿಲೆಗಳು ಗುಣವಾಗಿ ಮತ್ತೆ ವಾಪಸ್ ನಾರ್ಮಲ್ ಆಗ್ತಾರೆ. ಸೊ ಈ ತರ ಎಕ್ಸಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಅಂತ ಬರುತ್ತೆ. ಸೊ ಎಕ್ಸಸೈಸ್ ಅಂತಂದ್ರೆ ಯಾವಾಗ ತುಂಬಾ ವಿಗೋರಸ್ ಆಗಿ ನಮ್ಮ ಬಾಡಿ ತುಂಬಾ ವರ್ಕೌಟ್ ಮಾಡುತ್ತೋ, ಸೊ ಅವಾಗ ಉಸಿರು ಗಟ್ಟಂಗೆ ಆಗಿರುತ್ತೆ. ಸೊ ಅಂಥವರಲ್ಲಿ ಕೂಡ ಕರ್ಮಕ್ಷ ಸಾಮರ್ಥ್ಯ ಕಮ್ಮಿ ಇರೋದ್ರಿಂದಾಗಿ ಅವರು ಅವರ ಸಾಮರ್ಥ್ಯಕ್ಕೆ ಅರ್ಧದಷ್ಟು ಮಾಡಬೇಕು. ಸೊ ಇವೆಲ್ಲವೂ ಕೂಡ ರಿವರ್ಸಿಬಲ್. ಓಕೆ, ಸೊ ಇನ್ನು ಇರಿವರ್ಸಿಬಲ್ ಅಂತಂತಂದ್ರೆ ನಾನು ಆಗಲೇ ಹೇಳ್ದಂಗೆ ಅಟೋಪೆಸಿಟಿ ಅಥವಾ ಅನುವಂಶೀಯವಾಗಿರುವಂಥದ್ದು. ಸೊ ಅನುವಂಶೀಯ ಆಗಿರೋವಂಥದ್ರಲ್ಲಿ ನಮಗೆ ಹೋಗ್ಸ್ಲಿಕ್ಕೆ ಆಗೋದಿಲ್ಲ. ಸೊ ಅವರಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ ನಮ್ಮಲ್ಲಿ ಜೀನ್ಸ್ ಆಲ್ರೆಡಿ ಮ್ಯೂಟೇಷನ್ ಆಗಿಬಿಟ್ಟಿರುತ್ತೆ. ಸೊ ಅವರಲ್ಲಿ ಏನಿದ್ರು ನಾವು ನಿಯಂತ್ರಣ ಮಾಡ್ಬೋದು ವಿನಃ ಪೂರ್ತಿ ಹೋಗ್ಸ್ಲಿಕ್ಕೆ ಆಗೋದಿಲ್ಲ. ಸೊ ನಿಯಂತ್ರಣ ಹೇಗೆ ಮಾಡ್ತೀವಿ ಅಂತಂದರೆ ನಾವು ಪ್ರಿಕಾಷನರಿ ಮೆಷರ್ಸ್ ತೊಗೊಳೋದ್ರಿಂದಾಗಿ. ಸೊ ಯಾವ್ದಾರ ಈಗ ನೆಕ್ಸ್ಟ್ ವಾಪಸ್ ಚಳಿಗಾಲ ಬರ್ತಾ ಇದೆ, ಅವರಿಗೆ ಅವಾಗ ಸ್ಕಾರ್ಫ್ ಹಾಕೋದಿರಬಹುದು. ಸೊ ಈ ಥರ ನಾವು ಅವರಿಗೆ ಪ್ರಿವೆಂಟಿವ್ ಮಾಡ್ಕೋಬಹುದು. ಸೊ ಬಟ್ ಆಗಲೇ ಹೇಳ್ದಂಗೆ ಮೆಡಿಸಿನ್ ಇಂಡ್ಯೂಸ್ಡ್ ಅಂತ ಬರುತ್ತೆ. ಸೊ ಅದರಲ್ಲಿ ಆಸ್ಪಿರಿನ್ ಅನ್ನೋದು ಒಂದು ಮೆಡಿಸಿನ್ ಇದೆ. ಸೊ ಅದರಿಂದ ಅವರಿಗೆ ಕೆಲವೊಬ್ಬರಿಗೆ ಅಸ್ತಮಾ ಟ್ರಿಗರ್ ಆಗುತ್ತೆ. ಸೊ ಮೆಡಿಸಿನ್ಸನ್ನು ನಾವು ನೋಡ್ಕೊಂಡು ಅಂಥದ್ರಲ್ಲಿ ಕೊಡ್ಬೋದು. ಸೊ ಅವೆಲ್ಲವೂ ಕೂಡ ರಿವರ್ಸಿಬಲ್, ಹೋಗಿ ಪೂರ್ತಿ ಶಮನ ಮಾಡ್ಬೋದು. ಬಟ್ ಅನುವಂಶೀಯವಾಗಿದ್ದಲ್ಲಿ ಮಾತ್ರ ಕಷ್ಟವಾಗಿದೆ.
1: ಒಟ್ಟಾರೆ ಅನುವಂಶೀಯವಾಗಿ ಬಂದಿದ್ದು ಯಾವುದೇ ಕಾರಣಕ್ಕೂ ನಿಯಂತ್ರಣ ಆಗೋದಿಲ್ಲ. ಈಗ ಅಸ್ತಮ ಇರುವಂತಹ ರೋಗಿಗಳು ವ್ಯಾಯಾಮ ಏನಾದರೂ ಮಾಡಬಹುದಾ ಅಥವಾ ಯಾವ ರೀತಿಯ ವ್ಯಾಯಾಮಗಳನ್ನ ಮಾಡಬಹುದು ಅನ್ನೋದನ್ನ ತಿಳಿಸ್ತೀರಾ ಮೇಡಮ್?
0: ಸೊ ಆಗಲೇ ಹೇಳ್ದಂಗೆ ಎಕ್ಸಸೈಸ್ ಅವ್ರಿಗೆ ಡಬಲ್ ಎಡ್ಜೆಡ್ ಸ್ಪಾಟ್ ಥರ ಇರುತ್ತೆ, ಅಂದರೆ ಹಿಂದೆ ಹೋದ್ರೂ ಕುಯ್ಯುತ್ತೆ ಮುಂದೆ ಹೋದ್ರೂ ಕುಯ್ಯುತ್ತೆ ನನಗೆ. ಸೊ ಇದರಲ್ಲಿ ಆದಷ್ಟು ಅವರ ಸಾಮರ್ಥ್ಯದ ಅರ್ಧದಷ್ಟು ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಯಾವ ಥರ ಎಕ್ಸಸೈಸ್ ಮಾಡಬೇಕು ಅಂತಂದರೆ ಒಂದು ಬ್ರೀತಿಂಗ್ ಎಕ್ಸಸೈಸಸ್ ಅಂತ ಬರುತ್ತೆ. ಸೊ ಬ್ರೀತಿಂಗಲ್ಲೂ ಕೂಡ ಹಲವಾರು ಎಕ್ಸಸೈಸಸ್ಗಳಿರ್ತವೆ. ಸೊ ಆಗಲೇ ಹೇಳ್ದಂಗೆ ಪ್ರಾಣಾಯಾಮ. ಸೊ ಪ್ರಾಣಾಯಾಮದೊಳಗಡೆ ಅನುಲೋಮ ಆ್ಯಂಡ್ ವಿಲೋಮ ಆ್ಯಂಡ್ ಕಪಾಲಭಾತಿ ಆ್ಯಂಡ್ ಭ್ರಾಮರಿ ಆ್ಯಂಡ್ ಭಸ್ತ್ರಿಕ, ಸೊ ಇವುಗಳೆಲ್ಲವೂ ಕೂಡ ಅವರ ಎಕ್ಸಸೈಸಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಏನಕ್ಕಪ್ಪ ಪ್ರಾಣಾಯಾಮ ಅಂತಂದರೆ ಆಗಲೇ ಹೇಳ್ದಂಗೆ ಕೂಡ ಇವ್ರದ್ದು ಲಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಾಡಿಸುತ್ತೆ, ಅಂತಂದರೆ ಸಾಮರ್ಥ್ಯನ ಹೆಚ್ಚಿಸೋಕೆ ಇರೋದು, ಅಂದರೆ ಸ್ನಾಯುಗಳನ್ನ ಬಿಗಿತಗೊಳಿಸೋದಕ್ಕೆ ಇರೋದು. ಸೊ ಇದನ್ನು ಯೂಸ್ ಮಾಡ್ಕೋಬೋದು. ಇನ್ನೊಂದು ಫಸ್ಟ್ ಲಿಪ್ ಬ್ರೀತಿಂಗ್ ಅಂತ ಅಂತಂದರೆ ಒಂದು ತಿಳಿಯಾಗಿ ಒಂದು 1 ಇಂಚ್ ಅಥವಾ 2 ಇಂಚ್ ಗ್ಯಾಪ್ ಅಷ್ಟು ತುಟಿ ಅಗಲ ಮಾಡಿ ತುಟಿಯಲ್ಲೇ ಅಂದರೆ ಬಾಯಲ್ಲೇ ಉಸಿರಾಡೋದು, ಉಸಿರು ಬಿಡೋದು, ಅದನ್ನು ನಾವು ಶೀತಲಿ ಆ್ಯಂಡ್ ಶೀತಕಾರಿ ಪ್ರಾಣಾಯಾಮ ಅಂತಲೂ ಕರಿತೀವಿ. ಸೊ ಇನ್ನೊಂದೇನು ಅಂತಂದರೆ 4-7-8 ಟೆಕ್ನಿಕ್ ಅಂತಂದರೆ 4 ಸೆಕೆಂಡ್ ಉಸಿರು ತಗೋಬೇಕು, ಅದನ್ನು 7 ಸೆಕೆಂಡ್ ಹಿಡಿದಿಟ್ಕೋಬೇಕು, ಉಸಿರನ್ನ ಬಿಡೋ ಹಾಗಿಲ್ಲ, 8 ಸೆಕೆಂಡಲ್ಲಿ ಉಸಿರನ್ನ ಬಿಟ್ಬಿಡ್ಬೇಕು ಎಲ್ಲನೂ ಕೂಡ, ಅಂದರೆ ಇದರಲ್ಲಿ 4-7-8 ಟೆಕ್ನಿಕ್. ಇನ್ನೊಂದು ಬಾಕ್ಸ್ ಬ್ರೀತಿಂಗ್ ಅಂತ ಬರುತ್ತೆ. ಈ ಬಾಕ್ಸ್ ಬ್ರೀತಿಂಗ್ ಅಂತ ಅಂದರೆ ಫಸ್ಟ್ ಉಸಿರನ್ನ ಎಷ್ಟಾಗುತ್ತೋ ಅಷ್ಟು ತಗೊಳ್ಳೋದು ಒಳಗಡೆಗೆ, ಆಮೇಲೆ ಹೋಲ್ಡ್. ಸೊ ಹೋಲ್ಡ್ ಮಾಡಿ ಎಷ್ಟು ಎಲ್ಲಿ ತನಕ ಹಿಡಿದಿಡೋಕ್ಕಾಗುತ್ತೋ ಅಷ್ಟೊತ್ತು ಹಿಡಿದಿಟ್ಟು, ನೆಕ್ಸ್ಟ್ ಸ್ತೋಕ ಸ್ತೋಕ ಅಂತಂತಂದರೆ ನಿಧಾನಕ್ಕೆ ಒಂದು 4 ಸೆಕೆಂಡಿಗೆ ಸ್ವಲ್ಪ ಉಸಿರು ಬಿಡಬೇಕು, ಮತ್ತೆ ವಾಪಸ್ ಹಿಡಿದಿಟ್ಕೋಬೇಕು, ಮತ್ತೆ 4 ಸೆಕೆಂಡಿಗೆ ಉಸಿರು ಬಿಡಬೇಕು, ಮತ್ತೆ ಪಾಸ್ ಮಾಡಬೇಕು, ಮತ್ತೆ 4 ಸೆಕೆಂಡಿಗೆ ಎಲ್ಲ ಉಸಿರನ್ನ ತಗೊಂಡಿರುವಂಥದ್ದನ್ನು ಬಿಡಬೇಕು. ಇದನ್ನು ಬಾಕ್ಸ್ ಬ್ರೀತಿಂಗ್ ಅಂತ ಕರೆಯೋದು. ಸೊ ಇವೆಲ್ಲವೂ ಕೂಡ ನಮ್ಮದು ಲಂಗ್ಸ್ ಮೇಲೆ ಫಂಕ್ಷನ್ ಮಾಡುತ್ತೆ. ಸೊ ಏರ್ವೆ ಮೇಲೆ, ಸೊ ಇನ್ಫ್ಲಮೇಷನ್ ಎಷ್ಟಿದೆ ಅವುಗಳದ್ರ ಮೇಲೆ ನೋಡಿಕೊಂಡು ನಾವು ಫಂಕ್ಷನ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಬೋದು.
1: ಇದುವರೆಗೂ ಅಸ್ತಮ ರೋಗಿಗಳಿಗೆ ಯಾವ ರೀತಿಯ ವ್ಯಾಯಾಮ ಮಾಡಬೇಕು ಅಥವಾ ಪ್ರಾಣಾಯಾಮಗಳನ್ನ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಈ ಶ್ವಾಸಕೋಶ ಆರೋಗ್ಯ ಕಾಪಾಡಲು ಆಯುರ್ವೇದದಲ್ಲಿ ನೀವೇನಾದರೂ ಸಲಹೆ ಕೊಡ್ಬೋದಾ ಮೇಡಮ್?
0: ಆಗಲೇ ಹೇಳ್ದಾಗೇ ನಾವು ಏನು ತಿನ್ನಬೇಕು, ಯಾವ ಥರ ತಿನ್ನಬಾರ್ದು, ನಮ್ಮದು ಲೈಫ್ ಸ್ಟೈಲ್ ಹೇಗಿರಬೇಕು, ನಮ್ಮದು ಎಷ್ಟು ಎಕ್ಸ್ಪೋಜರ್ ಇರಬೇಕು, ಸೊ ಋತುಚರ್ಯ ದಿನಚರ್ಯ ಇವೆಲ್ಲದ್ರ ಮೇಲೂ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಆಗಲೇ ಹೇಳ್ದಂಗೆ, ಸೊ ವಾಯುಮಾಲಿನ್ಯ ಇಲ್ದಿರೋವಂತಹ ಜಾಗದೊಳಗಡೆ ಅಥವಾ ಪರಿಸರದೊಳಗಡೆ ಅಥವಾ ಪಾರ್ಕ್ ಒಳಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡೋದಿರ್ಬೋದು ಅಥವಾ ಒಂದು ಸ್ವಲ್ಪ ಹೊತ್ತು ರೌಂಡ್ಸ್ ಹಾಕೋದಿರ್ಬೋದು, ಸೊ ಇವೆಲ್ಲವೂ ಕೂಡ ಅಗೇನ್ ನಮ್ಮದು ಲಂಗ್ ಫಂಕ್ಷನ್ ಇನ್ಕ್ರೀಸ್ ಮಾಡಿಸುತ್ತೆ. ಆಗಲೇ ಸಮತೋಲಿತ ಆಹಾರ ತಿನ್ನುವಂಥದ್ದು ಅಥವಾ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡುವಂಥದ್ದು, ಸೊ ಆದಷ್ಟು ಐಸ್ ಕ್ರೀಮ್ಸ್ ಇರಬಹುದು ಅಥವಾ ಫ್ರಿಡ್ಜ್ಡ್ ಐಟಮ್ಸ್ ಇರ್ಬೋದು ಅಥವಾ ಪ್ಯಾಕ್ಡ್ ಐಟಮ್ಸ್ ಇರ್ಬೋದು ಅಥವಾ ಸ್ಟೋರ್ಡ್ ಐಟಮ್ಸ್, ಈಗ ಆಲ್ರೆಡಿ ಪ್ರಿಪೇರ್ ಮಾಡಿಬಿಟ್ಟು ಅದನ್ನು ಫುಲ್ ಮೈನಸ್ ಸಮ್ ಡಿಗ್ರೀಸ್ ಒಳಗಡೆ ಪ್ಯಾಕ್ ಮಾಡಿಬಿಟ್ಟು ಅದನ್ನು ಜಸ್ಟ್ ಹೀಟ್ ಮಾಡಿಕೊಂಡ್ರೆ ಸಾಕು, ನಾರ್ಮಲ್ ಡಯಟ್ ತಗೋ ಥರ ತಗೋಬೋದು ಅಂತ ಹೇಳಿದ್ದಾರೆ. ಸೊ ಆ ಥರದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಅದಾದ ನಂತರ ಆಗಲೇ ಹೇಳ್ದಂಗೆ ಕ್ಯಾರೆಟ್ ಇರ್ಬೋದು, ಜೇನುತುಪ್ಪ ಇರ್ಬೋದು, ಸೊ ಈ ಥರದ ಆಹಾರ ತಿಂಡಿಗಳನ್ನೆಲ್ಲ ತೊಗೊಳ್ಳೋದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತೊಗೊಳ್ಳೋದು, ಏನದು ಫೈಬರ್ ರಿಚ್ ಫುಡ್ಸ್ಗಳನ್ನ ತೊಗೊಳ್ಳೋ ಅಂಥದ್ದು ಇರ್ಬೋದು. ಸೊ ಇವುಗಳನ್ನೆಲ್ಲ ನಾವು ಅಳವಡಿಸ್ಕೊಂಡ್ರೆ ಚೆನ್ನಾಗಿ ನೋಡ್ಕೋಬಹುದು. ಸೊ ಇನ್ನೊಂದು ಚವನ್ ಪ್ರಾಶ್ ಯೂಸೇಜ್ ಮಾಡ್ಬೋದು, ಅಗಸ್ತ್ಯ ಅರಿತಕ್ಕೆ ತಗೋಬಹುದು.

0: ಸೊ ಇವೆರಡೂ ಕೂಡ ನಮ್ಮದು ಲಂಗ್ಸಿಗೆ ಕೆಪಾಸಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ.
1: ಖಂಡಿತ ಮೇಡಮ್. ಹಾಗಿದ್ರೆ ಈ ಅಸ್ತಮ ಇರುವವರು ಯಾವ ವೈದ್ಯರನ್ನ ಭೇಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆ ನೀಡ್ತೀರಾ?
0: ಸೊ ಅಸ್ತಮ ಇರೋರು ಯೂಶುವಲ್ ಆಗಿ ನಾವು ಪಲ್ಮನಾಲಜಿಸ್ಟ್ ಅಂತ ಹೇಳ್ತೇವೆ, ಸೊ ಅಥವಾ ಲಂಗ್ ಸ್ಪೆಷಲಿಸ್ಟ್. ಸೊ ಅವ್ರನ್ನಾದರೂ ಭೇಟಿಯಾಗಿ ಅವರ ಏನಿದೆ ಪರಿಹಾರವನ್ನು ಕಂಡುಕೊಳ್ಳಬಹುದು, ಇಲ್ಲ ಆಯುರ್ವೇದದಲ್ಲೂ ಒಳ್ಳೆ ಚಿಕಿತ್ಸೆ ಇದೆ ಅಲ್ಲೂ ಬರಬಹುದು, ಇಲ್ಲವಾದಲ್ಲಿ ಇಂಟರ್ನಲ್ ಮೆಡಿಸಿನ್ ಅಂತ ಏನು ಕರಿತೀವಲ್ಲ ಅವ್ರ ಹತ್ರನೂ ಬಂದು ಟ್ರೀಟ್ಮೆಂಟ್ ತಗೋಬಹುದು. ಸೊ ಯೂಶುವಲ್ ಆಗಿ ಇಟ್ಸ್ ಅ ಡಿಸೀಸ್ ಆಫ್ ಲಂಗ್ಸ್, ಸೊ ಪಲ್ಮನಾಲಜಿಸ್ಟ್ ಇಸ್ ಮೇಜರ್ ದೇರ್.
1: ಓಕೆ ಮೇಡಮ್. ಹಾಗಿದ್ರೆ ಈ ಅಸ್ತಮ ಬಂದವರಿಗೆ ಆಯುರ್ವೇದ ಚಿಕಿತ್ಸೆ ಅಥವಾ ಅಲೋಪತಿ ಚಿಕಿತ್ಸೆಗಳು ಒಂದೇ ಸಮಯದಲ್ಲಿ ಬಳಸಬಹುದಾ ಅಥವಾ ಏನಾದರೂ ವ್ಯತ್ಯಾಸಗಳಾಗತ್ತಾ? ಮತ್ತು ಈ ಎರಡೂ ಒಟ್ಟಿಗೆ ತಗೊಳ್ಳೋದ್ರಿಂದ ಅಥವಾ ಬೇರೆ ಬೇರೆ ತಗೊಳ್ಳೋದ್ರಿಂದ ಏನಾದರೂ ಪಾರ್ಶ್ವ ಪರಿಣಾಮಗಳೇನಾದರೂ ಎದುರಾಗುತ್ತಾ, ಹೇಗೆ ಮೇಡಮ್?
0: ಹಾಂ, ಸೊ ಆಯುರ್ವೇದದಿಂದ ಪಾರ್ಶ್ವ ಪರಿಣಾಮಗಳು ಆಗಲ್ಲ ಅಂತ ಎಲ್ಲೂ ಇಲ್ಲ, ಬಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಾವೇನಿತ್ತು ಅಂತ ಅದನ್ನು ನೋಡಿಕೊಂಡು ಮಾಡಿ ಮಾಡಬೇಕಾಗತ್ತೆ. ಸೊ ಆಯುರ್ವೇದ ಅಸ್ತಮಾದಲ್ಲಿ ಹೈಲಿ ಬೆನಿಫಿಷಿಯಲ್ ಅಂತಂದರೆ ಉತ್ತಮವಾದಂತಹ ನಮಗೆ ಫಲಿತಾಂಶಗಳು ಕೊಟ್ಟಿದೆ. ಸೊ ಯಾವ ರೀತಿ ಗುಣಪಡಿಸುವ ರೀತಿಯಲ್ಲಿ, ಓಕೆ. ಸೊ ಆಯುರ್ವೇದನ ಮತ್ತು ಅಲೋಪತಿನ ಎರಡನ್ನೂ ಸೇರಿಸಿ ಒಟ್ಟಿಗೆ ಸೇಲ್ ತಗೋಬಹುದು, ಅದನ್ನು ನಾವು ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಕರಿತೀವಿ. ಸೊ ಈ ಯಾವ ಥರ ನಾವು ಇಂಟಿಗ್ರೇಷನ್ ಮಾಡ್ತೀವಪ್ಪ ಅಂತಂದರೆ, ಒಂದು ಎಮರ್ಜೆನ್ಸಿ ಅಥವಾ ಅಕ್ಯೂಟ್ ಅಟ್ಯಾಕ್ಸ್ ಅಂತಂದರೆ, ಈಗ ಮಲ್ಕೊಂಡಿರ್ತಾರೆ, ಎದೆ ಪೊಸಿಷನ್ ಸರಿ ಇರೋದಿಲ್ಲ, ಸೊ ಅವಾಗ ಅವರಿಗೆ ವೀಸಿಂಗ್ ಆಗ್ತಾ ಇದೆ, ಉಸಿರಾಡಕ್ಕೆ ತೊಂದರೆ ಆಗ್ತಾ ಇದೆ, ಅಂತ ಮೊಮೆಂಟಲ್ಲಿ ಮನೆ ಮದ್ದು ಕೊಡ್ತೀನಿ ಆಯುರ್ವೇದ ಮೆಡಿಸಿನ್ ಕೊಡ್ತೀನಿ ಅಂತಂದರೆ ಬರ್ಕೊಟ್ಟಾಗಲ್ಲ. ಸೊ ಅವರಿಗೆ ಅಂತಲೇ ಆ ಮೊಮೆಂಟಿಗೆ ಅಂತಲೇ ಇನ್ಹೇಲರ್ಸ್ ಅಂತ ಇರುತ್ತೆ. ಸೊ ಆವಾಗ ನಾವು ಇನ್ಹೇಲರ್ಸನ್ನ ಕೊಡಲೇಬೇಕು. ಸೊ ದಟ್ ಈಸ್ ದ ಫಸ್ಟ್ ಸ್ಟೇಜ್. ಸೊ ಎಮರ್ಜೆನ್ಸಿ ಇದ್ದಾಗ ಅಥವಾ ತಕ್ಷಣಕ್ಕೆ ತುಂಬ ತೀವ್ರತೆಯಲ್ಲಿದೆ ಎಲ್ಲ ಥರದ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತಂದಾಗ ನಾವು ಇನ್ಹೇಲರ್ಸ್ ಕೊಡಬೇಕು. ಸೊ ಅವಾಗ ನಾವು ಅಲೋಪತಿ ಮೆಡಿಸಿನ್ಸ್ನ ಯೂಸ್ ಮಾಡಬೇಕು, ಇಲ್ಲ ಸ್ವಲ್ಪ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡೋದಕ್ಕೆ, ಮತ್ತು ಇವಾಗ ಉಸಿರಾಟ ತೊಂದರೆಗಳು ಅಷ್ಟೇನು ಕಾಣಿಸ್ತಾ ಇಲ್ಲ, ಸ್ವಲ್ಪ ಇದೆ ಸಮಸ್ಯೆಗಳು ಅಂತಂದಾಗ, ಸೊ ಅವಾಗ ನಾವು ಅವರಿಗೆ ಆಯುರ್ವೇದ ಮೆಡಿಸಿನ್ಸನ್ನು ಕೊಡ್ಬೋದು, ಮನೆ ಮದ್ದನ್ನು ಕೊಡಬಹುದು. ಸೊ ಆವಾಗಲೇ ಹೇಳ್ದಂಗೆ ದಶಮೂಲ ಕಷಾಯ ಇದೆ ನಮ್ಮಲ್ಲಿ, ದಾಡಿ ಮಾದಿಗೃತ ಇದೆ, ಸೊ ಇವುಗಳನ್ನೆಲ್ಲ ಅವರಿಗೆ ಸೇವನೆ ಮಾಡಲು ಕೊಡಬಹುದು.
1: ಈ ಅಸ್ತಮ ಇರುವಂಥವರು ಧೂಮಪಾನ ಮಾಡೋದ್ರಿಂದ ಅಥವಾ ವಾಯುಮಾಲಿನ್ಯ ಇರುವಂಥ ಪ್ರದೇಶಗಳಲ್ಲಿ ಇರೋದ್ರಿಂದ ಯಾವ ರೀತಿಯ ಪರಿಣಾಮಗಳು ಅವ್ರ ಮೇಲೆ ಬೀರುತ್ತೆ ಮೇಡಮ್?
0: ಸೊ ಉಸಿರಾಟ ಅಂತ ಅಂದಮೇಲಿಂದ, ಸೊ ಗಾಳಿನಲ್ಲಿ ಏರ್ ಇಸ್ ಅ ಮಿಕ್ಸ್ಚರ್, ಸೊ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಸೊ ಅದರಲ್ಲೂ ಕೂಡ ಬರೀ ಆಕ್ಸಿಜನ್ ಒಂದೇ ಇರೋದಿಲ್ಲ, ನೈಟ್ರೋಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಮೀಥೇನ್ ಇರುತ್ತೆ. ಸೊ ಅದ್ರಗಳ ಜೊತೆ ಜೊತೆಗೇ ನಮಗೆ ಡಸ್ಟ್ ಇರುತ್ತೆ, ಪೋಲನ್ಸ್ ಇರುತ್ತೆ ಅಥವಾ ಫ್ಯೂಮ್ಸ್ ಇರುತ್ತೆ. ಸೊ ಇವುಗಳೆಲ್ಲವೂ ಕೂಡ ಸೇರಿಕೊಂಡು ನಮ್ಮ ಲಂಗ್ಸಿಗೆ ಏನಾಗುತ್ತೆ, ಒಂದು ಕಿರಿದಾಗಿಸುತ್ತೆ, ಇಲ್ಲ ಅಂತಂದರೆ ಅದರದ್ದು ಊತ ಉಂಟು ಮಾಡುತ್ತೆ. ಸೊ ಇವುಗಳು, ಸೊ ಹೇಗಪ್ಪ ಅಂತಂತಂದರೆ, ಒಂದು ಶ್ವಾಸನಾಳಗಳಲ್ಲಿ ಕಿರಿಕಿರಿ ಅಂತಂದರೆ, ಕಿರಿಕಿರಿ ಅಂತಂತಂದರೆ ಇನ್ಫ್ಲಮೇಟರಿ ಟ್ರಿಗರ್ಸ್ ಥರ ಮಾಡುತ್ತೆ. ಸೊ ಈಗ ಸಿಗರೇಟ್ ತಗೋತಾ ಇರ್ತಾರೆ, ಸೊ ಸಿಗರೇಟಲ್ಲಿರುವಂತಹ ರಾಸಾಯನಿಕ ಅಂಶಗಳು ಅಂದರೆ ನಿಕೋಟಿನ್ ಇರಬಹುದು, ಸೊ ಎಗೇನ್ ನಿಕೋಟಿನ್ ಅಂಶಗಳು ಇವೆಲ್ಲ ಏನು ಮಾಡುತ್ತೆ, ಕಂಜೆಷನ್ ಅಂತ ಮಾಡುತ್ತೆ. ಸೊ ಕಂಜೆಷನ್ ಅಂತ ಅಂದರೆ ಅಗಲ ಆಗಿರೋದನ್ನು ಚಿಕ್ಕದಾಗಿಸೋದು. ಸೊ ಎಷ್ಟು ಅಗಲ ಇರುತ್ತೋ, ಸೊ ಅಗ್ರದಲ್ಲಿ ರಿಡಕ್ಷನ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನು ನಾವು ಕಿರಿದಾಗಿಸೋದು ಅಂತ ತಗೋತೀವಿ, ಅಥವಾ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಇನ್ನೊಂದು ಮ್ಯೂಕಸ್ ಡೆಪಾಸಿಷನ್ ಅಥವಾ ಲೋಳೆಗಳು. ಸೊ ಆಗಲೇ ಹೇಳ್ದಂಗೆ ಎಕ್ಸ್ಪೆಕ್ಟೋರೇಷನ್ ಅಥವಾ ಸ್ಪೂಟಮ್ ಬರುತ್ತೆ ಅಂತಾರಲ್ಲ, ಕೆಮ್ಮಿದಾಗ ನನಗೆ ಕಫ ಆಚೆ ಬರ್ತಾ ಇದೆ, ಕಫ ಆಚೆ ಬಂದರೆ ನನಗೆ ಸಮಾಧಾನ ಅಂತ ಅನಿಸುತ್ತೆ ಅಂತಲೂ ಹೇಳ್ತಾರೆ. ಸೊ ಈ ಸಮಾಧಾನ ಆಗೋದಕ್ಕೆ ಅಲ್ಲಿ ಕಫ ಆಚೆ ಬರ್ತಾ ಇರಬೇಕು. ಸೊ ಈ ಕಫ ಎಲ್ಲಿಂದ ಬರುತ್ತೆ, ಮತ್ತೆ ವಾಪಸ್ ಈ ಧೂಮದಿಂದಾಗಿ. ಸೊ ಅವೆಲ್ಲ ಅಲ್ಲಲ್ಲೇ ಕೂತ್ಕೊಂಡು ತಪ್ಪ ಆಗಿ ಅದು ಕಫನ ಮೂಲಕ ಆಚೆ ಬರುತ್ತೆ. ಸೊ ಕಫ ಆಚೆ ಹೋದಾಗ ಅಲ್ಲಿರುವಂತಹ ಸ್ಟಾಗ್ನೆಂಟ್ ಏನು ಕರಿತೀವಲ್ಲ ನಾವು, ಅಥವಾ ಕಂಜೆಷನ್ ಅಂತ ಏನು ಕರಿತೀವಲ್ಲ, ಸೊ ಅದು ರಿಲ್ಯಾಕ್ಸ್ ಆದಂಗಾಗತ್ತೆ. ಸೊ ಇನ್ನೊಂದು ನೆಕ್ಸ್ಟ್ ವಾಯುಮಾಲಿನ್ಯದಲ್ಲಿ ಹೇಗೆ ಏರ್ ಪೊಲ್ಯೂಷನ್ ಅಂತ ಅಂದರೆ, ಸೊ ನಮ್ಮದರಲ್ಲಿ ಅಸ್ತ್ಮಾ ಅಟ್ಯಾಕ್ಸನ್ನು ಜಾಸ್ತಿ ಮಾಡುತ್ತೆ. ಸೊ ನಮ್ಮದು ಪಾರ್ಟಿಕಲ್ ಸೈಜ್ ಮ್ಯಾಟರ್ ಆಗುತ್ತೆ. ಸೊ ಪಾರ್ಟಿಕಲ್ ಸೈಜ್ ಎಷ್ಟಿತ್ತು ಅಂತಂತಂದರೆ ಪ್ರೊಟೆಕ್ಷನ್ ಮೀರಿ ಹೋಗುತ್ತೆ. ಅಂದರೆ ನಾವು ನೇಸಲ್ಲಿ ನೋಡೋದಾಯಿತು ಅಂತಂದರೆ ಅಲ್ಲೂ ಕೂಡ ಸಣ್ಣ ಕೂಲ್ಗಳಿರುತ್ತೆ, ಸೊ ಮ್ಯೂಕಸ್ಗಳಿರುತ್ತೆ, ಸೊ ಅವೆಲ್ಲವೂ ಕೂಡ ಟ್ರ್ಯಾಪ್ ಮಾಡುತ್ತೆ ಪಾರ್ಟಿಕಲ್ಸನ್ನು. ಸೊ ಅದಲ್ಲದೆ ಇರುವಂತಹದ್ದು ಬೇರೆ ಥರದ್ದು, ಲೈಕ್ 2.5 ಪಾರ್ಟಿಕಲ್ ಸೈಜ್ ಜಾಸ್ತಿ ಇದ್ದರೆ, ಅಂದರೆ ಫಾರ್ ಎಕ್ಸಾಂಪಲ್ ಡಸ್ಟ್ದು ಇರಬಹುದು, ಸೊ ಇವಾಗೆಲ್ಲವೂ ಕೂಡ ನಾವು ಪಾರ್ಟಿಕಲ್ ಸೈಜನ್ನು ನೋಡ್ತೀವಿ. ಸೊ ಇದರಲ್ಲಿ ಯಾವುದೇ ರೀತಿ ಅಂದರೆ 2.5 ಜಾಸ್ತಿ ಇತ್ತು ಅಂತಂದರೆ, ಸೊ ಅವುಗಳೆಲ್ಲವೂ ಕೂಡ ಹೋಗಿ ನಮ್ಮದು ಟ್ರೇಕಿಯಲ್ ಟ್ರೀ ಅಂತ ಏನು ಕರಿತೀವಲ್ಲ, ಅಥವಾ ಬ್ರಾಂಕಿಯಲ್ ಟ್ರೀ ಅಂತ ಕರಿತೀವಲ್ಲ, ಅಲ್ಲೋಗಿ ಡೆಪಾಸಿಟ್ ಆಗುತ್ತೆ. ಸೊ ಇನ್ನೊಂದು ಓಝೋನ್. ಸೊ ಆಲ್ರೆಡಿ ಓಝೋನ್ ಈಸ್ ಗೆಟಿಂಗ್ ಡಿಪ್ಲೀಟೆಡ್. ಹೇಗೆ ಡಿಪ್ಲೀಷನ್ ಆಗ್ತದೆ, ಅಗೇನ್ CFCಗಳಿಂದ ಅಂದರೆ ವಾಯುಮಾಲಿನ್ಯದಿಂದ ಆಗ್ತಾ ಇದೆ. ಸೊ ಅದರಲ್ಲೂ ಕೂಡ O3 ಈಸ್ ಸ್ಟೇಬಲ್. ಸೊ O3 ಈಸ್ ನಾಟ್ ಪಾಯ್ಸನಸ್, ಆದರೆ O2 ಅಥವಾ ಏನು ಕನ್ವರ್ಟ್ ಆಗ್ತಾ ಇರುತ್ತಲ್ಲ ಅದು ಪಾಯ್ಸನ್. ಸೊ ಅದರಿಂದನೇ ನಮಗೆ ಮತ್ತೆ ವಾಪಸ್ ವಾಯುಮಾಲಿನ್ಯ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಕೆಲವೊಬ್ಬರಿಗೆ ಅಲರ್ಜೀಸ್ಗಳಿರುತ್ತೆ ಅಥವಾ ಪೋಲೆನ್ಸ್. ಸೊ ಗಾಳಿ ಬೀಸಿದಾಗ ಸೊ ಪೋಲೆನ್ಸ್ಗಳು ಒಬ್ಬರಿಂದ ಅಂದರೆ ಗಿಡದಿಂದ

0: ಬೇರೆ ಎಲ್ಲೋ ಡೆಪಾಸಿಟ್ ಆಗೋದ್ರಿಂದಾಗಿ. ಸೊ ಅವಾಗ್ಲೂ ಕೂಡ ಸೊ ವಾತಾವರಣ ಚೇಂಜಸ್ ಆಗೋದ್ರಿಂದಾಗಿ ಲಂಗ್ಸ್ಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದರಿಂದಾಗಿ ವಾಯುಮಾಲಿನ್ಯ ಇರಬಹುದು ಅಥವಾ ಧೂಮ ಇರ್ಬೋದು ಅಥವಾ ಧೂಮಪಾನ ಇರಬಹುದು. ಸೊ ಧೂಮಪಾನ ಅವರೇ ಮಾಡಬೇಕು ಅಂತೇನಿಲ್ಲ. ಸೊ ಅವ್ರ ಪಕ್ಕ ಕೂತಿದ್ದು ಧೂಮಪಾನ ಯಾರು ಮಾಡ್ತಾ ಇರ್ತಾರೆ ಅವ್ರ ಪಕ್ಕದಲ್ಲಿ ಕೂತು ಅಥವಾ ಸೆಕೆಂಡ್ ಹ್ಯಾಂಡ್ ಇರ್ಬೋದು ಅಥವಾ ಥರ್ಡ್ ಹ್ಯಾಂಡ್ ಇರ್ಬೋದು. ಸೊ ಅವರಲ್ಲೂ ಕೂಡ ಡೆಪಾಸಿಷನ್ ಆಗಿ ಅವರಿಗೂ ಕೂಡ ಉಸಿರಾಟ ತೊಂದರೆಗಳು ಉತ್ಪನ್ನ ಆಗುತ್ತೆ. ಸೊ ಅಸ್ತಮಾ ಕೂಡ ಆ ರೀತಿಯಲ್ಲಿ ಒಂದು ರೋಗ.
1: ಒಟ್ಟಾರೆ ಈ ಅಸ್ತಮಕ್ಕೆ ಚಿಕಿತ್ಸೆಯ ಲಭ್ಯತೆ ಬಗ್ಗೆ ಮಾಹಿತಿ ನೀಡ್ಬೋದಾ ಮೇಡಮ್?
0: ಸೊ ಅಸ್ತಮಾ ಈಸ್ ಇನ್ ರೈಸಿಂಗ್ ಹ್ಯಾಂಡ್. ಸೊ ರೈಸಿಂಗ್ ಹ್ಯಾಂಡ್ ಅಂತ ಅಂತಂದ್ರೆ ತುಂಬಾ ಜನ ಗೊತ್ತಿರಲ್ಲ. ಸೊ ಕೆಮ್ಮು ಅಂತಂದ್ರೆ ಕೆಮ್ಮು ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ಕೆಲವೊಂದ್ಸಲ ಇದು ಕೆಮ್ಮೇನ ಅಥವಾ ಇದರಿಂದ ಬೇರೆ ಏನಾದರೂ ದೀರ್ಘವಾಗಿ ಇದೆಯಾ ಅಥವಾ ಆಳವಾಗಿ ಏನಾದರೂ ಆಗಿದೆಯಾ ಅಂತ ತಪಾಸಣೆ ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಹೇಗಪ್ಪ ಅಂತಂದ್ರೆ ಕೆಮ್ಮು ಬಂದು ಒಂದು ವಾರ ಇರ್ಬೋದು ಅಥವಾ ಎರಡು ವಾರ ಇರಬಹುದು, ಇನ್ನೂ ಹೋಗ್ತಾ ಇಲ್ಲ, ಕೆಮ್ಮು ಬರ್ತಾ ಇದೆ, ಕಫ ಆಚೆ ಬರ್ತಾ ಇದೆ, ಅದು ಬಿಳಿ ಕಲರಲ್ಲಿ ಇತ್ತು ಅಂತಂದ್ರೆ ಇಟ್ ಈಸ್ ನಾನ್ ಇನ್ಫೆಕ್ಟಿವ್. ಸೊ ನಾನ್ ಇನ್ಫೆಕ್ಟಿವ್ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಆಗಿಲ್ಲ. ಸೊ ಇದು ಅದಾಗಿರೋದೇ ಬಂದಿದೆ ಹೋಗುತ್ತೆ. ಸೊ ಅದೇ ಗ್ರೀನ್ ಕಲರ್ ಟರ್ನ್ ಆಗ್ತಾ ಇದೆ, ಕೆಂಪು ಬಣ್ಣ ಬರ್ತಾ ಇದೆ ಅಥವಾ ಆರೆಂಜ್ ಕಲರ್ ಬರ್ತಾ ಇದೆ ಅಂತಂದಾಗ ಅವರು ತಪಾಸಣೆ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಸೊ ತಪಾಸಣೆ ಮಾಡಿಸ್ಕೊಂಡಾಗಲೇ ಗೊತ್ತಾಗೋದು ಅದು ಯಾವ ಥರ ಇದೆ ಅಂತ ಹೇಳಿ, ಅಥವಾ ಉಸಿರಾಟದ ತೊಂದರೆಗಳು ಬಂದಾಗ. ಸೊ ಅದು ಮೂಗಿನಲ್ಲೇ ಉಸಿರದ್ದು ಅಬ್ಸ್ಟ್ರಕ್ಷನ್ಸ್ ಆಗ್ತಾ ಇದೆಯಾ ಅಥವಾ ಎದೆ ಭಾಗದಿಂದ ಬರ್ತಾ ಇದೆಯಾ. ಸೊ ಇವೆಲ್ಲವೂ ಕೂಡ ಬಂದು ಅವರು ತಪಾಸಣೆ ಮಾಡಿಸ್ಕೋಬೇಕು ಒಂದ್ಸಲ. ಸೊ ಅದು ಇರಲೇಬೇಕು ಅಂತೇನಿಲ್ಲ, ಬಟ್ ಕೆಲವೊಂದ್ಸಲ ಹೇಗಿರುತ್ತೆ ಅಂತಂದರೆ ಕೆಲವೊಬ್ಬರಿಗೆ ಚರ್ಮ ಕಾಯಿಲೆ ಇರುತ್ತೆ. ಸೊ ಚರ್ಮ ಕಾಯಿಲೆ ಬಂದಾಗ ಸ್ನೀಸಿಂಗ್ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ, ಕೆಲವೊಬ್ಬರಿಗೆ ಸೈನೋಸೈಟಿಸ್ ಆಗ್ತಾ ಇರುತ್ತೆ ಅಂತಂದ್ರೆ ಯಾವಾಗ್ಲೂ ಕೂಡ ಶೀತದಲ್ಲೇ ಇರ್ತಾರೆ. ಸೊ ಇವೆಲ್ಲವೂ ಕೂಡ ಒಂದಲ್ಲ ಒಂದಿನ, ಸೊ ಹಲವಾರು ವರ್ಷಗಳ ನಂತರ, ಸೊ ಎಲ್ಲರೂ ಕೂಡ ಬಂದು ಅಸ್ತಮಾಗೆ ಎಂಡಪ್ ಆಗೋದು. ಸೊ ಅದಕ್ಕೆ ನಾವು ಹೇಳೋದು ಅಟೋಪಿಕ್ ಟ್ರಯಡ್ ಅಂತ ಹೇಳ್ತೇವೆ. ಒಂದು ಡರ್ಮಟೈಟಿಸ್ ಅಂದರೆ ಸ್ಕಿನ್ ಇನ್ಫೆಕ್ಷನ್ಸ್ಗಳಿರ್ಬಹುದು, ಇನ್ನೊಂದು ರೈನೈಟಿಸ್, ಇನ್ನೊಂದು ಅಸ್ತಮ. ಸೊ ಇವುಗಳ ಮೂಲಕ ನಾನು ಹೇಳೋದಿಷ್ಟೇ. ಸೊ ಸಣ್ಣ ಪುಟ್ಟದನ್ನೆಲ್ಲ ಇಗ್ನೋರ್ ಮಾಡೋ ಹಾಗಿಲ್ಲ. ಆ್ಯಂಡ್ ಶೀತಕಾಲದಲ್ಲಿ ಬಂದಾಗ ಹೆಚ್ಚು ಐಸ್ ಕ್ರೀಮ್ ತಿನ್ನೋದಿರ್ಬೋದು ಅಥವಾ ಹೆಚ್ಚು ಶೀತ ಪದಾರ್ಥಗಳನ್ನ ತಗೊಳ್ಳೋದಿರ್ಬಹುದು. ಸೊ ಕಫ ಇದ್ದಾಗ್ಲೂ ಕೂಡ ನನಗೆ ಚೆನ್ನಾಗಿದ್ದೀನಿ ಅಂತ ಹೇಳಿ ಮತ್ತೆ ತಣ್ಣೀರು ಕುಡಿಯೋದಿರ್ಬಹುದು, ಇವೆಲ್ಲವನ್ನು ಆದಷ್ಟು ತಡೆಯಬೇಕು. ಆ್ಯಂಡ್ ಅವರಿಗೆ ಏನಾದರೂ ಮುಂಜಾಗ್ರತೆ ಕ್ರಮಗಳಂತೆ, ಸೊ ಏನೋ ಸ್ವಲ್ಪ ಉಸಿರಾಡಿದ ಕಷ್ಟ ಆಗ್ತಿದೆ ಅಂತಂದರೆ ಮನೆ ಮದ್ದುಗಳನ್ನು ತಗೋಬೇಕು. ಸೊ ಅದರಲ್ಲೂ ಕಡಿಮೆ ಆಗಿಲ್ಲ ಅಂತಂತಂದರೆ ಅವರ ಹತ್ತಿರದಲ್ಲಿ ಯಾವ ಆಸ್ಪತ್ರೆ ಇದೆ ಅಲ್ಲೋಗಿ ಅವರು ಒಂದ್ಸಲ ಚೆಕ್ ಮಾಡಿಸ್ಕೋಬೇಕು. ಅಲ್ಲೂ ಇಲ್ಲ ಅಂತಂತಂದರೆ ಅವರು ಟರ್ಷಿಯರಿ ಹಾಸ್ಪಿಟಲ್ಸ್ ಏನಂತ ಕರಿತೀವಲ್ಲ, ಸೊ ಅಲ್ಲಿ ಹೋಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತೋರಿಸ್ಕೊಂಡ್ರೆ ಸೊ ಇಟ್ ವಿಲ್ ಬಿ ಕಂಟ್ರೋಲ್ಡ್. ಸೊ ಎಲ್ಲ ಕಡೆಯಿಂದನೂ ಕೂಡ ಅವರು ಆರೋಗ್ಯವಾಗಿಯೂ ಇರ್ತಾರೆ, ದೇಶ ಕೂಡ ಆರೋಗ್ಯವಾಗಿರುತ್ತೆ.
1: ಅಂದರೆ ಈ ಶ್ವಾಸಕೋಶ ಇನ್ಫೆಕ್ಷನಿಂದ ಈ ಅಸ್ತಮಾ ಬರುತ್ತೆ ಅಂತ ಹೇಳಿದ್ರಿ ಅಲ್ವಾ, ಹಾಗಾದರೆ ಈ ಟಿ ಬಿಗೂ ಕೈಲೆಗೂ ಈ ಅಸ್ತಮಾಗೂ ಕನೆಕ್ಟ್ ಇದೆಯಾ ಹೇಗೆ ಮೇಡಮ್?
0: ಕನೆಕ್ಷನ್ ಇನ್ ದ ಸೆನ್ಸ್ ಟಿ ಬಿ ರೋಗ ಬಂದು ಅದು ಶ್ವಾಸಕೋಶದ ರೋಗ. ಸೊ ಅಸ್ತಮಾ ಬಂದು ವಾಯುಮಾರ್ಗದ ರೋಗ. ಸೊ ವಾಯುಮಾರ್ಗನೇ ಚೆನ್ನಾಗಿಲ್ಲ ಅಂತ ಅಂದರೆ ಕೋಶ ಹೇಗಾಗುತ್ತೆ ಹೇಳಿ. ಸೊ ಕೋಶದೊಳಗಡೆನು ಕೂಡ ನೆಕ್ಸ್ಟ್ ಡಿಜನರೇಷನ್ಸ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಹಾಗಂತಂತಂದರೆ ಇನ್ಫೆಕ್ಷನ್, ಈಗ ಪೈಪ್ ಲೈನ್ ಇರುತ್ತೆ. ಸೊ ನೀರಿಂದು ಟ್ಯಾಂಕಲ್ಲೇ ನಮಗೆ ಏನದು ಆಲ್ಗೆ ಎಲ್ಲ ಬೆಳ್ಕೊಂಡಿದೆ ಅಂತಂದರೆ, ಸೊ ಬುಡನೇ ಹೋಗ್ಬಿಟ್ಟಿದೆ ಅಂದರೆ ಪಾತ್ವೇನೇ ಸರಿ ಇಲ್ಲ, ಇನ್ನು ಅಲ್ಲಿ ಹೇಗೆ ರೀಚ್ ಆಗ್ಲಿಕ್ಕಾಗುತ್ತೆ? ಸೊ ಹಾಗೆ ಕೂಡ ಇನ್ಫೆಕ್ಷನ್ ಆಲ್ರೆಡಿ ಏರ್ವೆನಲ್ಲಿದೆ, ಟ್ರ್ಯಾಕ್ಟಲ್ಲಿದೆ. ಸೊ ಈ ಟ್ರ್ಯಾಕ್ಟಿಂದ ಗಾಳಿ ಹಿಂದೆ ಹೋಗ್ಬೋದು ಅಥವಾ ಮುಂದೆ ಹೋಗ್ಬೋದು. ಸೊ ಅದು ಯಾವ ದಾರಿಯಲ್ಲಿ ಹೋಗುತ್ತೋ ಅಲ್ಲೆಲ್ಲ ಇನ್ಫೆಕ್ಷನ್ನ ತೊಗೊಂಡೋಗುತ್ತೆ. ಸೊ ಟಿ ಬಿನಲ್ಲೂ ಕೂಡ ಹಾಗೆ ಆಗೋದು. ಸೊ ಟಿ ಬಿ ಇದ್ದಲ್ಲಿ ಅಸ್ತಮ ಇರುತ್ತೆ ಅಂತಲ್ಲ, ಬಟ್ ಅಸ್ತಮಾದಿಂದ ಮುಂದೊಂದು ದಿನ ಟಿ ಬಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಟಿ ಬಿನೇ ಆಗಬೇಕು ಅಂತ ಇಲ್ಲ ಅಸ್ತಮಾದೊಳಗಡೆ, ಬಟ್ ನಿಮೋನಿಯಾ ಇಸ್ ಮೋಸ್ಟ್ ಕಾಮನ್ ಕೇಸ್, ಆ ಥರ ಕನ್ಸಿಡರ್ ಮಾಡೋದಾಯ್ತು ಅಂತಂದರೆ. ಸೊ ಹೀಗೆ ನಾವು ಅದನ್ನೇ ಹೇಳಿದ್ದು. ಸೊ ಕೆಮ್ಮು ಯಾವ ಕಾರಣದಿಂದ ಇದೆ, ಸೊ ಕೆಮ್ಮಿದಾಗ ಯಾವ ಥರ ನಾವು ಕಫ ಆಚೆಗೆ ಆಗ್ತಾ ಇದ್ದೀವಿ, ಅದು ಬಿಳಿ ಕಲರ ಕೆಂಪು ಕಲರ, ಸೊ ಇವು ಬಣ್ಣ ಕೂಡ ಮ್ಯಾಟ್ರ್ ಆಗುತ್ತೆ ಇದರಲ್ಲಿ.
1: ತುಂಬ ಮಾಹಿತಿಯನ್ನು ಇದುವರೆಗೂ ನೀಡಿದ್ರಿ ಮೇಡಮ್, ಬಹಳ ಸಂತೋಷ ಮೇಡಮ್. ಇದುವರೆಗೂ ನಮ್ಮ ಜೊತೆಗಿದ್ದು ವಿಶ್ವ ಅಸ್ತಮ ದಿನದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
2: ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ.
1: ಕೇಳುಗರೇ, ಇದುವರೆಗೂ ವಿಶ್ವ ಅಸ್ತಮ ದಿನದ ಕುರಿತು ಮಾಹಿತಿಯನ್ನು ನೀಡಿದವರು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವಿರವರು. ಇದು ಇವತ್ತಿನ ಆರೋಗ್ಯ ತಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.

0: ಮಾನಸಿಕ,
1: ದೈಹಿಕ,
0: ಸಾಮಾಜಿಕ ಸುಸ್ಥಿತಿ,
1: ಮಹಿಳೆಯರು,
0: ಮಕ್ಕಳು,
1: ಹಿರಿಯರು,
0: ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
1: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
0: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.

0: ಹಾಗೂ ಆಯುರ್ವೇದದ ಚಿಕಿತ್ಸೆ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರ ಜೊತೆಗಿನ ಆರೋಗ್ಯ ದಂಗಳ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಬಿತ್ತರಗೊಂಡಿತು.
1: ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು ಸರಗೂರು ಪಟ್ಟಣದ SVYM ಸಿಬ್ಬಂದಿ ವರ್ಗದವರಾದ ಶ್ರೀ ಮೋಹನ್, ಶೈಲಿ ಜೆ ಜಮ್ಮನೂರು, ಮಣಿಕಂಠ, ಅರ್ಷಿತಾ, ವಿನಯ್ ಜಗದೀಶ್, ಸಂದೀಪ್ ವಸಿಷ್ಠ, ಕವಿತಾ, ಅಂಜಲಿ, ಪಲ್ಲವಿ, ರವಿಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನ ಕೋರುವವರು ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಕುಟುಂಬಸ್ಥರು.

ಇವರಿಗೆ ಆ ದೇವರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

0: ಸರಿ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಯುವಚೇತನ. 2025-26 ಸಾಲಿನ SSLC ಪರೀಕ್ಷೆಯಲ್ಲಿ HDKOTE ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿರುವ HDKOTEಯ ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿಯಾದ ಕುಮಾರಿ ವೇದಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
4: ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50, ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10. ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಕೆಲವು ದಿನಗಳ ಹಿಂದೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು SSLC ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿತು. ಇದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವಿವಿಧ ಅಂಕಗಳನ್ನು ಗಳಿಸುವ ಮೂಲಕ ವಿವಿಧ ಹಂತಗಳಲ್ಲಿ ತೇರ್ಗಡೆಯನ್ನು ಹೊಂದು ವಿವಿಧ ಮಟ್ಟಗಳಲ್ಲಿ ತಮ್ಮ ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹೌದು, ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 618 ಅಂಕಗಳನ್ನು ಗಳಿಸಿ ಯಶರಿಕೋಟೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರುವಂತಹ ಯಶರಿಕೋಟೆ ಪಟ್ಟಣದ ಆದರ್ಶ ವಿದ್ಯಾಲಯದ ಕುಮಾರಿ ವೇದಶ್ರೀರವರು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಹಾಗಾದರೆ ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ SSLC ಪರೀಕ್ಷೆ ಯಶಸ್ಸಿನ ಕುರಿತು, ಮುಂದಿನ ಭವಿಷ್ಯದ ಗುರಿಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ವೇದಶ್ರೀ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
1: ಥ್ಯಾಂಕ್ ಯು.
0: ಮೊದಲಿಗೆ ತಮಗೆ ಅಭಿನಂದನೆಗಳು. ತಾವು SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 618 ಅಂಕಗಳನ್ನು ಗಳಿಸ್ಕೊಂಡು ಯಶರಿಕೋಟೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿರುವಂಥದ್ದು ಬಹಳ ಖುಷಿಯ ವಿಚಾರ. ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ತಮ್ಗೆ ಹೇಗೆ ಅನಿಸ್ತಿದೆ ಈ ಒಂದು SSLC ಪರೀಕ್ಷೆಯ ಒಂದು ಸಾಧನೆಯನ್ನು ಓದಿನ ಶ್ರದ್ಧೆ ಹಾಗೂ ಪರಿಶ್ರಮದ ಮೂಲಕ ತಾವು ಗಳಿಸಿದ್ದೀರಾ, ಇದರ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ.
1: ನಂಗೆ ತುಂಬ ಖುಷಿಯಾಯಿತು. ಎಕ್ಸ್ಪೆಕ್ಟ್ ಮಾಡದೇ ಇರೋಂಥದ್ದು ಸಿಕ್ಕೈತೆ ನನಗೆ. ಮಾರ್ಕ್ಸ್ ಇಷ್ಟೇ ಬರುತ್ತೆ ಅಂತ ಕನ್ಫರ್ಮ್ ಇತ್ತು, ಇಷ್ಟೇ ಬರುತ್ತೆ ಅಂತ. ಬಟ್ ತಾಲೂಕು ಟಾಪರ್ ಆಯ್ತೀನಿ ಅಂತ ಇರಲಿಲ್ಲ. ಎಕ್ಸ್ಪೆಕ್ಟೇಷನ್ ಮೀರಿದ್ದು ಬಂದೈತೆ ಅಂತ ತುಂಬ ತುಂಬ ಖುಷಿ ಇದೆ. ನನ್ನ ತಂದೆ ತಾಯಿಗೂ ಖುಷಿ ಐತೆ, ಟೀಚರ್ಸ್ಗೂ ಖುಷಿ ಐತೆ, ಎಲ್ಲರಿಗೂ ಖುಷಿ.
0: ಇಷ್ಟೇ ಅಂಕಗಳನ್ನ ಪಡ್ಕೊಳ್ತೀನಿ ಅಂತ ಅನ್ಕೊಂಡಿದ್ರಿ, ಆದರೆ ತಾಲೂಕು ಟಾಪರ್ ಆಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ.
1: ಇಲ್ಲ, ಅನ್ಕೊಂಡು
0: ತಾಲೂಕು ಟಾಪರ್ ಆಗಿ ತಾವು ಹೊರಂದಂತ ಸಂದರ್ಭದಲ್ಲಿ ತಮಗೆ ಈ ವಿಷಯನ ಮೊದಲು ಯಾರು ತಿಳಿಸಿದ್ರು?
1: ಅಪ್ಪ ತಿಳಿಸಿದ್ರು, ಫೋನ್ ಮಾಡಿ ಹೇಳಿದ್ರು. ಅವರೇ ಅವ್ರಿಗೆ ಟೀಚರ್ ಹೇಳಿತ್ತು, ನಮ್ಮ ಸ್ಕೂಲ್ ಟೀಚರ್ಸ್ ಹೇಳಿದ್ರು, ಅವ್ರು ನನಗೆ ಹೇಳಿದ್ರು. ಆಮೇಲೆ
0: ಆ ಸಂದರ್ಭದಲ್ಲಿ ತಮ್ಮ ಮನೆಗೆ ಶಾಸಕರು ಕೂಡ ಬಂದಿದ್ರು, ತಮ್ಮ ಒಂದು ಯಶಸ್ಸನ್ನು ಅಭಿನಂದಿಸೋದಕ್ಕೆ ತಮ್ಮ ಮನೆಗೆ ಬಂದು ಶಾಸಕರಾಗಿರ್ಬೋದು, ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ತಮ್ಮ ಮನೆಗೆ ಬಂದು ತಮ್ಮನ್ನು ಅಭಿನಂದಿಸಿದ್ರು. ಇದೆಲ್ಲ ತಮಗೆ ಎಷ್ಟು ಖುಷಿ ಆಯಿತು?
1: ತುಂಬ ಖುಷಿ ಆಯಿತು. ನಾನು ಎಮ್ಮೆಲೆ ನನ್ನೇ ಹುಡ್ಕೊಂಡು ಬಂದಿದ್ರು ಅಂದರೆ ತುಂಬ ಖುಷಿ ಆಯಿತು. ಅವ್ರನ್ನೆಲ್ಲ ನಾವು ಮಾತಾಡ್ಸೋಕ್ಕಂತ ಹೋಯ್ತೀವಿ, ಅವ್ರು ನನ್ನೇ ಹುಡ್ಕೊಂಡು ಬಂದರೆ ತುಂಬ ತುಂಬ ಖುಷಿ ಆಯಿತು. ಅವ್ರ ಜೊತೆ BO ಬಂದಿದ್ರು, ನಮ್ಮ HM ಬಂದಿದ್ರು, ಫುಲ್ ಖುಷಿ ಆಯಿತು.
0: ಹಾಗಿದ್ರೆ ತಾವು ಈಗ SSLC ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ ಅಂದರೆ, ಇದರ ಹಿಂದಿನ ತಮ್ಮ ಓದಿನ ಆಸಕ್ತಿ ಆಗಿರ್ಬೋದು, ತಮ್ಮ ಓದಿನ ಮೇಲಿನ ಶ್ರದ್ಧೆ ಪರಿಶ್ರಮ ಆಗಿರ್ಬೋದು, ಇದು ಬಹಳ ಮುಖ್ಯ ಆಗುತ್ತೆ. ಅದನ್ನು ಗಮನಿಸ್ತು ಅಂದರೆ ತರಗತಿ ಆರಂಭ ಆದಾಗಲಿಂದ ತಮ್ಮ ಓದಿನ ಪರಿ ಆಗಿರ್ಬೋದು, ತರಗತಿಯಲ್ಲಿ ಪಾಠ ಕೇಳ್ತಿದ್ದಾಗಿರ್ಬೋದು, ಇದೆಲ್ಲ ಹೇಗಿತ್ತು?
1: ಸ್ಟಾರ್ಟಿಂಗ್ ಏನೋ ಅಷ್ಟು ಗೊತ್ತಾಯ್ತಿರ್ಲಿಲ್ಲ. ಅದಾದ್ಮೇಲೆ ಮಿಡ್ ಟರ್ಮ್ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು, ಅದಾದ್ಮೇಲಿಂದ ನಾನು ಯಾವಾಗ ಲೆಸನ್ ಮಾಡ್ತಾರೆ ಅವಾಗ ಸ್ವಲ್ಪ ರಿವೈಸ್, ಅಲ್ಲಿ ಚೆನ್ನಾಗಿ ಕೇಳಿಸ್ಕೊತಿದ್ದೆ ಪಾಠನ. ಅದು ಬಂದು ಮನೇಲಿ ಎಕ್ಸಾಮ್ ಟೈಮ್ ಇದ್ದಾಗ ಸ್ವಲ್ಪ ಜಾಸ್ತಿ ಓದ್ತಿದ್ದೆ. ಆಮೇಲಿಂದ ಚೆನ್ನಾಗಿ ಬಂದು ಮನೇಲಿ ರಿವೈಸ್ ಮಾಡ್ಕೊತಿದ್ದೆ. ಬೆಳಗ್ಗೆ 5 ಎದ್ದು ಓದ್ತಿದ್ದೆ, ಆಮೇಲೆ ಸಂಜೆ 11 ಗಂಟೆ ಓದ್ತಿದ್ದೆ. ರಿವಿಸನ್ ಮಾಡಿಕೊಂಡು ಏನು ಹೇಳ್ಕೊಟ್ಟು ಫುಲ್ ನೀಟಾಗಿ ಕೇಳಿಸ್ಕೊತಿದ್ದೆ ಟೀಚರ್ಸ್ ಏನು ಹೇಳ್ತಿದ್ರು ಅಂತ. ಅದೇ ಇವಾಗ ನಂಗೆ ಉಪಯೋಗ ಆಯಿತು ಅಷ್ಟೇ.
0: ಹಾಗಿದ್ರೆ ತಾವು ಈಗ ಪ್ರಸ್ತುತ SSLC ಪರೀಕ್ಷೆಯಲ್ಲಿ ಒಂದು ಉತ್ತಮ ಅಂಕಗಳನ್ನು ಗಳಿಸ್ಕೊಂಡಿದ್ದೀರಾ ಅಂದರೆ, ತಮ್ಮ ಪ್ರಾಥಮಿಕ ಶಾಲಾ ಹಂತದಲ್ಲಾಗಿರ್ಬೋದು, 8 ತರಗತಿ 9 ತರಗತಿಯಲ್ಲಾಗಿರ್ಬೋದು, ಇದೇ ರೀತಿ ಇತ್ತ ತಮ್ಮ ಓದಿನ ಕ್ರಮ?
1: ಸ್ಟಾರ್ಟಿಂಗಿಂದನೂ ಹಿಂಗೆ ಇತ್ತು. ನಾನು ಏನು ಓದ್ತಿದ್ದೆ ಇದೇ ಥರ ಚೆನ್ನಾಗಿ ಓದ್ತಿದ್ದೆ ಆಗಲಿಂದ.
0: ಅಲ್ಲೆಲ್ಲ ಯಾವ ಥರ ಅಂಕಗಳನ್ನ ಗಳಿಸ್ಕೊತಾ ಇದ್ರಿ, ಓದ್ನಲ್ಲಿ ಯಾವ ರೀತಿ ತೊಡಸ್ಕೊಳ್ತಾ ಇದ್ರಿ ಆರಾಮದಿಂದ?
1: ಜಾಸ್ತಿ ಅವಾಗ ಜಾಸ್ತಿ ಟೆನ್ಷನ್ ತಗೋತಿರ್ಲಿಲ್ಲ. 10th ಬಂದಮೇಲೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು, 9th ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು, 10th ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿ ಜಾಸ್ತಿ ಓದ್ತಿದೆ. ಅಲ್ಲಿ ಜಾಸ್ತಿ ಓದ್ತಿರ್ಲಿಲ್ಲ 8th 9th, ಯಾವಾಗ ಎಕ್ಸಾಮ್ ಇರ್ತಿತ್ತು ಅವತ್ತು ಓದ್ಕೊತಿದ್ದೆ ಅಷ್ಟೇ. ಇವಾಗ ಬಂದಾಗ ಸ್ವಲ್ಪ ಮಾಮೂಲಿ ಡೇಸ್ ಎಲ್ಲ ಇರ್ತಲ್ಲ ಅವಾಗೆಲ್ಲ ಓದ್ತಿದೆ 10th ಮಾತ್ರ.
0: ಹಾಗಿದ್ರೆ ತರಗತಿಯಲ್ಲಿ ತಮ್ಮ ಶಾಲಾ ಶಿಕ್ಷಕರಾಗಿರ್ಬೋದು ತಮಗೆ ಪಾಠಗಳನ್ನು ಬೋಧಿಸಿದ ರೀತಿ, ತಾವು ಅದನ್ನು ಅರ್ಥೈಸ್ಕೊಳ್ತಾ ಇದ್ದದ್ದು, ತಮಗೆ ಬಂದಂಥ ಅನುಮಾನಗಳನ್ನು ಬಗೆಹರಿಸ್ಕೊಳ್ತಿದ್ದದ್ದು, ಇದೆಲ್ಲ ಹೇಗಿತ್ತು?
1: ಚೆನ್ನಾಗಿ ಕೇಳಿಸ್ತಿದ್ದೆ ಪಾಠನ. ಅದಾದ್ಮೇಲಿಂದ ಕ್ಲಾಸಲ್ಲಿ ಯಾವತ್ತೂ ಡೌಟ್ ಕೇಳ್ತಿರ್ಲಿಲ್ಲ. ನೆಕ್ಸ್ಟ್ ಹೋಗ್ಬಿಟ್ಟು ಮನೇಲಿ ಪಾಠ ಓದ್ತಿದ್ದೆ, ಅದ್ರಲ್ಲಿ ಬಂದಿದ್ದ ಡೌಟ್ನ ಹೋಗ್ಬಿಟ್ಟು ನೆಕ್ಸ್ಟ್ ಟೀಚರ್ಸ್ಗಳು ಕೇಳ್ತಿದ್ದೆ ಅಷ್ಟೇ.
0: ತರಗತಿಯಲ್ಲಿ ತಮಗೆ ಯಾವ ರೀತಿ ಪಾಠ ಮಾಡ್ತಾ ಇದ್ರು ಶಿಕ್ಷಕರು?
1: ಚೆನ್ನಾಗಿ ಮಾಡ್ತಿದ್ರು. ಫುಲ್ಲು ಬರೀ ಬುಕ್ಕಲ್ಲಿ ಏನಿತ್ತು ಅಷ್ಟೇ ಮಾಡ್ತಿರ್ಲಿಲ್ಲ. ನಮಗೆ ಕೀ ಪಾಯಿಂಟ್ಸ್ನೂ ಬರೆಸ್ತಿದ್ರು, ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ರೀತಿ ಕೊಡ್ಬೋದು ಆ ಥರ ಕ್ವಶನ್ಸ್ನೂ ಬರೆಸ್ತಿದ್ರು, ಆ ಥರನೂ ಹೇಳ್ಕೊಡ್ತಿದ್ರು. ಧೈರ್ಯವಾಗಿರಿ ಅಂತಲೂ ಹೇಳ್ತಿದ್ರು ನಮ್ಮ ಟೀಚರ್ಸು, ತುಂಬ ಸಪೋರ್ಟ್ ಮಾಡೋರೆ.
0: ಈಗ ಒಂದು ತರಗತಿ ಅಂತ ಅಂದಮೇಲೆ ತಮಗೆ ಪಾಠಗಳನ್ನು ಶಿಕ್ಷಕರು ಬೋಧಿಸ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರ ನಡುವಿನ ಸಂವಹನ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೇವಲ ಶಿಕ್ಷಕರೇ ಮಾತ್ರ ಮಾತಾಡ್ತಾ ಹೋಗ್ತಿದ್ರೆ ನಿಮ್ಗೆ

0: ಬಹಳಷ್ಟು ಅರ್ಥ ಆಗೋದ್ರಲ್ಲಿ ಸಮಸ್ಯೆ ಆಗ್ಬೋದು. ಆ ನಿಟ್ಟಿನಲ್ಲಿ ತರಗತಿಯಲ್ಲಿ ನಿಮ್ಮ ಮತ್ತು ಶಿಕ್ಷಕರ ನಡುವಿನ ಮಾತುಕತೆ ಆಗಿರ್ಬೋದು, ಪಾಠಗಳನ್ನು ಅರ್ಥೈಸ್ಕೊಳ್ಳೋದಾಗಿರ್ಬೋದು, ಹೇಗಿರ್ತಿತ್ತು
1: ಅಂದ್ರೆ ಕ್ಲಾಸಲ್ಲಿ ಏನು ಕೇಳ್ತಿರ್ಲಿಲ್ಲ ನಾನು. ನೆಕ್ಸ್ಟ್ ಹೋಗಿ ಪಾಠ ಓದಿದ ಮೇಲೆ ಕೇಳ್ತಿದ್ದು, ಅಂದ್ರೆ ಬೇರೆ ಸ್ಟೂಡೆಂಟ್ಸ್ಗಳು ಕೇಳ್ತಿದ್ರು, ಕೇಳಿದ ತಕ್ಷಣ ಪಕ್ಕ ಅವಾಗಲೇ ಹೇಳ್ಬಿಡೋರು ಟೀಚರ್ಸ್, ಚೆನ್ನಾಗಿ ಹೇಳ್ಕೊಡ್ತಿದ್ರು. ನೆಕ್ಸ್ಟ್ ಮೆಸೇಜ್ ಮಾಡಿದ್ರು ಅಷ್ಟೇ, ಅಲ್ಲೇ ಆನ್ಸರ್ ಬೇಗ ಕೊಡ್ತಿದ್ರು, ನೀಟಾಗಿ ನಮಗೆ ಅರ್ಥ ಮಾಡಿಸ್ಕೊಡ್ತಿದ್ರು ಅವರು.
0: ಈಗ ತಾವು ಓದ್ತಾ ಇದ್ದಿದ್ದು ಎಚ್ ಡಿ ಕೋಟೆಪಟ್ಟಣದ ಆದರ್ಶ ವಿದ್ಯಾಲಯದಲ್ಲಿ, ತಾವು ಪ್ರಾಥಮಿಕ ಶಿಕ್ಷಣದಿಂದ ಅಲ್ಲೇ ಓದಿದ್ದ
1: ಸೆಂಟ್ ಮೇರಿಸ್, ಅಲ್ಲಿಂದ ನೆಕ್ಸ್ಟ್ ಸಿಕ್ಸ್ತ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಪಾಸ್ ಆಗಿ ಆದರ್ಶಕ್ಕೆ ಬಂದಿತ್ತು.
0: ಆರನೇ ತರಗತಿಯಿಂದ ತಾವು SSLCವರೆಗೆ ಆದರ್ಶ ವಿದ್ಯಾಲಯದಲ್ಲಿ ಶಿಕ್ಷಣ ಪಡ್ಕೊಂಡಂಥದ್ದು. ಹಾಗಿದ್ರೆ ತಾವು ಒಂದು SSLC ಪರೀಕ್ಷೆನಲ್ಲಿ ಈ ಒಂದು ಉನ್ನತ ಅಂಕಗಳನ್ನು ಗಳಿಸ್ಕೊಂಡು ಒಂದು ಸಾಧನೆಯನ್ನು ಮಾಡಲಿಕ್ಕೆ ತಮ್ಮ ಕುಟುಂಬದವರ ಸಹಕಾರ ಬೆಂಬಲ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಅವರ ಸಹಕಾರ ಮತ್ತು ಬೆಂಬಲ ಹೇಗಿತ್ತು ಆರಂಭದಿಂದಲೂ?
1: ನಮ್ಮ ಫ್ಯಾಮಿಲಿ ಅಂತೂ ತುಂಬ ಸಪೋರ್ಟ್ ಮಾಡೋಯ್ತು ನನಗೆ, ಅಂದರೆ ಸ್ವಲ್ಪ ಎದುರುತ್ತಿದ್ದೆ ಎಕ್ಸಾಮ್ ಟೈಮಲ್ಲಿ, ಆವಾಗ ಫುಲ್ ಧೈರ್ಯ ಕೊಟ್ಟು ನಿಂಗೆ ಎಷ್ಟು ಬರುತ್ತೆ ಅಷ್ಟು ಬರಿ, ನಾವು ಎಷ್ಟು ಇದೇ ಮಾರ್ಕ್ಸ್ ತೆಗಿ ಅಂತಲೂ ಹೇಳ್ತಿರ್ಲಿಲ್ಲ ನನಗೆ, ನೀವು ಎಷ್ಟು ಬೇಕೋ ಅಷ್ಟು ತೆಗೀರಿ ಅಷ್ಟು ತಗೋ ಅಂತ ಅಂದ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿದ್ರು ನನಗೆ, ಧೈರ್ಯ ತುಂಬಿದ್ರೆ ಅವರೇ ನನಗೆ.
0: ಅಂದ್ರೆ ಹೆಚ್ಚಿನದಾಗಿ ತಮಗೆ ಓದ್ಲಿಕ್ಕೆ ಬಿಡ್ತಾ ಇದ್ರು?
1: ಏನು ಕೆಲಸ ಮಾಡ್ತಿರ್ಲಿಲ್ಲ, ಫುಲ್ಲು ನಮ್ಮ ಮಮ್ಮಿ ಓದಕ್ಕೆ ಬಿಡ್ತಿರೋ ನನ್ನ, ಅವರೇ ಕೆಲಸ ಮಾಡ್ತಿದ್ರು.
0: ಹೀಗೆ SSLC ಅನ್ನೋದು ಒಂದು ಪ್ರಮುಖವಾದಂಥ ಘಟ್ಟ, ಒಂದು ಶೈಕ್ಷಣಿಕ ಹಾದಿನಲ್ಲಿ ಮೊದಲನೇ ಹಾಗೂ ಪ್ರಮುಖವಾದಂಥ ಘಟ್ಟ ಇದು, ತಮಗೆ ಬಹಳ ಮುಖ್ಯವಾಗಿ ತಿಳಿದಿತ್ತು. ತಾವು ಮಾನಸಿಕವಾಗಿ ಯಾವ ರೀತಿ ಎಲ್ಲ ತಯಾರಿ ಮಾಡ್ಕೊಂಡಿದ್ರಿ?
1: ತಯಾರಿ ಅಂದರೆ ಏನು ಮಾಡ್ತಿರ್ಲಿಲ್ಲ, ಅಷ್ಟೇ ಹೇಳಿದ್ನಲ್ಲ ಅಷ್ಟೇ, ಆ ಟೈಮಲ್ಲಿ ಏನು ಓದ್ತಿದೆ ಅಷ್ಟೇ, ಜಾಸ್ತಿ ಏನು ತಯಾರಿ ಮಾಡ್ಕೊಂಡಿಲ್ಲ ನಾನು.
0: ಶಾಲಾ ಆರಂಭದಿಂದಲೂ?
1: ಶಾಲಾ ಆರಂಭದಲ್ಲಿ ಸ್ಪೆಷಲ್ ಕ್ಲಾಸ್ ತಗೋತಿದ್ರು, ಅದರಿಂದ ಇನ್ನೂ ಫುಲ್ ಯೂಸ್ ಆಯಿತು, ಬೇಗ ಹೋಯ್ತು, ಚೆನ್ನಾಗಿ ಬೇಗ ಪಾಠಗಳನ್ನೆಲ್ಲ ಮುಗಿಸ್ತಿದ್ರು. ಶಾಲಾ ಆರಂಭದಲ್ಲಿ ನನಗೆ ಅಷ್ಟು ಏನು ಗೊತ್ತಾಯ್ತಿರ್ಲಿಲ್ಲ, ಅದಾದ್ಮೇಲಿಂದ ಸ್ವಲ್ಪ ಸ್ವಲ್ಪ ದಿನ ಆದಮೇಲೆ ಈ ಥರ ಇರುತ್ತೆ ಅಂತ ಗೊತ್ತಾಗಿ ಅದಾದ್ಮೇಲಿಂದ ನಾನು ಸ್ಟಾರ್ಟ್ ಮಾಡಿದ್ದು ಓದೋದಕ್ಕೆ ಚೆನ್ನಾಗಿ. ಫಸ್ಟು ಅಂದರೆ ಜಾಸ್ತಿ ತಲೆ ಕೆಡಿಸ್ಕೊತಿರ್ಲಿಲ್ಲ.
0: ಹಾಗೆಯೇ ಶಾಲಾ ದಿನಗಳ ಆರಂಭ ಆದಂಥ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿ ತಾವು ಓದಲಿಕ್ಕೆ ಶುರು ಮಾಡಿದಂಥ ಪರಿಯಾಗಿರ್ಬೋದು, ಪರೀಕ್ಷೆ ಸಮಯ ಹತ್ರ ಬಂದಾಗ ತಮ್ಮ ಓದಿನ ಪರಿಯಾಗಿರ್ಬೋದು, ಅದರಲ್ಲಿ ಭಾಳಷ್ಟು ಬದಲಾವಣೆಗಳು ಮತ್ತು ವ್ಯತ್ಯಾಸ ಇರುತ್ತೆ. ಪರೀಕ್ಷೆ ಬರೆಯೋಕ್ಕೂ ಮುಂಚೆ ನೀವು ಭಾಳಷ್ಟು ಪ್ರಿಪ್ರೇಟರಿಗಳನ್ನು, ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ತಾವು ಎದುರಿಸ್ತೀರ. ಆ ಪರೀಕ್ಷೆಗಳನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಉತ್ತರವನ್ನು ಬರೀತಿದ್ರಿ ಪ್ರಶ್ನೆಗಳಿಗೆ?
1: ಅವರು ಬೋರ್ಡಿಂದ ಕೊಡ್ತಿದ್ರಿಂದ ನಮಗೆ ಆ್ಯನ್ಯುವಲ್ಗೆ ಫುಲ್ ಯೂಸ್ ಆಯಿತು, ಅಲ್ಲೂ ಅಷ್ಟೇ ಕರೆಕ್ಟಾಗಿ ಚೆನ್ನಾಗಿ ಬರೀತಿದೆ, ಅದರ ಎಕ್ಸ್ಪೀರಿಯೆನ್ಸ್ ನಮಗೆ ಆ್ಯನ್ಯುವಲ್ಗೆ ಯೂಸ್ ಆಯಿತು. ಅಂದರೆ ಅದರಲ್ಲಿ ಎಷ್ಟು ಕಾಂಪಿಟೇಟಿವ್ ಬರುತ್ತೆ, ಅಡಿಷ್ನಲ್ ಕ್ವಶನ್ಸು, ಬೇರೆ ಬೇರೆ ನಮ್ಮ ಪಾಠಕ್ಕೆ ರಿಲೇಟ್ ಆಗದೆ ಇರೋದು ಸ್ವಲ್ಪ ಸ್ವಲ್ಪ ಇರುತ್ತೆ, ರಿಲೇಟ್ ಇರುತ್ತೆ ಬಟ್ ಸ್ವಲ್ಪ ಹೊರಗಡೆಯಿಂದ ಅಪ್ಲಿಕೇಶನ್ ಲೆವೆಲ್ ಕೊಟ್ಟಿರ್ತಾರಲ್ವ, ಅದೆಲ್ಲ ನಮಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿಲೇ ಕೊಡ್ತಿದ್ರು, ಅದರಿಂದ ನಮಗೆ ನೆಕ್ಸ್ಟ್ ಆ್ಯನ್ಯುವಲ್ಗೆ ಫುಲ್ ಯೂಸ್ ಆಯಿತು. ಅದೇ ಥರ ಆ ಅಪ್ಲಿಕೇಶನ್ನ ನಾವು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಾಗ ಜಾಸ್ತಿ. ನೆಕ್ಸ್ಟ್ ಅವಾಗಿಂದ ಬರೀ ಮಾಮೂಲಿ ಟೆಕ್ಸ್ಟ್ ಬುಕ್ ಓದ್ಕೊಂಡು ಇರ್ತಿದ್ದೊ, ಆ ಥರ ಅಪ್ಲಿಕೇಶನ್ ಲೆವೆಲ್ ಎಲ್ಲ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಪ್ರಿಪ್ರೇಟರಿ ಟೈಮಿಂದಾನೆ.
0: ಎಷ್ಟು ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ತಾವು ಎದುರಿಸಿದ್ರಿ?
1: 3 ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 3 ಮಾಡಿದ್ರು ನಮಗೆ ಅಷ್ಟೇ.
0: 3 ಪೂರ್ವ ಸಿದ್ಧತೆಯನ್ನು ಕೂಡ ರಾಜ್ಯ ಮಟ್ಟದ್ದೇ ಆಗಿತ್ತು,
1: ಸ್ಕೂಲ್ ಲೆವೆಲ್ ಯಾವುದು ಮಾಡಿಲ್ಲ.
0: ಹಾಗಿದ್ರೆ ಪರೀಕ್ಷೆ ಸಮಯ ಹತ್ರ ಬರ್ತಿದ್ದಂಥ ಸಂದರ್ಭದಲ್ಲಿ, ಪರೀಕ್ಷೆಯ ದಿನಾಂಕಗಳು ವೇಳಾಪಟ್ಟಿ ಪ್ರಕಟ ಆದಂಥ ಸಂದರ್ಭದಲ್ಲಿ, ಆ ಪರೀಕ್ಷೆಯನ್ನು ಗುರಿಯಾಗಿ ಇಟ್ಕೊಂಡು ಯಾವ ರೀತಿಯಾದಂಥ ಅಭ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡ್ತೀರಾ? ಆ ಸಮಯದಲ್ಲಿ ಅಧ್ಯಯನದಲ್ಲಿ ಏನಾದರೂ ಬದಲಾವಣೆಗಳು ಮಾಡ್ಕೊಂಡ್ರಾ?
1: ಬದಲಾವಣೆ ಅಂದರೆ ಸ್ವಲ್ಪ ಜಾಸ್ತಿ ಹೊರಗಡೆ ಬೇರೆ ಕ್ವಶನ್ಸು ಅದನ್ನು ಫೋನಲ್ಲಿ ಚೆಕ್ ಮಾಡಿ ತಗೊಂಡು ಓದ್ತಿದ್ದೆ, ಒಂದೊಂದು ಸಬ್ಜೆಕ್ಟ್ ಇವತ್ತು ಅಂತ ಇಟ್ಕೊಂಡು, ಅದಾದಮೇಲೆ ಸ್ಟಡಿ ಗ್ಯಾಪ್ ಇತ್ತಲ್ಲ ಸ್ಟಡಿ ಹಾಲಿಡೇಸ್, ಅದರಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ದಿನ ಒಂದೊಂದು ಚಾಪ್ಟರ್ಸ್ ಓದಬೇಕು, ಡಿಫಿಕಲ್ಟ್ ಚಾಪ್ಟರ್ಸ್ ಯಾವ್ದೈತೆ ಅದನ್ನು ಫಸ್ಟು ಅದನ್ನೊಂದು ಸೈಡ್ ಇಟ್ಬಿಟ್ಟು ಈಸಿ ಒಂದು ಓದ್ಕೋಬೇಕು, ನೆಕ್ಸ್ಟು ಡಿಫಿಕಲ್ಟ್ಗೆ ಹೋಗ್ಬೇಕು, ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಓದ್ದೆ.
0: ಒಟ್ಟು 6 ವಿಷಯಗಳನ್ನು ಒಳಗೊಂಡಿತ್ತು ತಮ್ಮ SSLC ಪರೀಕ್ಷೆ. ಆ 6 ವಿಷಯಗಳಲ್ಲಿ ತಮಗೆ ಕಷ್ಟವಾದಂಥ ವಿಷಯ ಯಾವುದಾಗಿತ್ತು? ಆ ಕಷ್ಟವಾದಂಥ ವಿಷಯಗಳನ್ನು ಯಾವ ರೀತಿ ತಾವು ಸುಲಭವಾಗಿ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡ್ತಾ ಇದ್ರಿ?
1: ಸೈನ್ಸ್ ಕಷ್ಟ ಇತ್ತು ಸ್ವಲ್ಪ, ನಾನು ಯಾವಾಗ ಟೆಕ್ಸ್ಟ್ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಸ್ವಲ್ಪ ಈಸಿ ಅನಿಸ್ತು, ಅಲ್ಲಿವರೆಗೂ ಓದ್ದನೇ ಇದ್ದಾಗ ನನಗೆ ಫುಲ್ ಕಷ್ಟ ಅನಿಸ್ತಿತ್ತು, ಟೆಕ್ಸ್ಟ್ ಬುಕ್ ಓದ್ಮೇಲೆ ಈಸಿ ಆಯಿತು.
0: ಶಿಕ್ಷಕರೊಡನೆ ಬಗೆಹರಿಸ್ಕೊಳ್ತಾ ಇದ್ರ ಕಷ್ಟದ ವಿಷಯಗಳನ್ನು?
1: ನಮ್ಮ ಟೀಚರ್ಸ್ ಕೇಳಿದ ತಕ್ಷಣ ಹೇಳ್ಕೊಡ್ತಿದ್ರು, ಸೈನ್ಸ್ ಅಂದರೆ ಸ್ವಲ್ಪ ಫಸ್ಟೇ ಕಷ್ಟ, ಅದನ್ನ ಹೋಗಿ ಕೇಳಿದಾಗ ಟೀಚರ್ಸ್ ಆಕ್ಟಿವಿಟಿ ಎಲ್ಲ ಕಲಿಬೇಕಾಗಿರುತ್ತೆ, ಅದನ್ನೆಲ್ಲ ಟೀಚರ್ ಬಂದು ಹೇಳ್ಕೊಡ್ತಿದ್ರು, ನಾವು ಕೇಳಿದಾಗೆಲ್ಲ ಹೇಳ್ತಿದ್ರು.
0: ಹಾಗೆ ಸುಲಭದ ವಿಷಯ ಯಾವುದಾಗಿತ್ತು?
1: ಸುಲಭದ ವಿಷಯ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್, ಎರಡು ಫುಲ್ ಈಸಿ ಇತ್ತು, ನಮ್ಮ ಟೀಚರ್ಸಿಂದನೇ ಎರಡು ಈಸಿ ಆಗಿದ್ದು, ಸಖತ್ತಾಗಿ ಮಾಡ್ಕೊಡ್ತಿದ್ರು ಕನ್ನಡ ಮತ್ತು ಇಂಗ್ಲೀಷ್ ಟೀಚರ್ಸು, ಅದರಿಂದ ಫುಲ್ ಅಂದರೆ ಫುಲ್ ಈಸಿ ಆಯಿತು ನಮಗೆ ಅದು.
0: ಮುಖ್ಯವಾಗಿ ಭಾಷಾ ವಿಷಯಗಳ ತಮಗೆ ಸುಲಭ ಅನಿಸ್ತಾ ಇತ್ತು,
1: ಅದು ಸೋಷಿಯಲ್ಲೂ ಈಸಿ ಇತ್ತು, ಅದು ಫುಲ್ ಸಖತ್ತಾಗಿ ಮಾಡ್ತಿದ್ರು.
0: ಹಾಗೇನೆ ತಾವು ಶಿಕ್ಷಕರೊಡನೆ ಸಂವಹನ ಮಾಡಿ ಅನುಮಾನಗಳನ್ನು ಬಗೆಹರಿಸೋ ಜೊತೆಗೆ ತಮ್ಮ ಸಹಪಾಠಿಗಳ ಜೊತೆ ನೀವು ಗುಂಪು ಚರ್ಚೆ ಮಾಡೋದಾಗಿರ್ಬೋದು, ಗುಂಪು ಅಧ್ಯಯನ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ರ?
1: ಸ್ವಲ್ಪ ದಿನ ಮಾಡಿದೆ ಅಂದ್ರೆ ಫ್ರೆಂಡ್ಸ್ಗಳು

0: ಕೇಳ್ತಿದ್ರು ಡೌಟ್ನ, ನಾನು ಏನಾದ್ರು ಡೌಟ್ ಇದ್ರೆ ಅವ್ರನ್ನ ಕೇಳ್ತಿದ್ದೆ, ಆಮೇಲಿಂದ ಟೀಚರ್ ಹತ್ರ ಹೋಯ್ತಿದ್ದು ಸ್ವಲ್ಪ ಸ್ವಲ್ಪ ಅಷ್ಟೇ. ಅದಾದ್ಮೇಲೆ ಜಾಸ್ತಿ ಚರ್ಚಿಸಕ್ ಹೋಗಿಲ್ಲ ಫ್ರೆಂಡ್ಸ್ಗಳ ಜೊತೆ, ಏನೋ ಸ್ವಲ್ಪ ಸ್ವಲ್ಪ ಅಷ್ಟೇ.
1: ಹಾಗೇನೆ ಈಗ ಪರೀಕ್ಷೆಯ ವೇಳಾಪಟ್ಟಿ ಪ್ರಕಟ ಆಗುತ್ತೆ, ಪರೀಕ್ಷೆ ದಿನಾಂಕಗಳು ನಿಗದಿ ಆಗುತ್ತೆ, ತಾವು ಇನ್ನೇನೋ ಪರೀಕ್ಷೆ ಕೇಂದ್ರಕ್ಕೆ ಹೋಗಿ ಪರೀಕ್ಷೆ ಬರೀಬೇಕು. ಆ ಸಂದರ್ಭದಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಪೂರ್ವ ಸಿದ್ಧತೆಗಳನ್ನು ತಾವು ಮಾಡಿಕೊಂಡು ಪರೀಕ್ಷೆ ಕೇಂದ್ರಗಳಿಗೆ ಹೋಗ್ತಾ ಇದ್ರಿ?
0: ಅಂದರೆ ಫುಲ್ ಭಯ ಪಟ್ಕೋಬಾರ್ದು, ನೀಟಾಗಿ ಚೆನ್ನಾಗಿ ಬರೀಬೇಕು ಅನ್ನೋ ಮೈಂಡ್ ಸೆಟ್ಟಿಂದ ಹೋಯ್ತಿದ್ದೆ. ನಾನು ಚೆನ್ನಾಗಿ ಬರೀಬೇಕು ಅಂದರೆ ಭಯ ಇರುತ್ತಲ್ವ, ಅದನ್ನ ಭಯ ಎಲ್ಲ ಒಗ್ಸ್ಕೊಂಡು ಸ್ಟ್ರೆಸ್ ಇಲ್ದೇ ಚೆನ್ನಾಗಿ ಬರೀಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ.

0: ಹಾಗೆಯೇ ಮತ್ತೊಂದು ವಿಷಯ ಅಂದರೆ ಈ ಪರೀಕ್ಷೆ ಸಮಯದಲ್ಲಿ ಪರೀಕ್ಷೆಗೆ ಹೆಚ್ಚಿನ ಒತ್ತು ಕೊಟ್ಟು ಓದೋದ್ರ ಜೊತೆಗೆ ತಮ್ಮ ಒಂದು ವೈಯಕ್ತಿಕ ಆರೋಗ್ಯವನ್ನು ಕೂಡ ಗಮನಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಪರೀಕ್ಷೆ ಸಮಯದಲ್ಲಿ ಆರೋಗ್ಯ ಹದಗೆಡ್ತು ಅಂದರೆ ಅದು ನೇರವಾಗಿ ಪರೀಕ್ಷೆ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆ ಸಂದರ್ಭದಲ್ಲಿ ತಮ್ಮ ಆಹಾರದ ಸಮತೋಲನ ಆಗಿರ್ಬೋದು, ಆರೋಗ್ಯದ ಕಡೆ ತಾವು ಗಮನಹರಿಸೋದಾಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಕಾಳಜಿ ವಹಿಸ್ತಾ ಇದ್ರಿ?
1: ಆರೋಗ್ಯ ಅಷ್ಟೊಂದು ಕಾಳಜಿ ವಹಿಸಿಲ್ಲ, ಆದರೂ ವಹಿಸ್ತಿದ್ರೆ ನಮ್ಮ ಟೀಚರ್ಸ್ ಯಾವಾಗಲೂ ಇದನ್ನೇ ಹೇಳ್ತಿದ್ರು, ಆರೋಗ್ಯದ ಮೇಲೆ ಜ್ಞಾನ ಕೊಡಿ, ಅದೇ ಮುಖ್ಯ ಅಂತ ಹೇಳ್ಬಿಟ್ಟು. ಅದರಿಂದ ಅಂದರೆ ತರಕಾರಿ ಏನು ತಿಂತಿರ್ಲಿಲ್ಲ, ಆದರೆ ಜಾಸ್ತಿ ಜಂಕ್ ಫುಡ್ ತಿಂತಿರ್ಲಿಲ್ಲ ಆ ಟೈಮಲ್ಲಿ. ಫಸ್ಟ್ ಎಲ್ಲ ತಿಂತಿದ್ದೆ, ಅವಾಗ ಸ್ವಲ್ಪ ಕಡಿಮೆ ಮಾಡಿದ್ದೆ, ಜಾಸ್ತಿ ಇರಲಿಲ್ಲ, ಸ್ವಲ್ಪ ಗಮನ ಇಟ್ಟಿದ್ದೆ.
0: ಹಾಗಿದ್ರೆ ಈಗ ಪರೀಕ್ಷೆ ಸಮಯ ಹತ್ರ ಬಂತು, ಪರೀಕ್ಷಾ ಕೇಂದ್ರಕ್ಕೆ ಓಡ್ತಿದ್ದೀರ, ಆ ಸಂದರ್ಭದಲ್ಲಿ ತಾವು ಚೆನ್ನಾಗಿ ಓದಿದ್ದೀರಾ, ನಾ ಚೆನ್ನಾಗಿ ಪರೀಕ್ಷೆ ಬರುತ್ತೀನಿ ಒಂದು ನಂಬಿಕೆ ಮೇಲೆ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕುಳಿತಂಥ ಸಂದರ್ಭದಲ್ಲಿ ಮನಸ್ಥಿತಿಯನ್ನು ಯಾವ ರೀತಿಯಾಗಿ ಇಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾಗಿರ್ಬೋದು, ಅದಕ್ಕೆ ತಕ್ಕಂತೆ ಉತ್ತರವನ್ನು ಬರೆಯೋದಾಗಿರ್ಬೋದು, ಯಾವ ಕ್ರಮಗಳನ್ನು ಅನುಸರಿಸಿ ಬರೀತಾ ಇದ್ರಿ?
1: ನಾನು ಫಸ್ಟು ನಾನು ಬರದೇ ಬರಿತೀನಿ ಅನ್ನೋ ಕಾನ್ಫಿಡೆಂಟ್ ಮೇಲೆ ಒಯ್ತಿದ್ದೆ. ನನಗೆಲ್ಲ ಗೊತ್ತು, ಯಾಕೆ ಹೆದರ್ಕೋಬೇಕು, ಚೆನ್ನಾಗಿ ಬರಿಬೇಕು ಅಂದ್ಕೊಂಡು ಆ ಕಾನ್ಫಿಡೆಂಟ್ ಮೇಲೆ ಒಯ್ತಿದ್ದೆ. ನೆಕ್ಸ್ಟು 15 ಮಿನಿಟ್ಸ್ ಏನೋ ಓದೋಕ್ಕಂತ ಕೊಡ್ತಿದ್ರು, ಅವಾಗ ನೀಟಾಗಿ ಓದ್ಕೊತಿದ್ದೆ ಎಲ್ಲನೂ. ಅದಾದ್ಮೇಲಿಂದ ನೆಕ್ಸ್ಟ್ ಆನ್ಸರ್ ಬರೆಯುವಾಗ ಹಂಗೆ ಓದ್ಕೊಂಡು ಹಂಗೆ ಬರೆದ್ಬಿಡ್ತೆ, ಡೀಟೇಲಾಗಿ ಓದ್ತಿರ್ಲಿಲ್ಲ. ಆಗ ಫಸ್ಟ್ 15 ಮಿನಿಟ್ಸಲ್ಲಿ ನೀಟಾಗಿ ಓದ್ತಿದ್ದೆ.
0: ಕೆಲವೊಂದು ವಿದ್ಯಾರ್ಥಿಗಳು ಒಂದು ಗಾದೆ ಮಾತಿನ ಪ್ರಕಾರ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ರೀತಿ ಪರೀಕ್ಷೆ ಸಮಯ ಹತ್ರ ಬಂದಾಗ ಹೆಚ್ಚಿನ ಒತ್ತಡವನ್ನು ಕೊಟ್ಟುಕೊಂಡು ಓದೋದನ್ನು ನಾವು ಗಮನಿಸಿರ್ತೀವಿ, ಆ ಥರ ಮಾಡುವಂಥದ್ದು ಎಷ್ಟು ತಪ್ಪು ನಿರ್ಧಾರ?
1: ತುಂಬ ತಪ್ಪು. ಆ ಟೈಮಲ್ಲಿ ನಾವು ಎಷ್ಟು ಫಾಸ್ಟಾಗಿ ಓದ್ತೀವಿ ನಮ್ಮ ತಲೆಯಲ್ಲಿ ಒಂದು ಸ್ವಲ್ಪನೂ ಉಳಿಯಲ್ಲ. ಅದು ಫಸ್ಟಿಂದ ಎಷ್ಟು ನಾವು ಓದ್ಕೋಬತ್ತೀವಿ ಅದೆಲ್ಲ ತುಂಬ ತಲೆಯಲ್ಲಿಡುತ್ತೆ. ನೆಕ್ಸ್ಟ್ ಅದನ್ನು ರಿವೈಸ್ ಮಾಡಿದ್ರೆ ಈಸಿಯಾಗಿ ಬರಿಬೋದಲ್ಲ. ಆ ಟೈಮಲ್ಲಿ ಏನಕ್ಕೆ ಅಷ್ಟೊಂದು ಸ್ಟ್ರೆಸ್ ಹಾಕಬೇಕು, ಏನು ತಲೆಯಲ್ಲಿ ಉಳಿಯಲ್ಲ ಅಷ್ಟು ಸ್ಟ್ರೆಸ್ಸಲ್ಲಿ ನಾವೇನಾದ್ರು ಓದಿದ್ರೆ. ಯಾವ್ಯಾವ ಚಾಪ್ಟರ್ಸ್ ಆಗಿರುತ್ತೆ ಆ ಟೈಮಲ್ಲಿ ಹೋಗ್ಬಿಟ್ಟು ಮನೆಗೆ ರಿವಿಸನ್ ಮಾಡಿಬಿಡ್ಬೇಕು ಅದನ್ನ. ನೆಕ್ಸ್ಟು ಟೀಚರ್ಸು ಯೂನಿಟ್ ಟೆಸ್ಟ್ ಕೊಡ್ತಾರೆ, ಅವಾಗ ಅದನ್ನು ಅಟೆಂಡ್ ಮಾಡಬೇಕು, ಆಬ್ಸೆಂಟ್ ಆಗಬಾರ್ದು. ಅವಾಗ ನೀಟಾಗಿ ಅದನ್ನು ಚೆನ್ನಾಗಿ ಓದ್ಬಿಟ್ರೆ ಟೆಕ್ಸ್ಟ್ ಬುಕ್ಕು, ನೆಕ್ಸ್ಟ್ ಆ್ಯನ್ಯುವಲ್ ಎಕ್ಸಾಮಲ್ಲೆಲ್ಲ ಹಂಗೆ ಕಣ್ಣಾರಿಸ್ಕೊಂಡು ಹೊಂಟವ್ರೆ ಈಸಿ ಆಗಿಬಿಡುತ್ತೆ.
0: ಪ್ರತಿಯೊಂದು ವಿಷಯದ ಪರೀಕ್ಷೆಗಳಿಗೆ ಎಷ್ಟು ದಿನಗಳ ಅಂತರ ಸಿಗ್ತಾ ಇತ್ತು, ಆ ಉಳಿದಂಥ ರಜಾ ದಿನಗಳನ್ನು ಯಾವ ರೀತಿ ತಾವು ಬಳಸ್ಕೊತಾ ಇದ್ರಿ?
1: ರಜೆ ಟೈಮಲ್ಲಿ ನಾನು ತುಂಬ ಬಳಕೆ ಮಾಡ್ಕೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ಜಾಸ್ತಿ ಟೈಮ್ನೇ ಕೊಡ್ತಿರ್ಲಿಲ್ಲ ಬೇರೆ ಕಡೆ, ಊಟ ಮಾಡ್ತಿದ್ದೆ ಅಷ್ಟೇ. ಅದಾದ್ಮೇಲಿಂದ ಯಾವಾಗಲೂ ಜಾಸ್ತಿ ಅದೇ ಓದ್ತಿದ್ದೆ. ಟೆಕ್ಸ್ಟ್ ಬುಕ್ ಎಲ್ಲ ಓದಾಯಿತು ಅಂದರೆ ನೆಕ್ಸ್ಟು ಪೇಪರ್ಸ್ಗಳು, ಕ್ವಶನ್ ಪೇಪರ್ಸ್ ಓದ್ತಿದ್ದೆ. ನೆಕ್ಸ್ಟ್ ಅದಾದ್ಮೇಲೆ ಏನಾದರೂ ಅಪ್ಲಿಕೇಶನ್ ಲೆವೆಲ್ ಏನಾದರೂ ಇರುತ್ತೆ ಅದನ್ನೇನಾದರೂ ತೆಗೆದು ಓದ್ತಿದ್ದೆ, ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ.
0: ಹಾಗಿದ್ರೆ ಎಲ್ಲ ವಿಷಯದ ಪರೀಕ್ಷೆಗಳು ಮುಗಿಯುತ್ತೆ, ಪರೀಕ್ಷೆ ಮುಗಿದಂಥ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು? ಪರೀಕ್ಷೆ ಎಲ್ಲ ಮುಗಿದಿದೆ, ಈಗ ತಮ್ಮ ಮನಸ್ಥಿತಿನಲ್ಲಿ ಏನು ಓಡ್ತಾ ಇತ್ತು ಆ ಸಂದರ್ಭದಲ್ಲಿ?
1: ಫುಲ್ ಖುಷಿ ಆಗ್ಬಿಡ್ತು. ಎಕ್ಸಾಮ್ ಮುಗಿದ್ಮೇಲೆ ಈಗ ಸದ್ಯಕ್ಕೆ ಫ್ರೀ ಬರ್ಡ್ ಅನ್ನೋ ಥರ ಇದ್ದೆ. ಅದಾದ್ಮೇಲಿಂದ ಈ ಕಾಲೇಜು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಆಮೇಲಿಂದ.
0: ಹಾಗೆ ಪರೀಕ್ಷೆ ಎಲ್ಲ ಮುಗಿದು ಪರೀಕ್ಷೆಯ ಫಲಿತಾಂಶ ದಿನಾಂಕನೂ ಕೂಡ ಪ್ರಕಟ ಆಗುತ್ತೆ, ಪರೀಕ್ಷೆಯ ಫಲಿತಾಂಶ ಏನೋ ಪ್ರಕಟ ಆಗಬೇಕು, ಆ ಸಂದರ್ಭದಲ್ಲಿ ತಮ್ಮ ಒಂದು ನಿರೀಕ್ಷೆ ಹೇಗಿತ್ತು, ಆ ನಿರೀಕ್ಷೆಯನ್ನ ಆ ಫಲಿತಾಂಶ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಪಂಚರಾಷ್ಟ್ರಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯುಎಇಗೆ ಭೇಟಿ ನೀಡಿದ್ದಾರೆ. ಅಬುದಾಬಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಪ್ರಧಾನಿ ಅವರ ವಿಮಾನವು ಯುಎಇ ವಾಯು

0: ಪ್ರದೇಶ ಪ್ರವೇಶಿಸುತ್ತಿದ್ದಂತೆಯೇ ಯುಎಇ F-16 ವಿಮಾನಗಳು ಬೆಂಗಾವಲು ಪಡೆಯಾಗಿ ಕಾರ್ಯನಿರ್ವಹಿಸಿದವು. ನಂತರ ನಡೆದ ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ಭದ್ರತಾ ಸಹಕಾರವನ್ನು ಸಾಂಸ್ಥಿಕಗೊಳಿಸುವ ಮಹತ್ವದ ಹೆಜ್ಜೆಯಾದ ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆ ಒಪ್ಪಂದಕ್ಕೆ ಎರಡು ಕಡೆಯವರು ಸಹಿ ಹಾಕಿದರು. ಇದೇ ವೇಳೆ ಕಚ್ಚಾ ತೈಲ ಪೂರೈಕೆ ಕುರಿತ ಪ್ರತ್ಯೇಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ಪಶ್ಚಿಮ ಕರಾವಳಿಯ ವಡಿನಾರ್ನಲ್ಲಿ ಹಡಗು ದುರಸ್ತಿ ಘಟಕ ಸ್ಥಾಪಿಸುವ ಒಪ್ಪಂದಕ್ಕೆ ಉಭಯ ಕಡೆಯವರು ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ವಿವಿಧ ವಲಯಗಳಲ್ಲಿ ಬಲವಾಗಿ ಬೆಳೆಯುತ್ತಲೇ ಇದೆ ಎಂದು ಹೇಳಿದರು. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟಪರ್ತಿಯಲ್ಲಿ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ AMCA ಸೌಲಭ್ಯಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಶಂಕುಸ್ಥಾಪನೆ ನೆರವೇರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಹೊಸದಾಗಿ ಪ್ರಾರಂಭಿಸಲಾದ ರಕ್ಷಣಾ ಯೋಜನೆಗಳು ರಾಷ್ಟ್ರೀಯ ಭದ್ರತೆಯನ್ನು ಬಲಪಡಿಸುತ್ತವೆ, ಕೈಗಾರಿಕಾ ಬೆಳವಣಿಗೆಯನ್ನು ವೇಗಗೊಳಿಸುತ್ತವೆ ಮತ್ತು ಯುವಕರಿಗೆ ದೊಡ್ಡ ಪ್ರಮಾಣದ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತವೆ ಎಂದು ಹೇಳಿದರು. ನಿರ್ಣಾಯಕ ಭದ್ರತಾ ಸಂದರ್ಭಗಳಲ್ಲಿ ಭಾರತ ಇನ್ನು ಮುಂದೆ ವಿದೇಶಗಳನ್ನು ಅವಲಂಬಿಸಲು ಸಾಧ್ಯವಿಲ್ಲ. ನಿಜವಾದ ರಾಷ್ಟ್ರೀಯ ಭದ್ರತೆಯು ಸ್ವಾವಲಂಬನೆಯ ಮೇಲೆ ಅವಲಂಬಿತವಾಗಿರಬೇಕು ಎಂದರು. ದೇಶೀಯ ರಕ್ಷಣಾ ಉತ್ಪಾದನೆಯು 2014 46,000 ಕೋಟಿ ರೂಪಾಯಿಗಳಿಂದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಪ್ರಸ್ತುತ 1,54,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. 2014 600 ಕೋಟಿ ರೂಪಾಯಿಯಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದು ಭಾರತ ಬೆಳೆಯುತ್ತಿರುವ ಜಾಗತಿಕ ಉತ್ಪಾದನಾ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರ 3 IPS ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ. ಕರ್ತವ್ಯ ಲೋಪ, ಸಂತ್ರಸ್ತೆಯ ಪೋಷಕರಿಗೆ ಹಣದ ಬೇಡಿಕೆ ಮತ್ತು ಸರ್ಕಾರದ ಅನುಮತಿ ಇಲ್ಲದೆ ಮಾಧ್ಯಮ ಸಂವಾದಗಳನ್ನು ನಡೆಸಿರುವುದು ಸೇರಿದಂತೆ ಹಲವು ಆರೋಪಗಳ ಮೇಲೆ ಕೋಲ್ಕತ್ತಾ ಪೊಲೀಸ್ ಆಯುಕ್ತ ವಿನೀತ್ ಗೋಯಲ್, ಮಾಜಿ ಉಪ ಆಯುಕ್ತರಾದ ಇಂದಿರಾ ಮುಖರ್ಜಿ ಮತ್ತು ಅಭಿಷೇಕ್ ಗುಪ್ತಾ ಅವರನ್ನು ಅಮಾನತುಗೊಳಿಸಲಾಗಿದೆ. ರಾಜ್ಯ ಸರ್ಕಾರ ಇವರ ವಿರುದ್ದ ಇಲಾಖಾ ತನಿಖೆ ನಡೆಸಲಿದೆ ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವೈದ್ಯೆಯಾಗಿದ್ದ ಸಂತ್ರಸ್ತೆಯನ್ನು 2024 ಆಗಸ್ಟ್ನಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಆಕೆಯ ಪೋಷಕರು ನ್ಯಾಯಕ್ಕಾಗಿ ನಿರಂತರವಾಗಿ ಪ್ರತಿಪಾದಿಸಿದ್ದಾರೆ ಎಂದರು. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ UG 2026 ಮರುಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, June 21 ದೇಶಾದ್ಯಂತ ಮರುಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3 ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು CBI ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ NTA ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಪ್ರಸ್ತುತ ಚಾಲ್ತಿಯಲ್ಲಿರುವ OMR ಆಧಾರಿತ ಪರೀಕ್ಷಾ ಪದ್ಧತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲಾ ಪಾಲುದಾರ ರಾಷ್ಟ್ರಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ಧವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026 ಎರಡನೇ ದಿನದ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

0: ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಇಂಡಿಯಾ 2026 ವಿದೇಶಾಂಗ ಸಚಿವ ಸಭೆಯ ನೇಪಥ್ಯದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಲೇಷ್ಯಾದ ವಿದೇಶಾಂಗ ಸಚಿವ ಮೊಹಮ್ಮದ್ ಹಸನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಭಾರತ ಮಲೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ ಇಂದು ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿತು. ಇಲ್ಲಿ ಸರಸ್ವತಿ ದೇವಾಲಯವಿತ್ತು ಮತ್ತು ಆ ಸ್ಥಳವು ಸಂಸ್ಕೃತ ಕಲಿಕೆಯ ಕೇಂದ್ರವಾಗಿತ್ತು ಎಂದು ನ್ಯಾಯಾಲಯ ಹೇಳಿದೆ. ಮುಸ್ಲಿಂ ಸಮುದಾಯ ಇದನ್ನು ಕಮಲ್ ಮೌಲಾ ಮಸೀದಿ ಎಂದು ಕರೆಯುತ್ತಾರೆ. ಮುಸ್ಲಿಮರು ಆ ಸ್ಥಳದಲ್ಲಿ ನಮಾಜ್ ಮಾಡಲು ಅವಕಾಶ ನೀಡಿದ್ದ ಹಿಂದಿನ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಮಸೀದಿ ನಿರ್ಮಿಸಲು ಪರ್ಯಾಯ ಭೂಮಿಗಾಗಿ ಮುಸ್ಲಿಂ ಕಡೆಯವರು ಸರ್ಕಾರವನ್ನು ಸಂಪರ್ಕಿಸಬಹುದು ಎಂದು ನ್ಯಾಯಾಲಯ ಹೇಳಿದೆ. ನ್ಯಾಯಮೂರ್ತಿಗಳಾದ ವಿಜಯ್ ಕುಮಾರ್ ಶುಕ್ಲಾ ಮತ್ತು ಅಲೋಕ್ ಅವಸ್ಥಿ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವರದಿ ಮತ್ತು ಪುರಾತತ್ವ ಶಾಸ್ತ್ರದ ಪುರಾವೆಗಳ ಆಧಾರದ ಮೇಲೆ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿದೆ. ನ್ಯಾಯಾಲಯವು ಭೋಜಶಾಲಾ ಸಂಕೀರ್ಣದ ಆಡಳಿತ ಮತ್ತು ನಿರ್ವಹಣೆಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಗಾಗಿ ಭಾರತ ಹೆಚ್ಚಿನ ಪಾತ್ರ ವಹಿಸಬಹುದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಸಂಬಂಧಿಸಿದ ಯಾವುದಕ್ಕೂ ಮಿಲಿಟರಿ ಪರಿಹಾರವಿಲ್ಲ. ಹಾರ್ಮೋಜ್ ಜಲಸಂಧಿಯ ಮೂಲಕ ಎಲ್ಲ ಹಡಗುಗಳನ್ನು ಸಾಗಿಸಲು ಇರಾನ್ ಸಹಾಯ ಮಾಡಲು ಸಿದ್ಧವಾಗಿದೆ ಎಂದು ತಿಳಿಸಿದರು. ಹಾರ್ಮೋಜ್ ಜಲಸಂಧಿಯಲ್ಲಿನ ಪರಿಸ್ಥಿತಿ ಈಗ ತುಂಬಾ ಜಟಿಲವಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಬಗ್ಗೆ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸುವುದನ್ನು ಹೊರತುಪಡಿಸಿ ಯಾವುದೇ ಪರಿಹಾರವಿಲ್ಲ. ಭಾರತದ ಯಾವುದೇ ರಚನಾತ್ಮಕ ಪಾತ್ರವನ್ನು ಇರಾನ್ ಸ್ವಾಗತಿಸುತ್ತದೆ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದರು. ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿಂದು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿ ರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಸೆಮಿಫೈನಲ್ ಪ್ರವೇಶಿಸಿದೆ. ಈ ಜೋಡಿ ಜಪಾನಿನ ಟಕುಮಿ ನೊಮುರಾ ಮತ್ತು ಯುಎಚಿ ಶಿಮೊಗ್ಗಾಮಿ ಜೋಡಿಯನ್ನು 21-12 21-13 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಸಿಂಗಲ್ಸ್ನಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಮತ್ತು 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ಧ 21-19 18-21 15-21 ಸೆಟ್ಗಳಿಂದ ಸೋಲಿಸಿದರು. ಇದಕ್ಕೂ ಮೊದಲು ಅವರು ಡೆನ್ಮಾರ್ಕ್ನ ಅಮಾಲಿ ಶುಲ್ಜ್ ಅವರನ್ನು 21-13 21-15 ನೇರ ಸೆಟ್ಗಳಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿದೇಶ ಭೇಟಿಗಳ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರಶ್ನಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಸಂಸದರು ವಿದೇಶಿ ಭೇಟಿಗಳ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಬಹಿರಂಗಪಡಿಸುವುದು ಕಡ್ಡಾಯವಾಗಿದೆ. ಎಫ್ಸಿಆರ್ಎ ಕಾಯ್ದೆ 2010 ನಿಬಂಧನೆಗಳನ್ನು ಅನುಸರಿಸಬೇಕು. ಕಾನೂನಿನ ಮುಂದೆ ಎಲ್ಲ ಭಾರತೀಯರು ಸಮಾನರು. ರಾಹುಲ್ ಗಾಂಧಿ ಅವರಿಗೂ ಇದೇ ಮಾನದಂಡಗಳು ಅನ್ವಯವಾಗಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, 3 ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಮುಟ್ಟಿದ್ದು ಎಷ್ಟು ಖುಷಿ ಆಯ್ತು?
2: ತುಂಬಾ ಖುಷಿ ಅನ್ಕತಿದ್ದೆ, ಕನ್ಫರ್ಮ್ ಅನ್ಕೊಂಡಿರ್ಲಿಲ್ಲ. ನಾನು ಜಾಸ್ತಿ ಬತ್ತೀನಿ, 600 ಮೇಲೆ ಬಂದೇ ಬತ್ತೀನಿ ಅಂತ ಗೊತ್ತಿತ್ತು ನಂಗೆ. 618 ಅಂತ ಅನ್ಕೊಂಡಿದ್ದೆ ನನ್ನ ಮನಸ್ಸಲ್ಲಿ, ಅದೇ ಬತ್ತು. ತುಂಬಾ ಖುಷಿ ಆಯ್ತು ಅವಾಗ ನಂಗೆ.
1: ಈಗ ತಾವು SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 618 ಅಂಕಗಳನ್ನು ಪಡ್ಕೊಂಡ ನಂತರ ತಾವು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ತಾಲೂಕಿನ ಜನತೆಯಾಗಿರ್ಬೋದು, ಶಾಲಾ ಶಿಕ್ಷಕರಾಗಿರ್ಬೋದು, ತಮ್ಮ ಜೊತೆಲ್ಲ ಎಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ರು?
2: ತುಂಬ ಖುಷಿ ಪಟ್ಟರು. ಇದನ್ನೇ ನಿನ್ನಿಂದ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು, ಅದನ್ನೇ ನೀನು ನಮಗೆ ಕೊಟ್ಟೆ. ನಮ್ಮ ಸ್ಕೂಲ್ ಟೀಚರ್ಸ್ ಎಲ್ಲ ತುಂಬ ಖುಷಿಪಟ್ರು, ಪೇರೆಂಟ್ಸು ಅಷ್ಟೇ. ಅವರು ಇದನ್ನೇ ನನ್ನಿಂದ ಕೇಳ್ತಿದ್ರು, ಈ ರೀತಿ ತೆಗೆದು ಚೆನ್ನಾಗಿ ಓದಿ ಈ ಥರ ನಮಗೊಂದು ಹೆಸರು ಕೊಡು ಅನ್ನೋ ಥರ ಅವ್ರಿಗೂ ಇತ್ತು ಮನಸ್ಸಲ್ಲಿ.

0: ಇಟ್ಟು ಹೇಳ್ಕೊಂಡಿರ್ಲಿಲ್ಲ ಅಷ್ಟೇ. ಎಲ್ಲ ತುಂಬ ಖುಷಿ ಆಯ್ತು ಅವ್ರಿಗೆ, ನಮ್ಮ ಫ್ಯಾಮಿಲಿಗೂ ತುಂಬ ಖುಷಿ ಆಗೈತೆ, ಟೀಚರ್ಸು ತುಂಬ ಖುಷಿ ಪಟ್ಟರು.
1: ಹಾಗೆಯೇ ತಾವು ಆರಂಭದಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡು ತಾವು ತಾಲೂಕಿಗೆ ಟಾಪರ್ ಆದಂಥ ಸಂದರ್ಭದಲ್ಲಿ ಶಾಸಕರೇ ಮತ್ತು ಬಿಒ ತಾಲೂಕು ಶಿಕ್ಷಣ ಅಧಿಕಾರಿಗಳೇ ನಿಮ್ಮ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ತಮಗೆ ಸಿಹಿಯನ್ನು ಹಂಚಿ ತಮಗೆ ಅಭಿನಂದನೆಗಳನ್ನು ತಿಳಿಸಿದ್ದಾಗಿರ್ಬೋದು, ಸಮುದಾಯದೊಡನೆ ತಾವು ಬೆರ್ತದಂತಾಗಿರ್ಬೋದು, ಅದು ಎಷ್ಟು ಖುಷಿಯನ್ನು ನೀಡಿತು?
0: ತುಂಬ ಖುಷಿ ನೀಡಿತು. ಎಮ್ ಎಲ್ ಎವರು ನಮ್ಮ ಮನೆಗೆ ಬಂದಿರೋದ್ರೆ ತುಂಬ ಖುಷಿಯಾಯಿತು. ಬಂದು ಸನ್ಮಾನ ಮಾಡಿದ್ರು, ಅದು ತುಂಬ ಖುಷಿ ಆಯಿತು. ಇಡೀ ಊರ ಮುಂದೆ ಮಾಡಿದ್ರು ಹೊರಗಡೆ, ಎಲ್ಲ ಊರವರು ನಿಂತಿದ್ರು, ಅವರೆಲ್ಲ ನಾನು ನೋಡ್ತಿದ್ದಾಗ ತುಂಬ ಖುಷಿ ಆಯ್ತಿತ್ತು. ನಮ್ಮೂರಿಗೆ ಒಂದು ಹೆಸರು ಆಯ್ತಲ್ಲ ಅನ್ನೋ ಥರ ತುಂಬ ಖುಷಿ ಆಯಿತು.
1: ಈಗ ತಾವು ತಾಲೂಕಿಗೆ ಟಾಪರ್ ಅಂತ ಬಂದದಂತ ಸಂದರ್ಭದಲ್ಲಿ ಇದೆಲ್ಲ ಬಹಳಷ್ಟು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಕಟ ಆಯಿತು, ಇದನ್ನ ಬಹಳಷ್ಟು ತಾಲೂಕಿನ ಜನತೆಯನ್ನು ಕೂಡ ಗಮನಿಸಿದ್ರು. ಅದೇ ಪ್ರಸ್ತುತವಾಗಿ ನೋಡ್ತು ಅಂದ್ರೆ ನಮ್ಮ ಎಚ್ ಡಿ ಕೋಟೆ ತಾಲೂಕು ಮೈಸೂರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿರುವಂತದ್ದು. ಇದನ್ನೆಲ್ಲ ಗಮನಿಸಿದ ಸಂದರ್ಭದಲ್ಲಿ ಸಾರ್ವಜನಿಕರು ನಿಮ್ಮ ಜೊತೆ ಯಾವ ರೀತಿ ಸ್ಪಂದಿಸಿದ್ರು?
0: ತುಂಬ ಜನ ಚೆನ್ನಾಗಿ ಮಾತಾಡ್ಸಿದ್ರು, ನಮ್ಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಿದ್ರು. ಈ ರೀತಿ ನಮ್ಮ ಕೋಟೆ ಹುಡುಗಿ ಥರ ಬಂದೈತೆ ಅಂದರೆ ತುಂಬ ಖುಷಿ ಆಯಿತು ಅಂತ ಹೇಳ್ತಿದ್ರು. ನನಗೂ ತುಂಬ ಖುಷಿ ಆಯಿತು.
1: ಯಾವ ವಿಷಯದಲ್ಲಿ ಹೆಚ್ಚಿನ ಅಂಕ ಪಡ್ಕೊಂಡಿದ್ದೀರಾ?
0: ಇಂಗ್ಲೀಷು, ಸೋಷಲ್ಲು, ಮತ್ತು ಏನು ಎಸ್ಕೇಪ್ ಔಟ್ ಆಫ್ ಔಟ್, ಅದರಲ್ಲಿ
1: 100ಕ್ಕೆ 100 ಅಂಕಗಳನ್ನು ಪಡ್ಕೊಂಡಿದ್ದೀರ ಈ ಮೂರು ವಿಷಯಗಳಲ್ಲಿ. ಹಾಗೆ ತಾವು ಕಾರ್ಯಕ್ರಮದಲ್ಲಿ ಆರಂಭದ ಹೇಳಿದಂಗೆ ತಾವು ಈ ಒಂದು SSLC ಪರೀಕ್ಷೆಯಲ್ಲಿ ಒಂದು ಉನ್ನತ ಅಂಕಗಳನ್ನು ಗಳಿಸ್ಕೊಳ್ಳೋ ನಿಟ್ಟಲ್ಲಿ ಶಾಲಾ ಶಿಕ್ಷಕರ ಜೊತೆಗೆ ತಮ್ಮ ಕುಟುಂಬದವರ ಸಹಕಾರ ಬಹಳ ಮುಖ್ಯ ಆಗಿತ್ತು. ತಮ್ಮ ತಂದೆ ತಾಯಿ ಆಗಿರ್ಬೋದು, ಕುಟುಂಬದವರು ಬಹಳಷ್ಟು ತಮಗೆ ಪ್ರೋತ್ಸಾಹ ಬೆಂಬಲವನ್ನು ನೀಡಿ ಅಂಥದ್ದಲ್ಲಿ ತಮ್ಮ ನಿಲ್ಲಿಸಿದ್ದಾರೆ. ನಿಮ್ಮ ಒಂದು ಯಶಸ್ಸನ್ನು ಕಂಡು ಅವರು ತಮ್ಮ ಜೊತೆ ಆಗಿರ್ಬೋದು, ಇತರರ ಜೊತೆ ಆಗಿರ್ಬೋದು, ತಮ್ಮ ಈ ಒಂದು ಯಶಸ್ಸಿನ ಖುಷಿಯನ್ನು ಯಾವ ರೀತಿ ಹಂಚಿಕೊಂಡ್ರು?
0: ನನ್ನ ಪೇರೆಂಟ್ಸ್ ತುಂಬ ಖುಷಿಪಟ್ಟು ಎಲ್ಲರಿಗೂ ಹೇಳ್ತಾರೆ, ಯಾರು ನಮ್ಮ ಫ್ಯಾಮಿಲಿ ಎಲ್ಲ ಇರ್ತಾರಲ್ವ, ಅವರೆಲ್ಲ ಫೋನ್ ಮಾಡಿದಾಗ ಎಷ್ಟು ತಗ್ದವಳೆ, ಇಷ್ಟು ತಗ್ದವಳೆ, ತಾಲೂಕು ಟಾಪರು ಅಂತೆಲ್ಲ ಹೇಳ್ತಿದ್ರು ನನ್ನ ಪೇರೆಂಟ್ಸು. ಅವ್ರಿಗೂ ಫುಲ್ ಹೆಮ್ಮೆ ಐತೆ ನಾನು ತೆಗ್ದಿರೋದು.
1: ಹಾಗೆಯೇ ಈಗ ಪ್ರಸ್ತುತ ಸಾಲಿನಲ್ಲಿ ಅಂದರೆ 2025-26 ಸಾಲಿನಲ್ಲಿ ನಮ್ಮ ತಾಲೂಕಿಗೆ ಹೊಸದಾಗಿ ಬಂದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು SSLC ಪರೀಕ್ಷೆಯಲ್ಲಿ ಒಂದು ಉತ್ತಮ ಅಂಕಗಳನ್ನು ಮಕ್ಕಳು ಗಳಿಸ್ಕೊಳ್ಳಿ, ಒಂದು ಉನ್ನತ ಶ್ರೇಣಿಯಲ್ಲೆಲ್ಲ ತೇರ್ಗಡೆ, ಒಂದು ತಾಲೂಕು ಒಂದು ಉನ್ನತ ಮಟ್ಟದಲ್ಲಿ ತೇರ್ಗಡೆಯನ್ನು ಹೊಂದೋದಕ್ಕೆ ಭಾಳಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ. ಪ್ರತಿಯೊಂದು ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳ ಒಂದು ಶೈಕ್ಷಣಿಕ ಅಂಕಿಅಂಶವನ್ನು ಗಮನಿಸೋದಾಗಿರ್ಬೋದು, ಶಿಕ್ಷಕರಿಗೆ ಮತ್ತಷ್ಟು ಒತ್ತು ಕೊಟ್ಟು ಅವರಿಗೆ ಓದಿಸೋದಾಗಿ ಹೇಳ್ಕೊಡೋದಾಗಿರ್ಬೋದು, ಭಾಳಷ್ಟು ತಮ್ಮ ಒಂದು ಪ್ರಯತ್ನವನ್ನು ಪಟ್ಟು ಈ ತಾಲೂಕು ಒಂದು ಈ ಹಂತಕ್ಕೆ ಬರಲಿಕ್ಕೆ ಭಾಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಈ ಕಾರ್ಯಕ್ರಮದ ಮುಖಾಂತರ ತಾಲೂಕು ಶಿಕ್ಷಣಾಧಿಕಾರಿಗಳಿಗಾಗಿರ್ಬೋದು, ತಾಲೂಕಿನ ಎಲ್ಲ ಪ್ರೌಢಶಾಲಾ ಶಿಕ್ಷಕರುಗಳಿಗಾಗಿರ್ಬೋದು ಈ ಮೂಲಕ ತಾವು ಯಾವ ರೀತಿ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀರಾ?
0: ತುಂಬಾ ಧನ್ಯವಾದ ಹೇಳ್ತೀನಿ. ಅವರು ಆ ಸ್ಪೆಷಲ್ ಕ್ಲಾಸ್ ಅನ್ನೋದನ್ನ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡಿದಾಗಿದ್ರೆ ನಮ್ಗೆ ಯಾವ ಚಾಪ್ಟರ್ಸು ಮುಗಿತಿರ್ಲಿಲ್ಲ. ನೆಕ್ಸ್ಟ್ ನಮ್ಗೆ ಓದ್ಕೊಳಕ್ ತುಂಬಾ ಕಷ್ಟ ಆಯ್ತಿತ್ತು. ಅವರ ರೀತಿ ಸ್ಪೆಷಲ್ ಕ್ಲಾಸ್ ಮಾಡಿ ಬೆಳಿಗ್ಗೆ ಸಂಜೆ ಎರಡು ಸಲಿನೂ ಮಾಡ್ತಿದ್ರು ಸ್ಪೆಷಲ್ ಕ್ಲಾಸು. ಆಮೇಲಿಂದ ಬೆಳಿಗ್ಗೆ ಎಲ್ಲ ಬೇರೆ ಕಡೆ ಹೋಗಿ ಬೇರೆ ಸ್ಟೂಡೆಂಟ್ಸ್ ಮನೆಗೆಲ್ಲ ಹೋಗಿ ವಿಚಾರಿಸ್ತಿದ್ರು BO ಅವರೆಲ್ಲ. ನಮ್ಮನೆಗೆ ಬಂದಿಲ್ಲ ಅಷ್ಟೇ, ಬೇರೆ ಕಡೆ ಎಲ್ಲ ಹೋಗಿ ವಿಚಾರಿಸ್ತಿದ್ರು. ಅದೆಲ್ಲ ಚೆನ್ನಾಗಿತ್ತು. ನಮ್ಮ ಸ್ಕೂಲಲ್ಲೂ ಪ್ರಿಪ್ರೇಟ್ರಿ ಆದಮೇಲೂ ಬತ್ತಿದ್ರು ಎಷ್ಟು ಬಂದೈತೆ, ಯಾರು ಫೇಲ್ ಆಗವ್ರೆ, ಯಾರು ಪಾಸ್ ಆಗವ್ರೆ ಅಂತಾರೆಲ್ಲ ಕೇಳೋದಕ್ಕೂ ಬತ್ತಿದ್ರು. ಅದು ತುಂಬ ಖುಷಿ ಆಯ್ತು. ಅವ್ರಿಗೆ ಫುಲ್ ಟ್ಯಾಂಕ್ ಹೇಳೋಕೆ ಇಷ್ಟಪಡ್ತೀನಿ. ಅವರಿಂದನೇ ತುಂಬ ನಮಗೆಲ್ಲ ಉಪಯೋಗ ಆಗಿರೋದು.
1: ಹಾಗಿದ್ರೆ ಈಗ SSLC ಪರೀಕ್ಷೆ ಯಶಸ್ಸು, ತಾಲೂಕಿಗೆ ಪ್ರಥಮ ಸ್ಥಾನ ಪಡ್ಕೊಂಡಿರೋದು ಒಂದು ಕಡೆ ಖುಷಿಯಾದರೆ, ತಮ್ಮ ಮುಂದಿನ ನಡೆ ಏನು, ಮತ್ತೆ ಮುಂದೆ ತಾವು ಪದವಿ ಪೂರ್ವ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಹೊರಟಿದ್ದೀರಾ, ಯಾವ ವಿಷಯವನ್ನು ಐಚ್ಛಿಕ ವಿಷಯವಾಗಿ ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಮುಂದಿನ ಭವಿಷ್ಯದಲ್ಲಿ ಏನೇನೆಲ್ಲ ಗುರಿಗಳನ್ನು ಈಗಲಿಂದ ತಾವು ಇಟ್ಕೊಂಡಿದ್ದೀರಾ?
0: ನಾನು ಸೈನ್ಸ್ ತಗೊಂಡು ಅದ್ರ PCMC ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ತಗೊಂಡಿದ್ದೀನಿ. ನೆಕ್ಸ್ಟು ನಾನು ಇಂಜಿನಿಯರಿಂಗ್ ಫೀಲ್ಡು ಅಥವಾ ISKNR ಆ ಥರ ಟ್ರೈ ಮಾಡಿ ಅದನ್ನು ಆಗಬೇಕು ಅನ್ನೋದು ನನ್ನ ಗುರಿ ಐತೆ.
1: ಅಂದ್ರೆ ಈಗಾಗಲೇ ನೀವು ವಿಜ್ಞಾನ ಐಚ್ಛಿಕ ವಿಷಯವನ್ನು ಪಡ್ಕೊಂಡು ಕಾಲೇಜಿಗೆ ದಾಖಲಾತಿ ಆಗಿದ್ದೀರಾ?
0: ಆಗಿದ್ದೀನಿ. ಅನ್ವೇಷಣ ಹುಣಸೂರು ತಾಲೂಕ್ ಹತ್ರ, ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದಿದ್ದೀವಿ.
1: ತಮ್ಮ ಮುಂದಿನ ಪದವಿ ಪೂರ್ವ ಶಿಕ್ಷಣಕ್ಕಾಗಿರ್ಬೋದು, ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗಾಗಿರ್ಬೋದು ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ.
0: ಥ್ಯಾಂಕ್ ಯು ಸರ್.
1: ಈಗ ಅದೇ ರೀತಿ ತಮ್ಮ ಒಂದು ಸಾಲಿನ ಪರೀಕ್ಷೆಗಳು ಮುಗಿದು ತಮ್ಮ ಒಂದು ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆಯನ್ನು ಒಂದು ಮುಂದೆ ಶಿಕ್ಷಣವನ್ನು ಪಡಲಿಕ್ಕೆ ಹೊರಟಿದ್ದೀರಾ, ಅದೇ ರೀತಿ ಈಗ ಹೊಸದಾಗಿ ಹೊಸ ವಾರ್ಷಿಕ ವಿದ್ಯಾರ್ಥಿಗಳು ಕೂಡ SSLC ಪರೀಕ್ಷೆ ಎದುರಿಸಲಿಕ್ಕೆ ಈಗಲಿಂದನೇ ಕೂಡ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವೊಂದು ಶಾಲೆಗಳಲ್ಲಿ ತರಗತಿಗಳು ಕೂಡ ಆರಂಭ ಆಗ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮುಂಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಎದುರಿಸಿ ಒಂದು ಉನ್ನತ ಅಂಕಗಳೊಂದಿಗೆ ತೇರ್ಗಡೆಯನ್ನು ಒಂದು ನಿಟ್ಟಲ್ಲಿ ತಮ್ಮಂತೆ ಒಂದು ತಾಲೂಕು ಹಂತದಲ್ಲಿ ಒಂದು ಯಶಸ್ಸನ್ನು ಗಳಿಸುವ ನಿಟ್ಟಲ್ಲಿ ತಮ್ಮ ಅನುಭವದ ಪ್ರಕಾರ ಅವ್ರಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ?
0: ಅದೇ ಎಕ್ಸಾಮ್ ಟೈಮಲ್ಲಿ ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು ಅಷ್ಟೇ. ಏನು ಸ್ಟಾರ್ಟಿಂಗಿಂದ ಓದಿರ್ತಾರೆ ಅದನ್ನು ನೀಟಾಗಿ ಓದ್ಕೋಬೇಕು, ಅಂದರೆ ಟೆಕ್ಸ್ಟ್ ಬುಕ್ ಜಾಸ್ತಿ ಓದಬೇಕು, ಅದಾದಮೇಲೆ ಬೇರೆ ಕಡೆ ಎಲ್ಲ ಕಾನ್ಸಂಟ್ರೇಟ್ ಮಾಡಬೇಕು. ಬರೀ ಟೆಕ್ಸ್ಟ್ ಬುಕ್ ಓದಿದ್ರೆ ನಾನು ಬೇರೆ ಅಪ್ಲಿಕೇಶನಲ್ಲಿ ಎಲ್ಲ ಓದ್ತೀನಿ ಅಂದರೆ ಅದಾಗಲ್ಲ. ಫಸ್ಟ್ ಟೆಕ್ಸ್ಟ್ ಬುಕ್ ಓದಿ ಆ ಟೈಮಲ್ಲೇ ರಿವಿಸನ್ ಮಾಡಿ ನೆಕ್ಸ್ಟು ಅವರು ಬರೆದ್ರೆ ಓಕೆ. ಅದಾದಮೇಲಿಂದ ಈ ಆ್ಯನ್ಯುವಲ್ ಎಕ್ಸಾಮ್ ಟೈಮಲ್ಲಿ ನಾನು ಸ್ಟ್ರೆಸ್ ತಗೋತೀನಿ ಅಂದರೆ

0: ಆಗಲ್ಲ. ಎಕ್ಸಾಮ್ ಅಲ್ಲೂ ಅಷ್ಟೇ, ಭಯ ಇಲ್ದೇ ಚೆನ್ನಾಗಿ ಹೋಗ್ಬಿಟ್ಟು ಬರಿಬೇಕು. ಕಾನ್ಫಿಡೆಂಟ್ ಇದ್ರೆ ಎಲ್ಲ ಆಗುತ್ತೆ.
1: ಬಹಳ ಸಂತೋಷ. ಸಾಕಷ್ಟು ವಿಚಾರಗಳನ್ನು ತಮ್ಮ SSLC ಪರೀಕ್ಷೆ ಯಶಸ್ಸಿನ ಕುರಿತು ಮಾಹಿತಿಯನ್ನು ಹಂಚಿಕೊಳ್ತಾ ಬಂದರೆ, ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಜನತೆಗೆ ಅಥವಾ ವಿದ್ಯಾರ್ಥಿಗಳಿಗೆ ಏನು ಕಿವಿ ಮಾತುಗಳಿಗೆ ಇಷ್ಟಪಡ್ತೀರಿ?
0: ಟೀಚರ್ಸು ಅಷ್ಟೇ, ಜಾಸ್ತಿ ಸ್ಟ್ರೆಸ್ ಕೊಡಬಾರ್ದು. ಪೇರೆಂಟ್ಸುವೆ ಬರೀ ಓದೋದ್ರಲ್ಲೇ ಇರಬಾರ್ದು. ಸ್ಪೋರ್ಟ್ಸು, ಸೈನ್ಸ್ ಡೇ, ಮ್ಯಾಥಮೆಟಿಕ್ಸ್ ಡೇ ಅಂತೆಲ್ಲ ಇರುತ್ತೆ, ಆ ಸ್ಪೋರ್ಟ್ಸಲ್ಲೂ ಭಾಗವಹಿಸೋಕೆ ಬಿಡಬೇಕು. ಓದು ಓದು ಅಂತ ಅಷ್ಟೊಂದು ಸ್ಟ್ರೆಸ್ ಕೊಡಬಾರ್ದು. ನಾವು ಯಾವಾಗ ಸ್ಟ್ರೆಸ್ ಕೊಡ್ತೀವಿ ಅವಾಗ ಆ ಸ್ಟೂಡೆಂಟು ಫುಲ್ ಡಲ್ ಆಗಿಬಿಡ್ತಾರೆ. ನಾವು ಸ್ಟ್ರೆಸ್ ಕೊಡ್ದೇ ಫ್ರೀ ಬರ್ಡ್ ಥರ ಬಿಟ್ಟರೆ ಅವರೇ ಓದದಿರೋರು ಅವರು ತಾಲೂಕು ಟಾಪರ್ ಆಯ್ತಾರೆ, ಆ ರೀತಿ ಆಗುತ್ತೆ. ಅದಕ್ಕೆ ಯಾರು ಸ್ಟ್ರೆಸ್ ಕೊಡಬಾರ್ದು, ಅಷ್ಟೇ ಫ್ಯಾಮಿಲಿ ಮೆಂಬರ್ಸು ಅಷ್ಟೇ, ಅವರು ಸ್ಟ್ರೆಸ್ ಕೊಡಬಾರ್ದು.
1: ಬಹಳ ಸಂತೋಷ ವೇದಶ್ರೀ ಅವರೇ, ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು 2025-26 ಸಾಲಿನ SSLC ಪರೀಕ್ಷೆಯನ್ನು ಎದುರಿಸಿ 625 ಅಂಕಗಳಿಗೆ 618 ಅಂಕಗಳನ್ನು ಪಡ್ಕೊಂಡು ಯಶ್ರೀಕೋಟೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡ ಕುರಿತಾಗಿರ್ಬೋದು, ಇದರ ಹಿಂದಿನ ತಮ್ಮ ಓದಿನ ಆಸಕ್ತಿ ಹಾಗೂ ಪರಿಶ್ರಮ ಆಗಿರ್ಬೋದು, ಶಾಲೆಯಲ್ಲಿ ಹಾಗೂ ಮನೆಯಲ್ಲಿ ತಾವು ಅಭ್ಯಾಸ ಮಾಡ್ತಿದ್ದಂಥ ಕ್ರಮ ಆಗಿರ್ಬೋದು, ಇದಕ್ಕೆಲ್ಲ ಶಾಲಾ ಶಿಕ್ಷಕರು, ಪೋಷಕರ ಸಹಕಾರ ಹಾಗೂ ತಾವು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದದ್ದು ತಮಗೆ ಎಷ್ಟು ಖುಷಿ ನೀಡಿತು. ಈ ವಿಚಾರವನ್ನು ತಿಳಿದಂಥ ತಾಲೂಕು ಶಾಸಕರಾಗಿರ್ಬೋದು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಶಿಕ್ಷಕರುಗಳಾಗಿರ್ಬೋದು, ತಮ್ಮನ್ನು ಯಾವ ರೀತಿಯಲ್ಲಿ ಅಭಿನಂದಿಸಿದ್ರು, ತಮ್ಮ ಮುಂದಿನ ಭವಿಷ್ಯದ ಗುರಿಗಳಾಗಿರ್ಬೋದು, ಹಾಗೆಯೇ ಮುಂಬರುವಂಥ ವಿದ್ಯಾರ್ಥಿಗಳು ಯಾವ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸಿದ್ರೆ ಯಾವುದೇ ಒಂದು ಪರೀಕ್ಷೆಯಲ್ಲಾಗಿರ್ಬೋದು, SSLC ಪರೀಕ್ಷೆಯಲ್ಲಿ ಒಂದು ಉನ್ನತ ಅಂಕಗಳನ್ನು ಪಡ್ಕೊಂಡು ಒಂದು ಯಶಸ್ಸನ್ನು ಕಾಣ್ಬೋದು ಅನ್ನೋ ಕುರಿತು ತಮ್ಮ ಅನುಭವದ ಪ್ರಕಾರ ಒಂದಷ್ಟು ಸ್ಫೂರ್ತಿದಾಯಕ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
0: ಥ್ಯಾಂಕ್ ಯು.
1: ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ, ಈ ಶಿಕ್ಷಣ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.
0: ಥ್ಯಾಂಕ್ ಯು ಸರ್, ನಿಮ್ಮಿಂದಾನೇ ನಮ್ಗೆ ತುಂಬ ಉಪಯೋಗ ಆಯಿತು. ಥ್ಯಾಂಕ್ ಯು.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 618 ಅಂಕಗಳನ್ನು ಪಡೆದು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರುವ ಎಚ್ಡಿಕೋಟೆ ಪಟ್ಟಣದ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿಯಾದ ಕುಮಾರಿ ವೇದಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ 2025-26 ಸಾಲಿನ SSLC ಪರೀಕ್ಷೆಯಲ್ಲಿ HDKOTE ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿರುವ HDKOTEಯ ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿಯಾದ ಕುಮಾರಿ ವೇದಶ್ರೀರವರ ಜೊತೆಗಿನ ಯುವಚೇತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ನಮಸ್ಕಾರ, ಶುಭರಾತ್ರಿ.